ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 9 ಮಂಗಳವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬಹುದು.

0: 11 ಗಂಟೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯ ರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 14:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. 14:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. 16:00 ಕಾಫಿ ವಿತ್ ಆರ್ಜೆ ಫೋನಿನ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. 17:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 17:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 18:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 18:30 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ. ಹಕ್ಕಿಗಳ ಚಿಲಿಪಿಲಿ, ತಂಗಾಳಿಯ ಅಪ್ಪುಗೆ, ಜೊತೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ನಿಮ್ಮ ನೆಚ್ಚಿನ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ಸುಂದರ ಮುಂಜಾನೆಯನ್ನು ಮತ್ತಷ್ಟು ರಂಗಾಗಿಸಲು ನಿಮ್ ಮುಂದೆ ಹಾಜರಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಕೆಲಸ ನನ್ಗಾಗೋದಿಲ್ಲ ಅಂತ ಅನ್ಕೋಬೇಡಿ. ಯಾವುದಾದರೂ ನಾನು ಮಾಡಬಲ್ಲೆ ಅನ್ನೋ ಬೆಟ್ಟದಷ್ಟು ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ಆದರೆ ನಾನಿಲ್ಲದೆ ಆ ಕೆಲಸ ನಡೆಯೋದೇ ಇಲ್ಲ ಅನ್ನೋ ಅಹಂಕಾರ ಮಾತ್ರ ಬೇಡ. ಯಾಕೆ ಗೊತ್ತಾ? ಈ ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಆನೆ ಇತ್ತಂತೆ. ಅದು ಪ್ರತಿದಿನ ಕಾಡಿನಿಂದ ಊರಿಗೆ ಬರುವಾಗ ಹರಿಯುವ ನದಿಯನ್ನು ದಾಟಬೇಕಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಆನೆಯ ಕಾಲು ಭಾರಿ ಗಾತ್ರದಲ್ಲಿರುತ್ತೆ. ಅದು ನದಿಯಲ್ಲಿ ಹೆಜ್ಜೆ ಇಟ್ಟಾಗ್ಲೆಲ್ಲ ನೀರು ಮೇಲೆ ಚುಮ್ತಾ ಇತ್ತು. ಆನೆಯ ಬೆನ್ನ ಮೇಲೆ ಒಂದು ಸಣ್ಣ ನೊಣ ಕೂತ್ಕೊಳ್ತಾ ಇರ್ತಿತ್ತು. ಆದ್ರೆ ನೊಣಕ್ಕೆ ಏನನ್ಸಿತ್ತು ಗೊತ್ತಾ?
2: ಓಹೋ, ನಾನು ಆನೆ ಮೇಲೆ ಕೂತ್ಕೊಂಡಿದ್ದಕ್ಕೆ ಇಷ್ಟೊಂದು ನೀರು ಅಲೆ ಅಲೆಯಾಗಿ ಏಳ್ತಾ ಇದೆ. ಅಬ್ಬಬ್ಬಾ, ನನ್ನ ಶಕ್ತಿ ಎಷ್ಟಿರಬಹುದು! ನಾನಿಲ್ಲ ಅಂತಂದ್ರೆ ಈ ನದಿ ನೀರು ಅಲ್ಗಾಡ್ತಾನೇ ಇರ್ಲಿಲ್ಲ ಅಂತ ಅಹಂಕಾರ ಪಟ್ಟಿತು. ಒಂದು ದಿನ ಆನೆ ನದಿಗೆ ಇಳಿಯುವ ಮೊದಲೇ ನೊಣ ಹಾರಿ ಹೋಗಿ ಮರದ ಮೇಲೆ ಕೂತ್ಕೊಳ್ತು. ಆದರೂ ಆನೆ ನದಿಗೆ ಇಳಿದಾಗ ನೀರು ಅಷ್ಟೇ ಜೋರಾಗಿ ಮೇಲಕ್ಕೆ ಚುಮ್ಮಿತು. ಸೊ ಆಗ ನೊಣಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಸೊ ಸ್ನೇಹಿತರೆ, ನಮ್ಮ ಬದುಕು ಕೂಡ ಇಷ್ಟೇ ಅಲ್ವಾ? ನಾವೆಲ್ಲರೂ ಆನೆಯ ಹೆಜ್ಜೆಯಂತೆ ಸಾಧನೆ ಮಾಡುವ ಶಕ್ತಿ ಹೊಂದಿದ್ದೀವಿ. ಆದರೆ ನಮ್ಮ ಯಶಸ್ಸಿನ ಹಿಂದೆ ಸಾವಿರಾರು ಜನರ ಸಹಕಾರ, ಪ್ರಕೃತಿಯ ಆಶೀರ್ವಾದ ಇರುತ್ತೆ. ನಾನು ಮಾಡಬಲ್ಲೆ ಅನ್ನೋದು ನಿಮ್ಮನ್ನು ಎತ್ತರಕ್ಕೆ ಬೆಳೆಸಿದ್ರೆ, ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ನಿಮ್ಮ ಬೆಳವಣಿಗೆಯನ್ನ ಅಲ್ಲೇ ನಿಲ್ಲಿಸ್ಬಿಡುತ್ತೆ ಸ್ನೇಹಿತರೆ. ಸೊ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ, ಅಹಂಕಾರವನ್ನು ಬದಿಗಿಡಿ. ಈ ದಿನ ನಿಮ್ಮದಾಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಸುಂದರ ಮುಂಜಾನೆಯ ಹೊತ್ತಿನಲ್ಲಿ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ದಟ್ಟವಾದ ಕಾಡು, ಅಲ್ಲಿ ಒಂದು ಕಸ್ತೂರಿ ಮೃಗ ಇತ್ತು. ಒಂದು ದಿನ ಅದಕ್ಕೆ ಎಲ್ಲಿಂದಲೋ ಅದ್ಭುತವಾದ ಸುಗಂಧ ಬರೋದಕ್ಕೆ ಶುರುವಾಗುತ್ತೆ. ಎಂತಹ ವಾಸನೆ ಅಂತಂದ್ರೆ, ಆ ಪ್ರಾಣಿ ಅಕ್ಷರಶಃ ಮರುಳಾಗಿ ಹೋಯಿತು. ಆ ಸುಗಂಧ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಕಾಡಿನ ಮೂಲೆ ಮೂಲೆಯನ್ನ ಅಲೆದಾಡ್ತು. ಮುಳ್ಳಿನ ಪೊದೆಗಳಲ್ಲಿ ನುಗ್ಗಿತು, ಬೆಟ್ಟ ಹತ್ತಿತು, ನದಿ ದಾಟಿತು. ಎಷ್ಟೇ ಹುಡುಕಿದ್ರೂ ಆ ಸುಗಂಧದ ಮೂಲ ಮಾತ್ರ ಸಿಗಲೇ ಇಲ್ಲ. ಕೊನೆಗೆ ಸುಸ್ತಾಗಿ ಸೋತು ಒಂದು ಕಡೆ ಕೂತ್ಕೊಂಡಾಗ ಅದಕ್ಕೆ ಒಂದು ಸತ್ಯದ ಅರಿವಾಯಿತು. ಆ ದಿವ್ಯವಾದ ಸುಗಂಧ ಬೇರೆಲ್ಲೂ ಇರಲಿಲ್ಲ, ಅದು ಅದರದ್ದೇ ಹೊಕ್ಕಳಿನಲ್ಲಿದ್ದ ಕಸ್ತೂರಿಯಿಂದ ಬರ್ತಾ ಇತ್ತು ಅಂತ. ಸೋ ಸ್ನೇಹಿತರೆ, ನಮ್ಮ ಬದುಕು ಕೂಡ ಹೀಗೆ ಅಲ್ವಾ? ನಾವು ಪ್ರೀತಿಗಾಗಿ, ಬೆಲೆಗಾಗಿ ಅಥವಾ ಸಂತೋಷಕ್ಕಾಗಿ ಹೊರಗಿನ ಪ್ರಪಂಚವನ್ನ ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿರ್ತೀವಿ. ಯಾರೋ ಬಂದು ನಮಗೆ ದಾರಿ ತೋರಿಸ್ಬೇಕು ಅಂತ ಕಾಯ್ತಾ ಇರ್ತೀವಿ. ಆದ್ರೆ ಸತ್ಯ ಏನು ಅಂತಂದ್ರೆ, ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮೊಳಗೆ ಇರುತ್ತೆ. ನಮ್ಮನ್ನು ನಾವು ಗೌರವಿಸುವುದನ್ನ ಕಲಿತರೆ, ನಮಗೆ ನಾವೇ ಸಾಕು ಅನ್ನೋದು ಅರ್ಥವಾದ್ರೆ, ಜಗತ್ತಿನ ಯಾವುದೇ ಸೋಲು ನಮ್ಮನ್ನು ಕುಗ್ಗಿಸೋದಕ್ಕೆ ಸಾಧ್ಯವಿಲ್ಲ ಅಲ್ವಾ ಸ್ನೇಹಿತರೆ? ಬೆಳಗಿನ ಸೂರ್ಯ ಹೇಗೆ ತಾನೊಬ್ಬನೇ ಬೆಳಗಿ ಜಗತ್ತಿಗೆ ಬೆಳಕು ಕೊಡ್ತಾನೋ, ಹಾಗೆ ನೀವು ಕೂಡ ನಿಮ್ಮನ್ನು ನೀವು ಕಂಡುಕೊಳ್ಳಿ. ನೆನ್ಪಿಡಿ, ನೀವು ಯಾರಿಗೂ ಕಡಿಮೆ ಇಲ್ಲ. ನಿಮ್ಮ ಶಕ್ತಿ, ನಿಮ್ಮ ಅರಿವು ನಿಮ್ಮಲ್ಲೇ ಇದೆ. ಇವತ್ತು ಕನ್ನಡಿ ಮುಂದೆ ನಿಂತು ನಿಮಗೆ ನೀವೇ ಒಂದು ಮಾತು ಹೇಳ್ಕೊಳ್ಳಿ, ನನ್ನ ಗೆಲುವಿಗೆ ನಾನೇ ಶಿಲ್ಪಿ. ಸೊ ಈ ಒಂದು ಪಾಸಿಟಿವ್ ನೋಟ್ನೊಂದಿಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 9, ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಧೀರ, ಸಾಹಸಿ ಮತ್ತು ಕ್ರಾಂತಿಕಾರಿ ನಾಯಕನೊಬ್ಬನನ್ನ ನೆನಪಿಸಿಕೊಳ್ಳುವ ದಿನ. ಕೇವಲ 25 ವರ್ಷ ಬದುಕಿ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ, ಬ್ರಿಟಿಷರ ನಿದ್ದೆಗೆಡಿಸಿದ ಧರತಿ ಆಭಾ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇವತ್ತು. ಈ ಮಹಾನ್ ಚೇತನದ ಸಾಹಸ ಗಾಥೆಯನ್ನ ಒಮ್ಮೆ ಕಣ್ಮುಂದೆ ತರೋಣ. ಯಾರು ಈ ಬಿರ್ಸಾ ಮುಂಡಾ ಅಂತ ಹೇಳೋದಾದ್ರೆ, ಎಸ್, ಬಿರ್ಸಾ ಮುಂಡಾ ಅವರು ಹುಟ್ಟಿದ್ದು ನವೆಂಬರ್ 15, 1875 ಇಂದಿನ ಜಾರ್ಖಂಡ್ನ ಉಲಿಹಾತು ಅನ್ನೋ ಹಳ್ಳಿಯಲ್ಲಿ. ಬಿರ್ಸಾ ಅವರನ್ನು ಬುಡಕಟ್ಟು ಜನಾಂಗಕ್ಕೆ ಸೇರಿದ ಇವರು ಬಾಲ್ಯದಲ್ಲೇ ತಮ್ಮ ಸುತ್ತಮುತ್ತಲಿನ ಕಾಡು, ಜಮೀನು ಮತ್ತು ಜನರ ಮೇಲಾಗುತ್ತಿದ್ದ ದೌರ್ಜನ್ಯವನ್ನ ಕಣ್ಣಾರೆ ಕಂಡವರು. ಬ್ರಿಟಿಷರು ನಮ್ಮ ದೇಶದ ಕಾಡುಗಳನ್ನ, ಆದಿವಾಸಿಗಳ ಹಕ್ಕುಗಳನ್ನ ಕಿತ್ತುಕೊಳ್ಳೋಕೆ ಬಂದಾಗ, ಇದು ನಮ್ಮ ಮಣ್ಣು, ಇದರ ಮೇಲಿನ ಹಕ್ಕು ನಮ್ಮದ್ದು ಅಂತ ಸಿಡಿದು ನಿಂತ ಕ್ರಾಂತಿಯ ಕಿಡಿ ಈ ಬಿರ್ಸಾ ಮುಂಡಾ ಅವರು. ಹೌದು ಸ್ನೇಹಿತರೆ, ಇವರು ಆರಂಭಿಸಿದ ಹೋರಾಟಕ್ಕೆ ಉಲ್ಗುಲಾನ್ ಅಂತ ಕರೀತಾರೆ. ಉಲ್ಗುಲಾನ್ ಅಂತಂದ್ರೆ ಮಹಾದಂಗೆ ಅಥವಾ ದೊಡ್ಡ ಕ್ರಾಂತಿ ಅಂತ ಅರ್ಥ. ಸಾಂಪ್ರದಾಯಿಕ ಬಿಲ್ಲು ಬಾಣಗಳನ್ನ ಹಿಡಿದು ಅತ್ಯಾಧುನಿಕ ಬಂದೂಕುಗಳನ್ನ ಹೊಂದಿದ್ದ ಬ್ರಿಟಿಷ್ ಸೈನ್ಯದ ವಿರುದ್ಧ ಮುಂಡಾ ಜನಾಂಗದವರು ಹೋರಾಡಿದರು. ಬಿರ್ಸಾ ಮುಂಡಾ ಅವರ ಮಾತಿನಲ್ಲಿದ್ದ ಶಕ್ತಿ ಎಂಥದ್ದು ಗೊತ್ತಾ ಸ್ನೇಹಿತರೆ? ಅವರ ಒಂದು ಕರಗಂಟೆಗೆ ಸಾವಿರಾರು ಆದಿವಾಸಿಗಳು ಪ್ರಾಣ ಕೊಡೋದಕ್ಕೂ ಸಿದ್ಧರಾಗಿ ಬಂದು ನಿಲ್ತಾ ಇದ್ರು. ಇವರ ಹೋರಾಟಕ್ಕೆ ಹೆದರಿದ ಬ್ರಿಟಿಷ್ ಸರ್ಕಾರ ಇವರನ್ನ ಹಿಡಿದುಕೊಟ್ಟವರಿಗೆ ಬರೋಬ್ಬರಿ 500 ರೂಪಾಯಿ ಬಹುಮಾನ ಘೋಷಿಸಿತ್ತು. ಆ ಕಾಲಕ್ಕೆ 500 ರೂಪಾಯಿ ಅಂತಂದ್ರೆ ಸಣ್ಣ ಮೊತ್ತವಲ್ಲ ಅಲ್ವಾ? ಹೀಗಿರುವಾಗ ಬ್ರಿಟಿಷರು ಬಿರ್ಸಾ ಮುಂಡಾ ಅವರಿಗೆ ಮೋಸದಿಂದ ಬಂಧಿಸುತ್ತಾರೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ. ಇವರ ಮಹಾನ್ ಚೇತನದ ಸಾಹಸ ಗಾಥೆಯ ಬಗ್ಗೆ ತಿಳಿಸ್ತಾ ಇದ್ದೆ. ಮುಂಡಾ ಜನಾಂಗದ ಧೀರ ಸಾಹಸಿ ಮತ್ತು ಕ್ರಾಂತಿಕಾರಿ ನಾಯಕ ಬಿರ್ಸಾ ಮುಂಡಾ ಅವರನ್ನು 1900 ಮಾರ್ಚ್ ತಿಂಗಳಿನಲ್ಲಿ ಚಕ್ರಾಧರಪುರದ ಜಾಮಕೊಪ್ಪೈ ಕಾಡಿನಲ್ಲಿ ಬಿರ್ಸಾ ಮುಂಡಾ ಅವರನ್ನ ಬ್ರಿಟಿಷರು ಮೋಸದಿಂದ ಬಂಧಿಸುತ್ತಾರೆ. ಅವರನ್ನ ರಾಂಚಿಯ ಜೈಲಿನಲ್ಲಿ ಇಡಲಾಗುತ್ತೆ ಮತ್ತು ದುರಂತ ಅಂತಂದ್ರೆ ಇವತ್ತೇ ಅಂದ್ರೆ 1900 June 9 ಜೈಲಿನಲ್ಲಿ ಇದ್ದಾಗಲೇ ಅವರು ಕಾಲರಾ ಕಾಯಿಲೆಯಿಂದ ಕೊನೆ ಉಸಿರೆಳೆದರು ಅಂತ ಬ್ರಿಟಿಷ್ ಸರ್ಕಾರ ಪ್ರಕಟಿಸಿತು. ಆದರೆ ಇವತ್ತಿಗೂ ಅನೇಕರು ನಂಬುವ ಪ್ರಕಾರ ಬ್ರಿಟಿಷರೇ ಅವರಿಗೆ ಜೈಲಿನಲ್ಲಿ ನಿಧಾನವಾಗಿ ವಿಷ ಕೊಟ್ಟು ಕೊಂದರು ಎನ್ನಲಾಗುತ್ತೆ. ಆಗ ಅವರಿಗೆ ಕೇವಲ 25 ವಯಸ್ಸು. ಯೋಚನೆ ಮಾಡಿ ಸ್ನೇಹಿತರೆ, ನಾವು ನೀವೆಲ್ಲ 25 ವಯಸ್ಸಿನಲ್ಲಿ ಕೆರಿಯರ್ ಲೈಫ್ ಅಂತ ಯೋಚಿಸ್ತಾ ಇರ್ತೀವಿ. ಆದರೆ ಆ ವಯಸ್ಸಿಗೆ ಅವರು ದೇಶಕ್ಕಾಗಿ ಹುತಾತ್ಮರಾಗಿದ್ದರು. ಸೊ ಸ್ನೇಹಿತರೆ, ಬಿರ್ಸಾ ಮುಂಡಾ ಅವರು ದೈಹಿಕವಾಗಿ ನಮ್ಮನ್ನ ಅಗಲಿದ್ದರು, ಅವರು ಬಿಟ್ಟು ಹೋದ ಕ್ರಾಂತಿಯ ಕಿಡಿ ಇವತ್ತಿಗೂ ಕೂಡ ಜೀವಂತವಾಗಿದೆ. ಅವರ ಗೌರವಾರ್ಥವಾಗಿಯೇ ಅವರ ಜನ್ಮದಿನವಾದ 15 ಭಾರತ ಸರ್ಕಾರ ಜನಜಾತಿಯ ಗೌರವ್ ದಿವಸ್ ಅಂತ ಆಚರಿಸ್ತಾ ಇದೆ. ರಾಂಚಿಯ ವಿಮಾನ ನಿಲ್ದಾಣಕ್ಕೆ, ಅಲ್ಲಿನ ಸೆಂಟ್ರಲ್ ಜೈಲಿಗೆ ಇವರದ್ದೇ ಹೆಸರನ್ನ ಇಡಲಾಗಿದೆ. ಇತಿಹಾಸದ ಪುಟಗಳಲ್ಲಿ ಇವರ ಹೆಸರು ಬಂಗಾರದ ಅಕ್ಷರಗಳಲ್ಲಿ ಇರಬೇಕಾದದ್ದು. ಇಂತಹ ಮಹಾನ್ ದೇಶಭಕ್ತ, ಜಲ ಜಂಗಲ ಜಮೀನ್ ರಕ್ಷಕ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯ ಸ್ಮರಣೆಯ ದಿನದಂದು ಅವರಿಗೆ ನಮ್ಮ ರೇಡಿಯೋ ವಾಹಿನಿ ಹಾಗೂ ಇಡೀ ಕೇಳುಗ ಬಳಗದ ಪರವಾಗಿ ಕೋಟಿ ಕೋಟಿ ನಮನಗಳು. ಪ್ರಕೃತಿಯನ್ನ ಪ್ರೀತಿಸೋಣ, ನಮ್ಮ ಮಣ್ಣಿನ ಹಕ್ಕನ್ನ ಗೌರವಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್. ಮಹಾತ್ಮ ಗಾಂಧಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 13. ನಿಜವಾದ ಸಭ್ಯತೆ ಎಂಥದು? ರೈಲಿನ ವೈದ್ಯರ ವಕೀಲರ ಟೀಕೆಯಾಯಿತು. ಸರಿ, ಯಂತ್ರಗಳೇ ಬೇಡ ಎನ್ನುತ್ತೀರಿ ನೀವು. ಹಾಗಾದರೆ ಸಭ್ಯತೆ ಎಂದರೇನು?
3: ಅದಕ್ಕೆ ಉತ್ತರ ಕಷ್ಟವಲ್ಲ. ನಾನು ಭಾರತೀಯ ಸಭ್ಯತೆಗಿಂತ ಹೆಚ್ಚಿನದು ಯಾವುದೂ ಇಲ್ಲವೆಂದು ನಂಬಿದ್ದೇನೆ. ನಮ್ಮ ಪೂರ್ವಜರು ಬಿತ್ತಿದ ಬೀಜಕ್ಕೆ ಸಾಟಿಯಾದುದು ಯಾವುದೂ ಇಲ್ಲ. ರೋಮ್ ಮಣ್ಣುಗೂಡಿತು, ಗ್ರೀಸು ಅಷ್ಟೆ. ಈಜಿಪ್ಟಿನ ಫರೋಹ ಸಾಮ್ರಾಜ್ಯ ನಾಶವಾಯಿತು. ಜಪಾನ್ ಪಶ್ಚಿಮದ ವೇಷ ತೊಟ್ಟಿತು. ಚೀನಾದ ಬಗ್ಗೆಯಂತೂ ಹೇಳುವಂತಿಲ್ಲ. ಆದರೆ ಹಿಂದೂಸ್ತಾನ ಮಾತ್ರ ಏಳುತ್ತಾ ಬೀಳುತ್ತಾ ಇನ್ನೂ ಬುಡದಲ್ಲಿ ಭದ್ರವಾಗಿಯೇ ಇದೆ. ರೋಮ್ ಗ್ರೀಸುಗಳ ವೈಭವ ಈಗಿಲ್ಲ. ಆದರೂ ಯುರೋಪಿನ ಜನರು ರೋಮ್ ಗ್ರೀಸುಗಳ ಪಾಠವನ್ನೇ ಕಲಿಯುತ್ತಾ ಮಾಡಿದ ತಪ್ಪುಗಳನ್ನು ನಾವು ಬಿಡೋಣ ಎಂದು ಆಶಿಸುತ್ತಾರೆ. ಹೀಗಿದೆ ಅವರ ದಯನೀಯ ಸ್ಥಿತಿ. ಇಂಥದರಲ್ಲಿಯೂ ಹಿಂದೂಸ್ತಾನ ಮಾತ್ರ ಅಚಲವಾಗಿದೆ. ಇದೇ ಅದರ ಶೋಭೆ. ಇಲ್ಲಿನ ಜನರು ಅನಾಗರಿಕರು, ಅಜ್ಞಾನಿಗಳು, ಸೋಮಾರಿಗಳು. ಏನು ಬದಲಾವಣೆ ಮಾಡಬೇಕೆಂದರೂ ಅವರನ್ನು ತಿದ್ದುವುದು ಕಷ್ಟ ಎಂದು ಹಿಂದೂಸ್ತಾನದ ಮೇಲೆ ಆರೋಪವಿದೆ. ಆದರೆ ಇದು ನಮ್ಮ ದೋಷವಲ್ಲ, ಗುಣ. ಅನುಭವದ ಒರೆಗಲ್ಲಿಗೆ ತಿಕ್ಕಿ ಸರಿ ಎಂದು ಕಂಡುಕೊಂಡದ್ದನ್ನು ಬದಲಿಸೋಣವೇ? ಹಿಂದೂಸ್ತಾನಕ್ಕೆ ಬುದ್ಧಿ ಹೇಳುವವರು ಬಹಳ ಜನ. ಆದರೂ ಹಿಂದೂಸ್ತಾನ ಅವಿಚಲಿತವಾಗಿ ಇದೆ. ಇದೇ ಅದರ ಸೊಬಗು. ಇದೇ ನಮ್ಮ ಆಶಾಕಿರಣ. ಮನುಷ್ಯನಿಗೆ ಕರ್ತವ್ಯ ತೋರಿಸುವ ಆಚಾರ ವ್ಯವಹಾರವೇ ಸಭ್ಯತೆ. ಕರ್ತವ್ಯ ಪಾಲನೆ, ನೀತಿ ಪಾಲನೆಯೇ ಅದಕ್ಕೆ ಇನ್ನೊಂದು ಹೆಸರು. ನೀತಿ ಪಾಲನೆ ಎಂದರೆ ಇಂದ್ರಿಯ ನಿಗ್ರಹ, ರಾಗದ್ವೇಷಗಳ ಸಂಯಮ. ಹಾಗೆ ನಡೆದರೆ ನಮ್ಮನ್ನು ನಾವು ಅರಿತುಕೊಳ್ಳುತ್ತೇವೆ. ಸಭ್ಯತೆ ಎಂದರೆ ಒಳ್ಳೆಯ ನಡತೆ. ಈ ವ್ಯಾಖ್ಯೆ ಸರಿ ಎಂದರೆ ಅನೇಕ ಲೇಖಕರು ಹೇಳಿರುವಂತೆ ಹಿಂದೂಸ್ತಾನ ಯಾರಿಂದಲೂ ಏನೂ ಕಲಿಯಬೇಕಾಗಿಲ್ಲ. ಅದು ಸರಿ. ಮನುಷ್ಯನ ಮನಸ್ಸು ಅತಿ ಚಂಚಲವೆಂಬುದು ನಮಗೆ ಗೊತ್ತು. ಕೊಟ್ಟಷ್ಟು ಬೇಕು ಎನ್ನುತ್ತದೆ, ಸಾಲದು ಎನ್ನುತ್ತದೆ. ಇಂದ್ರಿಯಗಳನ್ನು ಎಷ್ಟು ಸಡಿಲ ಬಿಟ್ಟರೆ ಅಷ್ಟು ಭೋಗಲಾಲಸೆ ಹೆಚ್ಚುತ್ತದೆ. ಆದುದರಿಂದಲೇ ನಮ್ಮ ಪೂರ್ವಜರು ಅದಕ್ಕೆ ಮಿತಿ ಮೇರೆ ಕಲ್ಪಿಸಿದ್ದರು. ಸುಖ ಎಂಬುದು ನಮ್ಮ ಮನಸ್ಸಿನದೇ ಒಂದು ಸೃಷ್ಟಿ ಎಂಬುದನ್ನು ಅವರು ಅರಿತಿದ್ದರು. ಶ್ರೀಮಂತನಾದುದರಿಂದ ಒಬ್ಬನು ಸುಖಿಯಲ್ಲ, ಬಡವನಾದುದರಿಂದ ಒಬ್ಬನು ದುಃಖಿಯಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸಿರಿವಂತನೇ ದುಃಖಿ, ಬಡವನೇ ಸುಖಿ ಆಗಿರುವುದು ಕಾಣಬರುತ್ತದೆ. ಜನಸ್ತೋಮ ಯಾವಾಗಲೂ ಬಡವರಾಗಿಯೇ ಇರುತ್ತಾರೆ. ಇದನ್ನೆಲ್ಲ ನೋಡಿ ತಿಳಿದೆ ನಮ್ಮ ಹಿರಿಯರು ಭೋಗವಿಲಾಸಕ್ಕೆ ಬಲಿಯಾಗಬೇಡಿ ಎಂದು ನಮಗೆ ಹೇಳಿದ್ದಾರೆ. ಸಾವಿರಾರು ವರ್ಷಗಳಿಂದ ಅದೇ ನೇಗಿಲನ್ನೇ ನಾವು ಬಳಸುತ್ತಿದ್ದೇವೆ. ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಗುಡಿಸಲೇ ಈಗಲೂ ಇದೆ. ನಮ್ಮ ದೇಶೀ ಶಿಕ್ಷಣ ಮೊದಲಿನ ಹಾಗೆಯೇ ಇದೆ. ನಮ್ಮಲ್ಲಿ ಈ ಸರ್ವನಾಶಕ ಸ್ಪರ್ಧೆ ಇರಲಿಲ್ಲ. ಪ್ರತಿಯೊಬ್ಬನೂ ತನ್ನ ತನ್ನ ಕಸುಬನ್ನು ನಡೆಸಿಕೊಂಡು ಹೋಗುತ್ತಿದ್ದ. ನಿಯಮಿತವಾದ ಪ್ರತಿಫಲ ಪಡೆಯುತ್ತಿದ್ದ. ಯಂತ್ರಗಳನ್ನು ಮಾಡುವುದು ನಮಗೆ ಗೊತ್ತಿರಲಿಲ್ಲ ಅಂದೇನಲ್ಲ. ಆದರೆ ಯಂತ್ರದ ಮಾಯೆಗೆ ಸಿಲುಕಿದರೆ ಮನುಷ್ಯ ಅದರ ದಾಸನಾಗಿ ಅನೀತಿಯ ಪಾಲಾಗುತ್ತಾನೆ. ಇದನ್ನು ನಮ್ಮ ಹಿರಿಯರು ಕಂಡಿದ್ದರು. ಆದುದರಿಂದ ದೀರ್ಘ ಚಿಂತನೆ ಮಾಡಿ ನಮ್ಮ ಕೈಕಾಲುಗಳಿಂದ ಎಷ್ಟು ಸಾಧ್ಯವೋ ಏನು ಸಾಧ್ಯವೋ ಅದನ್ನೇ ಮಾಡಬೇಕು ಎಂದು ನಿರ್ಣಯಿಸಿದರು. ನಮ್ಮ ಕೈಕಾಲುಗಳನ್ನು ಸರಿಯಾಗಿ ಉಪಯೋಗಿಸುವುದೇ ಆಯುರಾರೋಗ್ಯ ಸುಖ ಸಂತೋಷಗಳಿಗೆ ದಾರಿ ಎಂದು ಅವರು ಅರಿತಿದ್ದರು. ದೊಡ್ಡ ದೊಡ್ಡ ಪಟ್ಟಣಗಳು ಬರೀ ಜಂಜಾಟ, ವ್ಯರ್ಥ ಮಾಯಾಜಾಲ, ಅದರಲ್ಲಿನ ಜನಕ್ಕೆ ಸುಖವಿಲ್ಲ ಎಂದು ಅವರು ತೀರ್ಮಾನಿಸಿದರು. ಆ ಮಾಯಾ ಬಜಾರುಗಳಲ್ಲಿ ದುರಾಚಾರ, ದುರ್ನೀತಿ, ಸೂಳೆಗಾರಿಕೆ, ಜೂಜು ಹೆಚ್ಚಾಗಿ ಬೆಳೆದು ಕಳ್ಳಕಾಕರಿಗೆ, ದರೋಡೆಗಾರರ ತಂಡಗಳಿಗೆ ಅವು ನೆಲವೀಡಾಗುತ್ತವೆ. ಬಡವರನ್ನು ಭಾಗ್ಯವಂತರು ಸುಲಿಯುತ್ತಾರೆ, ಅದನ್ನು ಅರಿತುಕೊಂಡಿದ್ದರು. ಅದರಿಂದ ಚಿಕ್ಕ ಚಿಕ್ಕ ಹಳ್ಳಿಗಳೇ ಅವರಿಗೆ ತೃಪ್ತಿದಾಯಕವಾಗಿದ್ದವು. ರಾಜರು, ರಾಜದಂಡ, ಅವರ ಖಡ್ಗ ಎಲ್ಲವೂ ನೈತಿಕ ಬಲಕ್ಕೆ ಸಮನಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಹೀಗಾಗಿ ರಾಜಾದಿ ರಾಜರಿಗಿಂತ ಋಷಿಮುನಿಗಳು, ಸಾಧುಶರಣರು ಹೆಚ್ಚು ಎಂದು ಅವರ ಅಭಿಪ್ರಾಯವಾಗಿತ್ತು. ಇಂಥ ರಚನೆಯುಳ್ಳ ರಾಷ್ಟ್ರ ಯಾರಿಂದ ಏನು ಕಲಿಯಬೇಕು? ಇತರರಿಗೆ ಕಲಿಸುವ ರಾಷ್ಟ್ರ ಇದು. ಈ ರಾಷ್ಟ್ರದಲ್ಲಿಯೂ ವೈದ್ಯರು, ವಕೀಲರು, ಕೋರ್ಟು, ಕಚೇರಿ ಎಲ್ಲವೂ ಇತ್ತು. ಎಲ್ಲಕ್ಕೂ ಒಂದು ಮಿತಿ ಇತ್ತು. ಈ ವೃತ್ತಿ ಯಾವುದೂ ಉಳಿದದಕ್ಕಿಂತ ಶ್ರೇಷ್ಠ ಎಂದು ಯಾರೂ ತಿಳಿದಿರಲಿಲ್ಲ. ಅಲ್ಲದೆ ಆ ವಕೀಲರು, ವೈದ್ಯರು ಜನರನ್ನು ಕೊಳ್ಳೆ ಹೊಡೆಯುತ್ತಿರಲಿಲ್ಲ. ಜನತೆಯ ಆಶ್ರಿತರು ಅವರು, ಆಶ್ರಯದಾತರಲ್ಲ ಎಂದು ಎಲ್ಲರೂ ತಿಳಿದಿದ್ದರು. ನ್ಯಾಯ ತೃಪ್ತಿಕರವಾಗಿತ್ತು. ಸಾಧಾರಣವಾಗಿ ಯಾರೂ ನ್ಯಾಯಾಲಯಕ್ಕೆ ಹೋಗುತ್ತಿರಲಿಲ್ಲ. ಕೋರ್ಟುಗಳಿಗೆ ಜನರನ್ನು ಸೆಳೆಯಲು ದಲ್ಲಾಳಿಗಳು ಯಾರೂ ಇರಲಿಲ್ಲ. ಅಂಥದ್ದೇನಾದರೂ ಇದ್ದರೆ ರಾಜಧಾನಿಗಳಲ್ಲಿ ಮಾತ್ರ. ಸಾಮಾನ್ಯ ಜನತೆ ತಮ್ಮ ಬೇಸಾಯ ಮಾಡುತ್ತಾ ಸ್ವತಂತ್ರವಾಗಿದ್ದರು. ಅವರದು ನಿಜವಾಗಿಯೂ ಸ್ವರಾಜ್ಯ. ಈಗಲೂ ಈ ದುಷ್ಟ ಆಧುನಿಕ ನಾಗರಿಕತೆ ಎಲ್ಲಿ ವ್ಯಾಪಿಸಿಲ್ಲವೋ ಅಲ್ಲಿ ಹಿಂದೂಸ್ತಾನ ಮೊದಲಿನಂತೆಯೇ ಇದೆ. ಆ ಪ್ರದೇಶಗಳ ಜನತೆ ನಿಮ್ಮ ಹೊರ ಆಡಂಬರವನ್ನು ನೋಡಿ ನಗುತ್ತಾರೆ. ಇಂಗ್ಲಿಷರು ಅವರನ್ನು ಆಳುತ್ತಿಲ್ಲ, ನೀವು ಎಂದಿಗೂ ಅವರನ್ನು ಆಳಲಾರಿರಿ. ನಾನು ಯಾರ ಮಾತನ್ನಾಡುತ್ತಿದ್ದೇವೋ ಅವರು ನಮ್ಮನ್ನು ಅರಿಯರು, ನಾವು ಅವರನ್ನು ಅರಿಯೆವು. ದೇಶಪ್ರೇಮವಿರುವ ನಿಮ್ಮಂಥವರು ನಮ್ಮ ದೇಶದಲ್ಲಿ ರೈಲಿಗೆ ಇನ್ನೂ ಎಟಕದ ಪ್ರದೇಶಗಳಿಗೆ ಹೋಗಿ 6 ತಿಂಗಳು ವಾಸ ಮಾಡಿ ಎಂದು ನಾನು ಸಲಹೆ ಕೊಡುತ್ತೇನೆ. ಆಮೇಲೆ ನೀವು ನಿಜವಾದ ದೇಶಭಕ್ತಿ ಕಲಿತೀರಿ, ಆಗ ಸ್ವರಾಜ್ಯದ ಮಾತನ್ನು ಆಡಿ. ಯಾವುದನ್ನು ನಾನು ನಿಜವಾದ ಸಭ್ಯತೆ ಎನ್ನುತ್ತೇನೋ ತಿಳಿಯಿತಲ್ವಾ? ಈ ಪರಿಸ್ಥಿತಿಯನ್ನೆಲ್ಲ ಬದಲಿಸಬೇಕೆನ್ನುವರು ಹಿಂದೂಸ್ತಾನದ ಶತ್ರುಗಳು.
2: ನೀವು ಹೇಳಿದ ಹಾಗೆ ಹಿಂದೂಸ್ತಾನ ಇದ್ದಿದ್ದರೆ ಸರಿ, ಆದರೆ ಈ 100 ಬಾಲ ವಿಧವೆಯರು, 2 ವರ್ಷಕ್ಕೆ ಮದುವೆಯಾದ ಮಕ್ಕಳು, 12 ವರ್ಷಕ್ಕೆ ಮಕ್ಕಳನ್ನು ಹೆತ್ತ ಬಾಲ ಮಾತೃ ಗೃಹಿಣಿಯರು, ಬಹುಪತಿಗಳುಳ್ಳ ಸತಿಯರು, ನಿಯೋಗ ಪದ್ಧತಿ, ಧರ್ಮದ ಹೆಸರಿನಲ್ಲಿ ಕುರಿ ಮೇಕೆಗಳ ಪ್ರಾಣಿಬಲಿ, ಇದೆಲ್ಲವೂ ಇದೆಯಲ್ಲ ಹಿಂದೂಸ್ತಾನದಲ್ಲಿ. ನೀವು ಇವು ವರ್ಣಿಸಿದ ಸಭ್ಯತೆಯ ಲಕ್ಷಣಗಳೇನು?
3: ನೀವು ತಪ್ಪು ಮಾಡುತ್ತಿದ್ದೀರಿ. ನೀವು ತೋರಿಸಿದ ದೋಷಗಳೆಲ್ಲವೂ ದೋಷಗಳೇ. ಇವು ಪುರಾತನ ಸಭ್ಯತೆ ಎಂದು ಯಾರೂ ತಿಳಿದಿಲ್ಲ. ಆ ಸಭ್ಯತೆಗೂ ಮೀರಿ ಈ ದೋಷ ನಿಂತಿದೆ. ಇದನ್ನು ನಿವಾರಿಸಲು ಸದಾ ಪ್ರಯತ್ನ ನಡೆದಿದೆ, ಮುಂದೆಯೂ ನಡೆಯುತ್ತದೆ. ಈ ದೋಷಗಳನ್ನು ತೊಳೆಯಲು ನಮ್ಮೊಳಗೆ ಈಗ ಆಗಿರುವ ಹೊಸ ಜಾಗೃತಿಯನ್ನು ಉಪಯೋಗಿಸಬಹುದು. ಆದರೆ ಆಧುನಿಕ ನಾಗರಿಕತೆಯ ಲಕ್ಷಣಗಳೆಂದು ನಾನು ತೋರಿಸಿದುದನ್ನೆಲ್ಲ ಹಾಗೆಂದು ಅದರ ಭಕ್ತರೇ ಒಪ್ಪಿದ್ದಾರೆ. ಭಾರತೀಯ ಸಭ್ಯತೆಯನ್ನು ಅದರ ಭಕ್ತರು ಹೀಗೆ ವರ್ಣಿಸಿದ್ದಾರೆ: ಯಾವ ಸಭ್ಯತೆಯಿಂದಲೂ ಯಾವ ದೇಶದಲ್ಲಿಯೂ ಸಮಸ್ತರು ಪೂರ್ಣತೆ ಪಡೆದಿಲ್ಲ. ಆದರೆ ಭಾರತೀಯ ಸಭ್ಯತೆಯ ಪ್ರವೃತ್ತಿ ನೈತಿಕ ವಿಕಾಸಕ್ಕೆ, ಪಶ್ಚಿಮದ ನಾಗರಿಕತೆಯ ಪ್ರವೃತ್ತಿ ಅನೈತಿಕತೆಗೆ ಪ್ರೋತ್ಸಾಹ. ಪಶ್ಚಿಮದ ನಾಗರಿಕತೆ ನಾಸ್ತಿಕವಾದುದು, ಭಾರತೀಯ ಸಭ್ಯತೆ ಆಸ್ತಿಕವಾದುದು. ಇದನ್ನು ತಿಳಿದು ಹಿಂದೂಸ್ತಾನದ ಹಿತೈಷಿಗಳು ಪ್ರಾಚೀನ ಭಾರತೀಯ ಸಭ್ಯತೆಯನ್ನು ಮಗು ತಾಯಿ ಎದೆಯನ್ನು ಅವಚಿಕೊಳ್ಳುವಂತೆ ಅಷ್ಟು ಶ್ರದ್ಧೆಯಿಂದ ಅಪ್ಪಿಕೊಳ್ಳಬೇಕು.
2: ಇಲ್ಲಿಗೆ ಅಧ್ಯಾಯ 13 ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ಮು

0: ಮಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
1: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
4: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 liter ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ ಪರಿಶುದ್ಧತೆಯ ಪ್ರತೀಕ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಕಾರರಾದಂಥ ನಗೆಯ ಮಾರಿತಂದೆ ಅವರ ವಿಚಾರಧಾರೆಯನ್ನ ತಿಳಿಯೋಣ. ಇವರಿಗೆ ನಗೆಯ ಮಾರಿತಂದೆ ಅಂಥೇಳಿ ಯಾಕೆ ಹೆಸರು ಬಂತು, ಹಾಗೆ ಈ ಹೆಸರು ಬರೋದಕ್ಕೆ ಕಾರಣವೇನು, ಈ ಎಲ್ಲ ವಿಚಾರವನ್ನ ಕೂಡ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ಶಿವಶರಣ ನಗೆಯ ಮಾರಿತಂದೆ ಅವರ ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಗೆಯ ಮಾರಿತಂದೆ ಅವರ ವಿಚಾರಧಾರೆಯನ್ನ ಹೇಳ್ಬೋದಾ?
13: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುಭೋದಯ ರೇಡಿಯೋ ಶಿವಮೊಗ್ಗ ಕೇಳುಗರೆಲ್ಲರಿಗೂ, ಆತ್ಮೀಯ ಶರಣು ಶರಣಾರ್ಥಿಗಳು ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಪವಿತ್ರ ಮೇಡಮ್ ರವರಿಗೂ ಶರಣು ಶರಣಾರ್ಥಿಗಳು. ನಾನು ಜಯಮ್ಮ ಕುಪ್ಸರ್. ಇಂದು ನಾನು ವಿಶೇಷ ಕಾಯಕವನ್ನು ಕೈಗೊಂಡಿರುವ ನಗೆಯ ಮಾರಿತಂದೆಯವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಅವರ ಒಂದೆರಡು ವಚನಗಳನ್ನು ವಿಶ್ಲೇಷಣೆ ಮಾಡಲು ಬಯಸುತ್ತೇನೆ. ನಗು ಯಾರಿಗೆ ಬೇಡ? ನಗದೆ ಬದುಕಲು ಸಾಧ್ಯವೇ ಇಲ್ಲ. ಬಡವ ಬಲ್ಲಿದರೆನ್ನದೆ, ಸ್ತ್ರೀ ಪುರುಷರೆನ್ನದೆ, ಬಾಲಕ ಮುದುಕರೆನ್ನದೆ, ನಗೆಯು ಎಲ್ಲರಿಗೂ ಬೇಕೇ ಬೇಕು. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ಹಾಗೆಯೇ ಸರ್ವಜ್ಞ ಕವಿಯೂ ಸಹ ನಕ್ಕು ನಗಿಸುವ ನಗೆಲೇಸು ಎಂದಿದ್ದಾರೆ. ನಗೆಯ ಮಾರಿತಂದೆಯವರು ನಗಿಸುವ ಕಾಯಕವನ್ನು ಕೈಗೊಂಡು ಭಕ್ತರ ಮನೆಗಳಿಗೆ ಹೋಗಿ ಏನಾದರೊಂದು ಹಾಸ್ಯ ಚಟಾಕಿ ಹಾರಿಸಿ ವಿನೋದದ ಚಕಮಕಿಯನ್ನು ಕಟೆದು ಮ್ಲಾನವಾದ ಮುಖದಲ್ಲಿ ಮಂದಹಾಸವನ್ನು ಒಕ್ಕಿಸುವುದು ಇವರ ಕಾಯಕವಾಗಿತ್ತು. ನಗುವ ಮನಸ್ಸಿದ್ದರೂ ಜಗದ ವೈಚಿತ್ರ್ಯದಿಂದ ಜಂಜಡದ ಬದುಕಿನಲ್ಲಿ ಮೆಡುಕುತ್ತಾ ಇರುವ ಜನರನ್ನು ನಕ್ಕು ನಗಿಸುವ ನಗೆಗಾರರು ಬೇಕಾಗುತ್ತಾರೆ. ಅಂತಹವರಲ್ಲಿ ನಗೆಯ ಮಾರಿತಂದೆಯವರು ಒಬ್ಬರು. ಅವರು ನಗೆಗಾರರಿಗೆಲ್ಲರಿಗೂ ಗುರು. ನಗೆಯ ಮಾರಿತಂದೆಯವರ ಅಂಕಿತನಾಮವೇ ವಿಚಿತ್ರವಾದುದು. ಆತುರ ವೈರಿ ಮಾರೇಶ್ವರ ಲಿಂಗ. ಆತುರ ಎಂದರೆ ಇಲ್ಲಿ ಅವಿವೇಕ ಅಥವಾ ಅಜ್ಞಾನದ ಅವಸರ. ಅಂತಹ ಆತುರದ ಗುಣಕ್ಕೆ ವೈರಿಯಾಗುವರು ಆ ಮಾರೇಶ್ವರ. ನಗೆಯ ಮಾರಿತಂದೆಗಳೆಂದು ಕರೆಯಲು ಕಾರಣವೇ ಅವರ ವಚನಗಳಲ್ಲಿ ಕಂಡುಬರುವ ವ್ಯಂಗ್ಯ ಮತ್ತು ಹಾಸ್ಯ. ಅವರು ಸಮಾಜದ ತಪ್ಪುಗಳನ್ನು ಕಂಡು ಕೋಪಿಸಿಕೊಳ್ಳುವ ಬದಲಿಗೆ ಅವುಗಳ ಅಸಂಬದ್ಧತೆಯನ್ನು ಹಾಸ್ಯದ ಮೂಲಕ ಎತ್ತಿ ತೋರಿಸುತ್ತಾರೆ. ವೈದಿಕ ಕರ್ಮಕಾಂಡಗಳಿಗೆ, ಅಂಧಾನುಕರಣೆಗಳಿಗೆ ಮತ್ತು ಪಾಂಡಿತ್ಯ ಪ್ರದರ್ಶನವನ್ನು ತೀವ್ರವಾಗಿ ಟೀಕಿಸುತ್ತಾರೆ. ಜನರನ್ನು ನಗಿಸುತ್ತಲೇ ಸತ್ಯವನ್ನು ತಿಳಿಸುತ್ತಿದ್ದ ಅವರ ವಚನಗಳು ವಿಡಂಬನಾತ್ಮಕವಾಗಿದೆ. ಅವರ

0: ಕೀರ್ತನಾಮ ಆತುರವೈರಿ ಮಹೇಶ್ವರ ಅವರು ಮಹೇಶ್ವರ ಎಂಬಲ್ಲಿ 100 ವಚನಗಳನ್ನು ರಚಿಸಿದ್ದಾರೆ. ಅವರ ವಚನಗಳಲ್ಲಿ ಬಹಳ ಸರಳ ಭಾಷೆ, ಜನಪದೀಯ ಶೈಲಿಯಲ್ಲಿ ವಚನಗಳು ರಚನೆಯಾಗಿದ್ದು ಪರಿಚಿತವಾಗಿರುವ ಉಪಮೆಗಳು, ಸರಳ ಭಾಷೆ, ನೇರವಾದ ಶೈಲಿ ಇವರ ವಚನಗಳ ವೈಶಿಷ್ಟ್ಯವಾಗಿದೆ. ಬಸವಣ್ಣನವರ ಸಮಕಾಲೀನರು. ಇವರ ವೃತ್ತಿಯ ಬಗ್ಗೆ ಖಚಿತವಾಗಿ ತಿಳಿದಿಲ್ಲ. ಕೆಲವರು ಇವರು ಕುಂಬಾರಿಕೆ ಎಂದು ಹೇಳುತ್ತಾರೆ. ಇವರ ಹಾಸ್ಯ ಪರಿಣಿತಿಯನ್ನು ಪರೀಕ್ಷಿಸಲು ಶಿವನೇ ವೃದ್ಧ ಜಂಗಮ ವೇಷದಿಂದ ಪಾರ್ವತಿ ಸಹಿತವಾಗಿ ಭೂಮಿಗೆ ಬರುತ್ತಾರೆ. ನಗೆಯ ಮಾರಿ ತಂದೆಯವರು ನಿಂದಾಸ್ತುತಿಯ ಮೂಲಕ ಶಿವನನ್ನು ಅರ್ಚಿಸಿ ಕುಣಿದು ವಿದೂಷಕ ಪ್ರತಿಭೆಯಿಂದ ಶಿವನನ್ನೇ ನಗಿಸಿದರು ಎನ್ನಲಾಗಿದೆ ಎಂಬ ದಂತಕಥೆಯನ್ನು ನಾವು ಕಾಣುತ್ತೇವೆ.
1: ಇಂದಿನ ಕಾಲದಲ್ಲಿ ನಗು ಅನ್ನೋದು ಎಲ್ಲದಕ್ಕೂ ಕೂಡ ಒಂದು ಔಷಧಿ ಅಂತ ಹೇಳ್ಬೋದು. ಯಾಕೆಂದರೆ ನಾವು ನಗ್ತಾ ಇದ್ದಾಗ ಮಾತ್ರ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ. ನಗು ಕೂಡ ಒಂದು ರೀತಿಯ ಔಷಧಿಯ ರೀತಿಯಲ್ಲಿ, ಟಾನಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರಿಂದ ಎಷ್ಟೊಂದು ಕಾಯಿಲೆಗಳು ನಗುವಿನಿಂದ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಶಿವಶರಣರನ್ನ ನಗಿಸುವಂತಹ ಕೆಲಸವನ್ನ ನಗೆಯ ಮಾರಿ ತಂದೆಯವರು ಮಾಡ್ತಿದ್ರಂತೆ. ಹಾಗೆ ಇವರು ಕೇವಲ ನಗುವನ್ನ ಬರೆಸೋದಷ್ಟೇ ಅಲ್ಲ, ಇವರು ವಚನಗಳನ್ನ ಕೂಡ ರಚಿಸಿದ್ದಾರೆ. ಇದರ ಜೊತೆಗೆ ಬಸವಣ್ಣನವರ ಸಮಕಾಲೀನರಾದಂತಹ ನಗೆಯ ಮಾರಿ ತಂದೆಯವರ ವಿಚಾರಧಾರೆಯ ಕುರಿತು ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣರಾದ ನೆಗೆಯ ಮಾರಿ ತಂದೆಯವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ,
3: ನೆಗೆಯ ಮಾರಿ ತಂದೆಗಳ ಒಂದು ವಚನವನ್ನ ಈಗ ನೋಡೋಣ. ಕಲ್ಲಿಯ ಹಾಕಿ ನೆಲ್ಲ ತಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗ್ ಅದ್ವೈತವ ಕಲಿತು ಸಂಸ್ಕೃತದ ಪಸರವ ಮುಂದೆ ಎತ್ತಿಕೊಂಡು ಇಟ್ಟುಕೊಂಡು ಮಂತ್ರದ ವಕ್ತ್ರದಲ್ಲಿ ಗ್ರಾಸವ ಹಾಕುವನಂತೆ ಅದೇ ಥರ ನುಡಿ ಮಾತಿನ ಮರೆ. ಈ ವಚನದಲ್ಲಿ ನಗೆ ಮಾರಿ ತಂದೆಯವರು ಹಕ್ಕಿಗಳನ್ನು ಹಿಡಿಯುವ ಬೇಡನು ಅಂದರೆ ಕಳ್ಳ ನೆಲದ ಮೇಲೆ ಬಲೆಯನ್ನು ಹಾಸಿ ಅದರ ಮೇಲೆ ಧಾನ್ಯಗಳನ್ನು ಉದುರಿಸಿ ಧಾನ್ಯಗಳ ಆಸೆಗೆ ಬರುವ ಗುಬ್ಬಿಗಳನ್ನು ಬಲೆಗೆ ಬೀಳಿಸಿಕೊಳ್ಳುತ್ತಾನೆ. ಇಲ್ಲಿ ಧಾನ್ಯ ಎನ್ನುವುದು ಗುಬ್ಬಿಗಳಿಗೆ ಅಮಿಷವಿದ್ದಂತೆ. ವಾಗ್ ಅದ್ವೈತವ ಕಲಿತು ಸಂಸ್ಕೃತದ ಪಸರವ ಮುಂದೆ ಎತ್ತಿಕೊಂಡು ಇಟ್ಟಿಕೊಂಡು ಎನ್ನುವಲ್ಲಿ ಹಕ್ಕಿ ಹಿಡಿಯುವ ಕಳ್ಳನನ್ನು ಪಂಡಿತರಿಗೆ ಹೋಲಿಸಲಾಗಿದೆ. ಪಂಡಿತರು ಜನರ ಮುಂದೆ ಸಂಸ್ಕೃತದ ದೊಡ್ಡ ದೊಡ್ಡ ಗ್ರಂಥಗಳನ್ನು ಹರಡಿಕೊಂಡು ಸಂಸ್ಕೃತದಲ್ಲಿ ದೊಡ್ಡ ದೊಡ್ಡ ಮಂತ್ರಗಳನ್ನು ಹೇಳುತ್ತಾ ಜನರನ್ನು ಮರಳು ಮಾಡುತ್ತಾರೆ. ಆ ಮಂತ್ರಗಳ ಮೂಲಕ ಬರುವ ದಕ್ಷಿಣೆ ಅಥವಾ ಲಾಭದಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಅಂದರೆ ಅವರ ಭಕ್ತಿ ಜ್ಞಾನ ಲೋಕದ ಕಲ್ಯಾಣಕ್ಕಲ್ಲ, ತಮ್ಮ ಸ್ವಾರ್ಥಕ್ಕಾಗಿ. ಪುರೋತಶಾಹಿ ವರ್ಗದ ಜನರು ಸಂಸ್ಕೃತ ದೇವವಾಣಿ ಸಂಸ್ಕೃತದ ಶ್ಲೋಕದಿಂದ ಮಂತ್ರಗಳಿಂದ ಮಾತ್ರ ದೇವರನ್ನು ಒಲಿಸಲು ಸಾಧ್ಯ ಎಂದು ಸಾಮಾನ್ಯ ಜನರನ್ನು ನಂಬಿಸಿ ಮರಳು ಮಾಡುತ್ತಾ ಸಂಸ್ಕೃತದ ಗಂಧ ಗಾಳಿ ತಿಳಿಯದ ಜನರಲ್ಲಿ ಭಯ ಹುಟ್ಟಿಸಿ ಮೌಢ್ಯ ಆಚರಣೆಗಳನ್ನು ಮಾಡಲು ಪ್ರೇರೇಪಿಸಿ ತಮ್ಮ ಜೀವನೋಪಾಯದ ದಾರಿ ಮಾಡಿಕೊಳ್ಳುತ್ತಿದ್ದರು. ವಾಕ್ ಅದ್ವೈತ ಎಂದರೆ ಬಾಯಲ್ಲಿ ಮಾತ್ರ ಎಲ್ಲರೂ ಒಂದೇ, ಎಲ್ಲರಲ್ಲೂ ದೇವರಿದ್ದಾನೆ ಎಂದು ಅದ್ವೈತ ಮಾತನಾಡುತ್ತಾರೆ. ಜ್ಞಾನವು ಹಂಚುವ ವಸ್ತುವಾಗಬೇಕಿತ್ತೇ ಹೊರತು ವ್ಯಾಪಾರ ಮಾಡುವ ವಸ್ತುವಾಗಬಾರದು. ಪುರೋಹಿತರು ಪಂಡಿತರು ಮಾಡುವ ಶೋಷಣೆಯನ್ನು ಕಂಡ ಬಸವಣ್ಣನವರು ಸಹ ದೇಹವೇ ದೇಗುಲವೆಂಬ ಇಷ್ಟಲಿಂಗ ಪರಿಕಲ್ಪನೆಯನ್ನು ನೀಡಿ ನಿಮ್ಮಲ್ಲೇ ಇರುವ ದೇವರನ್ನು ಪೂಜಿಸಿ ಇದಕ್ಕೆ ಪುರೋಹಿತರ ಪಂಡಿತರ ಮಧ್ಯಸ್ಥಿಕೆ ಬೇಡ ಎಂದು ತಿಳಿಸಿದರು. ಹಾಗೆಯೇ ಸವಿಗನ್ನಡದಲ್ಲಿಯೇ ವಚನಗಳೆಂಬ ಮಂತ್ರಗಳ ಮೂಲಕ ದೇವರನ್ನು ಒಲಿಸಿಕೊಳ್ಳಲು ಸಾಧ್ಯ ಎಂಬ ಸುಲಭ ಮಾರ್ಗವನ್ನು ಅರುಹಿದರು. ಸುಲಲಿತವಾದ ಸರಳ ಆಡುಭಾಷೆ ಕನ್ನಡ ಜನವಾಣಿಯನ್ನು ದೇವವಾಣಿಯನ್ನಾಗಿ ಮಾಡಿ ಕನ್ನಡದಲ್ಲಿಯೇ ದೇವರನ್ನು ಅರ್ಚಿಸಿ ಪೂಜಿಸಿ ಒಲಿಸಿಕೊಳ್ಳಬಹುದು. ಕನ್ನಡ ಭಾಷೆಗೆ ಒದಗಿ ಬಂದ ಈ ಸಹಜ ಸಿದ್ಧಿಯಿಂದಾಗಿ ಕೂಡಲ ಸಂಗಮ ದೇವ ಮತ್ತು ಭಕ್ತನ ನಡುವೆ ರಾಶಿಯಾಗಿಪ್ಪೆನೋ ಎಂಬುದನ್ನು ಬಸವಣ್ಣನವರೇ ತಮ್ಮ ವಚನದಲ್ಲಿ ಹೇಳಿದ್ದು ನಿದರ್ಶನವಾಗಿ ನಿಂತಿದೆ. ಈ ತರನಾದ ಕಾರಣಗಳಿಂದ ವಚನಗಳು ಅದರ ಭಾಷೆ ವಚನಕಾರರ ನಡುವೆ ಪರಸ್ಪರ ಬದ್ಧತೆಯ ಸಂಬಂಧ ಹೊಂದಿ ಸಾಚಾತನದ ರೂಪದಲ್ಲಿ ಸಾಧ್ಯವಾಯಿತು. ಇವರನ್ನು ನಗೆಯ ಮಾರಿ ತಂದೆ ಎಂದು ಕರೆಯಲು ಕಾರಣ ಅವರ ವಚನಗಳಲ್ಲಿರುವ ಹಾಸ್ಯ ಮತ್ತು ವ್ಯಂಗ್ಯ. ಅವರು ಸಮಾಜದ ತಪ್ಪುಗಳನ್ನು ಕಂಡು ಕೋಪಿಸಿಕೊಳ್ಳುವ ಬದಲಿಗೆ ಅವುಗಳ ಅಸಂಬದ್ಧತೆಯನ್ನು ಹಾಸ್ಯದ ಮೂಲಕ ಎತ್ತಿ ತೋರಿಸುತ್ತಾರೆ. ಈ ವಚನದಲ್ಲಿ ಅಂದಿನ ಕಾಲದಲ್ಲಿ ಬೆಳೆದಿದ್ದ ಕರ್ಮಕಾಂಡದ ವೈದಿಕ ಧರ್ಮದ ಕರ್ಮಕಾಂಡ ಮತ್ತು ಅಂಧಾನುಕರಣೆ ಮತ್ತು ಪಾಂಡಿತ್ಯದ ಪ್ರದರ್ಶನವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಈ ನಾವು ಪ್ರಸ್ತುತ ಇಂದಿನ ಸಮಾಜದಲ್ಲಿಯೂ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಧರ್ಮ ಮತ್ತು ಜ್ಞಾನವನ್ನು ಬಳಸುತ್ತಿದ್ದಾನೆ. ಜ್ಞಾನವು ಆಚರಣೆಗೆ ಬರಬೇಕು, ನುಡಿದಂತೆ ನಡೆಯಬೇಕು. ಇಲ್ಲದಿದ್ದರೆ ಪಾಂಡಿತ್ಯವು ಕೇವಲ ಹಿಡಿಯಲು ಹಾಕುವ ಕಾಳುಗಳಂತೆ ಮರೆ ಮಾಡಿ ವಂಚಿಸಿ ಮಾಡಿದಂತಾಗುತ್ತದೆ ಎಂಬ ಅಭಿಪ್ರಾಯವನ್ನು ನಗೆಯ ಮಾರಿ ತಂದೆಯವರು ತಿಳಿಸಿದ್ದಾರೆ.
2: ನಗೆಯ ಮಾರಿ ತಂದೆಯವರು ಆ ಕಾಲದಲ್ಲಿಯೇ ಸಮಾಜದಲ್ಲಿರುವಂತಹ ಮೂಢನಂಬಿಕೆ, ಅಜ್ಞಾನ ಇವೆಲ್ಲವನ್ನ ಕೂಡ ತಮ್ಮ ವಚನದಲ್ಲಿ ಖಂಡಿಸಿದ್ದಾರೆ. ಅದು ತಮ್ಮ ವಚನದಲ್ಲಿ ವ್ಯಂಗ್ಯದ ಮೂಲಕ ಹಾಗೆ ಹಾಸ್ಯದ ಮೂಲಕ ಅದನ್ನ ವ್ಯಕ್ತಪಡಿಸಿರೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ನಗೆಯ ಮಾರಿತಂದೆಯವರ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣರಾದ ನೆಗೆಯ ಮಾರಿ ತಂದೆಯವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ.
3: ಅವರ ಇನ್ನೊಂದು ವಚನ: ಕಂಗಳ ಮುಂದಣ ಕಾಮವ ಕೊಂದು ಮನದ ಮುಂದಣ ಆಸೆಯ ತಿಂದು ಆತನ ಅರಿ ಆತುರ ವೈರಿ ಮಾರೇಶ್ವರ. ಇದು ಪುಟ್ಟದಾದರೂ ಬಹಳ ಸೂಕ್ತವಾದ ಸಂದೇಶವನ್ನು ನೀಡುತ್ತದೆ. ಕಣ್ಣು ನೋಡಿ ಕಾಮಿಸುತ್ತದೆ, ಕಾಮಿಸಿದದನ್ನ ಮನಸ್ಸು ಬಯಸುತ್ತದೆ. ಇವೆರಡರ ಕಾಮನೆ ಆಸೆಗಳಲ್ಲಿಯೇ ಬಾಳಿನ ಗೋಳಿನ ಸೆಲೆ ಇದೆ. ಆತನನ್ನು ಅರಿಯುವುದೇ ಗುರಿ. ಕಂಗಳ ಮುಂದಣ ಕಾಮ ಮನದ ಮುಂದಣ ಆಸೆಗಳನ್ನ ಸುಟ್ಟಾಗ ಪರಮಾತ್ಮನನ್ನ ಕಾಣುವ ದಾರಿ ಗೋಚರವಾಗುತ್ತದೆ. ಪರಮಾತ್ಮನನ್ನು ಅರಿಯಬಹುದು ಎಂಬ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರ ಇನ್ನೊಂದು ವಚನ: ಭಕ್ತಿಯ ಬಾಂಡದಲ್ಲಿ ಸತ್ಯವೆಂಬ ಅಕ್ಕಿಯ ಹೊಯ್ದು ನಿರ್ಮಲವೆಂಬ ಉದಕವ ನೆರೆದು ತ್ರಿಗುಣವೆಂಬ ಮೂರು ಒಲೆಗೊಂಡ ಸಂಬಂಧಿಸಿ ಆತುರದ ಸೌದೆಯ ನೊಟ್ಟಿ ಸುಡುವ ಬೆಂಕಿಯಲ್ಲಿ ಉರುಹಲಾಗಿ ಓಗರ ಬೆಂದಿತ್ತು ಇಕ್ಕುವವರಿಲ್ಲದೆ ಉಂಡು ಪ್ರಸಾದವಿಲ್ಲದ ಪ್ರಸಾದವೆನಗಿತ್ತ ಆತುರ ವೈರಿ ಮಾರೇಶ್ವರ. ಈ ವಚನವು ಕಾಯಕ ಮತ್ತು ದಾಸೋಹ ತತ್ವದ ಹಿನ್ನೆಲೆಯಲ್ಲಿ ಮೂಡಿಬಂದಿದೆ. ಇಲ್ಲಿ ಲೌಕಿಕ ಅಡುಗೆಯ ಮೂಲಕ ಅಲೌಕಿಕವಾದ ಶಿವಾನುಭವವನ್ನು ಚಿತ್ರಿಸಿದ್ದಾರೆ. ನಮ್ಮ ಅಂತರಂಗದ ಭಕ್ತಿಯೇ ಇಲ್ಲಿ ಪಾತ್ರೆ, ಅಂದರೆ ಬಾಂಡ. ಅದರಲ್ಲಿ ನಾವು ಹಾಕಬೇಕಾದ ಅಕ್ಕಿ ಯಾವುದು ಎಂದರೆ ಅದುವೇ ಸತ್ಯ. ಅಂದರೆ ಕೇವಲ ಬಾಹ್ಯ ಆಚರಣೆಯಲ್ಲಿ ಸತ್ಯನಿಷ್ಠವಾದ ಭಕ್ತಿಯೇ ಜೀವನದ ಅಡುಗೆಗೆ ಅಡಿಪಾಯ. ಈ ಅಕ್ಕಿಯನ್ನು ಬೇಯಿಸಲು ಬಳಸುವ ನೀರು ನಿರ್ಮಲವಾಗಿರಬೇಕು. ಅಂದರೆ ಮನಸ್ಸು ಮತ್ತು ಭಾವನೆಗಳು ಯಾವುದೇ ಮಲಿನತೆ ಇಲ್ಲದೆ ಶುದ್ಧವಾಗಿರಬೇಕು. ನಮ್ಮ ದೇಹದಲ್ಲಿರುವ ಸತ್ವ, ರಜ, ತಮೋ ಗುಣ ಎಂಬ ಮೂರು ಗುಣಗಳನ್ನು ಒಲೆಯನ್ನಾಗಿ ಮಾಡಿಕೊಂಡು ಆ ಗುಣಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ಸಾಧನೆಯ ಬೆಂಕಿ ಹಚ್ಚಬೇಕು. ದೇವರನ್ನು ಸೇರಬೇಕೆಂಬ ತೀವ್ರವಾದ ಹಂಬಲದಿಂದ ತನ್ನ ಲೌಕಿಕ ಆತುರಗಳನ್ನೇ ಸೌದೆಯನ್ನಾಗಿ ಒರೆಸಿದಾಗ ಜ್ಞಾನದ ಬೆಂಕಿಯಲ್ಲಿ ಅಹಂಕಾರವೆಲ್ಲ ಸುಟ್ಟು ಹೋಗಿ ಭಕ್ತಿ ಎನ್ನುವ ಓಗರ ಸಿದ್ಧವಾಗುತ್ತದೆ. ಸಾಮಾನ್ಯವಾಗಿ ಅಡುಗೆಯನ್ನು ಬೇರೆಯವರು ಬಡಿಸಬೇಕು, ಆದರೆ ಈ ಆಧ್ಯಾತ್ಮದ ಉತ್ತುಂಗದಲ್ಲಿ ಬೇರೆಯವರ ಹಂಗಿಲ್ಲ. ತಾನೇ ಕರ್ತೃ, ತಾನೇ ಭೋಕ್ತ. ಗುರುವಿನ ಕೃಪೆಯಿಂದ ತನ್ನೊಳಗೆ ತಾನು ಕಂಡುಕೊಂಡ ಆ ಸತ್ಯದ ಅನುಭವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ತಾನೇ ಉಂಡು ಧನ್ಯನಾಗುವನು. ಇಲ್ಲಿ ಪ್ರಸಾದವಿಲ್ಲದ ಪ್ರಸಾದ ಎಂದರೆ ಸಾಧಾರಣವಾಗಿ ದೇವರಿಗೆ ಅರ್ಪಿಸಿ ಪಡೆಯುವುದು ಪ್ರಸಾದ. ಆದರೆ ಇಲ್ಲಿ ಶರಣನು ತಾನೇ ಶಿವನಾಗಿರುವುದರಿಂದ ಆ ಅನುಭವವು ದ್ವೈತ ಭಾವವನ್ನು ಮೀರಿರುತ್ತದೆ. ಆ ಪರಶಿವನೇ ತಾನಾಗಿ ಆತ್ಮಾನಂದವನ್ನು ನೀಡುವರು ಎಂಬ ಅರ್ಥ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ನಗುವಿನ ಮಹತ್ವ ಮತ್ತು ನಗುವು ಅತ್ಯುತ್ತಮ ಔಷಧ, ದೈನಂದಿನ ನಿತ್ಯದ ಜಂಜಡಕ್ಕೆ ನಗುವೇ ಮದ್ದು ಎಂಬುದನ್ನು ಕಂಡುಕೊಂಡ ಮನುಷ್ಯರು ನಗೆ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೆ ನಗೆ ಹಬ್ಬ ಹಾಸ್ಯೋತ್ಸವ ಎಂದು ಆಚರಿಸುತ್ತಿದ್ದಾರೆ. ನಗುವ ಮೊಗ ಜಗದ ಸಿರಿ ಸಂಪತ್ತು ಎಂಬುದನ್ನು ಅರಿತು ಅದಕ್ಕಿಂತ ಆನಂದದಾಯಕ ಯಾವುದೂ ಇಲ್ಲ ಎಂದು ಕಂಡುಕೊಂಡಿದ್ದಾರೆ. ಹಾಗೆಯೇ ದರಾ ಬೇಂದ್ರೆಯವರು ಸಹ ತಮ್ಮ ವಚನದಲ್ಲಿ ನಗುವಿನ ಬಗ್ಗೆ ಈ ರೀತಿ ವ್ಯಕ್ತಪಡಿಸಿದ್ದಾರೆ: ಉಸಿ ನಗುತ್ತ ಬಂದೇವ, ನಸು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡನೂರು ವರ್ಷವ ಹರ್ಷದಿ ಕಳೆಯೋಣ, ಯಾಕಾರ ಕೆರಳೋಣ ಎಂಬ ಆಶಯ ಇಲ್ಲಿ ವ್ಯಕ್ತವಾಗಿದೆ. ಇಂದು ನಾವು ಕಂಡುಕೊಂಡ ಸತ್ಯವನ್ನು 12ನೇ ಶತಮಾನದಲ್ಲಿಯೇ ನಗೆಯ ಮಾರಿ ತಂದೆಯವರು ನಗೆಯನ್ನೇ ಕಾಯಕ ಮಾಡಿಕೊಂಡು ಜನರ ಮೊಗದಲ್ಲಿ ನಗು ಮೂಡಿಸಿದವರು ಅವರು ಇಂದಿಗೂ ಸದಾ ಸ್ಮರಣೀಯರಲ್ಲವೇ. ಅವಕಾಶಕ್ಕಾಗಿ ರೇಡಿಯೋ ಶಿವಮೊಗ್ಗ ಹಾಗೂ ಆರ್ಜೆ ಪವಿತ್ರ ಮೇಡಮ್ ರವರಿಗೆ ಧನ್ಯವಾದಗಳು, ಹಾಗೂ ರೇಡಿಯೋ ಶಿವಮೊಗ್ಗ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿಗಳು.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಿವಶರಣರಾದ ನಗೆಯ ಮಾರಿತಂದೆಯವರ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಇವರ ವಚನಗಳನ್ನ ನೋಡಿದಾಗ ನಮ್ಗನ್ಸುತ್ತೆ ಅಂದ್ರೆ ನಗು ಅನ್ನೋದು ಒಂದು ಮೆಡಿಸನ್ ಇದ್ದ ಹಾಗೆ, ಕಾಯಿಲೆಗಳನ್ನ ವಾಸಿ ಮಾಡುತ್ತೆ. ಹಾಗೆ ಒಂದು ಒಳ್ಳೆಯ ನಗು ಎಂತಹ ಪರಿಸ್ಥಿತಿಯನ್ನು ಕೂಡ ತಿಳಿ ಮಾಡುವಂತಹ ಶಕ್ತಿ ಒಂದು ನಗುವಿಗಿದೆ. ಅಂತಹ ನಗುವನ್ನ ನಾವೀಗ ಮರಿತಾ ಇದ್ದೀವಿ. ಎಲ್ರು ಕೂಡ ತಮ್ಮ ತಮ್ಮ ಕೆಲಸದ ಬ್ಯುಸಿಯಲ್ಲಿ, ತಮ್ಮ ಕಾರ್ಯ ಒತ್ತಡದ ಇರ್ಬೋದು ಅಥವಾ ಇತರ ಸಮಸ್ಯೆಗಳು, ಇತರ ಕೆಲಸದ ಒತ್ತಡದಲ್ಲಿ ನಾವು ನಗೋದನ್ನೇ ಮರ್ತು ಬಿಟ್ಟಿದೀವಿ. ನಗೋದನ್ನ ಮರೆಯುವ ಮೂಲಕ ಇತರ ಕಾಯಿಲೆಗಳನ್ನ ಹತ್ತಿರ ಮಾಡ್ಕೊಳ್ತಾ ಇದೀವಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಗು ಅನ್ನೋದು ನಾವು ದುಡ್ಡು ಕೊಟ್ಟು ತಗೊಳ್ಳುವಂತಹ ವಸ್ತು ಅಲ್ಲ, ನಮ್ಮಲ್ಲೇ ಇರುವಂತಹ ಒಂದು ಮನಸ್ಫೂರ್ತಿಯಾಗಿ ಮನಸ್ಸಿನಿಂದ ನಕ್ರೆ ಇಷ್ಟು ಕಾಯಿಲೆಗಳನ್ನ ನಾವು ದೂರ ಇಟ್ಟು ಖುಷಿಯಾಗಿ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ. ಇಂತಹ ನಗುವನ್ನ ಹಂಚುವಂತಹ ಕೆಲಸವನ್ನ ನಗೆಯ ಮಾರಿತಂದೆಯವರು ಮಾಡ್ತಾ ಇದ್ರಂತೆ ಆ ಕಾಲದಲ್ಲಿಯೇ. ಅಂದ್ರೆ ನಗುವಿಗೆ ಇಷ್ಟೊಂದು ಬೆಲೆ ಇದೆ, ವ್ಯಾಲ್ಯೂ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ. ಹಾಗೆ ನಗುವಿನ ಮಾರಿತಂದೆಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಶ್ರೀಮತಿ ಜಯಮ್ಮ ಕುಪ್ಸಾದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮಾಯೆ ಅಂಕುಶ ಪರಬೊಮ್ಮ ಜೀವ ಭೇದದೀನಿ ಜೈಕ್ಯವ ಮರೆಯೇ ಮರಳಿ ತನ್ನೊಟ್ಟ ನವನರಸಲೆಚ್ಚರಿಸಲ್ ನರನಾರಿಯರ ಪರಸ್ಪರ ಮೋಹದಲ್ಲಿ ಮಾಯೆ ನಿವಿಸಿಹಳಂಕುಶವ ಮಂಕುತಿಮ್ಮ. ಪರಬೊಮ್ಮ ಜೀವ ಭೇದದಿ ನಿಜೈಕ್ಯವ ಮರೆ. ನಿಜವಾದ ರೂಪವನ್ನ ಈ ಜೀವದ ಭೇದಗಳಲ್ಲಿ ಬ್ರಹ್ಮ ಮರೆತಿದ್ದಾಗ ಮರಳಿ ತನ್ನೊಟ್ಟ ನವನರಸ ಲೆಚ್ಚರಿಸಲ್ ತನ್ನ ಒಟ್ಟನ್ ಅವನು ಅರಸಲ್ ಎಚ್ಚರಿಸಲ್ ತನ್ನ ನಿಜರೂಪವನ್ನ ಅವನು ಹುಡುಕಾಡೋದಿಕ್ಕೆ ಎಚ್ಚರಿಸಿದಾಗ ನರನಾರಿಯರ ಪರಸ್ಪರ ಮೋಹದಲ್ಲಿ ಮಾಯೆ. ಮನುಷ್ಯ ಹೆಣ್ಣು ಮತ್ತು ಗಂಡಿನ ಪರಸ್ಪರ ಮೋಹದಲ್ಲಿ ಮಾಯೆ ನಿರವಿಸಿಹಳಂಕುಶವ ಅಂಕುಶವನ್ನು ಮಾಯೆ ನಿರ್ಮಿಸಿದ್ದಾಳೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪರಬೊಮ್ಮ ಜೀವ ಭೇದದೀನಿ ಜೈಕ್ಯವ ಮರೆಯೇ ಮರಳಿ ತನ್ನೊಟ್ಟನವ ನರಸ ಲೆಚ್ಚರಿಸಲ್ ತನ್ನ ಒಟ್ಟನ್ನವನು ಅರಸಲ್ ಎಚ್ಚರಿಸಲ್ ನರನಾರಿಯರ ಪರಸ್ಪರ ಮೋಹದಲ್ಲಿ ಮಾಯೆ ನಿರವಿಸಿಹಳು ಅಂಕುಶವ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜೀವ ಭೇದಗಳ ಕಾರಣದಿಂದ ಪರಬ್ರಹ್ಮನು ನಿಜ ಐಕ್ಯನ ಮರೀತಾನೆ. ಮತ್ತೆ ಜೀವದ ಐಕ್ಯವನ್ನ ಎಚ್ಚರಿಸೋದಕ್ಕೆ ಗಂಡು ಹೆಣ್ಣಿನ ಮಧ್ಯ ಪರಸ್ಪರ ಮೋಹದ ಆಕರ್ಷಣೆಯನ್ನ ಇರಿಸಿ ಮಾಯೆಯು ಅಂಕುಶನ್ನ ಇರಿಸಿದಾಳೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಪರಬ್ರಹ್ಮ ವಸ್ತು ಅಂತಿದ್ರು ಒಂದೇ, ಅದಕ್ಕೆ ಯಾವ ಮೋಹ ಮಾಯೆಯ ಜಂಜಾಟ ಇಲ್ಲ. ಆದರೆ ಪ್ರಪಂಚದ ಸೃಷ್ಟಿಗೆ ಅದು ಕೋಟಿ ಕೋಟಿ ರೂಪಗಳಲ್ಲಿ ಹೊಮ್ಮಿ ನಿಲ್ಲತ್ತೆ. ಹಾಗೆ ದೇಹ ಭಾವದಲ್ಲಿದ್ದಾಗ ಅದು ಪ್ರಪಂಚದಲ್ಲಿ ಸಂತೋಷನ ಪಡ್ತಾ ತಾನೇ ದೇಹ ಅಂತ ಭಾವಿಸ್ಕೊಂಡು ತನ್ನ ನೈಜ ಸ್ವರೂಪನ ಮರೆಯತ್ತಂತೆ. ಒಂದಿನ ಭಗವಂತ ನಾರದನನ್ನ ಕೇಳ್ತಾರಂತೆ, ಮನುಷ್ಯರಿಗೆ ಭೂಲೋಕದಲ್ಲಿ ಯಾಕೆ ಅಂಥ ಆಕರ್ಷಣೆ, ಭೂಮಿನ ಬಿಟ್ಟು ಬರೋದಿಕ್ ಅಳ್ತಾರಲ್ಲ ಅಂತ. ಆಗ ನಾರದ ಹೇಳ್ತಾನೆ, ಸ್ವಾಮಿ ನೀನೊಮ್ಮೆ ಹೋಗಿ ನೋಡು ಅಂತ. ಆಗ ಭಗವಂತ ಭೂಮಿಗೆ ಹಂದಿಯಾಗಿ ಬರ್ತಾನೆ. ಅವನಿಗೆ ಹೆಣ್ಣು ಹಂದಿಯೊಬ್ಳು ಸಂಗಾತಿಯಾಗಿ ಬರ್ತಾಳೆ. ಅವಳ ರೂಪಕ್ಕೆ ವಯ್ಯಾರಕ್ಕೆ ಮಣಿದ ಭಗವಂತ ಅವಳ ಜೊತೆನೆ ಇರ್ತಾನೆ. ಒಂದಷ್ಟು ಮರಿಗಳಾಗತ್ತೆ, ವರ್ಷಗಳೇ ಕಳಿಯತ್ತೆ. ಭಗವಂತನ ಅವಸ್ಥೆ ನೋಡೋದಿಕ್ಕೆ ನಾರದ ಭೂಮಿಗೆ ಬರ್ತಾನೆ. ಕೊಳಚೆ ರಾಡಿಯಲ್ಲಿ ಆನಂದವಾಗಿ ಮಲಗಿದ ಹಂದಿಯ ಪರಿವಾರ ಅದು. ನಾರದ ಕೂಗ್ತಾನೆ, ಭಗವಂತ, ಏನು ನಿನ್ನ ಅವಸ್ಥೆ? ವೈಕುಂಠನ ಬಿಟ್ಟು ಈ ಕೊಳಕಲ್ಲಿ ಹೊರಳಾಡ್ತಿದೆಯಲ್ಲ, ಸಾಕು ಬಾ, ಸ್ವರ್ಗಕ್ಕೆ ಹೋಗೋಣ ಅಂತಾನೆ. ಆಗ ದೇವ್ರು ಹೇಳ್ತಾನೆ, ಇದು ಎಷ್ಟು ಆನಂದವಾಗಿದೆ, ಇದಕ್ಕಿಂತ ಹೆಚ್ಚಿನ ಸುಖ ಸ್ವರ್ಗದಲ್ಲಿ ಏನಿರುತ್ತೆ ಅಂತ. ನಾರದ ಭೂಲೋಕದ ಪ್ರೇಮದ ಸೆಳೆತದ ತೀವ್ರತೆ ನೋಡಿ ಬೆರಗಾಗ್ಬಿಡ್ತಾನೆ. ಇಲ್ಲಿ DVG ಅವರು ಈ ಕಥೆಯ ಸ್ವಾರಸ್ಯನ ಸುಂದರವಾಗಿ ಹೇಳ್ತಾ ಇದ್ದಾರೆ. ದೇಹ ಭಾವದಲ್ಲಿದ್ದ ಪರಬ್ರಹ್ಮ ತನ್ನ ನೈಜತೆಯನ್ನ ಮರೆತಾಗ ಅವನನ್ನ ಎಚ್ಚರಿಸಿ ನೆನಪಿಸೋದಕ್ಕೆ ಮಾಯೆ ಒಂದು ಅಂಕುಶನ ಬಳಸ್ತಾಳೆ. ಆ ಅಂಕುಶವೇ ಪುರುಷ ಮತ್ತು ಸ್ತ್ರೀಯರ ಮೋಹದ ಬಲೆ. ಪ್ರಪಂಚದಲ್ಲಿ ಅತ್ಯಂತ ತೀವ್ರವಾದ ಆಕರ್ಷಣೆ ಇದು. ಇದರ ಮೋಹದಲ್ಲಿ ಬಿದ್ದ ಮನುಷ್ಯ ಒದ್ದಾಡ್ತಾನೆ, ಕಷ್ಟಪಡ್ತಾನೆ, ಏನೇನೋ ಕರ್ಮಗಳನ್ನು ಮಾಡ್ತಾನೆ, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ನರಳ್ತಾನೆ. ಆಗ ಈ ಪ್ರಪಂಚದ ನೋವು ಏಳು ಬೀಳು ಸಾಕು ಅನ್ಸತ್ತೆ, ಮನಸ್ಸು ಒಳಗಡೆನೆ ತಿರುಗತ್ತೆ, ಆತ್ಮದರ್ಶನ ಆಗತ್ತೆ. ಇದೊಂದು ದೃಷ್ಟಿ. ಇನ್ನೊಂದು ದೃಷ್ಟಿ ಹಾಗೆ ನರನಾರಿಯರ ಪರಸ್ಪರ ಆಕರ್ಷಣೆಯಿಂದ ಆನಂದ ಸಿಗತ್ತೆ. ಆ ಆನಂದ ಕೂಡ ಬ್ರಹ್ಮ ಚೈತನ್ಯನೇ. ಹಾಗಾಗಿ ಅದರಿಂದನೂ ಐಕ್ಯತೆ ಸಾಧ್ಯ ಆಗತ್ತೆ. ಒಟ್ಟಲ್ಲಿ ಮನುಷ್ಯ ಬ್ರಹ್ಮೈಕ್ಯದ ಸತ್ಯನ ಅರಿತು ಸಂಸಾರದಿಂದ ಮುಕ್ತಿ ಪಡೆಯೋ ಬದಲು ಮಾಯೆಯ ಮೋಹಕ್ಕೆ ಬಿದ್ದು ಈ ಜಗತ್ತಲ್ಲಿ ನರನಾರಿಯರ ಸಂಬಂಧ ಸಂಸಾರಕ್ಕೆ ಬದ್ಧನಾಗ್ತಾನೆ ಅನ್ನೋದೇ ಈ ಕಗ್ಗದ ತಾತ್ಪರ್ಯ. ಇದು ಜೀವನದ ದ್ವಂದ್ವವನ್ನು ಮತ್ತು ಆಧ್ಯಾತ್ಮಿಕ ಗುರಿಯನ್ನು ಎತ್ತಿ ತೋರಿಸತ್ತೆ. ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಮದುವೆಗೆ ಅಂತ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಾ?
8: ಹೌದ್ ಮತ್ತೆ, ಆದ್ರೆ ಮದ್ವೆ ಯಾರ್ಯಾರಿಗೆ ಅನ್ನೋದೇ ಗೊತ್ತಿಲ್ವಲ್ಲ ನಮ್ಗೆ.
9: ಯಾರಾದ್ರೂ ಮದ್ವೆ ಆಗ್ಲಿ, ನಮಗೆ ಒಳ್ಳೆ ಊಟ ಸಿಕ್ಕ್ರೆ ಸರಿಯಪ್ಪ.
10: ಇಲ್ಲ ಇಲ್ಲ, ಶಶಿರೇಖಾಳನ್ನ ಅಭಿಮನ್ಯುನೇ ಮದ್ವೆ ಆಗ್ಬೇಕು, ಅದೇ ಚಂದ.
7: ಹ್ಞೂ ಹ್ಞೂ, ನಿಮ್ಮ ಕುತೂಹಲಕ್ಕೆ ಇತಿಶ್ರೀ ಹಾಡ್ತೀನಿ. ಮುಂದಿನ ಕಥೆನ್ ಕೇಳೋಕೆ ಎಲ್ಲ ಸಿದ್ಧರಾಗಿ.
11: ಓ, ನಾವೆಲ್ಲ ತಯಾರು.
7: ಆಯ್ತು, ಮುಂದೇನಾಯ್ತು ಗೊತ್ತಾ? ಬಲರಾಮನಿಂದ ಅವಮಾನಿತಳಾದ ಸುಭದ್ರೆ ಕೃಷ್ಣನ ಸಲಹೆ ಮೇರೆಗೆ ತನ್ನ ಮಗ ಅಭಿಮನ್ಯು ಜೊತೆಗೆ ಕಾಡಿಗೆ ಬರ್ತಾಳೆ. ಅಲ್ಲಿ ಘಟೋತ್ಕಚನೊಂದಿಗೆ ಯುದ್ಧವಾಗಿ ಅನೇಕ ಸಂಗತಿಗಳು ನಡೆಯುತ್ತೆ. ಕೊನೆಗೆ ಘಟೋತ್ಕಚ ತನ್ನಣ್ಣ ಅನ್ನೋ ವಿಚಾರ ಅಭಿಮನ್ಯುವಿಗೆ ತಿಳಿದು ಬರುತ್ತೆ. ಆಗ ವಾತಾವರಣ ತಿಳಿಯಾಗುತ್ತೆ. ಹಿಡಿಂಬಾವನದಲ್ಲಿ ಅಕ್ಕ ತಂಗಿಯರಾದ ಹಿಡುಂಬೆ ಮತ್ತು ಸುಭದ್ರೆಯರು ತಮ್ಮ ಹಲವು ಕಾಲದ ಮಾತುಗಳನ್ನು ಆಡ್ತಾರೆ. ಘಟೋತ್ಕಚ ತಮ್ಮ ಅಭಿಮನ್ಯು ಜೊತೆಗೆ ಹರಟೆ ಕೊಚ್ಚುತ್ತಾನೆ. ಕೊನೆಗೆ ಘಟೋತ್ಕಚ ತನ್ನ ಚಿಕ್ಕಮ್ಮ ಸುಭದ್ರೆಯನ್ನು ಕರೆದು, ಚಿಕ್ಕಮ್ಮ, ನೀವಿಬ್ರು ಇಂತಹ ದಟ್ಟ ಕಾಡಿಗೆ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಹಾಕ್ತಾನೆ. ಆಗ ಸುಭದ್ರೆ, ಏನು ಹೇಳಲಿ ಮಗನೇ, ಒಡ ಹುಟ್ಟಿದ ಅಣ್ಣನೇ ಮದುವೆ ವಿಚಾರದಲ್ಲಿ ನನಗೆ ಅವಮಾನ ಮಾಡ್ದ. ನನ್ನ ಮಗ ಅಭಿಮನ್ಯುವಿನ ಮದುವೆಯನ್ನು ತನ್ನ ಮಗಳು ಶಶಿರೇಖೆಯೊಂದಿಗೆ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದ. ಆದರೆ ಈಗ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನೊಂದಿಗೆ ಮದುವೆ ನಡೀಲಿದೆ. ಈ ಅವಮಾನ ಸಹಿಸೋಕ್ಕಾಗದೆ ಕೃಷ್ಣನ ಸಲಹೆಯನ್ನು ಕೇಳಿದಾಗ ಕಾಡಿಗೆ ಹೋಗಿ ಅಂತ ಸಲಹೆ ಕೊಟ್ಟ. ಅದಕ್ಕಾಗಿ ಕಾಡಿಗೆ ಬಂದ್ವಿ ಅಂತ ವ್ಯಥೆಯಿಂದ ಹೇಳ್ತಾಳೆ. ಆಗ ಘಟೋತ್ಕಚ ಕೊಟ್ಟ ಮಾತನ್ನು ಮುರಿಯೋಕೆ ಕಾರಣ ಏನಂತೆ ಅಂತ ಕೇಳ್ದ. ಬಡತನವಪ್ಪ ಬಡತನ. ಪಾಂಡವರಿಗೆ ಉಣ್ಣೋಕೆ ಅನ್ನ ಇಲ್ಲ, ಉಡೋಕೆ ವಸ್ತ್ರ ಇಲ್ಲ, ಆಳೋಕೆ ರಾಜ್ಯ ಅಂತೂ ಮೊದಲೇ ಇಲ್ಲ. ಕಾಡಿನಲ್ಲಿ ಅಲ್ದಾಡ್ತಿದ್ದಾರೆ. ಇಂಥ ಬಡವರ ಮನೆಗೆ ನಾನು ಹೆಣ್ಣನ್ನು ಕೊಡಲಾರೆ ಅಂತಂದ್ಬಿಟ್ಟ. ಮದುವೆ ಮುರಿಯೋಕೆ ನಮ್ಮ ಬಡತನವೇ ಕಾರಣವಾಯಿತು ಮಗನೇ ಅಂತ ದುಃಖದಿಂದ ಹೇಳ್ತಾಳೆ. ಅದಕ್ಕೆ ಘಟೋತ್ಕಚ, ಏನು ನಮ್ಮ ತಂದೆ ದೊಡ್ಡಪ್ಪ ಚಿಕ್ಕಪ್ಪರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋದೆ? ಅಧಿಕಾರದ ಮದ ಹೀಗೆ ಮಾತಾಡಿಸುತ್ತೆ. ಇರಲಿ ಚಿಕ್ಕಮ್ಮ, ಮದುವೆ ಇನ್ನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀರ, ನೀವು ನಿಶ್ಚಿಂತೆಯಿಂದಿರಿ. ನಾನು ನನ್ನ ತಮ್ಮನ ಮದುವೆನ ಶಶಿರೇಖೆ ಜೊತೆಗೆ ಮಾಡಿಸೇ ಮಾಡಿಸ್ತೀನಿ ಅಂತ ದ್ವಾರಕೆಗೆ ಹೊರಟೇ ಬಿಟ್ಟ. ಸುಭದ್ರೆ ಹೆದರಿ ಎಚ್ಚರಿಕೆ ಮಗನೇ ಎಚ್ಚರಿಕೆ ಅಂತ ಹೇಳ್ತಾ ಇರುವಾಗ್ಲೇನೆ ಘಟೋತ್ಕಚ ಕೃಷ್ಣನನ್ನು ನೆನೆದು ಆಕಾಶಕ್ಕೆ ಚಂಗ್ ಅಂತ ನೆಗ್ದೇ ಬಿಟ್ಟ. ವಾಯು ವೇಗದಿಂದ ದ್ವಾರಕಾ ನಗರಿಯ ದ್ವಾರದ ಮುಂದೆ ಬಂದು ಘಟೋತ್ಕಚ ನಿಂತ. ಅಲ್ಲಿ ದ್ವಾರಕಾ ನಗರದ ರಕ್ಷಣೆಗಾಗಿ ಕೃಷ್ಣ ಇಟ್ಟಿದ್ದ ಸುದರ್ಶನ ಚಕ್ರ ಎದುರಾಗುತ್ತೆ. ಆ ಸುದರ್ಶನ ಚಕ್ರ ದ್ವಾರಕೆಯ ಯಾರಾದರೂ ಕೇಡ ಬಯಸುವವರು ಬಂದರೆ ಅವರನ್ನು ಸಂಹಾರ ಮಾಡಿ ಬಿಡ್ತಿತ್ತು. ಕೃಷ್ಣನ ಹಿತೈಷಿಗಳು ಭಕ್ತರು ಬಂದರೆ ಅವರಿಗೆ ದಾರಿ ಬಿಡ್ತಾ ಇತ್ತು. ಘಟೋತ್ಕಚ ಸುದರ್ಶನಕ್ಕೆ ನಮಸ್ಕಾರ ಮಾಡಿ, ನಾನು ದ್ವಾರಕೆಗೆ ಯಾವ ಕೇಡನ್ನು ಬಯಸಿ ಬಂದಿಲ್ಲ. ಕೃಷ್ಣನ ಆಣತಿಯಂತೆ ನನ್ನ ತಮ್ಮನ ಮದುವೆಗಾಗಿ ಹೆಣ್ಣನ್ನು ನೋಡೋಕ್ಕೆ ಬಂದಿದ್ದೀನಿ ಅಂತ ವಿನಂತಿಸಿಕೊಂಡಾಗ ಸುದರ್ಶನ ತಾನಾಗಿ ದಾರಿ ಬಿಟ್ಟು ನಿಲ್ಲುತ್ತೆ. ಘಟೋತ್ಕಚ ಸಣ್ಣ ಹುಳುವಿನ ರೂಪವನ್ನು ಧರಿಸಿ ಕೃಷ್ಣನ ಹತ್ರ ಬಂದು ತನ್ನ ಆಶಯವನ್ನು ತಿಳಿಸ್ತಾನೆ. ಕೃಷ್ಣ ವಿಜಯೀ ಭವ ಅಂತ ಅವನನ್ನು ಹರಿಸ್ತಾನೆ. ಅಲ್ಲಿಂದ ಆತ ಸೀದಾ ಶಶಿರೇಖೆ ಇದ್ದಲ್ಲಿಗೆ ಬಂದ. ಮದುವಣಗಿತ್ತಿಯಾಗಿ ಶೃಂಗಾರ ಮಾಡಿಕೊಂಡ ಶಶಿರೇಖೆ ಆಯಾಸಗೊಂಡು ಮಂಚದ ಮೇಲೆ ಹಾಗೆ ಒರಗಿ ಮಲಗಿಬಿಟ್ಟಿದ್ಲು. ಘಟೋತ್ಕಚ ಮಂಚವನ್ನೇ ತನ್ನ ಕೈಯಲ್ಲಿ ಹೂವಿನ ಹಾಗೆ ಹಿಡಿದು ಆಕಾಶ ಮಾರ್ಗವಾಗಿ ಹಕ್ಕಿ ಹಾಗೆ ಹಾರಿ ಹಿಡುಂಬವನದ ತನ್ನ ಮನೆಗೆ ಬರ್ತಾನೆ. ಚಿಕ್ಕಮ್ಮ ಚಿಕ್ಕಮ್ಮ, ಮದುವೆ ಹುಡುಗಿನ ತಂದಿದ್ದೀನಿ, ಪುರೋಹಿತರನ್ನ ಎತ್ಕೊಂಡು ಬರ್ತೀನಿ, ಮದುವೆ ಮಾಡಿ ಮುಗಿಸಿಬಿಡೋಣ ಅಂತ ಕೂಗ್ದ. ಸುಭದ್ರೆ ಇಲ್ಲ ಇಲ್ಲ ಮಗನೇ, ಹಿರಿಯರ ಒಪ್ಪಿಗೆ ಇಲ್ಲದೆ ಮದುವೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ, ಹೌದೆ ಹಾಗಾದರೆ ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿ ತನ್ನ ಮಾವ ಜಹಾಂಗೀರಿಯನ್ನು ಸ್ಮರಣೆ ಮಾಡ್ತಾನೆ. ತಕ್ಷಣ ಆತ ಪ್ರತ್ಯಕ್ಷನಾದ. ಕೂಡಲೇ ಮಾವ ದ್ವಾರಕೆ ರಸ್ತೆಯಲ್ಲಿ ಒಂದು ಮಾರುಕಟ್ಟೆಯನ್ನು ರಚನೆ ಮಾಡು, ಒಂದು ಹಲಿಗೆ ಮೇಲೆ ಮಾಯಾ ಬಜಾರ್ ಅಂತ ಬರೆದು ತೂಗಾಕು, ಹಳೆಯ ವಸ್ತುಗಳ ಬದಲಿಗೆ ಹೊಸ ಆಭರಣಗಳನ್ನು ಕೊಡ್ತಾ ಇದ್ದೀವಿ ಅಂತ ಸಾರು, ಎಲ್ಲರಿಗೂ ಮಾಯಾ ವಸ್ತುಗಳನ್ನು ಕೊಟ್ಬಿಡು ಅಂತ ಮಾರುಕಟ್ಟೆಯನ್ನು ರಚಿಸೋಕೆ ಹೇಳಿ ತಾನು ದ್ವಾರಕೆಗೆ ಬಂದ. ಬಂದವನೇ ಶಶಿರೇಖೆಯ ರೂಪವನ್ನು ಧರಿಸಿ ತಾಯಿ ರೇವತಿಯ ಮುಂದೆ ಬಂದು ನಿಲ್ತಾನೆ. ರೇವತಿ ಏನ್ ಮಗಳೇ ಏನಾಯ್ತು ಅಂತ ಕಳವಳದಿಂದ ಕೇಳಿದ್ಲು. ಶಶಿರೇಖೆ ಅಮ್ಮ ತುಂಬ ಹಸಿವು ಅಂತಂದ್ಲು. ಅಯ್ಯೋ ಮದುವೆ ಹುಡುಗಿ ನೀನು, ಮುಹೂರ್ತದವರೆಗೆ ಏನೂ ತಿನ್ನೋ ಆಗಿಲ್ಲ, ಹೋಗ್ಲಿ ಬಿಡು ಹಸಿವೆ ಅಂತ ಹೇಳ್ತಾ ಇದೀಯ, ಪಾಕಶಾಲೆಗೆ ಹೋಗಿ ರುಚಿ ನೋಡ್ತೀನಿ ಅಂತ ಹೇಳಿ ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ಇಷ್ಟಿಷ್ಟು ತಿನ್ಬಿಡು, ಹಸಿವೆ ತಣಿಯುತ್ತೆ ಅಂತ ಮಗಳು ಅನ್ನೋ ಕುಕ್ಕುಲತೆಯಿಂದ ಗುಟ್ಟಾಗಿ ಹೇಳಿದ್ಲು. ಘಟೋತ್ಕಚ ಪಾಕಶಾಲೆಗೆ ನುಗ್ತಾನೆ. ಸಾಲಾಗಿ ಇಟ್ಟಿದ್ದ ಘಮ ಘಮ ಅನ್ನೋ ಭಕ್ಷ್ಯಗಳು ಅವನ ಬಾಯಲ್ಲಿ ನೀರೂರೋ ಹಾಗೆ ಮಾಡುತ್ತೆ. ಅಡಿಗೆ ಭಟ್ರು ಎರಡು ದಿನಗಳಿಂದ ನಿದ್ದೆಗೆಟ್ಟು ತರ್ತರಾವರಿ ತಿಂಡಿಗಳನ್ನು ಮಾಡಿ ಆಯಾಸಗೊಂಡಿದ್ರು, ಹಾಗೆ ಗೋಡೆಗೆ ಒರಗಿ ನಿದ್ರೆ ಮಾಡ್ತಾ ಇದ್ರು. ಘಟೋತ್ಕಚ ತನ್ನ ಮಾಯಾ ಕರದಿಂದ ಅವರು ಗಾಢ ನಿದ್ದೆಗೆ ಜಾರೋ ಹಾಗೆ ಮಾಡ್ತಾನೆ. ಅಂತ ಗಾಳಿಯನ್ನ ಒಳಗೆ ಹೇಳ್ಕೊಂಡ. ಜೋಡಿಸಿಟ್ಟ ಎಲ್ಲ ಕಜ್ಜಾಯಗಳ ಪಾತ್ರೆಗಳು ಅವನ ಹತ್ರ ಬರುತ್ತೆ. ಆಹಾ ಆಹಾ, ನನಗೆ ಇವತ್ತು ಎಂಥ ಸುಭೋಜನ, ಘಮ ಘಮ ಅನ್ನೋ ಖಾದ್ಯಗಳು, ಲಾಡು ಚಿರೋಟಿ ಪಾಯಸ ಪುಳಿಯೊಗ್ರೆ ಹಪ್ಪಳ ಸಂಡಿಗೆ ಒಂದೇ ಎರಡೆ ಅಂತ ಒಂದೊಂದಾಗಿ ಒಂದೊಂದಾಗಿ ಎಲ್ಲವನ್ನು ತಿಂದು ಮುಗಿಸ್ತಾನೆ.
10: ಅಯ್ಯೋ ರಾಮ, ಈ ಘಟೋತ್ಕಚನ್ ಪ್ಲಾನು ಏನು ಅಂತ?
12: ಮದುವೆ ಮಾಡಿಸ್ತೀನಿ ಅಂತ ಬಂದು ಇಲ್ಲಿ ತಿಂತ ಕೂತಿದಾರಲ್ಲ.
7: ರಾಕ್ಷಸ ಅಲ್ವಾ ಅವನು? ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ನೋಡಿದಾಗ ಎಲ್ಲ ಮರ್ತು ಹೋಗಿರ್ಬೇಕು ಅವನಿಗೆ. ಸಾವಿರಾರು ಜನರಿಗೆ ಮಾಡಿದ ಅಡುಗೆ ಕ್ಷಣಾರ್ಧದಲ್ಲಿ ಖಾಲಿಯಾಯಿತು. ರುಚಿ ರುಚಿಯಾದ ಪಕ್ವಾನಗಳನ್ನು ತಿಂದು ಘಟೋತ್ಕಚ ಡೊರ್ ಅಂತ ತೇಗಿ ಅಲ್ಲಿಂದ ತೆರಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಎದ್ದ ಅಡುಗೆಯವರು ನೋಡ್ತಾರೆ, ಪಕ್ವಾನದ ಪಾತ್ರೆಗಳೆಲ್ಲ ಬರೆದು ಬರೆದು ನೀನ್ ಖಾಲಿ ಮಾಡಿದೆ
13: ಅಂತ ಅವರು ತಮ್ಮ ತಮ್ಮಲ್ಲೇ ಜಗಳವಾಡ್ತಾರೆ.
7: ಆಮೇಲೆ ಏನು ಮಾಡೋದು ಅಂತ ತಿಳಿದೆ ಮಂತ್ರಿಗಳ ಹತ್ರ ಬಂದು ವಿಷಯವನ್ನು ತಿಳಿಸ್ತಾರೆ. ಮಂತ್ರಿಗಳೇ, ಮಾಡಿದ ಕಜ್ಜಾಯ ಪದಾರ್ಥಗಳೆಲ್ಲ ಖಾಲಿಯಾಗ್ಬಿಟ್ಟಿವೆ, ಹೇಗೆ ಅಂತ ನಮಗೆ ತಿಳಿತಾ ಇಲ್ಲ. ಇದು ಭೂತ ಚೇಷ್ಟೆನೇ ಇರಬೇಕು. ನಾವಿಲ್ಲೇ ಇದ್ರೆ ನಮಗೆ ಶಿಕ್ಷೆ ಖಂಡಿತ, ನಾವು ಊರಿಗೆ ಹೊರಟು ಬಿಡ್ತೀವಿ ಅಂತಂದರು. ಮಂತ್ರಿಗೂ ವಿಷಯ ತಿಳಿದು ದಿಗಿಲಾಗತ್ತೆ. ಕೊನೆಗೆ ಮಂತ್ರಿ, ಇದು ಹೇಗಾಯಿತು ಏಕಾಯಿತು ಅಂತ ಚರ್ಚೆ ಮಾಡೋಕ್ಕೆ ಈಗ ಸಮಯವಿಲ್ಲ, ನೀವೆಲ್ಲ ಪಕ್ಕದ ಪಾಕಶಾಲೆಯಲ್ಲಿ ಪುನಃ ಅಡುಗೆಯ ತಯಾರಿಯನ್ನು ನಡೆಸಿ, ಆಮೇಲೆ ಅದೇನು ಅಂತ ವಿಚಾರಣೆ ಮಾಡೋಣ ಅಂತ ಅವರನ್ನು ಪುನಃ ಅಡುಗೆ ಮಾಡೋಕ್ಕೆ ಕಳಿಸ್ತಾನೆ. ಈ ಕಡೆ ಘಟೋತ್ಕಚ ಮದುವೆ ಚಪ್ರಕ್ಕೆ ಬಂದು ಒಮ್ಮೆ ಹಾಗೆ ಹೀಗೆ ಕೈಯಾಡಿಸ್ತ. ಚಪ್ಪರದ ಎಳ್ನೀರು ಬಾಳೆ ಗೊನೆಗಳಲ್ಲಿ ರಾಕ್ಷಸರು ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಗಂಡಿನ ಕಡೆಯ ದಿಬ್ಬಣದವರು ವರನ್ ಜೊತೆ ಆಗಮಿಸ್ತಾರೆ. ವಾಲಗ ವಾದ್ಯಗಳು ಮೊಳಗ್ತವೆ. ಆಗ ಜಾಂಗೀರಿ ಮಾವ ರಚನೆ ಮಾಡಿದ ಮಾಯಾ ಬಜಾರ್ ಅವ್ರ ಕಣ್ಣಿಗೆ ಬೀಳುತ್ತೆ. ಸುಂದರವಾಗಿ ನಿಂತಿದ್ದ ಇಬ್ಬರು ಯುವತಿಯರು ಓಹೋ ಓಹೋ ಅಂತ ಮೆರವಣಿಗೆಯಲ್ಲಿದ್ದವರನ್ನೆಲ್ಲ ಕೂಗಿ ಕೂಗಿ ಕರೀತಾರೆ. ಬನ್ನಿ ಬನ್ನಿ, ಹಳೇದನ್ನು ಕೊಟ್ಟು ಹೊಸ ಹೊಸ ಆಭರಣಗಳನ್ನು ಕೊಳ್ಳಿ, ತಳ್ತಳ ಹೊಳೆಯೋ ಮುತ್ತು ರತ್ನಗಳೆಲ್ಲ ಇಲ್ಲಿವೆ ಅಂತ ಎಲ್ಲರಿಗೂ ಆಸೆ ಹುಟ್ಟಿಸ್ತಾರೆ. ಎಲ್ಲರೂ ಆತುರದಿಂದ ಹಳೆ ತಾಮ್ರತಂಬಿಗೆ ಹರಿವಾಣಗಳನ್ನು ಕೊಟ್ಟು ತಳ್ತಳ ಅನ್ನೋ ಆಭರಣಗಳಿಗೆ ಬದಲಾಯಿಸ್ಕೊಳ್ತಾರೆ. ರಾಜಾದಿರಾಜರು ತಮ್ಮ ವಸ್ತ್ರ ಒಡವೆ ಆಭರಣಗಳನ್ನು ಬದಲಾಯಿಸ್ಕೊಂಡ್ರು. ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನ ಪೇಟ ಕೈ ಕಡಗ ಕಿವಿಯೋಲಗಳನ್ನು ಬದಲಾಯಿಸಲಾಗುತ್ತೆ. ಮೆರವಣಿಗೆ ಮುಂದೋಯ್ತು. ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದ ಲಕ್ಷ್ಮಣ ಕುಮಾರನಿಗೆ ಯಾಕೋ ತಲೆ ಭಾರ ಅಂತ ಅನಿಸುತ್ತೆ. ಅವನು ಅಪ್ಪ, ನನ್ನ ತಲೆ ಮೇಲೆ ಯಾರೋ ಕೂತಿದ್ದಾರೆ ಅಂತ ಕೂಗ್ದ. ತಂದೆ ಏನು ಅಂತ ನೋಡ್ತಾ ಇರಬೇಕಾದ್ರೇ ಯಾರೋ ಈಗ ಕಿವಿ ಎಳಿತಿದ್ದಾರೆ, ಹಾ ಈಗ ಯಾರೋ ನನ್ನ ಬೆನ್ನ ಮೇಲೆ ಗುದ್ದುತ್ತಿದ್ದಾರೆ ಅಂತ ಅರಚಿದ. ದುರ್ಯೋಧನ, ಲಕ್ಷ್ಮಣ ಏನಿದು ಅವಲಕ್ಷಣ, ನೀನು ಮದುವೆ ಗಂಡು, ಹೀಗೆ ಹುಚ್ಚುಚ್ಚಾಗಿ ವರ್ತಿಸಬಾರ್ದು ಅಂತ ಗದರಿಸ್ದ. ಎಲ್ಲರೂ ಮದುವೆ ಚಪ್ರದತ್ತ ನಡೀತಾರೆ. ಪುರೋಹಿತರು ಸಾಲಾಗಿ ಕಳಸಗಳನ್ನಿಟ್ರು. ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಕೋತಿಗಳ ಹಿಂಡು ಕಳಸಗಳನ್ನೆಲ್ಲ ಹಿಡ್ಕೊಂಡು ಓಡಿ ಹೋದವು. ವೇಳೆ ಆಯಿತು ಅಂತ ವಾಲಗದವರು ಜೋರಾಗಿ ವಾಲ್ಗ ಊದಿದ್ರು. ಧಮ್ ಧಮ್ ಅಂತ ಡೋಲನ ಜೋರಾಗಿ ಬಡಿತಾರೆ. ಆಗ ಶಬ್ದಕ್ಕೆ ಚಪ್ರ ಮೆರವಣಿಗೆಯಲ್ಲಿ ಬಂದ ವರನ ಕಡೆಯ ರಾಜಾದಿ ರಾಜರುಗಳ ಮೇಲೆ ದಪ್ಪಂತ ಬೀಳುತ್ತೆ. ಕೆಲವರು ಚಪ್ರದಡಿ ಸಿಕ್ಕಾಕೊಳ್ತಾರೆ, ಇನ್ನು ಕೆಲವರು ಮೂಳೆ ಮುರ್ಕೊಳ್ತಾರೆ. ಇದೇನಿದು, ಅಪಶಕುನದ ಮೇಲೆ ಅಪಶಕುನಗಳು ನಡೀತಾ ಇದೆಯಲ್ಲ ಅಂತ ಬಂದವರು ಗುಸ್ಗುಸ ಪಿಸ್ಪಿಸ ಅಂತ ಇರಬೇಕಾದ್ರೆ ಮಂತ್ರಿಗಳು ಓಡೋಡಿ ಬಂದು, ಬನ್ನಿ ಬನ್ನಿ, ಮದುವೆನ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರಾಯ್ತು ಅಂತ ಆದ ಪ್ರಮಾದಕ್ಕೆ ತೇಪೆಯನ್ನು ಹಾಕಿ ಬಂದಂತಹ ಬೀಗರನ್ನ ಕರ್ಕೊಂಡು ಹೋಗ್ತಾರೆ. ಮಾಯಾ ವಧುವನ್ನು ಕರ್ತರಲಾಗುತ್ತೆ. ವಧು ರೂಪಧಾರಿ ಘಟೋತ್ಕಚನಿಗೆ ಹಾರ ಹಾಕೋಕೆ ಅಂತ ಲಕ್ಷ್ಮಣ ಕುಮಾರ ಮುಂದಾಗ್ತಾನೆ. ಆಗ ವಧು ಹುಲಿಯಾಗಿ ಗರ್ಜಿಸಿದ ಹಾಗೆ ಅವನಿಗೆ ಕಾಣಿಸುತ್ತೆ. ಲಕ್ಷ್ಮಣ ಕುಮಾರ ಹುಲಿ ಹುಲಿ ಅಂತ ಬೆಚ್ಚಿ ಹಿಮ್ಮೆಟ್ತಾನೆ. ಲಕ್ಷ್ಮಣ ಕುಮಾರ ಯಾಕೆ ಹೀಗೆ ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ ಅಂತ ಎಲ್ಲರೂ ಆತಂಕಗೊಳ್ತಾರೆ. ಅವನನ್ನು ಸಂತೈಸಿದ ಮೇಲೆ ತಾಳಿ ಕಟ್ಟೋಕ್ಕೆ ಸಮಯ ಒದಗಿ ಬರುತ್ತೆ. ಆಗ ಘಟೋತ್ಕಚ ಲಕ್ಷ್ಮಣ ಕುಮಾರ ತನ್ನ ಕೈಯಲ್ಲಿ ಹಿಡಿದ ತಾಳಿಯನ್ನ ದಿಟ್ಟಿಸಿ ನೋಡ್ತಾನೆ. ಹಿಡಿದ ತಾಳಿ ಹಾವಾಗ್ಬಿಡುತ್ತೆ. ಲಕ್ಷ್ಮಣ ಕುಮಾರ ಹಾವು ಹಾವು ಅಂತ ಕೂಗಿ ಅದನ್ನ ಎಸ್ತು ಬಿಟ್ಟ. ಅಲ್ಲಿಂದ ಒಂದು ಹಾವು ಹೋಗಿ ನೂರಾರು ಹಾವುಗಳಾಗಿ ಮದುವೆ ಮನೆಯಲ್ಲಿ ಎಲ್ಲಂದ್ರಲ್ಲಿ ನೆರೆದವರ ಮೇಲೆಲ್ಲ ಹರಿದಾಡಕ್ಕೆ ಶುರು ಮಾಡಿದ್ವು. ಎಲ್ಲರೂ ಹಾವು ಹಾವು ಅಂತ ಅರ್ಚಿತಾ ದಿಕ್ಕಾಪಾಲಾದ್ರು. ಆಗ ಮಾಯಾ ಬಜಾರ್ನಲ್ಲಿ ಕೊಂಡ ವಸ್ತುಗಳೆಲ್ಲ ತಮ್ಮ ನಿಜ ರೂಪವನ್ನು ತಾಳಿದ್ವು. ಒಬ್ಬನ ಕೋಟು ಗೋಣಿ ತಾಟಾಯ್ತು, ಮತ್ತೊಬ್ಬನ ತುರಾಯಿ ಕಸ್ಬರಿಗೆ ಆಯ್ತು, ಇನ್ನೊಬ್ಬನ ಗೌನು ಈ ಚಲ ಚಾಪೆ ಆಯ್ತು. ಅಷ್ಟೊತ್ತಿಗೆ ಘಟೋತ್ಕಚ ಒಂದು ಕರಡಿಯ ರೂಪವನ್ನು ಧರಿಸಿ ಅವರೆಲ್ಲರ ಮುಂದೆ ಬಂದು ನಿಲ್ತಾನೆ. ಆಗ ವರನ ಕಡೆಯವರೆಲ್ಲ ವರನ ಸಮೇತವಾಗಿ ಎತ್ತೆತ್ತಲೋ ಓಡಿ ಹೋಗ್ತಾರೆ. ಅಲ್ಲಿಗೆ ಬಂದ ಬಲರಾಮ, ಕೃಷ್ಣ ಇದೆಲ್ಲ ಏನು, ಯಾಕೆ ಹೀಗೆ ನನ್ನ ಮಗಳ ಮದುವೆಯಲ್ಲಿ ಆಗ್ತಾ ಇದೆ ಅಂತ ಸಂಕಟಪಟ್ಟ. ಆಗ ಕೃಷ್ಣ, ಅಣ್ಣ ಇದೆಲ್ಲ ವಿಧಿವಿಲಾಸ ಅಂತ ಅನಿಸ್ತಾ ಇದೆ. ಇಲ್ಲೇ ಕಣಿ ಹೇಳುವವಳು ಒಬ್ಬಳಿದ್ದಾಳೆ, ಅವಳನ್ನು ಕರೆಯಿಸಿ ಕಣಿಯನ್ನು ಕೇಳೋಣ, ಕಾರಣ ತಿಳಿಬಹುದು ಅಂತಂದ. ಬಲರಾಮ ಬೇರೆ ದಾರಿ ಕಾಣದೆ ಆಗಲಿ ಅಂದ. ಆಗ ಕೃಷ್ಣ ತನ್ನ ನೆರಳಿಗೆ ಪ್ರಾಣವನ್ನು ಕೊಟ್ಟು ಹೆಣ್ಣಿನ ರೂಪವನ್ನು ತಾನು ತಾಳ್ತಾನೆ. ಕಣಿಯವಳಾಗಿಯೇ ಅಲ್ಲಿಗೆ ಬರ್ತಾನೆ. ಬಲರಾಮ ಹತಾಶನಾಗಿ, ಏನಮ್ಮ ಇದೆಲ್ಲ ಯಾಕೆ ಹೀಗಾಯಿತು, ನನ್ನ ಮಗಳ ಮದುವೆ ಸಮಯದಲ್ಲಿ ಇಷ್ಟೆಲ್ಲ ಅವಾಂತರ ಆಯ್ತಲ್ಲ ಯಾಕೆ ಅಂತ ಕೇಳ್ದ. ಆಗ ಕಣಿ ಹೇಳುವವಳು, ಒಡ ಹುಟ್ಟಿದವಳ ನೋವು, ಒಡ ಹುಟ್ಟಿದವಳ ನೋವು ಹೀಗೆ ಮಾಡಿದೆ, ಅವಳ ಸಂಕಟ ಇಷ್ಟೆಲ್ಲ ಅನಾಹುತ ತಂದಿದೆ ಅಂತಂದ್ಲು. ಬಲರಾಮ ತಟ್ಟನೆ ಸುಭದ್ರ ಅಂತ ತನ್ನಷ್ಟಾನೇ ಹೇಳ್ಕೊಂಡ. ಆಮೇಲೆ, ಕೃಷ್ಣ ನಾನು ಸುಭದ್ರೆಯ ಮನಸ್ಸನ್ನ ಬಹಳ ನೋಯಿಸ್ಬಿಟ್ಟೆ, ಕೊಟ್ಟ ಮಾತನ್ನ ಧಿಕ್ಕರಿಸ್ಬಿಟ್ಟೆ, ಈಗ ಅವಳನ್ನ ಶಶಿರೇಖೆಯನ್ನ ಎಲ್ಲಿ ಹುಡುಕ್ಲಿ ಅಂತ ಗೋಳಾಡ್ದ. ಆಗ ನಾರಾಯಣ ನಾರಾಯಣ ಅಂತ ಹೇಳ್ತಾ ನಾರದರ ಆಗಮನ ಆಗತ್ತೆ. ಆಗ ಬಲರಾಮ, ಕೃಷ್ಣ ಎಲ್ಲ ಇವರಿಂದನೇ ಆಗಿರೋದು, ಅವತ್ತು ಬಂದವರು ಪಾಂಡವರು ನಿರ್ಗತಿಕರು ಅಂತೆಲ್ಲ ಹೇಳಿದರು ಅಂತ ಹೇಳಿದಾಗ ನಾರದರು, ಇದು ಒಳ್ಳೆ ತಮಾಷೆ ಆಯಿತು, ನಾನು ಹೇಳಿದ್ದನ್ನೆಲ್ಲ ನೀನು ಒಪ್ಪಬೇಕಾಗಿರಲಿಲ್ಲ ಅಂತ ಅವರು ಉತ್ತರ ಕೊಟ್ಟರು. ಆಗ ಕೃಷ್ಣ ಇಬ್ಬರನ್ನ ಸಂತೈಸ್ತಾನೆ. ಆಗ ನಾರದರು, ನಾನು ಆಕಾಶ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಹಿಡುಂಬಾವನದಲ್ಲಿ ಘಟೋತ್ಕಚನ ಮನೆಯ ಅಂಗಳದಲ್ಲಿ ಅಭಿಮನ್ಯು ಮತ್ತು ಶಶಿರೇಖೆ ಆಟ ಆಡ್ತಾ ಇದ್ರು ಅಂತಂದ್ರು. ಆಗ ಬಲರಾಮ, ಅಂದರೆ ಅವರೆಲ್ಲ ಅಲ್ಲಿದ್ದಾರಾ, ಕೃಷ್ಣ ಬೇಗ ನಡಿ ಅಲ್ಲಿಗೆ ಹೋಗೋಣ ಅಂತ ಎಲ್ಲರನ್ನ ಹೊರಡಿಸ್ತಾನೆ. ಎಲ್ಲರೂ ಹಿಡುಂಬಾವನಕ್ಕೆ ಬರ್ತಾರೆ. ಬಲರಾಮ ಸುಭದ್ರ ಅಂತ ಹೇಳ್ತಾ ತಂಗಿಯನ್ನು ಅಪ್ಪಿ ಕ್ಷಮೆಯನ್ನು ಕೇಳ್ತಾನೆ. ಸುಭದ್ರೆ ಸಂತೋಷದಿಂದ ಅಳ್ತಾಳೆ. ಎಲ್ಲವೂ ಅಣ್ಣ ಕೃಷ್ಣನ ಕೃಪೆಯಿಂದ ಆಯಿತು ಅಂತ ಕೃಷ್ಣನನ್ನು ವಾತ್ಸಲ್ಯದಿಂದ ನೋಡ್ತಾಳೆ. ಆಗ ಬಲರಾಮ, ಅಂದರೆ ಇದೆಲ್ಲ ಕೃಷ್ಣ ನಿನ್ನ ಯೋಜನೆಯೇ ಅಂತ ಕೇಳ್ದ. ಆಗ ಕೃಷ್ಣ, ಅಣ್ಣ ಹೆಣ್ಣನ್ನು ಕೊಡುವಾಗ ಯೋಚನೆ ಮಾಡಿ ವಿಚಾರಿಸಿ ಸರಿಯಾದ ಕಡೆ ಕೊಡಬೇಕು, ನಮ್ಮ ಶಶಿರೇಖೆಗೆ ಅಭಿಮನ್ಯು ತಕ್ಕ ವರ ಆಗಿದ್ದಾನೆ ಅಂತಂದ. ಬಲರಾಮ ಕೂಡ ಹೌದು ಹೌದು ಅಂತ ತಲೆಯಾಡಿಸ್ದ. ನಂತರ ಅಭಿಮನ್ಯು ಮತ್ತು ಶಶಿರೇಖೆಯರ ಮದುವೆ ಎಲ್ಲರ ಸರ್ವಸಮ್ಮತಿಯೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತೆ. ಸುಭದ್ರೆ ಮಗ ಸೊಸೆಯರ ಜೋಡಿಯನ್ನು ನೋಡಿ ನೆಮ್ಮದಿಯ ನಿಟ್ಟುಸುರನ್ನು ಬಿಡ್ತಾಳೆ.
9: ಅಬ್ಬ, ಶಶಿರೇಖೆ ಅಭಿಮನ್ಯುವಿನ ಮದುವೆ ಕೊನೆಗೂ ಆಯ್ತಲ್ಲ,
10: ಹೇಗೋ ಕೃಷ್ಣ ಮದುವೆ ಮಾಡಿಸೇ ಬಿಟ್ಟ.
8: ಅವನು ಉಪಾಯದಂತೆ ಮದುವೆ ಮಾಡಿಸೋಕೆ ಘಟೋದ್ಗಜ ಬರಬೇಕಾಯ್ತು.
7: ಇನ್ನು ನೀವು ನೆಮ್ಮದಿಯಿಂದ ಮದುವೆ ಊಟ ಮಾಡ್ಬೋದು. ಸರಿ ಸರಿ, ಊಟಕ್ಕೆ ಮುಂಚೆ ನೀತಿಯನ್ನು ಕೇಳಿ.
10: ನೀವು ಹೇಳಿ.
7: ಕನ್ಯಾದಾನ ಮಾಡೋಕ್ಕೆ ಮುಂಚೆ ವರನ ಮನೆಯವರನ್ನು ಸರಿಯಾಗಿ ವಿಚಾರಿಸ್ಕೊಂಡು ಸರಿಯಾದ ಕಡೆ ದಾರಿ ಎರಿಬೇಕು. ಮತ್ತೆ ವಿಧಿ ಲಿಖಿತವನ್ನು ಯಾರಿಗೂ ಅಳಿಸೋಕೆ ಆಗೋದಿಲ್ಲ.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
0: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು

0: 9182404142 మొబైల్ సంఖ్య 9535191545.
1: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
2: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
1: ಪರಿಶುದ್ಧವಾದ ಹಾಲು?
3: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
4: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ಸಮನ್ವಯ ಶಿಕ್ಷಣ ಯೋಜನೆಯಡಿ ಖಾಲಿ ಇರುವ BIRT ಹುದ್ದೆಗಳಿಗೆ ನೇರ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. 2026-27 ಸಾಲಿಗೆ ಮಂಜೂರಾದ ಈ ಹುದ್ದೆಗಳಿಗೆ ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಆಸಕ್ತ ಅಭ್ಯರ್ಥಿಗಳು ಅಗತ್ಯ ಪೂರಕ ದಾಖಲಾತಿಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 18/6/2026 ಸಂಜೆ 5:30 ಉಪನಿರ್ದೇಶಕರು ಹಾಗೂ ಪದವಿ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗಳ ಕಚೇರಿ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಿವಮೊಗ್ಗ ಇಲ್ಲಿಗೆ ಸಲ್ಲಿಸಿ ಎಂದು ಕೋರಿದ್ದಾರೆ. ಅರ್ಜಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗಿರುತ್ತದೆ. ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಹತೆ. ಪ್ರಾಥಮಿಕ ಹಂತ RCI ಅನುಮೋದಿತ ಸಂಸ್ಥೆಯಿಂದ ವಿಶೇಷ ಶಿಕ್ಷಣದಲ್ಲಿ DED ಪದವಿ ಹಾಗೂ ಮಾನ್ಯ RCI CRR ಸಂಖ್ಯೆ ಹೊಂದಿರಬೇಕು ಅಥವಾ ವಿಶೇಷ ಶಿಕ್ಷಣದಲ್ಲಿ DED ಸಮಾನವಾದ DEIED ಮತ್ತು RCI CRR ಸಂಖ್ಯೆ ಹೊಂದಿರಬೇಕು ಹಾಗೂ ಅಂತರ್ಗತ ಶಿಕ್ಷಣದಲ್ಲಿ ಅಡ್ಡ ಅಂಗವಿಕಲತೆ ಕ್ಷೇತ್ರದಲ್ಲಿ 6 ಬೋಧನಾ ತರಬೇತಿ ಪಡೆದಿರಬೇಕು. ಪ್ರೌಢಶಾಲಾ ಹಂತ RCI ಅನುಮೋದಿತ ಸಂಸ್ಥೆಯಿಂದ ವಿಶೇಷ ಶಿಕ್ಷಣದಲ್ಲಿ BED ಪದವಿ ಮತ್ತು ಮಾನ್ಯ RCI CRR ಸಂಖ್ಯೆ ಹೊಂದಿರಬೇಕು ಅಥವಾ ವಿಶೇಷ ಶಿಕ್ಷಣದಲ್ಲಿ ವಿಶೇಷ BED ಸಮಾನವಾದ ಮಾನ್ಯತೆ ಪಡೆದ ವಿದ್ಯಾರ್ಹತೆಯೊಂದಿಗೆ BED ಪದವಿ ಮತ್ತು RCI CRR ಸಂಖ್ಯೆ ಹೊಂದಿರಬೇಕು ಹಾಗೂ ಅಂತರ್ಗತ ಶಿಕ್ಷಣದಲ್ಲಿ ಅಡ್ಡ ಅಂಗವಿಕಲತೆ ಕ್ಷೇತ್ರದಲ್ಲಿ 6 ಬೋಧನಾ ತರಬೇತಿ ಹೊಂದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯನ್ನ ಸಂಪರ್ಕಿಸಬಹುದು ಎಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು 2026-27 ಸಾಲಿನ SFC ನಿಧಿಯ ಯೋಜನೆಯಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿಶೇಷಚೇತನ ಮತ್ತು ಇತರೆ ಬಡ ಜನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯಧನ ಪಡೆಯಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. BE ಅಥವಾ MBBS ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ₹50,000 ಸಹಾಯಧನ ನೀಡಲಾಗುತ್ತಿದ್ದು ಆದಾಯ ₹5,00,000 ಮಿತಿಯಲ್ಲಿರಬೇಕು. BE ಅಥವಾ MBBS ವ್ಯಾಸಂಗ ಮಾಡುತ್ತಿರುವ ಇತರೆ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ₹50,000 ಸಹಾಯಧನ ನೀಡಲಾಗುತ್ತಿದ್ದು ಆದಾಯ ₹2,50,000 ಮಿತಿಯಲ್ಲಿ ಇರಬೇಕು. ವಿಶೇಷಚೇತನರಿಗೆ ಸಣ್ಣ ಉದ್ದಿಮೆಗೆ ಸಹಾಯಧನ ನೀಡಲಾಗುತ್ತಿದ್ದು ಅದರ ಆದಾಯ ₹3,00,000 ಮಿತಿಯಲ್ಲಿ ಇರಬೇಕು. ಅರ್ಜಿಯೊಂದಿಗೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಪತ್ರ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ವ್ಯಾಸಂಗ ದೃಢೀಕರಣ ಪತ್ರ, ವಿಶೇಷಚೇತನರ UDID ಕಾರ್ಡ್, ಸಣ್ಣ ಉದ್ದಿಮೆ ಫಲಾನುಭವಿಗಳು ಯೋಜನಾ ವರದಿ ಲಗತ್ತಿಸುವುದು. ಈ ಎಲ್ಲಾ ದಾಖಲಾತಿಗಳನ್ನು ಸ್ವಯಂ ದೃಢೀಕರಿಸಿ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.shivamoggacity.mrc.gov.in, ದೂರವಾಣಿ ಸಂಖ್ಯೆ 0818227777, ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ June 12 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಮತ್ತು ಕೆವಿ ಟ್ಯಾಕ್ಸ್ ಕನ್ಸಲೈನ್ಸ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಿದ್ದು

ಪಿಯುಸಿ, ಐಟಿಐ ಮತ್ತು ಯಾವುದೇ ಪದವಿ ಪೂರೈಸಿದ 18 ರಿಂದ 24 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಉಷ್ಣಾಂಶ ಹೆಚ್ಚುತ್ತಿದ್ದು ಆಮ್ಲಜನಕದ ಕೊರತೆಯಾಗುತ್ತಿದೆ. ನಾವು ಪ್ರಕೃತಿಯನ್ನ ಹಾಳು ಮಾಡುತ್ತಿರುವುದರಿಂದ ಮುಂದಿನ ಪೀಳಿಗೆಗೆ ಭಾರೀ ತೊಂದರೆಯಾಗುವಂತಹ ಆತಂಕ ಎದುರಾಗಿದೆ. ಈ ನಿಟ್ಟಿನಲ್ಲಿ ಕೇವಲ ಪರಿಸರ ದಿನಾಚರಣೆಯ ಒಂದು ದಿನ ಗಿಡ ನೆಟ್ಟು, ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರೆ ಸಾಲದು. ಪ್ರತಿಯೊಬ್ಬರೂ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯನ್ನಾದರೂ ಪರಿಸರ ಸಂರಕ್ಷಣೆಗಾಗಿ ಮುಡಿಪಾಗಿಡಬೇಕು ಎಂದು ಜೆಸಿಐ ಶಿವಮೊಗ್ಗ ವಿವೇಕ್ ಸಂಸ್ಥೆ ಸಮಾಜಕ್ಕೆ ಕರೆ ನೀಡಿದೆ. ನಗರದ ಹೆಮ್ಮೆಯ ಹಾಗೂ ಮಾದರಿ ಪಾರ್ಕ್ ಆದ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಜೆಸಿಐ ಶಿವಮೊಗ್ಗ ವಿವೇಕ್ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಅತ್ಯಂತ ವಿನೂತನ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುಟಾಣಿಗಳಿಂದ ಹಸಿರು ಕ್ರಾಂತಿ ಕಾರ್ಯಕ್ರಮದಲ್ಲಿ ಅಶ್ವಥ್ ನಗರ ಕಿಡ್ಸ್ ಸ್ಕೂಲ್ನ ಪುಟಾಣಿ ಮಕ್ಕಳು ಹಸಿರು ಬಣ್ಣದ ಉಡುಪನ್ನ ಧರಿಸಿ ಬಂದು ಪಾರ್ಕಿನ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದರು. ಮಕ್ಕಳು ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸುತ್ತಾ ತಮ್ಮ ಮುದ್ದಾದ ಕೈಗಳಿಂದ ಮಣ್ಣನ್ನು ಮುಟ್ಟಿ ಸುಂದರವಾದ ಹೂವಿನ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮ ಮೆರೆದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಸಣ್ಣ ಪುಟ್ಟ ಘೋಷಣೆಯನ್ನ ಹೇಳಿಕೊಡಲಾಯಿತು. ಮಕ್ಕಳು ಬರುವ ಮುನ್ನವೇ ಗಿಡ ನೆಡಲು ಅಗತ್ಯವಿದ್ದ ಸಣ್ಣ ಪುಟ್ಟ ಕುಂಡಗಳನ್ನು ಸಿದ್ಧಪಡಿಸಿ ಮಕ್ಕಳನ್ನ ಹೆಮ್ಮೆಯಿಂದ ಬರಮಾಡಿಕೊಳ್ಳಲು ಘಟಕದ ಪರಿಸರ ಸ್ನೇಹಿ ಸದಸ್ಯರಾದ ಜೆಸಿ ಸತೀಶ್ ಕುಮಾರ್, ಜೆಸಿ ಜಗದೀಶ್ ಪ್ರೀತಿಯಿಂದ ಶ್ರಮಿಸಿದರು. ಈ ನಿಟ್ಟಿನಲ್ಲಿ ಮಾತನಾಡಿದ ಸಂಸ್ಥೆಯ ಪೂರ್ವಾಧ್ಯಕ್ಷರು, ಮಕ್ಕಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಆಚರಿಸುವ ಬದಲು ಆ ದಿನವನ್ನ ಒಂದು ಸಣ್ಣ ಹೂವಿನ ಗಿಡ ಅಥವಾ ಯಾವುದಾದರೂ ಉಪಯುಕ್ತ ಗಿಡ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಪರಿಸರದ ಅರಿವು ಮೂಡಿಸುವುದು ಅತ್ಯಂತ ಅಗತ್ಯ ಎಂದು ಮಕ್ಕಳಿಗೆ ಹಾಗೂ ಶಿಕ್ಷಕ ವರ್ಗದವರಿಗೆ ತಿಳಿಸಿದರು. ಹಿರಿಯರಾದ ನಾವೆಲ್ಲರೂ ಇಂದಿನಿಂದಲೇ ಮನೆ ಹಾಗೂ ಶಾಲೆಗಳಲ್ಲಿ ಮಕ್ಕಳಿಗೆ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆಯಾದರೂ ಪರಿಸರದ ಅರಿವು ಮೂಡಿಸುವ ಸಂಕಲ್ಪ ತೊಡಬೇಕು ಎಂದು ಅವರು ಮನವಿ ಮಾಡಿದರು. ಕಾರ್ಯಕ್ರಮದ ನೇತೃತ್ವವನ್ನು ಜೆಸಿಐ ಶಿವಮೊಗ್ಗ ವಿವೇಕ್ ಘಟಕದ 2026 ಪ್ರಸಕ್ತ ಸಾಲಿನ ಅಧ್ಯಕ್ಷರಾದ ಜೆಸಿ ವಿಜಯಲಕ್ಷ್ಮಿ ಕದಂಬ ಅವರು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶುಭಂ ಹೋಟೆಲ್ ಮಾಲೀಕರು ಹಾಗೂ ZVC ಜೆಸಿ ಉದಯ್ ಕದಂಬ ಅವರು ಆಗಮಿಸಿದ್ದ ಎಲ್ಲಾ ಪುಟಾಣಿ ಮಕ್ಕಳಿಗೆ ಪ್ರೀತಿಯಿಂದ ಸಿಹಿ ತಿಂಡಿ ಹಾಗೂ ಹಣ್ಣು ಹಂಪಲನ್ನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಅಶ್ವಥ್ ನಗರ ಕಿಡ್ಸ್ ಸ್ಕೂಲ್ನ ಮುಖ್ಯಸ್ಥರಾದ ಅಕ್ಷತಾ ಮೇಡಂ, ಎಲ್ಲಾ ಶಿಕ್ಷಣ ವೃಂದದವರು, ಜೆಸಿಐ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸ್ಥಳೀಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾದರು. ಮುಂದಿನ ವಿವರ. ಸಂಘ ಸಂಸ್ಥೆಗಳು ಆಯೋಜಿಸುವ ಕುಟುಂಬ ಮಿಲನದಂತಹ ಕಾರ್ಯಕ್ರಮ ಸದಸ್ಯರಲ್ಲಿ ಸ್ನೇಹಭಾವ ವೃದ್ಧಿಸುತ್ತದೆ ಎಂದು ಫ್ರೆಂಡ್ಸ್ ಸೆಂಟರ್ ಅಧ್ಯಕ್ಷ ಬಿಜಿ ಧನರಾಜ್ ಹೇಳಿದರು. ಫ್ರೆಂಡ್ಸ್ ಸೆಂಟರ್ ವತಿಯಿಂದ ನಿದಿಗೆ ಬೋಟ್ನಲ್ಲಿ ಆಯೋಜಿಸಿದ್ದ ವಸುದೈವ ಕುಟುಂಬಕಂ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿ, 59 ವರ್ಷದಿಂದ ಸಂಸ್ಥೆಯು ಪ್ರತಿ ವರ್ಷ ವಿವಿಧ ಸ್ಥಳಗಳಲ್ಲಿ ಕುಟುಂಬ ಮಿಲನ ಕಾರ್ಯಕ್ರಮ ಮಾಡುತ್ತಿದ್ದು ಸದಸ್ಯರಿಗೆ ಗಾಯನ, ಆಟೋಟ, ಪ್ರಶ್ನಾವಳಿ ಮತ್ತಿತರ ಕಾರ್ಯಕ್ರಮವನ್ನು ನಡೆಸುತ್ತಿವೆ ವಸುದೈವ ಕುಟುಂಬಕಂ ಎನ್ನುವ ಹಾಗೆ ಕುಟುಂಬದ ಸದಸ್ಯರು ಆಗಾಗ ಒಂದೆಡೆ ಸೇರುವುದರಿಂದ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತದೆ ಎಂದರು. ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆ ಹಾಗೂ ಮಾನವೀಯ ಸೇವೆಗಳನ್ನು ಮಾಡುವುದರಲ್ಲಿ ನಮ್ಮ ಫ್ರೆಂಡ್ ಸೆಂಟರ್ ಶಿವಮೊಗ್ಗದಲ್ಲಿ ಪ್ರಚಲಿತವಾಗಿದೆ ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜುಲೈನಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರ ಹಮ್ಮಿಕೊಂಡಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಪೊಲೀಸ್ ಠಾಣೆಗಳು ಅಥವಾ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕಚೇರಿಯಲ್ಲಿ ಪಡೆದು ಭರ್ತಿ ಮಾಡಿದ ಇತ್ತೀಚಿನ ಎರಡು ಭಾವಚಿತ್ರಗಳು ಹಾಗೂ ಆಧಾರ್ ಕಾರ್ಡ್ ನಕಲು ಪ್ರತಿಯೊಂದಿಗೆ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಬೇಕು ಎಂದು ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ 5 ವರ್ಷಗಳಿಗೂ ಮೇಲ್ಪಟ್ಟು ನವೀಕರಣ ಮಾಡಿಕೊಳ್ಳಲಾಗದೆ ಬಾಕಿ ಇರುವ ಸಂಘ ಸಂಸ್ಥೆಗಳು ಪ್ರತಿ ವರ್ಷಕ್ಕೆ 3,000 ರು ಹೆಚ್ಚುವರಿ ದಂಡ ಪಾವತಿಸಿ ನವೀಕರಣ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯಿದೆ 1960 ಕಲಂ 13 ನೋಂದಣಿಯಾದ ಪ್ರತಿ ಸಂಘವು ಪ್ರತಿ ವರ್ಷ ನವೀಕರಣ ಮಾಡಿಕೊಳ್ಳಬೇಕು. ಡಿಸೆಂಬರ್ 31 ಒಳಗೆ ದಾಖಲೆ ಮತ್ತು ಮಾಹಿತಿಗಳೊಂದಿಗೆ ಜಿಲ್ಲಾ ನೋಂದಣಾಧಿಕಾರಿ ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರ ಭವನ 1ನೇ ಮಹಡಿ RTO ರಸ್ತೆ ಶಿವಮೊಗ್ಗ ಕಚೇರಿಯಲ್ಲಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘಗಳ ನೋಂದಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ವೃತ್ತಿಪರ ಶ್ರೇಷ್ಠತೆ, ನಿರಂತರ ಕಲಿಕೆ, ನವೋದ್ಯಮ ಹಾಗೂ ನೈತಿಕ ನಾಯಕತ್ವದ ಗುಣವನ್ನು ವಿದ್ಯಾರ್ಥಿ ಹಂತದಲ್ಲಿ ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರಿನ ಫ್ಯಾನಾಟಿಕ್ಸ್ ಇಂಕ್ ಸಂಸ್ಥೆಯ ಸ್ಟ್ರಾಟಜಿ ಮತ್ತು ಅನಾಲಿಟಿಕ್ಸ್ ವಿಭಾಗದ ನಿರ್ದೇಶಕ ಚಂದ್ರಕಾಂತ್ ಬೊಬ್ಬ ಹೇಳಿದರು. ಶಿವಮೊಗ್ಗ ನಗರದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ 16ನೇ ವರ್ಷದ ಪದವಿ ಪ್ರದಾನ ಹಾಗೂ ಉದ್ಯೋಗ ನೇಮಕಾತಿ ಪತ್ರ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಬದುಕಿನಲ್ಲಿ ಬರುವ ಯಾವುದೇ ರೀತಿ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಬೇಕು, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು ಎಂದು ಸಲಹೆ ನೀಡಿದರು. ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ PES ಸಂಸ್ಥೆಯ ಉದ್ಯೋಗ ಮತ್ತು ತರಬೇತಿ ವಿಭಾಗದ ಮೂಲಕ ವಿವಿಧ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ಪಡೆದ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು. PES ITM ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ DR ಸ್ವಾಮಿ ವಿದ್ಯಾರ್ಥಿಗಳಿಗೆ ಪ್ರವಚನ ಬೋಧಿಸಿದರು. ಕುಲಸಚಿವ ಡಾಕ್ಟರ್ ಆರ್ ನಾಗರಾಜ್, ಡಾಕ್ಟರ್ ಆರ್ ಶೇಖರ್ ಇತರರಿದ್ದರು. ಮುಂದಿನ ವಿವರ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ರಿಪ್ಪಂಪೇಟೆಯ ಮೂಗುಡ್ತಿ ವನ್ಯಜೀವಿ ವಲಯ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಕಾರ್ಯದೊಂದಿಗೆ ಬೀಜ ಬಿತ್ತನೆ ಅಭಿಯಾನ ಆರಂಭಿಸಿದ್ದಾರೆ. ಮಸ್ಕಾನಿ, ದೋಬೈಲು, ಬುಕ್ಕಿವೆರೆ ಗ್ರಾಮಗಳ ರಸ್ತೆಯ ಇಕ್ಕೆಲಗಳಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಇನ್ನಿತರ ಪರಿಸರ ಮಾರಕ ತ್ಯಾಜ್ಯಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಖಾಲಿ ಇರುವ ಪ್ರದೇಶಗಳಲ್ಲಿ ಕಾಡು ಜಾತಿ ಬೀಜಗಳನ್ನು ನಾಟಿ ಮಾಡಿ ಗ್ರಾಮಸ್ಥರಿಗೆ ಪರಿಸರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. RFO ಪವನ್ ಕುಮಾರ್, DRFO ಪುಟ್ಟಣ್ಣ, ವಿದ್ಯಾ, ಗಸ್ತು ಪಾಲಕರಾದ ದ್ವಾರಕೀಶ್, ಮಂಜುನಾಥ್ ಇತರರಿದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅಂದ್ರೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಅದರಲ್ಲೂ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಪರಿಸರ ಅಂದ್ಮೇಲೆ ನಾಗ್ಲೇ ಹೇಳ್ತಾ ಇದ್ದೆ ಹೂವು ಹಣ್ಣು ತರಕಾರಿ ಎಲ್ಲವೂ ಕೂಡ ಇದ್ದದ್ದೆ ಅಂತ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಒಂದು ಹೂವಿನ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು? ಹಾಗಿದ್ರೆ ಯಾವ ಹೂವು ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಇವತ್ತು ನಾವು ಒಂದು ಆರೆಂಜ್ ಬ್ಯೂಟಿಯ ಬಗ್ಗೆ ಮಾತನಾಡೋಣ ಅಂತ. ಅರೆ, ಆರೆಂಜ್ ಬ್ಯೂಟಿ, ಯಾವ ಹೂವು ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಲವರಿಗೆ ಉತ್ತರ ಗೊತ್ತಾಯ್ತಾ? ಸೂಪರ್, ಹೌದು ಕೇಳುಗರೆ, ಇವತ್ತು ಕನಕಾಂಬರ ಹೂವಿನ ಬಗ್ಗೆ ಮಾತನಾಡೋಣ ಅಂತ. ನಮ್ಮ ಸ್ಟುಡಿಯೋದಲ್ಲಿ ಕನಕಾಂಬರದ ಗಮಲು ತುಂಬಿದೆ ಅಂತೀರಾ? ಇಲ್ಲ, ಅದು ನನ್ನ ಕಲ್ಪನೆಯಲ್ಲಿ ಅಷ್ಟೇ. ಆದ್ರೆ ಕನಕಾಂಬರ ಅಂದ ತಕ್ಷಣ ಕಣ್ಣ ಮುಂದೆ ಬರೋದೇ ಅಮ್ಮನ ಜಡೆ, ಆ ಸುವಾಸನೆ. ನಿಜವಾಗ್ಲೂ ಕನಕಾಂಬರ ಅಂದ್ರೆ ಬರೀ ಹೂವಲ್ಲ, ಅದೊಂದು ಭಾವನೆ. ಹಳ್ಳಿ ಮನೆಗಳ ಅಂಗಳದಲ್ಲಿ ತಲೆ ತುಂಬ ಕನಕಾಂಬರ ಮುಡಿದು ನಗುವ ಹೆಣ್ಣುಮಕ್ಕಳು ಮುಖದಲ್ಲಿರೋ ಅದೇ ಚಂದ. ಈ ಕಿತ್ತಳೆ ಬಣ್ಣದ ಹೂವಿನಲ್ಲಿ ಸಾಕಷ್ಟು ವಿಷಯ ಅಡಗಿದೆ. ನಿಮ್ಮ ಬಾಲ್ಯದ ಯಾವುದಾದ್ರೂ ದಿನಗಳು ನೆನಪಿದೆಯಾ? ಕನಕಾಂಬರ ಹೂವನ್ನ ಮುಳಿದುಕೊಂಡು ಊರೆಲ್ಲ ಸುತ್ತಾಡಿದ್ದು? ನನಗಂತೂ ನನ್ನ ಅಮ್ಮನ ತಲೆಯ ಜಡೆಯಲ್ಲಿ ನೋಡಿದಂತ ನೆನಪೇ ಹೆಚ್ಚಿದೆ. ಈ ಹೂವು ಎನರ್ಜೆಟಿಕ್ ಶೈಲಿ ಹೂವು ಅಂತ ಹೇಳ್ತಾರೆ. ಏನಿದು ಈ ಹೂವಿನ ಮ್ಯಾಜಿಕ್ ಅಂತ ಕೇಳುತ್ತಾದ್ರೆ, ಮಲ್ಲಿಗೆ ಹೋದ್ರೂ ಕನಕಾಂಬರ ಮಾತ್ರ ಆ ಚಾರ್ಮ್ ನ ಕಳ್ಕೊಳ್ಳಲ್ಲ. ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋದು ನಮ್ಮ ಆರೆಂಜ್ ಬ್ಯೂಟಿ ಅದೇನೇ ಕನಕಾಂಬರದ ಬಗ್ಗೆ. ಕೇವಲ ದೇವ್ರ ಪೂಜೆಗೋ ಮುಡಿಯೋದಕ್ಕೋ ಅಷ್ಟೇ ಅಲ್ಲ, ನೋಡೋದಕ್ಕೆ ಕೂಡ ಅದಷ್ಟು ಕಲರ್ಫುಲ್ ಅಲ್ವಾ? ನಿಜವಾಗ್ಲೂ ಪಕ್ಕಾ ದಕ್ಷಿಣ ಭಾರತದ ಸ್ಟೈಲ್ ಐಕಾನ್ ಇದು. ನಿಮ್ಮ ಫೇವ್ರೆಟ್ ಫ್ಲವರ್ ಯಾವುದು, ಹಾಗೆ ಇದ್ರ ಜೊತೆಗೆ ನಿಮಗೆ ಇಷ್ಟವಾಗುವಂತಹ ಹೂವು ಯಾವುದು ಅಂತ ಕೂಡ ನೀವು ತಿಳಿಸ್ಕೊಡ್ಬೋದು. ಇನ್ನು ಬಿಸಿಲಿನ ತಾಪಕ್ಕೆ ಸೊರಗದ, ಮಳೆಯ ಹನಿಗಳಿಗೆ ಹೆದರದ ಕಿತ್ತಳೆ ಬಣ್ಣದ ನಗು ಈ ಕನಕಾಂಬರ. ಕೇಶ ರಾಶಿಯ ಮೇಲೆ ಇದು ಕುಳಿತರೆ ಸಾಕ್ಷಾತ್ ಸೌಂದರ್ಯವೇ ಅಲ್ಲಿ ನೆಲೆಸಿದಂತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸೌಂದರ್ಯ ಹಾಗೂ ಸರಳತೆಯ ಸಂಕೇತವಾದ ಕನಕಾಂಬರಕ್ಕೆ ಒಂದು ಪುಟ್ಟ ಅರ್ಪಣೆ ಮಾಡೋಣ. ಹಾಗೆ ಕನಕಾಂಬರದ ಬಗ್ಗೆ ಹೆಚ್ಚು ವಿಷಯವನ್ನ ತಿಳ್ಕೊಳ್ಳೋಣ ಕೇಳುಗರೆ. ಈಗ ಕನಕಾಂಬರ ಅಂದ ತಕ್ಷಣ ಕೆಲವರಿಗೆ ಕಿತ್ತಲೆ ಬಣ್ಣ ನೆನಪಾಗುತ್ತೆ, ಇನ್ ಕೆಲವರಿಗೆ ಗಮಲು, ಇನ್ನು ಕೆಲವರಿಗೆ ಮಲ್ಲಿಗೆಯೊಂದಿಗೆ ಇದರ ಜೋಡಿ, ಇದನ್ನೆಲ್ಲ ಕಾಡುತ್ತೆ ನೆನಪಾಗತ್ತಲ್ವಾ. ಇನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಮಲ್ಲಿಗೆ ಹೂವು ಮುಡಿದಾಗ ಮಧ್ಯದಲ್ಲಿ ಕನಕಾಂಬರ ಹೂವನ್ನ ಮೊಡೆದುಕೊಂಡು ಅದರ ಅಂದವನ್ನ ಕೂಡ ಹೆಚ್ಚಿಸಿಕೊಳ್ತಾರೆ. ಹಾಗಿದ್ರೆ ಕನಕಾಂಬರ ಹೂವು ಎಲ್ಲಿ ಬಿಡುವಂಥದ್ದು, ಇದರ ಪ್ರಯೋಜನಗಳೇನು, ಇದನ್ನ ಹೇಗೆ ಬೆಳೆಸ್ಬೋದು, ಇದೆಲ್ಲದರ ಕುರಿತು ನಿಮಗೆ ವಿಷಯವನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಣಿ.
1: ಹಂಗಾರೆ ಗೋಪಿಕ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಜನಪ್ರಿಯ ಹೂವಾಗಿರುವಂತಹ ಕನಕಾಂಬರ ಹೂವಿನ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಇದರ ವೈಜ್ಞಾನಿಕ ಹೆಸರು ಕ್ರಾಸೆಂಡ್ರಾ ಇನ್ಫ್ಲುಂಡಿ ಬುಲಿಫೋಮಿಸಿಸ್ ಅಂತ. ಇದನ್ನ ಇಂಗ್ಲಿಷ್ ನಲ್ಲಿ ಫೈರ್ ಕ್ರ್ಯಾಕರ್ಸ್ ಫ್ಲವರ್ಸ್ ಅಂತ ಕೂಡ ಕರೀತಾರೆ. ಇದರ ಬೀಜದ ಕಾಯಿಗಳು ತೇವಾಂಶವಿದ್ದಾಗ ಒಡೆದು ಬೀಜಗಳನ್ನ ಚೆಲ್ಲುವ ಕಾರಣ ಈ ಹೆಸರು ಬಂದಿದೆ. ಇದು ಅಕ್ಯಂತೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯವಾಗಿದೆ. ಇನ್ನು ಕನಕಾಂಬರ ಹೂವಿನ ಲಕ್ಷಣಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಕನಕಾಂಬರ ಹೂಗಳು ಸಾಮಾನ್ಯವಾಗಿ ಕಿತ್ತಳೆ ಬಣ್ಣದಲ್ಲಿರುತ್ತೆ. ಇವುಗಳಲ್ಲದೆ ಕೆಂಪು, ಹಳದಿ ಹಾಗೆ ಗುಲಾಬಿ ಬಣ್ಣದ ಪ್ರಭೇದಗಳು ಕೂಡ ಇವೆ. ಹೂಗಳು ಕೊಳವೆಯಾಕಾರದ ಹಾಗೆ ಫ್ಯಾನ್ ಆಕಾರದಲ್ಲಿ ಇರುವಂತದ್ದು. ಇದು ಒಂದು ಸಣ್ಣ ನಿತ್ಯ ಹರಿದ್ವರ್ಣದ ಪೊದೆಯ ಸಸ್ಯವಾಗಿದೆ. ಇದರ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿ ಹೊಳೆತಿರುತ್ತೆ. ಇನ್ನು ಇದು ಮೂಲತಃ ದಕ್ಷಿಣ ಭಾರತ ಹಾಗೆ ಶ್ರೀಲಂಕಾಗೆ ಸೇರಿದಂತಹ ಸಸ್ಯವಾಗಿದ್ದು ಕರ್ನಾಟಕದ ಮಲೆನಾಡು ಭಾಗಗಳಲ್ಲಿ ಇದು ಜಾಸ್ತಿನೇ ಬೆಳೆಯಲಾಗುತ್ತೆ. ಹಾಗೆ ಹೂಗಳು ಅಂದ್ರೆ ಅದರ ಉಪಯೋಗ ಸಾಕಷ್ಟಿರುತ್ತೆ. ಹೂಗಳಿಂದ ನಮಗೆ ಖುಷಿಯನ್ನು ಸಿಗುತ್ತೆ, ಉಪಯೋಗ ಕೂಡ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅಲಂಕಾರಕ್ಕೆ ಬಳಕೆ. ಹೌದು, ದಕ್ಷಿಣ ಭಾರತದಲ್ಲಿ ಮಹಿಳೆಯರು ಮುಣಿದುಕೊಳ್ಳುವಂತಹ ಹೂವಿನ ಹಾರಗಳಲ್ಲಿ ಕನಕಾಂಬರಕ್ಕೆ ಅಗ್ರಸ್ಥಾನವಿದೆ. ಇದು ದೀರ್ಘಕಾಲ ಬಾಳಿಕೆ ಬರೋದ್ರಿಂದ ಮಲ್ಲಿಗೆಯೊಂದಿಗೆ ಸೇರಿಸಿ ಈ ಮಾಲೆಯನ್ನ ಹೆಚ್ಚು ಬಳಸ್ತಾರೆ. ನೀವು ಗಮನಿಸಿರ್ಬೋದು, ಮಲ್ಲಿಗೆ ಹೂವು ಒಂದ್ ಪಕ್ಷ ಬಾಡಿ ಹೋದ್ರೂ ಬಾಡಿ ಹೋಗ್ಬೋದೇನೋ, ಆದ್ರೆ ಕನಕಾಂಬರ ಹೂವು ಹೆಚ್ಚು ಹೊತ್ತು ಫ್ರೆಶ್ ಆಗಿ ಇರುವಂಥದ್ದು, ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಕನಕಾಂಬರ ಹೂವಿಗೆ ಧಾರ್ಮಿಕ ಪ್ರಾಮುಖ್ಯತೆ ಕೂಡ ಇದೆ ಕೇಳುಗರೆ. ಇನ್ನು ದೇವಾಲಯಗಳಲ್ಲಿ ದೇವರ ಪೂಜೆಗೆ ಹಾಗೆ ಅಲಂಕಾರಕ್ಕೆ ಇದನ್ನ ಹೆಚ್ಚಾಗಿನೇ ಬಳಸಲಾಗುತ್ತೆ. ವಿಶೇಷವಾಗಿ ಇದು ಸುಲಭವಾಗಿ ಬೆಳೆಯಬಹುದಾದ ಸಸ್ಯವಾಗಿರುವುದರಿಂದ ಮನೆಯಂಗಳ, ಬಾಲ್ಕನಿ ಹಾಗೆ ಗಾರ್ಡನ್ ಬಾರ್ಡರ್ಗಳಲ್ಲಿ ಅಲಂಕಾರಕ್ಕೆ ಕೂಡ ಈ ಸಸ್ಯವನ್ನ ಬಳಸ್ತಾರೆ. ನೀವು ಗಮನಿಸಿರ್ಬೋದು, ಹಳ್ಳಿ ಕಡೆ ಎಲ್ಲ ಹೂವಿನ ಗಿಡಗಳನ್ನ ಹೆಚ್ಚಾಗಿ ಬೆಳೆಸುವಂಥದ್ದು. ಆ ಹೂವಿನ ಗಿಡದ ಪೈಕಿಯಲ್ಲಿ ಕನಕಾಂಬರ ಹೂವಿನ ಗಿಡ ಕೂಡ ಇದ್ದೇ ಇರುತ್ತೆ. ಯಾಕಪ್ಪ ಅಂದ್ರೆ ಆ ಹಸಿರು ಗಿಡಕ್ಕೆ ಈ ಕೇಸರಿ ಬಣ್ಣದ ಹೂವು ಅರಳಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನೋಡೋಕೇನೆ ಅಷ್ಟು ಖುಷಿ ಆಗುತ್ತೆ. ಹಾಗಾಗಿ ಮನೆಯ ಸುತ್ತಮುತ್ತಲೂ ಈ ಕನಕಾಂಬರ ಹೂವನ್ನ ಬೆಳೆಸ್ತಾರೆ. ಹಾಗೆ ಕೇಳುಗರೆ, ಇದು ಉಷ್ಣವಲಯದ ಸಸ್ಯವಾಗಿದ್ದು ಬಿಸಿಲಾಗಿರ್ಬೋದು ಹಾಗೆ ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗೇನೆ ಬೆಳೀತಾರೆ. ಇನ್ನು ದಿನಕ್ಕೆ ಸುಮಾರು 4-6 ಗಂಟೆಗಳ ಕಾಲ ನೇರವಾಗಿ ಅಥವಾ ಪರೋಕ್ಷವಾಗಿ ಸೂರ್ಯನ ಬೆಳಕು ಅಗತ್ಯವಾಗಿರುತ್ತೆ. ಸೂರ್ಯನ ಕಿರಣಗಳು ಈ ಗಿಡದ ಮೇಲೆ ಬೀಳಲಿಲ್ಲ ಅಂದ್ರೆ ಹೂವು ಅರಳೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕಾಗಿ ದಿನಕ್ಕೆ 4-6 ಗಂಟೆಗಳ ಕಾಲ ಆದರೂ ನೇರವಾಗಿಲ್ಲಾಂದ್ರೂ ಪರೋಕ್ಷವಾಗಿ ಆದರೂ ಸೂರ್ಯನ ಬೆಳಕು ಅಗತ್ಯವಾಗಿರುತ್ತೆ. ಹಾಗೆ ಕೇಳುಗರೆ, ಈ ಕನಕಾಂಬರ ಹೂವಿನ ಗಿಡ ಇದೆಯಲ್ಲ, ಇದು ಇದರ ಮಣ್ಣು ಯಾವಾಗ್ಲೂ ತೇವಾಂಶದಿಂದ ಕೂಡಿರಬೇಕು. ಆದ್ರೆ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಅಂದ್ರೆ ಇದಕ್ಕೆ ನೀರು ಬೇಕು, ಆದ್ರೆ ಅತಿಯಾಗಿ ಇರಬಾರದು. ಇದರ ಮಣ್ಣು ಸ್ವಲ್ಪ ತೇವಾಂಶದಿಂದ ಇದ್ರೇನೆ ಒಳ್ಳೇದು. ಇನ್ನು ಹೂ ಬಿಟ್ಟ ನಂತರ ನಿಯಮಿತವಾಗಿ ಕತ್ತರಿಸಬೇಕು. ಗಿಡ ದಟ್ಟವಾಗಿ ಬೆಳೆದು ಹೆಚ್ಚು ಹೂಗಳನ್ನ ಕೂಡ ನೀಡ್ತಾ ಹೋಗುತ್ತೆ. ಅಂದ್ರೆ ನಾವು ಪ್ರ್ಯೂನಿಂಗ್ ಅಂತ ಏನ್ ಕರಿತೀವಿ ಅದನ್ನ ಮಾಡ್ತಾ ಇರಬೇಕು. ಹೂ ಬಿಟ್ಟ ನಂತರ ನಿಯಮಿತವಾಗಿ ಆ ಹೂವಿನ ಗಿಡವನ್ನ ಕತ್ತರಿಸ್ತಾ ಇರಬೇಕು. ಅಂದ್ರೆ ಪೂರ್ತಿ ಬುಡದ ಸಮೇತ ಕತ್ತರಿಸುದು ಅಂತಲ್ಲ, ಮೇಲ್ಭಾಗದಲ್ಲಿ ಕತ್ತರಿಸ್ತಾ ಇರಬೇಕು. ಆಗ ಹೆಚ್ಚು ಹೆಚ್ಚು ಹೂಗಳು ಸಿಗುವಂಥದ್ದು. ಹಾಗಿದ್ರೆ ಕನಕಾಂಬರ ಹೂವಿನ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮಗೆ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಹೂವಿನ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೆ. ಅದೇನೇ ದಕ್ಷಿಣ ಭಾರತದ ಎಲ್ಲರ ನೆಚ್ಚಿನ ಹೂವು ಅಂತಾನೆ ಹೇಳ್ಬೋದು, ಕನಕಾಂಬರ ಹೂವು ಅಂತ. ಹಾಗೆ ಈ ಕನಕಾಂಬರ ಹೂವಿನ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿಕರ ವಿಷಯ ನಿಮಗಾಗಿ ಹೇಳೋಣ ಅಂತ. ಏನಪ್ಪಾ ಅಂತಂದ್ರೆ, ಕನಕಾಂಬರದಲ್ಲಿ ಕೇವಲ ಕಿತ್ತಲೆ ಬಣ್ಣ ಮಾತ್ರ ಇರುವುದಿಲ್ಲ, ವೈಜ್ಞಾನಿಕವಾಗಿ ಹಲವು ಬಣ್ಣಗಳ ಪ್ರಭೇದಗಳಿವೆ. ಕ್ಲಾಸಿಕ್ ಆರೆಂಜ್ ನಾವು ಹೆಚ್ಚಾಗಿ ನೋಡುವ ದಕ್ಷಿಣ ಭಾರತದಲ್ಲಿ ಜನಪ್ರಿಯವಾಗಿರುವ ಕಿತ್ತಲೆ ಬಣ್ಣದ ಹೂವು ಆಯ್ತಾ. ನಂತರದಲ್ಲಿ ಇದು ಹಳದಿ ಬಣ್ಣದಲ್ಲೂ ಇರುತ್ತೆ, ಕೆಂಪು ಬಣ್ಣದಲ್ಲೂ ಇರುತ್ತೆ, ಹಾಗೆ ಗುಲಾಬಿ ಬಣ್ಣದಲ್ಲಿ ಕೂಡ ಇರುವಂಥದ್ದು. ಈ ರೀತಿಯ ಕನಕಾಂಬರ ಹೂವುಗಳು ಕೂಡ ಇವೆ. ಇತ್ತೀಚಿನ ದಿನಗಳಲ್ಲಿ ನೀಲಿ ಬಣ್ಣದ ಅಂದ್ರೆ ಬ್ಲೂ ಕ್ರಾಸನ್ರ ಪ್ರಭೇದಗಳು ಕೂಡ ತೋಟಗಾರಿಕೆಯಲ್ಲಿ ಕಂಡು ಬರ್ತಾ ಇದೆ. ಆದ್ರೂ ಆರೆಂಜ್ ಕಲರೇ ಚಂದ ಅಲ್ವಾ? ಖಂಡಿತ. ಇನ್ನು ಕನಕಾಂಬರ ಯಾಕೆ ಇಷ್ಟೊಂದು ಜನಪ್ರಿಯ, ಇದರ ಹಿಂದಿರುವಂತಹ ಮುಖ್ಯ ಕಾರಣ ಏನು ಅಂತ ಗೊತ್ತಾ ಕೇಳುಗರೆ? ಮಲ್ಲಿಗೆ ಅಥವಾ ಸೇವಂತೆಗಿಂತ ಇವು ಬೇಗ ಬಾಡೋದಿಲ್ಲ. ಸೂರ್ಯನ ಶಾಖದಲ್ಲೂ ಹೆಚ್ಚು ಕಾಲ ತಾಜವಾಗಿರುವಂತ ಶಕ್ತಿ ಇದಕ್ಕಿದೆ. ಆದ್ರಿಂದಲೇ ಮದುವೆ ಮುಂಜಿಗಳಲ್ಲಿ ಅಥವಾ ದೀರ್ಘಕಾಲದ ಕಾರ್ಯಕ್ರಮಗಳಲ್ಲಿ ಇದನ್ನ ಹೆಚ್ಚಾಗೇನೆ ಬಳಸುವಂಥದ್ದು. ಇನ್ನು ಕನಕಾಂಬರ ಹೂವು ಕೇವಲ ಸೌಂದರ್ಯಕ್ಕೆ ಮಾತ್ರವಲ್ಲ, ಆಯುರ್ವೇದದಲ್ಲಿಯೂ ಸಣ್ಣ ಪುಟ್ಟ ಪಾತ್ರವನ್ನ ವಹಿಸುವಂಥದ್ದು. ಅಂದ್ರೆ ಕೆಲವು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಇದರ ಎಲೆಗಳನ್ನ ಗಾಯಗಳನ್ನ ವಾಸಿ ಮಾಡೋಕೆ ಬಳಸ್ತಾರೆ. ಈ ಹೂವಿನ ಸಾರವನ್ನ ಕೆಲವೆಡೆ ಕೂದಲು ಹಾಗೆ ಚರ್ಮದ ಆರೋಗ್ಯಕ್ಕೆ ಕೂಡ ಬಳಸುವ ಬಗ್ಗೆ ಉಲ್ಲೇಖಗಳಿದೆ. ಆದ್ರೆ ಇದನ್ನ ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು. ವಿಶೇಷವಾಗಿ ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಫೈರ್ ಕ್ರ್ಯಾಕರ್ಸ್ ಅಂತ. ಹೌದು, ಈ ಕನಕಾಂಬರ ಹೂವುಗಳಿಗೆ ಫೈರ್ ಕ್ರ್ಯಾಕರ್ಸ್ ಅಂತ ಕರೀತಾರೆ. ಆದ್ರೆ ಈ ಹೆಸರು ಬಂದದ್ದು ಹೇಗೆ ಅಂತ ನಿಮಗೆ ಅನ್ನಿಸ್ಬೋದು. ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನ್ ಗೊತ್ತಾ? ಕನಕಾಂಬರದ ಬೀಜದ ಕಾಯಿಗಳು ಅಂದ್ರೆ ಸೀಡ್ ಸ್ಪಾಟ್ಸು ಬಿಸಿಲಿನಲ್ಲಿ ಒಣಗಿದಾಗ ಅವು ಚಿಕ್ಕದಾಗಿ ಟಪ್ ಅಂತ ಶಬ್ದ ಮಾಡಿ ಓಡಿಯುತ್ತೆ, ಮತ್ತೆ ಬೀಜಗಳನ್ನ ದೂರಕ್ಕೆ ಚಿಮ್ಮುತ್ತೆ. ಪಟಾಕಿ ಸಿಡಿದಂತೆ ಸದ್ದು ಬರೋದ್ರಿಂದ ಇಂಗ್ಲಿಷ್ನಲ್ಲಿ ಇದನ್ನ ಫೈರ್ ಕ್ರ್ಯಾಕರ್ಸ್ ಫ್ಲವರ್ ಅಂತ ಕರೀತಾರೆ. ಸೊ ಇದು ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಹೂವಿಗೆ ಫೈರ್ ಕ್ರ್ಯಾಕರ್ಸ್ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅದು ಇದರ ಬೀಜದಿಂದಾಗಿ. ಈ ಒಂದು ಬೀಜ ಬಿಸಿಲಿನಲ್ಲಿ ಒಣಗಿದಾಗ ಚಿಕ್ಕದಾಗಿ ಟಪ್ ಅಂತ ಶಬ್ದ ಬರುತ್ತೆ, ಪಟಾಕಿ ಸಿಡದಂತೆ ಸದ್ದು ಕೂಡ ಬರುತ್ತೆ. ಅದಕ್ಕಾಗಿನೇ ಇದನ್ನ ಫೈರ್ ಕ್ರ್ಯಾಕರ್ಸ್ ಅಂತ ಕರೆದ್ರು. ಇನ್ನು ಕನ್ನಡ ಸಾಹಿತ್ಯ ಹಾಗೆ ಸಿನಿಮಾಗಳಲ್ಲಿ ಕನಕಾಂಬರಕ್ಕೆ ವಿಶೇಷ ಸ್ಥಾನಮಾನವಿದೆ. ಕನಕಾಂಬರದ ಹೂವೆ ಅನ್ನೋ ಹಾಡುಗಳು ನಮ್ಮ ಸಂಸ್ಕೃತಿಯಲ್ಲಿ ಈ ಹೂಗಿರುವಂತಹ ಗೌರವವನ್ನ ತೋರಿಸುತ್ತೆ. ಹಾಗೆ ಗ್ರಾಮೀಣದ ಸೊಬಗು ಇನ್ನು ನೈಜ ಸೌಂದರ್ಯದ ಸಂಕೇತವಾಗಿದೆ. ಹಾಗಿದ್ರೆ ಕೇಳುಗರೆ, ಈ ಹೂಗಳು ಒಂದ್ ರೀತಿ ನಿಸ್ವಾರ್ಥ ಜೀವಿಗಳು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಹೂಗಳು ಅರಳುವುದು ಇದರ ಗಿಡದಿಂದ. ಆದ್ರೆ ಇದರ ಗಿಡ ಇದರ ಹೂವನ್ನ ತನಗ್ ಮಾತ್ರ ಬೇಕು, ನಿಮಗೆ ಯಾರಿಗೂ ಕೊಡೋದೇ ಇಲ್ಲ ಅಂತ ಕೂತ್ಕೊಂಡಿದ್ರೆ ನಾವ್ಯಾರು ಕೂಡ ಈ ಹೂವನ್ನ ಅನುಭವಿಸೋಕೆ ಆನಂದಿಸೋಕೆ ಆಗ್ತಾನೆ ಇರ್ಲಿಲ್ಲ, ನಮ್ಮ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳೋಕೆ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಗಿಡದ ಹೂವು ನಮ್ಮೆಲ್ರಿಗೂ ಕೂಡ ಖುಷಿಯನ್ನ ಕೊಡುತ್ತೆ, ಸೌಂದರ್ಯವನ್ನ ಹೆಚ್ಚು ಮಾಡಿಸ್ಲಿಕ್ಕೆ ಸಹಾಯವನ್ನ ಕೂಡ ಮಾಡುತ್ತೆ. ಹಾಗೆ ಈ ಭೂಮಿ ಮೇಲಿರುವಂತಹ ಎಲ್ಲಾ ಜೀವಿಗಳು ಅಷ್ಟೇ ನಿಸ್ವಾರ್ಥ ಜೀವಿಗಳು. ಹಸು ಹಾಲು ಕೊಡೋದು ಬರೆಯದ್ರು ಮರಿಗಾಗಿ ಮಾತ್ರ ಅಲ್ಲ, ನಮಗಾಗಿ ಕೂಡ ಕೊಡುತ್ತೆ. ಇನ್ನು ಹೂವಿನ ಗಿಡಗಳು ಹೂವನ್ನ ಕೊಡೋದು ನಮಗಾಗಿ, ಇನ್ನು ಮರಗಳು ಹಣ್ಣನ್ನು ಕೊಡೋದು ಕೂಡ ನಮಗಾಗಿ. ಅದರಿಂದ ಅವು ಏನನ್ನು ಕೂಡ ಅಪೇಕ್ಷಿಸೋದೇ ಇಲ್ಲ, ಆ ರೀತಿ ನಿಸ್ವಾರ್ಥದಿಂದ ಕೆಲಸವನ್ನ ಮಾಡುತ್ತೆ. ಅದಕ್ಕಾಗಿ ನಾನು ಹೇಳ್ತೀನಿ, ಪ್ರಕೃತಿಯಿಂದ ನಾವು ಪ್ರತಿನಿತ್ಯ ಕಲಿಯುವಂತ ಪಾಠಗಳು ಸಾಕಷ್ಟು ಇರುವಂಥದ್ದು ಅಂತ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂದಿದೆ. ಹಾಗೆ ನೀವು ಒಮ್ಮೆ ನಿಮ್ಮ ಬಾಲ್ಯಕ್ಕೆ ಹೋಗಿ ಕನಕಾಂಬರ ಹೂವನ್ನ ಮುಡ್ಕೊಳ್ತಿದ್ದಂತಹ ಸನ್ನಿವೇಶ ಘಟನೆ ನೆನಪಾಗಿದ್ರೆ ಖಂಡಿತವಾಗ್ಲೂ ನನಗೆ ಹಂಚ್ಕೊಳ್ಳಿ, ಮೆಸೇಜ್ ಮಾಡಿ. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಡೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ

0: ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
1: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ಒಂದು ಅಣೆಕಟ್ಟಿನ ಬಗ್ಗೆ ಅಥವಾ ಡ್ಯಾಮ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅದು ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುವಂತಹ ಒಂದು ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಅಥವಾ ಡ್ಯಾಮ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ಸಾವೇಹಕ್ಲು ಡ್ಯಾಮ್ ಅಥವಾ ಸಾವೇಹಕ್ಲು ಅಣೆಕಟ್ಟಿನ ಬಗ್ಗೆ. ಹೌದು, ಸಾವೇಹಕ್ಲು ಜಲಾಶಯ ಶಿವಮೊಗ್ಗದ ಅತ್ಯಂತ ಪ್ರಸಿದ್ಧ ಜಲಾಶಯವಾಗಿದೆ. ಸಾವೇಹಕ್ಲು ಜಲಾಶಯ ಸುಂದರವಾದ ಒಂದು ತಾಣವಾಗಿದೆ. ಈ ಜಲಾಶಯ ಶಿವಮೊಗ್ಗದಿಂದ ಕೇವಲ 94.7 kilometers ಮತ್ತೆ ಹೊಸನಗರದಿಂದ ಕೇವಲ 29 kilometers ದೂರದಲ್ಲಿ ಇದೆ. ಹಾಗೆ ಇಲ್ಲಿನ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಗೆ ಮಳೆಗಾಲದಲ್ಲಿ ನೀವು ಭೇಟಿಯನ್ನ ನೀಡೋದಕ್ಕೆ ಸೂಕ್ತವಾದ ಸ್ಥಳ ಈ ಸಾವೇಹಕ್ಲು ಅಣೆಕಟ್ಟಾಗಿದೆ. ಹಾಗಿದ್ರೆ ಸಾವೇಹಕ್ಲು ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಈ ಅಣೆಕಟ್ಟನ್ನ ವೀಕ್ಷಣೆ ಮಾಡ್ಬೇಕು ಅಂದ್ರೆ ಏನಾದ್ರೂ ಪರ್ಮಿಷನ್ ತಗೊಂಡು ಹೋಗ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಇರ್ಬೋದು, ಸುತ್ತಮುತ್ತಲು ಇರೋ ಸ್ಥಳಗಳ ಬಗ್ಗೆ ಕೂಡ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಶಿವಮೊಗ್ಗದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಡ್ಯಾಮ್ ಆಗಿರುವ ಸಾವೇಹಕ್ಲು ಡ್ಯಾಮ್ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ತಿಳಿಸ್ತಾ ಇದೆ. ಹಾಗಿದ್ರೆ ಸಾವೇಹಕ್ಲು ಡ್ಯಾಮ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಸಾವೇಹಕ್ಲು ಜಲಾಶಯಕ್ಕೆ ಬರುವಂತಹ ನೀರು ಎಲ್ಲಿಂದ ಬರುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಸಾವೇಹಕ್ಲು ಜಲಾಶಯವನ್ನ ಪ್ರಸಿದ್ಧ ಚಕ್ರ ಅಣೆಕಟ್ಟಿನ ಸಮೀಪ ಇರುವಂತಹ ಚಕ್ರ ನದಿಯ ಮೇಲೆ ನಿರ್ಮಿಸಲಾಗಿದೆ. ಜಲಾಶಯವನ್ನ 1980 ನಿರ್ಮಿಸಲಾಯಿತು. 53 meters ಎತ್ತರದ ಈ ಮಣ್ಣಿನ ಅಣೆಕಟ್ಟನ್ನ ಮಣ್ಣು ತುಂಬಿದ ಕಲ್ಲಿನ ಪದರದಿಂದ ನಿರ್ಮಿಸಲಾಗಿದೆ. ಹಾಗೆ ಮೈಸೂರು ರಾಜ್ಯದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಆಗಿನ ಕಾಲದಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು. ಹಾಗೆ ಲಿಂಗನಮಕ್ಕಿ ಅಣೆಕಟ್ಟು ಎಲ್ರಿಗೂ ಗೊತ್ತಿರುವಂತಹ ಒಂದು ಸಂಗತಿ. ಆದ್ರೆ ಈ ಅಣೆಕಟ್ಟು ಕಟ್ಟುವ ಸಮಯದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕಾರಣಾಂತರಗಳಿಂದ ಮಳೆಯ ಕೊರತೆಯಿಂದ ಶರಾವತಿಯ ಒಳಹರಿವು ಕಡಿಮೆಯಾದ್ರೆ ಅದನ್ನ ಸರಿದೂಗಿಸುವುದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಅಂದಿನ ಕಾಲದ ಇಂಜಿನಿಯರ್ಗಳಿಗೆ ಈ ಒಂದು ಪ್ರಶ್ನೆ ಕಾಡುತ್ತೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಅಂದಿನ ಇಂಜಿನಿಯರ್ಗಳು ನಿರ್ಮಾಣ ಮಾಡಿದ್ದೆ ಈ ಒಂದು ಸಮತೋಲನ ಜಲಾಶಯ. ಇದು ಬಹುಶಃ ನಮ್ಮ ರಾಜ್ಯದ ಹಾಗೆ ದೇಶಗಳಲ್ಲಿ ಅನುಷ್ಠಾನಗೊಂಡ ಮೊಟ್ಟ ಮೊದಲ ನದಿ ತಿರುವು ಯೋಜನೆಯಾಗಿದೆ. ಚಕ್ರ ನದಿಗಳು ಮೂಲದಲ್ಲಿ ಸಂಚರಿಸುತ್ತಿದ್ದಂತಹ ಪಥವೇ ಬೇರೆಯಾಗಿತ್ತು. ಆದರೆ ಯೋಜನೆ ಅನುಷ್ಠಾನಗೊಂಡ ನಂತರ ಅವುಗಳನ್ನ ಅದರ ಮೂಲ ಪಥದಿಂದ ಬೇರ್ಪಡಿಸಲಾಗಿದೆ. ನಂತರ ಈ ಒಂದು ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ. ಚಕ್ರ ಅದರ ಉಪನದಿಯಾದ ಸಾವೇಹಕ್ಲಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟಿನಿಂದ ಈ ನದಿಗಳನ್ನ ತನ್ನ ಮೂಲ ಪಥದಲ್ಲಿ ಸಂಚರಿಸದೆ ಸಾಕಷ್ಟು ದಶಕಗಳೇ ಕಳೆದು ಹೋಗಿದೆ. ಈ ವಿಮುಖ ಯೋಜನೆಗೆ ಅನುಷ್ಠಾನಗೊಳ್ಳುವ ಮುಂಚೆ ಚಕ್ರ ನದಿಯು ನೈಋತ್ಯ ದಿಕ್ಕಿನಲ್ಲಿ ಹರಿತಾ ಇತ್ತು. ರಮಣೀಯವಾದ ಕಣಿವೆಗಳಲ್ಲಿ ಸಣ್ಣ ಸಣ್ಣ ಜಲಪಾತಗಳನ್ನು ಸೃಷ್ಟಿಸುತ್ತಾ ಕೊನೆಯಲ್ಲಿ ಒಂದು ದೊಡ್ಡದಾದ ಅದ್ಭುತ ಜಲಪಾತವನ್ನು ಸೃಷ್ಟಿಸಿ ಮುಂದೆ ಸಾಗಿದಾಗ ಕೆಳಭಾಗದಲ್ಲಿರುವ ಸಾವೇಹಕ್ಲು ಉತ್ತರಾಭಿಮುಖವಾಗಿ ಬಂದು ಚಕ್ರ ನದಿಯನ್ನು ಸೇರಿ ಘಟ್ಟದ ಕೆಳಗೆ ಧುಮುಕಿ ಕರಾವಳಿಯ ಪಂಚಗಂಗೊಳ್ಳಿಯ ಹತ್ರ ವರಾಹಿ, ಕುಬ್ಜ, ಸೌಪರ್ಣಿಕ ಹಾಗೆ ಕೇದಕ ನದಿಗಳ ಜೊತೆಗೂಡಿ ಅರಬ್ಬಿ ಸಮುದ್ರವನ್ನ ಸೇರ್ತಾ ಇತ್ತು. ಆದ್ರೆ ಈ ವಿಮುಖ ಯೋಜನೆಯಿಂದ ಈ ಎರಡೂ ನದಿಗಳು ಶರಾವತಿಯ ಹಿನ್ನೀರನ್ನ ಸೇರಿ ಹೊನ್ನಾವರದ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಹಾಗೆ ಮಳೆಗಾಲದಲ್ಲಿ ನೀವು ಇಲ್ಲಿಗೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬಹುದು. ತುಂಬಾನೇ ಅದ್ಭುತವಾಗಿರುವಂತಹ ದೃಶ್ಯವನ್ನ ನೀವಿಲ್ಲಿ ನೋಡಬಹುದು. ಸುತ್ತಲೂ ಕೂಡ ಗ್ರೀನರಿ ಆಗಿದ್ದು, ಮಳೆಗಾಲದಲ್ಲಿ ಇಲ್ಲಿ ತುಂಬಾನೇ ಒಂದು ಮಂಜಿನ ವಾತಾವರಣ ಇರುತ್ತೆ. ಹಾಗಾಗಿ ನೋಡೋದಕ್ಕೆ ಕಣ್ಮನ ಸೆಳೆಯುತ್ತೆ ಅಂತಾನೆ ಹೇಳಬಹುದು. ಅಷ್ಟು ಅದ್ಭುತವಾಗಿದೆ ಈ ಒಂದು ಸಾವೇಹಕ್ಲು ಜಲಾಶಯ. ಸಾಕಷ್ಟು ಮಂದಿ ಪ್ರವಾಸಿಗರು ಇಲ್ಲಿಗೆ ಬಂದು ಈ ಒಂದು ಜಲಾಶಯವನ್ನ ವೀಕ್ಷಿಸಿಕೊಂಡು ಹೋಗುವುದನ್ನ ನೋಡಬಹುದಾಗಿದೆ. ಹಾಗೆ ಯಾವಾಗ್ಲೂ ಅಷ್ಟೇ ಅಲ್ವಾ, ನಮಗೆ ಯಾವಾಗ ಹಸಿರು ಬಣ್ಣ ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಈ ರೀತಿ ಗ್ರೀನರಿ ಮಧ್ಯೆ ಈ ಒಂದು ಜಲಾಶಯ ಇರೋದ್ರಿಂದ ಇದನ್ನ ನೋಡೋಕೆ ತುಂಬಾನೇ ಖುಷಿಯಾಗುತ್ತೆ. ಮನಸ್ಸಿಗೆ ಒಂದ್ ರೀತಿಯ ಸಮಾಧಾನ ಸಿಗುತ್ತೆ. ಹಾಗೆ ಒಳ್ಳೊಳ್ಳೆಯ ಫೋಟೋಗಳನ್ನ ಕೂಡ ನೀವಿಲ್ಲಿ ಕ್ಲಿಕ್ಕಿಸಿಕೊಳ್ಬಹುದಾಗಿದೆ. ಹಾಗಿದ್ರೆ ಈ ಜಲಾಶಯದ ಬಗ್ಗೆ, ಹಾಗೆ ಈ ಜಲಾಶಯದ ಸುತ್ತಮುತ್ತಲು ನೀವು ಈ ಜಲಾಶಯವನ್ನ ನೋಡ್ಲಿಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಟ್ರಾವೆಲಿಂಗ್ ಪ್ಲೇಸ್ ಇದೆ, ಎಲ್ಲಿಗೆಲ್ಲ ಹೋಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಸಾವೇಹಕ್ಲು. ಸಾವೇಹಕ್ಲು ಜಲಾಶಯದ ಬಗ್ಗೆ ಹೇಳ್ತಾ ಇದ್ದೆ. ಹಾಗಿದ್ರೆ ಸಾವೇಹಕ್ಲು ಜಲಾಶಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆಯೇ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಟ್ರಾವೆಲಿಂಗ್ ಪ್ಲೇಸ್ ಇದೆ, ಎಲ್ಲಿಗೆಲ್ಲ ನೀವು ಹೋಗಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆ ಅಂತಿದ್ದ ಹಾಗೆ ನಮಗೆ ಸಾಕಷ್ಟು ಪ್ರವಾಸಿ ತಾಣಗಳು ಸಿಗುತ್ತೆ ನೋಡಲಿಕ್ಕೆ. ಈಗ ಜಲಪಾತಗಳಂತೂ ಮಳೆಗಾಲದಲ್ಲಂತೂ ತುಂಬಾನೇ ಸಿಗುತ್ತೆ ಅಂತಾನೆ ಹೇಳಬಹುದು. ಅದರಲ್ಲೂ ಸಾಕಷ್ಟು ಡ್ಯಾಮ್ಗಳನ್ನ ನೋಡಬಹುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗೆ ಅನೇಕ ಜಲಪಾತಗಳನ್ನ, ಅದ್ಭುತವಾಗಿರುವ ಜಲಪಾತಗಳನ್ನ ನೋಡಬಹುದಾಗಿದೆ. ಈ ರೀತಿಯ ಹಾಗೆ ಹಿಲ್ ಸ್ಟೇಷನ್ಗಳು ಕೂಡ ಸಾಕಷ್ಟು ಇದೆ. ಅದೇ ರೀತಿಯಾಗಿ ನೀವು ಸಾವೇಹಕ್ಲಿಗೆ ಹೋಗ್ತೀರಾ ಅಂದ್ರೆ ಕೂಡ ಸಾವೇಹಕ್ಲು ಸುತ್ತಮುತ್ತಲು ಕೂಡ ಸಾಕಷ್ಟು ಪ್ರವಾಸಿ ತಾಣಗಳನ್ನ ಕೂಡ ನೋಡಬಹುದಾಗಿದೆ. ಇನ್ನು ನೀವು ಸಾವೇಹಕ್ಲು ಜಲಾಶಯವನ್ನ ನೋಡೋದಕ್ಕೆ ಹೋಗ್ತೀರಾ, ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳಗಳು ಇದೆ ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದ ಹಾಗೆ ಇದು ನಗರದಿಂದ 20 ಕಿಲೋಮೀಟರ್ ದೂರ, ಹಾಗೆ ತೀರ್ಥಹಳ್ಳಿಯಿಂದ ಇದು ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ನೀವು ಹೊಸನಗರಕ್ಕೆ ಕೂಡ ಹೋಗಬಹುದು. ಹಾಗೆ ತೀರ್ಥಹಳ್ಳಿಯಲ್ಲಿ ಕೂಡ ಅನೇಕ ಪ್ರವಾಸಿ ತಾಣಗಳಿದೆ. ಅದರಲ್ಲೂ ಕೂಡ ನೀವು ಕವಲೇದುರ್ಗ ಕೋಟೆಯನ್ನು ನೋಡಲಿಕ್ಕೆ ಹೋಗಬಹುದು. ಇದು ಅದ್ಭುತವಾಗಿರುವಂತಹ ಒಂದು ಕೋಟೆಯಾಗಿದೆ. ಮಳೆಗಾಲದಲ್ಲಿ ಈ ಒಂದು ಕೋಟೆಗೆ ಹೋದರೆ ನಿಮ್ಮ ಒಂದು ಪ್ರವಾಸ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು. ಹಾಗೆ ನೀವು ಹೊಸನಗರ ಹೋಗ್ತೀರಾ ಅಂತ ಹೇಳಿದ್ರೆ ಮಾಲ್ಗುಡಿ ಡೇಸ್ ಮ್ಯೂಸಿಯಂಗೆ ಹೋಗಬಹುದು, ಜೊತೆಗೆ ರಾಮಚಂದ್ರಾಪುರ ಮಠಕ್ಕೆ ಕೂಡ ಭೇಟಿಯನ್ನ ನೀಡಬಹುದಾಗಿದೆ. ಸುತ್ತಮುತ್ತಲು ಅನೇಕ ಸ್ಥಳಗಳಿದ್ದು ನಗರ ಕೋಟೆಗೆ ಕೂಡ ಭೇಟಿಯನ್ನ ನೀಡಬಹುದು. ಈ ರೀತಿಯಾಗಿ ಸುತ್ತಮುತ್ತಲು ಸಾಕಷ್ಟು ಸ್ಥಳಗಳಿಗೆ ಭೇಟಿ ನೀಡಬಹುದು. ಹಾಗೆ ರಾಷ್ಟ್ರಕವಿ ಕುವೆಂಪು ಅವರ ಮನೆಯಾಗಿರುವಂತಹ ಕುಪ್ಪಳಿಗೆ ಭೇಟಿ ನೀಡಿ ಕುವೆಂಪು ಅವರ ಒಂದು ನೆನಪುಗಳನ್ನ ನೀವು ಮಾಡಿಕೊಳ್ಳಬಹುದಾಗಿದೆ. ಇದು ಕೂಡ ಒಂದು ಅದ್ಭುತವಾಗಿರುವಂತಹ ಸ್ಥಳವಾಗಿದೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ಎಲ್ಲಾ ಸ್ಥಳಗಳಿಗೆ ಕೂಡ ಭೇಟಿಯನ್ನ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926290962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡಿದರೆ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ನಮಗೆ ತಿಳಿಸಬಹುದಾಗಿದೆ, ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಬಹುದಾಗಿದೆ. ಹಾಗೆ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ನ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡ್ತಾ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಅ ನೈಸ್ ಡೇ. ನೀವೆಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾರಿ, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ದೀಪಾ, ಏನಿದು ನನಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
1: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
2: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
1: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದಂತಹ ಪಾಠವನ್ನು ಈ ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸ್ತವೆ? ಅಂದಾಗೆ ಸ್ನೇಹಿತರೆ, ನಮ್ಮ ಜೇಬಲ್ಲಿ ತುಂಬ ದುಡ್ಡಿದ್ದಾಗ ಆಗುವಂತಹ ಹಸಿವೆಗೂ, ದುಡ್ಡಿಲ್ಲದೆ ಇದ್ದಾಗ ಆಗುವಂತಹ ಹಸಿವೆಗೂ ವ್ಯತ್ಯಾಸ ಇದೆ ಅಲ್ವಾ? ನಮ್ಮ ಜೇಬಿನ ತುಂಬ ದುಡ್ಡಿದ್ದಾಗ ಹಸಿವೆ ಆದರೂ ಮನಸ್ಸು ಕೂಡ ಕುಗ್ಗೋದಿಲ್ಲ, ಜೊತೆಗೆ ಕೇವಲ ಅಲ್ಲಿ ಹೊಟ್ಟೆಗೆ ಮಾತ್ರ ಹಸಿವಾಗಿರುತ್ತೆ. ಆದರೆ ಸ್ನೇಹಿತರೆ, ದುಡ್ಡಿಲ್ಲದೆ ಇದ್ದಾಗ ಹೊಟ್ಟೆಗಿಂತ ಹೆಚ್ಚಾಗಿ ಮನಸ್ಸಿಗೆ ಹಸಿವಾಗಿರುತ್ತೆ. ಆ ಸಂಕಟವೇ ಈ ಸಂಕಟಕ್ಕಿಂತ ಭೀಕರವಾಗಿರುತ್ತೆ ಅಲ್ವಾ? ನಾನು ಅದಕ್ಕೆ ಹೇಳಿದ್ದು ಇದೇ ವಿಷಯಕ್ಕೆ ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದು, ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದ ಪಾಠವನ್ನು ಈ ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸುತ್ತೆ ಅಂತ. ನಿಜ ಅಲ್ವಾ? ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು, ಡಾಕ್ಟರ್ ಎನ್ ಪ್ರವೀಣ್ ಚಂದ್ರರವರು ಬರೆದಿರುವ ಸ್ಫೂರ್ತಿಯ ಚಿಲುಮೆಗಳು ಕಥಾ ಸಂಕಲನದಿಂದ ಆಯ್ದಂತಹ ಸಾಧಕರ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಆ ಕಥೆಗಳನ್ನು ಕೇಳೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
7: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. ಡಾಕ್ಟರ್ ಎನ್ ಪ್ರವೀಣ್ ಚಂದ್ರರವರು ಬರೆದಿರುವ ಸ್ಫೂರ್ತಿಯ ಚಿಲುಮೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಸ್ಫೂರ್ತಿದಾಯಕ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬದುಕಿನಲ್ಲಿ ಸೋಲು, ಅವಮಾನ ಹಾಗೂ ತಿರಸ್ಕಾರಗಳು ಎಂತಹವರನ್ನೂ ಕೂಡ ಧೃತಿಗೆಡಿಸ್ತವೆ. ಇನ್ನು ಕೆಲವರನ್ನ ನಿರಾಶವಾದದ ಕಂದಕಕ್ಕೆ ತಳ್ಳಿ ಮೇಲಕ್ಕೆ ಏರದಂತೆ ಮಾಡಿಬಿಡ್ತವೆ. ಇನ್ನು ಕೆಲವರಿಗೆ ಇವುಗಳೇ ಗೆಲುವಿನ ಮೆಟ್ಟಿಲುಗಳಾಗಿ ಉತ್ತುಂಗಕ್ಕೇರಲು ನೆರವಾಗುತ್ತವೆ. ತಿರಸ್ಕಾರ, ಅವಮಾನಗಳ ನಡುವೆಯೂ ಪುಟಿದೆದ್ದು ಸಾವಿರಾರು ಅನಾಥ ಮಕ್ಕಳ ತಾಯಿಯಾದ ತ್ಯಾಗಮಯಿಯ ಕಥೆ ಇದು. 14 ನವೆಂಬರ್ 1948 ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯ ಪಿಂಪ್ರೇಮಘೆ ಎಂಬ ಗ್ರಾಮದಲ್ಲಿ ಜನಿಸಿದ ಈ ಹೆಣ್ಣು ಮಗಳು ಬಾಲ್ಯದಲ್ಲಿಯೇ ತಿರಸ್ಕಾರಕ್ಕೆ ಒಳಗಾದವರು. ಹಾಗಾಗಿ ಈಕೆಯನ್ನು ಚಿಂದಿ ಎಂದು ಕರೆಯಲಾಗ್ತಾ ಇತ್ತು. ಚಿಂದಿ ಎಂದರೆ ಮರಾಠಿ ಭಾಷೆಯಲ್ಲಿ ಹರಿದ ತುಂಡು ಬಟ್ಟೆ. ಓದಿನಲ್ಲಿ ತುಂಬ ಆಸಕ್ತಿ ಇದ್ದ ಈಕೆಗೆ ದನಗಳನ್ನು ಕಾಯುವ ನೆವದಲ್ಲಿ ಶಾಲೆಗೆ ಕಳಿಸಲು ಈಕೆಯ ತಂದೆಯ ಕುಟುಂಬದ ವಿರೋಧದ ನಡುವೆಯೂ ನಿರ್ಧರಿಸ್ತಾರೆ. ಒಂದು ಸ್ಲೇಟನ್ನು ಕೂಡ ಕೊಂಡುಕೊಳ್ಳುವ ಸಾಧ್ಯವಿಲ್ಲದ ಬಡತನದ ಕಾರಣಕ್ಕಾಗಿ ಮರದ ಎಲೆಗಳ ಮೇಲೆ ಅಕ್ಷರಗಳನ್ನು ಬರೆದು ಅಭ್ಯಾಸ ಮಾಡ್ತಾರೆ. ತನ್ನ 10ನೆಯ ವಯಸ್ಸಿನಲ್ಲಿ 30 ವರ್ಷದ ಶ್ರೀಹರಿ ಸಪ್ಕಾಲ್ ಎಂಬ ಪಶುಪಾಲನೆ ಮಾಡ್ತಾ ಇದ್ದ ವ್ಯಕ್ತಿಯೊಂದಿಗೆ ವಿವಾಹವಾಗ್ತಾರೆ. 20ನೇ ವಯಸ್ಸಿನಲ್ಲಿದ್ದಾಗ ಗ್ರಾಮದಲ್ಲಿನ ಪಶುಪಾಲನೆ ಮಾಡುತ್ತಿದ್ದ ಜನರ ಮನೆಗಳಲ್ಲಿ ಸಗಣಿಯನ್ನು ಉಚಿತವಾಗಿ ಸಂಗ್ರಹಿಸಿ ಅರಣ್ಯ ಇಲಾಖೆಯವರಿಗೆ ಮಾರುತ್ತಿದ್ದವರ ವಿರುದ್ಧ ಪ್ರತಿಭಟಿಸ್ತಾರೆ. ಇದೇ ಕಾರಣಕ್ಕಾಗಿ ಇವಳ ನಡತೆಯ ಮೇಲೆ ಆರೋಪವನ್ನು ಹೊರಿಸಲಾಗುತ್ತೆ. ಇದರಿಂದ ಕೋಪಗೊಂಡ ಈಕೆಯ ಗಂಡ ತುಂಬು ಗರ್ಭಿಣಿಯಾಗಿದ್ದ ಈಕೆಯ ಮೇಲೆ ಹಲ್ಲೆ ನಡೆಸಿ ಕೊಟ್ಟಿಗೆಗೆ ದೂಡ್ತಾನೆ. ಅಲ್ಲಿಯೇ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ಒಂದು ಹಸುವು ಅಡ್ಡ ಬಂದು ನಿಂತು ಇತರ ದನಗಳಿಂದ ತೊಂದರೆಯಾಗದಂತೆ ರಕ್ಷಣೆ ನೀಡುತ್ತೆ. ಮಗುವಿನ ಜನನದ ನಂತರ ತನ್ನ ತವರೂರಿಗೆ ನಡೆದುಕೊಂಡು ಹೋದರೂ ಅಲ್ಲಿ ಆಶ್ರಯ ಸಿಗೋದಿಲ್ಲ. ಆಗ ಆತ್ಮಹತ್ಯೆಯ ಯೋಚನೆ ಬಂದರೂ ಮುದ್ದಾದ ಮಗುವಿನ ಮುಖ ಅದಕ್ಕೆ ಅಡ್ಡಿಯಾಗುತ್ತೆ. ನಂತರ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಜೀವನವನ್ನು ನಡೆಸ್ತಾರೆ. ಒಮ್ಮೆ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದ್ದ ಮಗುವನ್ನು ನೋಡಿ ಅದನ್ನು ಸಲಹುತ್ತಾರೆ. ಹೀಗೆ ಒಂದೊಂದಾಗಿ ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರನ್ನು ಸಾಕಲು ನಿರ್ಧರಿಸ್ತಾರೆ. ತನ್ನ ಮಗಳ ಮೇಲಿನ ಪ್ರೀತಿ ಬೇರೆ ಅನಾಥ ಮಕ್ಕಳಿಗೆ ತೊಂದರೆಯಾಗಬಾರದೆಂದು ತನ್ನ ಮಗಳನ್ನು ಬೇರೊಂದು ಅನಾಥಾಲಯಕ್ಕೆ ನೀಡ್ತಾರೆ. ಈಗ ಅನಾಥ ಮಕ್ಕಳ ಮಮತೆಯ ಮಾಯಿ ಆದ ಇವರಿಗೆ 1500 ಮಕ್ಕಳು, 250 ಅಳಿಯಂದಿರು ಹಾಗೂ 100 ಮೊಮ್ಮಕ್ಕಳು ಸಹ ಇದ್ದಾರೆ. ಇವರ ಮಕ್ಕಳು ವೈದ್ಯರು, ಇಂಜಿನಿಯರ್, ಲಾಯರ್ಗಳಾಗಿ ಬೆಳೆದಿದ್ದಾರೆ. ಸನ್ಮತಿ ಬಾಲನಿಕೇತನ ಎಂಬ ಅನಾಥಾಲಯವನ್ನು ಒಳಗೊಂಡಂತೆ 6 ಅನಾಥಾಲಯಗಳನ್ನು ನಡೆಸ್ತಾ ಇದ್ದಾರೆ. ಇವರು ಪ್ರಸಿದ್ಧರಾದ ಮೇಲೆ 80 ವರ್ಷ ವಯಸ್ಸಿನ ಗಂಡ ಬಂದು ಕ್ಷಮೆ ಕೇಳಿದಾಗ ಆತನನ್ನು ತನ್ನ ಮಗುವಾಗಿ ದತ್ತು ಪಡೆದಿದ್ದಾರೆ. ಅಲ್ಲದೆ ತನ್ನ ಅನಾಥಾಲಯದ ಹಿರಿಯ ಮಗು ಎಂದು ಎಲ್ಲರಿಗೆ ಪರಿಚಯಿಸುತ್ತಾರೆ. ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಸುಮಾರು 750 ಹೆಚ್ಚು ಪ್ರಶಸ್ತಿಗಳು ಸನ್ಮಾನಗಳು ಸಂದಿವೆ. 2010 ಮಹಾರಾಷ್ಟ್ರ ಸರ್ಕಾರ ಸಾಮಾಜಿಕ ಕಾರ್ಯಕರ್ತರಿಗೆ ನೀಡುವ ಅಹಲ್ಯಾಬಾಯಿ ಹೋಳ್ಕರ್ ಪ್ರಶಸ್ತಿ ನೀಡಿ ಗೌರವಿಸಿದೆ. 2012 CNN, IBN ಹಾಗೂ ರಿಯಲಯನ್ಸ್ ಫೌಂಡೇಶನ್ಸ್ ರಿಯಲ್ ಹೀರೋಸ್ ಪ್ರಶಸ್ತಿ ನೀಡಿದೆ. 2017 ರಾಷ್ಟ್ರಪತಿಗಳಿಂದ ನಾರಿ ಶಕ್ತಿ ಪ್ರಶಸ್ತಿ ಇವರಿಗೆ ಸಂದಿರುವುದು ಅತ್ಯುನ್ನತ ಗೌರವವಾಗಿದೆ. ಇವರಿಗೆ 2021 ಪದ್ಮಶ್ರೀ ಪುರಸ್ಕಾರವು ಸಾಮಾಜಿಕ ಸೇವೆಗಾಗಿ ಲಭಿಸಿದೆ. ಇವರು 4 ಜನವರಿ 2022 ಮಹಾರಾಷ್ಟ್ರದ ಪುಣೆಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಒಂದು ಕಾಲದಲ್ಲಿ ತಿರಸ್ಕಾರ ಅವಮಾನಕ್ಕೆ ಒಳಗಾಗಿ ಸ್ಮಶಾನದಲ್ಲಿ ರಾತ್ರಿಯ ಹೊತ್ತು ಕಳೆಯುತ್ತಿದ್ದ ಹೆಣ್ಣು ಮಗಳು ಇಂದು ತನ್ನದೇ ಆದ ದೊಡ್ಡ ಕುಟುಂಬವನ್ನು ಕಟ್ಟಿಕೊಂಡಿದ್ದಾರೆ. 2010 ಸಿಂಧು ತಾಯಿ ಸಪ್ಕಾಲ್ ಎಂಬ ಮರಾಠಿ ಭಾಷೆಯ ಚಿತ್ರ 54ನೇ ಲಂಡನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರಥಮ ಪ್ರದರ್ಶನ ಕಂಡಿದೆ. ತನ್ನ 72ನೇ ವಯಸ್ಸಿನಲ್ಲಿಯೂ ಕೂಡ ದಾನಿಗಳಿಂದ ಹಣವನ್ನು ಸಂಗ್ರಹಿಸುತ್ತಾ ಭಾಷಣದ ಹಣದಿಂದ ತನ್ನ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ವಿನಿಯೋಗಿಸಿ ತನ್ನ ಬದುಕನ್ನೇ ಅನಾಥ ಮಕ್ಕಳಿಗಾಗಿ ಮುಳಿಪಾಗಿಟ್ಟಂತಹ ಈ ತ್ಯಾಗಮಯ ತಾಯಿ ಎಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಗುರಿಯು ಬಹುದೂರವಿದೆ, ಅದನ್ನು ತಲುಪಲೇಬೇಕಿದೆ. ಸಾಧನೆಯ ಹಾದಿಯು ಬಹು ಕಷ್ಟದಿಂದ ಕೂಡಿದೆ. ಸತ್ತರೂ ಚಿಂತೆ ಇಲ್ಲ, ಹುಲಿಯ ಹಾಗೆ ಹೋರಾಡಿ, ದೇಶಕ್ಕಾಗಿ ಬಲಿದಾನ ನೀಡಿ. ಸಿಂಧು ತಾಯಿ ಸಪ್ಕಾಲ್, ಅನಾಥರ ಮಹಾತಾಯಿ.
0: ಸ್ನೇಹಿತರೆ, ಬದುಕಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಛಲ ಹೊಂದಿದ್ರೆ ಜೀವನದಲ್ಲಿ ಅದು ಎಂತಹದ್ದೇ ಕಷ್ಟಗಳು ಬಂದಾಗ ನಾವು ಕುಗ್ಗದೆ ಆ ಕಷ್ಟಗಳನ್ನ ಎದುರಿಸ್ತಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಹೋದಾಗ ಸಾಧನೆಯತ್ತ ಮುಖ ಮಾಡಬಹುದು ಅನ್ನೋದಕ್ಕೆ ಸಿಂಧು ತಾಯಿ ಸಪ್ಕಾಲ್ ಅವರೇ ಪ್ರತಿಯೊಬ್ಬರಿಗೂ ಮಾದರಿ ಆಗ್ತಾರೆ. ಸ್ನೇಹಿತರೆ, ಇವರನ್ನ ಅನಾಥ ಮಕ್ಕಳ ಪಾಲಿನ ಪ್ರೀತಿಯ ಅಮ್ಮ ಅಂತ ಕೂಡ ಕರೀತಾರೆ. ಭಾರತದ ಮಹಾರಾಷ್ಟ್ರದ ಪ್ರಸಿದ್ಧ ಸಮಾಜ ಸೇವಕಿ ಕೂಡ ಇವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನಾಥರ ತಾಯಿ ಅಂತಲೇ ಕರೆಯಲಾಗುತ್ತೆ. ಕೇವಲ 9ನೇ ವಯಸ್ಸಿನಲ್ಲೇ 30 ವರ್ಷದ ವ್ಯಕ್ತಿಯೊಬ್ಬರ ಜೊತೆ ಬಾಲ್ಯ ವಿವಾಹವಾಗುತ್ತೆ. ಪತಿ ಮತ್ತು ಕುಟುಂಬದವರು ಇವರ ಕೈ ಬಿಟ್ಟಾಗ ಗರ್ಭಿಣಿಯಾಗಿದ್ದ ಇವರು ರೈಲ್ವೆ ನಿಲ್ದಾಣಗಳಲ್ಲಿ ಹಾಗೆ ಸ್ಮಶಾನಗಳಲ್ಲಿ ಆಶ್ರಯ ಪಡಿತಾರೆ. ತಮ್ಮ ಜೀವನದ ಕಷ್ಟಗಳನ್ನ ಅನುಭವಿಸಿದ ನಂತರ ಬೀದಿ ಪಾಲಾದಂತಹ ಮಕ್ಕಳನ್ನು, ಅನಾಥರಾದಂತಹ ನೂರಾರು ಮಕ್ಕಳನ್ನು ಸಾಕ್ತಾರೆ. ಆ ಮಕ್ಕಳಿಗೆಲ್ಲ ಇವರು ತಾಯಿ ಆಗ್ತಾರೆ. ಒಂದಲ್ಲ ಎರಡಲ್ಲ 1400 ಹೆಚ್ಚು ಅನಾಥ ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸ್ಕೊಳ್ತಾ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿದ್ದಾರೆ. ಇವರ ಒಂದು ನಿಸ್ವಾರ್ಥ ಸೇವೆಗೆ ದೇಶ ವಿದೇಶಗಳಿಂದ ಸುಮಾರು 750 ಹೆಚ್ಚು ಪ್ರಶಸ್ತಿಗಳು, ಸನ್ಮಾನಗಳು ಕೂಡ ಬಂದಿವೆ. ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಅದೇ ಪದ್ಮಶ್ರೀ ಗೌರವವನ್ನು ಕೊಟ್ಟು ಕೂಡ ಗೌರವಿಸಿದೆ. ಇವರ ಒಂದು ಜೀವನ ಕತೆ ಸಿಂಧು ತಾಯಿ ಸಪ್ಕಾಲ್ ಅಂತಲೇ ಮರಾಠಿ ಚಲನಚಿತ್ರವಾಗಿದೆ ಕೂಡ. 2022 ಜನವರಿ 4 ಹೃದಯಾಘಾತದಿಂದ ನಿಧನರಾಗ್ತಾರೆ. ಆದರೆ ಅವರು ಸ್ಥಾಪನೆ ಮಾಡಿದಂತಹ ಅನಾಥಾಶ್ರಮಗಳು ಇಂದಿಗೂ ಕೂಡ ಅನೇಕ ಮಕ್ಕಳಿಗೆ ನೆರಳಾಗಿವೆ. ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮ್ಯಾಡಂ ಅವರು ಡಾಕ್ಟರ್ ಎಲ್ ಪ್ರವೀಣ್ ಚಂದ್ರರವರು ಬರೆದಿರುವ ಸ್ಫೂರ್ತಿಯ ಚಿಲುಮೆಗಳು ಕಥಾ ಸಂಕಲನದಿಂದ ಆಯ್ದಂತಹ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಅನಾಥ ಮಕ್ಕಳ ಪಾಲಿಗೆ ಪ್ರೀತಿಯ ಅಮ್ಮಳಾಗಿದ್ದಂತಹ ಸಿಂಧು ತಾಯಿ ಸಪ್ಕಾಲ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಇದರೊಟ್ಟಿಗೆ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ವಿಷಯಗಳ ಕುರಿತು ಕೇಳೋಣ.
3: ತನ್ನ ಬದುಕಿನ ಅತಿದೊಡ್ಡ ಸಮಸ್ಯೆಯನ್ನೇ ತನ್ನ ಅವಕಾಶವಾಗಿ ಮಾಡಿಕೊಂಡು ಜಗತ್ತೇ ಮೆಚ್ಚುವ ಹಾಸ್ಯಗಾರನಾಗಿ ಬೆಳೆದ ಮಿಸ್ಟರ್ ಬೀನ್. ಪ್ರತಿಭೆ ಯಾರೊಬ್ಬರ ಸೊತ್ತಲ್ಲ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನು ಗುರುತಿಸುವ ಪ್ರಯತ್ನ ಮಾಡಬೇಕಷ್ಟೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದು ಮಿತಿ ಇದ್ದೇ ಇರುತ್ತದೆ. ತಾನು ಒಬ್ಬ ಪ್ರಸಿದ್ಧ ನಟನಾಗಬೇಕೆಂದು ಯತ್ನಿಸಿದ ರೋವನ್ ಅಟ್ಕಿನ್ಸನ್ ಅವರಿಗೆ ಆರಂಭದಲ್ಲಿ ಸಿಕ್ಕಿದ್ದು ತಿರಸ್ಕಾರ ಮತ್ತು ಅಪಮಾನಗಳು. ಒಂದೇ ಒಂದು ವಾಕ್ಯವನ್ನು ಸಹ ನಿರರ್ಗಳವಾಗಿ ಹೇಳಲು ಸಾಧ್ಯವಿಲ್ಲದ ವ್ಯಕ್ತಿ ಹೇಗೆ ನೀನು ನಟನಾಗುತ್ತೀಯಾ ಎಂದು ಅನ್ನಿಸಿಕೊಂಡು ಹಲವಾರು ಬಾರಿ ತಿರಸ್ಕಾರಕ್ಕೆ ಒಳಗಾದ ವ್ಯಕ್ತಿ ಬಹು ಎತ್ತರಕ್ಕೆ ಬೆಳೆದು ನಿಲ್ತಾರೆ. ತನ್ನ ದೌರ್ಬಲ್ಯವನ್ನೇ ವರದಾನವಾಗಿಸಿಕೊಂಡು ವಿಷುವಲ್ ಕಾಮಿಡಿ ಕ್ಷೇತ್ರದಲ್ಲಿ ಜಗತ್ತೇ ಮೆಚ್ಚುವ ಹಾಸ್ಯಗಾರರಾಗಿ ಹೆಸರು ಕೀರ್ತಿಗಳನ್ನು ಗಳಿಸಿದ ವ್ಯಕ್ತಿಯೇ ಮಿಸ್ಟರ್ ಬೀನ್ ಖ್ಯಾತಿಯ ರೋವನ್ ಅಟ್ಕಿನ್ಸನ್. ಮಿಸ್ಟರ್ ಬೀನ್ ಅವರು 6 ಜನವರಿ 1955 ಇಂಗ್ಲೆಂಡಿನ ಕೂಸ್ಟಲ್ ಎಂಬ ನಗರದಲ್ಲಿ ಜನಿಸ್ತಾರೆ. ಇವರು ಬಡ ಕುಟುಂಬದವರಾಗಿದ್ದು ತಂದೆ ಎರಿಕ್ ಅಟ್ಕಿನ್ಸನ್ ಕೃಷಿ ಮಾಡ್ತಾ ಇದ್ರು, ತಾಯಿ ಗೃಹಿಣಿಯಾಗಿದ್ರು. 3 ಜನ ಗಂಡು ಮಕ್ಕಳಲ್ಲಿ ಇವರೇ ಕೊನೆಯವರಾಗಿದ್ದು ನಾಚಿಕೆ ಸ್ವಭಾವವನ್ನು ಹೊಂದಿದ್ರು. ಅಲ್ಲದೆ ಬಾಲ್ಯದಿಂದಲೂ ಇನ್ನೊಬ್ಬರನ್ನ ನಗಿಸಬೇಕೆಂಬ ಆಸೆ ಅವರಿಗಿತ್ತು. ಹಾಗಾಗಿ ತನ್ನ ಸ್ನೇಹಿತರ ಜೊತೆ ಇರುವಾಗ ವಿಭಿನ್ನ ರೀತಿಯ ಹಾವಭಾವಗಳನ್ನು ಪ್ರದರ್ಶಿಸುವುದರ ಮೂಲಕ ನಗಿಸಲು ಯತ್ನಿಸ್ತಾ ಇದ್ರು. ಬಾಲ್ಯದಲ್ಲಿ ನೋಡಿದ ಒಂದು ವಿಷುವಲ್ ಕಾಮಿಡಿ ಸಿನಿಮಾ ಇಷ್ಟ ಆಯಿತು, ಆದರೆ ನಟನೆಯ ಬಗ್ಗೆ ಯಾವುದೇ ಯೋಚನೆ ಅವರಲ್ಲಿ ಮೊಳೆತಿರಲಿಲ್ಲ. ಅಲ್ಲದೆ ಓದೋದ್ರಲ್ಲಿಯೂ ಸಾಕಷ್ಟು ಬುದ್ಧಿವಂತರಾಗಿದ್ದ ಕಾರಣ ನ್ಯೂಕಾಸಲ್ ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಮುಂದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಪ್ರಿನ್ಸ್ ಕಾಲೇಜಿನಿಂದ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಜೊತೆಗೆ ಸಣ್ಣ ಪುಟ್ಟ ಪಾತ್ರಗಳ ಅಭಿನಯವನ್ನು ಆರಂಭಿಸ್ತಾರೆ. ಅಲ್ಲದೆ ಪಾತ್ರಗಳ ಸಂಭಾಷಣೆಯನ್ನು ಬರೆಯಲು ಪ್ರಾರಂಭಿಸುವುದರ ಜೊತೆಗೆ ಆ ಪಾತ್ರಗಳ ಸ್ಕೆಚ್ಚನ್ನು ತಯಾರಿಸಿ ಅವುಗಳ ಚಿತ್ರಣವನ್ನು ಮಾಡುವ ದೃಶ್ಯ ಅಭಿನಯಗಳಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬ ಆತ್ಮವಿಶ್ವಾಸ ಅವರಿಗೆ ಮೂಡುತ್ತೆ. ಕಾಲೇಜು ಹಂತದಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಲು ಪ್ರಯತ್ನಿಸ್ತಾರೆ. ಆದರೆ ಅವರಿಗಿದ್ದ ಮಾತನಾಡುವ ತೊಂದರೆಯಿಂದಾಗಿ ಅವರನ್ನು ನಾಟಕಗಳಲ್ಲಿ ಪಾತ್ರಗಳನ್ನು ನಿರಾಕರಿಸಲಾಗ್ತಾ ಇತ್ತು. ಇದಾದ ಮೇಲೆ ಹಲವಾರು ಟಿವಿ ಶೋಗಳಲ್ಲಿ ನಟಿಸಲು ಪ್ರಯತ್ನಿಸಿದರೂ ಕೂಡ ತೊದಲುವಿಕೆಯ ತೊಂದರೆಯಿಂದಾಗಿ ಹಾಗೂ ಅಷ್ಟು ಆಕರ್ಷಕವಾದ ಸೌಂದರ್ಯವಿಲ್ಲದ ಕಾರಣದಕ್ಕಾಗಿ ಪ್ರತಿ ಬಾರಿ ಅವರನ್ನು ತಿರಸ್ಕರಿಸಲಾಗ್ತಾ ಇತ್ತು. ಹಲವಾರು ಬಾರಿ ತಿರಸ್ಕಾರಕ್ಕೆ ಒಳಗಾದ ರೋವನ್ ಅಟ್ಕಿನ್ಸನ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಆದರೆ ತಮ್ಮ ಪ್ರತಿಭೆಯ ಮೇಲಿನ ನಂಬಿಕೆ ಮತ್ತು ಕನಸನ್ನು ಎಂದೂ ಕಳೆದುಕೊಳ್ಳುವುದಿಲ್ಲ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರೂ ಯಾವುದೇ ಒಂದು ಉದ್ಯೋಗವನ್ನು ಅರಸಿ ಹೋಗದೆ ತಾನೊಬ್ಬ ಶ್ರೇಷ್ಠ ಹಾಸ್ಯ ಕಲಾವಿದನಾಗಬೇಕೆಂಬ ತನ್ನ ಕನಸನ್ನು ಸಾಕಾರಗೊಳಿಸಿಕೊಳ್ಳಲು ಮತ್ತೆ ಮತ್ತೆ ಪ್ರಯತ್ನಿಸ್ತಾರೆ. ತನ್ನ ಬದುಕಿನ ಅತಿದೊಡ್ಡ ಸಮಸ್ಯೆಯನ್ನೇ ತನ್ನ ಅವಕಾಶವಾಗಿ ಯಾಕೆ ಬಳಸಿಕೊಳ್ಳಬಾರದೆಂದು ನಿಶ್ಚಯಿಸ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ರಿಚರ್ಡ್ ಕರ್ಟಿಸ್ ಹಾಗೂ ರಾಬಿನ್ ಡ್ರಿಸ್ಕೋಲ್ ಅವರ ಪರಿಚಯವಾಗಿ ಅವರೊಡನೆ ಮಿಸ್ಟರ್ ಬೀನ್ ಹಾಸ್ಯ ಸರಣಿಯನ್ನು ಮಾಡಲು ನಿರ್ಧರಿಸ್ತಾರೆ. 1990ರ ದಶಕದಲ್ಲಿ ಈ ಸರಣಿಯು ಪ್ರದರ್ಶನಗೊಂಡು ಸಾಕಷ್ಟು ಜನಪ್ರಿಯವಾಯಿತು. ಅತಿ ಕಡಿಮೆ ಅವಧಿಯಲ್ಲಿ ಅವರು ಬ್ರಿಟನ್ನ ಜನಪ್ರಿಯ ಹಾಸ್ಯ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ. ಒಮ್ಮೆ ವೆನ್ ಇಲ್ಟನ್ ಎಂಬ ನಿರ್ದೇಶಕರು ಅವರ ಬಳಿ ವಿಷುವಲ್ ಕಾಮಿಡಿಯ ಸ್ಕ್ರಿಪ್ಟ್ನೊಂದಿಗೆ ಆಗಮಿಸ್ತಾರೆ. ಅದು ಪ್ರಸಿದ್ಧ ಸ್ಕೆಚ್ ಚೀಟಿಂಗ್ ಎಂಬುದಾಗಿತ್ತು. ಅದರಲ್ಲಿ ಮಿಸ್ಟರ್ ಬಿನ್ ಪರೀಕ್ಷಾ ಕೊಠಡಿಯಲ್ಲಿ ಕಾಪಿ ಹೊಡೆಯಲು ಯತ್ನಿಸುವ ಸನ್ನಿವೇಶಗಳನ್ನು ಹಾಸ್ಯಭರಿತವಾಗಿ ಚಿತ್ರಿಸಲಾಗಿತ್ತು. ನಂತರ ಹಲವು ಚಲನಚಿತ್ರಗಳಲ್ಲಿ ಸಹ ನಟಿಸಿ ಜನರ ಮನ್ನಣೆಯನ್ನು ಗಳಿಸ್ತಾರೆ. 1990ರ ದಶಕದಲ್ಲಿಯೇ ಮೇಕಪ್ ಕಲಾವಿದೆಯಾದ ಸುಮಿತ್ರಾ ಶಾಸ್ತ್ರಿಯವರೊಂದಿಗೆ ವಿವಾಹವಾಗುತ್ತೆ. ನಂತರ 1914 ಅವರ ವಿಚ್ಛೇದನವಾಗುತ್ತೆ. ನಂತರ 1915 ಲೂಯಿಸ್ ಫೋರ್ಡ್ ಅವರೊಂದಿಗೆ ವಿವಾಹವಾಗುತ್ತೆ. 130 ಮಿಲಿಯನ್ ಡಾಲರ್ಗಳಷ್ಟು ಸಂಪತ್ತನ್ನು ಹೊಂದಿದ್ದ ಶ್ರೀಮಂತನಾಗುವುದರ ಜೊತೆಗೆ ಅತ್ಯಂತ ಪ್ರಸಿದ್ಧ ಹಾಸ್ಯ ನಟ ಎಂಬ ಕೀರ್ತಿಯನ್ನು ಕೂಡ ಅವರು ಗಳಿಸ್ತಾರೆ. ಪರಿಸ್ಥಿತಿ ಎಂತಹುದೇ ಇರಲಿ, ನಾವು ಎಂದೂ ಧೃತಿಗೆಡಬಾರದೆಂಬುದನ್ನು ಮಿಸ್ಟರ್ ಬೀನ್ ಅವರ ಬದುಕಿನಿಂದ ತಿಳಿಯಬಹುದಾಗಿದೆ. ನೀವು ಯಶಸ್ವಿಯಾಗಲು ನಿಮಗೆ ಸುಂದರವಾದ ಮುಖ ಮತ್ತು ಆಕರ್ಷಕ ದೇಹದ ಅಗತ್ಯವಿಲ್ಲ. ನಿಮಗೆ ಬೇಕಾಗಿರುವುದು ಕೌಶಲ್ಯಪೂರ್ಣ ಮನಸ್ಸು ಮತ್ತು ಕಾರ್ಯಕ್ಷಮತೆ.
2: ಖಂಡಿತವಾಗ್ಲೂ ಗುರಿ ಮುಟ್ಟಬೇಕು, ಆ ಕೆಲಸ ಮಾಡಲೇಬೇಕು ಅನ್ನುವಂತಹ ಮನಸ್ಸಿದ್ದಾಗ, ಇಚ್ಛಾಶಕ್ತಿ ಇದ್ದಾಗ ಮಾರ್ಗಗಳು ಸಾಕಷ್ಟು ಕೂಡ ಕಾಣಿಸ್ತವೆ. ಅದಕ್ಕೆ ಅಲ್ವಾ ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಮಾತು ಕೂಡ ಇರೋದು. ಇಲ್ಲಿ ಕೂಡ ನಾವು ನೀವೆಲ್ಲರೂ ಮಿಸ್ಟರ್ ಬೀನ್ ಬಗ್ಗೆ ಕೇಳಿರ್ತೀವಿ, ಹಾಗೆ ಅವರ ಒಂದು ಅದ್ಭುತ ನಟನೆಯನ್ನು ನೋಡಿದ್ದೀವಿ ಕೂಡ. ಪಾತ್ರ ಯಾವುದೇ ಇರಲಿ ಸ್ನೇಹಿತರೆ, ಭಾಷೆ ಯಾವುದೇ ಇರಲಿ, ಆದರೆ ಅವರ ಮುಖಭಾವಗಳು ಪ್ರತಿಯೊಬ್ಬರಲ್ಲೂ ನಗು ತರಿಸ್ತವೆ. ಮಿಸ್ಟರ್ ಬೀನ್ ಅವರಿಂದ ಅದು ತುಂಬ ಚೆನ್ನಾಗಿ ತಿಳಿಯತ್ತೆ ಕೂಡ. ಮಾತಿಗಿಂತ ಆ ಭಾವನೆಗಳೇ ಮುಖ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಸರಳತೆಯಲ್ಲೇ ಇದೆ ಸೌಂದರ್ಯ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವನ್ನು ತಂದುಕೊಟ್ಟಿದ್ದಾರೆ ಮಿಸ್ಟರ್ ಬೀನ್ ಅವರು. ಜೊತೆಗೆ ದಿನನಿತ್ಯದ ಜೀವನದಲ್ಲಿ ಹಾಸ್ಯ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ತಪ್ಪುಗಳನ್ನೇ ನಗುವಾಗಿ ಸ್ವೀಕರಿಸುವಂತಹ ಗುಣವನ್ನು ತೋರಿಸ್ಕೊಟ್ಟಿದ್ದಾರೆ ಮಿಸ್ಟರ್ ಬೀನ್ ಅವರು. ಅಂತಹ ಮಿಸ್ಟರ್ ಬೀನ್ ಅವರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅಂಬಿಕಾ ಸಂತೋಷ್ ಮೇಡಮ್ ಅವರು. ಸೊ ಮತ್ತಷ್ಟು ವಿಷಯಗಳನ್ನು ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ಈ ದಿನ ಅಂಬಿಕಾ ಸಂತೋಷ್ ಮೇಡಮ್ ಅವರು ಡಾಕ್ಟರ್ ಎನ್ ಪ್ರವೀಣ್ ಚಂದ್ರರವರು ಬರೆದಿರುವ ಸ್ಫೂರ್ತಿಯ ಚಿಲುಮೆಗಳು ಕಥಾ ಸಂಕಲನದಿಂದ ಆಯ್ದಂತಹ ಸಾಧಕರ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ಮಿಸ್ಟರ್ ಬೀನ್ರವರ ಜೀವನದ ಪಯಣದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಇದರೊಟ್ಟಿಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಎಲ್ಲ ಮಾಹಿತಿಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಬಡವರ ಪಾಲಿನ ಧನ್ವಂತರಿ ಮೆಡಿಸನ್ ಬಾಬಾ. ಮೆಡಿಸನ್ ಬಾಬಾ ಬಹು ವಿಶೇಷ ಹಾಗೂ ವಿಚಿತ್ರವಾದ ಹೆಸರು. ಇದನ್ನು ಕೇಳಿದ ಕ್ಷಣ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಿಸಿದ ಸಂತನೋ, ಸನ್ಯಾಸಿಯೋ ಅಥವಾ ವೈದ್ಯರೋ ಎಂದು ಭಾವಿಸಿದರೆ ತಪ್ಪು ಕಲ್ಪನೆಯಾಗುತ್ತದೆ. ಬಹು ವರ್ಷಗಳ ಹಿಂದೆ ದೆಹಲಿಯಲ್ಲಿ ನಡೆದ ದುರ್ಘಟನೆಯಿಂದ ಜನರ ಮೇಲೆ ಆದ ಪರಿಣಾಮಗಳನ್ನು ಕಂಡು ಸಮಾಜ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡ ತ್ಯಾಗ ಪುರುಷರೇ ಓಂಕಾರನಾಥ ಶರ್ಮಾ. ಅವರು ಮೆಡಿಸನ್ ಬಾಬಾ ಆದದ್ದು ಹೀಗೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೈಲಾಶ್ ಆಸ್ಪತ್ರೆಯ ರಕ್ತ ನಿಧಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ನಿವೃತ್ತ ಜೀವನವನ್ನ ನಡೆಸುತ್ತಿದ್ದಂತಹ ಓಂಕಾರನಾಥರ ಜೀವನದಲ್ಲಿ ಆಕಸ್ಮಿಕವಾಗಿ ಮುಖ್ಯವಾದ ಬದಲಾವಣೆಯು ಸಂಭವಿಸುತ್ತದೆ. 2008 ಪೂರ್ವ ದೆಹಲಿಯಲ್ಲಿ ಮೆಟ್ರೋ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸೇತುವೆಯೊಂದು ಕುಸಿದು ಇಬ್ಬರು ಮರಣವನ್ನಪ್ಪುತ್ತಾರೆ. ಹಲವಾರು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರ್ತಾರೆ. ಬಡಜನರು, ಕೂಲಿ ಕಾರ್ಮಿಕರು ಸರಿಯಾದ ಚಿಕಿತ್ಸೆ ಸಿಗದೆ ಪರದಾಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿ ಹಾಗೂ ಬಡರೋಗಿಗಳ ಚಿಂತಾಜನಕ ಸ್ಥಿತಿಗೆ ಮರುಗಿದ ಅವರ ಮನಸ್ಸಿನ ಮೇಲೆ ಗಾಢ ಪ್ರಭಾವ ಬೀರುತ್ತದೆ. ಅಂದಿನಿಂದಲೇ ಬಡಜನರ ಚಿಕಿತ್ಸೆಗಾಗಿ ಒಳಿತು ಮಾಡಬೇಕೆಂಬ ಸಂಕಲ್ಪ ಕೈಗೊಂಡು ಕಂಕುಳಲ್ಲಿ ಒಂದು ಜೋಳಿಗೆ ಹಾಕಿಕೊಂಡು ಹೊರಡ್ತಾರೆ. ಸಾಮಾನ್ಯವಾಗಿ ಬಹಳಷ್ಟು ಜನರು ಅನಾರೋಗ್ಯದ ಸಂದರ್ಭಗಳಲ್ಲಿ ಸಾಕಷ್ಟು ಔಷಧಿ ತಂದು ಕಾಯಿಲೆ ವಾಸಿಯಾದ ಕೂಡಲೇ ಉಳಿದದ್ದನ್ನ ಮೂಲೆ ಗುಂಪು ಮಾಡ್ತಾರೆ ಅಥವಾ ಅವು ಕಸದ ಬುಟ್ಟಿ ಸೇರ್ತವೆ. ಇಂತಹ ಅವಧಿ ಮೀರಿದ ಔಷಧಗಳನ್ನು ಮನೆ ಮನೆಗೆ ಹೋಗಿ ಸಂಗ್ರಹಿಸಿ ಬಡವರಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಹಂಚುವ ಮೂಲಕ ಇವರು ಬಡವರ ಪಾಲಿನ ದೇವರಾಗಿದ್ದಾರೆ. 81 ಹರೆಯದಲ್ಲಿ ತನ್ನ ಆರೋಗ್ಯವನ್ನ ನೋಡಿಕೊಂಡು ವಿಶ್ರಾಂತಿ ಪಡೆದು ನೆಮ್ಮದಿಯಿಂದ ಕಾಲ ಕಳೆಯಬೇಕಿದ್ದ ಇವರು ಅಂದಿನಿಂದ ಇಂದಿನವರೆಗೂ ತಮ್ಮ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಪಘಾತವೊಂದರಲ್ಲಿ ಕಾಲಿಗೆ ಏಟು ಮಾಡಿಕೊಂಡು ಕುಂಟುತ್ತಾ ನಡೆದು ಔಷಧಿಗಳನ್ನ ಸಂಗ್ರಹಿಸುತ್ತಿದ್ದರೂ ಅವರ ಉತ್ಸಾಹ ಬತ್ತಿಲ್ಲ. ಕಳೆದ 8 ವರ್ಷಗಳಿಂದ ಈ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಬಾಬಾ ಶ್ರೀಮಂತರಿಗಿಂತ ಬಡ ಹಾಗೂ ಮಧ್ಯಮ ವರ್ಗದವರ ಹತ್ತಿರವೇ ಈ ರೀತಿ ಔಷಧಿಗಳನ್ನು ಸಂಗ್ರಹಿಸುತ್ತಾರೆ. ಶ್ರೀಮಂತರಿಗಿಂತ ಈ ವರ್ಗದವರೇ ಹೃದಯ ಶ್ರೀಮಂತಿಕೆಯಿಂದ ತಮ್ಮ ಬೆಂಬಲವಾಗಿ ನಿಂತು ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಎನ್ನುವ ಇವರು ಶಾಲೆ ಕಾಲೇಜುಗಳು ದೇವಾಲಯಗಳ ಬಳಿ ಪೆಟ್ಟಿಗೆಗಳನ್ನು ಇರಿಸುವ ಮುಖಾಂತರವೂ ಔಷಧಿಗಳನ್ನು ಸಂಗ್ರಹಿಸುತ್ತಾರೆ. ಇಷ್ಟೆಲ್ಲ ಸಮಾಜ ಸೇವೆ ಮಾಡುವ ಇವರು ಶ್ರೀಮಂತರೇನಲ್ಲ, ಬಾಡಿಗೆ ಮನೆಯಲ್ಲಿ ಹೆಂಡತಿ ಹಾಗೂ ಮಗನೊಂದಿಗೆ ವಾಸವಾಗಿದ್ದಾರೆ. ಅಲ್ಲದೆ 45 ವರ್ಷ ಪ್ರಾಯದ ಮಗ ಜಗಮೋಹನ್ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾನೆ. ಹೆಸರು ಮತ್ತು ಫೋನ್ ನಂಬರ್ ಇರುವ ಕೆಂಪು ನಿಲುವಂಗಿ ತೊಟ್ಟು ಓಂಕಾರನಾಥ್ ಶರ್ಮರು ಮೆಡಿಸನ್ ಬಾಬಾ ಎಂದೇ ದೆಹಲಿಯ ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಮೆಟ್ರೋ ರೈಲ್ನಲ್ಲಿ ಓಡಾಡುವಷ್ಟು ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಬಸ್ಗಳಲ್ಲಿ ಹಾಗೂ ನಡೆದೇ ಔಷಧಿಗಳನ್ನು ಸಂಗ್ರಹಿಸುವ ಇವರು ಪ್ರತಿ ತಿಂಗಳು ಸುಮಾರು 3-5 ಲಕ್ಷದಷ್ಟು ಮೌಲ್ಯದ ಔಷಧಿಗಳನ್ನು ಉಚಿತವಾಗಿ ಹಂಚುವ ಮೂಲಕ ಸೇವೆಯ ಸಾರ್ಥಕತೆಯನ್ನು ಮೆರಿತಾ ಇದ್ದಾರೆ. ಸೇವೆಯನ್ನು ಮಾಡಬೇಕು ಎಂದುಕೊಳ್ಳುವವರಿಗೆ ಒಳ್ಳೆಯ ಮನಸ್ಸು ಹಾಗೂ ದೃಢ ಸಂಕಲ್ಪಗಳೇ ಮೂಲ ಎನ್ನುವುದಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಬೇಕಿಲ್ಲ ಎಂದರೆ ಅತಿಶಯೋಕ್ತಿ ಆಗಲಾರದು. ನಾನು ಜನರ ಬಳಿ ಔಷಧಿಗಳನ್ನ ಬೇಡುತ್ತಿಲ್ಲ, ಜನರ ಜೀವವನ್ನ ಬೇಡುತ್ತಿದ್ದೇನೆ. ಓಂಕಾರನಾಥ ಶರ್ಮಾ, ಮೆಡಿಸನ್ ಬಾಬಾ, ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಅಂಬಿಕಾ ಸಂತೋಷ್ ಮೇಡಮ್. ಸ್ನೇಹಿತರೆ, ಈ ಓಂಕಾರನಾಥ್ ಶರ್ಮರವರನ್ನು ಮೆಡಿಸಿನ್ ಬಾಬಾ ಅಂತ ಕರೆಯಲಾಗುತ್ತೆ. ಇವರು ದೆಹಲಿಯ ಮೂಲದ ನಿವೃತ್ತ ಬ್ಲಡ್ ಬ್ಯಾಂಕ್ ತಂತ್ರಜ್ಞರು. ಜೊತೆಗೆ ಇವರು ಶ್ರೀಮಂತರಿಂದ ಬಳಕೆಯಾಗದ ಔಷಧಿಗಳನ್ನು ಸಂಗ್ರಹಿಸಿ ಬಡವರಿಗೆ ಉಚಿತವಾಗಿ ವಿತರಿಸುವ ಸಮಾಜ ಸೇವಕರು ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲದೆ 2008 ದೆಹಲಿಯಲ್ಲಿ ನಡೆದ ಮೆಟ್ರೋ ಸೇತುವೆ ಕುಸಿತದ ಅಪಘಾತದಲ್ಲಿ ಗಾಯಗೊಂಡ ಬಡ ಕಾರ್ಮಿಕರಿಗೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ ಘಟನೆಯಿಂದ ಪ್ರೇರಿತರಾಗಿ ಈ ಸೇವೆಯನ್ನು ಪ್ರಾರಂಭ ಮಾಡಿದರು. ಪ್ರತಿದಿನ 5-6 ಕಿಲೋಮೀಟರ್ ನಡೆದು ಮನೆ ಮನೆಗೆ ತೆರಳಿ ಬಳಕೆಯಾಗದ ಅಥವಾ ಮುಕ್ತಾಯಗೊಳ್ಳದ ಔಷಧಿಗಳನ್ನು ಸಂಗ್ರಹಣೆ ಮಾಡ್ತಾರೆ. ತಿಂಗಳಿಗೆ 100,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಸಂಗ್ರಹಿಸಿ ವಿತರಣೆ ಮಾಡ್ತಾರೆ. ಸ್ನೇಹಿತರೆ, ಇವರ ನಿಸ್ವಾರ್ಥ ಸೇವೆಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಆಗುತ್ತೆ. ಈ ದಿನ ಅಂಬಿಕಾ ಸಂತೋಷ್ ಮೇಡಮ್ ಅವರು ಕಥೆಗಳ ಮೂಲಕ ಸಾಧನೆ ಮಾಡಿದಂತಹ ವ್ಯಕ್ತಿಗಳ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಶ್ರದ್ಧೆ, ಶ್ರಮ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಹಂಬಲ ಇರುವಂತಹವರಿಗೆಲ್ಲರಿಗೂ ಕೂಡ ಈ ಕಥೆಗಳು ಮತ್ತಷ್ಟು ಸ್ಫೂರ್ತಿ ಆಗ್ತವೆ. ಜೊತೆಗೆ ನಾನು ಏನಾದರೂ ಸಾಧನೆ ಮಾಡಬೇಕು, ಈ ರೀತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡಬೇಕು ಅನ್ನುವಂಥವ್ರಿಗೂ ಕೂಡ ಈ ಕಥೆಗಳು ಮತ್ತಷ್ಟು ಚೈತನ್ಯದ ಚಿಲುಮೆ ಆಗ್ತವೆ ಅಲ್ವಾ. ಮತ್ತೊಮ್ಮೆ ಅಂಬಿಕಾ ಸಂತೋಷ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
10: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480

0: ಮಾಡಬೇಕಾಗತ್ತೆ. ಸೊ ಇದು ಈ ದಿನದ ವಿಷಯ ಆಗಿರುತ್ತೆ, ಈ ದಿನದ ಟಾಪಿಕ್ ಇದಾಗಿರುತ್ತೆ. ಸೊ ಕರೆ ಮಾಡಿ ನಿಮಗೆ ಯಾವ ಸಿನಿಮಾ ಬರುತ್ತೆ ಅಂತ ತಿಳ್ಕೊಂಡು ಆ ಸಿನಿಮಾದಲ್ಲಿರುವಂತಹ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆಯನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 9686096279. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಎಂಜಾಯ್ ಮಾಡಿ, ಖುಷಿ ಪಡಿ, ಈ ದಿನವನ್ನು ಮತ್ತಷ್ಟು ಹ್ಯಾಪಿ ಆಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ, ಇವರಿಗೆ ಯಾವ ಒಂದು ಚಲನಚಿತ್ರ ಬರುತ್ತೆ ಅಂತ ಕೇಳುವ. ನಮಸ್ತೆ.
1: ಹಲೋ ಮೇಡಮ್. ನಮಸ್ತೆ.
0: ನಮಸ್ತೆ. ಯಾರಿದು
1: ಮೇಡಮ್?
0: ಹಲೋ, ನಿಮ್ಮ ಹೆಸರು?
1: ಪರಶುರಾಮ್.
0: ಪರಶುರಾಮ್ ಅವರೇ?
1: ಹೇಳಿ ಮೇಡಮ್.
0: ಓಕೆ, ಪರಶುರಾಮ್ ಅವ್ರೆ, ಹಾಡ್ಲಿಕ್ಕೆ ರೆಡಿಯಾ?
1: ಸರಿ ಮೇಡಮ್.
0: ಓಕೆ, ನಿಮಗೆ ಯಾವ ಫಿಲಮ್ ತುಂಬಾ ಇಷ್ಟ, ಯಾವ ರೀತಿಯ ಒಂದು ಫಿಲಮ್ ನ ನೀವು ಹೆಚ್ಚಾಗಿ ನೋಡ್ತೀರಾ? ಸಸ್ಪೆನ್ಸ್ ಫಿಲಮ್.
1: ಸುದೀಪ್ ಅವರ ಸಿನಿಮಾ ಅಂದ್ರೆ ತುಂಬಾ ಇಷ್ಟ.
0: ಓಕೆ,
1: ಹಾಗಾಗಿ ನಿಮಗೆ ಸುದೀಪ್ ಅವರ ಹಾಡುಗಳು ಅಂದ್ರೆ ಬಹಳ ಇಷ್ಟ.
0: ಓಕೆ, ಸುದೀಪ್ ಅವರು. ಓಕೆ, ಸುದೀಪ್ ಅವರ ಫಿಲಮ್ ಹುಚ್ಚ ಫಿಲಮ್ ಇಂದ ಹಾಡಿ.
1: ಹುಚ್ಚ ಫಿಲಮ್ ಇಂದ ನನಗೆ ಬರಲ್ಲ ಮೇಡಮ್, ಬಚ್ಚನ್ ಫಿಲಮ್ ಹಾಡ್ತೀನಿ. ಬಚ್ಚನ್ ಮೂವಿಂದ.
0: ಸರಿ ಸರಿ, ಹಾಡಿ.
1: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಿಸುತ್ತಿದೆ, ತಯಾರಾದೆ ನಾನು.
0: ಓಕೆ, ಎರಡೇ ಲೈನ್?
1: ಹೌದು.
0: ಬಚ್ಚನ್ ಫಿಲಂ ನೋಡಿದ್ದೀರಾ?
1: ಹೌದು ಮೇಡಮ್, ತುಂಬಾ ಸಾರಿ ನೋಡಿದ್ದೀನಿ.
0: ತುಂಬಾ ಸಲ ನೋಡಿದ್ದೀರಾ? ಓಕೆ, ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನೀವೆಲ್ಲೋ ಮಾತಾಡ್ದಾಗ ಕೇಳ್ತಾ ಇದೆ ನನಗೆ. ಉಮಾ ಮೇಡಮ್? ಓಕೆ, ಉಮಾ ಮೇಡಮ್ ಅವರು. ಎಸ್, ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
2: ನಮಸ್ತೆ,
0: ಹೇಗಿದ್ದೀರಾ? ಗಂಗಾವತಿಯಿಂದ ಸುಧಾ ಅವರು. ಸುಧಾ ಅವರೇ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಿ?
0: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಟಾಪಿಕ್ ಫಿಲಮ್ ಹೆಸರು ಹೇಳ್ತೀನಿ, ನೀವು ಆ ಫಿಲಮ್ ಅಲ್ಲಿ ಇರುವಂತ ಒಂದು ಗೀತೆನ ಆಯ್ಕೆ ಮಾಡ್ಕೊಂಡು ಹಾಡ್ಬೇಕು.
2: ಆಯ್ತು.
0: ಓಕೆನಾ? ಚಲಿಸುವ ಮೋಡಗಳು.
2: ಚಲಿಸುವ ಮೋಡಗಳು.

ಬಳಿಯಲ್ಲಿ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಳಲಿದೆ.

0: ಸುಧಾ ಮೇಡಮ್ ತುಂಬಾ ಚಂದ ಹಾಡಿದ್ರಿ. ನಿಮ್ಗೆ ಕೋಪ ಕೊಟ್ಟರು ಯಾರು ಪಕ್ಕದಲ್ಲಿ?
1: ನಮ್ಮ ಅತ್ತೆ ರೀ. ಅತ್ತೆ
0: ಅತ್ತೆ ಓ ಅತ್ತೆ ಸೊಸೆ.

0: ಕ್ಯಾಪ್ಟನ್ನಾ? ಓಕೆ, ಸೊಸೆ ಜುಗಲ್ಬಂದಿಯಲ್ಲಿ ಇಬ್ರು ಕೂಡ ಗೆದ್ದಿದ್ದೀರಿ, ಇಬ್ರು ಚಂದ ಹಾಡಿದಿರಿ. ಎಸ್ ಮೇಡಮ್, ನಿಮ್ಮ ಜೋಡಿ ಸದಾ ಇದೇ ತರ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಲಿ. ಓಕೆ, ಜೋಡಿ ಗೀತೆ ತುಂಬಾ ಚೆನ್ನಾಗಿತ್ತು. ನಾನು ಸಮಟೈಮ್ಸ್ ಒಂದು ಒಮ್ಮೆ ಹೇಳಿದ್ದೆ ಸ್ನೇಹಿತರೆ, ಒಂದ್ಸಲ ಜೋಡಿ ಗೀತೆ ಹಾಡ್ಸೋಣ ಅಂತ. ಆದ್ರೆ ನಿಮ್ಮ ಅಲ್ಲಿ ಸಿಚುವೇಶನ್ ಯಾವ ರೀತಿ ಇರುತ್ತೋ, ಕೆಲವೊಂದು ಟೈಮಲ್ಲಿ ನೀವು ಒಬ್ಬೊಬ್ಬರೇ ಇರ್ತೀರಾ, ಇನ್ನು ಕೆಲವೊಂದು ಟೈಮಲ್ಲಿ ಮನೆಯ ಸದಸ್ಯರ ಜೊತೆ ಇರ್ತೀರಾ, ಸೊ ಅದಕ್ಕೋಸ್ಕರ ಮತ್ತೆ ನಾವು ಕೂಡ ವಿಷಯ ತರಬೇಕೋ ಬೇಡವೋ ಅಂತ ಡಿಸ್ಕಷನ್ ಅಲ್ಲೇ ಇಟ್ಟಿದ್ದೀವಿ. ಓಕೆ, ಯಾರಿಗೆಲ್ಲ ಜೋಡಿ ಗೀತೆ ಆಡುವಂತಹ ಆಸೆ ಇರುತ್ತೋ ಅವರೆಲ್ಲ ಮೆಸೇಜ್ ಮಾಡಿ, ನಿಮ್ಮ ಒಂದು ಕೋರಿಕೆ ಮೇರೆಗೆ ಒಂದು ಟೈಮ್ ಜೋಡಿ ಗೀತೆ ಕೂಡ ಹಾಡಿಸುವ, ಏನಂತೀರಿ? ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್. ಯಾಕೆ ಸರ್ ಬರ್ತಾ ಬರ್ತಾನೆ ಸ್ಮೈಲ್ ಮಾಡ್ತಾ ಬಂದಿರಿ? ಪಕ್ಕದಲ್ಲಿ ಏನಾದ್ರು
1: ರತ್ನಮ್ಮ ಮತ್ತೆ ಎರಡನೇದಾಗಿ ಕಬ್ಬಣದ ಕಡ್ಲೆ ಕೊಟ್ರೆ ಕಷ್ಟ ಅಲ್ಲ, ಹಾಡು ಯಾವ್ದು ಬಾಯ್ಪಾಠ ಮಾಡಿಲ್ಲ.
0: ಆಸೆ ಹೇಳುವ ಆಸೆ ಹೇಳಲಾರೆ ನಾನು ತರಲಾರೆ ಸಂತೂರ್ ಡ್ಯಾಡಿ ಜೊತೆಗೆ. ಓಕೆ ಸಂಕಪ್ಪ ಸರ್,
1: ಹೇಳಿ ಮೇಡಮ್.
0: ಓಕೆ, ಹೇಗಿದ್ದೀರಾ? ಆಸನೆ
1: ಸಾಧಾರಣ ಪರವಾಗಿಲ್ಲ, ಮತ್ತೆ ತುಂತುರು ಮಳೆ ಆಗ್ತಾ ಇದೆ, ಮೋಡ ಕವಿದ ವಾತಾವರಣ.
0: ಸರ್
1: ಬರಬೇಕು ಜೋರಾಗಿ.
0: ಓಕೆ, ನಿಮ್ಗೊಂದು. ಎಸ್ ಸರ್, ಎಸ್ ಸರ್. ಸರ್ ಲವ್ ಮಾಕ್ಟೈಲ್ ನೋಡಿದ್ದೀರಾ? ಬರ್ಲೇಬೇಡಿ ಮೇಡಮ್ ಅಂತಿರಲ್ಲ.
1: ಹೌದೌದು, ನಾವು ಅವೆಲ್ಲ ನೋಡೋದಿಲ್ಲ.
0: ಆಯ್ತು ಸರ್.
1: ಅಣ್ಣ ಅವ್ರದ್ದು ಜಾಸ್ತಿ ನೋಡಿದೀನಿ, ಚಿಕ್ಕಮ್ಮಿ 300 ಪಿಕ್ಚರ್ ಅಲ್ಲಿ 170 ನೋಡಿದೀನಿ.
0: ಹೌದಾ? ಓಕೆ ಸರ್. ಸರ್ ನಿಮಗೆ ಕೊಟ್ಟಿರುವ ಒಂದು ಚಲನಚಿತ್ರದ ಹೆಸರು ಯಜಮಾನ.
1: ಯಜಮಾನ ನೋಡಿಲ್ಲ ಮೇಡಮ್, ನಮ್ಮ ಮನೆಯಲ್ಲಿ.
0: ಹೌದು, ನಿಮ್ಮ ಮನೆದ ನೆನ್ಸ್ಕೊಳ್ಳಿ.
1: ನಮ್ಮ ಮನೆಯಲ್ಲಿ ಏನೋ ಆಡಿದೆ ಮೇಡಮ್.
0: ಸರ್ ಇದು ಹೇಗಾಗ್ತಿದೆ ಅಂದ್ರೆ, ಆ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ನೋಡ್ಕೊಂಡ್
1: ಪೇಪರ್ ಅಲ್ಲ, ನಾನು ಪರೀಕ್ಷೆ ರೆಡಿಯಾಗಿ ಹೋಗಿದ್ದೆ ಪಬ್ಲಿಕ್ ಗೆ, ರೂಮ್ ಬಾಗ್ಲವರೆಗೂ ಚೆನ್ನಾಗಿ ಜ್ಞಾಪಕ ಇತ್ತು, ಒಳಗಡೆ ಹೋಗಿ ಕೂತ್ಕೊಂಡು.
0: ಓ ಹಾಗೆ. ಓಕೆ ಸರ್, ನಿಮಗೆ ಅಂತಾನೆ ಒಂದ್ ಫಿಲಂ ಕೊಡ್ತೀನಿ ಇರಿ. ನಿಮ್ಗೆ ಇಷ್ಟವಾದಂತದ್ದು ಬಂಗಾರದ ಮನುಷ್ಯ, ಅದ್ರಲ್ಲಿ ಯಾವ್ದು ಆಡ್ತೀರಾ, ನೀವ್ ಯಾವ ಆಯ್ಕೆ ಮಾಡ್ಕೊಳ್ತೀರ ಅಂತ ನಮಗೆ ಗೊತ್ತಿದೆ.
1: ಹೇಳ್ತೀನಿ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ, ನಾನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ, ತನತ್ತಂದನ ತನ ತನತ್ತಂದನ ನಾನಯ್ಯ ಬೊಂಬೆ ನಾನಯ್ಯ. ಹಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಬಳಲಿದೆ ಜೀವ ಬೇಡೆಂದು ಜರಿದು ನೀ ದೂರ ಹೋದರು ಸತಿಯಾಗಿ ನಿನ್ನ ಜೊತೆಯಲ್ಲೇ ಬರುವೆ. ತನತ್ತಂದನ ತನ ತನತ್ತಂದನ ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು ಅಣಿಯ ಸಿಂಗಾರ, ನಾನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
0: ಓಕೆ, ನಿಮ್ ಬೊಂಬೆ ಯಾರು ಸರ್? ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
2: ಮೇಡಮ್.
0: ನಮಸ್ತೆ. ನಮಸ್ತೆ. ನಮಸ್ತೆ ಪ್ರೇಮ ಅವರೇ, ಹೇಗಿದ್ದೀರಿ? ಓಕೆ. ಎಸ್ ಪ್ರೇಮ ಅವರೇ, ನಿಮ್ಗೆ

0: ಕೊಡಿ ಮೇಡಮ್.
1: ಬಂಗಾರದ
0: ಬಂಗಾರದ ರಸಬೇರಿತ ಆಕಾಶದಿ ಹೋರಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ಕವಿ ಕಾಂತಿಯ.
1: ಓಕೆ, ಹೊಸ ಬೆಳಕಲ್ಲಿ ಒಂದಕ್ಕಿಂತ ಒಂದು ಹಾಡುಗಳು
0: ನೆನಪಿ ಬಂದ್ಬಿಡ್ತು ಮೇಡಮ್.
1: ತೆರೆದಿದೆ ಮನೆ ಹೋಗುವ ಅತಿಥಿ ಇದೆ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.

0: ಪ್ಲೀಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ.
0: ನಮಸ್ತೆ. ಯಾರಿದು?
1: ಸುನಂದಾ.
0: ಸುನಂದಾ ಮೇಡಮ್ ಅವರು ಬೆಂಗಳೂರಿಂದ. ಸುನಂದಾ ಮೇಡಮ್ ಹೇಗಿದ್ದೀರಿ? ಮೇಡಮ್ ಆರಾಮಾಗಿದ್ದೀನಿ. ಮೇಡಮ್, ನಿಮಗೆ ಬಂದಿರುವಂತಹ ಚಿತ್ರ ರಾಮಾಚಾರಿ, ಹೊಸ ರಾಮಾಚಾರಿ ಅಲ್ಲ, ಓಲ್ಡ್ ರಾಮಾಚಾರಿ, ರವಿಚಂದ್ರನ್ ರಾಮಾಚಾರಿ.
1: ರವಿಚಂದ್ರನ್ ರಾಮಾಚಾರಿನ? ಅದರಲ್ಲಿ ರಾಮಾಚಾರಿ ಹಾಡಿದ್ದಾರೆ ಕೇಳಮ್ಮ ನೀಲಿ ಬಾನು, ಅದು ನಂಗೆ ಲಿರಿಕ್ಸ್ ಬರಲ್ಲ, ಆಗ ಗೊತ್ತು ಅಷ್ಟೇ. ಅಥವಾ

0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕರೆ ಸ್ವೀಕಾರ ಮಾಡಿದ್ದಕ್ಕೆ.
0: ಎಸ್
1: ಧನ್ಯವಾದಗಳು
0: ಮೇಡಮ್.
1: ಓಕೆ,
0: ಮತ್ತೊಂದು ಕರೆ ತೆಗೆದುಕೊಂಡು. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಮ್ಮ ಎನರ್ಜೆಟಿಕ್ ಮೇಡಮ್ ಸರ್ ಅವರಿಗೆ. ಎಸ್ ಸರ್, ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಿ?
2: ನಾವು ಎಲ್ಲ ಆರಾಮಿದ್ದೀವಿ, ಕಾರ್ಯಕ್ರಮ ಸೂಪರ್ ಆಗಿ ಬಿಂದಾಸ್ ಮೂಡಿ ಬರ್ಲಾಗತ್ತೀರಿ ಕೇಳಾಗತ್ತೀವ್ರಿ ಮೇಡಮ್.
0: ನಿಮ್ಮ ನೀವು ಕೂಡ ಬಿಂದಾಸ್ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ ಸರ್, ನಿಮ್ ಮಾತು ಕೇಳಿ ಖುಷಿ ಆಗ್ತಿದೆ. ನಾಷ್ಟ ಬಿಸಿಬೇಳೆ ಬಾತ್ ಸರ್?
2: ಬಿಸಿ ಬೇಳೆ ಬಾತ್ ಇಲ್ಲ, ನಮ್ದು ಉಪ್ಪಿಟ್ಟು ಐತ್ರಿ. ಇವತ್ತು ಉಪ್ಪಿಟ್ಟು ತಿಂದು ಕೂತೇವನ ಅವ್ರಿಗೆ ಕೇಳ್ಕೋತ.
0: ಸೂಪರ್ ಸರ್. ಓಕೆ ಸರ್,
2: ಹ್ಞೂನ್ರಿ,
0: ನಿಮ್ಗೆ ಬಂದಿರೋ ಚಿತ್ರ ಕವಿರತ್ನ ಕಾಳಿದಾಸ.
2: ಹಾಡುಗಳು ಬಹಳ ಅದಾವ್ರಿ ಖರೆ, ಯಾವಾಗ ಪಟ್ಟ ನೆನಪಾದಲ್ಲಿ ಕರೆ ಸಿಗಣ ಏಕದಮ್ ರೀ ಮೇಡಮ್. ಇದು ರೀ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಕಿರಾನೇರಿ ಸೂರ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು.
0: ಎರಡ್ ಲೈನ್ ಅಲ್ಲೇ ಹಾಡಿದ್ರ? ಹ್ಯಾಪಿ ಜರ್ನಿ.
2: ಧನ್ಯವಾದ
0: ಬನ್ನಿ ಸರ್.
2: ನಮಸ್ಕಾರ.
0: ನಮಸ್ತೆ. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ. ಇವಾಗ ನಿಮ್ಮ ಒಂದು ವಾಯ್ಸ್ ತುಂಬಾ ಚಂದ ಕೇಳ್ತಾ ಇದೆ.
3: ಇಲ್ಲ, ಜರ್ನಿಯಲ್ಲಿ.
0: ಓ, ಹಾಗೆ.
3: ಬಿಜಾಪುರಲ್ಲಿ.
0: ಬಿಜಾಪುರ್
3: ಟೂರಿಗೆ ಬಂದಿದ್ವಿ, ಶಿರಡಿ ಟೂರ್.
0: ಓಹೋ, ಬಿಜಾಪುರ್ ಗೋಲ್ ಗುಂಬಜ್ ನೋಡ್ಕೊಂಡು ಹೋಗದ?
3: ಕೂಡಲೇ ಸಂಗಮ ಆಯ್ತು, ಈಗ ಬಿಜಾಪುರಿಗೆ ಹೋಗ್ತಾ ಇದ್ವಿ.
0: ಹೇಗಿದೆ ಆ ಕಡೆ ಎಲ್ಲ ಕ್ಲೈಮೇಟ್?
3: ಮೋಡ ಇದ್ದೇ ಇದೆ ಮೇಡಮ್ ಇಲ್ಲಿ.
0: ಹಾಗಾದ್ರೆ ಪರವಾಗಿಲ್ಲ. ಓಕೆ ಮೇಡಮ್, ಆರಾಮಾಗಿ ಬನ್ನಿ, ಖುಷಿ ಖುಷಿಯಾಗಿ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಪ್ಪ ಅಂದ್ರೆ ಇದಕ್ಕೆ ಪ್ರವಾಸಕ್ಕೆ ಹೋಗಿ ನಮ್ಮ ರೇಡಿಯೋಕ್ಕೆ ಫೋನ್ ಮಾಡಿ ಭಾಗವಹಿಸ್ತಾ ಇದ್ದೀರಿ.
3: ನೀವು ಬೇಜಾರ್ತಿರಲ್ಲ, ನಾವು ಬೇಜಾರ್ತೀವಿ, ಒಂದು ಕಾಲ್ ಸಿಗ್ಲಿಲ್ವಲ್ಲ, ಇವತ್ತು ಕಾಲ್ ಮಾಡಿಲ್ವಲ್ಲ ಅಂತಂದೇಳಿ.
0: ಹಾಗೆ. ಎಸ್ ಮೇಡಮ್, ಎಸ್ ಮೇಡಮ್,
3: ಹೇಳಿಮ್ಮ. ಇವತ್ತು ಹಾಡು ಯಾವ್ದು ಹೆಸರು ಕೊಡ್ತೀರ?
0: ಯಜಮಾನ ಮೇಡಮ್.
3: ಯಜಮಾನ ನಮ್ಮ ಮನೆಯಲ್ಲಿ
0: ನಮ್ಮ ಉಮಾ ಮೇಡಮ್ ಅವರು ಪ್ರವಾಸದಲ್ಲಿದ್ದಾರೆ, ಅದರಲ್ಲೇ ಖುಷಿ ಖುಷಿಯಿಂದ ಕರೆ ಮಾಡಿ ಮಾತಾಡಿದ್ರು, ಆದ್ರೆ ಸಿಗ್ನಲ್ ಪ್ರಾಬ್ಲಮ್ ತುಂಬಾನೇ ಇತ್ತು. ಓಕೆ, ನಮ್ ಕರೆ ತೋಳೋಣ. ನಮಸ್ತೆ. ನಮಸ್ತೆ.
4: ಹಲೋ.
0: ನಮಸ್ತೆ.
4: ನಮಸ್ತೆ ಲಕ್ಷ್ಮಮ್ಮ.
0: ನಮಸ್ತೆ ಆಶಾ ಪ್ರಕಾಶ್ ಅವರೇ, ಹೇಗಿದ್ದೀರಿ?
4: ಅಮ್ಮ ನನ್ಗೆ ಸಕ್ಸಸ್ ಆಯ್ತು ಕಡೆ ಇದು ಕ್ಯಾಟ್ರಾಕ್.
0: ಹೌದಾ? ಓಕೆ, ಒಳ್ಳೇದು.
4: ನಾನು ನಿಮ್ಗೆ ಹೇಳ್ಬೇಕು ಅಂತ ಇದ್ದೆ, ನಾಳೆ ಹೋಗ್ಬಿಟ್ಟು ಕನ್ನಡಕ ತಗೊಂಡ್ ಬರ್ತೀನಿ, ಆಮೇಲೆ ದಿನಾನು ಪಾರ್ಟಿಸಿಪೇಟ್ ಮಾಡ್ತೀನಿ.
0: ಓಕೆ,
4: ನನ್ಗೆ ಖುಷಿಯಾಗಿದ್ದೀನಿ
0: ಅಮ್ಮ. ಇದೇ ತರ ನೀವು ಖುಷಿ ಖುಷಿಯಾಗಿರಿ, ನಮ್ಗೂ ಕೂಡ ಖುಷಿ ಆಗತ್ತೆ ನಿಮ್ಮ ಧ್ವನಿ.
4: ನಿಮಗೂ ಖುಷಿ ಕಣ. ಇವಾಗ ನಾನು ಪತ್ರ ಬರಿಬೇಕು ಅಂತ ಇದ್ದೆ, ನಂದು ಇವರು ಆರ್ದ್ರ ಸಹೋದರಿಯರು ಶಾಲೆ ಮೇಯಿಸ್ದಂಗೆ ಮನನ ಆಗೋಂಗೆ ಎಷ್ಟು ಚೆನ್ನಾಗಿ ಸ್ಥಳ ಪುರಾಣ ವಿಚಾರ ತಿಳಿಸ್ತಾರೆ, ಅವರ ತಾಳ್ಮೆ ಸಹನೆಗೆ ಆಸ್ತಪ್ಪ ಅಂತ ಪತ್ರ ಬರಿಬೇಕು ಅಂತಿದ್ದೆ ನಿಮ್ಗೆ. ಯಾರಾದ್ರೂ ನೋಡ್ಲಿ ಅಂತ.
0: ಒಂದು ಓಕೆ ಅಮ್ಮ. ಓಕೆ, ಸೂಪರ್.

0: ಯಾವ ಹಾಡು ಹೇಳಮ್ಮ?
1: ಹೇಳ್ತೀನಿ ಯಾವ ಹಾಡು ಹಾಡ್ಬೇಕು ಅಂತ.
0: ಹಳೆ ಪಿಕ್ಚರ್ ಕೊಡಪ್ಪ.
1: ಹಳೆ ಫಿಲ್ಮಾ? ಸತ್ಯ ಹರಿಶ್ಚಂದ್ರ.
0: ಹ್ಮ್.

0: ಓಕೆ,
1: ತುಂಬಾ ಸಂತೋಷ ಲಕ್ಷ್ಮಮ್ಮ.
0: ನಿಮ್ಮ ಒಂದು ಧ್ವನಿ ಕೇಳಿ ನಮಗೂ ಕೂಡ ಖುಷಿ ಆಯ್ತು ಅಮ್ಮ.
1: ಅಪ್ಪ ನಂಗೊಂದು ಯಾವಾಗ್ಲೂ ಸಹಾಯ ಮಾಡೋದು ನಂಗೆ, ಯಾಕಂದ್ರೆ ನಾನೇ ಭೀಮ್ ನಮಸ್ಗೆ 20 seconds ಕ್ಲೋಸ್, 20 73rd ಓಪನ್. ಅದಕ್ಕೆ ನಂದು ಬರ್ತದೆ ಅವಾಗ ಮುಂದಿನ ತಿಂಗಳಿಗೆ,
0: ನೆಕ್ಸ್ಟ್ ಮಂತ್
1: 72 ಕ್ಲೋಸ್ ಆಗುತ್ತೆ 73. ಸ್ವಲ್ಪ ದಿನ ಕೊಟ್ಬಿಡು, ಆಮೇಲೆ ನಾನು ಏಜ್ ಪರ್ಸನ್ ಅಲ್ವಾ, ನನ್ನ ಆಸೆ ಅದೊಂದು ತೀರ್ಸಪ್ಪ.
0: ಸರಿ, ಖಂಡಿತ ಖಂಡಿತ ಖಂಡಿತ,
1: ನಾನ್ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ.
0: ಆಯ್ತು ನಮಸ್ತೆ. ಓಕೆ, ಮತ್ತೊಂದ್ ಕರೆ ತೆಗೆದ್ಕೊಳ್ಳೋಣ. ನಮಸ್ತೆ
2: ನಮಸ್ತೆ
0: ನಮಸ್ತೆ, ಯಾರಿದು?
2: ಮಹಾಲಕ್ಷ್ಮಿ.
0: ಶುಭ ಮೇಡಮ್. ಶುಭ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ?
0: ಆರಾಮ್ ಮೇಡಮ್, ಆರಾಮ್. ಓಕೆ,
2: ಸುಮಾರು ದಿನ ಆಗೋಯ್ತು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ.
0: ಮೇಡಮ್ ಥ್ಯಾಂಕ್ ಯು ಮೇಡಮ್.
2: ಹೇಳಿ.
0: ನಿಮಗೆ ಕೊಟ್ಟಿರುವಂತಹ ಚಿತ್ರ ಚೈತ್ರದ ಪ್ರೇಮಾಂಜಲಿ.
2: ಚೈತ್ರ ಪ್ರೇಮಾಂಜಲಿ
0: ನೋಡಿದ್ದೀರಾ ಫಿಲಂ?
2: ನೋಡಿದ್ದೀನಿ ತುಂಬಾ ವರ್ಷಗಳ ಹಿಂದೆ, ಆದ್ರೆ ಸಾಂಗ್ ಗಳೆಲ್ಲ ಇತ್ತೀಚೆಗೆ ಕೇಳಿಲ್ಲ, ಮರ್ತಾಗಿದೆ. ಆದ್ರೆ ಎಷ್ಟು ದೊರಕ ಅಷ್ಟೇ
0: ನೆನ್ಪಿದ್ಯಾವ?
2: ಸ್ವಲ್ಪ ಪೂರ್ತಿಯಾಗಿ ನೆನ್ಪಿಲ್ಲ.
0: ಓಕೆ,
2: ಎಲ್ಲರೂ ಗ್ಯಾಪ್ ಆಗ್ಬೋದು ಹೇಳ್ತಾ. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ, ಗಂಧದ ಪರಿಮಳಕ್ಕಿಂತ ಘಮ ಘಮ ಘಮ ಘಮ ಘಮ. ಅಷ್ಟೇ ಗೊತ್ತಿದೆ, ಏನ್ ಗೊತ್ತಿಲ್ಲ.
0: ಓಕೆ,
2: ಬೇರೆ ಯಾವ್ದಾರ್ ಕೊಡಿ ನಾನು ಹೇಳ್ತೀನಿ.
0: ಓ, ಮತ್ತೊಂದ್ ಫಿಲಂ ಬೇಕಾ ನಿಮ್ಗೆ? ಫಿಲಂ ಕೊಡೋದು ರಸಿಕಾ
2: ಬೇಡ ನಂಗೆ, ಈಗಿಂದ ಹಳೆ ಯಾವ್ದು ಮೆಲೋಡಿ ಸಾಂಗ್ ಯಾವ್ದಾರ ಇದೆ ಕೊಡಿ.
0: ಓ ಹಾಗೆ, ಮೆಲೋಡಿ ಸಾಂಗ್ಸ್ ಯಾವ್ದು ಹುಡ್ಕೊಂಡು ಹೋಗೋದಪ್ಪ? ಬಯಲು ದಾರಿ.
2: ಹೇಳ್ತೀನಿ.

0: ಅಮೇಜಿಂಗ್ ಮೇಡಮ್, ಇವರಿಗೆ ಅವಕಾಶ ಕೊಡಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ನೇಹಿತರೆ, ನೀವು ಕೂಡ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಹೇಳುವಂತಹ ಚಲನಚಿತ್ರದ ಹೆಸರಿನಲ್ಲಿ ಇರುವಂತಹ ಗೀತೆಗಳನ್ನು ನೀವು ಹಾಡಬೇಕಾಗುತ್ತೆ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅದಕ್ಕಿಂತ ಮುನ್ನ ಎಸ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾ ಸಿನಿಮಾದ ಹೆಸರನ್ನ ಹೇಳ್ತೀನಿ, ನೀವು ಆ ಸಿನಿಮಾದಲ್ಲಿರುವಂತಹ ಗೀತೆಗಳನ್ನ ಹಾಡಬೇಕಾಗತ್ತೆ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಅಂತ ಹೇಳ್ತಾ, ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ನಮಗೆ MU ಸೋಮಶೇಖರ್ ಸರ್ ಅವರು, ನಾನು ಯಾವ್ಯಾವ ಫಿಲಮ್ ಎಲ್ಲ ಹೇಳ್ತೀನೋ ಆ ಫಿಲಮಲ್ಲಿರುವಂತಹ ಒಂದೆರಡರಿಂದ ಮೂರು ಗೀತೆಗಳನ್ನು ಮೆಸೇಜ್ ಮಾಡಿ, ಟೈಪ್ ಮಾಡಿ ಸೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಎಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
10: ನಮಸ್ತೆ ಮೇಡಮ್.
1: ನಮಸ್ತೆ.
10: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
1: ಎಸ್ ಸರ್, ಹೇಗಿದ್ದೀರಾ ಸುಬ್ರಹ್ಮಣ್ಯ ಸರ್?
10: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ಹಾ ಸರ್, ಆರಾಮಾಗಿದ್ದೀನಿ. ಹೇಗಿದೆ ಬೆಂಗಳೂರು ಕ್ಲೈಮೇಟು?
10: ಬೆಂಗಳೂರು ಸ್ವಲ್ಪ ಕೂಲ್ ಆಗಿದೆ ಮೇಡಮ್.
1: ಓಕೆ. ಎಸ್ ಸರ್, ಸರ್ ನಿಮಗೆ ನಿಮಗೆ ಕೊಟ್ಟಿರುವ ಚಲನಚಿತ್ರದ ಹೆಸರು ಆಟೋ ರಾಜ ಸರ್.
10: ಸರಿ ಮೇಡಮ್, ಮಾಡೋಣ ಮೇಡಮ್.
1: ಹಾ ಸರ್, ಹಾಡಿ ಸರ್. ರೆಡಿಯಾ?
10: ಆಟೋ ರಾಜ್ಯದಲ್ವಾ ಮೇಡಮ್?
1: ಹೌದು ಸರ್, ಹೌದು.
10: ಸರಿ ಮೇಡಮ್. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಸುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಚಲವು. ನಲಿವ ಗುಲಾಬಿ ಹೂವೆ ಒಲವು ಚಲವು, ಒಲವು ಚಲವು. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ. ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಳಿದೆ, ಸೊಗಸಾಗಿ ಹಿತವಾಗಿ ನನವಾಮಿ ಸೇರಲೆಂದೆ. ಬಯಕೆ ನೂರಾರು ತಂದೆ, ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ. ಹಿಂದೇಕೆ ದೂರಾದೆ, ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ. ಹಿಂದೇಕೆ ದೂರಾದೆ, ಹೀಗೇಕೆ ಮರೆಯಾದೆ. ನಲಿವಾ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಚೆಲವು. ನಲಿವಾ ಗುಲಾಬಿ ಹೂವೆ.
1: ಓಕೆ, ಸೂಪರ್ ಸರ್, ಥ್ಯಾಂಕ್ ಯು.
11: ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಂತ ಆಟರಾಜ ಅಂತ ಹೇಳಿದಾಗ ನನ್ನ ಫೇವರೇಟ್ ಗೀತೆ ಮೇಡಮ್ ಇದು.
1: ವಾವ್, ಸೂಪರ್.
11: ಅದಲ್ಲ, ಇದು ಇದೆಯಲ್ಲ ಮೇಡಮ್, ನನ್ನ ಆಸೆ ಅಣ್ಣಗೆ, ಇದು ಎವರ್ ಗ್ರೀನ್ ಸಾಂಗ್ ಮೇಡಮ್.
1: ಹೌದು ಸರ್, ಅದ್ರಲ್ಲಿ ಎಲ್ಲ ಫಿಲ್ಮ್ ಹಾಡು ಚೆನ್ನಾಗಿದಾವೆ ಸರ್.
11: ಒಂದಕ್ಕಿಂತ ಒಂದು ಟಾಪ್ ಆಗಿದೆ ಮೇಡಮ್. ಅದನ್ನ ರಾಜನ್ ನಾಗೇಂದ್ರ ಅವ್ರ ಸಂಗೀತ ಅಂತ ಏನ್ ಕಮ್ಮಿನ?
1: ಕರೆಕ್ಟ್, ಸೂಪರ್ ಸರ್.
11: ಓಕೆ, ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
12: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಸತೀಶ್ ಸರ್ ಹೇಗಿದ್ದೀರಿ?
12: ಟೊಮೊಟೊ
1: ಬಾತ್. ಸೂಪರ್ ಸರ್. ಸರ್, ನಿಮಗೆ ಸಿಕ್ಕಿರುವ ಒಂದು ಫಿಲಂ ನೇಮು ಗೀತ.
12: ಕೇಳದೆ ನಿಮಗೀಗ ದೂರದಲ್ಲಿ ಯಾರನ್ನು ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಮುಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ

0: le tugu ha gundu betuveyu allundu iure tuluva aure tiluve nadiyam cheli undu ragarunne kelade nimagiga duradalli yaro.
1: ಓಕೆ ಸರ್, ನೀವು ಹಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ಸತ್ತೆ, ಅಷ್ಟು ಚಂದ ಹಾಡಿದ್ರಿ.
2: ಓಕೆ
1: ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮೀನಾ ಮೇಡಮ್, ಹೇಗಿದ್ದೀರಿ? ಓಕೆ, ಹೇಗಿದೆ ಬೆಂಗಳೂರು ಕ್ಲೈಮೇಟು?
3: ಸ್ವಲ್ಪ ಕೂಲ್ ಕೂಲ್ ಆಗಿದೆ.
1: ಓಕೆ ಸೂಪರ್. ಮೀನಾ ಮೇಡಮ್,
3: ರಾಗಿ ದೋಸೆ ಟಿಫನ್?
1: ಟಿಫನ್ ರಾಗಿ. ಹಾ ಹೌದು, ಬಿಬಿ. ಮೇಡಮ್, ನಿಮಗ್ ಬಂದಿರುವ ಒಂದು ನೇಮು ಅನುರಾಗ ಅರಳಿತು.
3: ಫಿಲ್ಮ್
1: ನೋಡಿದ್ದೀರಾ? ಫಿಲ್ಮು
3: ನೋಡಿದ್ದೀನಿ. ಬಸಂತ್ ಕುಮಾರ್ ಪಟೇಲ್ ಆರ್ತಿ ಅಲ್ವಾ?
1: ಅಲ್ಲ, ಅನುರಾಗ ಅರಳಿತು, ರಾಜ್ಕುಮಾರ್, ಮಾಧವಿ, ಗೀತಾ, ಅದರಲ್ಲಿ ಪಂಡ್ರಿಬಾಯಿ ಅವರು ತಾಯಿ ಆಗಿರ್ತಾರೆ. ಓಕೆ, ನೆನ್ಪಾಗ್ತಿಲ್ವಾ? ಓಕೆ, ಬೇರೆ ಕೂಡ ಎರಡು ಕನಸು.
3: ಬರೆದಕ್ಕಿರಲಾರೇ

0: ഓക്കെ
1: ഓക്കെ താങ്ക് യു
0: താങ്ക് യു
1: യെസ് മാഡം മൊത്തം കര തെക്കൊള്ളോണ നമസ്തേ
2: ഹലോ
1: നമസ്തേ
2: ನಮಸ್ತೆ ಮಹಾಲಕ್ಷ್ಮಿ ಅವರಿಗೆ ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳದ ಮಿತ್ರರಿಗೂ ಎಫ್ ಎಂ ಬಾನಿಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಲಕ್ಷ್ಮಿ
1: ಎಸ್ ಮೇಡಮ್ ನಿಮ್ಗೂ ಕೂಡ
2: ಟಿಫನ್ ಆಯ್ತಾ ಲಕ್ಷ್ಮಿ ಏನ್ ಗೊತ್ತಾಗಿಲ್ಲ
1: ಗೊತ್ತಾಗ್ಲಿಲ್ವಾ ಬಿಸಿಬೇಳೆ ಬಾತ್
2: ಓ ಬಿಬಿ ಬಾತ್
1: ಬಿಬಿ ಬಾತ್ ಓ ನಮ್ಮ ರಾನಡ ಸರ್ ಅವರ ಒಂದಿದು ಶಾರ್ಟ್ ಫಾರ್ಮ್ ಎಲ್ರಿಗೂ ಎಫೆಕ್ಟ್ ಆಗಿದೆ
2: ನಿಂತಾಗುತ್ತೆ
1: ಓಕೆ ಎಸ್ ಮೇಡಮ್ ಎಸ್ ನಿಮಗೆ ಬಂದಿರುವಂತ ಒಂದು ಚಲನಚಿತ್ರದ ಹೆಸರು ಒಂಬಿಸಿಲು ಬ

0: ಥ್ಯಾಂಕ್ ಯು
1: ನಿಮಗೆ. ಎಂ ಯು ಸೋಮಶೇಖರ್ ಸರ್ ಅವರು ನಮಸ್ಕಾರ ಹೇಳಿದ್ದಾರೆ.
2: ಥ್ಯಾಂಕ್ ಯು ಅವರಿಗೆ ನಮಸ್ಕಾರಗಳು.
1: ಎಸ್ ಓಕೆ. ಎಸ್ ಮೇಡಮ್
2: ಥ್ಯಾಂಕ್ ಯು.
1: ಎಸ್ ಮೇಡಮ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ
1: ನಮಸ್ತೆ.
3: ನಮಸ್ತೆ ವಿಶ್ವಾಸ್ ವಿದ್ಯಾನಗರ ಶಿವಮೊಗ್ಗ.
1: ವಿಶ್ವಾಸ್ ಸರ್ ಹೇಗಿದ್ದೀರಿ? ಸರ್ ಆರಾಮ್ ಸರ್. ಸರ್ ನಿಮಗೆ ಒಂದು ಯಾವ ಒಂದು ಫಿಲಂ ಕೊಡ್ತಾ ಇದೀನಿ ಅಂದ್ರೆ ಕಾಮನ ಬಿಲ್ಲು ಸರ್.
3: ಕಾಮನ ಬಿಲ್ಲು ಮೇಡಮ್. ರಾಜಕುಮಾರ್ ಮೇಡಮ್ ಒಳ್ಳೊಳ್ಳೆ ಆಡಿದಾವೆ, ಅದನ್ನ ರಿಲೀಸ್ ತಪ್ಪಾಗ್ತೀನಿ ಅಂತ ಹೇಳಿದ್ರಿ ಮೇಡಮ್.
1: ಹೌದಾ? ಜೀವನ ಚೈತ್ರ ಸರ್.
3: ಇಲ್ಲ ರಾಜ್ಕುಮಾರ್ ನನ್ ಮೋಸ ಮಾಡ್ದಪ್ಪ ನನ್ನ ವಿಕೆಟ್ ಮಾಡ್ತೀನಿ.
1: ಹೇಳಿದ ತಕ್ಷಣ ಸರ್ ಅವರು ಭಯಪಟ್ಬಿಟ್ರು, ಯಾಕಂದ್ರೆ ಸಾಹಿತ್ಯ ತಪ್ಪು ಹಾಡಬಾರ್ದು ಅಂತ. ಓಕೆ ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಶೆಟ್ರೆ ಏನ್ ಸಮಾಚಾರ?
4: ಸಮಾಚಾರ ಏನಿದೆ? ಜೋರ್ ಮನೆ ಬರ್ತೀನಿ.
1: ಅದೇ ಸಮಾಚಾರ. ಮಳೆಯಲ್ಲಿ ಶೆಟ್ರ ನಮ್ ಜೊತೆಯಲ್ಲಿ. ಓಕೆ ಶೆಟ್ರೆ, ನಿಮಗೆ ಯಾವ್ದು ಪ್ರೇಮ ಲೋಕ ಫಿಲಂ ಇಂದ ಹಾಡಿ? ನೋಡಿದ್ದೀರಾ ಪ್ರೇಮ ಲೋಕ ಫಿಲಮ್? ನೋಡ್ಲಿಲ್ವಾ ನೀವು?
4: ಅಲ್ಲ ಅದು
1: ಏನ್ರಿ ಶೆಟ್ರೆ, ನೀವು ಹಿಂಗೆ ಗೀತೆನ ಬದಲಾವಣೆ ಮಾಡ್ಬಿಟ್ರಲ್ಲ. ಏನ್ ಗೊತ್ತಾಗಿಲ್ಲ ಅಂದ್ರೆ ಓ ಹಿಂಗಾದ್ರೆ ಹೆಂಗಪ್ಪ? ವೆರಿ ನೈಸ್, ವೆರಿ ನೈಸ್, ಸೂಪರ್. ಎಸ್ ಎಸ್ ಥ್ಯಾಂಕ್ ಯು ಶೆಟ್ರೆ.
4: ಥ್ಯಾಂಕ್ ಯು. ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ ಎಸ್ ಶೆಟ್ರ ಹೇಳ್ತಾರೆ, ನಮಗೆ ಗೊತ್ತಿರುತ್ತೆ ಮೇಡಮ್ ನೀವು ಯಾವ ಫಿಲಮ್ ಹೇಳ್ತಿರೋ ಏನು ಅಂತ, ಆ ಯೋಚನೆಯಲ್ಲೇ ಎಲ್ಲ ಲಿರಿಕ್ಸು ಮರ್ತೋಗ್ಬಿಡತ್ತೆ ಅಂತ ಹೇಳ್ತಾರೆ. ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ನಾನು ಕೊಡುವಂತಹ ಚಿತ್ರದ ಆ ಗೀತೆಗಳನ್ನು, ಆ ಚಲನಚಿತ್ರದಲ್ಲಿರುವಂಥ ಗೀತೆಗಳನ್ನು ನೀವು ಹಾಡಬೇಕು ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಹಲೋ.
1: ನಮಸ್ತೆ
5: ಮೇಡಮ್.
1: ನಮಸ್ತೆ ಕಲ್ಪನಾ ಮೇಡಮ್, ಹೇಗಿದ್ದೀರಿ? ಓಕೆ ಕಲ್ಪನಾ ಅವರೇ. ಓಕೆ ಸಿಗ್ನಲ್ ಇರೋ ಪ್ಲೇಸ್. ಓಕೆ ಓಕೆ ಕರೆ ಸಿಕ್ತಲ್ವಾ ಖುಷಿಯಾ? ಓಕೆ ಮೇಡಮ್, ನಿಮ್ಗೆ
5: ಫೋನಿಗೆಲ್ಲ ಸೋಪು ನೀರು ಎಲ್ಲ ಹಚ್ಕೊಂಡು.
1: ಹರೇ ಬಾಬಾ,
5: ಕೆಲ್ಸನು ಬಿಡಂಗಿಲ್ಲ, ಇಲ್ಲ ಫೋನು ಬಿಡಂಗಿಲ್ಲ. ಇಪ್ಪತ್ತೈದನೇ ಸಲನು 26ನೇ ಸಲಿಗ ಸಿಕ್ತು.
1: ಓಕೆ. ಎಸ್ ಮೇಡಮ್,
5: ಇದರಲ್ಲಿ ಯತ್ನವ ಮಾಡುವಂತ ಮಾಡಿದ್ದ.
1: ಒಳ್ಳೇದು, ಇದೇ ಖುಷಿಲಿ.
5: ಹಾ ಮೇಡಮ್.
1: ಓಕೆ, ನೀವು ಪ್ರೇಮಲೋಕ ಫಿಲಂ ದೇ ಹಾಡಿ ಮೇಡಮ್. ನಾನು ಇದನ್ನ
5: ನಾನು ಅದನ್ನೇ ಗುಣಗುಡ್ಕಂತ ಇದ್ದೆ, ಅವ್ರು ಹೇಳಿಲ್ಲ ಅಂತ.
1: ಓಕೆ ಹಾಡಿ ಹಾಡಿ.
5: ಹಾ ಮೇಡಮ್. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಬನ್ನಿ ಪ್ರೇಮದ ರಶ ಉಳಿಸೋಣ, ಪ್ರೀತಿ ಎನ್ನೋಣ, ಬನ್ನಿ ಆನಂದ ಬೆಳೆಸೋಣ, ಬನ್ನಿ ಪ್ರೇಮದ ಇದು ಇನ್ನೊಂದು ಇದೆಯಲ್ಲ ಮೇಡಮ್,
1: ಅದರಲ್ಲಿ ತುಂಬಾನೇ ಹಾಡುಗಳಿವೆ.
5: ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಆಡಿದಾವ ಮೇಡಮ್, ತುಂಬಾ ಆಡಿದಾವ ಮೇಡಮ್ ಅದರಲ್ಲಿ. ಇನ್ನೊಂದು
1: ಗೆಳೆಯರೇ ನನ್ನ ಗೆಳೆಯರೇ, ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ,
5: ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನು ಇಲ್ಲಿ ಬಂದಿರೋದು.
1: ಓಕೆ ಮೇಡಮ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನೋ ಇಶ್ಯೂ. ಥ್ಯಾಂಕ್ ಯು.
5: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
0: ನಮಸ್ಕಾರ ಮೇಡಮ್.
1: ನಮಸ್ತೆ. ನಮ್ಮ ಬಸವರಾಜ್ ಕವಿಗಳು.
0: ಚೆನ್ನಾಗಿದ್ರು ಮೇಡಮ್?
1: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ ಮೇಡಮ್.
1: ಓಕೆ ಸರ್,
0: ಹೇಳಿ ಮೇಡಮ್.
1: ನಿಮಗೆ ಕೊಟ್ಟಿರುವಂತಹ ಚಲನಚಿತ್ರ ಕಾಮನ ಬಿಲ್ಲು ಸರ್.
0: ಸರಿ ಮೇಡಮ್.
1: ಹಾ ಸರ್.

0: ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಹೊಸ ಹೊಸ ಭಾವನೆ, ಹೊಸ ಹೊಸ ಕಲ್ಪನೆ, ಹೊಸ ಲೋಕಕ್ಕೆ ಕರೆಯುತ್ತಿದೆ.
1: ಓಕೆ, ಎಸ್, ಬಸವರಾಜ್ ಸರ್ ಅವ್ರು ತುಂಬ ಚಂದ ಹಾಡ್ತಾಯಿದ್ರು. ಯಾಕೋ ಕರೆ ಕಟ್ ಆಯಿತು, ಯಾಕೆ ಅಂತ ಗೊತ್ತಾಗಿಲ್ಲ. ಬಸವರಾಜ್ ಸರ್ ನೀವೇ ಹೇಳಬೇಕು ಯಾಕೆ ಕರೆ ಕಟ್ ಮಾಡಿಕೊಂಡ್ರೆ ಅಂತ. ಓಕೆ, ಏನಾದರೂ ಕೆಲಸ ಬಂತು ಅಂತ ಅನಿಸುತ್ತೆ. ಎಸ್, ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೊಡುವಂತಹ ಚಲನಚಿತ್ರದ ಹೆಸರಿನಲ್ಲಿ ಇರುವಂತಹ ಗೀತೆಯನ್ನು ನೀವು ಹಾಡಿ ಅಂತ ಹೇಳ್ತಾ ಎಸ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
3: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲ್ರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000+ ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನನ್ನ ಸಿನಿಮಾ ಹಾಗೆ ನಿಮ್ಮ ಹಾಡು ಅನ್ನುವಂತಹ ವಿಶೇಷ ಟಾಪಿಕ್ ಇದೆ. ಸೊ ನಾನು ಸಿನಿಮಾದ ಒಂದು ಹೆಸರನ್ನು ಹೇಳ್ತೀನಿ, ನೀವು ಆ ಸಿನಿಮಾದಲ್ಲಿರುವಂತಹ ಗೀತೆಗಳನ್ನು, ಸಾಕಷ್ಟು ಗೀತೆಗಳಿರ್ತವೆ ಒಂದು ಸಿನಿಮಾದಲ್ಲಿ, ಅಬ್ಬಬ್ಬ ಅಂದರೆ ಒಂದು 6-7 ಗೀತೆ ಇದ್ದೇ ಇರುತ್ತೆ. ಸೊ ಆ ಗೀತೆಗಳನ್ನು, ನಿಮಗೆ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡ್ಬೋದು. 9686098079 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ, ಹಲೋ.
8: ಹಲೋ,
1: ನಮಸ್ತೆ. ಶಾಂತಿನಿ ಮೇಡಮ್, ಹೇಗಿದ್ದೀರಿ?
8: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ಆರಾಮ್ ಮೇಡಮ್, ಆರಾಮ್.
8: ಮೇಡಮ್, ಹೇಳಿ. ನಿಮಗೆ ತಿಂಡಿ ತಿಂದ್ರಿ ನೀವು?
1: ತಿಂಡಿ ಬಿಸಿಬೇಳೆ ಬಾತು ಮೇಡಮ್.
8: ಸೂಪರ್
1: ಮೇಡಮ್. ನಿಮ್ಗೆ ಕೊಟ್ಟಿರುವಂತ ಸಿನಿಮಾದ ಹೆಸರು ಆಕಸ್ಮಿಕ.
8: ಆಕಸ್ಮಿಕ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಅದೊಂದಿದೆ, ಒಂದೇ ಸಾಕ.

0: ಮನಸ್ಸಿಗೆ ಅವನಿಂದು ಬಾಳುವಂತಹು ಎಷ್ಟು ಹೇಳ್ಬೇಕಾ
1: ಹಾಡು ಹಾಡು ನಿಮ್ಗೆ ಏನೆಲ್ಲ ನೆನಪಾಗ್ತಾ ಇದೆ
0: ಅಷ್ಟೇ ಅಷ್ಟೇ ಬಾಳುವಂತ ಹೂವೇ ಬಾಡುವ ಸೀಗೆ ಅದೊಂದಿದೆ ಇನ್ನೊಂದು ಯಾವ್ದು ಬರುತ್ತೆ ಅನುರಾಗದ
1: ಗೀತಾ ಅವ್ರ ಜೊತೆ ಒಂದಿದೆ
0: ಕರೆಕ್ಟ್ ಹೌದು
1: ಓಕೆ ಒಂದಕ್ಕಿಂತ ಒಂದು ಗೀತೆಗಳು ಅಲ್ಟಿಮೇಟ್ ಆಗಿದಾವೆ
0: ಹೌದು ಎಲ್ಲಾ ಗೀತೆಗಳು ಚೆನ್ನಾಗಿದೆ
1: ಸೂಪರ್ ಎಸ್
0: ಓಕೆ ಮೇಡಮ್ ಥ್ಯಾಂಕ್ ಯು
1: ಬ್ಯಾಕ್ ಟು ಬ್ಯಾಕ್ ಒನ್ ಬೈ ಒನ್ ಚೆನ್ನಾಗಿ ನೆನಪು ಮಾಡ್ಕೊಂಡು ಹಾಡಿದ್ರಿ
0: ಅದು ರಾಜ್ಕುಮಾರ್ ಬೇಗ ನೆನಪಾಗುತ್ತೆ
1: ಕರೆಕ್ಟ್ ಎಸ್ ಮೇಡಮ್
0: ಥ್ಯಾಂಕ್ ಯು ಥ್ಯಾಂಕ್ ಯು
1: ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ಹಲೋ ನಮಸ್ತೆ ಮಹಾಲಕ್ಷ್ಮಿ ಮೇಡಮ್
1: ನಮಸ್ತೆ ಗಿರಿಜಾ ಅವರೇ ಹೇಗಿದ್ದೀರಿ
2: ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ
1: ಆರಾಮಾಗಿದ್ದೀನಿ ರೇಡಿಯೋ ಮ್ಯೂಟ್ ಮಾಡಿಬಿಡಿ ಸ್ಪೀಕರ್ ಆನ್ ಮಾಡಿದ್ದೀರಾ ಸ್ಪೀಕರ್ ಆಫ್ ಮಾಡಿಬಿಡಿ
2: ಇವಾಗ ನೋಡಿ ಮೇಡಮ್
1: ಓಕೆ ಓಕೆ ಡನ್ ಮೇಡಮ್
2: ಹೇಳಿ ಮೇಡಮ್
1: ನಿಮಗೆ ಬಂದಿರುವಂತಹ ಸಿನಿಮಾ ಮುಂಗಾರು ಮಳೆ
2: ಓಕೆ ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಬೆಳಿ ಮುಗಿಲ ಸಾಲೆ ಇದೊಂದು ಸುಯಿಸುವಾಲೆ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಗೋಡಲ್ಲಿ ಹುಡುಗಿ ಚೆಲ್ಲುವ

0: ಮತ್ತೊಂದಿನ್ನೂ ಎವರ್ ಗ್ರೀನ್ ಸಾಂಗ್ ಇದೆ, ಒಂದೇ ಒಂದು ಸಾರಿ ಮುಂದೆ ಬಂದಿದ್ದಾರೆ
1: ನಿನ್ನ ಚೆನ್ನ
0: ಎಲ್ರಿಗೂ ಕೂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಚಂದ ಚಂದ ಬರ್ತಾ ಇದೆ, ಮಧ್ಯೆ ಮಧ್ಯೆ ಲಿರಿಕ್ಸ್ ಹೋಗ್ತಾ ಇದೆ.
1: ಲಿರಿಕ್ಸ್ ಇದು ಆಗ್ತಾ ಇದೆ ಮೇಡಮ್,
0: ಸೂಪರ್
1: ಚೆನ್ನಾಗಿ ಬರ್ತಾ
0: ಇದೆ. ಎಸ್ ಮೇಡಮ್. ಓಕೆ, ಸಹಜವಾಗಿ ಸ್ನೇಹಿತರೆ ನಾವು ಕೆಲಸ ಮಾಡುವಾಗ ಕೆಲವೊಂದು ಗೀತೆಗಳನ್ನ ಗುಣುಕ್ತಾ ಇರ್ತೀವಿ ಮನೇಲಿ ಕೆಲಸ ಮಾಡ್ತಾ ಅಥವಾ ಸುಮ್ನೆ ಕೂತಾಗ, ಆಗ ನಮಗೆ ಆ ಲಿರಿಕ್ಸ್ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಕಾನ್ಸಂಟ್ರೇಷನ್ ಮಾಡಿ ಹಾಡುವಾಗ ಆ ಲಿರಿಕ್ಸ್ ಎಲ್ಲ ಮರ್ತು ಹೋಗ್ಬಿಡತ್ತೆ. ಸೊ ಎಲ್ರಿಗೂ ಕೂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಚಂದ ಹಾಡ್ತಾ ಇದ್ದೀರಿ, ಹಾಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಆ ಪದಗಳು ನೆನಪಾಗ್ತಾ ಇಲ್ಲ ನಿಮಗೆ, ತತ್ಕ್ಷಣದ ಪ್ರತಿಕ್ರಿಯೆ ಈ ರೀತಿ ಇರುತ್ತೆ ಅಂತ ಹೇಳ್ತಾ. ಎಸ್, ಹಾಗೆ ನಮಗೆ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ನಾನು ಯಾವೆಲ್ಲ ಫಿಲಮ್ ಹೆಸರು ಹೇಳಿದ್ದೀನೋ ಆ ಫಿಲಮಲ್ಲಿ ಬರುವಂತಹ ಗೀತೆಗಳನ್ನೆಲ್ಲ ಟೈಪ್ ಮಾಡಿ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ. ಓಕೆ, ಅದರಲ್ಲೂ ಸ್ಪೆಷಲ್ ಆಗಿ ನಾನು ಇದನ್ನ ಯಾಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮೆಸೇಜ್ ಮಾಡಿದ್ದಾರೆ. ಇಟ್ಸ್ ಓಕೆ ಸರ್, ನೋ ಇಶ್ಯೂ, ಅವರು ಊರಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತೆ, ಅದಕ್ಕೋಸ್ಕರ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ, ಆದರೆ ಮೆಸೇಜ್ ಮಾಡೋದರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನಮ್ಮ ಸೋಮಶೇಖರ್ ಸರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ ನಮ್ಮ ಶಾಂತಾ ಮೇಡಮ್ ಅವರು ಕೂಡ, ಓಕೆ ನಾನು ಯಾವ ಫಿಲಮ್ ಹೇಳ್ತಾ ಇದ್ದೀನೋ ಆ ಫಿಲಮಿಂದ ಗೀತೆಗಳನ್ನು ಟೈಪ್ ಮಾಡಿ ಕಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಅದರಲ್ಲಿ ಎಸ್ಪೆಷಲಿ ಈ ಗೀತೆಗಳು ಒಂದು ರೀತಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ ಕೆಲವೊಂದು ಗೀತೆಗಳು, ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಹಾಗೆ ಒಂದು ರಿಫ್ರೆಶ್ಮೆಂಟ್ ಕೂಡ ಕೊಡ್ತವೆ ಈ ಗೀತೆಗಳು. ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
0: ನಮಸ್ತೆ ವಿಶ್ವನಾಥ್ ಸರ್.
2: ಹೇಳಿ ಮೇಡಮ್,
0: ಹೇಗಿದ್ದೀರಿ? ತುಂಬಾ ದಿನ ಆಯ್ತು. ಹೇಗಿದೆ ಉಡುಪಿ?
2: ಉಡುಪಿ ಮಳೆ ಶುರುವಾಗಿದೆ ಈಗ.
0: ಓಕೆ ವಿಶ್ವನಾಥ್ ಸರ್,
2: ಹೇಳಿ,
0: ನಿಮ್ಗೆ ಯಾವ ಫಿಲಮ್ ಕೊಡುವ, ನಿಮ್ಗೆ ಯಾವ ತರ ಫಿಲಂ ಇಷ್ಟ ಹೇಳಿ ಸರ್? ಹಳೆ ಫಿಲ್ಮಾ, ಹೊಸ ಫಿಲ್ಮಾ, ರೀಸೆಂಟ್ ಆಗಿ ಯಾವ ಫಿಲ್ಮ್ ನೋಡಿದ್ರಿ?
2: ರೀಸೆಂಟ್ ಯಾವ್ದು ನೋಡಕ್ ಹೋಗಿಲ್ಲ, ತುಂಬಾ ವರ್ಷ.
0: ಓಕೆ ಸರ್, ಜೋಗಿ ಫಿಲಂ ನೋಡಿದೀರಾ ನೀವು, ಶಿವರಾಜ್ ಕುಮಾರ್ ಅವ್ರದ್ದು? ಜೋಗಿ ಫಿಲಮ್
2: ನೋಡಿದೀವಿ.
0: ಆ ಫಿಲಂ ಸಾಂಗ್ ಹಾಡ್ತೀರಾ?
2: ಎಲ್ಲೋ ಜೋಗಪ್ಪ ನಿನ್ನ ಅರಮನೆ,
0: ಎಲ್ಲೋ
2: ಜೋಗಪ್ಪ ನಿನ್ನ ತರಮನೆ.
0: ಎರಡ ಲೈನಾ? ಕೇಳುವೆನು ವರವನ್ನು ಕೊಡೆ ತಾಯಿ. ಮರ್ತೋಯ್ತು. ಓಕೆ ಸರ್, ಮರ್ತೋಗಿದಾವ. ಓಕೆ, ಇಟ್ಸ್ ಓಕೆ, ನೋ ಇಶ್ಯೂ ಸರ್, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
3: ಹಲೋ, ನಮಸ್ತೆ.
0: ನಮಸ್ತೆ ಬೀನಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಪ್ಪ ಲಕ್ಷ್ಮಿ ಮೇಡಮ್.
0: ಎಸ್ ಮೇಡಮ್, ಯಾಕೆ ತುಂಬಾ ಅವಸರದಲ್ಲಿದ್ದರೆ, ಎಲ್ಲಿಗಾದ್ರೂ ರೆಡಿಯಾಗಿ ಹೋಗ್ತಾ ಇದ್ದೀರಾ, ಏನ್ ಕತೆ?
3: ಇಲ್ಲ ಇಲ್ಲ, ಟಿಫನ್ ಮಾಡ್ತಾ ಟ್ರೈ ಮಾಡಿದ್ನ,
0: ಇದೇ ಖುಷಿಯಲ್ಲಿ ನಿಮ್ಗೆ ಕೊಟ್ಟಿರುವಂತ ಸಿನಿಮಾದ ಹೆಸರು ಅಮೃತ ವರ್ಷಿಣಿ.
3: ಅಮೃತ ವರ್ಷಿಣಿ. ಮೇಲೆ ಮೇಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಹೆಣ್ಣು ನೀನು, ನಿನ್ನ ಅಂದ ಹೊಗಳಲು ಪದ ಪುಂಜ ಸಾಯದು, ನೀನು ಹೆಜ್ಜೆಯ ಇತ್ತಲ್ಲೆಲ್ಲನು ಬರಬೇಕು, ಜೋಗಿ ಅರಳಬೇಕು.
0: ಓಕೆ ಸೂಪರ್,
3: ಸಾಹಿತ್ಯ ಮರ್ತೋಗ್ಬಿಡ್ತಪ್ಪ.
0: ಆಯ್ತಾ, ಮರ್ತೋಯ್ತಾ. ಮತ್ತೊಂದ್ ಗೀತೆ ಅದ್ರಲ್ಲಿ,
3: ಇನ್ನೊಂದು ಅಮೃತ ವರ್ಷಿಣಿ ಅಲ್ವಾ?
0: ಈ ಸುಂದರ
3: ಬೆಳದಿಂಗಳ ತಂಬೆರಲಿ ತಂಬೆರ.
0: ಕೇಳ್ಸೋಕೆ ಥ್ಯಾಂಕ್ ಯು.
3: ಥ್ಯಾಂಕ್ ಯು.
0: ಎಸ್ ಮೇಡಮ್, ಎಸ್ ಮೇಡಮ್. ಮತ್ತೊಂದ್ ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
0: ನಮಸ್ತೆ ಮುರುಳಿಧರ್ ಸರ್. ಮುರುಳಿಧರ್ ಸರ್,
4: ಹೇಳಕ್ಕ
0: ಸಿಗ್ನಲ್ ಇರೋ ಪ್ಲೇಸಿಗೆ ಬನ್ನಿ, ಮತ್ತೆ ರೇಡಿಯೋ ಮ್ಯೂಟ್ ಮಾಡಿ. ಮಾಡಿದ್ರ? ಎಸ್, ಒಳ್ಳೇದು. ಓಕೆ. ಎಸ್,
4: ಜನರಲ್ಲಿ ಸಗಣಿ ತಿಂತಾ ಇದ್ದೀನಿ, ಪುಟ್ಟಿ ಎಲ್ಲ ಅಲ್ಲೇ ಬಿಟ್ಟು ಓಡ್ ಬಂದಿದ್ದೀನಿ ಕನ್ನಡಕ್ಕೆ.
0: ದೇವ್ರೆ. ಓಕೆ ಸರ್, ಓಕೆ. ಎಸ್ ಸರ್, ರೀಸೆಂಟ್ ಆಗಿ ಯಾವ ಫಿಲಮ್ ನೋಡಿದ್ರಿ?
4: ಐದು ವರ್ಷ
0: ಆಯ್ತಾ?
4: ಜೀವನ ಮಾಡುವಾಗ
0: ಫುಲ್ ಕೆಲಸದಲ್ಲಿ ಮುಳುಗೋಗಿದ್ದೀರಿ.
4: ಬೆಳಿಗ್ಗೆ ಬಂದು ಸಾಕ ಸಾಯಂಕಾಲ ಕರ್ಕೊಂಡು 8 ಗಂಟೆ ಮನೆ ಹೋಗ್ತೀನಿ. ಯಾವಾಗ ಪಿಕ್ಚರ್ ಹೋಗೋಣ?
0: ನೀವು ಲಾಸ್ಟ್ ಟೈಮ್ ಅಲ್ಲಿ ನೋಡಿ ಫಿಲಂ ಯಾವ್ದು ಕೊನೆಯಲ್ಲಿ?
4: ಮಲ್ಲ.
0: ಮಲ್ಲ? ಯಾರ ಜೊತೆ? ಮೇಡಮ್ ಅವ್ರ ಜೊತೆನಾ? ಫ್ರೆಂಡ್ಸ್?
4: ನಾನು ನೆಂಟಿ ಮದ್ವೆ ಆದಾಗ 20 ವರ್ಷಕ್ ಮುಂಚೆ ಅದೇ ಲಾಸ್ಟ್.
0: ಅಯ್ಯೋ ದೇವ್ರೇ,
4: 22 ವರ್ಷ ಆಯ್ತು ಮದ್ವೆ ಆಗಿ, ಅವಾಗಲೂ ಲಾಸ್ಟ್.
0: ಹೌದಾ?
4: ಏನಕ್ಕ?
0: ಓಕೆ ಸೂಪರ್, ವೆರಿ ನೈಸ್ ಸರ್.
4: ಹೇಳಕ್ಕ
0: ಸರ್, ನಿಮ್ಗೆ ಯಾವ ಫಿಲಂ ಅಪ್ಪ ಅಂದ್ರೆ ಯಾವ ಫಿಲಂ ಹಾಕೊಡ್ಬೇಕು ನಿಮ್ಗೆ? ಸಂಪತ್ತಿಗೆ ಸವಾಲ್.
4: ಓ ಯಾರೇ ಕೂತಾಡಲಿ, ಓರೇ ಓರಾಡಲಿ, ನನ್ನಮ್ಮದಿಗೆ ತಂಗವಿಲ್ಲ, ನನಗೆ ಸಾಟಿ ಇಲ್ಲ, ಬಿಸಿಲು ಬಿಲುಕಾಯಿ ಚಳಿಗೆ ಅಲಕ್ಕದೆ ಮುಂದೆ ಸಾಗುವೆ.
0: ಎಲ್ಲರೂ ಅಕ್ಕಂದ್ರ ಸರ್ ನಿಮ್ಗೆ?
4: ಅಯ್ಯೋ ಯಾರಿಗಾರು ಬೆಲೆ ಕೊಡ್ಬೇಕಕ್ಕ, ಯಾವತ್ತ ಬೆಲೆ ಕೊಟ್ಟು ಬೆಲೆ ತಗೋಬೇಕು.
0: ಓಕೆ ಸರ್, ಓಕೆ.
4: ದೊಡ್ಡವಾಗಿ ಸಣ್ಣ ನೋಡಿ ಕರಿಬೇಕು.
0: ಸಂಪತ್ಗೆ ಸವಾಲ್ ಫಿಲಂ ನೋಡಿದೀರಾ? ಓಕೆ ಸರ್, ಒಳ್ಳೇದು,
4: ಆರಾಮಾಗಿ.
0: ಎಸ್ ಸರ್, ಎಸ್ ಸರ್, ಓಕೆ ಸೂಪರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ.
0: ನಮಸ್ತೆ ರಾಜು ಸರ್, ಹೇಗಿದ್ದೀರಿ?
5: ಆರಾಮಿದ್ದೀವಿ, ನೀವ್ ಹೇಗಿದ್ದೀರಿ? ತಿಂಡಿ ತಿಂದ್ರಾ?
0: ಹಾ ಸರ್, ಆಯ್ತು. ನಿಮ್ದಾಯ್ತಾ?
5: ತಿಂಡಿ ತಿಂದ್ರಿ?
0: ಬಿಸಿಬೇಳೆ ಬಾತ್ ಸರ್.
5: ನಮ್ಮನೆ ಕರ್ಕೊಂಡು ಹೋಗಿದ್ದ ನೀವು?
0: ಹೌದು ಸರ್, ಬೆಳಗಡೆ ಬೆಳಗ್ಗೆ ಬಂದಿದ್ದೆ, ನೀವ್ ಅಂಗಡಿಲಿ ಕೂತಿದ್ರಿ, ನಾ ಒಳಗಡೆ.
5: ನಮ್ಮನೆ ಅದೇ ಅನ್ಕೊಂಡು ಯಾವ್ದೋ ಬಾಕ್ಸ್ ಹೊರಗಡೆ ಕಳ್ಸಿಕೊಡ್ತಿರಲ್ಲ ಯಾರಿಗೆ ಅಂತ ನಿಮಗ?
0: ಎಸ್ ಸರ್.
5: ಮೇಡಮ್
0: ಸರ್, ನಿಮಗೆ ಅಮೆರಿಕ ಅಮೆರಿಕ ಫಿಲಮ್?
5: ಅಯ್ಯೋ ಬೇಡ ಮೇಡಮ್, ಅಮೆರಿಕದ ಹಾಡೆ ನನಗೆ ಗೊತ್ತಿಲ್ಲ. ಅಮೆರಿಕಾದೊಂದು ಲೈನ್ ಸಿಗುತ್ತೆ.
0: ಹೌದಾ? ಓಕೆ ಸರ್, ನಿಮ್ಗೆ ಯಾವ ಹೀರೋ ಇಷ್ಟ ಹೇಳಿ ಸರ್.
5: ನನಗೆ ತುಂಬಾ ಇಷ್ಟ ಅಂದ್ರೆ ವಿಷ್ಣುವರ್ಧನ್.
0: ವಿಷ್ಣುವರ್ಧನ್? ಓಕೆ. ವಿಷ್ಣುವರ್ಧನ್ ಅವ್ರದ್ದು ಯಾವ ಫಿಲಮ್? ಹೊಂಬಿಸಿಲು ಫಿಲಂ ಹಾಡಿ ಸರ್.
5: ಮಿಡಿತದ ಸಂಗೀತ ಇಂದು ಮಿಲನದ ಸಂಗೀತ ಸಂತೋಷ ಸಂತೋಷ ಸಂತೋಷ ಜೀವವೀಣೆ ಮಿಡಿತದ ಸಂಗೀತ. ಧನ್ಯವಾದ ಮೇಡಮ್.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಓಕೆ, ಕರೆ ಕಟ್ ಆಯಿತು. ಎಸ್ ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
6: ಹಲೋ. ನಮಸ್ತೆ.
0: ನಮಸ್ತೆ, ಯಾರಿದು?
6: ವಿಕಾಸ್, ವಿಕ್ಕಿ ಅಂತ.
0: ವಿಕಾಸ್ ಅಲಿಯಾಸ್ ವಿಕ್ಕಿ?
6: ವಿಕ್ಕಿ.
0: ವಿಕ್ಕಿ, ಓಕೆ. ವಿಕಾಸ್ ಅವ್ರು ಏನ್ ಮಾಡ್ಕೊಂಡಿರೋದು? ಒಳ್ಳೇದು ಸರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಶಿವಮೊಗ್ಗದವರ? ಸರ್, ನಿಮಗೆ ಒಂದು ಬಂದಿರುವಂತಹ ಸಿನಿಮಾದ ಹೆಸರು ಶ್ರೀರಾಮಚಂದ್ರ ಸರ್, ರವಿಚಂದ್ರನ್ ಅವರು.
6: ಶ್ರೀರಾಮಚಂದ್ರನ?
0: ಸುಂದರಿ ಕ್ಲೂ
6: ಕೊಡ್ಲಾ? ಗೊತ್ತಿಲ್ಲ ಮೇಡಮ್, ಅದು ಹೇಳ್ಬೇಕಲ್ಲ. ನಿರೀಕ್ಷ್ಮೆಂಟ್ ಮಾಡ್ಕೊಂಡು ಹೇಳ್ತಾ ಇದೆ.
0: ಶೋರ್ ಶೋರ್ ಶೋರ್. ನೆನ್ಪಾಯ್ತಾ?
6: ಆಯ್ತು.
0: ಹಾಡಿ.
6: ಸುಂದರಿ ಸುಂದರಿ ಸೀರ ಸುಂದರಿ ಸುಂದರಿ ನನ್ನ ಸುಂದರ ಮಗವನೊಮ್ಮೆ ನೋಡುವೆಯ. ಕಿನ್ನರಿ ಕಿನ್ನರಿ ಕಿನ್ನರಿ ಕಿನ್ನರಿ ನನ್ನ
0: ಮೋಹದ ಕಂಠದಲ್ಲಿ. ಓಕೆ, ಹರೆ. ಎಸ್, ವಿಕಾಸ್ ಅವ್ರಿಗೆ ಸಾಂಗ್ಸ್ ಎಲ್ಲ ಗೊತ್ತಿದೆ, ಆದರೆ ಲಿರಿಕ್ಸ್ ಗೊತ್ತಿಲ್ಲ ಅಂತ ಕರೆ ಕಟ್ ಮಾಡಿದ್ರು ಏನೋ. ಓಕೆ ಎಸ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಎಲ್ರಿಗೂ ಕೂಡ ಆ ಗೀತೆಗಳು ಗೊತ್ತಿರುತ್ತೆ, ಆದರೆ ಅದು ನಾನು ಆಗಲೇ ಹೇಳಿದಾಗ ಪರ್ಟಿಕ್ಯುಲರ್ ಆಗಿ ಹಾಡುವಾಗ ಆ ಗೀತೆ ಒಂದು ಸಾಹಿತ್ಯ ಆಚೆ ಈಚೆ ಆಗತ್ತೆ. ಎಸ್, ಕೆಲವೊಂದು ಟೈಮಲ್ಲಿ ನಮ್ಮನ್ನು ನಾವು ಪರೀಕ್ಷೆಗೆ ಒಳಪಡಿಸುವಂತಹ ಸಮಯದಲ್ಲಿ ಈ ರೀತಿಯ ಒಂದು ಸಿಚುವೇಶನ್ ಕೂಡ ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಸ್ನೇಹಿತರೆ, ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಕೂಡ ಆಯ್ತು. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ. ಸಂಜೆ ಕೂಡ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಭಾಗವಹಿಸಿ ನೀವು ಮಾತನಾಡ್ಬೋದು. ಜೊತೆಗೆ ಮೀನಾ ಮೇಡಮ್ ಅವರು ಎಸ್ ನನಗೂ ಕೂಡ ಒಂದು ಫಿಲಮ್ ಕೊಟ್ಟಿದ್ದಾರೆ, ಶುಭ ಮಂಗಳ ಫಿಲಮ್ದು. ಖಂಡಿತವಾಗ್ಲು ಸಮಟೈಮ್ಸ್ ನಮಗೂ ಕೂಡ ನಿಮ್ಮ ಥರನೇ ಆಗುತ್ತೆ. ಶುಭ ಮಂಗಳ ಫಿಲ್ಮಲ್ಲಿ ಸಾಕಷ್ಟು ಗೀತೆಗಳಿದ್ದಾವೆ, ತುಂಬ ಚಂದ ಚಂದ ಇದ್ದಾವೆ ಒಂದಕ್ಕಿಂತ ಒಂದು.

ಅನ್ನುವಂತಹ ಗೀತೆ ಇದೆ. ಹಾಗೆ ನಮಗೆ ಸೋಮಶೇಖರ್ ಸರ್ ಮೆಸೇಜ್ ಮಾಡಿದ್ದಾರೆ ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ. ಹಾಗೆ ಶಾಂತಾ ಮೇಡಮ್ ಅವರು ಕೂಡ ಸೊ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊನೆಯದಾಗಿ ಎರಡು ಲೈನ್ ಗೀತೆನ ಹಾಡುವುದರ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವ. ಸ್ವಲ್ಪ ಆಚೆ ಈಚೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿತ್ಯವು ತಾನುರಿದು ಲೋಕಕ್ಕೆ ದಿನಗರೆದು ಎಚ್ಚರಿಸೋ ಸೂ

0: ಥ್ಯಾಂಕ್ ಯು ಸೋ ಮಚ್. ಹಾಗೆ ಉಲ್ಲಾಸ್ ಸರ್ ಅವರು ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ. ಹಾಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಎಸ್ ಸ್ನೇಹಿತರೆ, ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮ ಒಟ್ಟಿಗಿರಲಿ. ನಮ್ಮ ರೇಡಿಯೋ ಶಿವಮೊಗ್ಗ ಕೂಡ ಜ್ಞಾನ ಮತ್ತು ಮನರಂಜನೆಯೊಂದಿಗೆ ಸದಾ ನಿಮ್ಮೊಟ್ಟಿಗೆ ಇರುತ್ತೆ ಅಂತ ಹೇಳ್ತಾ, ಇದೇ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ, ಕಥೆ ಹೇಳೋರು.

ಟೈಮಲ್ಲಿ ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ. ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ. ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ, ಒಂದು ತೆಗೆದರೆ ಇನ್ನೊಂದು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಂದು ತೆಗೆದರೆ ಇನ್ನೊಂದು. ಲುಹಿನ್ ಎಂಬ ರೈತನಿದ್ದ. ಅವನಿಗೆ ಒಬ್ಬ ಮಗನಿದ್ದ. ಅವನ ಹೆಂಡತಿ ಎರಡನೆಯ ಮಗನಿಗೆ ಜನ್ಮ ನೀಡಿ ಏನೋ ಕಾಯಿಲೆಯಿಂದ ತೀರಿಕೊಂಡ್ಲು. ತಬ್ಬಲಿ ಮಗು ಯೂಸ್ನನ್ನ ರೈತ ಮಮತಿಯಿಂದ ಬೆಳೆಸಿದ. ಆದ್ರೆ ಹಿರಿಯ ಮಗ ಚಾಯ್ಗೆ ತಮ್ಮನನ್ನ ಕಂಡ್ರೆ ಆಗದು. ಅವನು ಹುಟ್ಟಿದ ಕೂಡಲೇ ತಾಯಿಯನ್ನ ಕೊಂದನೆಂದು ಹಳಿಯುತ್ತಿದ್ದ. ಸಮಯ ಸಿಕ್ಕಾಗ ತಮ್ಮನಿಗೆ ಹೊಡೆದು ಹಿಂಸೆ ಕೊಡ್ತಾ ಇದ್ದ. ದೊಡ್ಡವನಾದ ಮೇಲೂ ಯೂಸ್ ಅಣ್ಣನ ಹಿಂಸೆಯನ್ನ ಸಹಿಸಿಕೊಳ್ಳುತ್ತಿದ್ದ. ತಂದೆಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಅವನು ಹೊಲದ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಿದ್ದ. ತಂದೆ ಗಳಿಸಿಟ್ಟಿದ್ದನ್ನೇ ಖರ್ಚು ಮಾಡುತ್ತಿದ್ದ ಚಾಯ್ ಒಂದು ಸಲವೂ ಹೊಲಕ್ಕೆ ಹೋಗಿ ತಂದೆಗೆ ನೆರವಾಗ್ತಾ ಇರಲಿಲ್ಲ. ಹೀಗಿರುವಾಗ ರೈತನಿಗೆ ಕೊನೆಗಾಲ ಸನ್ನಿಹಿತವಾಯಿತು. ತಾನು ಸತ್ತ ಬಳಿಕ ಹಿರಿಯ ಮಗ ಕಿರಿಯವನಿಗೆ ಒಂದಿಷ್ಟು ದಯಿ ತೋರದೆ ಮನೆಯಿಂದ ಹೊರಗೆ ಹಾಕಬಹುದು ಎಂಬುದು ಅವನಿಗೆ ಗೊತ್ತಿತ್ತು. ಹೀಗಾಗಿ ಚಾಯ್ ನನ್ನ ಸನಿಹಕ್ಕೆ ಕರೆದು, ಮಕ್ಕಳಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಂತೆ. ಆದರೂ ನಾನು ಸಾವಿನ ದುಃಖ ಆರುವ ಮೊದಲೇ ನೀನು ಅವನನ್ನ ಮನೆಯಿಂದ ಹೊರಗೆ ಹಾಕಬಹುದೆಂದು ನನಗೆ ಗೊತ್ತಿದೆ. ನಾನು ಗಳಿಸಿಟ್ಟ ಆಸ್ತಿಯಲ್ಲಿ ಅವನಿಗೆ ಸಮಪಾಲು ಕೊಡಲಾರೆ ಎಂಬುದು ತಿಳಿದಿದೆ. ಆದರೆ ಹೀಗೆ ಮಾಡುವಾಗ ಆ ಮನೆಯಲ್ಲಿ ನಿನಗೆ ಬೇಡ ಎಂದು ತಿರಸ್ಕರಿಸಿದ ಒಂದಾದರೂ ವಸ್ತುವನ್ನ ತಮ್ಮನಿಗೆ ಕೊಡುತ್ತಿ ಎಂದು ನನಗೆ ಮಾತು ಕೊಡು ಎಂದು ಹೇಳಿದ. ಚಾಯ್ ಹಾಗೆ ಮಾಡುವುದಾಗಿ ವಾಶಿ ಕೊಟ್ಟ. ಬಳಿಕ ರೈತ ಕೊನೆಯುಸಿರೆಳೆದ. ತಂದೆ ಹೇಳಿದಂತೆಯೇ ಚಾಯ್ ಇವನನ್ನ ಬಳಿಗೆ ಕರೆದು ಅಪ್ಪ ಏನು ಹೇಳಿದರೆಂದು ಕೇಳಿಸಿಕೊಂಡೆ ತಾನೆ. ನನಗೆ ಬೇಡವಾದ ತಿರಸ್ಕರಿಸಿದ ಒಂದು ವಸ್ತುವನ್ನ ನಿನಗೆ ಕೊಟ್ಟು ಕಳಿಸಬೇಕು ಎಂದಿದ್ದಾರೆ. ಅದು ಅಂಗಳದ ಮೂಲೆಯಲ್ಲಿರುವ ಆ ನಜ್ಜುಗುಜ್ಜಾದ ಹಂಡೆ. ಅದು ನನಗೆ ಉಪಯೋಗವಿಲ್ಲ. ಅದನ್ನ ತೆಗೆದುಕೊಂಡು ಮನೆಗೆ ಬೆನ್ನು ಹಾಕಿ ಹೋಗಿಬಿಡು. ಈ ಕಡೆ ಇನ್ನು ತಲೆ ಕೂಡ ಹಾಕಿ ಮಲಗಬೇಡ ಎಂದು ಹೇಳಿದ. ಹಂಡೆಯನ್ನ ಅವನ ಹೆಗಲ ಮೇಲಿಟ್ಟು ಹೊರಗೆ ಕಳುಹಿಸಿದ. ಯೂಂತನ ದುರಾದೃಷ್ಟಕ್ಕಾಗಿ ದುಃಖಿಸಲಿಲ್ಲ. ಕಾಡಿನಿಂದ ಮರದ ಕಂಬಗಳನ್ನ ತಂದ. ಹಸಿರೆಲೆ ಬೀಳುಗಳನ್ನ ಬಳಸಿ ಒಂದು ಮನೆ ಕಟ್ಟಿದ. ಕೈಯಲ್ಲಿದ್ದ ಕುಡುಗೋಲನ್ನ ಹಂಡೆಯೊಳಗೆ ಹಾಕಿ ಮನೆಯೊಳಗೆ ತೆಗೆದುಕೊಂಡು ಹೊರಟಾಗ ಹಂಡೆಯೊಳಗಿಂದ ಒಂದು ತೆಗೆದರೆ ಇನ್ನೊಂದು ಎಂಬ ಮಾತು ಕೇಳಿತು. ಯಾರು ಮಾತನಾಡುತ್ತಿರುವುದೆಂದು ನೋಡಲು ಒಳಗೆ ಇಣುಕಿದ. ಎರಡು ಕುಡುಗೋಲುಗಳು ಕಾಣಿಸಿದವು. ಅಚ್ಚರಿಯಿಂದ ಒಂದನ್ನ ತೆಗೆದ. ಇನ್ನೆರಡು ಒಳಗೆ ಕಾಣಿಸಿತು. ಆಗ ಅವನಿಗೆ ಒಂದು ಸತ್ಯ ಗೊತ್ತಾಯಿತು. ಪಾತ್ರೆಯೊಳಗೆ ಯಾವುದೇ ವಸ್ತುವನ್ನ ಹಾಕಿದರೂ ಅದು ಎರಡಾಗುವ ಮಹಿಮೆ ಪಡೆದಿದೆ ಅಂತ. ಒಂದನ್ನ ತೆಗೆದರೆ ಮತ್ತೊಂದು ತಾನಾಗೆ ಸೃಷ್ಟಿಯಾಗುವ ಗುಣ ಅದಕ್ಕಿತ್ತು. ಆಮೇಲೆ ಅವನು ತಡ ಮಾಡಲಿಲ್ಲ. ಕೆಲಸ ಮಾಡಿ ಸಿಕ್ಕಿದ್ದ ಒಂದು ನಾಣ್ಯವನ್ನ ಅದರಲ್ಲಿ ಹಾಕಿದ. ಎರಡಾಯಿತು. ಒಂದೊಂದಾಗಿ ತೆಗೆಯುತ್ತಾ ಕುಳಿತ. ಸಾಯಂಕಾಲದ ಹೊತ್ತಿಗೆ ಹಣದ ರಾಶಿಯೇ ಕಾಣಿಸಿತು. ಅದರಿಂದ ಹೊಲ ಗದ್ದೆಯನ್ನ ಖರೀದಿಸಿದ. ಹೊಸ ಮನೆ ಕಟ್ಟಿದ್ದ. ಸುಖವಾಗಿದ್ದ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಏನು ಅನ್ನೋದನ್ನ ನೋಡೋಣ. ಆದ್ರೆ

ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದೆ. ನಾನು ನಿಮಗಾಗಿ ಇವತ್ತು ಹೇಳ್ತಾ ಇರುವಂತಹ ಕಥೆ ಒಂದು ತೆಗೆದರೆ ಇನ್ನೊಂದು ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಸೊ ಕಥೆಯನ್ನು ಮುಂದುವರಿಸೋಣ. ಚಾಯ್ ಅದೇ ಊರಿನ ಹುಡುಗಿಯನ್ನು ಮದುವೆಯಾಗಿದ್ದ. ಅವನ ಹೆಂಡತಿಯ ತಾಯಿಗೆ ಇವನ್ ಸಿರಿವಂತನಾದ ವಿಷಯ ತಿಳಿಯಿತು. ಅಳಿಯನ ಬಳಿಗೆ ಓಡಿದಳು. ಮೂಢ ಅವಿವೇಕಿ, ಯಾವುದಕ್ಕೂ ಆಗದ ವಸ್ತುವನ್ನ ತಮ್ಮನಿಗೆ ಕೊಡು ಅಂದ್ರೆ ಹೀಗ ಮಾಡುವುದು ಎಂದು ಮುದುಕಿ ಅತ್ತೆ ತಲೆ ಚಚ್ಚಿಕೊಂಡು ಹಂಡೆಯ ಮಹಿಮೆಯನ್ನ ವರ್ಣಿಸಿದಳು. ನೀನು ನಿನ್ನ ಎಲ್ಲಾ ಆಸ್ತಿಯನ್ನು ತಮ್ಮನಿಗೆ ಕೊಟ್ಟಿದ್ರೂ ಪರವಾಗಿರ್ಲಿಲ್ಲ, ಆ ಹಂಡೆಯನ್ನ ನೀನೇ ಇರಿಸಿಕೊಳ್ಬೇಕು. ತಪ್ಪಿದ್ರೆ ನನ್ನ ಮಗಳನ್ನ ಕರೆದುಕೊಂಡು ಹೋಗುತ್ತೇನೆ ಎಂದು ತಾಕೀತು ಮಾಡಿದಳು. ಚಾಯ್ ತಮ್ಮನ ಬಳಿಗೆ ಹೋಗಿ ತನ್ನಲ್ಲಿರುವ ಸಮಸ್ತ ಆಸ್ತಿಯನ್ನು ಅವನಿಗೆ ಕೊಟ್ಟು ಹಂಡೆಯೊಂದಿಗೆ ಮನೆಗೆ ಬಂದ. ಅದನ್ನ ಕೇಳಿದ ಕೂಡಲೇ ಒಂದಕ್ಕೆರಡು ಪಡೆಯುವ ಆತುರದಲ್ಲಿ ಮುದುಕಿ ಹಂಡೆಯೊಳಗೆ ಎಷ್ಟು ಜಾಗವಿದೆ ಎಂದು ನೋಡಲು ಒಳಗೆ ಬಾಗಿದಳು. ಆಗ ಅನಾಮತ್ತಾಗಿ ತಲೆ ಕೆಳಗಾಗಿ ಅದರೊಳಗೆ ಬಿದ್ಲು. ಅಯ್ಯೋ, ನನ್ನನ್ನ ಮೇಲಕ್ಕೆತ್ತಿ, ಉಸಿರು ಗಟ್ಟುತ್ತಿದೆ ಎಂದು ಕೂಗಿದ್ಲು. ಪಾತ್ರೆಯೊಳಗಿಂದ ಯಾರೋ ಒಂದು ತೆಗೆದ್ರೆ ಇನ್ನೊಂದು ಎಂದು ಹೇಳಿದ ಹಾಗೆ ಕೇಳಿಸಿತು. ಚಾಯ್ ಮತ್ತೆ ಅವನ ಹೆಂಡತಿ ತುಂಬಾ ತೂಕವಾಗಿದ್ದ ಮುದುಕಿಯ ಕಾಲುಗಳನ್ನ ಹಿಡಿದು ಬಹು ಪ್ರಯಾಸದಿಂದ ಹೊರಗೆ ತೆಗೆದ್ರು. ಆಗ ಒಳಗಿಂದ ಉಸಿರು ಗಟ್ಟುತ್ತಿದೆ, ಕಾಪಾಡಿ ಎಂದು ಅವಳು ಕೂಗು ಕೇಳಿಸಿತು. ಅದೇ ಅವಸ್ಥೆಯಲ್ಲಿ ಇನ್ನೊಬ್ಬಳು ಮುದುಕಿ ಕಾಣಿಸಿದ್ಲು. ಅವಳನ್ನ ಪ್ರಯತ್ನ ಪಟ್ಟು ತೆಗೆದಾಗ ಇನ್ನೊಬ್ಬಳು. ಸಂಜೆಯಾಗುವಾಗ ಇಡೀ ಮನೆಯಲ್ಲಿ ಮುದುಕಿಯರೇ ತುಂಬಿ ಹೋಗಿದ್ರು. ಒಳಗೆ ಇನ್ನೊಬ್ಬಳು ಕೂಗುತ್ತಿರೋದು ಕಂಡು ಚಾಯಿ ಮತಿಗೆಟ್ಟು ತಲೆಗೆ ಕೈ ಹೊತ್ತು ಕುಳಿತ. ಒಂದು ಅದ್ಭುತವಾಗಿ ಅದ್ಭುತವಾಗಿರೋ ಕಥೆ ಇದೆ ಅಲ್ವಾ? ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ಈ ಕಥೆ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686092968609 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟೇ ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
1: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ

0: ನಂಗೆ ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಆವೀರ್ಭದ್ರ, ಈ ಕಲಿಗಾಲದಾಗ ಪರಮೇಶ್ವರನಾದ ಶಿವನು ಕೈಲಾಸದಿಂದ ಭೂಲೋಕವನ್ನು ದಿಟ್ಟಿಸಿ ನೋಡಲಾಗಿ ಸೈಟ್ ಕೊಡಿಸ್ತೇವ್ರಿ, ಸಾಲ ಕೊಡಿಸ್ತೇವ್ರಿ, ಸರ್ಕಾರಿ ನೌಕರಿ ಕೊಡಿಸ್ತೇವು, ಬೆಕ್ಕಾತ್ ಕಾಲೇಜಿನಾಗ ಸೀಟ್ ಕೊಡಿಸ್ತೇವು ಅಂತ ಕಿವಿಯಾಗ ಹೂವ ಹಣೆಯಾಗ ತಿಲಕ ಇಡ್ತಾ ಇರತಕ್ಕಂತ ಸಂದರ್ಭದಾಗ

ಕಣ್ಣಿನಲ್ಲಿ ಅಳುತ್ತಾ ವಿಠಲ ರಂಗ, ನಾನು ಮಾಡಿದ ಪುಣ್ಯ ನಿನಗೆ ರೀಚೇ ಆಗಿಲ್ವ ತಂದೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and marginal.

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸುಸ್ವಾಗತ. ನಾನು ಕೆಜೆ ಕೊಟ್ರಗೌಡ, ತೂಲಹಳ್ಳಿ. ಇಂದಿನ ಬಾಬಾ ಸಾಹೇಬರ ಅರಿವಿನ ಪಯಣದ ವಿಷಯ ಅಮೆರಿಕದ ಜಂಟಿ ಮೈಕಾ ಮಿಷನ್ ಹಾಗೂ ಲೋಹ ಶೇಖರಣೆ ಕಂಪನಿಗೆ ಮೈಕಾ ರಫ್ತಿನ ಏಕಸ್ವಾಮ್ಯದ ಕುರಿತು. ಈ ವಿಷಯವು 1943 ಫೆಬ್ರವರಿ 13 ಭಾರತದ ಲೋಕಸಭಾ ಕಲಾಪದಲ್ಲಿ ಅಂದಿನ ಕಾರ್ಮಿಕ ಸಚಿವರಾಗಿದ್ದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಂಗಾಳದಿಂದ ಆಯ್ದು ಬಂದಿದ್ದಂತಹ ಮಾರ್ವಾಯ್ ಅಸೋಸಿಯೇಷನ್ ಪ್ರತಿನಿಧಿ ಬಾಬು ಬೈಜುನಾಥ ಬಜೋರಿಯಾ ಅವರ ನಡುವೆ ಚರ್ಚಿಸಲ್ಪಡುತ್ತದೆ. ಈ ವಿಷಯನಿಷ್ಠ ಚರ್ಚೆಯನ್ನು ಬಾಬು ಬೈಜುನಾಥ ಬಜೋರಿಯಾ ಅವರು ಅಂಬೇಡ್ಕರ್ ಅವರಿಗೆ ಪ್ರಶ್ನಿಸುವ ಮೂಲಕ ಆರಂಭಿಸುತ್ತಾರೆ. ಬಾಬು ಬೈಜುನಾಥ ಬಜೋರಿಯಾ ಅವರು ಪ್ರಶ್ನಿಸುತ್ತಾರೆ, ಮಾನ್ಯ ಕಾರ್ಮಿಕ ಸದಸ್ಯರು, ಅಭ್ರಕದ ಅದಿರಿನ ರಫ್ತು ವ್ಯವಹಾರ ಜಂಟಿ ಮೈಕಾ ಹಾಗೂ ಮೈಕಾ ಮಿಷನ್ ಲೋಹ ಶೇಖರಣೆ ಕಂಪನಿಗೊಂದಕ್ಕೆ ಹೊರ ದೇಶಗಳಿಗೆ ರಫ್ತು ಮಾಡುವ ಕಾರ್ಯವನ್ನು ನೀಡಿರುವುದು ಸತ್ಯವೇ? ಭಾರತದಿಂದ ರಫ್ತು ಮಾಡಲು ಬೇರೆ ಯಾವ ಕಂಪನಿಗಳಿಗೂ ಏಕೆ ಅವಕಾಶ ನೀಡಿಲ್ಲ ಎಂದು ತಿಳಿಸುವಿರೋ? ಬಾಬು ಬೈಜುನಾಥ ಬಜೋರಿಯಾ ಅವರ ಈ ಪ್ರಶ್ನೆಗೆ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಲ್ಲ ಎಂದು ಉತ್ತರ ನೀಡುತ್ತಾರೆ. ತದನಂತರ ಬಜೋರಿಯಾ ಅವರು ತಮ್ಮ ಎರಡನೇ ಪ್ರಶ್ನೆಯನ್ನ ಮುಂದಿಡುತ್ತಾರೆ. ಮೇಲಿನ ಪ್ರಶ್ನೆಗೆ ಸಕಾರಾತ್ಮಕ ಉತ್ತರವಿದ್ದಲ್ಲಿ ಅದಕ್ಕೆ ಕಾರಣಗಳೇನು ಎಂದು ತಿಳಿಸಬಲ್ಲಿರಾ? ಕೇವಲ ಮೇಲೆ ತಿಳಿಸಲಾದ ವಿದೇಶಿ ಕಂಪನಿಗೆ ಮಾತ್ರ ಏಕೆ ಈ ಕಾರ್ಯ ನೀಡಲಾಯಿತು? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ಹೀಗೆ ಉತ್ತರಿಸುತ್ತಾರೆ, ಈ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ತದನಂತರ ಬಜೋರಿಯಾ ಅವರು ತಮ್ಮ ಮುಂದಿನ ಮೂರನೇ ಪ್ರಶ್ನೆಯನ್ನ ಸದನದಲ್ಲಿ ಮುಂದಿಡ್ತಾರೆ. ಸದಸ್ಯರ ಗಮನಕ್ಕೆ ಈ ವಿಷಯ ಬಂದಿವೆಯೇ? ಈ ವಿಧವಾದ ಕಡಿಮೆ ಬೆಲೆ ಗುತ್ತಿಗೆ ನೀಡುವುದರಿಂದ ಭಾರತದ ಅಭ್ರಕವನ್ನು ಕಡಿಮೆ ಬೆಲೆಗೆ ಕೊಂಡು ಅಮೆರಿಕ ಹಾಗೂ ಇತರ ಮಾರುಕಟ್ಟೆಗಳಲ್ಲಿ ಮಾರಿ ಅಧಿಕ ಲಾಭ ಪಡೆಯುತ್ತಾರೆ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ವಿವರಣಾತ್ಮಕವಾದ ಉತ್ತರವನ್ನು ನೀಡುತ್ತಾರೆ. ಸರ್ಕಾರದಿಂದ ನಿಗದಿತವಾದ ಬೆಲೆ ಮುಂಚಿತವಾಗಿಯೇ ನಿರ್ಧಾರವಾಗಿದ್ದು ಅದನ್ನೇ ಜಂಟಿ ಮೈಕಾ ಮಿಷನ್ ಅವರು ಪಡೆಯುತ್ತಾರೆ. ಅವರು ನೀಡುತ್ತಿರುವ ಬೆಲೆಯು ಭಾರತ ಸರ್ಕಾರದ ದೃಷ್ಟಿಯಲ್ಲಿ ಸೂಕ್ತವಾಗಿದೆ. ಅವರು ನೀಡುತ್ತಿರುವ ಬೆಲೆಗಳು ಹೆಚ್ಚು ಅಥವಾ ಅಧಿಕವಾಗಿ ಇಲ್ಲವೇ ನಿಗದಿತ ಬೆಲೆಗಳಿಗೆ ಸಮಾನವಾಗಿವೆ. ಮುಂದುವರಿದು ಮಿಷನ್ ದೊರೆಯಬಹುದಾದ ಎಲ್ಲಾ ವಿಧವಾದ ಅಭ್ರಕವನ್ನೂ ಖರೀದಿಸಲು ಸಿದ್ಧವಿದೆ. ಇದು ವಾಸ್ತವಿಕವಾಗಿ ದೊರೆಯಬಹುದಾದ ಎಲ್ಲಾ ಅಭ್ರಕದ ಸಂಗ್ರಹವು ಮಾರುಕಟ್ಟೆಗೆ ಬರುವಲ್ಲಿ ಸಹಕಾರಿಯಾಗುತ್ತದೆ. ಲೋಹ ಶೇಖರಣೆ ಸಂಸ್ಥೆಯು ಭಾರತದಿಂದ ಅಭ್ರಕವನ್ನು ಖರೀದಿಸುತ್ತಿಲ್ಲ. 1940-42 ಅದು ಹಲವು ವಿವಿಧ ಅಭ್ರಕವನ್ನು ಭಾರತ ಸರ್ಕಾರದಿಂದ ಖರೀದಿಸಿತ್ತು. ಅದು 1941 ಅಧಿಕ ಉತ್ಪಾದನೆಯ ಫಲಿತಾಂಶವಾಗಿತ್ತು. ಆಗ ಅವರು ನೀಡಿದ ಬೆಲೆಯು ಸೂಕ್ತ ಹಾಗೂ ಸಮಂಜಸವಾಗಿತ್ತು. ಜಂಟಿ ಮೈಕಾ ಮಿಷನ್ ಕಂಪನಿಯೇ ಆಗಲಿ ಅಥವಾ ಲೋಹಗಳ ಶೇಖರಣೆಯ ಕಂಪನಿಯೇ ಆಗಲಿ ಹೆಚ್ಚು ಲಾಭ ಗಳಿಸುತ್ತಿಲ್ಲ ಎಂದು ಉತ್ತರಿಸುತ್ತಾರೆ. ತದನಂತರ ಬೈಜುನಾಥ ಬಜೋರಿಯಾ ಅವರು ಪುನಃ ಪ್ರಶ್ನೆಯನ್ನು ಮುಂದಿಡುತ್ತಾರೆ, ಈ ಕಂಪನಿಗಳು ಸರ್ಕಾರದ ಒಡೆತನದಲ್ಲಿವೆಯೇ ಅಥವಾ ಖಾಸಗಿ ಕಂಪನಿಗಳೇ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ಹೀಗೆ ಉತ್ತರಿಸುತ್ತಾರೆ, ಜಂಟಿ ಮೈಕಾ ಮಿಷನ್ ಸರ್ಕಾರದ ಒಡೆತನಕ್ಕೆ ಸೇರಿದೆ. ಅದು ಬ್ರಿಟಿಷ್ ಹಾಗೂ 3 ಅಮೆರಿಕದ ಸದಸ್ಯರಿಂದ ತಲಾ 3 ಒಡಗೂಡಿದ್ದು ಬ್ರಿಟಿಷ್ ಹಾಗೂ ಅಮೆರಿಕ ಸರ್ಕಾರಗಳಿಂದ ನೇಮಕ ಹೊಂದಿದ್ದಾರೆ. ಒಬ್ಬ ಬ್ರಿಟಿಷ್ ಸದಸ್ಯರು ಅಧ್ಯಕ್ಷರಾಗಿದ್ದಾರೆ. ಮಿಷನ್ ಅವರು ಬ್ರಿಟಿಷ್ ಸರ್ಕಾರದ ಸರಬರಾಜು ಇಲಾಖೆಯ ಪರವಾಗಿ ಖರೀದಿಸಿದರೆ ಲೋಹ ಶೇಖರಣೆ ಕಂಪನಿಯು ಆರ್ಥಿಕ ಪುನರ್ ನಿರ್ಮಾಣ ನಿಗಮದಿಂದ ನಿರ್ಮಾಣಗೊಂಡ ಈ ಕಂಪನಿ ಅಮೆರಿಕ ಸರ್ಕಾರದ ಪರವಾಗಿ ಖರೀದಿಸುತ್ತಿದೆ. ಈ ಕಂಪನಿಯು ಆರ್ಥಿಕ ಪುನರ್ ನಿರ್ಮಾಣ ನಿಗಮದ ನಿಯಮಾವಳಿ 5 ಉಪವಿಧಿ 1 ಅಡಿಯಲ್ಲಿ ಅಮೆರಿಕಕ್ಕಾಗಿ ಅಭ್ರಕವನ್ನ ಖರೀದಿಸುತ್ತಿದೆ. ಅಂಬೇಡ್ಕರ್ ಅವರು ಬಜೋರಿಯಾ ಅವರ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸುತ್ತಾರೆ. ತದನಂತರ ಅಂಬೇಡ್ಕರ್ ಹಾಗೂ ಬಜೋರಿಯಾ ಅವರ ನಡುವೆ ಪುನಃ ಈ ಪ್ರಶ್ನೋತ್ತರ ಚರ್ಚೆ ನಡೆಯುತ್ತೆ. ಬಜೋರಿಯಾ ಅವರು ಕೇಳ್ತಾರೆ, ಆದ್ರೆ ತಾವು ಆಗಲೇ ನನ್ನ ಮೊದಲನೇ ಪ್ರಶ್ನೆಗೆ ಇಲ್ಲ ಎಂದು ಹೇಳಿರುವಿರಲ್ಲ. ಅಂಬೇಡ್ಕರ್ ಹೇಳ್ತಾರೆ, ಹೌದು. ಪುನಃ ಬಜೋರಿಯಾ ಅವರು ಮುಂದುವರಿಸ್ತಾರೆ, ಅಂದ್ರೆ ಬೇರೆ ಕಂಪನಿಗಳು ಭಾರತದಿಂದ ಮೈಕಾ ಅದಿರನ್ನು ರಫ್ತು ಮಾಡಬಹುದೆಂದಾಯ್ತಲ್ಲವೇ
ಈ ಪ್ರಶ್ನೆಗೆ ಅಂಬೇಡ್ಕರ್, ಅದಕ್ಕೆ ಅಡ್ಡಿ ಇಲ್ಲ, ಆದರೆ ಕೆಲವು ಷರತ್ತುಗಳನ್ನು ನಿಗದಿಪಡಿಸಲಾಗಿದೆ. ಪುನಃ ಬಜೋರಿಯಾ ಅವರು ಮುಂದುವರಿಸ್ತಾರೆ, ನನ್ನ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಜಂಟಿ ಮೈಕಾ ಮಿಷನ್ ಅವರು ಗುಣಮಟ್ಟವನ್ನು ಹೆಚ್ಚಿಸಿರುವುದು ಹಾಗೂ ಬೆಲೆಯನ್ನು ತಗ್ಗಿಸಿರುವುದು ಸದಸ್ಯರ ಗಮನಕ್ಕೆ ಬಂದಿದೆಯೇ? ಅಂಬೇಡ್ಕರ್ ಅವರು ಉತ್ತರಿಸ್ತಾರೆ, ಇಲ್ಲ. ಈ ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆಯಲ್ಲಿ ದೊರೆಯುವುದು ಎಂದು ಹೇಳ್ತಾರೆ. ಪುನಃ ಬಾಬು ಬೈಜುನಾಥ ಬಜೋರಿಯಾ ಅವರು ಈ ವಿಷಯದ ಕುರಿತಾಗಿ ಮತ್ತೆ ಪ್ರಶ್ನಾವಳಿಯನ್ನ ಮುಂದುವರಿಸ್ತಾರೆ. ಇದು ಫೆಬ್ರವರಿ 16, 1943 ಲೋಕಸಭಾ ಕಲಾಪದಲ್ಲಿ ಇದೇ ವಿಷಯದ ಕುರಿತಾಗಿ ಪುನಃ ಬಾಬು ಬೈಜುನಾಥ ಬಜೋರಿಯಾ ಅವರು ತಮ್ಮ ಪ್ರಶ್ನೆಯನ್ನ ಕೇಳ್ತಾರೆ. ಜಂಟಿ ಮೈಕಾ ಮಿಷನ್ ಕಂಪನಿಯು ಈ ದೇಶದ ಅಭ್ರಕದ ರಫ್ತಿನ ಮೇಲೆ ಎಂದಿನಿಂದ ನಿಯಂತ್ರಣ ಪಡೆಯಿತು ಎಂದು ಮಾನ್ಯ ಕಾರ್ಮಿಕ ಸದಸ್ಯರು ತಿಳಿಸಬಲ್ಲಿರೆ? ಅಲ್ಲದೆ ಅವರು ಭಾರತ ಸರ್ಕಾರಕ್ಕೆ ಭಾರತದಲ್ಲಿ ಉತ್ಪಾದನೆ ಹೊಂದುವ ಎಲ್ಲಾ ಅಭ್ರಕವನ್ನು ಖರೀದಿಸುವ ಬಗೆಗೆ ಮುಚ್ಚಳಿಕೆ ನೀಡಿದ್ದು ಯಾವಾಗ? ಈ ಪ್ರಶ್ನೆಗೆ ಗೌರವಾನ್ವಿತ ಬಿ ಆರ್ ಅಂಬೇಡ್ಕರ್ ಅವರು ಹೀಗೆ ಉತ್ತರಿಸ್ತಾರೆ. ಈ ದೇಶದಿಂದ ಅಭ್ರಕದ ರಫ್ತಿನ ಕಾರ್ಯವನ್ನು ಜಂಟಿ ಮೈಕಾ ಮಿಷನ್ ಅವರು ವಹಿಸಿಕೊಂಡಿಲ್ಲ. ಅದು ಯಾವುದೇ ಶುಚಿಗೊಳಿಸಿದ ಹಾಗೂ ನಿರ್ದಿಷ್ಟ ಮಟ್ಟದ ಹಾಗೂ ವಿವಿಧ ಮಟ್ಟದ ವ್ಯಾಪಾರ ದೃಷ್ಟಿಯಿಂದ ಮನ್ನಣೆಗೊಳ್ಳಬಹುದಾದ ಅಭ್ರಕವನ್ನು ಖರೀದಿಸಲು ಸಿದ್ಧರಿದ್ದಾರೆ. ಪುನಃ ಬಜೋರಿಯಾ ಅವರು ತಮ್ಮ ಪ್ರಶ್ನೆಯನ್ನು ಮುಂದುವರಿಸ್ತಾರೆ. ನನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಸಕಾರಾತ್ಮಕವಾಗಿದ್ದರೆ ಈ ದಿಶೆಯಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳೇನು? ಆಗ ಅಂಬೇಡ್ಕರ್ ಅವರು ಉತ್ತರಿಸ್ತಾರೆ, ಅವರು ನೀಡಿದ ಮುಚ್ಚಳಿಕೆಯ ಬಗೆಗೆ ಸರ್ಕಾರಕ್ಕೆ ಯಾವ ಸಂದೇಹವೂ ಇಲ್ಲ. ಪುನಃ ಬಜೋರಿಯಾ ಅವರು ತಮ್ಮ ಪ್ರಶ್ನೆಯನ್ನು ಮುಂದುವರಿಸ್ತಾರೆ, ಮಾನ್ಯ ಸದಸ್ಯರ ಗಮನಕ್ಕೆ ಈ ವಿಷಯಗಳು ಬಂದಿವೆಯೋ? ಜಂಟಿ ಅಭ್ರಕ ಮಿಷನ್ ಅವರು ಕೇವಲ ನಿರ್ದಿಷ್ಟ ಗುಣಾಂಶ ಹೊಂದಿದ ಅಭ್ರಕದ ಅದಿರನ್ನು ಮಾತ್ರ ಕೊಳ್ಳಲು ಸಿದ್ಧರಿದ್ದು ಬೇರೆ ವರ್ಗದ ಅಭ್ರಕವನ್ನ ಖರೀದಿಸಲು ನಿರಾಕರಿಸಿದ್ದಾರೆ. ಅವು ಯಾವುವೆಂದರೆ ಕನಿಷ್ಠ ಮಟ್ಟದ ಮುರುಕುಗಳು ಹಾಗೂ ಉಂಡೆಯಾಗಿರುವ ಅಭ್ರಕ ಮೈಕಾ. ಅನೇಕ ಬಾರಿ ನಿರ್ದಿಷ್ಟ ಗುಣಮಟ್ಟದ ಅಭ್ರಕವನ್ನೂ ಖರೀದಿಸಲು ಅದು ನಿರಾಕರಿಸಿದೆ. ಈ ಪರಿಣಾಮದಿಂದಾಗಿ ಭಾರತದ ವರ್ತಕರಲ್ಲಿ ಮಾರಲಾಗದ ಅಭ್ರಕದ ಸಂಗ್ರಹಣೆಯ ಮಟ್ಟ ಹೆಚ್ಚಿದೆ. ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ಹೀಗೆ ಉತ್ತರವನ್ನು ನೀಡುತ್ತಾರೆ, ವಿಶ್ವ ರಾಷ್ಟ್ರ ಸಂಸ್ಥೆಯಲ್ಲಿ ವ್ಯಾಪಾರವಾಗಬಲ್ಲ ನಿರ್ದಿಷ್ಟ ಮಟ್ಟದ ಅಭ್ರಕವನ್ನೇ ಮಿಷನ್ ಅವರು ಖರೀದಿಸುತ್ತಾರೆ. ಸರ್ಕಾರದ ಆಜ್ಞೆಗಳಿಗೆ ವಿರೋಧವಾಗದಂತೆ ನಿರ್ದಿಷ್ಟ ಮಟ್ಟದ ಅಭ್ರಕವನ್ನು ತಟಸ್ಥ ರಾಷ್ಟ್ರಗಳಿಗೆ ಮಾರಾಟ ಮಾಡಬಹುದು. ಆದರೆ ತನ್ನ ಗುಣಮಟ್ಟಕ್ಕೆ ಬಾರದೇ ಹೋದ ಮೈಕಾವನ್ನು ಖರೀದಿಸಲು ಮಿಷನ್ ನಿರಾಕರಿಸುತ್ತದೆ. ಮಾರಾಟವಾಗದೇ ಉಳಿದಿರುವ ಅಭ್ರಕದ ಅಪಾರ ಮೈಕಾ ಸಂಗ್ರಹದ ಬಗೆಗೆ ಸರ್ಕಾರಕ್ಕೆ ಮಾಹಿತಿಯೇ ಇಲ್ಲ ಎಂದು ಉತ್ತರಿಸ್ತಾರೆ. ಪುನಃ ಬಜೋರಿಯಾ ಅವರು ಚರ್ಚೆಯನ್ನ ಮುಂದುವರಿಸ್ತಾರೆ ತಮ್ಮ ಪ್ರಶ್ನೆಯ ಮೂಲಕ. ಜಂಟಿ ಮೈಕಾ ಮಿಷನ್ ಅವರಿಂದ ಖರೀದಿಸಲಾರದೇ ಉಳಿದು ಹೋದ ಸಂಗ್ರಹದ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ಹೀಗೆ ಹೇಳ್ತಾರೆ, ಮಿಷನ್ ಅವರಿಂದ ಖರೀದಿ ಮಾಡಲಾಗದ ಗುಣಮಟ್ಟದ ಅಭ್ರಕವು ವಿಶ್ವ ರಾಷ್ಟ್ರ ಸಂಸ್ಥೆಯ ಮಟ್ಟಗಳಲ್ಲಿ ಮಾರಾಟವಾಗಲಾರದು. ಆದುದರಿಂದಾಗಿ ಸರ್ಕಾರವು ಆ ವಿಧದ ಅಭ್ರಕದ ಮಾರಾಟಕ್ಕೆ ಉದ್ಯಮಿಗಳಿಗೆ ಸಹಾಯ ಮಾಡಲಾರದು. ಹಲವು ಬಾರಿ ಆಕಸ್ಮಿಕವಾಗಿ ತಟಸ್ಥ ರಾಷ್ಟ್ರಗಳಲ್ಲಿ ಅದು ಮಾರಾಟವಾಗಲೂಬಹುದು. ಹೀಗಾಗಿ ಸರ್ಕಾರದ ಆಜ್ಞೆಗೆ ವಿರೋಧವಾಗದ ರೀತಿಯಲ್ಲಿ ಆ ವಿಧವಾದ ಮೈಕಾ ಮಾರಾಟಕ್ಕೆ ಪರವಾನಿಗೆ ನೀಡಲು ಸರ್ಕಾರಕ್ಕೆ ಏನೂ ಅಭ್ಯಂತರವಿಲ್ಲ ಎಂದು ಉತ್ತರಿಸ್ತಾರೆ. ಪುನಃ ಬಜೋರಿಯಾ ಅವರು ಇದೇ ವಿಷಯದ ಕುರಿತಾಗಿ ಮತ್ತೊಂದು ಪ್ರಶ್ನೆ ಹಾಕ್ತಾರೆ, ಈ ವಿಧವಾದ ಸಂಗ್ರಹವನ್ನು ಅಮೆರಿಕ ಹಾಗೂ ಇತರ ದೇಶಗಳಿಗೆ ರಫ್ತು ಮಾಡಲು ಬೇರೆ ಖಾಸಗಿ ಕಂಪನಿಗಳಿಗೆ ಪರವಾನಗಿ ನೀಡಲು ಸರ್ಕಾರ ಸಿದ್ಧವಿದೆಯೇ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ಉತ್ತರಿಸ್ತಾರೆ, ಖಾಸಗಿ ಸಂಸ್ಥೆಗಳಿಂದ ಅಭ್ರಕದ ರಫ್ತಿಗೆ ನಿರ್ಬಂಧವಿಲ್ಲ. ವಿಶ್ವ ರಾಷ್ಟ್ರ ಸಂಸ್ಥೆಯು ಖಾಸಗಿ ಮಿಷನ್ನಿಂದ ಮಾತ್ರ ಆಮದು ಮಾಡಿಕೊಳ್ಳುತ್ತದೆ. ಭಾರತದಲ್ಲಿಯೇ ಗುಣಮಟ್ಟದ ಹಾಗೂ ಮಾರಾಟವಾಗಬಲ್ಲ ಎಲ್ಲಾ ಅಭ್ರಕವನ್ನೂ ಖರೀದಿಸಲು ವಿಶ್ವ ರಾಷ್ಟ್ರ ಸಂಸ್ಥೆ ಸಿದ್ಧವಿದೆ. ವಿಶ್ವ ರಾಷ್ಟ್ರ ಸಂಸ್ಥೆಗೆ ಮಾರಾಟವಾಗುವ ಅಭ್ರಕವನ್ನು ಕ್ರಮಬದ್ಧಗೊಳಿಸಲಾಗಿದ್ದು ಕೇವಲ ಜಂಟಿ ಮೈಕಾ ಮಿಷನ್ ಅವರಿಂದಲೇ ಖರೀದಿಸಿದಲ್ಲಿ ಬೇಕಾಗಿರಬಹುದಾದ ಅಗಾಧ ಮಟ್ಟದ ಅಭ್ರಕದ ಸಾಕಾಣಿಕೆ ತ್ವರಿತದಿಂದ ಆಗುವುದು ಎಂಬ ದೃಷ್ಟಿಯಿಂದ ಈ ವಹಿವಾಟನ್ನು ಒಂದೇ ಕಂಪನಿಗೆ ವಹಿಸಿಕೊಡಲಾಗಿದೆ ಎಂದು ಉತ್ತರಿಸ್ತಾರೆ. ಪುನಃ ಬಾಬು ಬೈಜುನಾಥ ಬಜೋರಿ ಅವರು ಮತ್ತೆ ಪ್ರಶ್ನೆಯನ್ನು ಹಾಕ್ತಾರೆ,
ಸರ್ಕಾರವು ಈ ಸಂಗತಿಯನ್ನ ಗಮನಿಸಿದೆಯೇ? ಜಂಟಿ ಮೈಕಾ ಮಿಷನ್ ಅವರು ಅಭ್ರಕದ ರಫ್ತಿನ ಹಾಗೂ ಖರೀದಿಸುವ ಬಗೆಗೆ ಹೊಂದಿರುವ ನಿಯಂತ್ರಣದಿಂದಾಗಿ ಅಭ್ರಕದ ಉದ್ದಿಮೆಯ ಉತ್ಪಾದನೆ ಇಳಿಮುಖವಾಗಿದ್ದು, ಈ ಉದ್ದಿಮೆಗಳು ಮುಚ್ಚಿರುವುದರಿಂದ ಅವುಗಳಲ್ಲಿ ಕಾರ್ಯ ಮಾಡುತ್ತಿರುವ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಅಭ್ರಕವನ್ನು ಮುರಿಯುವ ಕೇಂದ್ರಗಳೂ ಮುಚ್ಚಲ್ಪಟ್ಟಿವೆ. ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು ಹೀಗೆ ಉತ್ತರಿಸುತ್ತಾರೆ. ವಿಶ್ವ ರಾಷ್ಟ್ರ ಸಂಸ್ಥೆಯ ಬಳಿ ಸಾಕಷ್ಟು ಪುಡಿ ಅಭ್ರಕದ ಸಂಗ್ರಹವಿದೆ. ಈಗ ಅವರಿಗೆ ಬೇಕಾದ ಪ್ರಮುಖ ಅವಶ್ಯಕತೆ ಎಂದರೆ ಗುಂಡು ಮೈಕಾ. ಹೀಗಿದ್ದಾಗ್ಯೂ ಮಿಷನ್ ಅವರು ಗಣಿಗಳಿಂದ ಬಂದ ತುಂಡು ಅಥವಾ ಪುಡಿ ಮೈಕಾವನ್ನು ಖರೀದಿಸಲು ಸಿದ್ಧರಿದ್ದಾರೆ. ಆದರೆ ಹಳೆಯ ರಾಶಿಯಿಂದ ದೊರೆಯುವ ಪುಡಿ ಮೈಕಾವನ್ನು ಖರೀದಿಸಲು ಅವರು ತಯಾರಿಲ್ಲ. ಏಕೆಂದರೆ ಅದು ವಿಶ್ವ ರಾಷ್ಟ್ರ ಸಂಸ್ಥೆಗಳಲ್ಲಿ ಮಾರಾಟವಾಗದೇ ಹೋಗಬಹುದು. ಆದರೆ ಈ ವಿಧವಾದ ಮೈಕಾವನ್ನು ತಟಸ್ಥ ರಾಷ್ಟ್ರಗಳಿಗೆ ಸರ್ಕಾರದ ಆಜ್ಞೆಗೆ ವಿರೋಧವಾಗದ ಹಾಗೆ ಮಾರಾಟ ಮಾಡಬಹುದು. ಈ ಕಾರಣದಿಂದಾಗಿ ಕಾರ್ಖಾನೆಗಳು ಮುಚ್ಚಿರುವ ಬಗೆಗೆ ಸರ್ಕಾರಕ್ಕೆ ತಿಳುವಳಿಕೆ ಇಲ್ಲ. ಮನೆ ಅಥವಾ ಗೃಹ ಕೇಂದ್ರಗಳಲ್ಲಿ ಮೈಕಾ ತುಂಡರಿಸುವ ಉದ್ದಿಮೆ ಮುಚ್ಚಿರಲೂಬಹುದು. ಈ ರೀತಿಯ ಉತ್ತರವನ್ನ ಪಡೆದಂತಹ ಬಜೋರಿಯಾ ಅವರು ಪುನಃ ಅಂಬೇಡ್ಕರ್ ಅವರನ್ನು ಕೇಳ್ತಾರೆ. ನನ್ನ ಪ್ರಶ್ನೆ ಒಂದಕ್ಕೆ ಸಂಬಂಧಿಸಿದಂತೆ ಅಮೆರಿಕದಲ್ಲಿ ಬೇರೆ ದರ್ಜೆಯ ಅಭ್ರಕಕ್ಕೂ ಬೇಡಿಕೆ ಇದೆ ಎಂದು ಪುನರುಚ್ಚರಿಸುತ್ತೇನೆ. ಇದನ್ನು ರಫ್ತು ಮಾಡಲು ಪರವಾನಗಿ ನೀಡಲಾಗುತ್ತಿಲ್ಲ. ಆಗ ಅಂಬೇಡ್ಕರ್ ಹೇಳುತ್ತಾರೆ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಪುನಃ ಬಜೋರಿಯಾ ಅವರು ತಮ್ಮ ಪ್ರಶ್ನೆಯನ್ನ ಮುಂದುವರಿಸುತ್ತಾರೆ. ದಯಮಾಡಿ ವಿಚಾರಿಸುವಿರಾ? ಒಂದು ವೇಳೆ ಮೈಕಾ ಮಿಷನ್ ಅವರು ಖರೀದಿಸಲಾಗದೆ ಇರುವ ಅಭ್ರಕಕ್ಕೆ ಅಮೆರಿಕೆಯಲ್ಲಿ ಬೇಡಿಕೆ ಇದ್ದಲ್ಲಿ ಅದನ್ನು ರಫ್ತು ಮಾಡಲು ಪರವಾನಗಿ ನೀಡಲಾಗುವುದೇ? ಅಂಬೇಡ್ಕರ್ ಅವರು ವಿಚಾರಿಸುವೆ ಎಂದು ಹೇಳ್ತಾರೆ. ತದನಂತರ ಫೆಬ್ರವರಿ 16, 1943 ಲೋಕಸಭಾ ಕಲಾಪದಲ್ಲಿ ಈ ವಿಷಯದ ಕುರಿತಾಗಿ ನಡೆದಂತ ಈ ಚರ್ಚೆಯ ನಂತರ ಈ ಜಂಟಿ ಮೈಕಾ ಮಿಷನ್ ಅವರಿಂದ ವಿವಿಧ ದರ್ಜೆಯ ಅಭ್ರಕದ ಬೆಲೆ ನಿರ್ಣಯದ ಕುರಿತಾಗಿ ಇದೇ ಬಾಬು ಬೈಜುನಾಥ ಬಜೋರಿಯಾ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಚರ್ಚೆ ನಡೀತದೆ. ಆ ಚರ್ಚೆಯ ಆರಂಭಿಕ ಈ ಜಂಟಿ ಮೈಕಾ ಮಿಷನ್ ಅವರಿಂದ ವಿವಿಧ ದರ್ಜೆಯ ಅಭ್ರಕದ ಬೆಲೆಯನ್ನು ನಿರ್ಣಯ ಆಗಿರುತ್ತೆ. ಅದರ ಕುರಿತಾಗಿ ಬಾಬು ಬೈಜುನಾಥ ಬಜೋರಿಯಾ ಅವರು ಅಂಬೇಡ್ಕರ್ ಅವರನ್ನ ಪ್ರಶ್ನೆ ಮಾಡುತ್ತಾರೆ. ಮೊದಲಿಗೆ ಬಜೋರಿಯಾ ಅವರು ಕೇಳ್ತಾರೆ, ಉದ್ಯಮಿಯ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸದೆ ಜಂಟಿ ಮೈಕಾ ಮಿಷನ್ ವಿವಿಧ ದರ್ಜೆಯ ಅಭ್ರಕದ ಬೆಲೆಗಳನ್ನು ನಿರ್ಧರಿಸುವ ಸಂಗತಿ ಮಾನ್ಯ ಸಂಸದರ ಗಮನಕ್ಕೆ ಬಂದಿದೆಯೇ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು, ವಿವಿಧ ದರ್ಜೆಯ ಅಭ್ರಕದ ಬೆಲೆಯನ್ನು ನಿರ್ಣಯಿಸುವ ಮುಂಚೆಯೇ ಜಂಟಿ ಮೈಕಾ ಮಿಷನ್ ಅವರು ಬಿಹಾರ ಹಾಗೂ ಮದ್ರಾಸಿನ ಉದ್ದಿಮೆಯ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದ್ದಾರೆ. ತದನಂತರ ಬಜೋರಿಯಾ ಅವರು, ಜಂಟಿ ಮೈಕಾ ಮಿಷನ್ ಅವರು ಲೋಹ ಶೇಖರಣೆ ಕಂಪನಿಯವರು ಭಾರತದ ಭೂಗರ್ಭ ಸರ್ವೇಕ್ಷಣೆಯ ನಿರ್ದೇಶಕರಿಂದ ಮನ್ನಣೆ ಪಡೆದ ಅಭ್ರಕದ ದರ್ಜೆಗಿಂತ ತಮ್ಮ ಅಭ್ರಕದ ದರ್ಜೆಯನ್ನ ಹೆಚ್ಚಿಸಿರುವ ವಿಷಯ ಮಾನ್ಯ ಸದಸ್ಯರ ಗಮನಕ್ಕೆ ಬಂದಿದೆಯೇ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು, ಜಂಟಿ ಮೈಕಾ ಮಿಷನ್ ಅವರು ದರ್ಜೆಯ ಗುಣಮಟ್ಟವನ್ನು ಅತಿಯಾಗಿ ಏರಿಸದೇ ಹೋದರೂ ಹಲವು ನಿರ್ದಿಷ್ಟ ದರ್ಜೆಯಲ್ಲಿ ಏರಿಸಲಾಗಿದೆ. ಆದರೆ ಚೂರು ಮತ್ತು ಫಿಲಂ ದರ್ಜೆಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆಗ ಬಜೋರಿ ಅವರು, ಜಂಟಿ ಮೈಕಾ ಮಿಷನ್ ಅವರು ಖರೀದಿ ಮಾಡುವ ಬೆಲೆಯನ್ನು ಶೇಕಡ 10-30% ತಗ್ಗಿಸಿದ್ದು ಕಾರ್ಖಾನೆಯವರು ಮಾರುಕಟ್ಟೆಯ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಒದಗಿದೆ. ಅವರಿಗೆ ಅನ್ಯ ಮಾರ್ಗವೇ ಇಲ್ಲವಾಗಿದೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು, ತಾವು ಹೇಳಿದಂತೆ ಜಂಟಿ ಮೈಕಾ ಮಿಷನ್ ಅವರು ಶೇಕಡ 10-30% ಬೆಲೆ ಕಡಿತ ಮಾಡಿಲ್ಲ ಎಂದು ಉತ್ತರಿಸುತ್ತಾರೆ. ತದನಂತರ ಬಜೋರಿ ಅವರು ತಮ್ಮ ಪ್ರಶ್ನೆಯನ್ನ ಮುಂದುವರಿಸುತ್ತಾರೆ. ಮೂರನೇ ಪ್ರಶ್ನೆಯಲ್ಲಿ ಹೇಳಿದ ಬೆಲೆಯನ್ನು ಭಾರತ ಸರ್ಕಾರ ಒಪ್ಪಿರುವುದು ಸತ್ಯವೇ? ಆಗ ಅಂಬೇಡ್ಕರ್ ಅವರು, ಈ ಪ್ರಶ್ನೆಯೇ ಉದ್ಭವಿಸಲಾರದು ಎಂದು ಉತ್ತರ ನೀಡುತ್ತಾರೆ. ತದನಂತರ ಬಜೋರಿ ಅವರು ಪ್ರಶ್ನೆ ಮಾಡುತ್ತಾರೆ, ಬೆಲೆ ಹಾಗೂ ಗುಣಮಟ್ಟದ ಬಗೆಗೆ ಜಂಟಿ ಅಭ್ರಕದ ಕಂಪನಿಯವರಿಗೆ ಸಲಹೆ ನೀಡಲು ಗಣಿ ಮಾಲೀಕರ ಹಾಗೂ ಕಾರ್ಖಾನೆ ಒಡೆಯರ ಒಂದು ಸಮಿತಿಯನ್ನು ಸರ್ಕಾರ ರಚಿಸಬಲ್ಲದೆ? ಇಲ್ಲದಿದ್ದಲ್ಲಿ ಕಾರಣವೇನು? ಈ ಪ್ರಶ್ನೆಗೆ ಅಂಬೇಡ್ಕರ್ ಅವರು, ಇಲ್ಲ, ಮಿಷನ್ ಅವರು ಬೆಲೆಯನ್ನು ಮೈಕಾ ಉದ್ದಿಮೆಯ ವಿವಿಧ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿಯೇ ನಿರ್ಣಯಿಸಿದ್ದಾರೆ.
ಅದಕ್ಕೆ ಭಾರತ ಸರ್ಕಾರದ ಒಪ್ಪಿಗೆಯೂ ಇದೆ. ಬೆಲೆಗಳು ಸಮಂಜಸವಾಗಿವೆ ಎಂದೇ ಭಾರತ ಸರ್ಕಾರದ ಅಭಿಪ್ರಾಯವಾಗಿರುವುದರಿಂದ ಸಲಹಾ ಸಮಿತಿಯ ನೇಮಕ ಮಾಡಲಾಗುವುದಿಲ್ಲ. ಆಗ ಬಜೋರಿಯಾ ಅವರು ಪುನಃ ಅಂಬೇಡ್ಕರ್ ಅವರನ್ನು ಕೇಳುತ್ತಾರೆ, ಗಣಿ ಮಾಲೀಕರ ಹಾಗೂ ಕಾರ್ಖಾನೆ ಒಡೆಯರ ಪ್ರತಿನಿಧಿಗಳ ಸಲಹಾ ಸಮಿತಿಯನ್ನು ರಚಿಸುವಲ್ಲಿ ಇರುವ ತೊಡಕೇನು? ಈ ವಿಧವಾದ ಸಮಿತಿಯನ್ನು ರಚಿಸಿರುವುದರಿಂದ ಸರ್ಕಾರದ ಕೈಗಳನ್ನು ಬಲಪಡಿಸದಂತಾಗುತ್ತದಲ್ಲವೇ? ಆಗ ಅಂಬೇಡ್ಕರ್ ಅವರು ಬಜೋರಿಯಾ ಅವರಿಗೆ ಉತ್ತರ ನೀಡುತ್ತಾರೆ, ಈ ಪ್ರಶ್ನೆಗೆ ನಾನು ಮುಂಚೆಯೇ ಉತ್ತರ ನೀಡಿದೆ. ಅಬ್ರಕದ ಉದ್ಯಮಿಯ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿಯೇ ಬೆಲೆಗಳನ್ನು ನಿರ್ಣಯಿಸಲಾಗಿದೆ. ಆಗ ಬಾಬು ಬೈಜುನಾಥ ಬಜೋರಿಯಾ ಅವರು ಹೇಳ್ತಾರೆ, ತಮ್ಮ ಹೇಳಿಕೆಯು ಸರಿಯಾಗಿಲ್ಲ ಎಂದು. ಹೀಗೆ ಈ ಅಮೆರಿಕದ ಜಂಟಿ ಮೈಕಾ ಮಿಷನ್ ಹಾಗೂ ಲೋಹ ಶೇಖರಣೆ ಕಂಪನಿಗೆ ಮೈಕಾ ರಫ್ತಿನ ಏಕಸ್ವಾಮ್ಯದ ಕುರಿತಾಗಿ ಸದನದಲ್ಲಿ ನಡೆದಂತಹ ಬಜೋರಿಯಾ ಹಾಗೂ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ನಡೆದಂತಹ ಚರ್ಚೆಯ ವಿಷಯವನ್ನ ಹೀಗೆ ನಾವು ಪ್ರಸ್ತುತ ಪಡಿಸಬಹುದಾಗಿದೆ. ಪ್ರಸ್ತುತ ಪಡಿಸಿದವರು ಕೆಜೆ ಕೊಟ್ರಗೌಡ, ತೂಲಹಳ್ಳಿ. ಕೇಳಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಕರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್

0: ಹೆಲ್ದಿ ಫುಡ್ ನಿಮ್ಮ ಮನೆ ಮನದ ಕೈ ರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ಲಾಗಿ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಬಹುದಾದಂತಹ ಮಸಾಲ ವಡೆ ಬಗ್ಗೆ ತಿಳಿಸ್ತೀನಿ. ಸಂಜೆ ಟೈಮಲ್ಲಿ, ಅದರಲ್ಲೂ ಮಳೆ ಬೀಳುವಂತಹ ಸಮಯದಲ್ಲಿ, ಈ ಬಿಸಿ ಬಿಸಿ ಚಹಾದೊಂದಿಗೆ ಗರಿಗರಿಯಾದಂತಹ ಮಸಾಲ ವಡೆ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವಾ? ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಸಾಲ ವಡವನ್ನು. ಈ ಮಸಾಲ ವಡೆ ಸಂಜೆ ಸ್ನ್ಯಾಕ್ಸಿಗೆ ಅಂತಲ್ಲ, ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು. ಅನ್ನ ತಿಳಿಸಾರು ಅಥವಾ ಅನ್ನ ಸೊಪ್ಪು ಸಾಂಬಾರ್ ಜೊತೆ ಮಸಾಲ ವಡ ಇದ್ದರೆ ಮತ್ತೊಂದು ತುತ್ತು ಅನ್ನ ಜಾಸ್ತಿ ಹೋಗುತ್ತೆ. ಆದರೆ ಹೆಚ್ಚಾಗಿ ಈ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಬ್ರೆಡ್ಡು ಅಥವಾ ಬಿಸ್ಕೆಟ್ಟು, ಮಂಡಕ್ಕಿ, ಬಜಿ, ಬೋಂಡಾ, ಮಿರ್ಚಿ, ಈ ರೀತಿಯ ಒಂದು ಸ್ನ್ಯಾಕ್ಸನ್ನು ಇಷ್ಟಪಡೋದುಂಟು. ಸಮೋಸ, ಕಚೋರಿ, ಈ ಹೆಸರುಗಳನ್ನ ಹೇಳ್ತಾ ಇದ್ರೆ ಆಹಾ, ಈಗಲೇ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಗತ್ತೆ ಅಲ್ವಾ? ತಡ ಮಾಡೋದಿಲ್ಲ, ನಿಮಗೆ ನಿರಾಸೆ ಮಾಡಿಸಲ್ಲ. ಮಸಾಲ ವಡವನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಮಸಾಲ ವಡೆ ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಡಲೆಬೇಳೆಯನ್ನು 2 ತಾಸು ನೀರಲ್ಲಿ ನೆನೆಸಿಡಬೇಕು ಸ್ನೇಹಿತರೆ. ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೀರಿಗೆ, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮಸಾಲ ವಡವನ್ನು ಮಾಡ್ಕೊಳ್ಲಿಕ್ಕೆ. ಕಡಲೆಬೇಳೆ ಇದಕ್ಕೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಅದರೊಟ್ಟಿಗೆ ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇ ಸೊಪ್ಪು ಕೂಡ ಸಖತ್ತಾಗಿರುವಂತಹ ರುಚಿ ಕೊಡುತ್ತೆ. ಮೇಲ್ಗಡೆ ಗರಿಗರಿಯಾಗಿರುತ್ತೆ, ಒಳಗಡೆ ಮೃದುವಾಗಿ ನೈಸಾಗಿ ಸ್ಮೂತಾಗಿರುತ್ತೆ ಈ ವಡೆ. ಸೊ ಈ ವಡೆ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದು ಗೊತ್ತಾಯ್ತಲ್ಲ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ, 2 ತಾಸು ನೆನೆಸಿಟ್ಟಿರ್ತೀರಲ್ವ ಸ್ನೇಹಿತರೆ ಕಡಲೆಬೇಳೆಯನ್ನು. ಆ ಕಡಲೆಬೇಳೆಯಲ್ಲಿ ಸ್ವಲ್ಪವೂ ನೀರು ಇಲ್ಲದಾಗೆ ಸೋಸ್ಕೊಳ್ಬೇಕು. ಸೋಸ್ಕೊಂಡಂಥ ಕಡಲೆಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಬೇಕು, ತರಿ ತರಿಯಾಗಿ ರುಬ್ಕೊಳ್ಬೇಕು. ಈ ಬೇಳೆ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ನೇಹಿತರೆ, ಟೇಸ್ಟ್ ಇರೋದಿಲ್ಲ. ನಂತರ ಈ ರುಬ್ಬಿದ ಮಿಶ್ರಣಕ್ಕೆ ಸಣ್ಣಾಗೆ ಹೆಚ್ಚಿದಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಸೋಂಪು, ಜೀರಿಗೆ, ಖಾರದ ಪುಡಿ. ಖಾರದ ಪುಡಿ ಹಾಕ್ತಾ ಇದ್ರೂ ನಡೆಯುತ್ತೆ ಸ್ನೇಹಿತರೆ, ಯಾಕಪ್ಪ ಅಂತೀರಾ? ಇಲ್ಲಿ ಹಸಿಮೆಣಸಿನಕಾಯಿನೇ ಉಪಯೋಗ ಮಾಡ್ಕೊಂಡಿರ್ತೀರ, ಮತ್ತೆ ಎಕ್ಸ್ಟ್ರಾ ಖಾರದ ಪುಡಿ ಏನು ಬಳಕೆ ಮಾಡಬೇಕು ಅಂತ ಇಲ್ಲ. ನಿಮಗೆ ಬೇಕು ಅಂದರೆ, ಮತ್ತಷ್ಟು ಸ್ವಲ್ಪ ಖಾರ ಬೇಕು ಅಂದರೆ ಬಳಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಸೇರಿಸಿದ ನಂತರ ಕೈಯಿಂದ ಎಲ್ಲವನ್ನು ಚೆನ್ನಾಗಿ ಆ ಮಿಶ್ರಣವನ್ನು ಕಲಸ್ಕೊಳ್ಬೇಕು ಸ್ನೇಹಿತರೆ. ಕಲಿಸಿದಂಥ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಯಾಗಿ ತೆಗೆದುಕೊಳ್ಬೇಕು. ಉಂಡೆಯಾಗಿ ತೆಗೆದುಕೊಂಡು ಕೈಯಲ್ಲೇ ವಡೆ ತಟ್ಟಿದ ಹಾಗೆ ತಟ್ಟಿ, ಒಂದು ಬಾಣಲೆಯಲ್ಲಿ ಈ ವಡೆ ಕರೀಲಿಕ್ಕೆ ಎಣ್ಣೆಯನ್ನು ಕಾಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.

ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಸ್ನ್ಯಾಕ್ಸ್ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಮಸಾಲ ವಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಎರಡು ತಾಸು ಕಡಲೆಬೇಳೆಯನ್ನು ನೆನೆ ಹಾಕಬೇಕು. ನೆನೆ ಹಾಕಿದಂತಹ ಕಡಲೆಬೇಳೆಯನ್ನು ನೀರಿಲ್ಲದಂತೆ ಚೆನ್ನಾಗಿ ಸೋಸ್ಕೊಳ್ಬೇಕು. ಸೋಸ್ಕೊಂಡಂತಹ ಕಡಲೆಬೇಳೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಪುದೀನ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ತರಿತರಿಯಾಗಿ ರುಬ್ಕೊಂಡಂತಹ ಕಡಲೆಬೇಳೆಗೆ ಮಿಕ್ಸ್ ಮಾಡಿ ನಂತರ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಅಂಗೈಯಲ್ಲಿ ಪೂರಿ ಆಕಾರದಲ್ಲಿ ಸಣ್ಣ ಸಣ್ಣಗೆ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಗರಿಗರಿಯಾದ ಮಸಾಲ ವಡೆ ರೆಡಿಯಾಗುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಹ್ಯಾಪಿನೆಸ್ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಅದೇ ಸಬ್ಬಕ್ಕಿ ವಡೆ. ಸಬ್ಬಕ್ಕಿ ಎಷ್ಟೆಲ್ಲ ಉಪಯೋಗ ಇದೆ ಸಬ್ಬಕ್ಕಿಯ ಸೇವನೆಯಿಂದ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಬ್ಬಕ್ಕಿಯಿಂದ ಕೇವಲ ವಡೆಯನ್ನು ಮಾತ್ರ ಮಾಡೋದಿಲ್ಲ, ಅದರಲ್ಲಿ ಪಾಯಸ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ಜೊತೆಗೆ ದೋಸೆ ಮಾಡ್ತಾರೆ. ಸೊ ಸಾಕಷ್ಟು ಅಡುಗೆಗಳನ್ನು ಮಾಡ್ತಾರೆ ಸಬ್ಬಕ್ಕಿಯನ್ನು ಬಳಸಿ. ಅದರಲ್ಲೂ ಸ್ಪೆಷಲ್ಲಾಗಿ ಈ ಉಪವಾಸದ ದಿನಗಳಲ್ಲಿ ಸಬ್ಬಕ್ಕಿಯನ್ನು ಹೆಚ್ಚಾಗಿ ಬಳಸ್ತಾರೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಈ ಸಬ್ಬಕ್ಕಿ ವಡೆಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ವಡೆ ಮಾಡ್ಕೊಳ್ಲಿಕ್ಕೆ ಸಬ್ಬಕ್ಕಿ ಬೇಕು, ಜೊತೆಗೆ ಆಲೂಗಡ್ಡೆ, ಶೇಂಗಾ, ಹಸಿಮೆಣಸಿನಕಾಯಿ, ಜೀರಿಗೆ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ, ಜೊತೆಗೆ ಸಕ್ಕರೆ, ಉಪ್ಪು, ಸಬ್ಬಕ್ಕಿ ವಡೆಯನ್ನು ಫ್ರೈ ಮಾಡ್ಕೊಳ್ಲಿಕ್ಕೆ ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಸಬ್ಬಕ್ಕಿ ವಡೆಯನ್ನು ಮಾಡ್ಕೊಳ್ಲಿಕ್ಕೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಹಾಗಾದರೆ ಮಾಡಿಕೊಳ್ಳುವಂತಹ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಸಬ್ಬಕ್ಕಿಯನ್ನು 4-5 ತಾಸು ನೆನೆಸ್ಬೇಕು. ಆ ಸಬ್ಬಕ್ಕಿ ಆ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಮೆತ್ತಗೆ ಅದು ನೆನೆಯುತ್ತೆ ಸ್ನೇಹಿತರೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಮೆತ್ತಗಾಗತ್ತೆ, ಆ ರೀತಿಯಲ್ಲಿ ನೀರಲ್ಲಿ ನೆನಿಲಿಕ್ಕೆ ಬಿಡಬೇಕು. ನಂತರ ಆ ಸಬ್ಬಕ್ಕಿಯನ್ನು ಒಂದು ದೊಡ್ಡ ಬೌಲ್ಗೆ ನೀರಿಲ್ಲದಂತೆ ಸೋಸ್ಕೊಳ್ಬೇಕು. ಸೋಸ್ಕೊಂಡಂತಹ ಸಬ್ಬಕ್ಕಿಗೆ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಳ್ಬೇಕು ಸ್ನೇಹಿತರೆ. ಬೇಯಿಸ್ಕೊಂಡು ಇಟ್ಕೊಂಡಂತಹ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಸಬ್ಬಕ್ಕಿಯನ್ನು ಹಾಕಿಟ್ಕೊಂಡಿರ್ತೀವಲ್ವ ಆ ಬೌಲ್ಗೆ ಹಾಕಬೇಕು. ನಂತರ ಶೇಂಗಾವನ್ನು ಫ್ರೈ ಮಾಡಿಕೊಂಡು ಅದ್ರ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದು ತರಿತರಿಯಾಗಿ ಅದನ್ನು ಕೂಡ ಮಿಕ್ಸಿ ಮಾಡಿಕೊಳ್ಬೇಕು. ಮಿಕ್ಸಿ ಮಾಡಿಕೊಂಡಂತಹ ಶೇಂಗಾ ಪೌಡರನ್ನು ಕೂಡ ಆ ಬೌಲ್ಗೆ ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ತುರಿದ ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, 1/2 ಟೇಬಲ್ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕೈಯಿಂದ ಕಲಸಬೇಕು. ಇದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿರ್ತೀವಲ್ವ, ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ಜೊತೆಗೆ ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡಂತಹ ಶೇಂಗಾ ಪೌಡರ್ ಕೂಡ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಕೈಯಿಂದ ಕಲಸಿ ಕಲಸಿದ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಕೈಯಲ್ಲಿ ತಟ್ಟಿ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಬ್ಬಕ್ಕಿ ವಡೆ ರೆಡಿ ಆಗುತ್ತೆ ಸ್ನೇಹಿತರೆ. ಶೇಂಗಾ ಪೌಡ್ರನ್ನು ತರಿತರಿಯಾಗಿ ಮಾಡಿ ಹಾಕೋದ್ರಿಂದ ಅದು ಸಬ್ಬಕ್ಕಿಯಲ್ಲಿ ನೀರಿನಂಶ ಇರುತ್ತಲ್ವ ಅದನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಅದಕ್ಕೆ ಕ್ರಿಸ್ಪಿನೆಸ್ ಕೊಡುತ್ತೆ. ಆಲೂಗಡ್ಡೆ ಹಾಕಿದರೆ ಅದು ಒಂದೊಳ್ಳೆ ಬೈಂಡಿಂಗ್ ಕೊಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಬ್ಬಕ್ಕಿ ವಡೆ ರೆಡಿ ಆಗುತ್ತೆ. ಸೊ ನೀವು ಕೂಡ ಮಾಡ್ಕೊಳ್ಳಿ, ಹೇಗ್ ಬಂತಂತ ನನಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಸಾಲ ವಡ ಮತ್ತು ಸಬ್ಬಕ್ಕಿ ವಡೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಸಂಜೆ ಟೈಮಲ್ಲಿ ಈ ಟೀ ಕಾಫಿ ಜೊತೆ ಈ ರೀತಿಯ ಮಸಾಲ ವಡೆ ಸಬ್ಬಕ್ಕಿ ವಡೆ ಇದ್ದರೆ ಆಹಾ, ಎಸ್ ಖುಷಿ ಆಗುತ್ತೆ ಅಲ್ವಾ ತಿನ್ನಲಿಕ್ಕೆ. ಕೆಲವೊಂದು ತಿಂಡಿ ತಿನಿಸುಗಳೇ ಹಾಗೆ, ಅವುಗಳನ್ನ ನೆನ್ಪು ಮಾಡಿಕೊಂಡ್ರೆ ಸಾಕು ತಿನ್ನಬೇಕು ಅನಿಸ್ಬಿಡುತ್ತೆ. ಆ ಸಾಲಿಗೆ ಸೇರ್ತವೆ ಈ ವಡೆ, ಬಜಿ, ಮಿರ್ಚಿ, ಮಂಡಕ್ಕಿ, ಈ ರೀತಿಯ ತಿನಿಸುಗಳು ಅಲ್ವಾ. ಈ ರೀತಿಯ ತಿಂಡಿಗಳನ್ನ ತಿನ್ನಲಿಕ್ಕೆ ಯಾವುದೇ ಕಾಲ ಬೇಕಾಗಿಲ್ಲ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಯಾವ ಕಾಲ ಆದ್ರೇನು ಇಷ್ಟವಾದದನ್ನು ತಿನ್ನಲಿಕ್ಕೆ, ಹೌದಲ್ವಾ? ಈ ಮಸಾಲ ವಡೆ ಮತ್ತು ಸಬ್ಬಕ್ಕಿ ವಡೆ ಬಗ್ಗೆ ಏನೋ ತಿಳ್ಕೊಂಡ್ರಿ, ಅದರೊಟ್ಟಿಗೆ ಸ್ಪೆಷಲ್ ಆಗಿರುವಂತಹ ಮಂಡಕ್ಕಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಮಂಡಕ್ಕಿಯಲ್ಲಿ ಸಾಕಷ್ಟು ವೆರೈಟಿಯಲ್ಲಿ ಮಾಡ್ಕೊಳ್ಬೋದು. ಈ ಗಿರ್ಮಿಟ್ ಅಂತ ಮಾಡ್ತಾರೆ ಮಸಾಲ ಮಂಡಕ್ಕಿ, ಜೊತೆಗೆ ಒಗ್ಗರಣೆ ಮಂಡಕ್ಕಿ, ಬೇಲ್ಪುರಿ ಅಂತ ಮಾಡ್ತಾರೆ, ಹಾಗೆ ಖಾರ ಮಂಡಕ್ಕಿ ಅಂತ ಮಾಡ್ತಾರೆ. ಸೊ ವಿಭಿನ್ನವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಪೆಷಲಾಗಿ ಮಾಡ್ಕೊಳ್ತಾರೆ. ಈ ದಿನ ಬಾಗಲಕೋಟೆಯ ನಾಗೇಶ್ ಅವರು ಚುರುಮುರಿ ಚೂಡ ಅಂತ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಚುರುಮುರಿ ಚೂಡವನ್ನು ಹೇಗೆ ಮಾಡ್ತಾರೆ ಅಂತ ನಾಗೇಶ್ ಅವರಿಂದ ಕೇಳೋಣ.
3: ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಭಾರಿ ಆಗಿರುವಂತಹ ಚುರುಮುರಿ ಚೂಡ ಭಾಳ ಸಿಂಪಲ್ ಆಗಿ ಮಾಡಿ ತೋರಿಸಿದ್ರಿ. ಏಕದಮ್ ಮಸ್ತ್ ಆಗಿರ್ತಾವೆ ಈ ಚೂಡ. ಸಂಜೆ ಮುಂದೆ ಈ ತಂಡಿ ದಿಂದಾಗ ಚುರುಮುರಿ ಚೂಡ ಬಜ್ಜಿ ಚಾದು ಇತ್ತತ್ತೇಕೋರಿ, ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಭಾಳ ಭಾರಿ ಅನಿಸ್ತತಿ. ಹಂಗಂದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕೆ ಮೊದಲಿಗೆ ಒಂದು ಕುಟ್ಟಾನಿ ಒಳಗೆ ಏನು ಮಾಡಿರಿ ಅಂತಂದ್ರೆ, ಒಂದು 7-8 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ದಮ್ ದಮ್ ಅಂಗಿ ಜಜ್ಜಿ ನಾವು ತೆಗ್ದ ಇಟ್ಕೊಂಡು ಬಿಡ್ನು. ಇಟ್ಟಾಯ್ತ್ರಿ ಅದಕ್ಕೇನು ಇದ ಚೂಡ ಭಾಳ ಸರಳ ಅಂದ್ರೆ ಸರಳ ಇದ್ರೆ ನಿಮಗೆ ಮಾಡೋಕೆ ಪಟ್ಟಣ ಮಾಡ್ಕೊಂಡ್ಬಿಡ್ತೀರಿ. ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗಿರಿ, ಸ್ವಲ್ಪ ಎಣ್ಣೆ ಕಾಯಕಡ್ರಿ. ಎಣ್ಣೆ ಕಾದಾದ್ಮೇಲೆ ನಾವು ಶೇಂಗಾ ಹಾಕಿ ಎಣ್ಣೆಗೆ ಕರೀನು. ಈ ಚುರುಮುರಿ ಚೂಡ ಒಳಗೆ ಈ ಶೇಂಗಾದ ಮಹತ್ವ ಭಾಳ ಇರ್ತದ್ರಿ. ಯಾಕಪ್ಪ ಅಂತಂದ್ರೆ, ಸಣ್ಣ ಹುಡುಗರ ನೀವು ಚುರುಮುರಿ ಇಟ್ರಿ ಅಂತಂದ್ರೆ ಶೇಂಗಾ ಆಟ ಆಡಿಸ್ಕೊಂತಿರ್ತಾವ್ರಿ. ವಾ ಒಟ್ಟ ಕೇಳಂಗಿಲ್ಲ, ಎಲ್ಲರೂ ನಾವು ಹಂಗೆ ಮಾಡ್ತೀವಿ, ದೊಡ್ಡವರು ಹಂಗೆ ಮಾಡಿದ್ರೆ ಯಾಕಂತಂದ್ರೆ ಚಲೋ ಅನಿಸ್ತಾವ. ಅದಕ್ಕೆ ಚಂದಂಗಿ ನೀವು ಎಣ್ಣೆಗ ಶೇಂಗಾ ಕರೆದ ತಕ್ಕೋದ ಇಟ್ಕೊಂಬಿಟ್ಟು ಆಮೇಲೆ ಏನು ಮಾಡ್ರಿ ಅಂತಂದ್ರೆ, ಅದ್ರಾಗ ಒಂದೆರಡು ಸ್ಪೂನ್ ಅಂದ್ರೆ ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ರೆ ನಡೀತೈತಿ. ಈ ಪುಟಾಣಿ ಅಥವಾ ಹುರುಗಡ್ಲೆ ಏನಂತೀರಿ ನೋಡ್ರಿ ನೀವು, ಅವನು ಹಾಕ್ರಿ. ಅವನು ಹಾಕಿ ನೀವು ಚಂದಂಗಿ ನೀವು ಎಣ್ಣೆಗ ಸ್ವಲ್ಪ ಕರೆದ ತಕ್ಕೊಂಬಿಟ್ರೆ ಮುಗಿದೋತು. ಇವ ಪುಟಾಣಿ ಶೇಂಗಾ ಇವೆಲ್ಲ ಬಂದಂಗೆ ಚಲೋ ಅನಿಸ್ತಾವ್ರಿ. ಈ ಚುರುಮುರಿ ಚೂಡ ಟೇಸ್ಟ್ ಇನ್ನಟ್ಟು ಭಾಳ ಭಾರಿ ಆಗ್ತೈತ್ರಿ. ಮುಂದೆ ಇವನು ನಾವು ತಕ್ಕೊಂದ ಇಟ್ಕೊಂಡ್ಬಿಡೋಣ ಒಂದು ಪ್ಲೇಟ್ನಾಗ. ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ, ಸ್ವಲ್ಪ ಕರಿಬೇವಲೆ, ಕರಿಬೇವಲೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಚಲೋ. ಯಾಕಂತಂದ್ರೆ ಉಳಿದಿದ್ದು ನೀವು ಪಲ್ಯದಾಗ ಅದು ಮಾಡಿದ್ರಿ ಅಂದ್ರೆ ಕರಿಬೇವು ತಿನ್ನಲ್ದವ್ರು ಇಲ್ಲಿ ಚುರುಮುರಿಯಾಗಿ ತಿನ್ನಬೇಕ್ರಿ, ಆಟ ಚಲೋ ಅನಿಸ್ತಾವು. ಅದಕ್ಕೂ ನೀವೇನು ಮಾಡ್ರಿ ಅಂತಂದ್ರೆ, ಈ ಕರಿಬೇವಲೆಯನ್ನು ಎಣ್ಣೆಗ ಕರೆದ ತಕ್ಕೊಂದ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಅದೇ ಎಣ್ಣೆಗನ್ನ ನಾವೇನು ಮಾಡತ್ತೀವಪ್ಪ ಅಂತಂದ್ರೆ, ಸ್ವಲ್ಪ ಸಾಸಿವೆ ಎಣ್ಣೆಗೆ ಹಾಕಿ ಚಟಪಟ ಅನ್ನ ಕತ್ತಿರ್ತಾವ್ರಿ, ಅಷ್ಟೊತ್ತಿಗೆ ಏನು ಮಾಡ್ರಿ ಅಂತಂದ್ರೆ ನೀವು ಜೀರಿಗೆನೂ ಹಾಕಿಬಿಡ್ರಿ. ಸಾಸಿವೆ ಜೀರಿಗೆ ಎರಡು ಚಟಪಟ ಅನ್ನಕ್ಕೆ ಚಲೋ ಮಾಡ್ತಾವ. ಮುಂದೇನು ಮಾಡ್ರಿ ಅಂತಂದ್ರೆ, ಬೆಳ್ಳುಳ್ಳಿ ಫಸ್ಟಿಗೆ ನಾವು ದಮ್ ದಮ್ಮಂಗಿ ಜಜ್ಜಿಟ್ಟಿದ್ದೀವಿ, ಅವನೇನು ಸಣ್ಣ ಕಟ್ ಮಾಡಿಲ್ಲ ಏನಿಲ್ಲ, ದಮ್ ದಮ್ಮಂಗಿ ಸುಮ್ಮ ಜಜ್ಜಿ ಒಗೆದು ಬಿಟ್ಟಿದ್ದೀವ್ರಿ. ಅವನಟ್ ಹಾಕಿ ಚೆನ್ನಾಗಿ ನೀವು ಎಣ್ಣೆಗ ಫ್ರೈ ಮಾಡಿ, ಬೆಳ್ಳುಳ್ಳಿ ಹಾಕೋದ್ರೂ ಚಲೋ ಆಗ್ತಾರೆ. ಆಮೇಲೆ ಮುಂದೆ ನೋಡ್ರಿ, ನಾವು ನಿಮ್ಗೆ ಭಾಳ ಥರ ಚೂಡ ಅಥವಾ ಚುರುಮುರಿ ಚೂಡ ಮಾಡಿ ತೋರಿಸಿದ್ವಿ, ಯಾವ್ಯಾವ ನೆನಪಿದ್ರೆ ಹೇಳಿ ನೋಡೋಣ. ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ, ಸ್ವಲ್ಪ ಕೆಂಪು ಖಾರದ ಪುಡಿ ಎಟ್ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ. ಹಂಗೆ ಅದಾದ್ಮೇಲೆ ಅರಿಶಿನ ಪುಡಿ ಒಂದು ಸ್ವಲ್ಪ ನೀವು ಹಾಕಬೇಕಾಕತಿ. ಇವೆರಡೂ ಹಾಕಿ ನೀವು ಚೆನ್ನಂಗೆ ತಿರುವಾಡಬೇಕಾಕತಿ. ಇಟ್ಟಾಯ್ತ್ರಿ ಕೆಲಸ. ಮತ್ತೇನಿಲ್ಲರಿ, ಸಿಂಪಲ್ ಅಂದ್ರೆ ಸಿಂಪಲ್ ಆಗಿರುವಂತಹ ಈ ಚುರುಮುರಿ ಚೂಡ ನಿಮಗೆ 100% ಇಷ್ಟ ಆಗ್ತಾವ. ಇನ್ನು ಮುಂದಕ್ಕೆ ನಾವು ಏನು ಚುರುಮುರಿ ತೊಗೊಂಡಿದ್ದ, ಪಳ್ಳ ಚುರುಮುರಿ ಅಥವಾ ಗೊಳ್ಳ ಚುರುಮುರಿ ಅಂತ ನೋಡ್ರಿ, ಆ ಚುರುಮುರಿ ತೊಗೊಂಡಿವಿ. ಗಟ್ಟಿ ಚುರುಮುರಿ ಅಂತಾರಲ್ಲ ಅವಲ್ರಿ, ಇವು ಪಳ್ಳ ಚುರುಮುರಿ ಇದಾವೆ. ನೀವು ಯಾವ್ದು ಬೇಕಾದ ಚುರುಮುರಿಲೇನು ಮಾಡ್ಕೋಬೋದು, ಆದ್ರೆ ಈ ಚುರುಮುರಿಲಿ ಇವು ಇನ್ನಷ್ಟು ಭಾಳ ಭಾರಿ ಅನಿಸ್ತಾವೆ ತಿನ್ನಕ್ಕೆ ನಮಗೆ. ಆಮೇಲೆ ಮುಂದೆ ನೋಡ್ರಿ, ಅದ್ರಾಗಣ ಹಾಕಿರ್ತೀವಿ ಇಲ್ಲ ತೆಳ ತೊಗೊಂಡು ಗ್ಯಾಸ್ ಹತ್ರ ಆಫ್ ಆಯ್ತರೆ ಚಂದಂಗಿ ನೀವು ತಿರುವಾಡಿ ಬಿಡಿ. ಬರಬ್ಬರಿಯಾಗಿ ಏನು ಮಾಡ್ರಿ ಅಂತಂದ್ರೆ, ಮಸ್ತ್ ಹಂಗೆ ಅದ ಎಲ್ಲ ಕಡೆ ಕೂಡ್ಕೋಬೇಕ್ರಿ. ಹಂಗೆ ನೀವು ಚಂದಂಗಿ ಏನು ಮಾಡ್ರಿ ಅಂತಂದ್ರೆ ತಿರುವಾಡ್ರಿ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಇರ್ತೈತ್ರಿ ಪುಡಿ ಮಾಡಿ ಹಾಕ್ರಿ. ಸ್ವಲ್ಪ ಸಕ್ಕರೆ ನೀವು ಪುಡಿ ಮಾಡಿ ಹಾಕಿದ್ರಿ ಅಂದ್ರೆ ಭಾಳ ಭಾರಿ ಅನಿಸ್ತದೆ. ಸ್ವಲ್ಪ ಹಾಕಿದ್ರೆ ಭಾಳ ಏನು ಬೇಕಾಗಿಲ್ಲ, ಅದಾದ್ಮೇಲೆ ನೀವು ನೋಡ್ಕೊಂಡ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಮುಂದೇನೈತ್ರಿ, ಮುಂದೆ ಏನೂ ಇಲ್ಲ, ಬರಬ್ಬರಿಯಾಗಿ ಅದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಚೋಡಾ ಅಥವಾ ಚುರುಮುರಿ ರೆಸಿಪಿ ಮಸ್ತಾಗಿ ರೆಡಿ ಆಗ್ತದ್ರಿ. ಈಗ ಅಂದ್ರೆ ಪರ್ಫೆಕ್ಟ್ ಆಗಿ ಚಂದ ಕಾಣತ್ತವ್ರು ನೋಡಕ್ಕ. ಇನ್ನೇನ್ರಿ ಅಂತಂದ್ರೆ ಅದಕ್ಕೆ ಫೈನಲ್ ಟಚ್ಚ, ನೀವು ಇನ್ಕ ತಕ ಏನೇನು ಎಣ್ಣೆಗೆ ಕರೆದಿದ್ರಿ ನೋಡ್ರಿ, ಈ ಪುಟಾಣಿ ಆಯ್ತು, ಶೇಂಗಾ ಆಯ್ತು, ಆಮೇಲೆ ತ ಕರಿಬೇವು ಆಯ್ತು, ಇದನ್ನೆಲ್ಲನೂ ನೀವು ಹಾಕಿ ಚಲೋ ತಂಗಿ ಮಸ್ತಾಗಿ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಏಕದಮ್ ಭಾಳ ಭಾರಿ ಆಗಿರುವಂತಹ ಚೂಡಾ ಚುರುಮುರಿ ಚೂಡಾ ರೆಸಿಪಿ ರೆಡಿ ಆಗ್ತದೆ.
2: ಸ್ನೇಹಿತರೆ, ಬಾಗಲಕೋಟೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಚುರುಮುರಿ ಚೂಡವನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳಿಸಿದ್ರು. ನಾನಾಗಲೇ ಹೇಳ್ದಾಗೆ ಚುರುಮುರಿ ಅಥವಾ ಮಂಡಕ್ಕಿ ಅಂತ ಏನು ಕರಿತೀವಿ, ಸಾಕಷ್ಟು ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ತೋಸಿದ ಮಂಡಕ್ಕಿ ಅಂತ ಮಾಡ್ತಾರೆ, ಬೇಲ್ಪುರಿ ಅಂತ ಮಾಡ್ತಾರೆ, ಮಸಾಲ ಮಂಡಕ್ಕಿ ಅಂತ ಮಾಡ್ತಾರೆ, ಗಿರ್ಮಿಟ್ ಅಂತ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಫೇಮಸ್ಸು ಈ ಮಂಡಕ್ಕಿ. ಈ ಚುರುಮುರಿ ಚೂಡವನ್ನು ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ತಿಳಿಸ್ಕೊಟ್ಟಂತಹ ಈ ಮಸಾಲ ವಡೆ, ಸಬ್ಬಕ್ಕಿ ವಡೆ, ಅದರೊಟ್ಟಿಗೆ ಈ ಚುರುಮುರಿ ಚೂಡ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಈ ರೀತಿಯಲ್ಲಿ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ, ಮತ್ತೆ ಆಗ್ತಡ 9860996279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ಅಡುಗೆಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ಪೆಷಲ್ಲಾಗಿ ಚುರುಮುರು ಚೂಡವನ್ನು ತಿಳಿಸ್ಕೊಟ್ಟಂತಹ ನಾಗೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಿಂದ ದೇವರ ಕೃಪೆ ಹಾಗೂ ಆಶೀರ್ವಾದ ಪಡೆಯಲು ಸಾಧ್ಯ ಎಂದು ಕರ್ಕಿ ಶ್ರೀ ಕ್ಷೇತ್ರದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮೀಜಿ ತಿಳಿಸಿದರು. ಶಿವಮೊಗ್ಗ ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದಿಂದ ಏರ್ಪಡಿಸಿದ್ದ ಮಹಾಗಣಪತಿಗೆ ರಜತ ಕವಚ, ಪೀಠ, ಪ್ರಭಾವಳಿ ಸಮರ್ಪಣೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಶ್ರೇಷ್ಠ ವ್ಯಕ್ತಿ ಆಗಬೇಕು, ಉನ್ನತ ಸ್ಥಾನಮಾನ ಗಳಿಸಬೇಕೆಂಬ ಅಭಿಲಾಷೆ ಪ್ರತಿಯೊಬ್ಬರಲ್ಲೂ ಇರುವುದು ಸಹಜ. ಆದರೆ ದ್ವೇಷ, ಅಸೂಯೆ ಮತ್ತು ಸ್ವಾರ್ಥ ಚಿಂತನೆ ನಮ್ಮ ಸಾಧನೆಗೆ ಅಡ್ಡಿಯಾಗಿವೆ. ಭಗವಂತನ ದಯೆ, ಕೃಪೆ ಮತ್ತು ಪ್ರೀತಿಗೆ ಪಾತ್ರವಾಗಲು, ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಲು ಪರಿಶುದ್ಧ ಮನಸ್ಸು ಮುಖ್ಯ ಎಂದು ಹೇಳಿದರು. ಪೂರ್ಣ ಕುಂಭದೊಂದಿಗೆ ಪೂಜ್ಯರನ್ನು ಸ್ವಾಗತಿಸಲಾಯಿತು. ಪೂರ್ಣಾಹುತಿ, ಮಹಾಭಿಷೇಕ, ನೂತನ ರಜತ ಪ್ರಭಾವಳಿ ಸಮರ್ಪಣೆ, ಮಹಾಮಂಗಳಾರತಿ ನಡೆಯಿತು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಮುಂದಿನ ವಿವರ: ಕುಡಿಯುವ ನೀರು, ಗಾಳಿ, ಆಹಾರ ಸಿಗುವುದು ಪರಿಸರದಿಂದಲೇ ಎಂಬುದು ಗೊತ್ತಿದ್ದರೂ ಪ್ರಕೃತಿ ರಕ್ಷಣೆ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದೇವೆ ಎಂದು ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯ ಕೆಎಂ ಜೋಸ್ ಹೇಳಿದರು. ಶಿವಮೊಗ್ಗ ಸಮೀಪದ ಗಾಜನೂರು ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿದ್ದ ತಾಯಿ ಮತ್ತು ಮಗುವಿಗೊಂದು ಮರ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 6ನೇ ತರಗತಿಗೆ ಹೊಸದಾಗಿ ದಾಖಲಾದ ಮಕ್ಕಳಿಗೆ ನಾವು ಪ್ರತಿ ವರ್ಷ ತಾಯಿ ಮತ್ತು ಮಗುವಿನ ಜತೆ ವಿದ್ಯಾಲಯದ ಆವರಣದಲ್ಲಿ ಗಿಡಗಳನ್ನು ಬೆಳೆಸುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಪಾಲಕರಿಗೆ ತಲಾ ಒಂದೊಂದು ಸಸಿ ತರಲು ಸೂಚಿಸಿದ್ದೇವು. ಅದರಂತೆ ಹಣ್ಣಿನ ಮತ್ತು ಹೂವಿನ ಸಸಿಗಳನ್ನು ತಂದಿದ್ದಾರೆ ಎಂದರು. ಕನ್ನಡ ಶಿಕ್ಷಕ ನವೀನ್ ನಾಯಕ್ ಮಾತನಾಡಿ, ನಾವು ಮಕ್ಕಳಿಗೆ ತೋರುವಷ್ಟೇ ಕಾಳಜಿ ಪ್ರೀತಿಯನ್ನು ಗಿಡಗಳನ್ನು ನೆಟ್ಟ ಮೇಲೆ ಮಕ್ಕಳಂತೆಯೇ ಪಾಲನೆ ಪೋಷಣೆ ಮಾಡಬೇಕು. ಅಭಿವೃದ್ಧಿ ನೆಪದಲ್ಲಿ ಕಾಡುಗಳ ನಾಶದಿಂದ ವನ್ಯಜೀವಿಗಳ ಆವಾಸಕ್ಕೆ ತೊಂದರೆಯಾಗಿದೆ. ಅವುಗಳು ಜನವಸತಿ ಪ್ರದೇಶಗಳತ್ತ ನುಗ್ಗುವಂತಹ ಸ್ಥಿತಿಗೆ ನಾವೇ ಕಾರಣರು. ವನ್ಯ ಸಂಪತ್ತು ರಕ್ಷಿಸುವ ಹೊಣೆಗಾರಿಕೆ ಎಲ್ಲರದು ಎಂದು ಹೇಳಿದರು. ಮುಂದಿನ ವಿವರ: ಶಿವಮೊಗ್ಗ ಜಿಲ್ಲೆಯ ಅನೇಕ ಕಡೆ ರಸ್ತೆ ಕಾಮಗಾರಿ ಅಪೂರ್ಣ ಆಗಿರುವುದರಿಂದ ಆಘಾತಗಳಾಗುತ್ತಿವೆ. ಇಂತಹ ಸ್ಥಳಗಳಲ್ಲಿ 15 ದಿನದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ, ಇಲ್ಲವಾದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನೇ ಹೊಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಎಚ್ಚರಿಸಿದರು. ನಿನ್ನೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆಸಿ ಅವರು ಕೆಲ ವರ್ಷದಿಂದ ಜಿಲ್ಲೆಯಲ್ಲಿ ಕೈಗೊಂಡ ರಾಷ್ಟೀಯ ಮತ್ತು ರಾಜ್ಯ ಹೆದ್ದಾರಿ, ಜಿಲ್ಲಾ ಮುಖ್ಯ ರಸ್ತೆ ಹಾಗೂ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆ ಕಾಮಗಾರಿಗಳು ಅಪೂರ್ಣವಾಗಿವೆ. ಇಂತಹ ಸ್ಥಳಗಳಲ್ಲಿ ಅಪಘಾತಗಳಿಂದ ಸಾವು ನೋವುಗಳಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳು ಆರಂಭವಾಗಿ ಹಲವು ವರ್ಷಗಳಾದರೂ ಇನ್ನೂ ಮುಗಿದಿಲ್ಲ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ, ಅಪಘಾತಗಳು ಸಂಭವಿಸುತ್ತಿವೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರರು ಎಚ್ಚೆತ್ತು ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಶಿವಮೊಗ್ಗ ಭದ್ರಾವತಿ ಮಾರ್ಗದಲ್ಲಿ ಮಲಗೊಪ್ಪ ಮಾಚಿನಹಳ್ಳಿ ಕೈಗಾರಿಕಾ ಪ್ರದೇಶ ಕಡದಕಟ್ಟೆಯಲ್ಲಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಆಗುತ್ತಿರುವ ಬಗ್ಗೆ ಜನಪ್ರತಿನಿಧಿಗಳು, ಸಾರ್ವಜನಿಕರು ದೂರಿದ್ದಾರೆ. ಕಾಮಗಾರಿ ವಿಳಂಬ ಕುರಿತು ಅಧಿಕಾರಿಗಳು ಸಮರ್ಥನೆ ಮಾಡಿಕೊಳ್ಳುವುದನ್ನು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ತಿಳಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸಕ ಡಾಕ್ಟರ್ ಧನಂಜಯ ಸರ್ಜೆ ಅವರು 2000ಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಸೇತುವೆಯಾಗಿದ್ದಾರೆ. 7 ತಿಂಗಳ ಹಿಂದಷ್ಟೇ ಕಾಯಕ ಸೇತು ಆರಂಭವಾಗಿತ್ತು. ಅದರ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಶಿವಮೊಗ್ಗ ನಗರದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜೆ ಅವರ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಾನವ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಶಿವಮೊಗ್ಗದಲ್ಲಿ ಮೊಬೈಲ್ ಕಂಪನಿ ಸಹಯೋಗದಲ್ಲಿ ಬೃಹತ್ ಸಂದರ್ಶನ ಆಯೋಜಿಸಲಾಗಿದೆ. ಶಿವಮೊಗ್ಗದ ಯುವತಿಯರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಸಹ ಇದೇ ಆಗಿದ್ದು, ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗುತ್ತಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ, ಈಗ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಸುಮಾರು 2.21 ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಮೊಬೈಲ್ ಕಂಪನಿ ಆರಂಭವಾಗುತ್ತಿದೆ. 2000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ. ಭಾರತ ಈಗ ಮೊಬೈಲ್ ಅನ್ನು ರಫ್ತು ಮಾಡುವ ಸ್ಥಿತಿಯಲ್ಲಿದ್ದು, ಕರ್ನಾಟಕದ ಪ್ರತಿಭೆಗಳಿಗೆ ಉದ್ಯೋಗ ಸಿಗಲಿದೆ. ಕಂಪನಿಯಲ್ಲಿ ಪುರುಷರಿಗೂ ಉದ್ಯೋಗ ಸಿಗಲಿದೆ ಎಂದು ಆಶಿಸಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜೆ ಮಾತನಾಡಿ, ನಮ್ಮ ಕಚೇರಿಯಲ್ಲಿ ಕೇವಲ 7 ತಿಂಗಳ ಹಿಂದೆ ಕಾಯಕ ಸೇತು ಜಾಬ್ ಪೋರ್ಟಲ್ ಅನ್ನು ಲೋಕಾರ್ಪಣೆಗೊಳಿಸಲಾಗಿತ್ತು. ಈ ಅಲ್ಪಾವಧಿಯಲ್ಲೇ ಪೋರ್ಟಲ್ ಮೂಲಕ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶದ 100 ಯುವ ಪ್ರತಿಭೆಗಳು ಉದ್ಯೋಗ ಪಡೆದುಕೊಳ್ಳಲು ಸ್ವಾವಲಂಬಿಯಾಗಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಯುವತಿಯರಿಗೆ ಸುರಕ್ಷಿತ ಹಾಗೂ ಭವ್ಯ ಭವಿಷ್ಯ ರೂಪಿಸಲು ಈ ಮೇಳವನ್ನು ಆಯೋಜಿಸಲಾಗಿದೆ. ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿ ನೇಮಕಾತಿ ಪತ್ರ ನೀಡಲಾಗುವುದು ಎಂದರು. ಸೂಡಾ ಮಾಜಿ ಅಧ್ಯಕ್ಷ ನಾಗರಾಜ್, ಜ್ಞಾನೇಶ್ವರ್, ಇನ್ನೋವಾ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ದಯಾನಂದ್, ಪ್ರಮುಖರಾದ ತಮ್ಮಡಿಹಳ್ಳಿ ನಾಗರಾಜ್, ಚಂದ್ರಶೇಖರ್, ಬಾಳೆಕಾಯಿ ಮೋಹನ್, ರಾಜು, ಹರ್ಷ ಸರ್ಜಿ, ಈಶ್ವರ ಸರ್ಜಿ ಇತರರಿದ್ದರು. ಮುಂದಿನ ವಿವರ. ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾನಿಗೆ ನ್ಯಾಯಯುತ ಪರಿಹಾರ, ವೈಜ್ಞಾನಿಕ ಎಂಎಸ್ಪಿ ಜಾರಿ, ಎಸ್ಕಾಂಗಳ ಖಾಸಗೀಕರಣ ಕೈಬಿಡಬೇಕೆಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಹೊಳೆಹೊನ್ನೂರು ಹೋಬಳಿ ವ್ಯಾಪ್ತಿಯ 35 ಹಳ್ಳಿಗಳಲ್ಲಿ ಏಪ್ರಿಲ್ 26ರಂದು ಸಂಭವಿಸಿದ ಭೀಕರ ಪ್ರಕೃತಿ ವಿಕೋಪದಲ್ಲಿ 11 ಲಕ್ಷಕ್ಕೂ ಅಧಿಕ ಅಡಕೆ ಮರಗಳು ಮುರಿದು 800ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. 100 ಕೋಟಿ ರು ನಷ್ಟ ಸಂಭವಿಸಿದೆ. ರೈತರಿಗೆ NDRFನ ಬಿಡುಗಾಸಿನ ಪರಿಹಾರ ಬಿಡುಗಡೆ ಮಾಡದೆ ನ್ಯಾಯಯುತ ಪರಿಹಾರ ಒದಗಿಸಬೇಕು. ರೈತರ ಬೆಳೆಗಳಿಗೆ ಸರ್ಕಾರ ವೈಜ್ಞಾನಿಕ ಬೆಲೆ ನೀಡದೆ ಎಂಎಸ್ಪಿಯನ್ನು ಕಾನೂನುಬದ್ಧಗೊಳಿಸದ ಕಾರಣದಿಂದಾಗಿ ಬೆಳೆಗೆ ಸೂಕ್ತ ಧಾರಣೆ ಸಿಗದೆ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಹೀಗಾಗಿ ಎಂಎಸ್ಪಿಯನ್ನು ಕಾನೂನುಬದ್ಧಗೊಳಿಸಬೇಕು ಎಂದು ಆಗ್ರಹಿಸಿದರು. ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿದೆ. ಎಸ್ಕಾಂಗಳನ್ನು ಖಾಸಗಿಯವರಿಗೆ ವಹಿಸುವುದನ್ನು ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ವಿದ್ಯುತ್ ಉತ್ಪಾದನೆ, ಸರಬರಾಜು ಮತ್ತು ನಿರ್ವಹಣೆ ಸರ್ಕಾರದ ಅಧೀನದಲ್ಲೇ ಮುಂದುವರೆಯಬೇಕು. ಕೃಷಿ, ನೀರಾವರಿ, ಪಂಪ್ಸೆಟ್ಗಳಿಗೆ ಮೀಟರ್ ಹಾಕಿ ಶುಲ್ಕ ವಸೂಲಿ ಮಾಡುವ ಬದಲು ಸರ್ಕಾರ ವೆಚ್ಚ ಭರಿಸಬೇಕು ಎಂದು ಆಗ್ರಹಿಸಿದರು. ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟವನ್ನು ತಡೆಗಟ್ಟಬೇಕು. ಫ್ರೂಟ್ ಐಡಿ ಇಲ್ಲದ ಅನಧಿಕೃತ ಮತ್ತು ಬಗರ್ ಹುಕುಂ ಸಾಗುವಳಿದಾರರಿಗೆ ರಸಗೊಬ್ಬರ ಪೂರೈಕೆ ಮಾಡಬೇಕು. ಕಳಪೆ ಬಿತ್ತನೆ ಬೀಜ ಪೂರೈಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಂತಹ ಮಾರಾಟಗಾರರ ಪರವಾನಿಗೆಯನ್ನು ರದ್ದುಗೊಳಿಸಬೇಕೆಂದು ರೈತರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಮಂಡಳಿ ಸದಸ್ಯ ಕೆಟಿ ಗಂಗಾಧರ್, ಶಿವಮೊಗ್ಗ ಜಿಲ್ಲಾ ಗೌರವಾಧ್ಯಕ್ಷ ಈರಣ್ಣ ಪ್ಯಾಟಿ, ಕಾರ್ಯಾಧ್ಯಕ್ಷ ಯಶವಂತರಾವ್ ಘೋರ್ಪಡೆ, ಕೆಎಸ್ ಪುಟ್ಟಪ್ಪ, ಪುಟ್ಟನಗೌಡ, ಗಿರೀಶ್ ಮಾಳೇನಹಳ್ಳಿ, ಹಿರಣಯ್ಯ, ವೀರೇಶ್, ಎಚ್ಎಸ್ ಮಂಜುನಾಥೇಶ್ವರ, ಜಗದೀಶ್ ನಾಯ್ಕ್ ಮತ್ತಿತರರು ಭಾಗವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೈಋತ್ಯ ಮಾನ್ಸೂನ್ ಮಳೆ ಮಾರುತಗಳ ರಾಜ್ಯವನ್ನು ಪ್ರವೇಶ ಮಾಡಿದ ಬೆನ್ನಿಗೆ ಭಾರತೀಯ ಹವಾಮಾನ ಇಲಾಖೆಯು ಕರಾವಳಿ ಮತ್ತು ಮಲೆನಾಡಿನಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದು, ಜಿಲ್ಲಾಡಳಿತವು ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಿದೆ. ಹವಾಮಾನ ಇಲಾಖೆಯ ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಪ್ರಕೃತಿ ವಿಕೋಪವನ್ನೆದುರಿಸಲು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸನ್ನದ್ಧರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಮನವಿ ಮಾಡಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ತುರ್ತು ಸಂದರ್ಭದಲ್ಲಿ ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು. ಅಧಿಕಾರಿ ಮತ್ತು ಸಿಬ್ಬಂದಿ ರಜೆ ಮೇಲೆ ತೆರಳದೆ ತಮ್ಮ ಕಾರ್ಯಕ್ಷೇತ್ರದಲ್ಲಿರಬೇಕು ಎಂದು ಅವರು ಸೂಚಿಸಿದರು. ತುರ್ತು ಸಂದರ್ಭದಲ್ಲಿ ಪ್ರಾಣ ಮತ್ತು ಆಸ್ತಿಪಾಸ್ತಿ ರಕ್ಷಣೆಗೆ ಅಗತ್ಯವಿರುವ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದರ ಜೊತೆಗೆ ಟಾರ್ಚ್ಗಳು, ಬ್ಯಾಟರಿಗಳು, ಮೊಬೈಲ್, ಪವರ್ ಬ್ಯಾಂಕ್ಗಳು ಮತ್ತು ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ತುರ್ತು ಬಳಕೆಗೆ ಅಗತ್ಯವಿರುವ ಕುಡಿಯುವ ನೀರು, ಒಣ ಆಹಾರ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತು ವೈದ್ಯಕೀಯ ಚೀಟಿಗಳನ್ನು ಜೊತೆಯಲ್ಲಿಟ್ಟುಕೊಳ್ಳುವಂತೆ ಅವರು ಸಲಹೆ ನೀಡಿದರು. ಮುಂದಿನ ವಿವರ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಮದ ವಸತಿ ಶಾಖೆ ಹಕ್ಕಿಪಿಕ್ಕಿ ಕ್ಯಾಂಪ್, ಸದಾಶಿವಪುರ ಶಿವಮೊಗ್ಗ ತಾಲೂಕು ಹಾಗೂ ಹಿರೇಮನೆ ಸಾಗರ ತಾಲೂಕು, ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿನ ಗೌರವಧನ ಆಧಾರದ ಮೇಲೆ ಒಂದು ವರ್ಷದ ಅವಧಿಗೆ ಖಾಲಿ ಇರುವ 8 ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಹಿಂದಿ, ಸಮಾಜ ವಿಜ್ಞಾನ ಹಾಗೂ ದೈಹಿಕ ಶಿಕ್ಷಣ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಪಿಯುಸಿ, ಡಿಎಡ್ ಮತ್ತು ಟಿಇಟಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಎ, ಬಿಎಸ್ಸಿ, ಬಿಎಡ್ ಹಾಗೂ ಟಿಇಟಿ ವಿದ್ಯಾರ್ಹತೆ ಕಡ್ಡಾಯವಾಗಿದೆ. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೂಕ್ತ ದಾಖಲೆಗಳೊಂದಿಗೆ ಜೂನ್ 10 ಒಳಗಾಗಿ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818220002 ಅಥವಾ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಗೆ

ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಅಂದರೆ ಪಿಯುಸಿ, ಐಟಿಐ, ಡಿಪ್ಲೊಮೋ ಹಾಗೂ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಜೂನ್ 30ರೊಳಗಾಗಿ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ 0818222206 ಅಥವಾ ಶಿವಮೊಗ್ಗ ವಿಸ್ತರಣಾಧಿಕಾರಿ 9731979111 ಅಥವಾ ಶಿವಮೊಗ್ಗ ಜಿಲ್ಲಾ ಮಾಹಿತಿ ಕೇಂದ್ರ 7676888888 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಕೊಮ್ಮನಾಳು ಗ್ರಾಮದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು, ಅತಿಥಿಗಳು ಪಾಲ್ಗೊಂಡಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ

0: ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864768. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಬೆಳದಿಂಗಳಲ್ಲಿ ಸುಳಿದಾಡದ ಪ್ರಾಣಿಗಳು, ಶಾಶ್ವತದ ಗುಟ್ಟು, ವಿಶ್ವದರ್ಶನ ಹೊಸ ಮಾಲಿಕೆ ಹಾಗೂ ವಾರದ ವಿಜ್ಞಾನಿ ವಿಲಿಯಂ ವಿದರಿಂಗ್.
1: ಬೆಳದಿಂಗಳಲ್ಲಿ ಸುಳಿದಾಡದ ಜೀವಿಗಳು. ದಟ್ಟ ಕಾಡಿನ ನೆಲವಾಸಿ ಜೀವಿಗಳಲ್ಲಿ ಹಲವಕ್ಕೆ ಬೆಳದಿಂಗಳನ್ನು ಕಂಡರೆ ಅಸಹನೆಯಂತೆ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿ

ಚಂದ್ರಮಂಚಕ್ಕೆ ಬಾ ಚಕೋರಿ ಎನ್ನುವಷ್ಟು ರೊಮ್ಯಾಂಟಿಕ್ ಆಗಿಸಿದ ಬೆಳತಿಂಗಳನ್ನು ಬೇಡವೆನ್ನುವ ಜೀವಿಗಳೂ ಇವೆ ಎಂದರೆ ನಂಬುವುದು ಕಷ್ಟ. ಬಿಷಪ್ ಅವರಿಗೂ ಇದರಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ಬೆಳತಿಂಗಳಲ್ಲಿ ಕಾಡಿನ ನೆಲದಲ್ಲಿ ಜೀವಿಸುವ ಪ್ರಾಣಿಗಳು ಏನು ಮಾಡುತ್ತವೆ ಎನ್ನುವುದನ್ನು ತಿಳಿಯುವ ಕುತೂಹಲವಂತೂ ಇತ್ತು. ಏಕೆಂದರೆ ಕೆಲವು ಕಾಡುಗಳಲ್ಲಿ ಮರಗಳು ಎಷ್ಟು ಎತ್ತರವಾಗಿ ದಟ್ಟವಾಗಿ ಒತ್ತೊತ್ತಾಗಿ ಇರುತ್ತವೆಂದರೆ ಸಾಮಾನ್ಯವಾಗಿ ಹಗಲಿನಲ್ಲೂ ಅಲ್ಲಿ ಕತ್ತಲೆಗೆ ಇರುವಂತೆ ಅನಿಸುತ್ತದೆ. ಜೋಗ ಹೊನ್ನಾವರದ ರಸ್ತೆಯಲ್ಲಿ ಹೀಗೊಂದು ಕತ್ತಲೆ ಕಾಣು ಅಂತಲೇ ಒಂದು ಕಾಡಿದೆ. ಅದೀಗ ಸಿಂಗಳಿಕ್ಕ ಕೋತಿಗಳ ರಕ್ಷಿತಾರಣ್ಯ ಎನ್ನಿಸಿಕೊಂಡಿದೆ. ಇಂತಹ ದಟ್ಟ ಕಾಡಿನ ನೆಲದಲ್ಲಿ ವಾಸಿಸುವ ಜೀವಿಗಳಿಗೆ ರಾತ್ರಿ ಹೊತ್ತು ಕಗ್ಗತ್ತಲಿನಲ್ಲಿಯೇ ವಾಸಿಸಿ ರೂಢಿಯಾಗಿರುತ್ತದಷ್ಟೇ. ಕತ್ತಲು ಅವಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ. ಇಂತಹ ಕಾಪು ಇಲ್ಲದ ಬೆಳದಿಂಗಳ ರಾತ್ರಿಯಲ್ಲಿ ಈ ಜೀವಿಗಳಿಗೆ ಅಪಾಯ ಹೆಚ್ಚಿರಬಹುದು. ಅಂತಹ ರಾತ್ರಿಗಳಲ್ಲಿ ಅವು ಬೇಟೆಗಳಾಗುವುದು ಹೆಚ್ಚು. ಇದು ಈ ಜೀವಿ ವಿಜ್ಞಾನಿಗಳ ಕುತೂಹಲವಾಗಿತ್ತು. ಏಕೆಂದರೆ ಹಿಂದಿನ ಕೆಲವು ಅಧ್ಯಯನಗಳಲ್ಲಿ ಕೆಲವು ಜೀವಿಗಳು ಚಂದ್ರನ ಚಟುವಟಿಕೆಗೆ ತಕ್ಕಂತೆ ತಮ್ಮ ನಿವಾಸಗಳನ್ನು ತಾತ್ಕಾಲಿಕವಾಗಿ ಬದಲಿಸುವುದು ಕಂಡುಬಂದಿತ್ತು. ಬೆಳದಿಂಗಳೇ ಈ ನಡವಳಿಕೆಯನ್ನು ಪ್ರಚೋದಿಸುತ್ತದೆಯೋ ಅಥವಾ ಅದು ಅವುಗಳ ಸಹಜ ನಡತೆಯೋ ಮೊದಲನೆಯದೇ ಕಾರಣವಾಗಿದ್ದರೆ ನಾವು ರಾತ್ರಿ ಹೊತ್ತು ಹಚ್ಚುವ ದೀಪಗಳ ಬೆಳಕು ಪ್ರಾಣಿಗಳ ನಡವಳಿಕೆಯನ್ನು ಬದಲಿಸಬಹುದು ಎನ್ನುವ ಗುಮಾನಿಯೂ ಇತ್ತು. ಹೀಗಾಗಿ ರಾತ್ರಿಯ ಹೊತ್ತು ಕಾಡಿನ ಪ್ರಾಣಿಗಳ ಚಲನವಲನ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಒಂದೇ ತೆರನಾಗಿರುತ್ತದೆಯೋ ಅಥವಾ ಬದಲಾಗುತ್ತದೆಯೋ ಎಂದು ತಿಳಿಯಲು ಬಿಷಪ್ ತಂಡ ಪ್ರಯತ್ನಿಸಿತು. ಪ್ರಪಂಚದ ಮೂರು ಪ್ರಮುಖ ತಂಡಗಳಾದ ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕದಲ್ಲಿನ ದಟ್ಟ ಕಾಡುಗಳಲ್ಲಿ ವಾಸಿಸುವ ನೆಲಜೀವಿಗಳ ಬಗ್ಗೆ ನಡೆಸಿದ ಅಧ್ಯಯನಗಳತ್ತ ಮರು ನೋಡಿತು. 17 ಸಂರಕ್ಷಿತಾರಣ್ಯಗಳಲ್ಲಿ ಜೀವಿಸುವ ಒಟ್ಟು 88 ಜೀವಿಗಳ ರಾತ್ರಿ ಜೀವನದ ಮೇಲೆ ಕಣ್ಗಾವಲಿಟ್ಟಿತ್ತು. ಗುಪ್ತವಾಗಿ ಬಚ್ಚಿಟ್ಟ ಕ್ಯಾಮೆರಾಗಳು ಹಿಡಿದ ವಿಡಿಯೋಗಳನ್ನು ಸಂಗ್ರಹಿಸಿ ಈ ಜೀವಿಗಳ ಹಗಲಿನ ಹಾಗೂ ರಾತ್ರಿ ಚಟುವಟಿಕೆಗಳೆಷ್ಟೆಷ್ಟು ಎಂಬುದನ್ನು ವಿಶ್ಲೇಷಿಸಿತು. 2-10 ವರ್ಷಗಳ ಅವಧಿಯಲ್ಲಿ ವಿವಿಧ ಜೀವಿಗಳ ನಡವಳಿಕೆಯ ರೀತಿಯನ್ನು ಹೀಗೆ ಕಂಡುಕೊಂಡರು. ಬೆಳದಿಂಗಳಿಗೆ ತಕ್ಕಂತೆ ಚಟುವಟಿಕೆಗಳನ್ನು ಪ್ರಾಣಿಗಳು ಬದಲಿಸಿಕೊಳ್ಳಲು ಎರಡೇ ಮಾರ್ಗಗಳಿವೆ. ಮೊದಲನೆಯದು ಹಗಲಿನ ಹೊತ್ತು ತಮ್ಮ ಚಟುವಟಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅಥವಾ ರಾತ್ರಿಯ ಹೊತ್ತು ತಮ್ಮ ಚಟುವಟಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಅಂದರೆ ಒಟ್ಟಾರೆ ಪ್ರಾಣಿಗಳ ದೈನಂದಿನ ಚಟುವಟಿಕೆಯ ಪ್ರಮಾಣದಲ್ಲಿ ಏರುಪೇರಾಗುವುದಿಲ್ಲ. ಹಾಗೆಯೇ ರಾತ್ರಿ ಬೆಳದಿಂಗಳಿನ ಸಮಯದಲ್ಲಿ ಅವುಗಳ ನಡವಳಿಕೆ ಬದಲಾದರೂ ಕೂಡ ಅದು ಬೇರೆ ಹೊತ್ತಿನ ಚಟುವಟಿಕೆಯ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಬೇಕು ಎಂದು ಇವರು ತರ್ಕಿಸಿದರು. ವಿಡಿಯೋಗಳಲ್ಲಿ ಕಂಡ ಚಿತ್ರಗಳನ್ನು ಆಧರಿಸಿ ವಿವಿಧ ಪ್ರಾಣಿಗಳು ದಿಶಾಚರಿಗಳು ನಿಶಾಚರಿಗಳು ಎಂದು ಬಿಷಪ್ ನಿರ್ಧರಿಸಿದರು. ಇವುಗಳ ದೈನಂದಿನ ಅಂದರೆ ಬೆಳಗು ಹಾಗೂ ರಾತ್ರಿಯ ಚಟುವಟಿಕೆಗಳು ಹುಣ್ಣಿಮೆಯ ದಿನಗಳಲ್ಲಿ ಪಕ್ಷದ ನಡುವಿನ ದಿನಗಳಲ್ಲಿ ಹಾಗೂ ಅಮಾವಾಸ್ಯೆಯಲ್ಲಿ ಹೇಗಿರುತ್ತವೆ ಎಂಬುದನ್ನು ಈ ತಂಡ ಗಣಿಸಿದೆ. ಇವೆಲ್ಲದರ ಫಲವಾಗಿ ತಿಳಿದದ್ದು ಅಧ್ಯಯನ ಮಾಡಿದ 88 ಜೀವಿಗಳಲ್ಲಿ 20 ನಿಶಾಚರಿಗಳಾಗಿದ್ದುವು, 9 ದಿನಾಚರಿಗಳು ಆಗಿದ್ದುವು. ಒಂದೇ ಒಂದು ಜೀವಿ ಮುಸ್ಸಂಜೆಯಲ್ಲಿಯಷ್ಟೇ ಚಟುವಟಿಕೆ ಇದ್ದ ಜೀವಿ ಆಗಿತ್ತು. ಇನ್ನು ಉಳಿದವೆಲ್ಲವೂ ಒಂದೋ ಬೆಳ್ಳಂಬೆಳಕ್ಕೆ ಚಟುವಟಿಕೆಯಿಂದ ಇರುತ್ತಿದ್ದವು, ಇಲ್ಲವೇ ಇಡೀ ಹೊತ್ತಿನಲ್ಲಿ ಚಟುವಟಿಕೆಯಿಂದ ಇರುತ್ತಿದ್ದವು. ಆದರೆ ಬೆಳದಿಂಗಳಿನಲ್ಲಿ ಇವುಗಳ ಚಟುವಟಿಕೆಯ ಪ್ರಮಾಣದಲ್ಲಿ ಸಾಕಷ್ಟು ಏರುಪೇರುಗಳಾಗುತ್ತಿದ್ದುವು. ಈ ಹಿಂದೆ ನಂಬಿದ್ದಂತೆ ಬೆಳದಿಂಗಳಿನ ದಿನಗಳಲ್ಲಿ ಪ್ರಾಣಿಗಳ ಚಟುವಟಿಕೆ ಹೆಚ್ಚುತ್ತಿದ್ದುದಕ್ಕಿಂತಲೂ ಕಡಿಮೆಯಾಗಿದ್ದು ಕಂಡುಬಂತು. ಹುಣ್ಣಿಮೆ ಹತ್ತಿರವಾಗುತ್ತಿದ್ದಂತೆ ರಾತ್ರಿಯ ಹೊತ್ತು ಕ್ಯಾಮೆರಾದ ಚಿತ್ರಗಳಿಗೆ ಸಿಕ್ಕ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುತ್ತಿತ್ತು, ಅಮಾವಾಸ್ಯೆಯ ಸಮಯದಲ್ಲಿ ಹೆಚ್ಚುತ್ತಿತ್ತು. ಈ ವ್ಯತ್ಯಾಸ ನಿಶಾಚರಿಗಳಲ್ಲಿ ಅತಿ ಹೆಚ್ಚಾಗಿತ್ತು. ಚಿರತೆಯಂತಹವುಗಳ ಬೇಟೆಗಳಾದ ಪುಟ್ಟ ಜೀವಿಗಳು ಬೆಳದಿಂಗಳಲ್ಲಿ ಹೊರಬರುವುದು ಕಡಿಮೆಯಾಗಿತ್ತು. ಹೆಗ್ಗಣಗಳಂತಹ ನಿಶಾಚರಿಗಳಲ್ಲಿ ಪೂರ್ಣ ಚಂದ್ರನ ಭೀತಿ ಅತಿ ಹೆಚ್ಚಾಗಿ ಕಂಡಿತ್ತು. ಅಂದರೆ ಬೆಳದಿಂಗಳಿನಲ್ಲಿ ಸುಳಿದಾಡಬೇಡ ಸುಟ್ಟಾವು ಬೆಳ್ಳಿಕಿರಣ ಎನ್ನುವುದು ಸತ್ಯವೇ ಇರಬಹುದು. ಆದರೆ ಮುತ್ಯಾವು ಮೊಲದ ಹಿಂಡು ಎನ್ನುವುದು ಸರಿಯಲ್ಲವೇನೋ? ಬಿಷಪ್ ತಂಡದ ಅಧ್ಯಯನಗಳ ಪ್ರಕಾರ ಮೊಲದಂತಹ ಕೆಲವು ಪ್ರಾಣಿಗಳು ರಾತ್ರಿಯಲ್ಲಿ ಓಡಾಡುವುದನ್ನು ಕಡಿಮೆ ಮಾಡಿ ಮುಸ್ಸಂಜೆಯ ಹೊತ್ತು ಹೆಚ್ಚು ಓಡಾಡುವುದು ಕಂಡುಬಂದಿತು. ಈ ರೀತಿಯಲ್ಲಿ ತಮ್ಮ ಚಟುವಟಿಕೆಯ ಕಾಲವನ್ನೇ ಕೆಲವು ಪ್ರಾಣಿಗಳು ಬದಲಿಸಿಕೊಂಡಿದ್ದುವು. ಏನೇ ಆದರೂ 3 ಪ್ರಾಣಿಗಳ ಹೊರತಾಗಿ ಉಳಿದೆಲ್ಲ 85 ಪ್ರಾಣಿಗಳ ಚಟುವಟಿಕೆ

0: ಗಳು ಹುಣ್ಣಿಮೆಯ ದಿನಗಳಲ್ಲಿ ಕಡಿಮೆಯಾಗಿದ್ದುವು ಎಂದು ಬಿಷಪ್ ತಂಡ ವರದಿ ಮಾಡಿದೆ. ಈ ವಿವರಗಳು ಬಯೋ ಆರ್ಕಿವ್ ಪ್ರೀಪ್ರಿಂಟ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾಗಿದ್ದುವು.
1: ಶಾಶ್ವತದ ಗುಟ್ಟು, ಬದಲಾವಣೆಯೇ ಪ್ರಕೃತಿಯ ನಿಯಮ ಎನ್ನುವ ಮಾತಿದೆ. ನಮ್ಮ ಹಳೆಯ ಫೋಟೋಗಳನ್ನ ನೋಡಿಕೊಂಡರೆ ಸಾಕು, ಎಷ್ಟೊಂದು ಬದಲಾಗಿದ್ದೇವೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಇದೇ ಮಾತು ಜೀವಿಗಳ ಪ್ರಭೇದಗಳಿಗೂ ಒಪ್ಪುತ್ತದೆ. ಪ್ರಭೇದ ಅಂದರೆ ಗೊತ್ತಲ್ಲ, ಬೇರೆ ಯಾವ ಜೀವಿಯ ಜೊತೆಗೂ ಕೂಡಿ ಮರಿ ಮಾಡದ ಜೀವಿಗಳು. ಈ ಲೆಕ್ಕದಲ್ಲಿ ಮನುಷ್ಯರು ಒಂದು ಪ್ರಭೇದವೇ, ಹೋಮೋಸೇಪಿಯನ್ಸ್ ಎನ್ನುವ ಪ್ರಭೇದ. ಇಂತಹ ಒಂದೊಂದು ಪ್ರಭೇದವು ವಿಶಿಷ್ಟ ಹಾಗೂ ಜೀವ ವಿಕಾಸದ ಪರಿಣಾಮ ಎನ್ನುತ್ತಾರೆ ಜೀವಿ ವಿಜ್ಞಾನಿಗಳು. ಹೀಗಾಗಿಯೇ ಜೀವ ಜಗತ್ತಿನಲ್ಲಿ ವಿಕಾಸ ಮತ್ತು ಬದಲಾವಣೆ ಎನ್ನುವುದಷ್ಟೇ ಶಾಶ್ವತ ಎಂಬ ಮಾತಿದೆ. ಆದರೆ ಹಾಗಲ್ಲವಂತೆ, ಕೆಲವು ಪ್ರಭೇದಗಳು ಬದಲಾವಣೆ ಆಗದೆಯೇ, ಅಂದರೆ ವಿಕಾಸವೇ ಆಗದೆ ಇದ್ದ ಹಾಗೆಯೇ ಇರಬಲ್ಲವಂತೆ. ಈ ಶಾಶ್ವತ ಗುಣಕ್ಕೆ ಕಾರಣ ಏನಿರಬಹುದು ಎನ್ನುವ ಸುಳಿವು ಸಿಕ್ಕಿದೆ. ಅಮೆರಿಕೆಯ ಯೇಲ್ ವಿಶ್ವವಿದ್ಯಾನಿಲಯದ ವಿಕಾಸ ವಿಜ್ಞಾನಿ ಚೆಸ್ ಬ್ರೌನ್ಸ್ಟೈನ್ ಮತ್ತು ಸಂಗಡಿಗರು ಹೀಗೊಂದು ಶೋಧನೆ ಮಾಡಿದ್ದಾರೆ. ಜೀವಂತ ಫಾಸಿಲು ಮೀನಿನ ಮೇಲೆ ನಡೆಸಿದ ಸಂಶೋಧನೆಗಳ ಮೂಲಕ ಬ್ರೌನ್ಸ್ಟೈನ್ ಮತ್ತು ಸಂಗಡಿಗರು ಇವುಗಳಲ್ಲಿ ವಿಕಾಸದ ಗತಿ ಅತಿ ನಿಧಾನವಾಗಿರುವುದನ್ನ ಗುರುತಿಸಿದ್ದಾರೆ. ವಿಕಾಸ ಎಂದರೆ ಬದಲಾವಣೆ. ಪ್ರತಿಯೊಂದು ಜೀವಿಯು ತನ್ನ ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ಪರಿಸರಗಳು ವಿಭಿನ್ನವಾಗಿರುವುದರಿಂದ ಒಂದೇ ಜೀವಿಯಲ್ಲಿ ಹಲವು ಬಗೆಗಳು ಇರಬಹುದು. ಹೀಗೆ ವೈವಿಧ್ಯವಾಗಿರುವ ಬಗೆಗಳಲ್ಲಿ ಯಾವುದಾದರೂ ಒಂದು ಪರಿಸರದ ಜೊತೆಗೆ ಬಹಳ ಹೊಂದಿಕೊಂಡು ಚೆನ್ನಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ, ಉಳಿದವುಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುತ್ತದೆ. ಹೀಗಾಗಿ ಪರಿಸರದಲ್ಲಿನ ವ್ಯತ್ಯಾಸಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುವ ಬಗೆಗಳನ್ನ ಪ್ರಕೃತಿ ಆಯ್ಕೆ ಮಾಡುತ್ತದೆ. ಇದೇ ವಿಕಾಸ. ಬದುಕಿ ಉಳಿಯುವ ಬಗೆಗಳು ಕ್ರಮೇಣ ಮೂಲ ಜೀವಿಗಳಿಗಿಂತ ಸಂಪೂರ್ಣವಾಗಿಯೇ ಬೇರೆ ಆಗಿಬಿಡುತ್ತವೆ, ಹೊಸ ಪ್ರಭೇದವಾಗುತ್ತದೆ. ಹೀಗೆ ವಿಕಾಸ ಸಾಗುತ್ತದೆ ಎಂದು 150 ವರ್ಷಗಳಿಗೂ ಹಿಂದೆ ಚಾರ್ಲಸ್ ಡಾರ್ವಿನ್ ವಿವರಿಸಿದ್ದ. ಈ ವಿಕಾಸವಾದ ಜಗತ್ತು ಜೀವಿಗಳನ್ನ ನೋಡುವ ಬಗೆಯನ್ನೇ ಬದಲಿಸಿಬಿಟ್ಟಿತು. ವಿಕಾಸವಾದದ ಇನ್ನೊಂದು ತಿರುಳು ಎಂದರೆ ಜೀವಿಗಳ ನಡುವಣ ಸಂಬಂಧ. ಪ್ರತಿಯೊಂದು ಜೀವಿಯೂ ಇನ್ನೊಂದಕ್ಕೆ ಒಂದಿಷ್ಟಾದರೂ ಸಂಬಂಧಿ ಎನ್ನುವುದು ತತ್ವ. ನೀರಿನಿಂದ ಹೊರಬಂದ ಕೂಡಲೇ ಸಾವನ್ನಪ್ಪುವ ಮೀನುಗಳು, ನೀರಿಗೆ ಇಳಿದರೆ ಸಾವನ್ನಪ್ಪುವ ನೆಲಜೀವಿಗಳು ಒಂದಾನೊಂದು ಕಾಲದಲ್ಲಿ ಒಂದೇ ಬಗೆಯ ಜೀವಿಯಿಂದ ಹುಟ್ಟಿ ಬಂದಂತವು ಎನ್ನುವ ತರ್ಕವೂ ಸಹಿತ ವಿಕಾಸವನ್ನು ಸೂಚಿಸುತ್ತದೆ. ಇದಕ್ಕೆ ಪುರಾವೆ ಶಿಲೆಗಳಲ್ಲಿ ಸಿಗುವ ಫಾಸಿಲುಗಳು. ಇಂದು ನಮಗೆ ಕಾಣದೇ ಇದ್ದಂತಹ ವಿಚಿತ್ರ ಜೀವಿಗಳ ಎಲ್ಲವನ್ನೂ ಫಾಸಿಲುಗಳಲ್ಲಿ ಕಾಣಬಹುದು. ಅತ್ತ ಹಕ್ಕಿಯೂ ಅಲ್ಲದ, ಇತ್ತ ಹಲ್ಲಿಯೂ ಅಲ್ಲದ ಜೀವಿಗಳು ಇವೆ. ಅತ್ತ ಮೀನು ಅಲ್ಲದ, ಇತ್ತ ನೆಲವಾಸಿಗಳಂತೆಯೂ ತೋರುವ ಜೀವಿಗಳ ಫಾಸಿಲುಗಳೂ ಇವೆ. ಇವಷ್ಟೇ ಅಲ್ಲ, ಲಕ್ಷಾಂತರ ವರ್ಷಗಳ ಹಿಂದಿದ್ದ ಫಾಸಿಲುಗಳಂತೆಯೇ ಇರುವ ಕೆಲವು ಜೀವಿಗಳೂ ಇವೆ. ಇವನ್ನು ಜೀವಂತ ಫಾಸಿಲುಗಳು ಎಂದು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಜೀವಂತ ಫಾಸಿಲುಗಳ ಬದುಕು ಬಹಳ ಸ್ವಾರಸ್ಯಕರ. ಉದಾಹರಣೆಗೆ 1980ರ ದಶಕದಲ್ಲಿ ಮಡ್ಗಾಸ್ಕರ್ ದ್ವೀಪದ ಬಳಿ ಒಂದು ಮೀನು ಸಿಕ್ಕಿತ್ತು. ಸೀಲಕಾಂತ ಎಂದು ಅದರ ಹೆಸರು. ಅದರ ಈಜು ರೆಕ್ಕೆಗಳ ಬುಡ ನಮ್ಮ ಕೈ ಕಾಲುಗಳ ತೋಳು ತೊಡೆಗಳಂತೆ ಗಟ್ಟಿಯಾಗಿತ್ತು. ಸಾಮಾನ್ಯ ಮೀನಿನಂತೆ ತೆಳುವಾಗಿರಲಿಲ್ಲ. ಅಂದರೆ ಅದು ಅತ್ತ ಮೀನೂ ಅಲ್ಲ, ಇತ್ತ ನಾಗಾಲಿಯೂ ಅಲ್ಲ ಅನ್ನುವ ರೀತಿಯಾಗಿ ಇತ್ತು. ವಿಶೇಷ ಎಂದರೆ ಅದರಂತಹದ್ದೇ ಫಾಸಿಲುಗಳು ಲಕ್ಷಾಂತರ ವರ್ಷಗಳ ಹಿಂದಿನ ಶಿಲೆಯಲ್ಲಿ ಕಂಡಿದ್ದವು. ಆದರೆ ಜೀವಂತ ಜೀವಿ ಕಂಡಿರಲಿಲ್ಲವಾದದ್ದರಿಂದ ಈ ಮೀನಿನ ಬಳಗ ಅಳಿದು ಹೋದ ಜೀವಿ ಎಂದು ಭಾವಿಸಿದ್ದರು. ಸೀಲಕಾಂತ ದೊರೆತಾಗ ಈ ಮೀನು ಲಕ್ಷಾಂತರ ವರ್ಷಗಳಿಂದಲೂ ಬದಲಾಗದೆಯೇ ಉಳಿದದ್ದನ್ನ ಕಂಡಾಗ ಅದನ್ನ ಜೀವಂತ ಫಾಸಿಲು ಎಂದು ಹೆಸರಿಸಿದರು. ಇಂತಹ ಲಕ್ಷಾಂತರ ವರ್ಷಗಳಿಂದಲೂ ಬದಲಾಗದೆಯೇ ಉಳಿದಿರುವ ಜೀವಿಗಳಲ್ಲಿ ಗಾರ ಎನ್ನುವ ಮೀನೂ ಸಹಿತ ಒಂದು. ಬ್ರೌನ್ಸ್ಟೈನ್ ಅಧ್ಯಯನ ಮಾಡಿದ್ದು ಇದನ್ನೇ. ಅಂದ ಹಾಗೆ ಇದು ಒಂದು ಪ್ರಭೇದವಲ್ಲ, ಒಂದು ಕುಲ. ಏಳು ಪ್ರಭೇದಗಳು ಕವಲು ಒಡೆದಿರುವ ಪುಟ್ಟ ವಂಶವೃಕ್ಷ. ಪ್ರಭೇದಗಳು ಒಂದೇ ಮೂಲ ವಂಶಜರಿಂದ ವಿಕಾಸವಾಗಿರುವುದರಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಷ್ಟೇ ತೋರುತ್ತವೆ. ಸುಮಾರು 10 ಕೋಟಿ ವರ್ಷಗಳ ಹಿಂದೆ ಇವು ಹೀಗೆ ಪ್ರತ್ಯೇಕವಾಗಿರಬೇಕು ಎಂದು ಫಾಸಿಲುಗಳ ಅಧ್ಯಯನ ಹೇಳುತ್ತದೆ. ಆದರೂ ಇವುಗಳಲ್ಲಿ ಎರಡು ಪ್ರಭೇದಗಳು, ಗಂಡು ಹಾಗೂ ಹೆಣ್ಣುಗಳು, ಕೂಡಬಲ್ಲವು, ಮರಿ ಮಾಡಬಲ್ಲವು. ಇದನ್ನೇ ಮನುಷ್ಯರಿಗೆ ಹೋಲಿಸಿದರೆ ಮನುಷ್ಯ ಹಾಗೂ ಚಿಂಪಾಂಜಿ ಬೆರೆತ ಮರಿ ಮಾಡಿದ ಹಾಗೆ. ಇದು ಅಸಾಧ್ಯ ಎನಿಸಿದ್ದರೂ ಗಾರಾ ಮೀನುಗಳಲ್ಲಿ ಎರಡು ಪ್ರಭೇದಗಳು ಸಂಕರ ಜೀವಿಗಳನ್ನು ಅಂದರೆ ಹೈಬ್ರಿಡುಗಳನ್ನು ಹುಟ್ಟಿಸುತ್ತವೆ. ಅದು ಹೇಗೆ? ಎರಡು ಪ್ರಭೇದದ ನಟ್ಟ ನಡುವಿನ ಲಕ್ಷಣಗಳು ಈ ಹೈಬ್ರಿಡಿನಲ್ಲಿ ಇರುತ್ತವೆ. ಅಷ್ಟೇ ಅಲ್ಲ, ಸಾಗರದಲ್ಲಿರುವ ಗಾರಾಗಳಲ್ಲಿ ಹಲವಾರು ಹೈಬ್ರಿಡುಗಳನ್ನು ಇವರು ಗುರುತಿಸಿದ್ದಾರೆ. ಅಂದರೆ ಈ ಹೈಬ್ರಿಡುಗಳು ಕೂಡ ಇತರೆ ಗಾರಾಗಳ ಜೊತೆ ಕೂಡಿ ಮರಿ ಮಾಡುತ್ತವೆ ಎಂದಾಯಿತು. ಇದು ಡಾರ್ವಿನ್ನಿನ ಹಾಗೂ ತಳಿ ವಿಜ್ಞಾನದ ತತ್ವಗಳಿಗೆ ಶಡ್ಡು ಹೊಡೆಯುವ ವಿಷಯ. ಎರಡು ಪ್ರಭೇದಗಳ ಸಂಕರಗಳು ಕತ್ತೆ ಮತ್ತು ಕುದುರೆಯ ಸಂಕರದ ಹಾಗೆ ಮರಿ ಮಾಡಲಾರವು. ಹೈಬ್ರಿಡ್ ಸಸ್ಯಗಳು ಬೀಜ ಹುಟ್ಟಿಸಲಾರವು. ಆದರೆ ಗಾರಾ ಮೀನಿನಲ್ಲಿ ಮಾತ್ರ ಇದು ಹೇಗೆ ಸಾಧ್ಯವಾಯಿತು? ಇದು ಕುತೂಹಲಕರವಾದ ವಿಷಯ. ಮೊದಲನೆಯದಾಗಿ, 1,000,000,000,000 ವರ್ಷಗಳಾದರೂ ಈ ಮೀನುಗಳ ರಚನೆ ನಡವಳಿಕೆಯಲ್ಲಿ ವ್ಯತ್ಯಾಸಗಳು ಆದಂತಿಲ್ಲ. ಜೊತೆಗೆ ಪ್ರಭೇದಗಳು ಕೂಡ ಒಂದಿನ್ನೊಂದರ ಜೊತೆಗೆ ಸಂಕರವಾಗಬಲ್ಲವು. ಇವೆರಡೂ ವಿಕಾಸ ಆಗಿಲ್ಲ ಎಂಬುದರ ಲಕ್ಷಣಗಳಷ್ಟೇ. ಇದೇಕೆ ಹೀಗೆ? ಈ ಮೀನುಗಳಲ್ಲಿ ವಿಕಾಸ ನಡೆಯುವುದೇ ನಿಂತು ಬಿಟ್ಟಿತೆ. ನಿಂತು ಹೋಯಿತು ಎಂದರೆ ಹೇಗೆ? ಇದನ್ನ ಪತ್ತೆ ಮಾಡಲು ಬ್ರೌನ್ಸ್ಟೈನ್ ಮತ್ತು ಸಂಗಡಿಗರು ಈ ಏಳು ಮೀನುಗಳ ತಳಿ ಗುಣಗಳಲ್ಲಿನ ವ್ಯತ್ಯಾಸಗಳನ್ನ ಇತರೆ ಜೀವಿಗಳದ್ದರ ಜೊತೆಗೆ ಹೋಲಿಸಿದರು. ಸಾಮಾನ್ಯವಾಗಿ ವ್ಯತ್ಯಾಸವಿರುವ ಬಗೆಗಳು ಹುಟ್ಟುವುದನ್ನ ವಿಕೃತಿ ಎನ್ನುತ್ತಾರೆ. ಈ ವಿಕೃತಿಗಳು ಯಾವ ನಿರ್ಬಂಧಕ್ಕೂ ಒಳಪಡದೆ ತಮ್ಮ ತಾವೇ ಆಗುವುದರಿಂದ ಅವು ಹುಟ್ಟುವ ಗತಿ ಏಕತರನಾಗಿರುತ್ತದೆ ಎನ್ನುವುದು ವಿಜ್ಞಾನಿಗಳ ತರ್ಕ. ಅಂದರೆ ಯಾವುದೇ ಜೀವಿಯಲ್ಲಿ ವೈವಿಧ್ಯ ಹೆಚ್ಚಿದ್ದರೆ ಅದರಲ್ಲಿ ಆಗುತ್ತಿರುವ ವಿಕೃತಿಗಳ ಸಂಖ್ಯೆ ಹೆಚ್ಚಿರಬೇಕು. ವೈವಿಧ್ಯ ಕಡಿಮೆ ಇದ್ದರೆ ವಿಕೃತಿಗಳ ಸಂಖ್ಯೆ ಕಡಿಮೆ ಅಥವಾ ನಿಧಾನವಾಗಿ ಆಗುತ್ತಿರಬೇಕು. ವಿಕೃತಿಗಳ ಗತಿಯನ್ನ ಮುಟೇಷನ್ ದರ ಎನ್ನುತ್ತಾರೆ. ಇದನ್ನ ವಿವಿಧ ಜೀವಿಗಳ ಡಿಎನ್ಎಯಲ್ಲಿ ಇರುವ ಸಾಮ್ಯ ಹಾಗೂ ವ್ಯತ್ಯಾಸಗಳನ್ನ ಗುರುತಿಸಿ ಪತ್ತೆ ಗಣಿಸಬಹುದು. ಬ್ರೌನ್ಸ್ಟೈನ್ ತಂಡ ಹೀಗೆ ಗಾರಾ ಮೀನುಗಳ ವಿಕೃತಿ ದರವನ್ನ ಪತ್ತೆ ಮಾಡಿತು. ಊಹಿಸಿದಂತೆಯೇ ಇದು ಅತಿ ಕಡಿಮೆ ಇತ್ತು. ಎಷ್ಟು ಕಡಿಮೆ ಎಂದರೆ ಜೀವಂತ ಫಾಸಿಲುಗಳು ಎನ್ನುವ ಇನ್ನೂ ಹಲವು ಜೀವಿಗಳಲ್ಲಿ ಇದ್ದುದಕ್ಕಿಂತಲೂ ಕಡಿಮೆ ದರದಲ್ಲಿ ಈ ಮೀನಿನಲ್ಲಿ ವಿಕೃತಿಗಳು ಆಗುತ್ತಿದ್ದವು. ಇದು ಹೇಗೆ ಸಾಧ್ಯವಾಯಿತು ಎನ್ನುವುದನ್ನು ತಿಳಿಯಲು ಈ ಮೀನುಗಳಲ್ಲಿನ ಡಿಎನ್ಎ ಪ್ರತಿ ಮಾಡುವ ಕ್ರಿಯೆಯನ್ನ ಗಮನಿಸಿದ್ದಾರೆ. ಸಾಮಾನ್ಯವಾಗಿ ಇತರೆ ಜೀವಿಗಳಲ್ಲಿ ಹೀಗೆ ಹೆಚ್ಚೆಚ್ಚು ಪ್ರತಿಯಾಗುತ್ತಿದ್ದಂತೆಯೇ ಡಿಎನ್ಎಯಲ್ಲಿ ದೋಷಗಳು ಕಾಣಿಸಿಕೊಳ್ಳಬೇಕು. ಅವನ್ನ ತಿದ್ದುವ ವ್ಯವಸ್ಥೆ ಇದ್ದರೂ ಅದು ಕರಾರುವಾಕ್ಕಾಗಿ ಇರುವುದಿಲ್ಲ. ಆದ್ದರಿಂದ ಗಾರಾದಲ್ಲಿ ಏನಾಗುತ್ತದೆ ಎಂದು ಗಮನಿಸಿದಾಗ ಇವುಗಳಲ್ಲಿ ಡಿಎನ್ಎ ದೋಷಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಇದ್ದವು. ಅಪ್ಪಿ ತಪ್ಪಿ ಉಂಟಾದ ದೋಷಗಳನ್ನ ತಿದ್ದಿ ಸರಿ ಮಾಡುವಷ್ಟು ಪಕ್ವವಾದ ವ್ಯವಸ್ಥೆ ಅವುಗಳಲ್ಲಿ ಇತ್ತು. ಅಂದರೆ ಇಷ್ಟೇ, ಬದಲಾವಣೆ ಇಲ್ಲದೆ ಶಾಶ್ವತವಾಗಿರುವಂತೆ ತೋರುವ ಜೀವಂತ ಫಾಸಿಲುಗಳು ಅಪವಾದವಲ್ಲ. ಅವು ಕೂಡ ಜೀವಿ ಪ್ರಕ್ರಿಯೆಯ ಒಂದು ಅಂಶವೇ. ಇದು ಇವರು ಬಯಲು ಮಾಡಿರುವ ಗುಟ್ಟು. ಈ ವರದಿಯನ್ನ ಎವಲ್ಯೂಷನ್ ಪತ್ರಿಕೆಯು ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
2: ವಿಶ್ವ ದರ್ಶನ. ಅಜ್ಜಿ ಪುಟ್ಟನ ಒಂದು ಕತೆ ಹೇಳ್ತಾ ಇದ್ಲು. ಯಶೋದೆಗೆ ಕೃಷ್ಣನ ಮೇಲೆ ಎಲ್ಲರೂ ಬಂದು ದೂರು ಹೇಳ್ತಾರೆ, ಕೃಷ್ಣ ಬೆಣ್ಣೆನ ಕದ್ದು ತಿಂದು ಬಿಟ್ಟ ಅಂತ. ಯಶೋದೆಗೆ ಕೋಪ ಬರುತ್ತೆ, ಕೃಷ್ಣನ ಕರೆದು ಹೇಳ್ತಾಳೆ, ಅಲ್ಲಜ್ಜಿ ಕದ್ದವರು ನಿಜ ಹೇಳ್ತಾರ, ಅದರಲ್ಲೂ ತಿಂಡಿ ತಿನ್ ಮಕ್ಕಳು ನಿಜ ಹೇಳೋದುಂಟಾ ಅಂತಂದ ಪುಟ್ಟ. ಕೃಷ್ಣ ಕೂಡ ಇಲ್ಲಪ್ಪ, ನಾನು ಬೆಣ್ಣೆ ತಿಂದೇ ಇಲ್ಲ ಅಂತ ಹೇಳ್ತಾನಂತೆ. ಆದ್ರೆ ಯಶೋದೆ ನಂಬೋದಿಲ್ಲ, ಎಲ್ಲಿ ಬಾಯಿ ತೆರಿ ನೋಡ್ತಂಗಿ ಅಂತಾಳೆ ಅಂದ್ರು ಅಜ್ಜಿ. ಕೃಷ್ಣ ಬಾಯಿ ತೆರೀತಾನಂತೆ. ಬಾಯಿಯೊಳಗೆ ಇಣುಕು ನೋಡಿದಾಗ ಯಶೋದೆಯ ಬಾಯಿ ಕಟ್ಟಿ ಹೋಗುತ್ತಂತೆ. ಕೃಷ್ಣನ ಬಾಯಿಯೊಳಗೆ ಇಡೀ ವಿಶ್ವ ಕಾಣುತ್ತಾ ಇದೆ ಅಂತಂದ್ರು ಅಜ್ಜಿ. ಅಜ್ಜಿ ವಿಶ್ವನ ಹಾಗಂದ್ರೆ ಅದೇ ಕಣೋ, ಈ ಭೂಮಿ, ಆಕಾಶ, ಅದರಲ್ಲಿರುವ ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲಾನು ಸೇರಿರೋದನ್ನ ವಿಶ್ವ ಅಂತ ಹೇಳ್ತೀವಿ. ಅಂದ್ರೆ ಅದೇ ನಮ್ ಟೀಚರ್ ಹೇಳ್ತಾರಲ್ಲ, ಸೂರ್ಯಮಂಡಲ, ಗ್ರಹಗಳು, ನಕ್ಷತ್ರಗಳು ಅವೆಲ್ಲಾನ ಹೂಕಣ ಅದೆಲ್ಲಾನು ಸೇರಿಸಿ ವಿಶ್ವ ಅಂತಾರೆ. ಅಜ್ಜಿ ಒಂದ್ ಅನುಮಾನ, ಕೃಷ್ಣ ಎಷ್ಟು ಮುದ್ದ ಕಾಣ್ತಾನೆ, ಆದ್ರೆ ಅವನ ಬಾಯಿಯೊಳಗೆ ವಿಶ್ವ ಇದೆ ಅಂದ್ರೆ ಎಷ್ಟು ದೊಡ್ಡ ಬಾಯಿ ಇರ್ಬೇಕಲ್ವಾ, ಕೆಟ್ಟದಾಗಿರುತ್ತೆ ಅಂತಂದ ಪುಟ್ಟ. ಲೇ ಪುಟ್ಟ, ನಿನ್ ಹೀಗೆಲ್ಲ ತರಲೆ ಪ್ರಶ್ನೆ ಕೇಳಿದ್ರೆ ಇನ್ಮೇಲೆ ನಾನು ಕತೆ ಹೇಳೋದೇ ಇಲ್ಲ ಅಂತ ಅಜ್ಜಿ ಮುನ್ಸ್ಕೊಂಡ್ಲು. ಆದ್ರೆ ಪುಟ್ಟ ಬಿಡ್ಬೇಕಲ್ಲ. ಹಾಗಲ್ಲ ಅಜ್ಜಿ, ನಮ್ ಟೀಚರ್ ಸೂರ್ಯಮಂಡಲ ಅಂದ್ರೆ ಬಹಳ ದೊಡ್ಡದು ಅಂತಿದ್ರು. ಅಮ್ಮ ಕೊಟ್ಟ ಲಡ್ಡುನೇ ನನಗೆ ಬಾಯಲ್ಲಿ ಹಾಕೊಳಕಾಗಲ್ಲ, ಇನ್ನು ಅದರೊಳಗೆ ಅಷ್ಟು ದೊಡ್ಡ ವಿಶ್ವ ಇರುತ್ತೆ ಅಂದ್ರೆ ಬಾಯಿ ಎಷ್ಟು ದೊಡ್ಡದಿರ್ಬೇಕಲ್ವಾ. ಪುಟ್ಟ ಪ್ರಶ್ನೆ ಮುಂದುವರ್ಸದ. ನೀನ್ ಹೇಳೋದೇನೋ ಸರಿ, ವಿಶ್ವ ಬಹಳ ದೊಡ್ಡದು ಅಂದಳು ಅಜ್ಜಿ. ಎಷ್ಟು ದೊಡ್ಡದು ಅಜ್ಜಿ, ಇಷ್ಟ ಇಷ್ಟ ಅಂತ ಪುಟ್ಟ ತನ್ನ ಎರಡೂ ಕೈಯನ್ನು ದೂರ ದೂರ ಚಾಚ್ತಾ ಹೇಳ್ದ. ಅವನ ಫ್ರೆಂಡ್ಸ್ ಜೊತೆಗೆ ಹಾಗೆ ಆಟ ಆಡಿ ಅಭ್ಯಾಸ ಇತ್ತು. ಇಲ್ಲ ಪುಟ್ಟ, ವಿಶ್ವ ಬಹಳ ದೊಡ್ಡದು, ನೀನ್ ಅನ್ಕೊಂಡ ಹಾಗಲ್ಲ, ಅದು ಎಷ್ಟು ದೊಡ್ಡದು ಅನ್ನೋದು ನನಗೂ ನಿನಗೂ ಕಲ್ಪಿಸ್ಕೊಳ್ಳೋದಕ್ಕೂ ಕಷ್ಟ ಅಂದ್ಲು ಅಜ್ಜಿ. ಯಾಕಜ್ಜಿ ಅಂದ ಪುಟ್ಟ. ನೋಡು, ಅತಿ ಚಿಕ್ಕದು ಅತಿ ದೊಡ್ಡದು ಅನ್ನೋನ್ನ ನಾವು ಅಳತೆ ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡು, ಭೂಮಿ ಎಷ್ಟು ದೊಡ್ಡದು ಗೊತ್ತಾ ನಿಂಗೆ, ಅಜ್ಜಿ ಕೇಳಿದ್ದು. ಬಹಳ ದೊಡ್ಡ ಚೆಂಡು ಅಂತ ಟೀಚರ್ ಹೇಳ್ತಿದ್ರು ಅಂತಂದ ಪುಟ್ಟ. ದೊಡ್ಡದು ಅಂದ್ರೆ ಎಷ್ಟು ದೊಡ್ಡದು, ಅದಕ್ಕೊಂದು ಅಳತೆ ಬೇಕಲ್ವಾ, ಭೂಮಿಯನ್ನ ಕಿಲೋಮೀಟರ್ಗಳಲ್ಲಿ ಅಳಿತಾರೆ ಅಂತ ವಿವರಿಸಿದ್ಲು ಅಜ್ಜಿ. ಬೆಂಗಳೂರಿಂದ ಮೈಸೂರಿಗೆ ಸುಮಾರು 150 ಕಿಲೋಮೀಟರ್ ದೂರ ಇದೆ. ಬೆಂಗಳೂರಿಂದ ಹೊರಟು ಹಾಗೆ ನಡೀತಾ ನಡೀತಾ ಹೋದ್ರೆ ಮತ್ತೆ ತಿರ್ಗ ಬೆಂಗಳೂರಿಗೆ ಬಂದು ಸೇರ್ಬಿಡ್ತೀವಿ. ಯಾಕೆ ಹೇಳು ಅಜ್ಜಿ ಹೇಳಿದ್ಲು. ಯಾಕೆ ಅಂದ್ರೆ ಭೂಮಿ ಚೆಂಡಿನ ತರ ಇದೆ ಅಲ್ವಾ, ಅದಕ್ಕೆ ಅಂದ ಪುಟ್ಟ. ಜಾಣ ನೀನು, ಹೀಗೆ ಒಂದು ಸುತ್ತು ಭೂಮಿನ ಸುತ್ತು ಬರೋದಕ್ಕೆ ನಾವು 40,000 ಕಿಲೋಮೀಟರ್ ನಡಿಬೇಕು ಗೊತ್ತಾ. ಅಂದ್ರೆ ಮೈಸೂರಿಂದ ಬೆಂಗಳೂರಿಗೆ ಒಂದು ದಿನಾನೂ ಬಿಡದೆ ಇರೋ ಹಾಗೆ 6 ತಿಂಗಳು ಹೋಗಿ ಬಂದು ಮಾಡಿದ್ರೆ ಎಷ್ಟು ದೂರ ಆಗುತ್ತೋ ಅಷ್ಟು ಅಂತಂದ್ಲು ಅಜ್ಜಿ. ಇದು ಚೆಂಡಿನ ಮಧ್ಯ, ಚೆಂಡಿನ ತುದಿ ಇರುತ್ತಲ್ಲ ಅದು ಸ್ವಲ್ಪ ಸಣ್ಣಗಿರುತ್ತೆ, ಅಲ್ಲಿ ಒಂದ್ ಸುತ್ತು ಅಂದ್ರೆ ಕಡಿಮೆ ದೂರ ಇರುತ್ತೆ ಅಂತ ಇನ್ನೊಂದ್ ಸ್ವಲ್ಪ ವಿವರಿಸಿದ್ಲು. ನಡ್ಕೊಂಡ ಅಂದ ಪುಟ್ಟ. ಯಾವ್ದ್ರಲ್ಲಾದ್ರೂ ಅಷ್ಟೇ, ದಿನ ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಮತ್ತೆ ವಾಪಸ್ ಬಂದ್ರೆ ಎಷ್ಟು ದೂರ ಹೋಗಿರ್ತೀವೋ ಅದರ 130 ಪಟ್ಟು ಹೆಚ್ಚು ದೂರ ಆಗುತ್ತೆ ಈ ಭೂಮಿನ ಒಂದು ಸುತ್ತು ಹಾಕಿ ಬರಕ್ಕೆ ಅಂತಂದ್ಲು ಅಜ್ಜಿ. ಹ್ಞೂ ಎಂದು ಅರ್ಥ ಆಗೋ ಹಾಗೆ ಗೋಣ ಹಾಕದ ಪುಟ್ಟ. ಅಬ್ಬಾ ಎಷ್ಟು ದಪ್ಪ ಇರಬೇಕು ಭೂಮಿ ಅಂತಂದ. ಓಹೋ ದಪ್ಪ ಅಲ್ಲ, ದಪ್ಪ ಅಂದ್ರೆ ಬೇರೆ ಅಂದ್ಲು ಅಜ್ಜಿ. ದಪ್ಪ ಬೇರೆನಾ, ಹೌದು. ಈಗ ನಾನು ಹೇಳಿದ್ದು ಭೂಮಿಯ ಪರಿಧಿ ಅಂದ್ರೆ ಅದರ ಸುತ್ತಳತೆ. ಅಂದ್ರೆ ಚೆಂಡಿನ ಸುತ್ತ ಒಂದು ಸುತ್ತು ದಾರ ಸುತ್ತಿದ್ರೆ ಆಗುತ್ತಲ್ಲ ಅದನ್ನ ಪರಿಧಿ ಅಂತ ಹೇಳ್ತೀವಿ. ಭೂಮಿ ಸುತ್ತ ಒಂದು ಸುತ್ತು ದಾರ ಸುತ್ತಿದ್ರೆ ಬೇಕಾಗುವ ದಾರದ ಉದ್ದ ಭೂಮಿಯ ಪರಿಧಿ ಅಥವಾ ಅದರ ಸುತ್ತಳತೆ. ಆದ್ರೆ ಭೂಮಿಯ ದಪ್ಪ ಅಂದ್ರೇನೆ ಬೇರೆ, ಅದು ಚೆಂಡನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೂಜಿ ಚುಚ್ಚಿದ್ರೆ ಎಷ್ಟು ಆಗುತ್ತೋ ಸೂಜಿಯ ಉದ್ದ ಅಷ್ಟು ಅಂತ ಅಜ್ಜಿ ಹೇಳಿದ್ಲು. ಓಹೋ, ಅಮ್ಮ ನಿಟ್ಟಿಂಗ್ ಮಾಡಕ್ಕೆ ಅಂತ ಚೆಂಡಿ ಇಟ್ಕೊಂಡಿರ್ತಾಳಲ್ಲ, ಅದರೊಳಗೆ ಒಂದ್ ದೊಡ್ಡ ಸೂಜಿ ಚುಚ್ಚಿಟ್ಟಿರ್ತಾಳಲ್ಲ, ಹಾಗ ಪುಟ್ಟ ಹೇಳಿದ್ದನ್ ಕೇಳಿ ಅಜ್ಜಿಗೆ ಜೋರ್ ನಗು ಬಂತು. ಹಾ, ಹಾಗೆ ಅನ್ಕೋ, ಅಥವಾ ನಿನ್ ಮಿಠಾಯಿನ ಎರಡು ಬೆರಳಲ್ಲಿ ಇಟ್ಕೊಂಡಿರ್ತೀಯಲ್ಲ, ಆಗ ಬೆರಡ ಮಧ್ಯ ಸಂಧಿ ಇರುತ್ತಲ್ಲ, ಅದನ್ನ ದಪ್ಪ ಅಂತೀವಿ. ಅದಕ್ಕೆ ಇನ್ನೂ ಒಂದ್ ಹೆಸರಿದೆ ಗೊತ್ತಾ ಅಂತಂದ್ಲು. ಏನ್ ಹೆಸರು ಅಂತಂದ? ವ್ಯಾಸ ಅಂತಾರೆ. ವ್ಯಾಸ ಅಂದ್ರೆ ಡಯಾಮೀಟರ್. ವ್ಯಾಸ ಅಂದ್ರೆ ದುಂಡಗೆ ಇರುವಂತಹ ವಸ್ತುಗಳ ದಪ್ಪವನ್ನ ಅಳೆಯುವುದಕ್ಕೆ ಇರುವಂತಹ ಒಂದು ಅಳತೆ. ಪರಿಧಿ ಅದನ್ನೇ ಅಳೆಯುತ್ತೆ. ಆದರೆ ಪರಿಧಿ ಚೆಂಡಿನ ಎಲ್ಲ ಕಡೆಯಲ್ಲಿಯೂ ಒಂದೇ ಸಮ ಇರೋದಿಲ್ಲ, ಆದರೆ ವ್ಯಾಸ ಹಾಗಲ್ಲ. ಅದು ಚೆಂಡಿನ ಎಲ್ಲ ಕಡೆಯೂ ನೀನು ಬಲದಿಂದ ಎಡಕ್ಕೆ ಅಥವಾ ಎಡದಿಂದ ಬಲಕ್ಕೆ ಮೇಲಿಂದ ಕೆಳಗೆ ಒಂದು ಬದಿಯಿಂದ ಇನ್ನೊಂದು ಬದಿ ಹೇಗೆ ಅಳೆದರೂ ಕೂಡ ವ್ಯಾಸ ಒಂದು ಚೆಂಡಿನದ್ದು ಒಂದೇ ರೀತಿಯಲ್ಲಿ ಇರುತ್ತೆ ಅಂತಂದ ಅಜ್ಜಿ ವಿವರಿಸಿದ್ರು. ಓಹೋ, ಅದ್ ಸರಿ. ಹಾಗಿದ್ರೆ ನಿಂಗೆ ಲಡ್ಡು ವ್ಯಾಸ ಗೊತ್ತಾ ಅಜ್ಜಿ ಅಂದ ಪುಟ್ಟ. ಯಾಕಪ್ಪ ಅಂದ್ಲು ಅಜ್ಜಿ. ಅದನ್ನ ಬಾಯೊಳಗೆ ಹಾಕೊಳ್ಬೇಕು ಅಂದ್ರೆ ಬಾಯಿಯ ಅಗಲ ಲಡ್ಡುವಿನ ವ್ಯಾಸಕ್ಕಿಂತ ದೊಡ್ಡದಾಗಿರ್ಬೇಕು ತಾನೆ? ಯೋಚನೆ ಮಾಡ್ತಾ ಪುಟ್ಟ ಕೇಳ್ದ. ಹೌದು, ಬಹಳ ಜಾಣ, ಅದು ನಿಜ ಅಂತಂದ್ಲು. ಹಾಗಿದ್ರೆ ವಿಶ್ವದ ವ್ಯಾಸ ಗೊತ್ತಾ ಅಜ್ಜಿ ಅಂದ ಪುಟ್ಟ. ಹಾ, ಏನೋ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರಂತೆ. ಯಾಕೆ ಅಂದ್ಲು ಅಜ್ಜಿ. ಇನ್ನೇನಿಲ್ಲ, ಕೃಷ್ಣನ ಬಾಯೊಳಗೆ ವಿಶ್ವ ಕಾಣಿಸ್ತು ಅಂದ್ರೆ ವಿಶ್ವದ ವ್ಯಾಸಕ್ಕಿಂತ ಕೃಷ್ಣನ ಬಾಯಿ ದೊಡ್ಡದಾಗಿರ್ಲೇಬೇಕಲ್ವಾ? ನಾನು ಆಗ್ಲೇ ಇದೇ ಪ್ರಶ್ನೆ ಕೇಳಿದ್ದು, ನೀನ್ ತರ್ಲೆ ಅಂದ್ಬಿಟ್ಟೆ ಅಂದ ಪುಟ್ಟ. ಅಜ್ಜಿಗೆ ಜೋರಾಗಿ ನಗು ಬಂತು. ನಕ್ಬಿಟ್ಲು. ಹೌದು, ನೀನ್ ಹೇಳೋದೇನೋ ಸರಿ, ಆದ್ರೆ ಅದು ಎಷ್ಟು ದೊಡ್ಡದು ಅಂತ ಗೊತ್ತಾ ನಿನಗೆ? ಆದ್ರೆ ಅದಕ್ಕೆ ತಿಳಿಬೇಕಾದ್ರೆ ಮೊದಲು ನೀನು ಸೂರ್ಯ, ಗ್ರಹ ಇವುಗಳ ಬಗ್ಗೆನೂ ತಿಳ್ಕೋಬೇಕು. ಅವು ಎಷ್ಟು ದೊಡ್ಡವು, ಅದನ್ನ ಹೆಂಗೆ ಅಳಿತಾರೆ ಅಂತಾನು ತಿಳ್ಕೋಬೇಕು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವಾಗ ವಿಶ್ವ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತನ್ನೋದನ್ನ ನಾವು ನೋಡಬಹುದು. ಹೌದಾ ಅಂತ ದೊಡ್ಡದಾಗಿ ಬಾಯಿ ತೆರೆದ ಪುಟ್ಟ. ಮೇಜಿನ ಮೇಲೆ ಚೆಂಡು, ಗೋಲಿ, ಫುಟ್ಬಾಲ್ ಇವೆಲ್ಲ ಹತ್ರ ತಗೊಂಡೋಗಿ ಬಾಯಿಯೊಳಗೆ ಅವು ಹೋಗುತ್ತಾ ಅಂತನ್ಬಿಟ್ಟು ಅಳತೆ ಮಾಡೋದಕ್ಕೆ ನೋಡ್ದ ಅಜ್ಜಿ. ಅವನನ್ನ ಅಲ್ಲೇ ಬಿಟ್ಬಿಟ್ಟು ತನ್ನ ಕೆಲಸ ನೋಡ್ಕೊಳ್ಳೋದಕ್ಕೆ ಹೋದ್ಲು.
3: ವಾರದ ವಿಜ್ಞಾನಿ ವಿಲಿಯಂ ವಿದರಿಂಗ್. ಹೃದಯ ರೋಗಗಳಿಗೆ ಚಿಕಿತ್ಸೆಯಾಗಿ ಬಳಸುವ ಡಿಜಿಟಾಲಿಸ್ ಔಷಧವನ್ನು ಪತ್ತೆ ಮಾಡಿದ ಬ್ರಿಟಿಷ್ ವೈದ್ಯ. ಡ್ರಾಪ್ಸಿ ಎನ್ನುವ ರೋಗದ ಚಿಕಿತ್ಸೆಗೆ ಸಾಮಾನ್ಯ ಕಳೆಗಿಡವೊಂದರ ರಸ ಗುಣಕಾರಿ ಎಂದು ವೈಜ್ಞಾನಿಕವಾಗಿ ಪರಿಶೀಲಿಸಿ ಹೊಸದೊಂದು ಔಷಧ ಶಾಸ್ತ್ರವನ್ನು ಆರಂಭಿಸಿದ ವಿದರಿಂಗ್ ಹುಟ್ಟಿದ ದಿನ ಇಂದು. ಡ್ರಾಪ್ಸಿ ಎನ್ನುವುದು ಹೃದಯ ದುರ್ಬಲವಾಗಿ ರಕ್ತ ಪರಿಚಲನೆಯಲ್ಲಿ ಏರುಪೇರಾಗಿ ದೇಹದಲ್ಲಿ ನೀರು ತುಂಬಿಕೊಳ್ಳುವ ಒಂದು ಕಾಯಿಲೆ. ಇದಕ್ಕೆ ಚಿಕಿತ್ಸೆಯನ್ನು ಗುರುತಿಸಿದವ ವಿಲಿಯಂ ವಿದರಿಂಗ್. ವಿದರಿಂಗ್ ಇಂಗ್ಲೆಂಡಿನ ಶ್ರಾಪ್ಶೈರ್ ಎನ್ನುವ ಪುಟ್ಟ ಪಟ್ಟಣದಲ್ಲಿದ್ದ ಶ್ರೀಮಂತ ವೈದ್ಯರ ಕುಟುಂಬದಲ್ಲಿ 1741 ಇಸವಿಯ ಮಾರ್ಚ್ 17 ಜನಿಸಿದ. ಈತನ ತಂದೆ ವೈದ್ಯನಾಗಿದ್ದ, ತಾಯಿಯ ತಂದೆಯೂ ಜನಪ್ರಿಯ ವೈದ್ಯನೇ. ಬಾಲ್ಯದಲ್ಲಿ ಉಂಡು ಕುಣಿಯಲು ಯಾವುದೇ ಅಡ್ಡಿಗಳಿಲ್ಲದೆ ಸುಖವಾಗಿ ಕಳೆದವ. ಅವನ ವಿದ್ಯಾಭ್ಯಾಸವೇನೂ ವಿಶೇಷ ತರನಾಗಿ ಇರಲಿಲ್ಲ, ಸಾಮಾನ್ಯ ವಿದ್ಯಾರ್ಥಿ. ಆದರೂ ಅಪ್ಪ ಅಜ್ಜನ ವಶೀಲಿಯೋ ಅಥವಾ ಅವರಿಗೆ ಇದ್ದ ಗೌರವದ ಫಲವಾಗಿಯೋ ಈತನಿಗೂ ಎಡಿನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿದ್ದ ವೈದ್ಯ ಪದವಿಗೆ ಪ್ರವೇಶ ಸಿಕ್ಕಿತು. ಅದು ಅವನ ತಂದೆಯ ಇಚ್ಛೆಯೂ ಆಗಿದ್ದರಿಂದ ವೈದ್ಯ ಪದವಿಗೆ ಸೇರಿಕೊಂಡ. ವೈದ್ಯಕೀಯಕ್ಕಿಂತಲೂ ಪಿಟೀಲು ನುಡಿಸುವುದರಲ್ಲಿ, ಗಾಲ್ಫ್ ಆಟದಲ್ಲಿ ಇವನಿಗೆ ಆಸಕ್ತಿ ಹೆಚ್ಚು. ವೈದ್ಯ ಪದವಿಗೆ ಓದುತ್ತಿರುವಾಗ ಸಸ್ಯ ವಿಜ್ಞಾನಿಯೊಬ್ಬನ ಗೆಳೆತನ ದೊರೆತಿತ್ತು. ಸಸ್ಯಶಾಸ್ತ್ರದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಎಂದು ವಿದರಿಂಗನಿಗೆ ಅವನ ಪ್ರೊಫೆಸರ್ ಒಂದು ಬಹುಮಾನವನ್ನು ನೀಡಿದ್ದರು. ಆದರೆ ಬಹುಮಾನ ಸಿಕ್ಕಿತಾದರೂ ಈ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ ಎಂದು ಆತ ತಂದೆಗೆ ಪತ್ರವನ್ನು ಬರೆದಿದ್ದ. ಇಂತಹ ವಿದರಿಂಗ್ 5 ನಂತರ ಶತಮಾನಗಳ ಕಾಲ ಜನರೆಲ್ಲರೂ ಚರ್ಚೆ ಮಾಡುವಂತೆ ಸಸ್ಯವೊಂದರ ಚಿಕಿತ್ಸಕ ಗುಣವನ್ನು ಗುರುತಿಸಿದ್ದು ಅಚ್ಚರಿಯ ವಿಷಯವೇ ಸರಿ. ವೈದ್ಯ ವ್ಯಾಸಂಗ ಮುಗಿದ ಮೇಲೆ ದೂರದ ಹಳ್ಳಿಯೊಂದರಲ್ಲಿ ವೈದ್ಯ ವೃತ್ತಿ ಆರಂಭಿಸಿದ. ಅಲ್ಲಿ ಈತನಿಗೆ ಒಬ್ಬ ರೋಗಿ ದೊರೆತಳು. ಆಕೆಗೆ ಗಿಡ ಮರಗಳಲ್ಲಿ ಆಸಕ್ತಿ ಇದ್ದಿದ್ದರಿಂದ ಈತನೂ ಆಕೆಯ ಜೊತೆ ಸುತ್ತಲಾರಂಭಿಸಿದ. ಅವಳನ್ನೇ ಮದುವೆಯೂ ಆದ. ಗಿಡಗಳ ಸೌಂದರ್ಯವನ್ನೂ ಆಸ್ವಾದಿಸಲು ಆರಂಭಿಸಿದ. ಪದ್ಯಗಳನ್ನು ಬರೆದ. ಇದೇ ವೇಳೆ ಆ ಹಳ್ಳಿಯಲ್ಲಿ ಒಬ್ಬ ಮುದುಕಿ ಡ್ರಾಪ್ಸಿ ಕಾಯಿಲೆಗೆ ಒಳ್ಳೆಯ ಚಿಕಿತ್ಸೆ ಕೊಡುತ್ತಿದ್ದಾಳೆ ಎಂದು ತಿಳಿಯಿತು. ಕುತೂಹಲದಿಂದ ಅದನ್ನು ಪರೀಕ್ಷಿಸಲು ಹೊರಟ. ಆದರೆ ಆಕೆ ಗುಟ್ಟು ಬಿಟ್ಟುಕೊಡಲಿಲ್ಲ. ಸುಮಾರು 20 ಗಿಡಮೂಲಿಕೆಗಳ ಭಾಗಗಳನ್ನು ಕೂಡಿಸಿ ಅವಳು ಔಷಧಿ ತಯಾರಿಸುತ್ತಿದ್ದಳು. ಅವೆಲ್ಲವೂ ಚಿಕಿತ್ಸೆಗೆ ಅಗತ್ಯವಿರಲಿಕ್ಕಿಲ್ಲ, ಯಾವುದೋ ಒಂದು ಮೂಲಿಕೆಯ ಸತ್ವವಷ್ಟೇ ಗುಣಕಾರಿ ಇರಬೇಕು ಎಂದು ವಿದರಿಂಗ್ ತರ್ಕಿಸಿದ. ಅವನ ಸಸ್ಯವಿಜ್ಞಾನದ ತರಬೇತಿ ಅವನ ನೆರವಿಗೆ ಬಂತು. 20 ಮೂಲಿಕೆಗಳಲ್ಲಿ ಕನ್ನಡದಲ್ಲಿ ತಿಲಪುಷ್ಪ ಎನ್ನುವ ಅಥವಾ ಇಂಗ್ಲಿಷ್ನಲ್ಲಿ ಫಾಕ್ಸ್ ಗ್ಲೋವ್ ಎನ್ನುವ ಈ ಗಿಡ ಇಂಗ್ಲೆಂಡ್ನಲ್ಲಿ ಸರ್ವೆ ಸಾಮಾನ್ಯವಾಗಿತ್ತು. ಡಿಶಾಲಿಸ್ ಪರ್ಪೂರಿಯಾ ಎಂದು ಇದನ್ನು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಫಾಕ್ಸ್ ಗ್ಲೋವ್ ಸಾಮಾನ್ಯವಾಗಿ ವಿಷಕಾರಿ, ಆದರೂ ಈ ಗಿಡದ ಸಾರವೇ ಡ್ರಾಪ್ಸಿಗೆ ಗುಣಕಾರಿಯಾಗಿರಬೇಕು ಎಂದು ತರ್ಕಿಸಿ ಗಿಡದ ವಿವಿಧ ಭಾಗಗಳ ಸಾರವನ್ನು ತೆಗೆದು ಪ್ರಯೋಗಗಳಿಗೆ ತೊಡಗಿದ. ಮೊದಲು ಇಲಿಗಳು ಹಾಗೂ ಮೊಲಗಳ ಮೇಲೆ ಪರೀಕ್ಷೆ ಮಾಡಿದ. ಸಾರ ಸಂಪೂರ್ಣ ವಿಷವೇ ಆದರೂ ಅಲ್ಪ ಪ್ರಮಾಣದಲ್ಲಿ ಹೃದಯದ ತೊಂದರೆಗೆ ಚಿಕಿತ್ಸೆ ಆಗಬಲ್ಲದು ಎಂದು ನಿರೂಪಿಸಿದ. ಎಷ್ಟು ಪ್ರಮಾಣದಲ್ಲಿ ನೀಡಿದರೆ ಉತ್ತಮ ಎಂದೂ ನಿಶ್ಚಯಿಸಿದ. ಡ್ರಾಪ್ಸಿ ರೋಗಕ್ಕೆ ಹೊಸ ಚಿಕಿತ್ಸೆ ದೊರೆಯಿತು. ಹಾಗೆಯೇ ಸಸ್ಯ ಮೂಲಗಳಿಂದ ಔಷಧವನ್ನು ಹುಡುಕುವುದಕ್ಕೆ ಸೂಕ್ತ ವಿಧಾನಗಳು ದೊರೆತಂತಾದವು. ಚಾರ್ಲ್ಸ್ ಡಾರ್ವಿನ್ನ ಅಜ್ಜ ಹಾಗೂ ಅಂದು ಇಂಗ್ಲೆಂಡಿನಲ್ಲಿ ಬಲು ಪ್ರಭಾವಶಾಲಿಯಾಗಿದ್ದ ಎರಾಸ್ಮಸ್ ಡಾರ್ವಿನ್ ಪಿದರಿಂಗನ ಸಾಧನೆಯನ್ನು ಕಂಡು ಅವನನ್ನು ಬರ್ಮಿಂಗ್ಹ್ಯಾಮ್ ಪಟ್ಟಣದಲ್ಲಿ ವೈದ್ಯ ವೃತ್ತಿ ಆರಂಭಿಸಲು ಆಹ್ವಾನಿಸಿದ. ಇದು ವಿದರಿಂಗನಿಗೆ ಅದೃಷ್ಟದ ಬಾಗಿಲನ್ನೇ ತೆರೆಯಿತು. ವರ್ಷಕ್ಕೆ ಕೇವಲ 100 ಪೌಂಡನ್ನಷ್ಟೇ ಸಂಪಾದಿಸುತ್ತಿದ್ದ ವಿದರಿಂಗ್ ಅದರ 10 ಪಟ್ಟು ಸಂಪಾದಿಸಲು ಆರಂಭಿಸಿದ. ವಿವಿಧ ಸಸ್ಯಗಳನ್ನು ಔಷಧಿಗಳಿಗಾಗಿ ಅಧ್ಯಯನ ಮಾಡಲು ಆರಂಭಿಸಿದ. ಸಸ್ಯಗಳ ವಿಶೇಷ ತಜ್ಞನೇ ಆಗಿಬಿಟ್ಟ. ಎಷ್ಟರ ಮಟ್ಟಿಗೆ ಎಂದರೆ ಇಂಗ್ಲೆಂಡಿನಲ್ಲಿ ಅಂದು ಇದ್ದ ಸಸ್ಯಗಳ ಬಗ್ಗೆ ವೈಜ್ಞಾನಿಕ ಕೈಪಿಡಿಯನ್ನು ಬರೆದ. ಅದಾಗ ತಾನೇ ಪರಿಚಿತವಾಗಿದ್ದ ಕೆರೋಲಸ್ ಲಿನೇಯಸ್ನ ಸಸ್ಯ ವರ್ಗೀಕರಣ ತತ್ವದ ಆಧಾರದ ಮೇಲೆ ಈ ಗಿಡಗಳನ್ನೆಲ್ಲ ಕುಲ ಪ್ರಭೇದಗಳನ್ನಾಗಿ ವಿಂಗಡಿಸಿದ. ಎ ಬೊಟಾನಿಕಲ್ ಅರೇಂಜ್ಮೆಂಟ್ ಆಫ್ ವೆಜಿಟೇಬಲ್ಸ್ ಗ್ರೋಯಿಂಗ್ ಇನ್ ಗ್ರೇಟ್ ಬ್ರಿಟನ್ ವಿತ್ ಡಿಸ್ಕ್ರಿಪ್ಷನ್ ಆಫ್ ದರ್ ಜೆನೆರಾ ಅಂಡ್ ಸ್ಪೀಶೀಸ್ ಅಕಾರ್ಡಿಂಗ್ ಟು ಲಿನೇಯಸ್ ಎನ್ನುವ ಈ 2 ಸಂಪುಟದಲ್ಲಿ ಪ್ರಕಟವಾದ ಪುಸ್ತಕ ಹಲವು ಬಾರಿ ಮರುಮುದ್ರಣಗೊಂಡಿದೆ. ಇಂದಿಗೂ ಇದು ಒಂದು ಆಕರ ಗ್ರಂಥವಾಗಿದೆ. ಹೀಗೆ ತನಗೆ ಇಷ್ಟವಿಲ್ಲದ ಸಸ್ಯವಿಜ್ಞಾನದಲ್ಲಿಯೂ ಪರಿಣಿತಿ ಪಡೆದು ಸಾಧನೆಗೈದು ಅದರಿಂದ ತನ್ನ ಇಚ್ಛೆಯ ವೃತ್ತಿಗೆ ಅನುಕೂಲ ಕಂಡುಕೊಂಡ ವೈದ್ಯ ವಿಜ್ಞಾನಿ ಡ್ರಾಪ್ಸಿಗೆ ಪರಿಣಾಮಕಾರಿ ಔಷಧವನ್ನು ಪತ್ತೆ ಮಾಡಿದ ವಿಲಿಯಂ ವಿದರಿಂಗ್ ಹುಟ್ಟಿದ ದಿನ ಇಂದು March 17.
2: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ, ಪ್ರೊಫೆಸರ್ ಅರವಿಂದ್ ಕುಲಕರ್ಣಿ, ಡಾಕ್ಟರ್ ವಿನಾಯಕ್ ಕಾಮತ್ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಸ್ಪಾಟಿಫೈ ಅಥವಾ ಗೂಗಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ನೀವು ಜಾಣಸುದ್ದಿಯನ್ನು ಕೇಳಬಹುದು. ಸಲಹೆ ಸೂಚನೆ ಸಂದೇಹಗಳಿದ್ದರೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 422ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ ಕನ್ನಡದಲ್ಲಿ ಗಣಿತಶಾಸ್ತ್ರದ ಒಂದು ಶಾಖೆ. ಅಂಕಿಅಂಶಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳ ಅಧ್ಯಯನವಿದು. ಭಾರತದಲ್ಲಿ ಮಾಲ್ನೋಬಿಸ್ನವರು ಈ ಸಂಖ್ಯಾಶಾಸ್ತ್ರವನ್ನು ಪರಿಚಯಿಸಿ ಅದರ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿದರು. ಮಾಲ್ನೋಬಿಸ್ನವರು ಸಂಖ್ಯಾಶಾಸ್ತ್ರಕ್ಕೆ ಮಹತ್ತರವಾದ ಕೊಡುಗೆ ನೀಡಿದ್ದಾರೆ. ಸಂಖ್ಯಾಶಾಸ್ತ್ರದಲ್ಲಿ ನಡೆಸಿದ ಸಂಶೋಧನೆಗಳಿಂದ ಜಗದ್ವಿಖ್ಯಾತರಾದ ಈ ಭಾರತೀಯ ತಜ್ಞರು 1931 ಸಂಖ್ಯಾಶಾಸ್ತ್ರ ಸಂಶೋಧನೆಗೆಂದು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದರು. ಇವರ ಅಧ್ಯಯನಗಳಲ್ಲಿ ಬಹು ಮುಖ್ಯವಾದುದೆಂದರೆ ಎರಡು ಸಮುದಾಯಗಳ ಮಧ್ಯೆ ಇರುವ ಅಂತರದ ಪರಿಕಲ್ಪನೆ. ಸಂಖ್ಯಾಶಾಸ್ತ್ರವು ಇಂದು ಎಲ್ಲ ವಿಧದ ಅಧ್ಯಯನಗಳಿಗೂ ಅತ್ಯಗತ್ಯವಾಗಿದೆ. ಜೀವಶಾಸ್ತ್ರಜ್ಞರು ಸಸ್ಯ ಪ್ರಾಣಿಗಳ ಅಧ್ಯಯನಕ್ಕೆ ಸಂಖ್ಯಾಶಾಸ್ತ್ರಗಳನ್ನು ಬಳಸುತ್ತಾರೆ. ಸಮಾಜ ಶಾಸ್ತ್ರಜ್ಞರು ಜನಸಂಖ್ಯೆ ಮುಂತಾದ ಅಧ್ಯಯನಕ್ಕೆ ಸಂಖ್ಯಾಶಾಸ್ತ್ರವನ್ನು ಬಳಸುತ್ತಾರೆ. ಇಂಜಿನಿಯರಿಂಗ್, ವೈದ್ಯಕೀಯ, ವಾಣಿಜ್ಯ ಕ್ಷೇತ್ರ, ಹೀಗೆ ಇಂದು ಸಂಖ್ಯಾಶಾಸ್ತ್ರವನ್ನು ಬಳಸದ ಕ್ಷೇತ್ರವಿಲ್ಲ. ಸಂಖ್ಯಾಶಾಸ್ತ್ರವು ಪ್ರಯೋಗದ ನಮೂನೆಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ವಿಸ್ತಾರ ಪ್ರದೇಶದ ಮಾದರಿಯನ್ನು ಗುರುತಿಸಲು ಸಹಕರಿಸುತ್ತದೆ. ಎರಡು ವಿಧದ ಪ್ರದೇಶಗಳನ್ನು ಹಾಗೂ ಪ್ರಯೋಗ ಅಧ್ಯಯನಗಳನ್ನು ಹೋಲಿಸಲು ಇದು ಉಪಯುಕ್ತ. ಅಂಕಿಅಂಶಗಳ ಸಂಗ್ರಹಣೆಗೆ ಈ ಶಾಸ್ತ್ರವು ಸೂಕ್ತ ವಿಧಾನಗಳನ್ನು ಸೂಚಿಸುತ್ತದೆ. ಸಂಖ್ಯಾಶಾಸ್ತ್ರ ಆಧಾರಿತ ಪ್ರಯೋಗಗಳು ಹಾಗೂ ಸಂಶೋಧನೆಗಳನ್ನೇ ಎಲ್ಲರೂ ಒಪ್ಪುವುದು. ಒಂದು ಸಂಗತಿ ಅಥವಾ ಸಂಶೋಧನೆಯ ಪರಿಣಾಮದ ಪರಿಮಾಣಾತ್ಮಕ ಅಧ್ಯಯನವಿದು. ವಿಶ್ಲೇಷಣೆಗೆ ಬಳಸುವ ಸಂಖ್ಯಾಶಾಸ್ತ್ರ ವಿಧಾನಗಳಲ್ಲಿ ಅನೇಕ ರೀತಿಗಳಿವೆ. ಅಧ್ಯಯನದ ಕ್ಷೇತ್ರದಲ್ಲಿ ಮತ್ತು ಗುರಿಯನ್ನು ಆಧರಿಸಿ ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡುವುದರಿಂದ ಉತ್ತಮ ಪರಿಣಾಮಗಳು ಲಭಿಸುತ್ತವೆ. ಸ್ಟೆಮ್, ಕನ್ನಡದಲ್ಲಿ ಕಾಂಡ ಅಥವಾ ದಂಟು, ನಾಳ ಸಸ್ಯಗಳ ಭೂಮಿಯ ಮೇಲಿರುವ ಭಾಗ. ಇದು ಸಸ್ಯಕ್ಕೆ ಆಧಾರವನ್ನು ನೀಡುತ್ತದೆ. ಕೆಲವೊಂದು ವಿಶೇಷ ಸಸ್ಯಗಳಲ್ಲಿ ಕಾಂಡವು ಭೂಮಿಯೊಳಗೆ ಕಂಡುಬರುತ್ತದೆ. ಕಾಂಡವು ಕೊಂಬೆಗಳು, ಎಲೆಗಳು, ಹೂಗಳು, ಅಂಕುರಗಳು, ಹಣ್ಣುಗಳ ಮುಂತಾದವುಗಳನ್ನು ಹೊತ್ತಿರುತ್ತದೆ. ಬೀಜದಲ್ಲಿರುವ ಭ್ರೂಣದ ಪ್ಲೊಮ್ಯೂಲ್ನಿಂದ ಕಾಂಡವು ಬೆಳೆಯುತ್ತದೆ. ಕಾಂಡವು ಗಿಡಗಳಲ್ಲಿ ಗಿಡ್ಡವಾಗಿಯೂ ಮೃದುವಾಗಿಯೂ ಹಸಿರಾಗಿಯೂ ಇರುತ್ತದೆ. ಪೊದೆ ಮತ್ತು ವೃಕ್ಷಗಳಲ್ಲಿ ಗಿಡಸಾಗಿ ಎತ್ತರವಾಗಿ ಕಂದು ಛಾಯೆಯಲ್ಲಿ ಕಂಡುಬರುತ್ತದೆ. ಕಾಂಡದಲ್ಲಿ ಪರ್ವಗಳಿರುತ್ತವೆ. ಈ ಪರ್ವ ಅಥವಾ ಗೆಣ್ಣುಗಳಿಂದ ಎಲೆಗಳು ಹೊರಡುತ್ತವೆ. ಎರಡು ಗೆಣ್ಣುಗಳ ನಡುವೆ ಇರುವ ಜಾಗವೇ ಅಂತರಗೆಣ್ಣು. ಕಾಂಡ ಮತ್ತು ಎಲೆ ಅಥವಾ ಎಲೆ ತೊಟ್ಟುಗಳ ನಡುವಣ ಕೋನಕ್ಕೆ ಕಂಕುಳು, ಆಕ್ಸೆಲ್ ಎನ್ನುತ್ತಾರೆ. ಇಲ್ಲಿ ಬೆಳೆಯುವ ಮೊಗ್ಗನ್ನು ಕೊಂಕುಳ ಮೊಗ್ಗು ಎಂದು ಹೇಳುತ್ತಾರೆ. ಈ ಮೊಗ್ಗು ಕ್ರಮೇಣ ಕೊಂಬೆಯಾಗಿ ಬೆಳೆಯುತ್ತದೆ. ಕಾಂಡದ ತುದಿಯಲ್ಲಿರುವ ಮೊಗ್ಗನ್ನು ತುದಿ ಮೊಗ್ಗು ಎನ್ನುತ್ತಾರೆ. ಕಾಂಡವು ಉದ್ದವಾಗಿ ಬೆಳೆಯಲು ತುದಿ ಮೊಗ್ಗು ಅತ್ಯಗತ್ಯ. ತುದಿ ಮೊಗ್ಗನ್ನು ತೆಗೆದರೆ ಕಾಂಡವು ಉದ್ದವಾಗಿ ಬೆಳೆಯದೆ ಕವಲುಗಳಾಗಿ ಒಡೆಯುತ್ತದೆ. ಸೊ ಕೆಲವು ಸಸ್ಯ ಕಾಂಡಗಳ ಮಧ್ಯೆ ಕುಳಿಗಳಿರುತ್ತವೆ. ಬಿದಿರು ಉದಾಹರಣೆ. ಕಾಂಡಗಳು ಸಸ್ಯಕ್ಕೆ ಆಧಾರ ಕೊಡುವುದಲ್ಲದೆ ನೀರು ಮತ್ತು ಪೋಷಕಾಂಶಗಳನ್ನು ಬೇರಿನಿಂದ ಎಲೆಗೂ ಮತ್ತು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೂ ತಲುಪಿಸುತ್ತದೆ. ಕಾಂಡಗಳಿಂದ ಕೊಂಬೆಗಳು ಬೆಳೆಯುವ ರೀತಿಯಲ್ಲಿ ಹಲವು ನಮೂನೆಗಳನ್ನು ಕಾಣಬಹುದು. ಕೆಲವೊಮ್ಮೆ ಕೊಂಬೆಗಳು ಎರಡೆರಡಾಗಿ ಕವಲಾಗಿ ಬೆಳೆಯುತ್ತಾ ಹೋಗುತ್ತವೆ. ಇನ್ನೂ ಕೆಲವು ಕಾಂಡಗಳಲ್ಲಿ ಕೊಂಬೆಗಳು ಬೆಳವಣಿಗೆಯ ನಮೂನೆಯು ಸುರುಳಿಯನ್ನು ಅಥವಾ ಚೀಳಿನಾಕಾರವನ್ನು ನೆನಪಿಸುತ್ತದೆ. ಕಾಂಡಗಳು ಕೆಲವೊಮ್ಮೆ ವಿಶಿಷ್ಟ ಆಹಾರಗಳನ್ನು ಅಥವಾ ರಚನೆಗಳನ್ನು ಪಡೆಯುತ್ತವೆ. ಈ ಮಾರ್ಪಾಡುಗಳು ಸಸ್ಯದ ಅಗತ್ಯಗಳನ್ನು ಪೂರೈಸಲು ಮತ್ತು ಸಸ್ಯವು ಪರಿಸರ ಸ್ಥಿತಿಗತಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯಕವಾಗಿದೆ. ಈ ವಿಶಿಷ್ಟ ಆಕಾರ ಅಥವಾ ರಚನೆಯಿಂದ ಕಾಂಡಗಳು ಕೆಲವು ವಿಶಿಷ್ಟ ಕೆಲಸಗಳನ್ನು ನಿರ್ವಹಿಸುತ್ತವೆ. ಕಾಂಡಗಳ ವಿಶಿಷ್ಟ ರಚನೆಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಭೂಗತ ರಚನೆ, ಉಪವಾಯುವ್ಯ ರಚನೆ ಮತ್ತು ವಾಯುವ್ಯ ರಚನೆ. ಭೂಗತ ರಚನೆಯ ಮುಖ್ಯ ಕಾರ್ಯವೆಂದರೆ ಆಹಾರ ಶೇಖರಣೆ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಸಸ್ಯವನ್ನು ರಕ್ಷಿಸುವುದು. ಇವು ಕಾಯಿಕ ಪ್ರಸಾರದಲ್ಲಿಯೂ ಸಹಕರಿಸುತ್ತವೆ. ಇಲ್ಲಿ ಕಾಂಡವು ದಪ್ಪವಾಗಿ ಭೂಮಿಯ ಒಳಗಡೆ ಇದ್ದು ಬಿಡುತ್ತದೆ. ಇದು ಆಹಾರವನ್ನು, ವಿಶೇಷವಾಗಿ ಕಾರ್ಬೋಹೈಡ್ರೇಟನ್ನು ಶೇಖರಿಸಿ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಸಸ್ಯವು ಬೆಳೆಯಲು ಸಂತಾನಾಭಿವೃದ್ಧಿ ಮಾಡಲು ಪೋಷಕಾಂಶಗಳು ಅತ್ಯಗತ್ಯ. ನಾವು ತಿನ್ನುವ ಆಲೂಗೆಡ್ಡೆ, ಸುವರ್ಣಗೆಡ್ಡೆ, ಶುಂಠಿ ಮುಂತಾದ ಗೆಡ್ಡೆಗಳು ದಪ್ಪವಾದ ಕಾಂಡದ ಭಾಗಗಳು. ಕೆಲವು ಗೆಡ್ಡೆಗಳು

ಉರುಟಾಗಿರುತ್ತವೆ. ಇನ್ನು ಕೆಲವು ನಿರ್ದಿಷ್ಟ ಆಕಾರವಿರುವುದಿಲ್ಲ. ಶುಂಠಿ ಅರಿಶಿಣದಂತಹ ಸಸ್ಯಗಳಲ್ಲಿ ಪರ್ವಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ಪ್ರತಿಕೂಲ ವಾತಾವರಣವಿದ್ದಾಗ ಗೆಡ್ಡೆಗಳು ಸೂಕ್ತವಾಗಿರುತ್ತವೆ. ಅನುಕೂಲಕರ ವಾತಾವರಣದಲ್ಲಿ ಭೂಮಿಯ ಮೇಲೆ ಕೆಲವು ಕೊಂಬೆಗಳನ್ನು ಹರಡಿಸುತ್ತವೆ. ಆಲೂಗೆಡ್ಡೆ, ಡಯಾಸ್ಕೋರಿಯಾದಂತಹ ಕಾಂಡಗೆಡ್ಡೆ ಇರುವ ಕೆಲವು ಸಸ್ಯಗಳಲ್ಲಿ ಗೆಡ್ಡೆಗಳಲ್ಲಿರುವ ಅಂಕುರಗಳು ಮಾಂಸಲವಾಗಿ ಆಹಾರ ಭರಿತವಾಗಿರುತ್ತವೆ. ಇವು ಕಾಯಿಕ ಪ್ರಸಾರದಿಂದ ಮರಿ ಸಸ್ಯಗಳನ್ನು ಉತ್ಪಾದಿಸುತ್ತವೆ. ಹಸಿರಾಗಿರುವಾಗಲೇ ಬೇರಿನಂತೆಯೇ ಕಾಣುವ ಈ ಭೂಗತ ಕಾಂಡಗಳನ್ನು ಅವುಗಳಲ್ಲಿರುವ ಪರ್ವಗಳಿಂದ, ಅಂಕುರಗಳಿಂದ ಗುರುತಿಸಬಹುದು. ಕಾಂಡದ ವಾಯವ್ಯ ರಚನೆಗಳು ಆಹಾರವನ್ನು ಸಂಗ್ರಹಿಸುವುದಿಲ್ಲ. ಇವು ಮುಖ್ಯವಾಗಿ ಕಾಯಿಕ ಪ್ರಸಾರದಲ್ಲಿ ಭಾಗವಹಿಸುತ್ತವೆ. ಜೊತೆಗೆ ಮರಿ ಸಸ್ಯಗಳು ಸಂಪೂರ್ಣವಾಗಿ ಬೆಳೆಯುವವರೆಗೂ ಇವುಗಳಿಗೆ ಆಹಾರವನ್ನು ಪೂರೈಸುತ್ತವೆ. ಉಪ ವಾಯವ್ಯ ಕಾಂಡಗಳಲ್ಲಿ ವೈವಿಧ್ಯಮಯ ರಚನೆಗಳಿವೆ. ಆಫ್ಸೆಟ್ ಎನ್ನುವ ರಚನೆಯು ಎಲೆಯ ಕಂಕುಳಿನಿಂದ ಹುಟ್ಟುತ್ತದೆ. ಸಾಮಾನ್ಯವಾಗಿ ಜಲಸಸ್ಯಗಳಲ್ಲಿ ಉಪವಾಯವ್ಯ ರಚನೆಗಳನ್ನು ಕಾಣಬಹುದು. ಇವು ದಪ್ಪವಾಗಿರುತ್ತವೆ, ಆದರೆ ಹೆಚ್ಚು ಉದ್ದವಾಗಿರುವುದಿಲ್ಲ. ಈ ರಚನೆಗಳು ಪರ್ವಗಳಲ್ಲಿ ಹುಟ್ಟಿಕೊಳ್ಳುವ ಆಗಂತಕ ಬೇರಿಗಳು ಕೆಳಮುಖವಾಗಿ ಬೆಳೆಯುತ್ತವೆ. ಅಲ್ಲಿ ಹುಟ್ಟುವ ಎಲೆಗಳ ಗುಂಪು ಮೇಲ್ಮುಖವಾಗಿ ಬೆಳೆಯುತ್ತದೆ. ಅಂತರ್ಗಂಗೆ, ವಾಟರ್ ಹೈಸಿಂತ್ ಇದಕ್ಕೆ ಉತ್ತಮ ಉದಾಹರಣೆ. ಪೈನಾಪಲ್, ಸೇವಂತಿಗೆ, ಬಿದಿರುಗಳಲ್ಲಿ ಮಣ್ಣಿನ ಕೆಳಗೆ ಉಪ ವಾಯವ್ಯ ರಚನೆಗಳು ಹುಟ್ಟುತ್ತವೆ. ಇದಕ್ಕೆ ಸಕ್ಕರ್ ಎನ್ನುತ್ತಾರೆ. ಇವು ಭೂಮಿಯ ಒಳಗಿರುವ ಕಾಂಡ ಭಾಗದಿಂದ ಹೊರಟು ಭೂಮಿಯ ಸ್ವಲ್ಪ ದೂರ ಓರೆಯಾಗಿ ಬೆಳೆಯುತ್ತಾ ಭೂಮಿಯ ಮೇಲ್ಮೈ ತಲುಪುತ್ತಲೇ ಮರಿಗಿಡವಾಗಿ ಬೆಳೆಯುತ್ತವೆ. ತೆಳ್ಳಗೆ ನೆಲದ ಮೇಲೆ ಬೆಳೆದುಕೊಂಡು ಹೋಗುವ ಉಪವಾಯವ್ಯ ಕಾಂಡಗಳೇ ರನ್ನರ್ಗಳು. ಉದ್ದವಾದ ಅಂತರ್ಗೆಣ್ಣುಗಳಿರುವ ಈ ಕಾಂಡಗಳ ಪರ್ವ ಭಾಗದಿಂದ ಆಗಂತುಕ ಬೇರುಗಳು ಹುಟ್ಟಿ ಕೆಳಮುಖವಾಗಿ ಬೆಳೆಯುತ್ತವೆ. ಕೆಲವು ಹುಲ್ಲುಗಳಲ್ಲಿ ರನ್ನರ್ ಕಾಂಡವಾಗಿರುತ್ತದೆ. ಸ್ಟೋಲನ್ ಎಂಬುದು ದಪ್ಪವಾದ ಪಾರ್ಶ್ವಕೊಂಬೆ. ಇದು ಕಾಂಡದ ಕೆಳಭಾಗದಿಂದ ಹೊರಟು ಭೂಮಿಯ ಮೇಲೆ ಕಮಾನಿನ ಆಕಾರದಲ್ಲಿ ಬಗ್ಗಿ ಮತ್ತೆ ನೆಲವನ್ನು ತಲುಪಿದಾಗ ಬೇರುಗಳನ್ನು ಬಿಡುತ್ತದೆ. ಪುದೀನ, ವನ್ಯ ಸ್ಟ್ರಾಬೆರಿ ಸ್ಟೋಲನ್ಗಳು ಇದಕ್ಕೆ ಉದಾಹರಣೆ. ಅರಳಿ ಮರವು, ಆಲದ ಮರವು ಸಹ ಇದಕ್ಕೆ ಉದಾಹರಣೆಯನ್ನು ಕೊಡಬಹುದಾಗಿದೆ. ಸ್ಟೆಪ್ಪೆ, ಕನ್ನಡದಲ್ಲಿಯೂ ಸ್ಟೆಪ್, ಸಮತೀತೋಷ್ಣ ವಲಯದ ಹುಲ್ಲುಗಾವಲು. ಇದೊಂದು ವಿಸ್ತಾರವಾದ ಭೌಮ ಪರಿಸರ ವ್ಯವಸ್ಥೆ. ಸ್ಟೆಪ್ನಲ್ಲಿ ಮರಗಳು ಕಂಡುಬರುವುದಿಲ್ಲ. ಹಲವು ಪೊದರುಗಳು ಅಲ್ಲಿ ಬೆಳೆದಿರುತ್ತವೆ. ಅರೆಶುಷ್ಕ ಪ್ರದೇಶಗಳಲ್ಲಿ ಹರಡಿದ ಈ ಹುಲ್ಲುಗಾವಲು ಯುರೇಷಿಯಾದ ಹೆಚ್ಚಿನ ಭಾಗವನ್ನು ಆಕ್ರಮಿಸಿದೆ. ರಷ್ಯಾದ ಪ್ರಮುಖ ಪರಿಸರ ವ್ಯವಸ್ಥೆ ಇದು. ಸ್ಟೆಪ್ನಲ್ಲಿ ಕಂಡುಬರುವ ಹುಲ್ಲುಗಳು ಪ್ರೇಅರಿ ಹುಲ್ಲುಗಾವಲಿನ ಹುಲ್ಲುಗಳಿಗಿಂತ ಗಿಡ್ಡವಿವೆ. ಇವುಗಳ ಜಾತಿಗಳೇ ಬೇರೆ. ಸ್ಟೆಪ್ ಹುಲ್ಲುಗಾವಲಿನಲ್ಲಿ ಹಲವು ಆವಾಸಗಳಿರುತ್ತವೆ. ತೇವಾಂಶ ಹೆಚ್ಚಾಗಿರುವ ಆವಾಸಗಳಲ್ಲಿ ಹುಲ್ಲಿನ ಹೊದಿಕೆ ನಿರಂತರವಾಗಿರುತ್ತದೆ. ಇಲ್ಲಿ ಗಿಡ್ಡವಾಗಿ ಕುಪ್ಪೆಯೋಪಾದಿಯಲ್ಲಿ ಬೆಳೆಯುವ ಹುಲ್ಲಿನ ಜಾತಿಗಳೇ ಪ್ರಧಾನವಾಗಿರುತ್ತವೆ. ಶುಷ್ಕ ಆವಾಸಗಳಲ್ಲಿ ಹುಲ್ಲಿನ ಹೊದಿಕೆ ನಿರಂತರವಾಗಿ ಇರುವುದಿಲ್ಲ. ಕ್ರಮೇಣ ಇದು ಮರುಭೂಮಿ ಬಯೋಮ್ಗಳಲ್ಲಿ ಅಂತ್ಯಗೊಳ್ಳುತ್ತದೆ. ನೈಸರ್ಗಿಕ ಸ್ಟೆಪ್ ಕೃಷಿ ಚಟುವಟಿಕೆಗಳಿಂದ ಮತ್ತು ಅತಿ ಮೇಯುವಿಕೆಯಿಂದ ನಶಿಸುತ್ತದೆ. ಈ ಪ್ರದೇಶಗಳಲ್ಲಿ ಮುಳ್ಳುಗಳಿರುವ ಜಾಲಿ ಪೊದೆಗಳು ಹಬ್ಬುತ್ತವೆ. ಈ ಬೃಹತ್ ನೈಸರ್ಗಿಕ ವ್ಯವಸ್ಥೆಯನ್ನು ಸಂರಕ್ಷಿಸುವ ಪ್ರಸ್ತುತ ಪ್ರಯತ್ನಗಳು ಏನೂ ಸಾಲದು. ಸ್ಟೆರೈಲ್ ಗೊಡ್ಡು ಕನ್ನಡದಲ್ಲಿ, ಒಂದನೆಯ ಅರ್ಥ ಜೀವಿಶಾಸ್ತ್ರದಲ್ಲಿ ಉತ್ಪಾದಕತೆ ಇಲ್ಲದಿರುವ, ಸಂತಾನೋತ್ಪತ್ತಿ ಮಾಡದ ಜೀವಿಗಳಿಗೆ ಅಥವಾ ಸಸ್ಯಗಳ ಬೆಳೆಯಲು ಸಾಧ್ಯವಾಗದ ಮಣ್ಣು ಅಥವಾ ಭೂಮಿಯ ಈ ಪದವನ್ನು ಬಳಸುತ್ತಾರೆ. ಎರಡನೇ ಅರ್ಥ ಪೂತಿರಹಿತ, ಯಾವುದೇ ಬಗೆಯ ಜೀವಿಗಳು ವಿಶೇಷವಾಗಿ ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ಇಲ್ಲದಿರುವ ಸ್ಥಿತಿ. ಪರಿಸರ ಅಥವಾ ಪದಾರ್ಥಗಳಿಗೆ ಈ ಪದವನ್ನು

0: ಸಾಬೂನನ್ನು ಬಳಸುವುದುಂಟು. ಸ್ಟೆರಲೈಜೇಷನ್, ಒಂದೀಕರಣ. ಸೊ ಮೊದಲನೇ ಅರ್ಥ, ಜೀವಿಶಾಸ್ತ್ರದಲ್ಲಿ ಜೀವಿಯೊಂದರಲ್ಲಿ ಸಂತಾನೋತ್ಪಾದನಾ ಸಾಮರ್ಥ್ಯವನ್ನು ತೆಗೆದುಹಾಕುವುದು. ಸಾಮಾನ್ಯವಾಗಿ ಸಂತಾನಾಂಗಗಳನ್ನು ತೆಗೆದುಹಾಕುವುದು ಒಂದು ವಿಧ. ಮಾನವರಲ್ಲಿ ಹಾಗೂ ಸಾಕುಪ್ರಾಣಿಗಳಲ್ಲಿ ಸಂತಾನ ನಿಯಂತ್ರಣಗಳನ್ನು ಸಾಧಿಸಲು ಸಂತಾನಾಂಗಗಳನ್ನು ತೆಗೆದುಹಾಕುವುದು ಸಾಮಾನ್ಯ ವಿಧಾನ. ಈ ವಿಧಾನದಿಂದ ಸಂತಾನೋತ್ಪಾದನೆ ಶಾಶ್ವತವಾಗಿ ನಿಲ್ಲುತ್ತದೆ. ಹಲವು ತಾತ್ಕಾಲಿಕ ವಿಧಾನಗಳಿಂದಲೂ ಮಾನವರಲ್ಲಿ ಹಾಗೂ ಸಾಕುಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ಕೆಲವು ಕಾಲ ತಡೆಗಟ್ಟಬಹುದು. ಎರಡನೆಯ ಅರ್ಥ, ಒಂದು ಪದಾರ್ಥದಲ್ಲಿರುವ ಪಾತ್ರೆ, ಆಹಾರ, ನೀರು ಮುಂತಾದವು ಎಲ್ಲ ಜೀವಂತ ಸೂಕ್ಷ್ಮ ಜೀವಿಗಳನ್ನು ತೊಡೆಯುವುದು. ಅಧಿಕ ಉಷ್ಣತೆ ಅಥವಾ ಶೈತ್ಯ ವಾತಾವರಣಕ್ಕೆ ಪದಾರ್ಥಗಳನ್ನು ಒಡ್ಡುವುದರಿಂದ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಕೈಗಾರಿಕೆಗಳಲ್ಲಿ, ಪ್ರಯೋಗಾಲಯಗಳಲ್ಲಿ ಆಟೋಕ್ಲೇವ್ ಎಂಬ ಬೃಹತ್ ಪಾತ್ರೆಗಳಲ್ಲಿ ಅಧಿಕ ಒತ್ತಡದಲ್ಲಿ ಹಾಗೂ ಅಧಿಕ ಉಷ್ಣತೆಯಲ್ಲಿ ಒಂದೀಕರಣವನ್ನು ಮಾಡುವುದರ ಸಾಮಾನ್ಯ. ಹಾಲನ್ನು ಪ್ಯಾಶ್ಚೀಕರಣದಿಂದ ಒಂದೀಕರಿಸುತ್ತಾರೆ. ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ನೀರನ್ನು ಅಧಿಕ ಉಷ್ಣತೆಯಲ್ಲಿ ಕಾಯಿಸುವುದರಿಂದ ಅವುಗಳಲ್ಲಿರುವ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಹಿಂದಿನ ದಿನಗಳಲ್ಲಿ ನೀರನ್ನು ಕಾಯಿಸಿ ಕುಡಿಯುತ್ತಿದ್ದರು. ಇದಕ್ಕೆ ಮುಖ್ಯ ಕಾರಣ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಸಾಯಿಸುವುದೇ ಆಗಿರುತ್ತದೆ. ಈಗ ಕ್ಲೋರಿನೇಷನ್ ಅಥವಾ ಓಜನೈಜೇಷನ್ ಅಥವಾ ಅಲ್ಟ್ರಾವಯೊಲೆಟ್ ರೇಸ್ಗಳನ್ನು ಉಪಯೋಗ ಮಾಡಿ ಸೂಕ್ಷ್ಮಾಣು ಜೀವಿಗಳನ್ನು ಕುಡಿಯುವ ನೀರಿನಿಂದ ತೆಗೆಯುತ್ತಾರೆ ಅಥವಾ ಸಾಯಿಸುತ್ತಾರೆ. ಇಲ್ಲಿಗೆ 422ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 6ನೆಯ ಕಂದ ಪದ್ಯ. ಆ ಪದ್ಯ ಹೀಗಿದೆ. ಮುನಿವನವನೆಬಿಸುಡು ಮುನಿಯರ ಸೋಂಕಿಲೊಳೆ ಬಳದ ಸಿಂಗಂಗಳ್ ಮದ್ದಿನೊಳರುವ ಪಿಡಿವ ಗುರ್ದುವ ಮನೆ ಗೆಳವನಿ ತರ್ಕಮ್ಮಲಸಿ ಮರುದ ಆತ್ಮಜನ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ಮುನಿವನ ಮನೆ ಬಿಸುಟುವು ಮುಮ್ಮುನಿಯರ ಸೋಂಕಿಲೊಳ್ ಸೋಂಕಿಲೊಳೆ ಬಳೆದ ಸಿಂಗಗಳ್ ಮುದ್ದಿನೊಳು ಅಡರುವ ಪಿಡಿವ ಗುರ್ದುವ ಮನೆಗೆ ಎಳವ ಅನಿತರ್ಕಂ ಅಲಸಿ ಮರುದಾತ್ಮಜನ. ಮರುದಾತ್ಮಜ ಅಂತಂದರೆ ಮರುತ್ ಕೂಡಿಸು ಆತ್ಮಜ, ಮರುತನ ಮಗ ಅಂದರೆ ಗಾಳಿಯ ಮಗ ಭೀಮ. ಈ ಭೀಮನ ತಂಟೆ ಒಂದಲ್ಲ ಎರಡಲ್ಲ. ಏನು? ಮುನಿವನ ಮನೆ ಬಿಸುಟು ಮುನಿಯರ ಸೋಂಕಿಲೊಳ ಬಳೆದ ಸಿಂಹಗಳು. ಭೀಮ ಈ ಸಿಂಹಗಳನ್ನೆಲ್ಲ ಹೇಗೆ ತೊಂದರೆ ಕೊಟ್ಟು ಪೀಡಿಸ್ತಾ ಇದೆ ಅಂತಂದರೆ, ಮೊದಲು ಮುನಿ ಸತಿಯರ ಜೊತೆಯ ಜೊತೆಯಾಗಿದ್ದಂತಹ ಸಿಂಹಗಳು ಆ ಮುನಿಯರ ಮುನಿಗಳ ಮನೆಗಳನ್ನೇ ಬಿಟ್ಟು ಹೋದವಂತೆ. ಮುನಿ ವನವನೆ ಬಿಸುಟು ಮುನಿಗಳ ವನವನ್ನೇ ಬಿಟ್ಟು ಹೋದವು. ಮುನಿ ವನಮನೆ ಬಿಸುಟುವು ಮುನಿಗಳ ವನಗಳನ್ನೇ ಬಿಟ್ಟು ಹೋದವು. ಮುನಿಯರ ಸೋಂಕಿನೊಳಗೆ ಬೆಳೆದ ಮೊದಲು ಮುನಿಗಳ ಸೋಂಕಿನಲ್ಲಿ ಅಂದರೆ ಅವರ ಒಡನಾಟದಲ್ಲಿ ಅಥವಾ ಅವರ ಮುಟ್ಟುವಿಕೆಯಲ್ಲಿ ಬೆಳೆದಂತಹ ಸಿಂಹಗಳು. ಸಾಮಾನ್ಯವಾಗಿ ತಪಸ್ಸುಗಳು ತಪಸ್ವಿಗಳು ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕ್ರೂರ ಪ್ರಾಣಿ ತನ್ನ ಕ್ರೂರತ್ವವನ್ನು ಬಿಟ್ಟು ಆ ಮುನಿಗಳ ಸೇವೆಯನ್ನು ಮಾಡುತ್ತಿರುತ್ತದೆ ಅಥವಾ ಆ ಮುನಿಗಳು ಹೇಳಿದಾಗೆ ಕೇಳುತ್ತದೆ ಎನ್ನುವುದು ಕೂಡ ಕವಿಗಳು ಮತ್ತೆ ಮತ್ತೆ ವರ್ಣಿಸುವ ಒಂದು ವಿಶೇಷವಾದ ವಿವರಣೆ ಆಗಿದೆ. ಹಾಗೆಯೇ ಈ ಭೀಮ ಹುಟ್ಟುವುದಕ್ಕೆ ಮೊದಲು ಅಲ್ಲಿದ್ದ ಮುನಿಗಳ ಬಳಿಯಲ್ಲಿ ಅನೇಕ ಸಿಂಹಗಳು ವಾಸಿಸುತ್ತಿದ್ದವಂತೆ ಮುನಿವನವ. ಆದರೆ ಈಗ ಈ ಭೀಮನ ಈ ಕೀಟಲೆಗೆ ಅವೆಲ್ಲ ವನವನ್ನು ಬಿಟ್ಟು ಹೋದವು. ಯಾಕೆ? ಮುದ್ದಿನೊಳು ಅಡರುವ ಪಿಡಿಯುವ ಗುರ್ದುವ ಈ ಭೀಮ ಮುದ್ದು ಮಾಡಿ ಮಾಡಿ ಅವುಗಳ ಮೇಲೆ ಹತ್ತಿದ್ದನಂತೆ, ಆಮೇಲೆ ಹಿಡಿಯುತ್ತಿದ್ದನಂತೆ. ಗುರ್ದುವ ಗುರ್ದು ಗುದ್ದು ಗುದ್ದುತ್ತಿದ್ದನಂತೆ. ಮತ್ತು ಮನೆಗೆಳವ ಮನೆಗೆ ಬನ್ನಿ ಅಂತ ಅವುಗಳನ್ನು ಹೇಳ್ಕೊಂಡು ಹೋಗ್ತಿದ್ದಂತೆ. ಅನೇತರ್ಕಂ ಅಲಸಿ ಅಂದರೆ ಒಂದು ಸಲ ಹೇಳ್ಕೊಂಡು ಹೋಗೋದಲ್ಲ, ಎರಡು ಸಲ ಹೇಳ್ಕೊಂಡು ಹೋಗೋದಲ್ಲ, ಮತ್ತೆ ಮತ್ತೆ ಅದರ ಮೇಲೆ ಹತ್ತೋದು, ಅದನ್ನು ಅಂದರೆ ಸಿಂಹವನ್ನು ಹತ್ತೋದು, ಸಿಂಹದ ಮೇಲೆ ಹತ್ತಿ ಮನೆಗೆ ಹೋಗು ಅಂತೇಳಿ ಅದಕ್ಕೆ ಗುದ್ದುವುದು, ಆಮೇಲೆ ಒಂದೆರಡು ಸಲ ಅಲ್ಲ ಅನೇಕ ಸಲ ಅವುಗಳನ್ನು ಹೇಳ್ಕೊಂಡು ಹೋಗೋದು. ಇವುಗಳನ್ನೆಲ್ಲ ನೋಡಿ ನೋಡಿ ಅದಕ್ಕೆ ಸಾಕಾಗಿ ಈ ಸಿಂಹಗಳು ಆ ವನವನ್ನೇ ಬಿಟ್ಟು ಹೋದುವಂತೆ. ಹೀಗೆ ಭೀಮನ ಬಾಲ್ಯ ಇತ್ತು.

too late. If you come today, it's too early. If you come tomorrow,

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳಬಹುದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

Darling. ರಾತ್ರಿಯಲ್ಲಿ ಬಾರದಲ್ಲಿ ಹಾದೇ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮದಲ್ಲಿ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಗೌರವವನ್ನು, ನಾವು ಯಾರನ್ನಾದ್ರೂ ನೋಡಿದ ತಕ್ಷಣ ಭಕ್ತಿಪೂರ್ವಕವಾಗಿ ಅವ್ರು ನೋಡಿದ್ರೆ ಸಾಕು ಗೌರವ ಬರುತ್ತೆ ಅಂತ ಹೇಳ್ತೀವಿ. ಇನ್ನು ಕೆಲವರನ್ನ ನೋಡಿದಾಗ ಆ ವ್ಯಕ್ತಿ ಮೇಲೆ ಗೌರವನೇ ಬರಲ್ಲ, ಆದರೂ ಕೂಡ ಗೌರವ ಕೊಡಬೇಕಲ್ಲ ಅಂತೇಳಿ ಕೊಡ್ತೀವಿ ಅಂತೇಳಿ ಹೇಳ್ತೀವಿ. ಆದ್ದರಿಂದ ನಮ್ಮ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ವ್ಯಕ್ತಿಗೆ ಗೌರವ ಹಣ ಸಂಪತ್ತಿನಿಂದ ಬರುತ್ತೋ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದಿಂದ ಬರುತ್ತೋ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಅಂದರೆ ನಾವು ತುಂಬ ಕಡೆ ನೋಡಿರ್ತೀವಿ ಈ ಗೌರವ ಅನ್ನೋದು ಬೇರೆಯವರು ಅಂದರೆ ಅವ್ರು ರೆಸ್ಪೆಕ್ಟ್ ಕೊಡೋದು ಅಂತ ಅಂತೀವಿ. ಅಂದರೆ ನಮಗೆ ಯಾರನ್ನಾರು ವ್ಯಕ್ತಿ ನೋಡಿದ ತಕ್ಷಣವೇ, ಅವ್ರು ನೋಡಿದ ತಕ್ಷಣವೇ ಕೈ ಮುಗಿಬೇಕು ಅಂತ ಅನಿಸುತ್ತೆ ಅಂಥೇಳಿ ಅಂತೀವಲ್ವ ಸ್ನೇಹಿತರೆ. ಆದ್ದರಿಂದ ಈ ಗೌರವ ಅನ್ನೋದು ಹಣ ಸಂಪತ್ತಿನಿಂದ ಗಳಿಸೋದು ಅಥವಾ ಅವರ ವ್ಯಕ್ತಿತ್ವ ಸರಳ ನಡೆ ನುಡಿಯಿಂದ ಗಳಿಸೋದು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ, ಯಾರು ಎಲ್ಲಿಂದ ಅಂತ ನೋಡೋಣ. ಹಲೋ,
7: ನಮಸ್ತೆ ಮೇಡಮ್.
6: ನಮಸ್ತೆ ಸಂಕಪ್ಪ ಸರ್.
7: ಕಾಫಿ ಆಗಿ ಜಸ್ಟ್ ಈಗ ಮಳೆ ಸುದ್ರ ತುಂತುರು ಮಳೆ ಬರ್ತಾ ಇದೆ ಇವತ್ತು.
6: ಹೌದಾ? ಇಲ್ಲಿ ಶಿವಮೊಗ್ಗದಲ್ಲಿ ಜೋರಾಗಿ ಬರ್ತಾ ಇದೆ ಮಳೆ ಇವತ್ತು.
7: ಜೋರಾಗಿಲ್ಲ, ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಸೋನೆ ಮಳೆ.
6: ಸೋನೆ ಮಳೆನಾ?
7: ಅಂದ್ರೆ ಬರ್ದಿದ್ರೆ ಒಳ್ಳೇದಿತ್ತು ನಮ್ಗೆ, ಯಾಕಂದ್ರೆ ಒಂದು 5 ಇಂಚ್ ಮಳೆನೂ ಆಗಿಲ್ಲ.
6: ಆಗಿಲ್ವಾ? ಇವತ್ ಜೋರಾಗಿ ಬರ್ತಾ ಇದೆ ಶಿವಮೊಗ್ಗ.
7: ಅಲ್ಲಿ ಬರ್ತಾ ಇರ್ಬೋದು, ಇಲ್ಲಿ ಒಂಥರ ತುಂತುರಾಗಿ ಮೋಡ ಕವಿದ ವಾತಾವರಣ.
6: ಹಾಗಾದ್ರೆ ಇವ ಇನ್ನೊಂದ್ ಎರಡ್ ದಿನದಲ್ಲಿ ಮಳೆ ಶುರುವಾಗುತ್ತೆ.
7: ಇನ್ನೊಂದು ವಾರದಲ್ಲಿ ಕಮಿನ್ಸ್ ಆಗುತ್ತೆ ಅಂತ ಕೇರಳದಿಂದ ಬಂದಿದೆ ಅಂತೆ. 10ನೇ ತಾರೀಕು ಒಳಗೆ ಕರ್ನಾಟಕಕ್ಕೆ ಬರುತ್ತೆ, ನಾಳೆ 10 ತಾರೀಕು.
6: ಹಾಗಾದ್ರೆ ನಮ್ ಶಿವಮೊಗ್ಗಕ್ಕೆ ಆಗ್ಲೇ ಬಂದಾಗಿದೆ ಸರ್.
7: ನಿಮಗೆ ಬಂದಾಗಿದೆ, ನಮ್ದು ಮಲ್ನಾಡು, ನಿಮ್ದು ಮಲ್ನಾಡೆ.
6: ಹೌದೌದು,
7: ಆದ್ರೆ ಬರುತ್ತೆ ಒಂದೆರಡು ದಿವಸ ಹೆಚ್ಚು ಕಮ್ಮಿ ಮೇಡಮ್.
6: ಬರುತ್ತೆ. ಹೌದು ಸರ್.
7: ಇವತ್ತಿನ ವಿಷಯ ಹೇಳಿ ಮೇಡಮ್. ವ್ಯಕ್ತಿಗೆ ಗೌರವ,
6: ವ್ಯಕ್ತಿಗೆ ಗೌರವ ಹಣ ಮತ್ತೆ ಅಂತಸ್ತಿಂದ ಬರುತ್ತೋ ಅಥವಾ ಅವರ ವ್ಯಕ್ತಿತ್ವ ಅವರ ಸರಳ ನಡೆ ನುಡಿಯಿಂದ ಬರುತ್ತೋ ಅಂತ ಹೇಳಿ.
7: ನಾನು ಹೇಳ್ಬೇಕಾದ್ರೆ ಹಣದಿಂದ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮೇಡಮ್. ಯಾಕೆಂತ ಹೇಳಿದ್ರೆ ಹಣ ಇದ್ದು ಏನ್ ಬೇಕಾದ್ರೂ ಇದು ಮಾಡ್ತೀನಿ ಅನ್ನೋದ ತಪ್ಪು, ತಿಳ್ಕೊಂಡ್ರದಾಗಲ್ಲ. ಯಾಕೆಂತ ಹೇಳಿದ್ರೆ ಒಟ್ಟಿಗೆ ಗೌರವ ಅವನ ವ್ಯಕ್ತಿತ್ವದಿಂದ ಗೌರವ ಸಿಗುತ್ತೆ. ಯಾಕಂದ್ರೆ ಈಗ ಉದಾಹರಣೆ, ಫಾರ್ ಎಕ್ಸಾಂಪಲ್, ನಾನೇ ಒಂದ್ ಸಣ್ಣ ವಿಷಯದಲ್ಲಿ ನನಗೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಯಾಕೆಂದ್ರೆ ನಮ್ಮ ವ್ಯಕ್ತಿತ್ವ ಗೌರವ ಚೆನ್ನಾಗಿದೆ ನಮ್ದು. ನಾವು ಎಲ್ಲದ್ರಲ್ಲಿ ಯಾವುದೇ ಒಂದು ವಿಷಯ, ಒಂದು ಕಾರ್ಯ ತಗೊಳ್ಳಿ, ಒಂದು ವಿಷಯ ಯಾವುದೇ ಒಂದು ಇದನ್ನ ತಗೊಳ್ಳಿ, ನಾವು ನಮ್ಮ ಸಮಾಧಾನದಿಂದ, ತಾಳ್ಮೆಯಿಂದ ಎಲ್ಲರೂ

0: ಇರ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಪಕ್ಕ ಅಕ್ಕಪಕ್ಕ ಒಳ್ಳೆತನ ಸಹಬಾಳು ಬೇಕು
1: ಬೇಕಾಗತ್ತೆ. ಹೌದು,
0: ನಮ್ಮ ಒಂದು ಇದನ್ನ ಸ್ನೇಹ ಮತ್ತು ನಾವ್ ಮಾಡುವಂತ ಕಾರ್ಯಗಳು ಚೆನ್ನಾಗಿರ್ಬೇಕು. ಯಾಕಂತ ಹೇಳಿ ಒಂದು ಯಾವ್ದೊಂದು ಒಂದು ಕೃಷಿ ತಗೊಳ್ಳಿ, ಒಂದು ವಿದ್ಯಾಭ್ಯಾಸದಲ್ಲಿ ತಗೊಳ್ಳಿ, ಒಂದು ಪ್ರತಿಯೊಂದು ವಿಚಾರದಲ್ಲಿ ತಗೊಂಡಾಗ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ, ಈಗ ಯಾಕಂದ್ರೆ ಹೇಳಿದ್ರೆ ಕೆಲವರಿಗೆ ಗೊತ್ತಿರಲ್ಲ ವಯಸ್ಸಾದವ್ರಿಗೆ, ನಾನು ಎಲ್ಲರೂ ಹೇಳ್ತಾ ಇರ್ತೀನಿ ನೋಡಿ ಈ ತರ ಮಾಡಿ ಈ ತರ ಹೋಗಿ. ಯಾಕಂದ್ರೆ ಕೆಲವರು ವಯಸ್ಸಾದವ್ರು ನಾನು ಕೇಳ್ತಾರೆ, ಇದು ನಾನು ನಿನ್ನ ಹತ್ರ ಹೇಳ್ತಾರ ಮಾತುಗಳು ಕೇಳ್ತಾರೆ, ಬಂದು ವಯಸ್ಸಾದವ್ರು ಸಂಕಪ್ಪಣ್ಣವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ವಿಚಾರ ಈ ತರ. ಯಾವ ಕಚೇರಿಗೆ ಹೋದಾಗ ಇಲ್ಲಿಗೆ ಹೋಗಿ ಅಥವಾ ಇಂಥವ್ರನ್ನ ಕಾಣಿ ನಿಮ್ ಕೆಲಸ ಆಗುತ್ತೆ ಅನ್ನೋ ಮಾಹಿತಿಗಳನ್ನೆಲ್ಲ ಹೇಳ್ತೀನಿ. ಮತ್ತೆ ಪ್ರತಿಯೊಂದು ವಿಚಾರದಲ್ಲೂ ಒಂದೊಂದು ಈಗ ಕೆಲಸ ನಂದೇ ಅಂತಲ್ಲ, ನಾನು ಅಂತಲ್ಲ, ಅವರು ಬರ್ಬೇಕು, ನೀವು ಬರ್ಬೇಕು, ಎಲ್ಲರೂ ಬರ್ಬೇಕು. ಒಂದು ಎಲ್ಲರೂ ಇದಾದ್ರೆ ಒಂದು ದೇಶನೇ ಸಮೃದ್ಧಿ ಸುಭಿಕ್ಷವಾಗಿರುತ್ತೆ.
1: ಈ ಒಂದು ವಿಚಾರ ನಮಗೆ ಗೊತ್ತಿದೆ ಅಂತ ಹೇಳಿದಾಗ ನಾವು ಬೇರೆ ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ.
0: ಹೌದೌದೌದು, ಅದು ಕೆಲವರು ಏನ್ ಹೇಳ್ತಾರೆ, ಈಗ ನಾನೊಂದು ಬಸ್ಸಿಗೆ ಹೋಗ್ಬೇಕು ಅಂದ್ರೆ 5 ನಿಮಿಷ ಮುಂಚೆ ಅಲ್ಲಿರ್ತೀನಿ. ಆಗ ಅವ್ರ ಪಕ್ಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಂಕಪ್ಪನವ್ರು ನೋಡಿ ಅವ್ರನ್ನ ನೋಡಿ ಕಲಿಬೇಕು ನಾವು ಅಂತ. ಯಾಕಂದ್ರೆ ನಮ್ಮಂತ ಒಂದು ಇದನ್ನ ಅವ್ರು ಗುರುತಿಸ್ತಾರೆ. ಆಗ ನಿಜ ಅವ್ರನ್ನ ನಾನು ಹೇಳದ್ ಕೇಳಿದೀನಿ, ಒಂದು ಯಾವ್ದೇ ಕಾರ್ಯ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಯಾವ್ದು ಮಾಡ್ಬೇಕು ಯಾವ್ದು ಬೇಡ ಅನ್ನೋದನ್ನ ಎಲ್ಲ ಮೊದ್ಲೇ ತಲೆಯಲ್ಲಿ ಒಂದು ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡು ಮಾಡ್ತಾರೆ. ಮತ್ತೆ ಎಲ್ಲರಿಗೂ ಒಂದು ತಿಳುವಳಿಕೆ ಹೇಳ್ತಾರೆ, ಈ ತರ ಮಾಡಿ ಈ ತರ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಈಗ ಒಂದು ನಮ್ಮ ಉದಾಹರಣೆಗೆ ನಮ್ಮಲ್ಲಿ ನೀರ್ ಬಿಡ್ತಾರೆ ಟ್ಯಾಂಕಿಲಿ, ಅದು ನೀರು ಹೋಗ್ತಾ ಇರುತ್ತೆ, ಅದನ್ನ ನಾನೇನ್ ಮಾಡ್ತೀನಿ, ದೀಪಕ ಎಲೆಕ್ಟ್ರಿಕ್ ದೀಪ ಬೀದಿಲೇ ಕತ್ತಾ ಇರುತ್ತೆ, ಅದನ್ನ ಇವಾಗ ಆಫ್ ಮಾಡ್ತೀನಿ, ನೀರ್ ನಿಲ್ಲಿಸ್ತೀನಿ ನೋಡಿ. ಸಂಕಪ್ಪನವ್ರಿಗೆ ಎಲ್ಲರೂ ಕಲಿಬೇಕು ಅಂತ ಒಂದು ಸುಮಾರು ಜನ ಹೇಳಿದನ್ನು ಕೇಳಿದೀನಿ ನಾನು.
1: ಹತ್ತಾರು ಜನಕ್ಕೆ ಬೇಕಾದರಂಗಾಗಿ ಬದುಕಬೇಕು ಅಂತ
0: ಬದುಕಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ ಮೇಡಮ್.
1: ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿಯನ್ನ ತಿಳಿಸಿದ್ರಿ.
0: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
1: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು, ವ್ಯಕ್ತಿಗೆ ಗೌರವ ಅನ್ನೋದು ಹಣ ಸಂಪತ್ತಿನಿಂದ ಬರೋದಲ್ಲ, ಅವರ ವ್ಯಕ್ತಿತ್ವದಿಂದ ಬರೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಸರ್ ನಮಸ್ತೆ, ಗುಡ್ ಈವ್ನಿಂಗ್.
2: ಗುಡ್ ಈವ್ನಿಂಗ್ ಮೇಡಮ್, ನಮಸ್ಕಾರ. ನಾನು ಬ್ರಹ್ಮಾನಂದ ರಾಣೆ, ವಿದ್ಯಾನಗರ ಶಿವಮೊಗ್ಗ.
1: ಹಾ ಸರ್.
2: ಮೇಡಮ್, ಇವತ್ತೇನ್ ಟಾಪಿಕ್
1: ಸರ್? ಇವತ್ತು ವ್ಯಕ್ತಿಗೆ ಗೌರವ ಹಣ ಮತ್ತೆ ಸಂಪತ್ತಿನಿಂದ ಬರುತ್ತೋ ಅಥವಾ ಅವರ ವ್ಯಕ್ತಿತ್ವದಿಂದ ಬರುತ್ತೋ ಅಂತ ಮಾತಾಡ್ತಿದ್ವಿ.
2: ಹೌದು ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್, ಅದು ನಮ್ಮ ಮನುಷ್ಯನ ನೈಜ ಜೀವನಕ್ಕೆ ಹಿಡಿದ ಕನ್ನಡಿ ಅಂತಾನೆ ಹೇಳ್ಬೋದು. ದುಡ್ಡು ಅಂತಸ್ತು ಬೇಕಾಗತ್ತೆ, ಯಾಕಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಜೀವನ ಮಾಡ್ಲಿಕ್ಕೆ ಅದು ಬೇಕಾಗತ್ತೆ. ಆದ್ರೆ ಇದೆಯಲ್ಲ ಮೇಡಮ್, ಅದರಿಂದ ಗೌರವ ಸಿಗುತ್ತೆ ಅಂತಕ್ಕಂಥದ್ದು ಕಷ್ಟ ಹೇಳಲಿಕ್ಕೆ. ಆದ್ರೆ ನಮ್ಮ ಒಂದು ನಿತ್ಯ ಜೀವನಕ್ಕೆ ದುಡ್ಡು ಕಾಸು ಬೇಕು, ದುಡಿಬೇಕು. ಒಂದು ಮಟ್ಟಿಗೆ ನಾವೊಂದು ಎಂತದ ಐಶ್ವರ್ಯ ಆಸ್ತಿ ಇವುಗಳನ್ನೆಲ್ಲ ಬೇಕಾಗತ್ತೆ, ಇಟ್ಕೋಬೇಕು. ಆದ್ರೆ ಅದರಿಂದನೇ ನಮಗೆ ಒಂದು ಗೌರವ ಸಿಗ್ತದೆ, ಒಂದು ಸಮಾಜದಲ್ಲಿ ಒಂದೊಳ್ಳೆ ಹೆಸರು ಸಿಗ್ತದೆ ಅಂತಕ್ಕಂಥದ್ದು ನಾವು ಅದನ್ನ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ದುಡ್ಡು ಬರ್ತಿರುತ್ತೆ ಹೋಗ್ತಿರುತ್ತೆ, ಆದ್ರೆ ನಾವು ಮಾಡಿದಂತ ಒಳ್ಳೆ ಕೆಲಸಗಳು, ನಮ್ಮ ಒಳ್ಳೆತನ, ನಾವು ಇನ್ನೊಬ್ರಿಗೆ ಮಾಡಿ ಸಹಾಯ, ಅದು ಶಾಶ್ವತವಾಗಿ ಉಳಿತದೆ. ಅದರಲ್ಲಿ ಅಲ್ಲಿ ಸಿಗ್ತಕ್ಕಂತ ಗೌರವ, ನಾವು ಪರೋಪಕಾರಗಳನ್ನ ಮಾಡಿದಾಗ ಸಿಗ್ತಕ್ಕಂತ ಗೌರವ ದುಡ್ಡಿನಲ್ಲಿ ಸಿಗಲ್ಲ ಮೇಡಮ್. ಹಾಗಾಗಿ ನನ್ನ ಪ್ರಕಾರ ಆ ಹಣ ಆಸ್ತಿಗೆ ಬರತಕ್ಕಂತ ಗೌರವಕ್ಕಿಂತ ನೀವು ಇರೋ ತನಕ ಏನು ಒಳ್ಳೆ ಕೆಲಸ ಮಾಡ್ತಿರಲ್ಲ, ಇದ್ದಾಗ ಏನು 4 ಜನಕ್ಕೆ ಒಳ್ಳೇದ್ ಮಾಡ್ತಿರಲ್ಲ, ಅದೇ ನಿಜವಾಗ ಗೌರವ ತಂದ್ಕೊಡುತ್ತೆ ಅಂತ ಹೇಳ್ಬೋದು ಮೇಡಮ್.
1: ನಾವು ಮಾಡಿದಂತ ಕೆಲಸ ಕಾರ್ಯಗಳಿಂದನೇ ನಮ್ಮನ್ನ ಗುರುತಿಸ್ತಾರೆ, ಗೌರವಿಸ್ತಾರೆ ಅಂತ ಹೇಳ್ತೀರಾ?
2: ಹೌದು ಹೌದು ಮೇಡಮ್, ಹೌದು ಹೌದು, 100 ಸತ್ಯ ಅದು.
1: ಓಕೆ ಸರ್,
2: ಧನ್ಯವಾದ.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ನಾವು ಮಾಡುವಂತ ಒಳ್ಳೆ ಕೆಲಸದಿಂದ ಜನ ಗುರುತಿಸ್ಬೇಕು, ನಮ್ಮಲ್ಲಿರುವಂತ ಹಣದಿಂದ ಅಲ್ಲ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
3: ಹಲೋ
1: ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಚಂದ್ರಶೇಖರ್ ಸರ್. ನೀವು ಕರೆ ಮಾಡಿರೋದು ಬಹಳ ದಿನ ಆಯ್ತಾ?
3: ಇಲ್ಲ, ನಾನು ಮಾಡ್ತಾ ಇರ್ತೀನಿ, ಕರೆ ಸಿಗದೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಶ್ರೋತೃಗಳ ಸಂಖ್ಯೆ ಜಾಸ್ತಿ ಆಯ್ತು, ಶಿವಮೊಗ್ಗ ಬಹಳ ಅಷ್ಟೊಂದು ಜನಪ್ರಿಯ ಆಗ್ತಾ ಇದೆ ಈಗ.
1: ಎಲ್ರು ಕರೆ ಮಾಡ್ತಾ ಇರ್ತಾರಲ್ಲ ಸರ್, ಹಾಗಾಗಿ
3: ಸಿಗ್ತಾ ಇಲ್ಲ. ಹೇಗಿದ್ರೆ ಮೇಡಮ್?
1: ಚೆನ್ನಾಗಿದ್ದೀವಿ ಸರ್. ಮಳೆ ಆಯ್ತಾ ಸರ್ ನಿಮ್ ಕಡೆ?
3: ಮಳೆ ಆಗ್ತು, ಪರವಾಗಿಲ್ಲ, ಸುಮಾರು ಆಗಿದೆ.
1: ಆಗಿದೆಯಾ ಸರ್? ಇವತ್ತಿನ ಟಾಪಿಕ್ ಗೌರವದ ಬಗ್ಗೆ ತಗೊಂಡಿದ್ವಿ, ಅಂದ್ರೆ ವ್ಯಕ್ತಿ ಗೌರವ ಹಣ ಸಂಪತ್ತಿನಿಂದ ಬರುತ್ತೋ ಅಥವಾ ಅವನ ವ್ಯಕ್ತಿತ್ವದಿಂದ ಬರುತ್ತೋ ಅಂತ ಹೇಳಿ ಅಂತ.
3: ಗೌರವ ವ್ಯಕ್ತಿತ್ವದಿಂದ ಬರೋದು ಮೇಡಮ್?
1: ವ್ಯಕ್ತಿತ್ವದಿಂದ.
3: ಪರಿಚಯ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ.
1: ಓಕೆ ಓಕೆ ಸರ್.
3: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಚೌಡನಹಳ್ಳಿ, ವಾಣಿಸ್ಪುರ ತಾಲೂಕು, ಹಾಸನ ಜಿಲ್ಲೆ, 573
1: 211.
3: ನಮ್ಮೆಲ್ಲ ಸಹೋದರ ಸಹೋದರಿಗೂ ನನ್ನ ನಮಸ್ಕಾರಗಳು, ನಿಮ್ಮನ್ನ ಸೇರಿ.
1: ನಮಸ್ತೆ ನಮಸ್ತೆ ಸರ್.
3: ಗೌರವ ಮೇಡಮ್ ಈಗ ಹಣದಿಂದ ಬರಲ್ಲ, ಹಣ ಬರುತ್ತೆ ಹೋಗುತ್ತೆ.
1: ಹೌದು.
3: ಹಣ

0: ಸಮಾಜದಿಂದ ಗೌರವ ಬರುತ್ತೆ ಅನ್ನೋದು ಸುಳ್ಳದು. ಹಣ ಇದ್ದಾಗ ಜನ ಇರ್ತಾರೆ ಅಷ್ಟೇ, ಹಣ ಹೋದಾಗ ಅವರು ಕೆಲವರೆಲ್ಲ ಹೋಗೇ ಬಿಡ್ತಾರೆ ಕಣ್ಣಿ ಕಾಣದಾಗ. ಗೌರವ ಅವ್ರ ವ್ಯಕ್ತಿತ್ವ ಮೇಲೆ ಬರುತ್ತೆ. ಅವ್ರು ಏನಪ್ಪಾ ಅಂದ್ರೆ ನಾವು ಗೌರವನ ನಾವು ಎಲ್ಲರಿಗೂ ಗೌರವ ಕೊಡ್ಬೇಕು ಮ್ಯಾಮ್,
1: ಕೊಡ್ಬೇಕು.
0: ನಾವ್ ಎಲ್ಲರಿಗೂ ಗೌರವ ಕೊಟ್ರೆ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತಾರೆ. ನಾವ್ ಎಲ್ಲರಿಗೂ ಗೌರವ ಕೊಟ್ರೆ ನಮ್ ಗೌರವ ಕೊಡ್ತಾರೆ. ಚಿಕ್ಕ ಮಕ್ಕಳಾಗ್ಲಿ ಯಾರಾಗ್ಲಿ ನಾವ್ ಅವ್ರಿಗೆ ಗೌರವ ಕೊಡ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು,
1: ಮಾತಾಡಿಸ್ಬೇಕು.
0: ಅವಾಗ ಗೌರವ ಇದ್ದೇ ಇರುತ್ತೆ. ಗೌರವ ನಾವು ಅದನ್ನ ದುಃಖ ತಗೊಳಕಾಲಬಿಟ್ಟು ನಮ್ಮ ನಮ್ಮ ನಮ್ಮ ನಡವಳಿಕೆಯಿಂದ ಬರುತ್ತೆ ಮೇಡಮ್, ಗೊತ್ತಾಗುತ್ತೆ.
1: ನಡವಳಿಕೆ ನಾವು ಹೇಗೆ ಬದುಕ್ತೀವಿ,
0: ನಡವಳಿಕೆಯಲ್ಲಿ ಅದು ಗೌರವ ಅಳವಡಿಸ್ಕೋಬೇಕು. ನಾವು ಒಳ್ಳೆ ರೀತಿ ಒಳ್ಳೆ ಮಾರ್ಗದಲ್ಲಿ ನಡೆದ್ರೆ ಅದು ಗೌರವ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ,
1: ಬರುತ್ತೆ ಅಂತ ಹೇಳಿ.
0: ಈಗ ಮನುಷ್ಯನಿಗೆ ಗೌರವನೇ ಮುಖ್ಯ. ಗೌರವ ಇಲ್ಲ ಇದು ಹೋದ್ಮೇಲೆ ನಿದ್ದೆ ಅಷ್ಟು ಬಿಟ್ಟಷ್ಟು ಬಂದಂಗೆ ಆಗುತ್ತೆ.
1: ಹೌದು ಹೌದು,
0: ಎಲ್ಲನೇ ಇರಕ್ಕಲ್ಲ ಈಗ
1: ವ್ಯಾಲಿ ಇರಲ್ಲ. ಹೌದು,
0: ಹಾಗೆ ಗೌರವ ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್. ಒಂದ್ಸಲ ಅದು ಆಸ್ತಿ ಮಾಡಬಾರ್ದು
1: ಸರ್. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಸರ್,
0: ನೆಟ್ವರ್ಕ್ ಪ್ರಾಬ್ಲಮ್. ಗೌರವ ಅದು ಒಂದ್ಸಲ ಹೋದ್ರೆ
1: ಹೌದು ಮತ್ತೆ ಗಳಿಸೋದು
0: ಕಷ್ಟ ಮೇಡಮ್. ಅದು
1: ತುಂಬಾ ಕಷ್ಟ ಗಳಿಸೋದು.
0: ಹೌದು, ಅದು ಬಹಳ ಕಷ್ಟ. ನೀರ್ ಕುಡಿಬೇಕು, ನೀರು ನೂರ್ ಕೆರೆ ನೀರ್ ಕುಡಿಬೇಕಂದ್ರೆ ಹಾಗೆ ಅದೊಂದ್ಸಲ ಗೌರವ ಹೋಗ್ದಂಗ್ ನೋಡ್ ಕಾಪಾಡ್ಕೋಬೇಕು ಮೇಡಮ್.
1: ಕಾಪಾಡ್ಕೋಬೇಕು ಅಂತ ಹೇಳಿ
0: ಗೌರವನ ನಮ್ ಕೈಲ ಇರುತ್ತೆ. ಅದನ್ನ ಅದನ್ನ ಬಹಳ ಹುಷಾರಾಗಿ ಕಾಪಾಡ್ಕೊ
1: ಉಳಿಸ್ಕೋಬೇಕು.
0: ಅವೆಲ್ಲ ಮಾಡಬಾರ್ದು, ನಿಜವಾಗಿ ನಡ್ಕೋಬೇಕು. ಸುಳ್ಳು ಹೇಳಬಾರ್ದು, ಸುಳ್ಳು ತಡವಟ ಏನು ಇರಬಾರ್ದು. ನಮ್ ನಡವಳಿಕೆಯಿಂದಲೇ ಮುಖ್ಯ ಗೌರವ ಬರುತ್ತೆ ಮೇಡಮ್.
1: ಹೇಗ್ ಬದುಕ್ತಿವಿ ಅನ್ನೋದ್ರ ಮೇಲೆ
0: ನಮ್ ನಡವಳಿಕೆನೆ ಅದು ಮೂಲ. ನಮ್ ಗೌರವ ಉಳಿಬೇಕು ಅಂದ್ರೆ ನಡವಳಿಕೆ, ನಮ್ ನಡವಳಿಕೆ ಚೆನ್ನಾಗಿದ್ರೆ ಗೌರವ
1: ಗೌರವ
0: ನಾವು.
1: ಹೌದು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ,
0: ಧನ್ಯವಾದಗಳು. ಉತ್ತಮ ವಿಷಯ.
1: ಓಕೆ ಸರ್, ಅತ್ತಿ ಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದರೆ ವ್ಯಕ್ತಿಯ ನಡವಳಿಕೆ, ಅವ್ನು ಹೇಗೆ ಬದುಕ್ತಾನೆ ಅನ್ನೋದ್ರ ಮೇಲೆ ಅವರ ಗೌರವ ಬೇರೆಯವ್ರು ಕೊಡ್ತಾರೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ
1: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
2: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ.
1: ಊಟ ಆಯ್ತಾ ಸರ್?
2: ಊಟ ಈಗ ಒಂದ್ ಅರ್ಧ ಗಂಟೆ ಮುಂಚೆ ಆಯ್ತ್ರಿ ಮೇಡಮ್ ಅವರೇ.
1: ಊಟ ಮಾಡಿದ್ರ?
2: ನಿಮ್ದು ಕಾಫಿ ಆಯ್ತೇನ್ರಿ?
1: ಕಾಫಿ ಆಯ್ತು ಸರ್, ಇವತ್ತು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಬೇಗ ಆಯ್ತು.
2: ಚಿಟಪಟ ಚಿಟಪಟ ಅಂತ ಹಿಡ್ಕೊಂಡಿದೆ ಮಳೆ,
1: ಇವತ್ತಿಂದ ಮಳೆಗಾಲ ಶುರು ಆಯ್ತಾ ಅಂತ
2: ಹಂಗೆ ಅನಿಸ್ತಾ ಇದೆ ವಾತಾವರಣ ನೋಡಿದ್ರೆ. ಈಗ ಇರ್ಲಪ್ಪ, ಇಷ್ಟ ದಿನ ಬಿಸಿಲಲ್ಲಿ ಬೆಂದು ಹೋಗ್ಬಿಟ್ಟಿದ್ದೇವೆ ನಾವೆಲ್ಲ.
1: ಬಿಸಿಲಲ್ಲಿ ಬೆಂದು ಹೋದವರಿಗೆ ಈಗ ಮಳೆಯ ತಂಪು ಸಿಂಚನ
2: ಖುಷಿ ಪಡೋ ಅಂತ ವಿಚಾರ ತಂಪಾಗಿದೆ
1: ವಾತಾವರಣ.
2: ಹೌದು, ಟಾಪಿಕ್ ಈಗ ಬರೋಣ ಮೇಡಮ್ ಅವರೇ.
1: ಹೌದು ಸರ್, ಇವತ್ತು ವ್ಯಕ್ತಿಗೆ ಗೌರವ ಹಣ ಸಂಪತ್ತಿಂದ ಬರುತ್ತಾ ಅಥವಾ ಅವರ ವ್ಯಕ್ತಿತ್ವದಿಂದ ಬರುತ್ತಾ ಅಂತ ಮಾತಾಡ್ತಿದ್ವಿ.
2: ಇಲ್ಲ ಮೇಡಮ್ ಅವರೇ, ನಿಜವಾಗ್ಲೂ ಹೇಳ್ಬೇಕಂದ್ರೆ ವ್ಯಕ್ತಿತ್ವದ ಬರೋದು ಮೇಡಮ್ ಅವರೇ. ಯಾಕಂದ್ರೆ ನಾವು ಎಷ್ಟು ಆಸ್ತಿ ಮಾಡಿದವಿ, ಬಂಗಾರ ಮಾಡಿದೀವಿ, ಬಂಗ್ಲೆ ಕಟ್ಸಿದವಿ ಅನ್ನೋದ್ ಲೆಕ್ಕ ಅಲ್ಲ ಮೇಡಮ್ ಅವರೇ. ನಾವು ಎಷ್ಟು ಜನ ಗಳಿಸ್ಕೊಂಡಿದೀವಿ, ನಾವು ಎಷ್ಟು ಜನದ ಹತ್ರ ನಾವು ಪ್ರೀತಿ ಉಳಿಸ್ಕೊಂಡಿದೀವಿ ಅನ್ನೋದ್ ಮುಖ್ಯ. ಯಾಕಂದ್ರೆ ನಾವು ಹೋಗುವಾಗ ನಮ್ ಹಿಂದ್ಗಡೆ ಯಾವ ಹಣನೂ ಬರೋದಿಲ್ರಿ, ನಾವು ಗಳಿಸಿದಂತ ಜನನೇ ಬರೋದ್ರಿ ಮೇಡಮ್.
1: ಜನ ಬರುತ್ತೆ. ಹೌದು
2: ಹೌದು, ಹಾಗಾಗಿ ನಾವು ಮಾತಾಡ್ಬೇಕಾದ್ರು ಕೂಡ ಒಂದು ತೂಕವಾಗಿ ಮಾತಾಡ್ಬೇಕು, ಅದಕ್ಕೊಂದ್ ಬೆಲೆ ಇರ್ಬೇಕು, ಅರ್ಥ ಇರ್ಬೇಕು. ನಾವು ಮಾತಾಡಕ್ ಬರುತ್ತೆ ಅಂತ ಏನ್ ಬೇಕಾದ್ನೆ ಮಾತಾಡಿದ್ರೆ ಅದಕ್ ಬೆಲೆ
1: ಇರೋದಿಲ್ಲ,
2: ವ್ಯಕ್ತಿ ಬೆಲೆ ಕಳ್ಕೊಂತಾರ. ಹಾಗಾಗಿ ನಮಗ್ ಗೌರವ ಕೊಡೋ ಅಂತ ಮಾತಾಡ್ಬೇಕು ನಾವು. ನಾವು ಮಾತಾಡಿದ್ರೆ ನಾವು ಗೌರವ ಪಡ್ಕೊಳೋದಲ್ಲ, ಜನ ಕೊಡ್ಬೇಕು ನಮಗ್ ಗೌರವ. ಎಂತ ಒಳ್ಳೆ ಮನುಷ್ಯಪ್ಪ, ಎಂತ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾನೆ, ಎಂತ ಒಂದು ಬಡವರು ಬಗ್ರಿಗೆಲ್ಲ ಸಹಾಯ ಮಾಡ್ತಾರೆ, ಎಂತ ಒಂದು ಒಳ್ಳೆತನ ಇಟ್ಕೊಂಡಿದ್ದಾನಪ್ಪ ಪುಣ್ಯಾತ್ಮ ಅಂತ ಅನ್ನಂಗಿರ್ಬೇಕು. ಏಕೆ ಅಂತಂದ್ರೆ ಯಾರು ನಮ್ಮ ಆಸ್ತಿ ಮನೆ ಯಾರು ನೋಡಿ ನಮ್ಮನ್ನ ಗೌರವಿಸೋದಿಲ್ಲ, ನಮ್ಮ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ನೋಡಿ ಇದನ್ ಮಾಡ್ತಾರ. ಹೌದು, ಹಾಗಾಗಿ ನಾವು ಕೂಡ ಅದನ್ನ ನಾವು ಉಳಿಸ್ಕೋಬೇಕು. ಆ ಗೌರವ ಜನ ಕೊಟ್ಟಾಗ ಆ ಗೌರವನ ನಾವು ಉಳಿಸ್ಕೋಬೇಕು ಅದನ್ನ. ಹೌದು, ಯಾಕೆಂದ್ರೆ ಅದನ್ನ ನಾವು ದುರುಪಯೋಗ ಪಡಿಸ್ಕೋಬಾರ್ದು. ಹೆಂಗ ನಮಗ್ ಜನ ಗೌರವ ಕೊಡ್ತಾರೆ, ನಾವ್ ಹೆಂಗ್ ಬೇಕಾದ್ರೂ ಮಾಡುವ ತಪ್ಪು ತಿಳುವಳಿಕೆ ಅನ್ಬಿಡ್ಬೇಕು.
1: ಒಂದ್ಸರಿ ಗೌರವ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ತಾರೆ.
2: ಹೌದು ಹೌದು, ಒಂದ್ಸಲ ನಾವ್ ಕಳ್ಕೊಂಡ್ಮೇಲೆ ಅದ್ ಮತ್ತೆ ಪಡೆಯಕ್ ಸಾಧ್ಯ ಕಷ್ಟ ಆಗುತ್ತೆ. ಹಾಗಾಗಿ ನಮಗ್ ಸಿಕ್ಕಿರೋ ಗೌರವವನ್ನ ಅದನ್ನ ನಾವ್ ಉಳಿಸ್ಕೊಂಡ್ ಹೋಗಕ್ ಪ್ರಯತ್ನ ಮಾಡ್ಬೇಕು. ಎಲ್ಲಾರ ಹತ್ರನು ಚೆನ್ನಾಗಿರ್ಬೇಕು. ಜೀವನದಲ್ಲಿ ಏನು ಇಲ್ಲ ಮೇಡಮ್ ಅವ್ರೆ, ನಾವ್ ಹೋಗ್ಬೇಕಾದ್ರೆ ಏನು ಹೋಗಕ್ ಒಯ್ಯೋದಿಲ್ಲ. ನಾವ್ ಇರೋವರ್ಗುನು ನಾವ್ ಒಳ್ಳೆತನ ಉಳಿಸ್ಕೋಬೇಕು. ನಾವು ಹೋದ್ಮೇಲೂ ಕೂಡ ಕನ್ನಡ ನಮ್ ಹೆಸರು ಉಳಿಬೇಕು ಅಂದ್ರೆ ನಾವು ಒಳ್ಳೆತನದಿಂದ ಬಾಳ್ಬೇಕು, ಒಳ್ಳೆ ಒಳ್ಳೆತನ ನಾವು ಕಳಿಸ್ಬೇಕು.
1: ವ್ಯಕ್ತಿ ಅಳಿದ್ರು ವ್ಯಕ್ತಿತ್ವ ಉಳಿಯುತ್ತೆ ಅಂತ ಹೇಳ್ತಾರಲ್ಲ ಹಾಗೆ.
2: ಹೌದು ಹೌದು ಹೌದು ಮೇಡಮ್. ಅರೆ ನೋಡ್ರಿ ಈಗ ವಿಶ್ವೇಶ್ವರಯ್ಯ ಕುವೆಂಪು ಅವರವೆಲ್ಲ ಹೆಸರು ಹೇಗೆ ಉಳಿದ್ರು ನೋಡ್ರಿ, ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನೋಡ್ರಿ ಅವ್ರ ಹೆಸರು ಉಳಿದ ಹಾಗೆ ನಮ್ದು ಕೂಡ ನಾವು ಸತ್ ಮೇಲೆ ನಮ್ ಹೆಸರು ಉಳಿಬೇಕಂದ್ರೆ ನಾವು ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ನಾಲ್ಲರಿಗೆ ಒಳ್ಳೆಯವರಾಗಿ ಬಾಳ್ಬೇಕು.
1: ಖಂಡಿತ ಒಳ್ಳೆ ಮಾತನ್ನ
2: ಹೇಳಿ ನನ್ನ ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್ ಅವರೇ. ಧನ್ಯವಾದಗಳು.
1: ಧನ್ಯವಾದ ಧನ್ಯವಾದ ಸರ್. ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು ಅಂದ್ರೆ ನಾವು ಇದ್ದಾಗನೇ ಒಂದ್ ನಾಲ್ಕು ಜನರಿಗೆ ಒಳ್ಳೆಯದಾಗದಂತಹ ಕೆಲಸವನ್ನ ಮಾಡಿದ್ರೆ ಜನನೇ ನಮಗೆ ಗೌರವವನ್ನ ಕೊಡ್ತಾರೆ. ಹಾಗಾಗಿ ಗೌರವ ಅನ್ನೋದು ನಾವು ಸಂಪಾದನೆ ಮಾಡೋದು ಅಂತ ಹೇಳಿದ್ರೆ ಜನರು ನಮಗೆ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋದು ನಾವು ಪ್ರಯತ್ನ ಮಾಡಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್ ನಮಸ್ತೆ ಸರ್. ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿದ್ರೆ ಒಳ್ಳೇದಿತ್ತು. ಒಳಗಡೆ ಹೋದ ತಕ್ಷಣ ನೆಟ್ವರ್ಕ್
2: ಸಿಗಲ್ವಾ?
1: ಹಾಗಾಗಿ
2: ಏನೋ ಅಪ್ಪಿ ತಪ್ಪಿ ಏನಾದ್ರು ತಪ್ಪು ಮಾಡ್ತೀವಿ ಅಂದ್ರೆ ಮುಗಿತಾ ಹೊರ್ತೀವಿ, ಅವ್ರದ್ದು ಬೆಲೆ ಮುಗಿದಾಯ್ತು
1: ನೋಡಿ. ಗೌರವ ಅನ್ನೋದು ನಾವು ಎಷ್ಟು ಸೂಕ್ಷ್ಮವಾದಂತ ವಿಚಾರ ಅಲ್ವಾ ಸರ್? ಅದು
2: ಏನಕ್ಕ ಬಹಳ ಸೂಕ್ಷ್ಮ ವಿಚಾರ. ಇವತ್ತು ನಾನು ನಿಮ್ಗೆ ಅಕ್ಕ ಅಕ್ಕ ಅಂತ ಮಾತಾಡ್ತೀನಿ, ನಾಳೆ ಒಂದು ಮಾತು ಈ ಕಾಲದಲ್ಲಿ ಎಂದೇ ಅಂದ್ರೆ ಅವಾಗ ನನ್ನ ಮಾತನ್ನ ಧಿಕ್ಕರಿಸ್ತಾ ಬರ್ತೀರ.
1: ಹೌದು ಹೌದು
2: ಹಂಗೆ.
1: ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ನಡ್ಕೋಬೇಕು ಅಂತ ನೀವು ಹೇಳಿ.
2: ತುಂಬಾ ಸೂಕ್ಷ್ಮವಾಗಿ ಕಾಪಾಡಿಕೊಳ್ಳುವಂತದ್ದೇ ಗೌರವ.
1: ಗೌರವ
2: ನಾವು ಇನ್ನೊಬ್ಬರಿಗೆ ಎಷ್ಟು ಬೆಲೆ ಕೊಡ್ತೀವಿ ಅವರು ನಮ್ಗೆ ಎಷ್ಟು ಬೆಲೆ ಕೊಡ್ತಾರೆ.
1: ಹೌದು
2: ಕಳೆದ್ರೆ ಗಳಿಸೋದ್ ಬಾರಿ ಕಷ್ಟ ಇದೆ,
1: ಗಳಿಸೋದ್ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಅಂತ.
2: ಅಕ್ಕ ಇಷ್ಟ ಹೇಳಿ ನನ್ ಮಾತು ಮುಗಿಸ್ತೇನೆ ಅಕ್ಕ.
1: ಓಕೆ ಸರ್, ಧನ್ಯವಾದ ಸರ್. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು, ನಾವು ಗೌರವವನ್ನು ಬೇರೆಯವ್ರಿಗೆ ಹೇಗೆ ಕೊಡ್ತೀವೋ ಆ ರೀತಿಯಲ್ಲಿ ಗೌರವ ನಾವು ಪಡೆಯೋಕ್ಕೆ ಸಾಧ್ಯ. ನಾವೇಕೆಂದರೆ ಬೇರೆಯವ್ರಿಗೆ ನಾವು ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಗೌರವವನ್ನು ಬೇರೆಯವ್ರಿಗೆ ಕೊಡ್ತಾನೆ ಅಂತೇಳಿ ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ ಆಯಿತು. ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಂದರೆ ಈ ಹಣವನ್ನು ನಾವು ಸಂಪಾದನೆ ಮಾಡ್ಬೋದು, ಆದರೆ ಈ ಹಣದಿಂದ ಅಥವಾ ಅಂತಸ್ತಿನಿಂದ ಬಂದಂಥ ಗೌರವ ಇದೆಯಲ್ಲ ಇದು ಶಾಶ್ವತವಾಗಿರಲ್ಲ. ನಾವು ವ್ಯಕ್ತಿಗೆ ಅವರಲ್ಲಿ ಹಣ ಇದೆ ಅಥವಾ ಅವರಲ್ಲಿ ಅಂತಸ್ತಿದೆ ಅನ್ನೋದಕ್ಕೋಸ್ಕರ ನಾವು ಅವರಿಗೆ ಗೌರವ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ಗೌರವ ಅನ್ನೋದು ಶಾಶ್ವತವಾಗಿ ಉಳಿಯಲ್ಲ. ಆದರೆ ವ್ಯಕ್ತಿಯ ಸರಳತೆ ಇರ್ಬೋದು, ಅವರು ಬದುಕುವಂಥ ರೀತಿ ನೀತಿಯನ್ನು ನೋಡಿ ನಾವು ಗೌರವ ಕೊಡ್ತೀವಲ್ಲ, ಅದು ಜೀವನ ಪೂರ್ತಿ ಆ ಗೌರವ ಹಾಗೆ ಇರುತ್ತೆ, ಕಾಪಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
3: ನಮಸ್ತೆ ಪವಿತ್ರ ಮೇಡಮ್.
1: ನಮಸ್ತೆ ರಾಜು ಸರ್, ಹೇಗಿದ್ದೀರಾ?
3: ನಾವು ಆರಾಮಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಿ?
1: ನಾವು ಆರಾಮಿದ್ದೀವಿ ಸರ್.
3: ಕಾಫಿ ಬೇಗ ಕುಡಿದು ಬಿಟ್ರಿ,
1: ಇವತ್ತು ಮಳೆ ಬರ್ತಿತ್ತಲ್ಲ ಹಾಗಾಗಿ.
3: ಮಳೆ ಬರ್ತಾ ಇದೆಯಾ ಮೇಡಮ್?
1: ಹೌದು ಸರ್, ಮಳೆ ಶಿವಮೊಗ್ಗ
3: ಇಲ್ಲಿ ಹನಿ ಹನಿ ಬೀಳ್ತಾ ಇದೆ ನಮ್ಮಲ್ಲಿ.
1: ಶಂಕರಘಟ್ಟದಲ್ಲಿ ಈಗ ಬೀಳ್ತಾ ಇದೆಯಾ?
3: ಹೌದು ಮೇಡಮ್.
1: ಕೆಳಗಡೆನೆ ಇದ್ದಾರಲ್ಲ, ಜಾಸ್ತಿ ಬೀಳ್ಬೇಕು.
3: ನಾವು ಗಟ್ಟದ ಕೆಳಗಿರೋದು ಮೇಡಮ್.
1: ಬೆಟ್ಟದ ಕೆಳಗೆ?
3: ಗಟ್ಟದ ಕೆಳಗೆ ಇದ್ದಿದ್ದ ಅಷ್ಟೇನೆ, ಈಗ ಗಟ್ಟದ ಮೇಲ್ ಇರೋದಲ್ವಾ, ಹಂಗಾಗಿ ಗಟ್ಟದ ಕೆಳಗಿಂದ ನಮ್ಮ ಮೇಲೆ ಸೀಟ್ ಮಾಡ್ಕೊಂಡು ಅಲ್ಲೇ ಕೂತ್ಬಿಟ್ಟಿದೆ, ಮೇಲ್ ಬಂದಿಲ್ಲ. ಹಣ ಮುಖ್ಯವೋ ಜನ ಮುಖ್ಯವೋ ಮೇಡಮ್? ಹಣ ನೀವ್ ಎಷ್ಟೇ ಗಳಿಸಿ ಎಷ್ಟೇ ಬಿಡಿ, ಲಾಸ್ಟ್ ಹೋಗುವಾಗ ಏನ್ ತಗೊಂಡ್ ಹೋಗ್ತೀವಿ ನಾವು? ನಾಲ್ಕು ಜನ ಹೊತ್ಕೊಂಡು ಹೋಗೋದು, ನಾಲ್ಕು ಜನ ನಮ್ ಹಿಂದೆ ಬರೋದು, ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ. ಆಮೇಲೆ ಲಾಸ್ಟ್ ನಾವು ವಿಲೇ ಹಾಕಿ ಹೋಗೋ ಒಂದು ಬಟ್ಟೆನೂ ಇಡೋದಿಲ್ಲ ಅಲ್ವಾ? ಹಾಗಾಗಿ ಹಣಕ್ಕಿಂತ ಮುಖ್ಯ ಪ್ರಾಧಾನ್ಯತೆ ಜನಕ್ಕೆ ಕೊಡ್ಬೇಕು. ಯಾಕೆಂದ್ರೆ ನಾಲ್ಕು ಜನ ನಮಗೆ ಇದ್ರು ಅಂದ್ರೆ ಅದು ಹಣಕ್ಕಿಂತ ಮುಖ್ಯ. ನೀವೇನೇ ಮಾಡಿ ಎಷ್ಟೇ ಕೋಟಿ ಗಟ್ಟಲೆ ದುಡ್ಡು ಮಾಡಿ, ಅದು ಯಾವತ್ತು ಯಾವ್ದು ಶಾಶ್ವತನ ಅಲ್ಲ. ಈಗ ನಾಲ್ಕು ಜನ ಹೆಂಗ್ ಬರ್ತಾರೆ ಅಂತ ಹೇಳಿದ್ರೆ, ಅದು ಕೆಲವರು ಆ ಒಂದು ಹಣಕ್ಕೆ ವ್ಯಾಮೋಹ ಇರೋರು ಹಣದಿಂದ ಇರ್ತಾರೆ, ಅಂದ್ರೆ ಅವ್ರ ಜೊತೆಗೂ ಇರ್ತಾರೆ.
1: ಆದ್ರೆ
3: ಅವನು ಕಾರಣಾಂತರದಿಂದ ಏನೋ ಆದ ಅಂದಾಗ ಆಗಿದ್ದಿಸ ಯಾರು ಅಲ್ಲಿ ಇರೋದಿಲ್ಲ, ಯಾಕಂದ್ರೆ ಅವನಿಂದ ಮುಂದೆ ಯಾವುದೇ ಉಪಕಾರ ಇರೋದಿಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ನಾವು ಜನಗಳನ್ನ ಬಳಸ್ಕೊಬೇಕೆ ಹೊರತು ಹಣ ಬೇಕು ಹೌದು ಇಲ್ಲ ಅಂತ ಹೇಳಲ್ಲ. ಅದೇ ನಮಗೆ ತಕ್ಕಂತೆ ಕರೆಕ್ಟ್ ಹಣನೂ ಇರಬೇಕು, ಹಣದ ಜೊತೆಯಲ್ಲಿ ಜನನೂ ಬೇಕು. ಆಮೇಲೆ ನಾವು ಎಷ್ಟು ಮಾಡ್ತೀವೋ ಅದರಲ್ಲಿ ನಮ್ಮ ಕೈನಲ್ಲಾಗಿದ್ದ ನಾಲ್ಕು ಜನದ ಒಳ್ಳೇದಾಗಿ ಮಾಡಬೇಕು. ಅವರಿಂದ ನಮಗೆ ಒಂದು ಹೆಸರು ಇರ್ಬೇಕು, ಇಂಥವ್ರು ಹಿಂಗ್ ಮಾಡಿದ್ರು. ಈಗ ಪವಿತ್ರ ಮೇಡಮ್ ಅವ್ರು ನಮ್ಮ ಜೊತೆಗೆ ಖುಷಿ ಖುಷಿ ಮಾತಾಡುವಾಗ ಅಲ್ಲಿ ಹಣ ಮುಂದೆ ಬರುತ್ತಾ ಅಥವಾ ಒಂದು ಮಾತು ಮುಂದೆ ಬರುತ್ತಾ
1: ಅಲ್ವಾ?
3: ಒಳ್ಳೆ ವಿಚಾರಗಳು. ಈಗ ನಮ್ಮ ಪವಿತ್ರ ಮೇಡಮ್ ಒಳ್ಳೊಳ್ಳೆ ವಿಚಾರ ತಂದ್ರು ಅಂತ ಪವಿತ್ರ ಮೇಡಮ್ ಬಂದ್ರು ಅಂತಾನೆ ಇವತ್ತೊಂದು ಒಳ್ಳೆ ವಿಚಾರ ಇದೆಯಪ್ಪ ಅಂತೀವಿ. ಅದು ಏನಾದ್ರೂ ಬೇರೆ ವಿಚಾರ, ಅಯ್ಯೋ ಇದೇ ಬಿಡು ಬರೀ ದುಡ್ಡಿಂದು ಅದು ಇದು ಮಾತಾಡ್ತಾರೆ ಅಂತ ಆಗತ್ತೆ. ಅದು ದುಡ್ಡಿನ ವಿಚಾರ. ಅದರಿಂದ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ. ಆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ

0: ಒಂದು ಯೋಗ್ಯತೆಗೆ ತಕ್ಕಂತೆ ಇಟ್ಕೊಂಡ್ಬೇಕು, ಅದಕ್ಕೆ ತಕ್ಕಂತೆ ಜನನ ಬಳಸ್ಕೊಂಡ್ಬೇಕು. ಆವಾಗ ನಾಲ್ಕು ಜನ ನಮ್ ಜೊತೆಗಿದ್ದಾರೆ ಅಂದ್ರೆ ಅಹಣಕ್ಕಿಂತ ಮುಖ್ಯ ಯಾವ್ದು ಅಲ್ಲ ಮೇಡಮ್,
1: ಅಲ್ಲೇ ಗೌರವ ಸಿಗುತ್ತೆ ಅಂತ.
0: ಹೌದು, ಗೌರವ ಯಾವತ್ತು ಅಷ್ಟೇ ಅವ್ರಿಗೆ ಸಿಗದೆ ನಾಲ್ಕು ಜನ ಜೊತೆಲಿದ್ದಾಗ. ಈಗ ಇಲ್ಲ ಅಂದ್ರೆ ಏನು ಮಾಡಕ್ಕ? ಈಗ ನೋಡಿ, ನಮ್ಮ ಅಪ್ಪ ಅಪ್ಪು ತೀರೋದ್ರು, ಅವ್ರ ಹೆಸರುಗಳನ್ನ ನಾವ್ ಇವತ್ತು ಇಟ್ಕೊಂತೀವಿ, ಯಾಕೆ ಇಟ್ಕೋತೀವಿ? ಅವರು ಜನ ಸೇವೆ ಮಾಡಿರೋದು, ಯಾರಿಗಾದ್ರೂ ಗೊತ್ತಿತ್ತು ಅವ್ರಿಂದ ಮಾಡಿದ್ದಾರೆ ಅಂತ? ಇಲ್ಲ, ನಾಲ್ಕು ಗುಣ ಇರುವಂತವ್ರು, ರಾಜ್ಕುಮಾರ್ ನೆನೆಸ್ಕೋತೀವಿ, ವಿಷ್ಣುವರ್ಧನ್ ನೆನೆಸ್ಕೋತೀವಿ, ಅಬ್ದುಲ್ ಕಲಾಂ ನೆನೆಸ್ಕೋತೀವಿ, ಅವರೆಲ್ಲ ಹಣದಿಂದ ಬಂದವರಲ್ಲ ಮೇಡಮ್. ನಾಲ್ಕು ಜನ ಗುಣದಿಂದ ಪಡ್ಕೊಂಡು
1: ಸರಳತೆ.
0: ಹಾಗಾಗಿ ಯಾವತ್ತು ಜನಕ್ಕಿಂತ ಪ್ರಾಮುಖ್ಯತೆ ಗುಣಕ್ಕೆ ಕೊಡ್ಬೇಕು. ನಾಲ್ಕು ಜನ ಜೊತೆಗೆ ಇಟ್ಕೊಂಡ್ಬೇಕು, ಅದೇ ನಮಗೆ ಹಣ. ಅದರಿಂದ ಬೇರೆ ಯಾವ್ದು ಒಂದು ನಮ್ಮ ಹಣ ಶಾಶ್ವತನೇ ಅಲ್ಲ. ಹಣ ನಮಗೆ ಏನಕ್ಕೆ, ನಮ್ಮ ಯೋಗ್ಯತೆಗೆ, ನಮ್ಮ ಜೀವನಕ್ಕೆ ಬೇಕಷ್ಟೇನೆ. ಅದೇ ನಾಲ್ಕು ಜನಕ್ಕೆ ಆಡಂಬರ ತೋರಿಸೋದ್ರಿಂದ ಏನು ಬರೋದಿಲ್ಲ. ಅವನೇನ ಮರ ನಾಲ್ಗೆ ನಾಲ್ಕು ಕಾಸು ಮಾಡ್ಕೊಂಡಿದ್ದೀನಿ ಅಂತ ಅಹಂಕಾರ ತೋರಿಸ್ತಾನೆ ಅಂದಾಗ ಅಲ್ಲಿ ಬರೋದಿಲ್ಲ. ಅದೇ ಇನ್ನೊಬ್ಬ ನಾಲ್ಕು ಜನ ನೋಡು, ಅವರು ಅಷ್ಟು ದುಡ್ಡಿದ್ರೇನು, ಎಷ್ಟು ಜನಗಳನ್ನ ಎಷ್ಟು ಖುಷಿಯಲ್ಲಿ ಮಾತಾಡ್ತಾರೆ, ಎಷ್ಟು ಇದ್ರ ವಿನಯತೆಯಿಂದ ಮಾತಾಡ್ತಾರೆ ಅಂದಾಗ ಆ ಮಾತು ಉಳ್ಕೊಳ್ಳುತ್ತೆ. ಬಿಟ್ರೆ ಅವ್ನು ದುಡ್ಡು ಮಾಡಿದಾನೆ, ಅವನೇನೋ ಮರ ಅಹಂಕಾರ ಅನ್ನೋದು ಯಾವತ್ತು ಉಳ್ಕೊಳ್ಳಲ್ಲ. ಹಾಗಾಗಿ ಯಾವತ್ತು ಗುಣಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಮೇಡಮ್.
1: ಓಕೆ ಸರ್, ಧನ್ಯವಾದ.
0: ಧನ್ಯವಾದ, ಧನ್ಯವಾದ ಮೇಡಮ್, ಒಳ್ಳೆ ವಿಚಾರ, ಧನ್ಯವಾದ.
1: ಶಂಕರಘಟ್ಟದಿಂದ ರಾಜು ಸರ್ ಅವರು ಕರೆ ಮಾಡಿ ಅವರು ಕೂಡ ಒಳ್ಳೆ ವಿಚಾರವನ್ನು ಹಂಚಿಕೊಂಡ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
3: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಗ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕಲ್ಲಿ ವ್ಯಕ್ತಿಗೆ ಗೌರವ ಹಣ ಸಂಪತ್ತಿನಿಂದ ಬರುತ್ತೋ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದಿಂದ ಬರುತ್ತೋ ಅನ್ನುವಂಥ ಒಂದು ವಿಷಯಕ್ಕೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ಯಾರು ಎಲ್ಲಿಂದ ಅಂತ ನೋಡೋಣ. ಹಲೋ,
6: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಿ ಮೇಡಮ್.
1: ಕಾಫಿ ಕುಡಿದ್ರಾ? ಊಟ ಮಾಡಿದ್ರಾ?
6: ಊಟ ಆಯ್ತು ಮೇಡಮ್, ಇನ್ನೂ ಕಾಫಿ ಆಗಿಲ್ಲ.
1: ಕಾಫಿ ಆಗಿಲ್ವಾ? ಇವತ್ತು ಗೌರವದ ಬಗ್ಗೆ ಮಾತಾಡ್ತಾ ಇದ್ವಿ
6: ಮೇಡಮ್,
1: ಕೇಳ್ತಾ ಇದ್ರಾ?
6: ಏನ್ ಮೇಡಮ್ ಇವತ್ತು ವಿಚಾರ?
1: ಇವತ್ತು ವ್ಯಕ್ತಿ ಗೌರವ ಹಣ ಸಂಪತ್ತಿನಿಂದ ಬರುತ್ತೋ ಅಥವಾ ಅವರು ಗಳಿಸಿದಂತಹ ವ್ಯಕ್ತಿತ್ವದಿಂದ ಬರುತ್ತೋ ಅಂತ ಮಾತಾಡ್ತಾ ಇದ್ವಿ.
6: ಸರಿ ಮೇಡಮ್, ಅದು ಅವರು ಹಣ ಗಳಿಸಿದಿ ಶ್ರೀಮಂತಿಗೆ ತೋರಿಸ್ಕೊಳ್ಳೋದೆ ಬೇರೆ ಮೇಡಮ್. ಅದಕ್ಕೂ ಜನ ಗೌರವ ಕೊಡ್ತಾರೆ. ಏನ್ ಮೇಡಮ್, ಅದು ಒಂಥರ ನಾಟಕೀಯ ಗೌರವ ಕೊಡ್ತಾರೆ ಮೇಡಮ್. ಶ್ರೀಮಂತ ಈ 10 ದಿನಕ್ಕೆ ಬಂದಾಗ, ಓ ಇವ್ರ ಒಳ್ಳೆ ತೂಟು ಬೂಟು ಏನೋ ಹಾಕಿ ಏನೋ ಬಂದಾಗ ಅದು ನಾಟಕೀಯವಾಗಿ ತೋರಿಸ್ತಾರೆ ಮೇಡಮ್ ಗೌರವನ. ಆದ್ರೆ ಆತ್ಮದಲ್ಲಿ ಇರಲ್ಲ ಇವರು,
1: ಎದುರುಗಡೆ ಮಾತ್ರ
6: ತೋರಿಸ್ತಾರೆ ಮೇಡಮ್. ಅದೇ ವ್ಯಕ್ತಿ ಗೌರವ ಅಂದ್ರೆ ಅವ್ರು ಏನೇ ಬಡವ ಆಗಿರ್ಲಿ, ಅವ್ರ ಗೌರವ ವ್ಯಕ್ತಿತ್ವ ನೋಡಿ ಅವ್ರಿಗೆ ತುಂಬಾ ಇವ್ರ ಮನಸ್ಸಲ್ಲೇ ಧನ್ಯವಾದ ಆಗ್ಲಿ, ಒಂದು ಗೌರವ ಆಗ್ಲಿ ತುಂಬಾ ಇರುತ್ತೆ ಅವ್ರ ಮೇಲೆ. ಅವ್ನ ಎಷ್ಟೇ ಹಳೆ ಬಟ್ಟೆ ಹಾಕಿರ್ಲಿ, ಎಷ್ಟೇ ಬಡವ ಇರ್ಲಿ, ಅವ್ರ ಮನೋಭಾವ ಅವ್ರ ವ್ಯಕ್ತಿತ್ವ ನೋಡಿದಾಗ ಒಂದು ಗೌರವ ಅಂತ ಬರುತ್ತೆ ಮೇಡಮ್. ಆ ದುಡ್ಡಿನಿಂದ ಬರಲ್ಲ ಅದು. ಆಮೇಲೆ ಕೆಲವು ಸಲ ನಮ್ಗೆ ಹೇಳದಂಗೆ ಮೇಡಮ್, ನಾಟಕೀಯವಾಗಿ ಅದು ಸುಮ್ಮನೆ ಅವರು ಹಣ ಬನ್ನಿ ಸರ್ ಬನ್ನಿ ಸರ್ ಅಂತ ಏನೋ ಹೇಳ್ತಾರಲ್ಲ ಮೇಡಮ್, ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ನೋಡಲ್ಲ ಆ ಸಂದರ್ಭದಲ್ಲಿ, ಅವರ ಹಣ ಇದು ನೋಡಿದಾಗ ಸುಮ್ಮನೆ ಆತರ ಕರೀತಾರೆ ಮೇಡಮ್ ಅಷ್ಟೆ. ಹೌದು, ಅದ್ ಬಿಟ್ಟು ಆತ್ಮಪೂರ್ವಕವಾಗಿ ಗೌರವ ತೋರಿಸ್ಬೇಕು ಅಂತಂದ್ರೆ ಅವ್ರ ವ್ಯಕ್ತಿತ್ವ ನೋಡೇ ಅವ್ರು ಗೌರವ ತೋರಿಸ್ತಾರೆ. ಅವ್ರ ಬಡವ ಶ್ರೀಮಂತ ಅಂತ ಬರಲ್ಲ ಮೇಡಮ್, ಅದು
1: ಅವ್ರು ಹೇಗ್ ಬದುಕ್ತಾರೆ ಅನ್ನೋದ್ರ ಮೇಲೆ ಬರುತ್ತಾ ಅಂತ.
6: ಹೇಗ್ ಬದುಕ್ತಾರೆ, ಇನ್ನೊಬ್ರಿಗೆ ಒಂದು ಸಹಾಯ ಮಾಡೋದಿರ್ಲಿ, ಒಂದ್ ಪ್ರೀತಿ ತೋರ್ಸೋದಿರ್ಲಿ, ಒಂದ್ ಕಷ್ಟ ಬಂದಾಗ ಅವ್ರಿಗೆ ಅವ್ರಿಗೆ ಅವ್ರ ಸಂದರ್ಭಕ್ಕೆ ತಕ್ಕನಾಗ ಬರೋದಿರ್ಲಿ, ಅದೆಲ್ಲ ಒಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ಇರುತ್ತೆ. ಒಂದ್ ಮಾತಲ್ಲೇ ಮೇಡಮ್ ಏ ಬಾರೋ ಅಂತ ಕರೆಯುತ್ತೆ, ಬನ್ನಿ ಹೋಗ್ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುತ್ತೆ. ಮಾತಲ್ಲೇ ವ್ಯತ್ಯಾಸಗಳು ತುಂಬಾ ಇರ್ತವೆ.
1: ಕರೆಯುವಂತ ವಿಧಾನದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ,
6: ವಿಧಾನದಲ್ಲಿ ಇರ್ತಾರೆ. ಒಂದು ಏನೇ ಕೊಟ್ಟು ಪ್ರೀತಿಯಿಂದ ಕೊಡೋದಾಗ್ಲಿ, ಅವ್ರು ಯಾರೇ ಮನೆಗೆ ಬಂದ್ರು ಒಂದು ಪ್ರೀತಿಯಿಂದ ಅವ್ರಿಗೆ ಏನೇ ಅಮೃತ ಕೊಡ್ಲಿ ಮೇಡಮ್, ಅಮೃತಕ್ಕೆ ಸಮ ಆಗಲ್ಲ. ಅವ್ರ ಮನೇಲಿ ಗಂಜಿ ಕೊಟ್ಟು ಪ್ರೀತಿಯಿಂದ ಕೊಟ್ಟಿರ್ತಲ್ಲ ಅದೇ ನಿಜವಾಗ್ ಉಳ್ಕೊಳ್ಳೋದು ಮೇಡಮ್. ಯಾವತ್ತು
1: ಯಾವಾಗ್ಲೂ ನೆನ್ಪ್ ಮಾಡ್ಕೊಳ್ತೀವಿ ಇಂಥವ್ರ ಮನೆ ಹೋಗಿದ್ವಿ
6: ಪ್ರೀತಿಯಿಂದ ಕೊಟ್ಟು ಅಂತ ಹೇ ತಗೊಳ ತಿನ್ನೋ ಏನೋ ಅಂತ ಒಂಥರ ಈ ತರ ಅಂದಿದ ಮನೇಲಿ ಅದ್ ಕೊಟ್ಟಿದ್ದು ವ್ಯರ್ಥ ಅನ್ಸಿರುತ್ತೆ,
1: ವೇಸ್ಟ್ ಆಗುತ್ತೆ. ಹೌದು
6: ವೇಸ್ಟ್ ಆಗುತ್ತೆ. ಹಾಗಾಗಿ
1: ಉಳಿಯುತ್ತೆ, ಎರಡು ನೆನಪಲ್ಲಿ ಉಳಿಯುತ್ತೆ. ಆದ್ರೆ ಡಿಫ್ರೆನ್ಸ್ ಎಷ್ಟಿದೆ
6: ನೋಡಿ ಮೇಡಮ್, ಎರಡು ನೆನಪಲ್ಲಿ ಉಳಿತೆ, ಡಿಫ್ರೆನ್ಸ್ ತುಂಬಾ ಇರುತ್ತೆ. ಹಾಗಾಗಿ ಹಣದಿಂದ ಯಾರು ಅವರನ್ನ ಇದನ್ನ ಇದ್ ಮಾಡಕ್ ಆಗಲ್ಲ ಮೇಡಮ್. ಗುಣ ಒಂದು, ಅವ್ರ ಗೌರವ ಮತ್ತೆ ಜನಗಳ ಬೇರೆ ವ್ಯಕ್ತಿತ್ವ ಇದನ್ ನೋಡಿ ಗೌರವ ಕೊಡ್ತಾರೆ. ಏನೋ ಸುಮ್ಮನೆ ಅದನ್ನ ನಾಟಕವಾಗಿ ಕರಿಬಹುದು ಮೇಡಮ್, ಅವರು ಡ್ರೆಸ್ ನೋಡಿ ಆಗ್ಲಿ ಇದಾಗ್ಲಿ ಏನ್ ಸಾರ್ ಬನ್ನಿ ಹೋಗಿ ಈ ತರ ಎಲ್ಲ ಕರಿಬಹುದು. ಅದು ಅವ್ರ ಆತ್ಮದಲ್ಲಿ ಇರಲ್ಲ, ಸುಮ್ಮನೆ ಅದು ಮೇಡಮ್ ನಾಟಕ ಅಷ್ಟೇ.
1: ಸ್ವಲ್ಪ ದಿನದವರೆಗೆ ಮಾತ್ರ ಇರುತ್ತೆ ಗೌರವ.
6: ಹೌದು ಹೌದು ಮೇಡಮ್, ನಿಜವಾದ ವ್ಯಕ್ತಿತ್ವ ಅವ್ರ ಬಗ್ಗೆ ಇದು ಅಂದ್ರೆ ಅವ್ರು ಸಹಾಯ ಮಾಡಕ್ಕೂ ಅಂತರಿಗೆ ಒಳ್ಳೆ ವ್ಯಕ್ತಿತ್ವ ಇರೋದ್ರೆ ಸಹಾಯ ಮಾಡಕ್ ಅವ್ರ ಮುಂದೆ ಬರ್ತಾರೆ. ಅದೇ ಗರ್ವ ಇದ್ದವ್ರಿಗೆ ಅವನ ಅಷ್ಟು ಗರ್ವ ಇತ್ತು ಬಿಡು ಅವ್ನ್ ಪರವಾಗಿಲ್ಲ ಅವನಿಗೆ ಆಗ್ಲಿ ಏನೋ ಈ ತರ ಮನೋಭಾವ ಬಂದ್ಬಿಡುತ್ತೆ ಮೇಡಮ್ ಸಾಧಾರಣ ಇಲ್ಲ. ವ್ಯಕ್ತಿತ್ವ ಗೌರವ ಇದ್ದರೆ ಅವ್ ಬಡವಾಗ್ಲಿ ಅಯ್ಯೋ ನಾವು ಮಾಡ್ಬೇಕು ಅವನಲ್ಲಿ ಎಷ್ಟು ಒಳ್ಳೆತನ ಇತ್ತು ಅನ್ನೋದೊಂದು ಆತ್ಮಪೂರ್ವಕವಾಗಿ ಬಂದ್ಬಿಡುತ್ತೆ ಮೇಡಮ್. ನಿಜವಾದ ಪ್ರೀತಿ ಬರುತ್ತೆ ಆಗ,
1: ಪ್ರೀತಿ ಬರುತ್ತೆ. ಹೌದು
6: ಹೌದು ಮೇಡಮ್,
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದೆ.
6: ಥ್ಯಾಂಕ್ ಯು ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
7: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ನಮಸ್ಸರ್.
7: ಆರಾಮಿದ್ದೀರಿ?
1: ಆರಾಮಿದ್ದೀವಿ. ಊಟ ಮಾಡಿದ್ರಾ?
7: ಹಾ, ಊಟ ಐತ್ರಿ ಮೇಡಮ್. ಊಟ ಗೀಟಾಗಿ ಕಾರ್ಯಕ್ರಮ ಕೇಳಕತ್ತೀರಿ ಮೇಡಮ್? ಹಂಗೆ ರೀ.
1: ಇಲ್ಲಿ ಹೊಲದ ಹತ್ರ ಇದ್ರಾ?
7: ಹ್ಞೂ ರೀ, ಹೊಲದಾಗ ಎಲ್ಲ ಮೇಡಮ್. ಇಲ್ಲಿ ಇವತ್ತು ಬಿಜಾಪುರ್ ಬಂದೇವ್ರಿ, ಇಲ್ಲಿ ಬಿಜಾಪುರದಾಗ ಅದಾವ್ರಿ. ಹಿಂಗಾಗಿ ಕಾರ್ಯಕ್ರಮ ಕೇಳಕೋ ತಂಗಿ ಕರೆ ಮಾಡಿದ್ರಿ ಮೇಡಮ್. ಕರೆಕ್ಟ್ ಐತ್ರಿ. ಊಟ ರೀ ಮೇಡಮ್?
1: ಊಟ ಆಯ್ತು ಸರ್ ನಮ್ದು.
7: ಆಯ್ತ್ರಿ.
1: ಗೌರವದ ಬಗ್ಗೆ ಮಾತಾಡ್ತಿದ್ವಿ. ಗೌರವ
7: ಮೇಡಮ್, ಇದು ಏನೋ ಟಾಪಿಕ್ ಒಳ್ಳೇದಾದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಈಗ ಗೌರವ ಸಿಗ್ತದ್ರಿ ಮೇಡಮ್, ಹ್ಯಾಂಗಂದ್ರೆ ರೊಕ್ಕದವ್ರಿಗೆ ಗೌರವ ಕೊಡ್ತಾರ್ರಿ, ಆ ಗೌರವನೇ ಬೇರೆ. ಇದು ಇದ್ರ ಮ್ಯಾಗ ಗುಣದ ಮ್ಯಾಗ ಗೌರವ ಕೊಡೋದಿ ಬೇರೆ ರೀ ಮೇಡಮ್.
1: ಬೇರೆ ಅಂತ?
7: ಹಾ, ಯಾಕಪ್ಪ ಅದು ಈ ಗುಣದ ಮ್ಯಾಗ ಗೌರವ ಬಹಳ ಪವಿತ್ರದ್ರಿ. ಇದು ಯಾಕಂದ್ರೆ ಈ ಗುಣಕ್ಕೆ ಏನಾದ್ರಿ ನೆಸ್ತಾರ್ರಿ ಮಂದಿ, ಯಾಕಪ್ಪ ಅಂದ್ರೆ ಚಲೋ ಕೆಲಸ ಮಾಡ್ತಿರ್ತಾರ್ರಿ, ಮನಸ್ಸು ಚಲೋ ಇರ್ತದ,
1: ಚಲೋ ಇರುತ್ತೆ.
7: ಅದಕ್ಕ ಈ ಗುಣ ಬೇರೆ ರೀ. ಈಗ ದುಡ್ಡದವ್ರಿಗೆ ಸುಮ್ಮ ಅಟ್ಟಿ ಕೊಡ್ತೇರಿ ಮೇಡಮ್, ಯಾಕೆ ದುಡ್ಡು ಕೊಡ್ತಾನ ಶ್ರೀಮಂತ ಅದಾನ ಇಟ್ಟು ಗೌರವ ಕೊಡ್ತಾರ್ರಿ. ಆದ್ರ ಆ ಗೌರವ ಅವ್ರಿಗೆ
1: ಬಾಯಿ ಮಾತಿಗೆ ಮಾತ್ರ ಗೌರವ ಕೊಡ್ತಾರ.
7: ಹಾ ಅಷ್ಟೇ ರೀ ಮೇಡಮ್, ಮುಂದ ಇಟ್ಟು ಅನ್ನೋದ್ರಿ ಶ್ರೀಮಂತರ ಅದಾರ ನಾನು ಹಿಂದ ಅವ ಹಂಗದಾನ ಹಿಂಗದಾನ ಅಂತೇಳಿ ಬಾಯಿ ಮಾತಿರ್ತೇನೆ ಮೇಡಮ್.
1: ಹಿಂದೆ ಆಡ್ಕೊಂತಾರೆ, ಮುಂದೆ ಗೌರವ ಕೊಡ್ತಾರೆ.
7: ಹೌದೌದ್ರಿ ಮೇಡಮ್. ಆದ್ರೆ ಇದು ಪ್ರೀತಿ ಪ್ರೇಮದಿಂದ ಗೌರವ ಕೊಡುದು ಇದು ಬೇರೆ ರೀ ಮೇಡಮ್. ಅವ ಬಡವನೇ ಇರ್ಲಿ ಶ್ರೀಮಂತನೇ ಇರ್ಲಿ, ಆದ್ರೆ ಗುಣ ಸರಿ ಇದ್ದು ಅಂದ್ರ ಒಳ್ಳೆ ಇದು ಸಿಗ್ತದ್ರಿ ಮೇಡಮ್. ಅದಕ್ಕೆ
1: ಮನಸ್ಸಿಂದ ಕೊಡುವಂತ ಗೌರವ ಇದು.
7: ಹೌದೌದ್ರಿ ಮೇಡಮ್, ಮನಸ್ಸಿನ ತಕ್ಕ ಗೌರವ ಕೊಡುದೇ ಮನಸ್ಸಿಂದ ಗೌರವ ಬೇರೆ ರೀ. ಸುಮ್ಮ ಇದು ಮಂದಿಗೆ ನೋಡ್ಲಾಕ ಗೌರವ ಕೊಡುದ್ರಿ, ಹಿಂದೆ ಏನಾರೇ ಮಾತಾಡ್ತಾರ್ರಿ ಮೇಡಮ್. ಈ ಗೌರವ ಉಪಯೋಗ ಆಗಲ್ರಿ ಮೇಡಮ್,
1: ಉಪಯೋಗ ಆಗಂಗಿಲ್ಲ.
7: ಹಾ, ಈ ಮನಸ್ಸಿನ ಗೌರವ ಏನ್ ಕೊಡ್ತಾರಲ್ರಿ, ಅವ್ನಿಗೆ ಕಿಮ್ಮತ್ ಖಾಯಂ ಇರ್ತಾರೆ ಮೇಡಮ್. ಎಲ್ಲಿ ಹೋದಲ್ಲಿ ಅವ್ರು ಏನ್ ಹೇಳ್ತಾರೆ ಮೇಡಮ್, ಏ ಈ ಮನುಷ್ಯ ಹಿಂಗ್ ಚಲೋ ಇದ್ದಪ್ಪ ಮಾತಾಡ್ತಾನಂತ ಕೆಲವರ ಮುಂದೆ ಹೇಳ್ಕೊತಾರೆ. ಅಂತ ಗೌರವ ಅದು ಬೇರೆ ರೀ ಮೇಡಮ್.
1: ಬೇರೆಯವ್ರ ಹತ್ರ ಹೇಳ್ತಾರೆ ಮತ್ತೆ ಅವ್ರನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ತಾರೆ,
7: ನೆನಪಿಟ್ಕೊತಾರೆ ಮೇಡಮ್. ಅವನಿಗೆ ಅದೇ ಗೌರವ ಬಹಳ ಹೆಚ್ಚಿಂದ ಹತ್ರ ನಮ್ಮ ಮನ್ಸಿಗೆ ರೀ ಮೇಡಮ್. ಅದು
1: ಓಕೆ ಸರ್, ತುಂಬಾ ಚೆನ್ನಾಗಿ.
7: ಅದಕ್ಕಂದ್ರೆ ಈಗ ಮನುಷ್ಯ ಗುಣದಿಂದ ಕಲ್ಸ್ಕೊಳ್ಳೋದು ಬಹಳ ಗೌರವ ರೀ ಮೇಡಮ್.
1: ಗುಣದಿಂದ? ಹೌದು ಹೌದು.
7: ಹ್ಮ್ ರೀ ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
7: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಗುಣದಿಂದ ವ್ಯಕ್ತಿತ್ವವನ್ನ ಗುರುತಿಸ್ಕೋಬೇಕು ಅಂತ ಹೇಳಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
8: ಮೇಡಮ್, ನಮಸ್ತೆ
1: ಸರ್. ನಮಸ್ತೆ.
8: ಹಾ ಮೇಡಮ್,
1: ತಿಂಡಿ ಆಯ್ತಾ ಸರ್?
8: ಆಯ್ತು ಮೇಡಮ್, ಆಯ್ತು. ಈಗ ತಾನೇ ತಿಂಡಿ ಮಾಡ್ಕೊಂಡು ಬಂದೆ. ಒಳ್ಳೆ ಘನವಾದ ವಿಚಾರಣೆ ಇಟ್ಟಿದ್ರಿ ಮೇಡಮ್.
1: ಹೌದು ಸರ್, ಕೂಡ ತುಂಬಾ ಚೆನ್ನಾಗಿ ಅಭಿಪ್ರಾಯ ತಿಳಿಸ್ತಾ
8: ಇದ್ದೀರಿ ಮೇಡಮ್. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ನೋಡಿ, ಒಂದು ವಚನ ಮೇಡಮ್, ಒಂದೇ ಸಾಲು ನೋಡಿ, ಮನೆ ನೋಡ ಬಡವರು ಘನ ಮನ ಸಂಪನ್ನರು ಅಂತಾರೆ ಅವ್ರನ್ನ.
1: ಅಂದ್ರೆ ಅದಷ್ಟಲ್ಲೇ ಎಷ್ಟಂತ ಹೇಳಿದ್ದಾರೆ
8: ನೋಡಿ. ಅದೊಂದೇ ಒಂದು ಸಾಲಿನಲ್ಲಿ ಅವರು ಬಡವರಾದ್ರೂ ಕೂಡ ಎಂತ ಒಳ್ಳೆ ಘನವಾದಂತ ವ್ಯಕ್ತಿತ್ವವನ್ನ ಅವರು ಅಳವಡಿಸ್ಕೊಂಡಿದ್ದಾರೆ, ಆ ತರ ನಡ್ಕೊಳ್ತಾ ಇದಾರೆ ಅನ್ನೋದು ಅಲ್ಲಿಂದಲೇ ನೋಡಿ ನಮ್ಗೆ ಅವರೇ ರೋಲ್ ಮಾಡಲ್ ಯಾಕೆ ಆಗ್ಬಾರ್ದು ಅನ್ನೋ ಒಂದು ವಿಚಾರ ಬಂದ್ಬಿಡುತ್ತೆ. ಹಾಗಾಗಿ ತುಂಬಾ ಕಷ್ಟ ಮೇಡಮ್ ನಿಜ. ಇದನ್ನ ನಾವೇನಾರು ಇದನ್ನ ಒಂದ್ ಸ್ವಲ್ಪ ಚರ್ಚೆ ಮಾಡ್ತಾ ಹೋದ್ರೆ ಮನುಷ್ಯನಿಗೆ ಅವನಿಗೆ ಒಂದು ಅಂತಃಶಕ್ತಿ ಇರ್ಬೇಕು ಮೇಡಮ್. ನಾವು ಇಲ್ಲಪ್ಪ ನಾವ್ಯಾವ ತಪ್ಪು ಮಾಡಬಾರ್ದು ಅಂತ ಒಂದು ದುರಭ್ಯಾಸಗಳ ದಾಸರ ಆಗ್ಬಾರ್ದು ಅವನ್ನೆಲ್ಲ ಬಿಟ್ಟು ಒಳ್ಳೆ ದಾರಿ ಸಾಗ್ಬೇಕು ಅಂದ್ರೆ ಅವರಿಗೆ ಒಂದ್ ಸ್ವಲ್ಪ ಧೀಶಕ್ತಿ ಇರ್ಬೇಕು ಮೇಡಮ್,
1: ಇರ್ಬೇಕು,
8: ಒಂದು ತುಂಬಾ ತ್ಯಾಗದ ಮನೋಭಾವ ಇರ್ಬೇಕು, ಆಮೇಲೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಹಾಗೆ ನಡ್ಕೊಂಡು ಹೋದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಅವ್ರ ಬಗ್ಗೆ ಮಾತಾಡೋದಿಲ್ಲಪ್ಪ, ಅವ್ರು ತುಂಬಾ ಸಂಪನ್ನರು, ಅವರು ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡು, ನಾವಿನ್ನ ಅವರಿಂದ ಕಲಿಯೋದ್ ಬೇಕಾದಷ್ಟು ಇದೆ ಅಂತ ಗುರುತಿಸ್ತಾರೆ ಮೇಡಮ್ ಜನಗಳು. ಹಾಗಾಗಿ ನಮ್ಮ ಅದೇ ವಚನದ ಸಾಲಿಗೆ ಬಂದ್ಬಿಡುತ್ತೆ ನೋಡಿ, ನಡೆ ನುಡಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗಿ ಅಂತ ಹೇಳ್ತಾರೆ. ಹಾಗಾಗಿ ನಾವೇನು ನುಡಿತೀವಿ ಆತರ ನಡ್ಕೊಂಡು ಹೋದ್ರೆ ಅದು ಎಲ್ಲರಿಗೂ ಹಿತವಾಗಿರುತ್ತೆ. ನೋಡಪ್ಪ ಇದ್ರ ಅವರಂಗಿರ್ಬೇಕು, ಒಬ್ರು ತಂಡಿಗೆ ಹೋಗೋದಿಲ್ಲ. ಅದಕ್ಕೆ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೀವಿ ಮೇಡಮ್, ನೀನ್ ಯಾರಿಗೂ ಉಪಕಾರ ಮಾಡಿದ್ರು ಚಿಂತೆ ಇಲ್ಲಪ್ಪ, ಅಪಕಾರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಅದೇ ನೀನ್ ಅಪಕಾರ ಮಾಡಿದ್ರೆ ಅವ್ರಿಗೆ ದೊಡ್ಡ ಉಪಕಾರ ಅಂತ ಹೇಳ್ಬಹುದು. ಹಾಗೆ ತುಂಬಾ ವಿಚಾರಗಳಿರುತ್ತೆ ಮೇಡಮ್. ಹಾಗಾಗಿ ಇವತ್ತು ಹಣ ನಿಜ ಅದು ಲಕ್ಷ್ಮಿ ಚಂಚಲೆ ಅಂತಾರೆ, ಇವತ್ತು ನನ್ನ ಹತ್ರ ಇರುತ್ತೆ ಇನ್ನೊಂದ್ ದಿವಸ ಇನ್ನೊಂದ್ ಕಡೆ ಹೋಗಿರುತ್ತೆ, ಅದು ಹರಿದಾಡ್ತಿರುತ್ತದೆ. ಆದ್ರೆ ನಮ್ಮ ವ್ಯಕ್ತಿತ್ವ ಇರುತ್ತಲ್ಲ, ಅದನ್ನ ನಾವು ವ್ಯಕ್ತಿತ್ವ ರೂಪಿಸ್ಕೊಂಡು ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಯಾರು ಕಿತ್ಕೊಳಕ್ ಆಗಲ್ಲ ಮೇಡಮ್,
1: ಕಿತ್ಕೊಳಕ್ ಸಾಧ್ಯ ಇಲ್ಲ.
8: ಹಾಗಾಗಿ ಪ್ರತಿಯೊಬ್ರು ಕೂಡ ಅಷ್ಟೇ, ಸ್ವಲ್ಪ ಏನೋ ದಾರಿ ತಪ್ತಾರೆ ಮೇಡಮ್, ಇಲ್ಲ ಅಂತ ಹೇಳೋದಿಲ್ಲ, ಅನೇಕ ಸಂದರ್ಭಗಳಲ್ಲಿ ಒಂದೊಂದ್ಸರಿ ಆಗುತ್ತೆ, ಅದೇನೋ ದುರ್ಬಲ ಮನಸ್ಸಿರ್ಬೋದು ಅಥವಾ ತಮ್ಮ ಸ್ನೇಹಿತರ ಒತ್ತಡಕ್ಕೂ ಮನವಿ ಇರ್ಬೋದು, ದಾರಿ ತಪ್ಪೋದುಂಟು. ಆದ್ರೆ ಅದರ ತಪ್ಪಿನ ಅರಿವಾದ ಮೇಲೆ
1: ಅವರು
8: ಸರಿ ದಾರಿಗೆ ಬರ್ಬೇಕಾದ್ ಮೇಡಮ್, ಸರಿ ದಾರಿಗೆ ಬಂದ್ರೆ ಖಂಡಿತ ಪ್ರತಿಯೊಬ್ಬರ ಒಂದು ಜೀವನವು ಕೂಡ ಒಳ್ಳೆ ಸುಗಮವಾಗಿ ಸಾಗುತ್ತೆ ಮೇಡಮ್.
1: ಸಾಗುತ್ತೆ
8: ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಒಂದು ಒಳ್ಳೆ ವಿಚಾರ ಇಟ್ಟಿದ್ರಿ ಇದು ನಿಜ, ನೂರಕ್ಕೆ ನೂರು ಎಲ್ಲರೂ ಕೂಡ ವ್ಯಕ್ತಿತ್ವ ಅಂತ ಹೇಳ್ತಾ ಇದಾರೆ, ಅದು ಸತ್ಯ ಮೇಡಮ್. ಅದು
1: ಹೌದು, ಎಲ್ರು ಕೂಡ ಹಣ ಅಂತ ಯಾರು ಹೇಳಲೇ ಇಲ್ಲ,
8: ಇಲ್ಲ ಹೇಳ್ತಾರೆ ನೋಡಿ
1: ಹೋಗುತ್ತೆ ಅಂದ್ರೆ ಶಾಶ್ವತ ಅಂತ ಹೇಳಿ.
8: ಸಂಸ್ಕಾರ ಸಂಸ್ಕೃತಿ ಆ ಒಂದು ಗುಣ ನಡತೆಗಳು ಮತ್ತೆ ಆ ಒಂದು ಘನವಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರೆ ಖಂಡಿತ ಪ್ರತಿಯೊಬ್ಬರ ಬದುಕು ಹಸನ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂತ ಒಳ್ಳೆ ವಿಚಾರ ತಂದು ನೀವು ಕೂಡ ಧನ್ಯವಾದಗಳು ಮೇಡಮ್.
1: ಧನ್ಯವಾದ ಸರ್, ನೀವು ಕೂಡ ಎಲ್ಲ ಒಳ್ಳೆ ಮಾಹಿತಿಯನ್ನು ಹೇಳಿದ್ರಿ, ಧನ್ಯವಾದ ಸರ್.
8: ಧನ್ಯವಾದಗಳು ಮೇಡಮ್.
1: ಸೋಮಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಒಳ್ಳೆ ಮಾಹಿತಿಯನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಬಸವರಾಜ್ ಸರ್. ಬಸವರಾಜ್ ಸರ್ ಎಲ್ಲಿಂದ ಕರೆ ಮಾಡ್ತಿರೋದು?
9: ಇಲ್ಲ ಮೇಡಮ್, ನಾನು ಪರಶುರಾಮ್.
1: ಪರಶುರಾಮ್ ಅವರ?
9: ಹೌದು ಮೇಡಮ್.
1: ಸರ್ ಎಲ್ಲಿಂದ ಕರೆ ಮಾಡ್ತಿರೋದು ಪರಶುರಾಮ್ ಅವರು?
9: ಶಿವಮೊಗ್ಗದಿಂದ.
1: ಶಿವಮೊಗ್ಗದಿಂದನಾ?
9: ಹೌದು ಮೇಡಮ್.
1: ಸರ್ ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಆಗುತ್ತಾ? ವಾಯ್ಸ್ ಸ್ಲೋ ಕೇಳ್ತಿದೆ.
9: ಹೌದು ಮೇಡಮ್, ಹೌದು.
1: ಈಕೆ? ಹಾ ಸರ್. ಸರ್ ಗೌರವದ ಬಗ್ಗೆ ಮಾತಾಡ್ತಾ ಇದ್ವಿ. ಗೌರವ ಅನ್ನೋದು ಹಣ ಸಂಪತ್ತಿನಿಂದ ಬರುತ್ತಾ ಅಥವಾ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಅವ್ರು ಬದುಕುವಂತಹ ರೀತಿಯಿಂದ ಬರುತ್ತಾ ಅಂತ ಹೇಳಿ? ವ್ಯಕ್ತಿತ್ವದಿಂದ ಬರುತ್ತೆ. ಸರ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕೇಳ್ತಾ ಇಲ್ಲ ನೀವು ಮಾತಾಡೋದು. ವ್ಯಕ್ತಿತ್ವದಿಂದ ಬರುತ್ತೆ ಹಣ, ಯಾವ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಹೌದು ಸರ್. ಹಲೋ,
9: ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ.
1: ಹೌದು ಹೌದು ಸರ್. ಓಕೆ ಓಕೆ ಸರ್, ಕರ್ಕಮ್. ಹಲೋ,
9: ಹಲೋ ಮೇಡಮ್.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಶಿವಮೊಗ್ಗದಿಂದ ಪರಶುರಾಮ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಹಣದಿಂದ ಗೌರವ ಬರೋದ್ಕಿಂತ ವ್ಯಕ್ತಿತ್ವದಿಂದ ಗೌರವ ಬರೋದಿದೆಯಲ್ಲ, ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತೇಳಿ ತಿಳಿಸಿದ್ರು. ಹಾಗೆ ನಾವು ಈಗ ಎಲ್ಲರೂ ಕೂಡ ಅದೇ ವಿಚಾರವಾಗಿ ಹೇಳ್ತಿದ್ರು ಅಂದ್ರೆ ವ್ಯಕ್ತಿ ಹೇಗೆ ಬದುಕ್ತಾನೆ ಸಮಾಜದಲ್ಲಿ, ಅವನು ಬದುಕುವಂತಹ ರೀತಿಯಿಂದ ಕೂಡ ನಾವು ಗೌರವವನ್ನು ಕೊಡ್ತೀವಿ. ನಮ್ಮ ಹತ್ರ ಹಣ ಇದೆ, ತುಂಬ ದುಡ್ಡಿದೆ, ಅಂತಸ್ತಿದೆ ಅಂಥೇಳಿ ಯಾರಾದರೂ ಗೌರವ ಕೊಡ್ತಾರೆ ಅಂದರೆ ಅದು ಭಯಕ್ಕೆ ಕೊಡುವಂಥ ಗೌರವ ಇರ್ಬೋದು ಅಂಥೇಳಿ ಅಂತ. ಯಾಕಂದರೆ ಅದು ಶಾಶ್ವತವಾಗಿ ಉಳಿಯಲ್ಲ. ಏನೋ ಎದುರಿಗೆ ಸಿಕ್ಕಾಗ ನಾವು ಗೌರವದಿಂದ ಮಾತಾಡಿಸುವಂತೆ ನಟನೆ ಮಾಡ್ತೀವಿ, ಆದರೆ ಹಿಂದೆ ಎಷ್ಟೊಂದು ಜನ ನಾವು ನೋಡಿದ್ದೀವಿ ಹಿಂದಿಂದ, ಅಯ್ಯೋ ಇವ್ರಿಗೆ ಯಾಕೆ ಗೌರವ ಕೊಡಬೇಕು ಅಥವಾ ಹಿಂದಿಂದ ಮಾತಾಡ್ಕೊಡೋದು ನೋಡ್ತೀವಿ. ಆದರೆ ಅವರ ಬದುಕುವಂತಹ ರೀತಿಯಿಂದ ಇರ್ಬೋದು ಅಥವಾ ನಾವು ಬೇರೆಯವ್ರಿಗೆ ಹತ್ತಾರು ಜನಕ್ಕೆ ಸಹಾಯ ಮಾಡೋದ್ರಿಂದ ಇರ್ಬೋದು ಅಥವಾ ಒಳ್ಳೆಯ ಗುಣದಿಂದ ಪಡೆಯುವಂತಹ ಒಂದು ಗೌರವ ಇದೆಯಲ್ಲ, ಇದು ಶಾಶ್ವತವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಗೌರವ ಅನ್ನೋದು ಎಲ್ಲರೂ ಕೂಡ, ಈ ಗೌರವ ಅನ್ನೋದು ತುಂಬ ಒಂಥರ ಸೂಕ್ಷ್ಮವಾದ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಸಾರಿ ಗೌರವವನ್ನು ನಾವು ಕಳ್ಕೊಂಡ್ರೆ ಮತ್ತೆ ಪುನಃ ಅದನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ಈ ಗೌರವ ಪಡೆಯೋದಕ್ಕೆ ನಾವು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆ ಇವೆಲ್ಲವೂ ಕೂಡ ಮುಖ್ಯ ಅಂತಲೇ ಹೇಳ್ಬೋದು. ಇಂಥ ಒಂದು ಗೌರವ ಗೌರವಿತವಾಗಿ ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಂಪತ್ತು ಅಂತಲೇ ಹೇಳ್ಬೋದು. ನಾವೀಗ ಏನು ಸಂಪತ್ತನ್ನ ಸಮಾಜದಲ್ಲಿ ಗಳಿಸಿದ್ದೀವಿ ಅನ್ನೋದಕ್ಕಿಂತ ಒಂದು ಹತ್ತಾರು ಜನ ಇಂಥ ವ್ಯಕ್ತಿ ನೋಡಿ ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಆ ಸಂಪತ್ತಿಗಿಂತ ಬೇರೆ ಯಾವ ಸಂಪತ್ತು ದೊಡ್ಡದಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೀವು ಕೂಡ ಇದೇ ವಿಚಾರವಾಗಿಯೇ ಕರೆ ಮಾಡಿ ನನ್ನ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಅನುಭವವನ್ನು ನನ್ನ ಜೊತೆಗೆ ಹಂಚಿಕೊಳ್ಬೋದು. ಹಾಗೆ ಒಂದು ಅಂದರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ನಂಬಿಕೆ ನಂಬಿಕೆ ಇವತ್ತೆ ಅವರು ನಡೆಯುವಂಥ ನಡೆ ನುಡಿ ಇರ್ಬೋದು ಅಥವಾ ಮಾತಿರ್ಬೋದು. ಈಗ ಸುಮಾರು ಜನ ಸಾಧಕರು ನಾವು ನೋಡ್ತೀವಿ, ಈಗ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅಥವಾ ಅಬ್ದುಲ್ ಕಲಾಂ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಸರಳ ನಡೆ ನುಡಿಯಿಂದ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಅಂತಸ್ತು ಸ್ಥಾನವನ್ನು ಪಡೆದುಕೊಂಡವರು. ಅವ್ರನ್ನೆಲ್ಲ ನೋಡಿದ ತಕ್ಷಣವೇ ನಮಗೆ ಗೊತ್ತಿಲ್ಲದಂಗೆ ಒಂದು ನಮ್ಮ ಮನಸ್ಸಲ್ಲೇ ಒಂದು ಗೌರವದ ಭಾವನೆ ಮೂಡುತ್ತೆ ಅಂತ ಹೇಳ್ಬೋದು. ಇದನ್ನು ಎಲ್ಲರೂ ಕೂಡ ಗಳಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇವರೆಲ್ಲರೂ ಕೂಡ ತಮ್ಮ ವ್ಯಕ್ತಿತ್ವದಿಂದ ತಾವು ಬದುಕುವಂಥ ನಡೆ ನುಡಿಯಿಂದ ಈ ರೀತಿಯ ಗೌರವವನ್ನು ಪಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಈಗ ಕಾರ್ಯಕ್ರಮದಲ್ಲಿ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
10: ಹಲೋ
1: ಸರ್, ನಮಸ್ತೆ.
10: ನಮಸ್ತೆ.
1: ಹಲೋ ಸರ್, ಕೇಳ್ತಿದ್ಯಾ? ಹಾ ಕೇಳ್ತಿದ್ದೆ,
10: ಕೇಳ್ತಿದ್ದೆ
1: ಸರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
10: ಗೊತ್ತಾಯ್ತು
1: ಸರ್.
10: ವ್ಯಕ್ತಿಗೆ ಅವರ ವ್ಯಕ್ತಿತ್ವದಿಂದ ಗೌರವ ಸಿಗ್ಬೇಕು ಮತ್ತು ಅದು ನಿಜವಾದ ಗೌರವ. ಅದೇ ಹಣ ಸಂಪತ್ತಿಂದ ಸಿಗೋದು ನಿಜವಾದ ಗೌರವ ಅಲ್ಲ ಅಂತ, ಅದು ತುಂಬಾ ಸತ್ಯದ ಹೌದು. ಯಾಕೆಂತ ಹೇಳಿದ್ರೆ ಈಗ ನಾವು ಯಾವುದೇ ವ್ಯಕ್ತಿಯಾಗಿರ್ಲಿ ಅವನು ದೊಡ್ಡವನ ಚಿಕ್ಕವನು ಅಂತಲ್ಲ, ಅಲ್ಲಿ ಯಾರೋ ನಮ್ಮ ಎದುರುಗಳು ಬಂದ ಪ್ರೀತಿಯಿಂದ ಮಾತಾಡ್ತಾರಲ್ಲ,
1: ಪ್ರೀತಿಯಿಂದ
10: ಅವ್ರ ಮನಸ್ಸಿಗೆ ಪ್ರೀತಿ ಇರುತ್ತಲ್ಲ, ಅದು ಅವರಿಗೆ ಸಿಕ್ಕಂತ ನಿಜವಾದ ಗೌರವ ಯಾರೇ ಬೇಕಾದಾಗಿರ್ಲಿ. ಆದ್ರೆ ಕೆಲವು ಸಂದರ್ಭ ಏನಾಗುತ್ತದೆ, ಅವರ ಅಧಿಕಾರಕ್ಕೆ ಅವರ ಶ್ರೀಮಂತಿಕೆಗೆ ಅವರು ಗೌರವ ಪಡ್ಕೊಳ್ತಿರ್ತಾರೆ ಅಷ್ಟೇ, ಕೊಡ್ತಿರೋದಿಲ್ಲ ಜನ.
1: ಪಡ್ಕೊಳ್ತಾ ಇರೋದ್ ಬೇರೆ, ತಗೊಳ್ಳೋದ್ ಬೇರೆ.
10: ಹೌದೌದು, ಯಾವ್ದಾರು ಅಧಿಕಾರಿ ಅಧಿಕಾರಿ ಆಗಿದ್ರೆ ಅವ್ನು ಶ್ರೀಮಂತ ಗೌರವ ಬೇರೆ, ಅವ್ರು ಹೇಳೋದ್ ಮಾಡೇ ಹೆಸನೆ ಅವ್ರು ಅವ್ರು ಇದೇ ಜೀವಂತ ಅವ್ರನ್ನ ಗೌರವ ಸಿಗೋದಿಲ್ಲ. ಇನ್ನೊಂದು ವಾರ ಬಿಟ್ಟು ಅವನು ಇನ್ನೊಂದು ವಾರ ಬಿಟ್ಟು ಆಫೀಸ್ ಬಂದ್ರೆ ಅಷ್ಟೇ ಕೂರ್ಸೋದಿಲ್ಲ ಅವ್ರನ್ನ, ಯಾರೋ ಬಂದು ನಿಂತ್ಕೊಳ್ಳಿ ನಿಲ್ಲಿಸ್ತಾರೆ ಹಂಗಾಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಇರೋ ಸಮಯದಲ್ಲಿ ಏನಾಗುತ್ತೆ, ನಮ್ಗೆ ಅಧಿಕಾರ ಅಥವಾ ಹಣ ಸಿಗುವಂತದ್ದು ನಾವು ಜನರ ಪ್ರೀತಿ ಕಲಿಸ್ಲಿಕ್ಕೆ ಮತ್ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳಿ ಬಳಸ್ಕೊಂಡ್ರೆ ಅವ್ರು ಶಾಶ್ವತವಾಗಿ ಗೌರವ ಉಳ್ಕೊಳ್ಳುತ್ತೆ,
1: ಶಾಶ್ವತವಾಗಿ ಇರುತ್ತೆ ಅಂತ.
10: ಹೌದೌದು, ಯಾವುದೇ ವಿಚಾರ ಯಾವುದೇ ವ್ಯಕ್ತಿಗಳಾಗಿರ್ಲಿ ವ್ಯಕ್ತಿತ್ವವನ್ನ ತುಂಬಾ ಚೆನ್ನಾಗಿ ರೂಪಿಸ್ಕೊಂಡ್ರೆ ಒಳ್ಳೆ, ನಾವು ಕೆಲವು ಕಡೆ ಗಮನಿಸಿದಾಗ ಯಾರೊಂದು ನಿಮಿಷ ಬಂದು ಬಂದಾಗ ನಮಸ್ಕಾರ ಬಿಡ್ತಾರೆ, ಅದ್ ಹಿಂದೆ ಬೈಕೊಳ್ತಾರೆ, ಎಲ್ಲರೂ ಸಾಮರ್ಥ್ಯ ಸಾರ ಬರಲ್ಲ ಅಂತ ಬೈಕ್ಸಿರ್ತಾರೆ. ಅದು ಯಾವ್ದೋ ಒಂದು ಸಾಮಾನ್ಯ ವ್ಯಕ್ತಿ ಬಂದಾಗ ಅದು ಬರೋಣ ಕುತ್ಕೋಣ ಅಂತ ಕರೆದಕ್ಕೂ ಎಷ್ಟು ಪ್ರೀತಿ ಮಾತಾಡ್ತಾರೆ, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾವು ಮನುಷ್ಯರನ್ನ ಎದುರುಗಡೆ ಅಂತ ಗೌರವ ಪಡ್ಕೊಳ್ಬಿಟ್ರೆ ಅವ್ರ ಮನಸ್ಸಲ್ಲಿ ಗೌರವ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್,
1: ಮನಸ್ಸಿನಿಂದ ಗೌರವ ಪಡಿಬೇಕು ಅಂತ ಹೇಳುತ್ತೆ.
10: ಹೌದು, ಮನಸ್ಸಿನಲ್ಲಿ ನಮ್ಗೆ ಒಂದು ಸ್ಥಾನ ಕೊಟ್ಟು ಅಂತ ಹೇಳಿದ್ರೆ ಅದು ಅವ್ರು ಕೊಟ್ಟದ್ದು ವಿಶೇಷ ಗೌರವ, ಅದನ್ನ ಯಾರು ಕೇಳಿಸ್ತಾ ದುಡ್ಡು ಹಣದಿಂದ ಅದನ್ನ ಕೊಂಡ್ಕೊಳ್ಳಕ್ಕೂ ಬರಲ್ಲ, ಮನಸ್ಸಲ್ಲಿ ಹಾಗೆ ಇರುವಂತದ್ದು. ಮನುಷ್ಯ ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ ಅಲ್ವಾ, ಹಾಗಾಗಿ ಈ ತರದ ಗೌರವನ ಉಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ,
1: ಮನಸ್ಸಿನಿಂದ ಕೊಡುವಂತಹ ಗೌರವನ ಉಳಿಸ್ಕೋಬೇಕು ಅಂತ ಹೇಳಿ.
10: ನಾವು ಅಹಂಕಾರದಿಂದ ಗೌರವ ಪಡ್ಕೊಳ್ಳೋದು ನಿಜವಾದ ಗೌರವೇ ಅಲ್ಲ, ಅದು ಯಾರೋ ಹೆದರಿಕೊಂಡು ಬೈಕ್ ಕೊಟ್ಟಿರ್ಬೋದು ಅಷ್ಟೇ, ಅದು ಶಾಶ್ವತವಾಗಿಲ್ಲ, ಪ್ರಪಂಚಕ್ಕಿಂತಲ್ಲಿ ಅದು ಬದಲಾವಣೆ ಆಗಿರುತ್ತೆ, ಆ ತರ ಆಗ್ತಿರುತ್ತೆ. ಹಾಗಾಗಿ ಯಾವಾಗ್ಲೂ ನಾವು ಅನ್ಕೊಳ್ಬೇಕಾಗಿರೋದು ಮಕ್ಕಳಾಗ್ಲಿ ಯಾರ ಮಕ್ಕಳಾಗ್ಲಿ ಗೌರವ ಬದುಕೋದು ಹೇಗೆ ಅಂತ ಹೇಳಿ ನಿಮ್ಮ ವ್ಯಕ್ತಿತ್ವದಿಂದ ಗೌರವ ಪಡ್ಕೊಳ್ಬೇಕು ಅನ್ನೋದನ್ನೇ ನಾವು ಅವ್ರಿಗೆ ಎಲ್ಲರಿಗೂ ಹೇಳ್ಕೊಡ್ಬೇಕಾಗುತ್ತೆ ಅಂತ.
1: ಇಂದಿನ ಮಕ್ಕಳಿಗೆ ಕೂಡ ಈ ರೀತಿಯ ಇದನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಅಂತ.
10: ಹೌದು, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳಿಗೆ ತಾವು ತಮ್ಮ ಶ್ರೀಮಂತಿಕೆಯಿಂದ ಗೌರವ ಪಡ್ಕೊಳ್ತೀವಿ ಅನ್ನೋ ಅಹಂ ಬಂದಿರುತ್ತೆ. ಯಾರಿಗೆ ಅಹಂಕಾರ ಅಹಂ ಇರುತ್ತೋ ಅವನಿಗೆ ವ್ಯಕ್ತಿತ್ವ ಇರೋದಿಲ್ಲ, ಅದು ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಅವನ ಅಹಂ ಅವನ ವ್ಯಕ್ತಿತ್ವ ಅಂತ ಹಿಂದೆ ಆಗ್ಬಿಡುತ್ತೆ,
1: ನನ್ನ ಹತ್ರ ಹಣ ಇದೆ ಕೊಡ್ತಾರೆ ಅನ್ನೋದಿರುತ್ತೆ.
10: ಆತರ ಹಣ ಹೋದ ಮತ್ತೆ ಅವನಿಗೆ ಸಿಗೋದಿಲ್ಲ, ಅದಕ್ಕಿಂತ ಅವನೇ ಗೌರವ ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ.
1: ಹೇಳ್ಕೊಂಡು
10: ಅದು ಅವನ ವ್ಯಕ್ತಿತ್ವವನ್ನು ಚೆನ್ನಾಗಿ ರೂಪಿಸಿಕೊಳ್ಳೋದ್ರ ಮೂಲಕ ಅವನ ಗೌರವ ಪಡ್ಕೊಳ್ಬಹುದು ಅನ್ನೋದು ಹೇಳ್ಕೊಳ್ಬೇಕು. ಅದು ನಿಜವಾಗೂ ಅವನ ಶಾಶ್ವತ ಉಳ್ಕೊಳ್ಳುವಂತದ್ದಾಗಿರುತ್ತೆ.
1: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
10: ಧನ್ಯವಾದ.
1: ಹೊಸನಗರದಿಂದ ದಿನೇಶ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಗೌರವ ಅನ್ನೋದು ನಾವು ಮನಸ್ಸಿನಿಂದ ಪಡಿಬೇಕು, ಅಂತಹ ಗೌರವ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋಂತ ವಿಚಾರವನ್ನು ತಿಳಿಸಿದ್ರು. ಹಾಗೆ ಹಣದಿಂದ ಅಥವಾ ಅಧಿಕಾರದಿಂದ ಬಂದಂತಹ ಗೌರವ ಶಾಶ್ವತವಾಗಿ ಉಳಿಯಲ್ಲ, ತಾತ್ಕಾಲಿಕವಾಗಿ ಇರುತ್ತೆ ಅಂತ ಹೇಳಿ ಕೂಡ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಪ್ರಿಯರಿಗೆ ಶುಭ ಸುದ್ದಿ,
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಕ್ತಿಗೆ ಗೌರವ ಹಣ ಸಂಪತ್ತಿನಿಂದ ಬರುತ್ತೋ ಅಥವಾ ಅವರ ವ್ಯಕ್ತಿತ್ವದಿಂದ ಬರುತ್ತೋ ಅನ್ನುವ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಈಗ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
12: ಹಲೋ
1: ಸರ್, ನಮಸ್ತೆ.
12: ನಮಸ್ಕಾರ ಮೇಡಮ್.
1: ಕಾಫಿ ಕುಡಿದ್ರಾ?
12: ಕಾಫಿ ಮಂಡಕ್ಕಿ
1: ತಿಂದ್ರ ಅಂತ ಕೇಳ್ಬೇಕು ಈ ಮಳೆಗೆ.
12: ಮಂಡಕ್ಕಿ ಚೆನ್ನಾಗಿ ಮಾಡ ಅಂದ್ರೆ ಜಾಸ್ತಿ ಮಳೆ ಬರೋದು ಹೋಗಕ್ಕಾಗಲ್ಲ ಮೇಡಮ್, ಅದೇ ಪ್ರಾಬ್ಲಮ್. ಮೀಡಿಯಮ್ ಲೈಟ್ ಆಗಿ ಲೈಟ್ ಆಗಿದ್ರೆ ಈ ತರ ಬರ್ತಾ ಇದೆ ಮೇಡಮ್, ಒಳಗಡೆ ನೋಡಿ ಆ ತರ ಇದ್ರೆ ಸುಧಾರಿಸಿ ಬರ್ಬೋದು. ಪ್ಲಾಸ್ಟಿಕ್ ಅವರ
1: ಮಳೆಗಾಲದಲ್ಲಿ ಮಂಡಕ್ಕಿಗೆ ವ್ಯಾಲ್ಯೂ ಜಾಸ್ತಿ ಅಲ್ಲ ಸರ್?
12: ವ್ಯಾಲ್ಯೂ ಇರ್ತಿಲ್ಲ ಅಂತಲ್ಲ, ಅದೇ ಜಾಸ್ತಿ ಆದ್ರೆ ಮೇಡಮ್ ನಾವು ತಗೊಳಕಾಗಲ್ಲ, ಅವ್ರಿಗೆ ಕೊಡಕ್ಕಾಗಲ್ಲ. ಅದೇನ್ ಪ್ರಾಬ್ಲಮ್, ಮಳೆಗಾಲದ ಒಂದ್ ತಿಂಗಳ ಪ್ರಾಬ್ಲಮ್ ಆಗುತ್ತೆ ಹೇಳ್ಬೇಕಂದ್ರೆ.
1: ಸರ್, ಇವತ್ತು ಗೌರವದ ಬಗ್ಗೆ ಮಾತಾಡ್ತಾ ಇದ್ವಿ. ವ್ಯಕ್ತಿ ಗೌರವ ಹಣ ಸಂಪತ್ತಿನಿಂದ ಬರುತ್ತೋ ಅಥವಾ ಅವರ ವ್ಯಕ್ತಿತ್ವದಿಂದ, ಅವ್ರು ಬದುಕುವಂತ ರೀತಿ ನೀತಿಯಿಂದ ಬರುತ್ತೋ ಅಂತ ಹೇಳಿ ಅಂತ ಮಾತಾಡ್ತಿದ್ವಿ
12: ಮೇಡಮ್. ಗೌರವ ಅಂದ್ರೆ ಒಂದು ವ್ಯಕ್ತಿತ್ವದಿಂದ ಬರ್ತಾ ಮೇಡಮ್, ಇದು ಹಣದಿಂದ ಹಣದಿಂದ ಅಡಂಬರ ಅಷ್ಟೇ ಮೇಡಮ್. ನಾವ್ ಈ ಶ್ರೀಮಂತರಿಗೆಲ್ಲ ನಾವು ದೊಡ್ಡ ಅಡಂಬರ ಮಾಡಕಲ್ಲ ಮೇಡಮ್, ಅವ್ರೆಲ್ಲ ಅವ್ರು ಹೇಳೋದು ದೊಡ್ಡರಿಗೂ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ ಮೇಡಮ್. ಹೇಳ್ಬೇಕು ಅಂದ್ರೆ ಅವ್ರೇನು ದೊಡ್ಡ ಸ್ಕೇಸ್ಟೇ, ನೀವ್ ನೋಡ್ಬೇಕಾರ ಹೋದ್ರೆ ಅವ್ರು ಮೇಲಿನ ಕೆಳಗ್ ನೋಡ್ತಾರೆ, ನೀವು ಬಂಗಾರ ಇದೀವನ್ ಒಳ್ಳೆ ಬಟ್ಟೆ ಹಾಕೇನೆ ಅನ್ನೋ, ಬಂಗಾರ ಬೆಳ್ಳಿ ಇದೆಯೋ ಈ ತರ ನೋಡಿದ್ರೆ ಒಳ್ಳೆ ಶೂ ಹಾಕೋಣ, ಒಳ್ಳೆ ಶೂ ಪ್ಯಾಂಟ್ ಶರ್ಟ್ ಗಳಿಂದ ಕಲಿತಾರೆ ಮೇಡಮ್. ಅದೇ ಮದುವೆ ಅದೇ ನಾವು ಸ್ವಲ್ಪ ಸಾಧಾರಣ ಇದ್ರೆ ಅಷ್ಟೇ ಅಂತ ಹೇಳ್ಬಿಡ್ತಾರ. ಅವನಿದ್ರೆ ಬಾರ ಆರಾಮಿದ್ದೀನ, ಯಾವಾಗ ಬಂದ ಹೆಂಡತಿ ಮಕ್ಕಳು ಬರ್ಲಿಲ್ಲ ಅವ್ರ ಬಂದ ಕೇಳ್ತಾರೆ ಮೇಡಮ್. ಅದನ್ನ ನೋಡಿದ್ದೀವಿ ನಾವು. ನಾವು ಏನು ನಾವು ಈಗ ಬಟ್ಟೆ ಮೇಲೆ ರೆಸ್ಪೆಕ್ಟ್ ಮಾಡ್ತಾರೆ, ಬೇರೆನ ಮಾಡಲ್ಲ ಮೇಡಮ್. ಅದೇ ಅದೇ ಒಬ್ಬ ಅದೇ ಒಂದ್ ಬಡವಾಗ್ಲಿ ಗಾದೆ ಇದೆ ಮೇಡಮ್, ಈಗ ಶ್ರೀಮಂತರ ಮಾತು ಚಂದ ಬಡವರು ಊಟ ಚಂದ ಅಂತ ಗಾದೆನಿದೆ ಮೇಡಮ್. ಹೇಳ್ಬೇಕು ಅಂತ ಅದು ಆ ಮಾತನ್ನ ಮಕ್ಕಳು ಈಗ ಹೇಳುವಾಗ ಬಡವರಿಗೆ ಗೊತ್ತಿರೋದು. ಇನ್ನೊಂದು ರೈತ ಅವ್ನ ಎಷ್ಟು ಗೌರವ ಕೊಟ್ಟು ಮಾಡ್ತಾನೆ ಮೇಡಮ್, ಅದೇ ಅವನಿಗೆ ಒಂದು ಅಹಂ ಮಾಡಿ ಮಂಡಿಗಳಲ್ಲಿ ಅವ್ನು ಬೈತಾರೆ ಮೇಡಮ್. ಅದನ್ನ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತಿರಲ್ಲ. ಅದೇ
1: ಓಕೆ ಓಕೆ ಸರ್. ಶಂಭುಲಿಂಗ ಅವ್ರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ವ್ಯಕ್ತಿಗೆ ಎಲ್ಲರೂ ಕೂಡ ಹೇಳ್ತಿದ್ದಾಗೆ ಯಾರು ಕೂಡ ಗೌರವ ಅನ್ನೋದು ಹಣ ಮತ್ತೆ ಸಂಪತ್ತಿನಿಂದ ಬರುತ್ತೆ ಅಂತ ಹೇಳಿಲ್ಲ, ಎಲ್ಲರೂ ಕೂಡ ಅವರು ವ್ಯಕ್ತಿತ್ವದಿಂದ ಅಥವಾ ಅವರು ನಡೆದುಕೊಳ್ಳುವಂತಹ ರೀತಿ ನೀತಿಯಿಂದ ಅಂತ ಹೇಳಿ ಅಂತ ತಿಳಿಸಿದ್ರು. ಅಂದ್ರೆ ವ್ಯಕ್ತಿ ತಾನು ಬದುಕಿದಾಗ ನಾಲ್ಕು ಜನರಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಇರೋದಿರ್ಬೋದು, ಈಗೆಲ್ಲ ಬದುಕಿದಾಗ ಅವರು ಬೇರೆಯವರು ಹಾಗೆ ರೆಸ್ಪೆಕ್ಟ್ ಕೊಡ್ತಾರಂದ್ರೆ ಇವ್ರಿಗೆ ನಂಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಈ ರೀತಿ ನಾವು ಬದುಕಿದ್ರೆ ಉಳಿದೋರೆಲ್ಲರೂ ಕೂಡ ಒಂದು ಗೌರವವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ನೋಡಿದ್ರೆ ನಾವು ನಮಗೆ ಗೊತ್ತಿಲ್ಲದೇ ಮನಸ್ಪೂರ್ವಕವಾಗಿ ನಾವು ಗೌರವವನ್ನು ಕೊಡ್ತೀವಿ ಅಥವಾ ಅವರಿಗೆ ನಮಸ್ಕಾರ ಮಾಡಬೇಕು ಅನ್ನೋಂಥ ಒಂದು ಮನೋಭಾವ ಬರುತ್ತೆ ಅಂಥೇಳಿ ಹೇಳೋದು ನಾವು ಸಾಕಷ್ಟು ಕಡೆ ಕೇಳಿದ್ದೀವಿ. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ.
13: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
13: ಆರಾಮಿದ್ದೀರಿ ಮೇಡಮ್?
1: ಹಾಂ ಸರ್ ಆರಾಮಾಗಿದ್ದೀವಿ, ನೀವು ಆರಾಮಿದ್ದೀರಾ? ಗೌರವದ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ವ್ಯಕ್ತಿ ಗೌರವ ಅವರಲ್ಲಿರುವ ಅವರೆಲ್ಲ ಎಷ್ಟು ಹಣ ಇದೆ ಅಥವಾ ಅವ್ರ ಹತ್ರ ಶ್ರೀಮಂತಿಕೆ ಇದೆ ಅನ್ನೋದ್ರ ಮೇಲೆ ಮಾತಾಡ್ತಿದ್ವಿ ಅಂದ್ರೆ ವ್ಯಕ್ತಿ ಗೌರವ ಅವರಲ್ಲಿರುವ ಅವರೆಲ್ಲ ಎಷ್ಟು ಹಣ ಇದೆ ಅಥವಾ ಅವ್ರ ಹತ್ರ ಶ್ರೀಮಂತಿಕೆ ಇದೆ ಅನ್ನೋದ್ರ ಮೇಲೆ ಬರುತ್ತೋ ಅಥವಾ ಅವರು ಹೇಗೆ ಬದುಕಿದ್ರು ಅನ್ನೋಂತ ಅವ್ರ ವ್ಯಕ್ತಿತ್ವದ ಮೇಲೆ ಬರುತ್ತೋ ಅಂತ ಹೇಳಿ ಮಾತಾಡ್ತಿದ್ವಿ.
13: ಹೌದೌದ್ರಿ ಮೇಡಮ್, ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಇದ್ರು ಮೇಡಮ್, ಎಲ್ಲಾರು ಪ್ರಧಾನಿ ಆಗಿ ಹೋಗಿದ್ದಾರೆ, ಪ್ರತಿಯೊಬ್ಬರು ಅವ್ರನ್ನ ಮಾತಾಡ್ತಾರೆ,
1: ಅವ್ರ ನೆನ್ಪ್ ಮಾಡ್ಕೊಳ್ತಾರೆ.
13: ಅವ್ರು ನೆನ್ಪ್ ಮಾಡ್ಕೊಳ್ತಾರೆ ಸಾಕನೆ, ಇವ್ರು ಎಲ್ಲಾರು ಏನ್ ಬೇಕಾದ್ರೆ ಮಾಡಿದಾರೆ ಮೇಡಮ್. ಇವಾಗ ಅವ್ರೊಂದು ವಿಚಾರ ಹೇಳ್ತೇನೆ ನಿಮ್ಗೆ, ಆದ್ರೆ ಅವರದ್ದು ಗೌರವ ಇಡೀ ನಮ್ಮ ಭಾರತ ದೇಶ ಯಾರಿಗೂ ಕೊಟ್ಟಿಲ್ಲ ಮೇಡಮ್ ಇನ್ನುವರೆಗೆ ಯಾವ ಪ್ರಧಾನಿಗೂ. ಅದಕ್ಕೆ ಯಾವ್ದೇ ಪಕ್ಷ ಇರ್ಲಿ, ಅದ್ರ ಪಕ್ಷ ಸಂಬಂಧ ಇಲ್ಲ, ಅವ್ರು ಯಾವ್ದೇ ಇರ್ಲಿ, ಇಲ್ಲಿ ನೋಡ್ರಿ
1: ನೀವು
13: ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪ್ರಧಾನಿ ಇರ್ಬೇಕಂತ ಹೇಳ್ತಾರೆ ಮೇಡಮ್.
1: ಅವ್ರು ಹೇಗ್ ಬದುಕಿದ್ರು, ಜನರಿಗೆ ಹೇಗ್ ಸಹಾಯ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
13: ಯಾವ ಸಹಾಯ ಮಾಡಿದ್ರು, ಯಾವ ರೀತಿ ಸಹಾಯ ಮಾಡಿದ್ರು ಅಲ್ಲ ಮೇಡಮ್, ಸೈಕಲ್ ಮೇಲೆ ಪ್ರವಾಸ ಮಾಡ್ಯಾರ ಮೇಡಮ್ ಅವರು
1: ಮಾಡಿದ್ದಾರೆ. ಅಷ್ಟು
13: ಎಣ್ಣೆ ಒಮ್ಮೆ ಯಾರ ಮನೆಗೂ ಹೋದ್ರತ್ ಮೇಡಮ್, ಆದ ಕೂಡಲೇ ಯಾರಿಗೆ ಗೊತ್ತಿಲ್ಲ ಪ್ರಧಾನಿ ಸೈಕಲ್ ಮೇಲೆ ಹೋಗ್ಯಾರ ಇವ್ರು.
1: ಅಷ್ಟು ಸರಳವಾಗಿ ಬದುಕ್ತವ್ರು ಅಂತ.
13: ಆಮೇಲೆ ಹೋಗಿ ಏನು ಒಂದು ಒಬ್ರು ಮನೆ ಮುಂದೆ ಕೂತಿರುತ್ತೆ, ನಾಲ್ಕೈದು ತಾಸು ಕೂತಾರು, ಒಂದು ಮುದುಕ ಬಂತ ಹೊರಗಿಂದ ಒಳಗಿಂದ ಯಾರ ತಮಾನಿ ಮತ್ತ ಹಿಂಗ ಕೂತಿದಿ ಮತ್ತ ಇಲ್ಲಿ ಯಾಕೆ ಕೂತಿಪ್ಪ ಒಳಗಿರಪ್ಪ ಅಂತ ಕೇಳಿದ್ರು. ಇಲ್ಲ ಅವತ್ತಾಗಿನ ಇಲ್ಲ ಇರ್ತಾನೆ, ನನಗೊಂದು ಎರಡು ರೊಟ್ಟಿ ಕೊಡಂದ್ರ ವಿಚಾರ ಮಾಡ್ರಿ
1: ನೋಡಿ ಇಷ್ಟೇ ಸರಳವಾಗಿದ್ರು ಅಂತ.
13: ಅದಕ್ಕೆ ಮರ್ಯಾದೆ ಮೇಡಮ್ ಉಳಿದಿ, ಅದಕ್ಕೂ ಮರ್ಯಾದೆ ರೊಕ್ಕ ರೂಪಾಯಿ ನನಗೆ ಏನು ಬೇಡ ಇವಾಗ. ಅದು ಮರ್ಯಾದೆ ಬದುಕಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾನು ಹೆಮ್ಮೆಯಿಂದ ಹೋಗುತ್ತೀನಿ ಮೇಡಮ್. ಅವರು
1: ಶಾಸ್ತ್ರಿಗಳು ಹಾಗೆ ಬದುಕಿದ್ರು ಅವ್ರು. ಹೌದು
13: ಹಾಗೆ ಬದುಕ್ಬೇಕು ಮೇಡಮ್.
1: ಹೌದು
13: ಇವತ್ತು ಇವ್ರು ಏನೋ ರೆಕಾರ್ಡ್ ಮಾಡಿದ್ರು, ಇವ್ರು ಯಾರಿಗೆ ನಾನು ಅರ್ಗಿ ತಿನ್ನಬೇಕು ಮೇಡಮ್.
1: ಸರ್ ಇವತ್ತು ಶಾಸ್ತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದಂತ ದಿನನ ಹೌದಂತೆ ಸರ್.
13: ಹೌದೌದ್ರಿ ಮೇಡಮ್, ಅದಕ್ಕೆ ಇವತ್ತು ಆ ಟ್ರಾಫಿಕ್ ಅದಕ್ಕೆ ನೆನಪಾದ್ರೆ ಮೇಡಮ್ ನನಗೆ. ಅದು ಅವ್ರು 18 ತಿಂಗಳು ಮಾಡಿದ್ರು ಮೇಡಮ್, ಮಾಡೋದು ಮತ್ತೆ ಹೆಚ್ಚಿಗೆ ಮಾಡ್ಲಿಲ್ಲ. ಇಡೀ ವಿಶ್ವವನ್ನು ಬೆರಗಾಗುವಂತ ಪ್ರಧಾನಿ ಆಗಿ ಹೋದ್ರು ಮೇಡಮ್ ಅವರು.
1: ಹೌದು
13: ಅಂತ ಪ್ರಧಾನಿ ಅವ್ರಿಗೆ ಮರ್ಯಾದಿಸ್ತಾರೆ ಅಂತ ಕರಿತೀನಿ ನೋಡ್ರಿ ಮೇಡಮ್ ನಾನು.
1: ಹಾಗಾಗಿ ವ್ಯಕ್ತಿ ಹೇಗ್ ಬದುಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
13: ಡಿಪೆಂಡ್ ಆಗುತ್ತೆ ಮೇಡಮ್, ದುಡ್ಡು ಇರ್ತಾರೆ ಏನ್ ಮಾಡುದು ಮೇಡಮ್, ಯಾರಿಗೆ ಏನು ನೀವು ಸಹಾಯ ಮಾಡ್ಲಿಕ್ಕೆ ದುಡ್ಡು ಏನ್ ಮಾಡ.
1: ನಮ್ಮ ಹತ್ರ ಎಷ್ಟು ತುಂಬಾ ದುಡ್ಡು ಇದೆ, ಯಾರಿಗೂ 1 ರೂಪಾಯಿ ಸಹಾಯ ಮಾಡಿಲ್ಲ,
13: ಸಹಾಯ ಮಾಡಂಗಿಲ್ಲ, ಭಿಕ್ಷೆ ಬರ್ದಂಗ್ರೆ ಭಿಕ್ಷೆ ನೀಡಂಗಿಲ್ಲ, ನೀ ಎಂತ ಮರ್ಯಾದೆ ನಿಮಗೆ,
1: ಅದೆಲ್ಲ ವೇಸ್ಟ್ ಅಂತ ಹೇಳಿ.
13: ಅದೆಲ್ಲ ವೇಸ್ಟ್ ಮೇಡಮ್, ಹಣ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ದಾನ ಧರ್ಮ ಮಾಡಬೇಕು, ಅವಾಗ ಹಣ ಇರ್ಲಿ ಒಪ್ಪಿನ ನಾನು, ಹಣ ಬೇಡ ಅಂತ ನಾನು ಹೇಳ್ತಾನೆ ಇಲ್ಲ ಮೇಡಮ್. ಇನ್ನಾದ್ರೂ
1: ಬೇಕು
13: ಹಣ ಅವಶ್ಯಕತೆ ಮೇಡಮ್, ಹಣ ಇರ್ಲಿಕ್ಕೆ ಏನೇ ನಡಿ ನಡೆಯ ಜೀವನ ನಡೆಯಂಗಿಲ್ಲ, ಇವಾಗ
1: ನಡೆಯಂಗಿಲ್ಲ,
13: ಹಣ ಬೇಕು. ಆದ್ರೆ ಮರ್ಯಾದೆ ನಿಮ್ಗೆ ಹೆಂಗ್ ಬದುಕತೆ ಅನ್ನೋದನ್ನು ತೋರಿಸಿ ಕೊಡ್ತಕ್ಕಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳ್ತೀನಿ ಮೇಡಮ್.
1: ಓಕೆ ಸರ್,
13: ಧನ್ಯವಾದ ಮೇಡಮ್.
1: ಧನ್ಯವಾದ ಸರ್. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಶಾಸ್ತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರಳತೆ ಇರ್ಬೋದು, ಅವ್ರು ಬದುಕಿದಂತಹ ರೀತಿ ಇರ್ಬೋದು, ಅವರಿಗೆ ಜನ ಗೌರವ ಕೊಡ್ತಿದ್ದಂತಹ ರೀತಿನ ನೆನಪು ಮಾಡಿಕೊಂಡ್ರು. ಹಾಗೆ ಇವತ್ತು ಶಾಸ್ತ್ರಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ದಿನ ಕೂಡ ಇವತ್ತು ಅಂತಲೇ ಹೇಳ್ಬೋದು. ಅಂಥ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ನೆನಪು ಮಾಡಿಕೊಟ್ರು. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ನಮ್ಮ ಹತ್ರ ತುಂಬ ಹಣ ಇದೆ ಅಥವಾ ಶ್ರೀಮಂತಿಕೆ ಇದೆ, ಅದರಿಂದ ನಾವು ಗೌರವ ಪಡಿತೀವಿ ಅಂತ ಹೇಳಿದ್ರೆ ಅದು ಶಾಶ್ವತವಾಗಿ ಉಳಿಯಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಥೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಇವತ್ತಿನ ಲೈವ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಾತಾಡಿದ್ರು. ಅದರಲ್ಲಿ ಹಾಸನದಿಂದ ಸಂಕಪ್ಪ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಅತ್ತಿಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಶಿವಮೊಗ್ಗದಿಂದ ಕಟ್ಟದಿಂದ ಮುರಳೀಧರ್ ಅವರು ಕರೆ ಮಾಡಿದ್ರು, ಹಾಗೆ ಶಂಕರಘಟ್ಟದಿಂದ ರಾಜು ಶೆಟ್ಟಿ ಅವರು ಕರೆ ಮಾಡಿದ್ರು, ಆಲೂರಿನಿಂದ ಪ್ರೇಮ್ ಅವರು ಕರೆ ಮಾಡಿದ್ರು, ಹಾಗೆ ಹಾಸನದಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿದ್ರು.

0: ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ಶಿವಮೊಗ್ಗದಿಂದ ಪರಶುರಾಮ್ ಅವರು, ಶಂಭುಲಿಂಗ್ ಅವರು ಕರೆ ಮಾಡಿದ್ರು, ಬಿಜಾಪುರದಿಂದ ಶಿವಶರಣರು ಎಲ್ಲರೂ ಕರೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಆಗಲೇ ಇವತ್ತಿನ ಕೊನೆಯ ಕಾಲರು ರೆಡಿ ಇದ್ದಾರೆ ನೋಡೋಣ. ಹಲೋ,
1: ನಮಸ್ತೆ ಪವಿತ್ರ ಮೇಡಮ್.
0: ನಮಸ್ತೆ ಕೃಷ್ಣಪ್ಪ ಸರ್, ಇವತ್ತಿನ ಕೊನೆಯ ಕಾಲರ್ ನೀವೇ.
1: ಟ್ರೈ ಮಾಡದೆ ಸಿಕ್ಕಿರ್ಲಿಲ್ಲ. ಒಳ್ಳೆ ವಿಚಾರ ತಂದಿರೋ, ನಮ್ಗೆ ಖುಷಿ ಆಯ್ತು ಮೇಡಮ್ ವಿಚಾರ. ಮೇಡಮ್ ಇವತ್ತು ಹಣ ದುಡ್ಡು ಇರುತ್ತೆ ಮೇಡಮ್, ಪ್ರತಿಯೊಬ್ಬರತ್ರ ಇರುತ್ತೆ. ಹಣ ಎಷ್ಟಿದ್ರು ಕೂಡ ಮನುಷ್ಯನ ಬೆಲೆ ಗೌರವ ಕೊಡಕ್ ಆಗಲ್ಲ ಮೇಡಮ್. ಯಾಕಂದ್ ಮೇಡಮ್ ಇವತ್ತು ನಮ್ಮ ಹತ್ರ ಶ್ರೀಮಂತ ಆಗಿದ್ರು, ಇನ್ನೊಬ್ರಿಗೆ ಯಾರಿಗೋ 100 ರೂಪಾಯಿ ಕೊಡ್ತೀವಿ, 200 ರೂಪಾಯಿ ಕೊಡ್ತೀವಿ, ಆದ್ರೆ ತೃಪ್ತಿ ಆಗಲ್ಲ. ಯಾವನ 100 ರೂಪಾಯಿ ಕೊಟ್ಟ, ಯಾರೋ 10 ರೂಪಾಯಿ ಕೊಟ್ಟ ಅಂತ ಎಷ್ಟು ಕೊಟ್ಟರು ತೃಪ್ತಿ ಆಗಲ್ಲ ಮೇಡಮ್. ಅದನ್ನ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡು, ನಮ್ಮ ಒಳ್ಳೆ ವಿದ್ಯೆ ಗಳಿಸಿ, ಒಳ್ಳೆ ಜ್ಞಾನ ಗಳಿಸಿ, ಅವ್ರ ಒಳ್ಳೆ ವ್ಯಕ್ತಿತ್ವದಿಂದ ಅವರು ಇದು ವಿದ್ಯೆ ಕೊಡೋದ್ರ ಮುಖಾಂತರ ಅವ್ರ ಒಂದು ಬೆಲೆ ಗೌರವ ತಗೊಂಡ್ರೆ ಅದು ಶಾಶ್ವತ ಉಳಿಯುತ್ತೆ ಮೇಡಮ್. ಹಣ ಕೊಟ್ಟರು, ಹಣ ಕೊಟ್ಟು ಪ್ರೆಂಡ್ ಮಾಡ್ಕೊಂಡ್ರೆ, ಹಣ ಕೊಟ್ಟು ಗೌರವ ಪಡಿಸ್ಕೊಂಡ್ರೆ ಅದು ಶಾಶ್ವತವಾಗಿ ಇರಲ್ಲ ಮೇಡಮ್. ಇವತ್ತು ಹಣ ಕೊಟ್ಟು ಇವತ್ತು ತಗೊಳ್ತಾರೆ ನಮ್ನೆ, ಇವತ್ತು ಕೊಟ್ಟ ಅಂತ ಇವತ್ತು ತಗೊಳ್ತಾರೆ, ನಾಳೆ ಮತ್ತೆ ಹಣ ಕೊಡೋದಕ್ಕೆ ತಗೊಳ್ತಾರೆ ನಮ್ಮನ್ನ.
0: ಗೌರವ ಶಾಶ್ವತವಾಗಿ ಇರಲ್ಲ ಅಂತ ನೀವು ಹೇಳೋದು?
1: ಯಾವ್ದು ಶಾಶ್ವತವಾಗಿ ಇರಲ್ಲ ಮೇಡಮ್. ಅದನ್ನ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡು, ಒಳ್ಳೆ ಮರ್ಯಾದಿಂದ, ಗೌರವದಿಂದ ಬದುಕಿದಾಗ ಗೌರವ ಶಾಶ್ವತ ಉಳಿಯುತ್ತೆ ಮೇಡಮ್.
0: ವ್ಯಕ್ತಿ ಇಲ್ಲಾಂದ್ರೂ ಕೂಡ ಇಂತ ಒಳ್ಳೆ ವ್ಯಕ್ತಿ ಇದ್ದ
1: ಅಂತ ಹೇಳಿ ನೆನಸ್ತಾರೆ ಮೇಡಮ್. ನಾವ್ ಮೇಡಮ್ ಒಬ್ರಿಗೊಂದ್ ತೂಟ ಹಾಕಿದ್ರು ನೆನಸ್ತಾರೆ, ಹಣ ಕೊಟ್ಟರೆ ಯಾರು ನನ್ಸಲ್ಲ ಮೇಡಮ್. ಹಣಕ್ಕಿಂತ ಸಂಪತ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್.
0: ಓಕೆ ಸರ್, ಚೆನ್ನಾಗಿ ಮಾತಾಡಿದ್ರಿ ಕೃಷ್ಣಪ್ಪ ಸರ್.
1: ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಚಾರ ತಿಂದಿರಲ್ಲ, ಖುಷಿ ಆಯ್ತು ಮೇಡಮ್ ನನಗೆ.
0: ಓಕೆ ಸರ್, ನೀವು ಕೂಡ ಕರೆ ಮಾಡಿದ ಖುಷಿ ಆಯ್ತು, ಧನ್ಯವಾದ.
1: ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದ್ದೆ ಮೇಡಮ್, ವಚನ
0: ಕೇಳ್ತಿದ್ದೀರಾ?
1: ಹೇಳ್ತಿದ್ದೀನಿ, ಚೆನ್ನಾಗಿದೆ.
0: ಆಯ್ತು ಸರ್, ಎಲ್ಲ ಕಾರ್ಯಕ್ರಮವನ್ನು ಹೀಗೆ ಕೇಳಿ ಸರ್.
1: ಓಕೆ ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಕೃಷ್ಣಪ್ಪ ಸರ್ ಅವರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ನಾವು ವಿದ್ಯೆಯಿಂದ ಗಳಿಸಿದಂತಹ ಒಂದು ಗೌರವ, ಹಾಗೆ ನಾವು ಬೇರೆಯವರಿಗೆ ಮಾಡಿದಂತಹ ಸಹಾಯ ಇರ್ಬೋದು, ಇವೆಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಆದ್ರೆ ಹಣ, ನಾವು ಇವತ್ತು ಹಣ ಕೊಟ್ಟಾಗ ನಮ್ಗೆ ಗೌರವದಿಂದ ನಮಸ್ಕಾರ ಮಾಡ್ತಾರೆ ಅಥವಾ ಗೌರವದಿಂದ ಕಾಣ್ತಾರೆ, ಮರುದಿನ ನಾವು ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಹಿಂದೆ ಇಂದ ಮಾತಾಡ್ಕೊಳ್ತಾರೆ ಅಂತ ತಿಳಿಸಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಕ್ತಿಗೆ ಗೌರವ ಹಣ ಮತ್ತು ಸಂಪತ್ತಿನಿಂದ ಬರುತ್ತೋ ಅಥವಾ ಅವ್ರು ಗಳಿಸಿದಂತಹ ವ್ಯಕ್ತಿತ್ವದಿಂದ ಬರುತ್ತೋ ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಕರೆ ಮಾಡಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
0: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
5: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
3: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ,
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
7: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
8: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
9: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
10: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಬೆಳ್ಳಂಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಮಕ್ಕಳ ಆಸಕ್ತಿಗನುಗುಣವಾಗಿ ಅವರ ಕಲಿಕೆಯನ್ನು ಉತ್ತಮ ರೀತಿಯಲ್ಲಿ ಎಲ್ಲರೂ ಪ್ರೋತ್ಸಾಹಿಸಬೇಕು. ಉತ್ತಮ ಕಲಿಕೆಯಿಂದ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ಮುಖ್ಯ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಶಿವಮೊಗ್ಗದ ವತಿಯಿಂದ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚತುರ್ಥ ಚರಣ ಶಿಬಿರದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು, ಮಕ್ಕಳ ಭವಿಷ್ಯದ ಕುರಿತು ಈಗಿನಿಂದಲೇ ನಿಮ್ಮ ಗುರಿ ಕಡೆ ಗಮನಹರಿಸಿ. ಸ್ಕೌಟ್ಸ್ ಮತ್ತು ಗೈಡ್ಸ್ ಒಂದು ಉತ್ತಮ ವೇದಿಕೆಯಾಗಿದೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂತೆ ಪರೀಕ್ಷಾರ್ಥಿಗಳನ್ನು ಕುರಿತು ವಿವರಿಸಿದರು. ರಾಜೇಶ್ ಅವಲಕ್ಕಿರವರು ಮಾತನಾಡಿ, ಮಕ್ಕಳು ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಪಾಲ್ಗೊಳ್ಳುವುದರಿಂದ ಅವರ ಆಲೋಚನೆಯ ಕ್ರಮಗಳು ಉನ್ನತ ಮಟ್ಟದಲ್ಲಿರುತ್ತವೆ. ಇದು ಪ್ರಕೃತಿಯ ಮಡಿಲಲ್ಲಿ ಕಲಿಯುವ, ಕಷ್ಟಗಳನ್ನು ಎದುರಿಸುವ ಧೈರ್ಯವನ್ನು ತುಂಬುವ ಮತ್ತು ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನು ಕಲಿಸುವ ಒಂದು ಶಿಸ್ತಿನ ಶಿಕ್ಷಣವಾಗಿದೆ. ಎಲ್ಲರೂ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಳ್ಳಬೇಕು ಎಂದ ಅವರು, ಪರೀಕ್ಷೆ ಎದುರಿಸುವ ಕುರಿತು ಉಪಯುಕ್ತ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿ ಹೇಳಿದರು. ಶಿಬಿರದ ನಾಯಕಿಯಾದ ಮೀನಾಕ್ಷಮ್ಮ ಎಲ್ಟಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣ ಮಾಡಿದರು. ಪರೀಕ್ಷಾ ಶಿಬಿರದಲ್ಲಿ ಭಾಗವಹಿಸಿದ್ದ 22 ಕಬ್ಸ್ ಮತ್ತು 30 ಬುಲ್ಬುಲ್ಸ್, ಹೀಗೆ ಒಟ್ಟು 52 ಜಿಲ್ಲಾ ಪರೀಕ್ಷಾ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು. ವೇದಿಕೆಯಲ್ಲಿ ರಾಜೇಶ್ ಅವಲಕ್ಕಿ, ಗೈಡ್ ಆಯುಕ್ತರಾದ ಲಕ್ಷ್ಮಿ, KR ರವಿ, ಪದಾಧಿಕಾರಿಗಳು, ಪರೀಕ್ಷಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ದಳನಾಯಕಿಯರಾದ ಈಸೂರಿನ ಶಾರದಮ್ಮ, ಜ್ಞಾನದೀಪ ಶಾಲೆಯ ಶಿಕ್ಷಕಿಯರಾದ ವಿದ್ಯಾ, ಶೀಲಾ ಮತ್ತು ದಳನಾಯಕರಾದ ಅಶೋಕ್ ಕುಮಾರ್ ಸಿಎನ್, ಸೇತುರಾಮ್, ಮಂಜುನಾಥ್, ದಿನೇಶ್ ಸಿಂಗ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಬ್ಸ್ ಆ್ಯಂಡ್ ಬುಲ್ಬುಲ್ಸ್ ಪ್ರಾರ್ಥನೆ ಮಾಡಿದರು. ಜಿಲ್ಲಾ ತರಬೇತಿ ಆಯುಕ್ತರಾದ ಶಿವಶಂಕರಪ್ಪ ಅವರು ಶಿಬಿರದಲ್ಲಿ ಭಾಗವಹಿಸಿದ್ದ ಎಲ್ಲರನ್ನು ಸ್ವಾಗತಿಸಿದರು. ಜಿಲ್ಲಾ ಆಯುಕ್ತರಾದ ಎಸ್ ಕಲಾರ್ ಅವರು ನಿರೂಪಣೆ ಮಾಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಸೂರು ಶಾರದಮ್ಮ ವಂದನಾರ್ಪಣೆ ಮಾಡಿದರು. ಮುಂದಿನ ವಿವರ. ದಾಖಲೆ ಪ್ರಮಾಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ ಸರ್ಕಾರದ ಬೊಕ್ಕಸಕ್ಕೆ ಸಂಗ್ರಹವಾಗುತ್ತಿದ್ದು ತೆರಿಗೆ ಸಲಹೆಗಾರರ ಪಾತ್ರ ಮಹತ್ತರವಾಗಿದೆ ಎಂದು ಶಿವಮೊಗ್ಗದ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತ ವಿ ಕುಮಾರ್ ಹೇಳಿದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಶಾಂತಲಾ ಸ್ಪೆರೋಕಾಸ್ಟ್ ಸಭಾಂಗಣದಲ್ಲಿ ಜಿಲ್ಲಾ ಟ್ಯಾಕ್ಸ್ ಪರ್ ಅಸೋಸಿಯೇಷನ್ ಸಂಘದ ವತಿಯಿಂದ ಏರ್ಪಡಿಸಿದ್ದ ನೂತನ ಆದಾಯ ತೆರಿಗೆ ಕಾಯ್ದೆ 2025 ಕುರಿತು ವಿಚಾರ ವಿಮರ್ಶೆ ಕಾರ್ಯಾಗಾರದಲ್ಲಿ ಮಾತನಾಡಿದರು. ತೆರಿಗೆ ಸಲಹೆಗಾರರು, ತೆರಿಗೆ ಪಾವತಿದಾರರು ಮತ್ತು ಇಲಾಖೆ ಮಧ್ಯೆ ಪ್ರಮುಖ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ನೂತನ ಆದಾಯ ತೆರಿಗೆ ಕಾಯ್ದೆ ಬಗ್ಗೆ ಕಾರ್ಯಾಗಾರ ಏರ್ಪಡಿಸಿರುವುದು ತುಂಬಾ ಪ್ರಯೋಜನವಾಗಲಿದೆ. ಇದರಿಂದ ಕಾನೂನಿನ ಅರಿವು ಹೆಚ್ಚಾಗಿ ತೆರಿಗೆ ವ್ಯಾಪ್ತಿ ಮತ್ತು ತೆರಿಗೆ ಸಂಗ್ರಹವೂ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು. ಆದಾಯ ತೆರಿಗೆ ಅಧಿಕಾರಿ ಕೆ ಶ್ರೀನಿವಾಸ ರಾವ್ ಮಾತನಾಡಿ, ಆದಾಯ ತೆರಿಗೆ ಕಾಯ್ದೆಗಳು ಅನೇಕ ಬದಲಾವಣೆ ಆಗಿದ್ದು ಹೊಸ ಕಾಯ್ದೆಗಳು ತುಂಬಾ ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ಇದೆ ಎಂದು ಹೇಳಿದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಮಾತನಾಡಿ, 1 April ಹೊಸ ಆದಾಯ ತೆರಿಗೆ ಕಾಯ್ದೆ 2025 ದೇಶದಲ್ಲಿ ಜಾರಿಗೆ ಬಂದಿದ್ದು ಕರ್ನಾಟಕ ಆದಾಯ ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಪ್ರಾಮಾಣಿಕ ತೆರಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಕಾರಣ ಎಂದು ತಿಳಿಸಿದರು. ತೆರಿಗೆ ಸಂಗ್ರಹಣೆಯಲ್ಲಿ ದಾಖಲೆಯಾಗಲು ತೆರಿಗೆ ಸಲಹೆಗಾರರು ಹಾಗೂ ಸನ್ನದ್ಧ ಲೆಕ್ಕ ಪರಿಶೋಧಕರ ಸಹಕಾರ ಮತ್ತು ಶ್ರಮ ಅಪಾರ. ಕಾರ್ಪೊರೇಟ್ ಟ್ಯಾಕ್ಸ್ 11 ಲಕ್ಷ ಕೋಟಿ ರು, ವೈಯಕ್ತಿಕ ಆದಾಯ ತೆರಿಗೆ 14 ಲಕ್ಷ ಕೋಟಿ ರುಗೆ ಏರಿಕೆಯಾಗಿದೆ. ಇಂತಹ ಸೆಮಿನಾರ್ ಕಾರ್ಯಕ್ರಮಗಳಿಗೆ ಮುಂದೆಯೂ ಸಹ ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಜೊತೆಗೆ ಸಂಘವು ಕೈಜೋಡಿಸುತ್ತದೆ ಎಂದರು. ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಮಂಜುನಾಥ್ ಮಾತನಾಡಿ, ಆದಾಯ ತೆರಿಗೆ 2025 ಆದ ತಿದ್ದುಪಡಿಗಳ ಬಗ್ಗೆ ಸೆಮಿನಾರ್ ಏರ್ಪಡಿಸಿರುವುದು ಸೂಕ್ತವಾಗಿದೆ. ಸರಕು ಮತ್ತು ಸೇವೆ ತೆರಿಗೆ ಕಾಯ್ದೆ ಬಗ್ಗೆ ಇದ್ದಂತಹ ಗೊಂದಲ, ಅಸ್ಪಷ್ಟತೆ ನಿವಾರಣೆ ಬಗ್ಗೆ ಸಂಘವು ಅನೇಕ ಸೆಮಿನಾರ್ ಏರ್ಪಡಿಸಿದೆ ಎಂದು ತಿಳಿಸಿದರು. ಸನ್ನದ್ಧ ಲೆಕ್ಕ ಪರಿಶೋಧಕ ಸಿ ಎ ತರುಣ್ ಕೊಟಾರಿರವರು ಹೊಸ ಆದಾಯ ತೆರಿಗೆ 2025 ಬಗ್ಗೆ

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲಾ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 4 ವಿಶೇಷ ಶಾಲೆಗಳು ಹಾಗೂ ಶಿಶು ಕೇಂದ್ರೀಕೃತ ಯೋಜನೆಯಡಿ 3 ವಿಶೇಷ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನ ಪ್ರವೇಶಾತಿ ಜೂನ್ 1 ಆರಂಭಿಸಲಾಗಿದ್ದು ಅರ್ಹರಿಂದ ಅರ್ಜಿ ಆಹ್ವಾನಿಸಿದೆ. ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶಿವಮೊಗ್ಗ ಬಸವೇಶ್ವರ ನಗರ ಮತ್ತು ನ್ಯೂಟೌನ್ ಭದ್ರಾವತಿ ಶಿವಭದ್ರ ಟ್ರಸ್ಟ್ ಕಿವುಡು ಮಕ್ಕಳ ಹಿರಿಯ ಪ್ರಾಥಮಿಕ ವಸತಿ ಶಾಲೆ ಮೊಬೈಲ್ ಸಂಖ್ಯೆ 9745888367 ಮತ್ತು 9972058025 ಹಾಗೂ ಭದ್ರಾವತಿ ತಾಲೂಕು ಕವಲಗುಂದಿ ಅಂಚೆ ಡೈರಿ ಸರ್ಕಲ್ ಹತ್ತಿರ ಶಾಂತಿನಿಕೇತನ ಚಾರಿಟಬಲ್ ಸೊಸೈಟಿ ಮದರ್ ತೆರೆಸಾ ಕಿವುಡು ಮತ್ತು ಮೂಗ ಮಕ್ಕಳ ವಸತಿಯುತ ಶಾಲೆ ಮೊಬೈಲ್ ಸಂಖ್ಯೆ 8971604493. ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಶಿವಮೊಗ್ಗದ ಗೋಪಾಳ ಅನುಪಿನಕಟ್ಟೆ ಶ್ರೀ ಶಾರದಾ ದೇವಿ ಅಂಧರ ವಸತಿ ಶಾಲೆ ಮೊಬೈಲ್ ಸಂಖ್ಯೆ 9972719596. ಬೌದ್ಧಿಕ ವಿಕಲತೆಯುಳ್ಳ ಮಕ್ಕಳಿಗೆ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ರೋಟರಿ 75 ವಾರ್ಷಿಕ ದತ್ತನಿಧಿ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮೊಬೈಲ್ ಸಂಖ್ಯೆ 9945797120. ಸೊರಬ ತಾಲೂಕು ಕಾನಕೇರಿ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆ ಮೊಬೈಲ್ ಸಂಖ್ಯೆ 9840466447 ಹಾಗೂ ಸಾಗರ ತಾಲೂಕು ಮುಂಗರವಳ್ಳಿ ಚೈತನ್ಯ ಬುದ್ಧಿಮಾಂದ್ಯ ಮಕ್ಕಳ ವಸತಿರಹಿತ ವಿಶೇಷ ಶಾಲೆ ಮೊಬೈಲ್ ಸಂಖ್ಯೆ 9840504987. ಈ ಶಾಲೆಗಳಲ್ಲಿ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು ಊಟ ವಸತಿ ಸಮವಸ್ತ್ರ ಹಾಗೂ ಪುಸ್ತಕಗಳು ಸೇರಿ ಇತರೆ ಮೂಲ ಸೌಲಭ್ಯಗಳು ಸಂಪೂರ್ಣ ಉಚಿತವಾಗಿದ್ದು ವಿಶೇಷ ಶಿಕ್ಷಣದಲ್ಲಿ ತರಬೇತಿ ಪಡೆದ ನುರಿತ ಅನುಭವಿ ಶಿಕ್ಷಕರಿಂದ ಮಕ್ಕಳಿಗೆ ವಿಶೇಷ ಶಿಕ್ಷಣ ಮತ್ತು ತರಬೇತಿ ನೀಡಲಾಗುವುದು. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತೊಬ್ಬರಿಗೆ ಹೊರೆಯಾಗದಂತೆ ಸ್ವಾವಲಂಬಿ ಬದುಕನ್ನು ನಡೆಸಲು ವಿಶೇಷ ಶಿಕ್ಷಣ ಪಡೆಯುವವರೊಂದಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಮರ್ಥರಾಗುವಂತೆ ತರಬೇತಿ ನೀಡಲಾಗುವುದು. ಆಸಕ್ತರು ಆಯಾ ವಿಶೇಷ ಶಾಲೆಯ ಮುಖ್ಯಸ್ಥರುಗಳ ಮೊಬೈಲ್ ಸಂಖ್ಯೆಗಳನ್ನು ಅಥವಾ ಖುದ್ದಾಗಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಸುವರ್ಣ ವಿ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಾಸಕ ಡಾಕ್ಟರ್ ಧನಂಜಯ ಸರ್ಜೆ ಅವರು 2000 ಹೆಚ್ಚು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಸೇತುವೆಯಾಗಿದ್ದಾರೆ. 7 ಹಿಂದಷ್ಟೇ ಕಾಯಕ ಸೇತು ಆರಂಭವಾಗಿತ್ತು. ಅದರ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಶಿವಮೊಗ್ಗ ನಗರದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜೆ ಅವರ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಾನವ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಶಿವಮೊಗ್ಗದಲ್ಲಿ ಮೊಬೈಲ್ ಕಂಪನಿ ಸಹಯೋಗದಲ್ಲಿ ಬೃಹತ್ ಸಂದರ್ಶನ ಆಯೋಜಿಸಲಾಗಿದೆ. ಶಿವಮೊಗ್ಗದ ಯುವತಿಯರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಸಹ ಇದೇ ಆಗಿದ್ದು, ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗುತ್ತಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ, ಈಗ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಸುಮಾರು $2.21 million ವೆಚ್ಚದಲ್ಲಿ ಮೊಬೈಲ್ ಕಂಪನಿ ಆರಂಭವಾಗುತ್ತಿದೆ. 2000 ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ. ಭಾರತ ಈಗ ಮೊಬೈಲ್ ಅನ್ನು ರಫ್ತು ಮಾಡುವ ಸ್ಥಿತಿಯಲ್ಲಿದ್ದು ಕರ್ನಾಟಕದ ಪ್ರತಿಭೆಗಳಿಗೆ ಉದ್ಯೋಗ ಸಿಗಲಿದೆ. ಕಂಪನಿಯಲ್ಲಿ ಪುರುಷರಿಗೂ ಉದ್ಯೋಗ ಸಿಗಲಿದೆ ಎಂದು ಆಶಿಸಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜೆ ಮಾತನಾಡಿ, ನಮ್ಮ ಕಚೇರಿಯಲ್ಲಿ ಕೇವಲ 7 ಹಿಂದೆ ಕಾಯಕ ಸೇತು ಜಾಬ್ ಪೋರ್ಟಲ್ ಅನ್ನು ಲೋಕಾರ್ಪಣೆಗೊಳಿಸಲಾಗಿತ್ತು. ಈ ಅಲ್ಪಾವಧಿಯಲ್ಲೇ ಪೋರ್ಟಲ್ ಮೂಲಕ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶದ 100 ಯುವ ಪ್ರತಿಭೆಗಳು ಉದ್ಯೋಗ ಪಡೆದುಕೊಳ್ಳಲು ಸ್ವಾವಲಂಬಿಯಾಗಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಯುವತಿಯರಿಗೆ ಸುರಕ್ಷಿತ ಹಾಗೂ ಭವ್ಯ ಭವಿಷ್ಯ ರೂಪಿಸಲು ಈ ಮೇಳವನ್ನು ಆಯೋಜಿಸಲಾಗಿದೆ. ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿ ನೇಮಕಾತಿ ಪತ್ರ ನೀಡಲಾಗುವುದು ಎಂದರು. ಸೂಡಾ ಮಾಜಿ ಅಧ್ಯಕ್ಷ ನಾಗರಾಜ್, ಜ್ಞಾನೇಶ್ವರ್, ಇನ್ನೋವಾ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ದಯಾನಂದ್, ಪ್ರಮುಖರಾದ ತಮ್ಮಡಿಹಳ್ಳಿ ನಾಗರಾಜ್, ಚಂದ್ರಶೇಖರ್, ಬಾಳೆಕಾಯಿ ಮೋಹನ್, ರಾಜು, ಹರ್ಷ ಸರ್ಜಿ, ಈಶ್ವರ ಸರ್ಜಿ ಇತರರಿದ್ದರು. ಮುಂದಿನ ವಿವರ. ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾನಿಗೆ ನ್ಯಾಯಯುತ ಪರಿಹಾರ, ವೈಜ್ಞಾನಿಕ ಎಂಎಸ್ಪಿ ಜಾರಿ, ಎಸ್ಕಾಂಗಳ ಖಾಸಗೀಕರಣ ಕೈಬಿಡಬೇಕೆಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಹೊಳೆಹೊನ್ನೂರು ಹೋಬಳಿ ವ್ಯಾಪ್ತಿಯ 35 ಹಳ್ಳಿಗಳಲ್ಲಿ April 26 ಸಂಭವಿಸಿದ ಭೀಕರ ಪ್ರಕೃತಿ ವಿಕೋಪದಲ್ಲಿ 11 ಅಧಿಕ ಅಡಕೆ ಮರಗಳು ಮುರಿದು 800 ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. 100 ರು ನಷ್ಟ ಸಂಭವಿಸಿದೆ. ರೈತರಿಗೆ ಎನ್ಡಿಆರ್ಎಫ್ನ ಬಿಡುಗಾಸಿನ ಪರಿಹಾರ ಬಿಡುಗಡೆ ಮಾಡದೆ ನ್ಯಾಯಯುತ ಪರಿಹಾರ ಒದಗಿಸಬೇಕು.
ರೈತರ ಬೆಳೆಗಳಿಗೆ ಸರ್ಕಾರ ವೈಜ್ಞಾನಿಕ ಬೆಲೆ ನೀಡದೆ ಎಂಎಸ್ಪಿಯನ್ನು ಕಾನೂನುಬದ್ಧಗೊಳಿಸದ ಕಾರಣದಿಂದಾಗಿ ಬೆಳೆಗೆ ಸೂಕ್ತ ಧಾರಣೆ ಸಿಗದೆ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಹೀಗಾಗಿ ಎಂಎಸ್ಪಿಯನ್ನು ಕಾನೂನುಬದ್ಧಗೊಳಿಸಬೇಕು ಎಂದು ಆಗ್ರಹಿಸಿದರು. ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿದೆ. ಎಸ್ಕಾಂಗಳನ್ನು ಖಾಸಗಿಯವರಿಗೆ ವಹಿಸುವುದನ್ನು ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ವಿದ್ಯುತ್ ಉತ್ಪಾದನೆ, ಸರಬರಾಜು ಮತ್ತು ನಿರ್ವಹಣೆ ಸರ್ಕಾರದ ಅಧೀನದಲ್ಲೇ ಮುಂದುವರಿಯಬೇಕು. ಕೃಷಿ, ನೀರಾವರಿ, ಪಂಪ್ಸೆಟ್ಗಳಿಗೆ ಮೀಟರ್ ಹಾಕಿ ಶುಲ್ಕ ವಸೂಲಿ ಮಾಡುವ ಬದಲು ಸರ್ಕಾರ ವೆಚ್ಚ ಭರಿಸಬೇಕು ಎಂದು ಆಗ್ರಹಿಸಿದರು. ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟವನ್ನು ತಡೆಗಟ್ಟಬೇಕು. ಫ್ರೂಟ್ ಐಡಿ ಇಲ್ಲದ ಅನಧಿಕೃತ ಮತ್ತು ಬಗರ್ ಹುಕುಂ ಸಾಗುವಳಿದಾರರಿಗೆ ರಸಗೊಬ್ಬರ ಪೂರೈಕೆ ಮಾಡಬೇಕು. ಕಳಪೆ ಬಿತ್ತನೆ ಬೀಜ ಪೂರೈಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಂತಹ ಮಾರಾಟಗಾರರ ಪರವಾನಿಗೆಯನ್ನು ರದ್ದುಗೊಳಿಸಬೇಕೆಂದು ರೈತರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಮಂಡಳಿ ಸದಸ್ಯ ಕೆಟಿ ಗಂಗಾಧರ್, ಶಿವಮೊಗ್ಗ ಜಿಲ್ಲಾ ಗೌರವಾಧ್ಯಕ್ಷ ಈರಣ್ಣ ಪ್ಯಾಟಿ, ಕಾರ್ಯಾಧ್ಯಕ್ಷ ಯಶವಂತರಾವ್ ಘೋರ್ಪಡೆ, ಕೆಎಸ್ ಪುಟ್ಟಪ್ಪ, ಪುಟ್ಟನಗೌಡ, ಗಿರೀಶ್ ಮಾಳೇನಹಳ್ಳಿ, ಹಿರಣಯ್ಯ, ವೀರೇಶ್, ಎಚ್ಎಸ್ ಮಂಜುನಾಥೇಶ್ವರ, ಜಗದೀಶ್ ನಾಯ್ಕ್ ಮತ್ತಿತರರು ಭಾಗವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೈಋತ್ಯ ಮಾನ್ಸೂನ್ ಮಳೆ ಮಾರುತಗಳ ರಾಜ್ಯವನ್ನು ಪ್ರವೇಶ ಮಾಡಿದ ಬೆನ್ನಿಗೆ ಭಾರತೀಯ ಹವಾಮಾನ ಇಲಾಖೆಯು ಕರಾವಳಿ ಮತ್ತು ಮಲೆನಾಡಿನಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದು, ಜಿಲ್ಲಾಡಳಿತವು ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಿದೆ. ಹವಾಮಾನ ಇಲಾಖೆಯ ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಪ್ರಕೃತಿ ವಿಕೋಪವನ್ನೆದುರಿಸಲು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸನ್ನದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಮನವಿ ಮಾಡಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ತುರ್ತು ಸಂದರ್ಭದಲ್ಲಿ ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು. ಅಧಿಕಾರಿ ಮತ್ತು ಸಿಬ್ಬಂದಿ ರಜೆ ಮೇಲೆ ತೆರಳದೆ ತಮ್ಮ ಕಾರ್ಯಕ್ಷೇತ್ರದಲ್ಲಿರಬೇಕು ಎಂದು ಅವರು ಸೂಚಿಸಿದರು. ತುರ್ತು ಸಂದರ್ಭದಲ್ಲಿ ಪ್ರಾಣ ಮತ್ತು ಆಸ್ತಿಪಾಸ್ತಿ ರಕ್ಷಣೆಗೆ ಅಗತ್ಯವಿರುವ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದರ ಜೊತೆಗೆ ಟಾರ್ಚ್ಗಳು, ಬ್ಯಾಟರಿಗಳು, ಮೊಬೈಲ್, ಪವರ್ ಬ್ಯಾಂಕ್ಗಳು ಮತ್ತು ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ತುರ್ತು ಬಳಕೆಗೆ ಅಗತ್ಯವಿರುವ ಕುಡಿಯುವ ನೀರು, ಒಣ ಆಹಾರ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತು ವೈದ್ಯಕೀಯ ಚೀಟಿಗಳನ್ನು ಜೊತೆಯಲ್ಲಿಟ್ಟುಕೊಳ್ಳುವಂತೆ ಅವರು ಸಲಹೆ ನೀಡಿದರು. ಮುಂದಿನ ವಿವರ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಮದ ವಸತಿ ಶಾಖೆ ಹಕ್ಕಿಪಿಕ್ಕಿ ಕ್ಯಾಂಪ್, ಸದಾಶಿವಪುರ ಶಿವಮೊಗ್ಗ ತಾಲೂಕು ಹಾಗೂ ಹಿರೇಮನೆ ಸಾಗರ ತಾಲೂಕು ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿನ ಗೌರವಧನ ಆಧಾರದ ಮೇಲೆ ಒಂದು ವರ್ಷದ ಅವಧಿಗೆ ಖಾಲಿ ಇರುವ 8 ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಹಿಂದಿ, ಸಮಾಜ ವಿಜ್ಞಾನ ಹಾಗೂ ದೈಹಿಕ ಶಿಕ್ಷಣ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಪಿಯುಸಿ, ಡಿಎಡ್ ಮತ್ತು ಟಿಇಟಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಎ, ಬಿಎಸ್ಸಿ, ಬಿಎಡ್ ಹಾಗೂ ಟಿಇಟಿ ವಿದ್ಯಾರ್ಹತೆ ಕಡ್ಡಾಯವಾಗಿದೆ. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೂಕ್ತ ದಾಖಲೆಗಳೊಂದಿಗೆ ಜೂನ್ 10 ಒಳಗಾಗಿ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818220002 ಅಥವಾ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಅಂದರೆ ಪಿಯುಸಿ, ಐಟಿಐ, ಡಿಪ್ಲೊಮೊ ಹಾಗೂ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಜೂನ್ 30 ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ 0818220202006 ಅಥವಾ ಶಿವಮೊಗ್ಗ ವಿಸ್ತರಣಾಧಿಕಾರಿ 9731971311 ಅಥವಾ ಶಿವಮೊಗ್ಗ ಜಿಲ್ಲಾ ಮಾಹಿತಿ ಕೇಂದ್ರ 7676888888 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಕೊಮ್ಮನಾಳು ಗ್ರಾಮದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು, ಅತಿಥಿಗಳು ಪಾಲ್ಗೊಂಡಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸಂಜೆ ಟೈಮ್ನಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನ್ ಗೊತ್ತಾ, ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ? ಹಾಗಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವ ಮತ್ತು ಧೂಮಪಾನ ಮಾಡುವ ಬಗ್ಗೆ ಇರುವ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾನೂನು ಚೌಕಟ್ಟು ಮತ್ತು ದಂಡ. ಅಂದ್ರೆ ನಮ್ಮ ಭಾರತದಲ್ಲಿ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು ಜಾರಿಯಲ್ಲಿದೆ. ಇದರ ಒಂದು ಅಡಿಯಲ್ಲಿ ಸ್ಥಳೀಯ ಉಪವಿಧಿಗಳು, ಅಂದ್ರೆ ಪ್ರತಿಯೊಂದು ಮಹಾನಗರ ಪಾಲಿಕೆ ಅಥವಾ ನಗರಸಭೆಗಳು ತನ್ನದೇ ಆದ ದಂಡದ ಪ್ರಮಾಣವನ್ನ ನಿಗದಿಪಡಿಸಿರುತ್ತೆ. ಸ್ನೇಹಿತರೆ, ಉದಾಹರಣೆಗೆ ರಸ್ತೆಯಲ್ಲಿ ಕಸ ಎಸೆದ್ರೆ ಅಥವಾ ಉಗುಳಿದರೆ ಸ್ಥಳದಲ್ಲೇ ದಂಡ ಹಾಕುವ ಅಧಿಕಾರ ಆರೋಗ್ಯ ನಿರೀಕ್ಷಕರಿಗೆ ಇರುತ್ತೆ. ಹಾಗೆ ಬೃಹತ್ ತ್ಯಾಜ್ಯ ಉತ್ಪಾದಕರು, ಕಲ್ಯಾಣ ಮಂಟಪಗಳು, ಹೋಟೆಲ್ಗಳು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಕಸವನ್ನ ಸರಿಯಾಗಿ ವಿಂಗಡಿಸದಿದ್ದರೆ ಸಾವಿರಾರು ರೂಪಾಯಿ ದಂಡ ಮತ್ತು ಪರವಾನಗಿ ರದ್ದತಿಯಂತಹ ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆ ಪ್ರಮುಖ ಉದಾಹರಣೆಗಳು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ಕಸದ ಸಮಸ್ಯೆಯನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಉದಾಹರಣೆಗೆ ಪ್ರವಾಸಿ ತಾಣಗಳಲ್ಲಿ ನಾವು ಯಾವುದೋ ಸುಂದರವಾದ ಗಿರಿಧಾಮನೋ ಅಥವಾ ನದಿಯ ದಡಕ್ಕೆ ಹೋಗ್ತೀವಿ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸೆದು ಬರ್ತಾ ಇರ್ತಾರೆ. ಇದರಿಂದ ಅಲ್ಲಿನ ಮಣ್ಣಿನ ಫಲವತ್ತತೆ ಕೆಡುವುದಲ್ಲದೆ ವನ್ಯಜೀವಿಗಳು ಅದನ್ನು ಆಹಾರ ಅಂತ ಹೇಳಿ ಸೇವಿಸಿ ಸಾವನ್ನಪ್ತವೆ. ಇನ್ನ ವೆಹಿಕಲ್ ಡ್ರೈವ್ ಮಾಡುವಾಗ, ಬಸ್ ಅಥವಾ ಕಾರ್ನಲ್ಲಿ ಹೋಗುವಾಗ ಕಿಟಕಿಯಿಂದ ಕಸದ ಕವರ್ಗಳನ್ನ ಎಸೆಯೋದು ಸಾಮಾನ್ಯವಾಗಿದೆ. ಇದು ರಸ್ತೆಯ ಚರಂಡಿಗಳನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಹಬ್ಬ ಅಥವಾ ಸಮಾರಂಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಸಾರ್ವಜನಿಕರು ಗಣೇಶೋತ್ಸವ ಅಥವಾ ಜಾತ್ರೆಗಳ ನಂತರ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತು ಪೇಪರ್ ಕಪ್ಗಳನ್ನ ಯೂಸ್ ಮಾಡಿ ಅಲ್ಲೇ ಹಾಕಿರ್ತಾರೆ, ರಾಶಿ ರಾಶಿ ಬಿದ್ದಿರುತ್ತೆ. ಇವುಗಳನ್ನ ಸರಿಯಾಗಿ ವಿಲೇವಾರಿ ಮಾಡದಿದ್ರೆ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ಕಸ ಹಾಕೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆನೂ ಕೂಡ ಹೇಳ್ತೀನಿ ಕೇಳಿ. ಕಸ ಕೊಳೆತಾಗ ಮೀಥೇನ್ ಅನಿಲ ಬಿಡುಗಡೆಯಾಗಿ ವಾಯುಮಾಲಿನ್ಯ ಆಗುತ್ತೆ. ಕಸದ ರಾಶಿಯಿಂದ ವಿಷಕಾರಿ ದ್ರವ ಭೂಮಿಯೊಳಗೆ ಇಳಿದು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತೆ. ಇನ್ನ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಅಂತೀರಾ? ರಸ್ತೆ ಬದಿ ಕಸ ಹಾಕೋದ್ರಿಂದ ಈ ನೊಣಗಳು, ಸೊಳ್ಳೆಗಳು ಮತ್ತು ಇಲಿಗಳು ಸಂತಾನೋತ್ಪತ್ತಿ ಕೇಂದ್ರವಾಗ್ಬಿಡುತ್ತೆ. ಇದ್ರಿಂದ ಪ್ಲೇಗ್ ಅಂತೆ, ಡೆಂಗ್ಯೂ ಅಂತೆ, ಮಲೇರಿಯಾ ಅಂತೆ ಇಂತಹ ರೋಗಗಳು ಹರಡ್ತಾ ಹೋಗುತ್ತೆ. ಇನ್ನ ನಗರದ ಸೌಂದರ್ಯ, ಪ್ರವಾಸಿಗರನ್ನು ಆಕರ್ಷಿಸುವ ನಗರಗಳ ಸೌಂದರ್ಯವೂ ಕೂಡ ಕಸದಿಂದಾಗಿ ಹಾಳಾಗ್ತಾ ಇದೆ. ಇದು ಆರ್ಥಿಕವಾಗಿಯೂ ನಷ್ಟ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬಹುದು. ಸೊ ಹಾಗಿದ್ರೆ ನಾವೇನ್ ಮಾಡಬಹುದು ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಎಸ್, ಮೊದಲನೇದಾಗಿ ಮೂಲದಲ್ಲೇ ವಿಂಗಡಣೆ ಆಗ್ಬೇಕು. ಮನೆಯಲ್ಲೇ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಪಾಲಿಕೆಯ ಕಸದ ಗಾಡಿಗೆ ನೀಡಬೇಕಾಗತ್ತೆ ಸ್ನೇಹಿತರೆ. ನಂತರ ಹೊರಗಡೆ ಹೋದಾಗ ಸಣ್ಣ ಕಸ ಹಾಕೋದಕ್ಕೆ ನಿಮ್ ಹತ್ರ ಒಂದು ಸಣ್ಣ ಕವರ್, ಅದು ಯಾವ ಕವರ್ ಅಂದ್ರೆ ಈಕೋ ಫ್ರೆಂಡ್ಲಿ ಕವರ್ ಅನ್ನ ಯೂಸ್ ಮಾಡಿ. ಕಸದ ಬುಟ್ಟಿ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ ಅಂತಾನೆ ಹೇಳ್ಬೋದು. ಹಾಗೆ ಕಸ ಮುಕ್ತ ವಲಯ, ಜೀರೋ ವೇಸ್ಟ್ ಝೋನ್ ಅಂತ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಜನರು ಕಸ ಹಾಕುವ ಜಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಅಥವಾ ರಂಗೋಲಿ ಹಾಕುವ ಮೂಲಕ ಆ ಜಾಗವನ್ನ ಸುಂದರಗೊಳಿಸಿ, ಜನರು ಕಸ ಹಾಕದಂತೆ ಪ್ರೇರೇಪಿಸಬಹುದು ಸ್ನೇಹಿತರೆ. ಸೊ ನೆನ್ಪಿಡಿ, ಸ್ವಚ್ಛತೆ ಅನ್ನೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಂಸ್ಕಾರ. ನಮ್ಮ ಊರು ಕಸ ಮುಕ್ತವಾದರೆ ಮಾತ್ರ ನಾವು ರೋಗ ಮುಕ್ತರಾಗಲು ಸಾಧ್ಯ. ಏನ್ ಹೇಳ್ತೀರಾ? ಸರಿ ತಾನೆ. ಹಾಗಿದ್ಮೇಲೆ ಇನ್ನ ಮುಂದಿನ ಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕಸದ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ಮತ್ತೊಂದು ಕಟು ಸತ್ಯದ ಬಗ್ಗೆ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಅದೇ ಪಬ್ಲಿಕ್ ಸ್ಮೋಕಿಂಗ್. ಸ್ನೇಹಿತರೆ, ಸಿಗರೆಟ್ ಸೇದೋರು ಅನ್ಕೊಳ್ತಾ ಇರ್ತಾರೆ ಇದು ನನ್ನ ಹಣ, ನನ್ನ ಇಷ್ಟ, ನನ್ನ ಲಂಗ್ಸು ಅಂತ. ಆದ್ರೆ ಬಾಸ್, ಕೇಳಿರಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಸೇದೋ ಸಿಗರೇಟಿನ ಹೊಗೆ ಕೇವಲ ನಿಮ್ಮ ಶ್ವಾಸಕೋಶಕ್ಕೆ ಮಾತ್ರವಲ್ಲ, ನಿಮ್ಮ ಪಕ್ಕದಲ್ಲಿ ನಿಂತಿರೋ ಮುಗ್ಧ ಜೀವಿಗಳಿಗೂ ಅಪಾಯಕಾರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೀನಿ, ಕೇಳಿ. ಮೊದಲನೇದಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತಾರೆ, ಇದು ಅತಿ ದೊಡ್ಡ ಅಪಾಯ ಅಂತಾನೆ ಹೇಳ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಧೂಮಪಾನ ಮಾಡಿದಾಗ ಆ ಹೊಗೆಯನ್ನು ನಿಮ್ಮ ಸುತ್ತಮುತ್ತಲಿರುವವರು ಅನಿವಾರ್ಯವಾಗಿ ಅವರು ಕೂಡ ಸೇವಿಸಬೇಕಾಗುತ್ತೆ. ಇದನ್ನೇ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಸಿಗರೇಟ್ ಸೇದ್ತಾ ನಿಂತ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಪಕ್ಕದಲ್ಲೇ ಒಬ್ಬ ಗರ್ಭಿಣಿ ಮಹಿಳೆ ಅಥವಾ ಚಿಕ್ಕ ಮಗು ಇರಬಹುದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಬಿಡುವ ಹೊಗೆ ಅವರ ಶ್ವಾಸಕೋಶಕ್ಕೆ ಸೇರಿ ಆ ಮಗುವಿಗೆ ಅಸ್ತಮನೋ ಅಥವಾ ನ್ಯುಮೋನಿಯಾದಂತಹ ಕಾಯಿಲೆ ಬರೋದಕ್ಕೆ ಕಾರಣವಾಗಬಹುದು. ಅಂದ್ರೆ ತಪ್ಪು ಮಾಡದವರಿಗೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಸಿಗರೇಟ್ ಸೇರೋದ್ರಿಂದ ಪರಿಸರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಂದ್ರೆ ಸಿಗರೇಟ್ ಹೊಗೆಯಷ್ಟೇ ಅಲ್ಲ, ಅದರ ತುಂಡುಗಳು ಕೂಡ ದೊಡ್ಡ ಶತ್ರುಗಳು ಅಂತಾನೆ ಹೇಳಬಹುದು. ಫಾರ್ ಎಕ್ಸಾಂಪಲ್, ರಸ್ತೆ ಪಕ್ಕದಲ್ಲಿ ಸಿಗರೇಟ್ ಸೇದಿ ಆ ತುಂಡನ್ನ ಅಲ್ಲೇ ಎಸೆದು ಹೋಗ್ತಾರೆ. ಈ ತುಂಡುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುತ್ತೆ. ಇವು ಮಣ್ಣಿನಲ್ಲಿ ಕರಗೋದಕ್ಕೆ 10-12 ವರ್ಷ ಬೇಕಾಗುತ್ತೆ. ಇವು ಚರಂಡಿಗಳಲ್ಲಿ ಸಿಕ್ಕಾಕೊಂಡಾಗ ನೀರು ನಿಲ್ಲುವಂತೆ ಮಾಡುತ್ತೆ ಮತ್ತು ಪ್ರಾಣಿ ಪಕ್ಷಿಗಳು ಇವುಗಳನ್ನ ತಿಂದು ಸಾಯುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತೇನೆ. ನಂತರ ಬೆಂಕಿ ಅವಘಡಗಳ ಭೀತಿ. ಅರ್ಧ ಉರಿತಾ ಇರೋ ಸಿಗರೇಟ್ ತುಂಡುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇರ್ತಾರೆ. ಸೊ ಅಂತವರಿಗೆ ಈ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಣಗಿದ ಹುಲ್ಲು ಇರುವ ಪಾರ್ಕ್ ಅಥವಾ ಕಸದ ರಾಶಿ ಮೇಲೆ ಉರಿಯುವ ಸಿಗರೇಟ್ ಅನ್ನ ಎಸೆದ್ರೆ ಅದು ಕ್ಷಣಾರ್ಧದಲ್ಲಿ ದೊಡ್ಡ ಬೆಂಕಿಯಾಗಿ ಹರಡಬಹುದು. ಎಷ್ಟೋ ಬಾರಿ ಪೆಟ್ರೋಲ್ ಬಂಕ್ ಹತ್ರ ಅಥವಾ ಜನನಿ ಬಿಡ ಪ್ರದೇಶಗಳಲ್ಲಿ ಇಂತಹ ಸಣ್ಣ ನಿರ್ಲಕ್ಷ್ಯದಿಂದ ದೊಡ್ಡ ಆಸ್ತಿ ಪಾಸ್ತಿ ಹಾನಿಗೆ ಕಾರಣವಾಗಿರುವುದನ್ನ ನೀವು ನೋಡೇ ಇರ್ತೀರಾ. ಹಾಗಾಗಿ ದಯವಿಟ್ಟು ನೀವು ಸಿಗರೇಟ್ ಸೇರುವ ಜಾಗ ಎಂತಹದ್ದು ಅಂತ ನೋಡಿ ಆಮೇಲೆ ಸಿಗರೇಟ್ ಅನ್ನ ಸೇರೋದು ಬಿಡೋದು ನಿಮ್ಮಿಷ್ಟ ಅಂತಾನೆ ಹೇಳಬಹುದು. ಇನ್ನ ನಾಲ್ಕನೇದಾಗಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪ್ರಭಾವ ಅಂತೂ ಆಗ್ತಾ ಇದೆ. ಒಂದು ಪಾರ್ಕ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ದೊಡ್ಡವರು ಸ್ಟೈಲಿಶ್ ಆಗಿ ಧೂಮಪಾನ ಮಾಡೋದನ್ನ ಮಕ್ಕಳು ನೋಡಿದಾಗ ಅದೊಂದು ಕೂಲ್ ಆಗಿರುವ ಕೆಲಸ ಅಂತ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಅವರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಇನ್ನ ಕಾನೂನು ಮತ್ತು ಜಬರ್ದಸ್ತ್ ದಂಡ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕೋಪ್ಟಾ ಅಂದ್ರೆ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಕಾಯ್ದೆಯು ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತಾನೆ ಹೇಳಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ರೆ 200 ರೂಪಾಯಿವರೆಗೆ ಸ್ಥಳದಲ್ಲೇ ದಂಡ ವಿಧಿಸಲಾಗುತ್ತೆ. ಹೋಟೆಲ್ ಅಥವಾ ಕಚೇರಿಗಳಲ್ಲಿ ಧೂಮಪಾನ ನಿಷೇಧಿತ ಪ್ರದೇಶದ ಬೋರ್ಡ್ ಹಾಕದಿದ್ದರೆ ಆ ಮಾಲೀಕರಿಗೂ ಕೂಡ ದಂಡ ಬೀಳುತ್ತೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಸಿಗರೇಟ್ ಪ್ಯಾಕೆಟ್ ಮೇಲೆ ಧೂಮಪಾನ ಮಾರಕ ಅಂತ ಬರೆದಿರ್ತಾರೆ, ಆದ್ರೂ ಜನರು ಸೇತಾ ಇರ್ತಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ ಇರಬಹುದು. ಆದ್ರೆ ಸ್ನೇಹಿತರೆ, ಸಾರ್ವಜನಿಕವಾಗಿ ಸೇದಿದಾಗ ಅದು 100+ ಜನರ ಆರೋಗ್ಯದ ಪ್ರಶ್ನೆಯಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಂದು ಸಣ್ಣ ಸುಖಕ್ಕಾಗಿ ಇನ್ನೊಬ್ಬರ ಉಸಿರನ್ನ ನಾವು ಕಸಿದುಕೊಳ್ಬಾರ್ದು ಅಲ್ವಾ. ನಿಮ್ಮ ಸುತ್ತಮುತ್ತ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ ಪ್ರೀತಿಯಿಂದ ಅವರಿಗೆ ತಿಳಿಸಿ ಹೇಳಿ ಅಥವಾ ಕಾನೂನಿನ ನೆರವು ಪಡೆಯಿರಿ ಅಂತ ಹೇಳ್ತಾ, ನಮ್ಮ ಊರು ನಮ್ಮ ಗಾಳಿ, ಇದು ಶುದ್ಧವಾಗಿರ್ಲಿ, ಸದ್ಯಕ್ಕೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇಲ್ಲಿವರೆಗೂ ಕಸ ಹಾಕೋದು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಕೇಳಿದ್ರಿ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ. ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಾ, ಅಥವಾ ಕಂಪ್ಲೇಂಟ್ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದಿಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ಸೊ ಇವತ್ತು ಈ ಗೊಂದಲಗಳನ್ನ ಕ್ಲಿಯರ್ ಮಾಡೋಣ. ಹಾಗಾದ್ರೆ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವರ ಮೇಲೆ ಅಥವಾ ಧೂಮಪಾನ ಮಾಡುವರ ಮೇಲೆ ಹೇಗೆ ದೂರು ನೀಡೋದು ಅಂತ ಹೇಳೋದಾದ್ರೆ, ಎಸ್ ನೋಡಿ ಸ್ನೇಹಿತರೆ, ದೂರು ನೀಡೋದಕ್ಕೆ ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು ಅಂತ ಇಲ್ಲ. ನಿಮ್ಮ ಕೈಯಲ್ಲಿರೋ ಫೋನ್ನಲ್ಲೇ ಕೆಲಸ ಮುಗಿಸ್ಬೋದು. ಹೇಗೆ ಶ್ವೇತಾ ಅಂತ ಹೇಳ್ತೀರಾ? ಎಸ್, ನಗರ ಪಾಲಿಕೆ ಆಪ್ಗಳು ಅಂದ್ರೆ ಸಿವಿಕ್ ಆಪ್ಸ್ ಅಂತ ಇರುತ್ತೆ ಈಗಿನ ಬಹುತೇಕ ನಗರಗಳಲ್ಲಿ. ಉದಾಹರಣೆಗೆ ಬೆಂಗಳೂರಿನಲ್ಲೇ ತಗೊಳ್ಳಿ, ಸಹಾಯ ಆಪ್ ಅಂತ ಇದೆ. ಕಸ ವಿಲೇವಾರಿ ಬಗ್ಗೆ ದೂರು ನೀಡೋದಕ್ಕೆ ಆಪ್ಗಳಿರುತ್ತೆ. ಕಸ ಬಿದ್ದಿರೋ ಜಾಗದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು. ಹಾಗೇನೆ ಸಾರ್ವಜನಿಕವಾಗಿ ಧೂಮಪಾನ ಮಾಡ್ತಾ ಇದ್ರೆ ಅಥವಾ ಕಿರುಕುಳ ನೀಡ್ತಾ ಇದ್ರೆ ನೀವು ನೋಡ್ತಾ ಸುಮ್ನಿರ್ಬೇಕಾಗಿಲ್ಲ ಸ್ನೇಹಿತರೆ. ತಕ್ಷಣ ತುರ್ತು ಸಹಾಯವಾಣಿ 112 ಈ ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಬಹುದು. ನಂತರ ಈಗಿನ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ನೀವು ಫೋಟೋ ಅಥವಾ ವಿಡಿಯೋ ಸಮೇತ ಸಂಬಂಧಪಟ್ಟ ಇಲಾಖೆಯನ್ನ ಟ್ಯಾಗ್ ಮಾಡಿ ದೂರನ್ನ ನೀಡಬಹುದು. ನಂತರ ನಿಮ್ಮ ಏರಿಯಾದ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ವಾರ್ಡ್ ಆಫೀಸರ್ ಅವರಿಗೆ ನೇರವಾಗಿ ಮಾಹಿತಿ ನೀಡಬಹುದು. ಸೊ ಹಾಗೆ ಎರಡನೇದಾಗಿ, ದೂರು ನೀಡೋದ್ರಿಂದ ನಮಗೇನಾದ್ರೂ ಅಪಾಯವಿದೆಯಾ ಅಂದ್ರೆ ಸೇಫ್ಟಿ ಮತ್ತೆ ಪ್ರೈವಸಿ ಬಗ್ಗೆ ನಿಮ್ಮ ಪ್ರಶ್ನೆ ಆಗಿದ್ದಲ್ಲಿ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳಿ. ಎಸ್, ನೀವು ದೂರು ನೀಡಿದಾಗ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತೆ. ದೂರುದಾರರು ಯಾರು ಅಂತ ಮಾಹಿತಿ ಆರೋಪಿಗೆ ತಿಳಿಸೋದಿಲ್ಲ. ಹಾಗೆ ಇನ್ನ ಕಾನೂನಿನ ರಕ್ಷಣೆ ಹೇಗಿರುತ್ತೆ ಅಂತಂದ್ರೆ, ನೀವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನ ಕೊಟ್ಟಿರ್ತೀರಿ. ಆದ್ದರಿಂದ ಕಾನೂನು ನಿಮ್ಮ ಪರವಾಗಿ ಇರುತ್ತೆ. ಹಾಗೆ ಇನ್ನ ಅನಾಮಧೇಯ ದೂರು, ಸುಮಾರು ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರನ್ನು ಬಹಿರಂಗ ಪಡಿಸದನೆಯೇ ದೂರು ನೀಡುವ ಅವಕಾಶ ಇರುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಅಂದ್ಕೊಳ್ಳಿ, ನಿಮ್ಮ ಮನೆ ಪಕ್ಕದ ಪಾರ್ಕ್ನಲ್ಲಿ ಪ್ರತಿದಿನ ಕೆಲವರು ಗುಂಪು ಸೇರಿ ಧೂಮಪಾನ ಮಾಡ್ತಾರೆ ಅಥವಾ ಅಲ್ಲೇ ಪ್ಲಾಸ್ಟಿಕ್ ಎಸೆದು ಹೋಗ್ತಾರೆ ಅಂತ. ಸೊ ನೀವು ಅವರಿಗೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ಗಲಾಟೆ ಆಗಬಹುದು. ಆಗ ನೀವೇನ್ ಮಾಡ್ಬೇಕು ಅಂತ ನಾನೀಗ ಹೇಳ್ತೀನಿ. ಸುಮ್ನೆ ಒಂದು ಫೋಟೋ ತೆಗೆದು ಪಾಲಿಕೆಯ ಆಪ್ ಅಥವಾ ಪೊಲೀಸರ ಟ್ವಿಟರ್ ಹ್ಯಾಂಡಲ್ಗೆ ಟ್ಯಾಗ್ ಮಾಡಿ. ಸೊ ಆಗ ಅಧಿಕಾರಿಗಳು ಬಂದು ಅವರಿಗೆ ದಂಡ ವಿಧಿಸ್ತಾರೆ. ಅಲ್ಲಿ ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಆದರೆ ಪಾರ್ಕ್ ಮಾತ್ರ ಕ್ಲೀನ್ ಆಗಿರುತ್ತೆ. ಅದೇ ಅಲ್ವಾ ನಮ್ಗೆ ಬೇಕಾಗಿರೋದು? ಸೊ ಸ್ನೇಹಿತರೆ, ನಮ್ಗ್ಯಾಕ್ ಬೇಕು ಈ ಉಸಾಬಾರಿ ಅಂತ ನಾವು ಸುಮ್ನಿದ್ರೆ ಈ ಪರಿಸರ ಇನ್ನಷ್ಟು ಹಾಳಾಗಬಹುದು. ದೂರು ನೀಡೋದು ಅಂತಂದ್ರೆ ಜಗಳ ಮಾಡೋದು ಅಂತ ಅರ್ಥ ಅಲ್ಲ, ಅದು ನಮ್ಮ ಹಕ್ಕನ್ನ ಚಲಾಯಿಸೋದು. ನಿಮ್ಮ ಒಂದು ಸಣ್ಣ ದೂರು ಇಡೀ ಊರನ್ನ ಬದಲಾಯಿಸಬಹುದು. ಸೊ ನಿಮ್ಮ ಧ್ವನಿ ಶಕ್ತಿಯುತವಾಗಿರಲಿ, ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಂಡ ಕಟ್ಟಬೇಕು ಅನ್ನೋ ಭಯಕ್ಕಿಂತ ನನ್ನ ಪರಿಸರ ಸ್ವಚ್ಛವಾಗಿರಲಿ ಅನ್ನೋ ಪ್ರೀತಿ ನಮ್ಮಲ್ಲಿರಲಿ ಸ್ನೇಹಿತರೆ. ನಾವು ಬದಲಾದರೆ ನಮ್ಮ ಊರು ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಹಾಗೇ ತುಂಬಾ ಅಚ್ಚರಿಯನ್ನು ಹೊಂದಿರುವಂಥದ್ದು. ಸೊ ನಮಗೆಲ್ಲರಿಗೂ ಕೂಡ ನೀಲಿ ಬಣ್ಣವನ್ನು ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ, ಮತ್ತು ಅದೊಂದು ರೀತಿಯ ಅಟ್ರಾಕ್ಟಿವ್ ಆಗಿರುವಂತಹ ಕಲರ್ ಆಗಿದೆ. ಜೊತೆಗೆ ಆ ನೀಲಿ ಕಲರ್ನ ನಾವು ನೋಡಿದಾಗ, ಇನ್ ಕೇಸ್ ನೀವೇನಾದ್ರೂ ಬಟ್ಟೆಗಳಲ್ಲಿ ಆ ರೀತಿಯ ಕಲರ್ಗಳನ್ನ ನೋಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀಲಿ ಬಣ್ಣದ ಆ ಬಟ್ಟೆಗಳನ್ನ ಖರೀದಿ ಮಾಡಬೇಕು ಅಂತ ಅನ್ಸನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಒಂದು ರೀತಿಯ ಪಾಸಿಟಿವಿಟಿ ಇದೆ, ಜೊತೆಗೆ ಆ ನೀಲಿ ಬಣ್ಣ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಅದೇ ತರನೇ ಜೀವಿಗಳಲ್ಲೂ ಕೂಡ ನೀಲಿ ಬಣ್ಣದ ಜೀವಿಗಳಿದ್ದಾವೆ. ಸೊ ಇದನ್ನ ಬ್ಲೂ ಏಂಜಲ್ ಅಂತಾನೆ ಕರೀತಾರೆ. ಈ ಜೀವಿ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದೆ ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಮೆಸೇಜ್ ಮಾಡಿ ಅಥವಾ ವಾಯ್ಸ್ ನೋಟ್ ಮಾಡಿ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686-96-96 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಬ್ಲೂ ಏಂಜಲ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಬ್ಲೂ ಏಂಜಲ್ ಯಾವುದು, ಹೇಗಿರುತ್ತೆ, ಮತ್ತೆ ಇದರ ಕೆಲಸ ಏನು, ಇವೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತೀನಿ. ಅಲ್ಲಿವರೆಗೆ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶೋ ಮುಗ್ಗರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜಶ್ರೂಧರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ನಿಮಗೆ ಬ್ಲೂ ಏಂಜಲ್ನ ಬಗ್ಗೆ. ಸೊ ಏಂಜಲ್ ಅಂತ ಅಂದ ತಕ್ಷಣ ನಮಗೆ ಸುಮಾರು ವಿಚಾರಗಳು ತಲೆಯಲ್ಲಿ ಬಂದಿರುತ್ತೆ, ಏಂಜಲ್ ಹೇಗಿರ್ಬೋದಪ್ಪ ಅಂತ. ಆದರೆ ಈ ಒಂದು ಬ್ಲೂ ಏಂಜಲ್ ಏನಿದೆ, ಇದಕ್ಕೆ ಸುಮಾರು ಹೆಸರುಗಳಿದೆ. ಸೀಸ್ವ್ಯಾಲೋ, ಬ್ಲೂ ಏಂಜಲ್, ಬ್ಲೂ ಗ್ಲಾಕಸ್, ಬ್ಲೂ ಡ್ರ್ಯಾಗನ್, ಬ್ಲೂ ಸೀ ಸ್ಲಗ್, ಬ್ಲೂ ಓಷನ್ ಸ್ಲಗ್ ಅನ್ನುವಂತಹ ಬೇರೆ ಬೇರೆ ಹೆಸರುಗಳನ್ನು ಈ ಒಂದು ಜೀವಿ ಹೊಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸಮುದ್ರ ಜೀವಿ ಆಗಿರೋದ್ರಿಂದ ತೇಲು ಜೀವಿಗಳ ಒಂದು ಹೆಸರನ್ನು ಹೇಳೋದಾದರೆ ಗ್ಲಾಕಸ್ ಅಟ್ಲಾಂಟಿಕಸ್ ಅಂತ ಹೇಳಿ ಇದರ ಒಂದು ಸೈಂಟಿಫಿಕ್ ನೇಮ್ ಇದೆ. ಇದೊಂದು ಮೃದ್ವಂಗಿ ಆಗಿರುತ್ತೆ, ಅಂದರೆ ಮೊಲಾಸ್ಕ್ ಆಗಿರುತ್ತೆ. ಪೂರ್ಣ ಬೆಳೆದ ನಂತರ ಬ್ಲೂ ಏಂಜಲ್ ಏನಿದೆ ಸುಮಾರು 3 ಸೆಂಟಿಮೀಟರ್ ಉದ್ದವಿರುತ್ತೆ. ಇದು ತಲೆ ಕೆಳಗಾಗಿ ನೀರಿನ ಮೇಲ್ಮೈ ಮೇಲೆ ತೇಲ್ತಾ ಇರುತ್ತೆ. ಅಂದರೆ ಇದರ ಹೊಟ್ಟೆಯ ಭಾಗ ಆಕಾಶದ ಕಡೆಗಿದ್ದು ಬೆನ್ನು ಸಮುದ್ರದ ತಳದ ಕಡೆಗೆ ಇರುತ್ತೆ. ಹೀಗೆ ತಲೆ ಕೆಳಗಾಗಿ ತೇಲೋದಕ್ಕೆ ಕಾರಣ ಇದರ ಹೊಟ್ಟೆಯಲ್ಲಿರುವಂತಹ ಅನಿಲ ಭರಿತ ತೇಲು ಚೀಲ. ಹಾಗಾಗಿ ಆಕಾಶದ ಕಡೆಗೆ ಇರುವಂತಹ ಇದರ ಹೊಟ್ಟೆಯ ಭಾಗ ನೀಲಿಯಾಗಿರುತ್ತೆ, ಸಮುದ್ರದ ಬಣ್ಣದ ಜೊತೆಗೆ ಬೆರೆತು ಹೋಗುತ್ತೆ. ಇದು ಆತ್ಮರಕ್ಷಣೆಯ ಒಂದು ವಿಧಾನ ಆಗಿರುತ್ತೆ. ಕೆಳಭಾಗ ಬೆಳ್ಳಿಯ ಬಣ್ಣಕ್ಕಿರುವಂತಹ ಕಾರಣ ನೀರಿನಲ್ಲಿರುವಂತಹ ಶತ್ರುಗಳಿಗೆ ಕಾಣೋದಿಲ್ಲ. ಉಷ್ಣವಲಯ ಸಮುದ್ರಗಳಲ್ಲಿ ವಾಸಿಸುವಂತಹ ಈ ಜೀವಿ ಆಂಧ್ರಪ್ರದೇಶ ಹಾಗೆ ತಮಿಳುನಾಡಿನ ಕರಾವಳಿ ತೀರಗಳಲ್ಲಿ ವಾಸ ಮಾಡುತ್ತೆ. ಈ ಒಂದು

ಬ್ಲೂ ಏಂಜಲ್ ಎನ್ನುವಂತಹ ಹೆಸರು, ಹಾಗೆ ಇದರ ನೀಲವಾದಂತಹ ರೂಪ, ಈ ಬ್ಲೂ ಏಂಜಲ್ನ ಹೆಸರು ಮತ್ತೆ ಇದರ ನೀಲಿಯಾಗಿ ಕಾಣುವಂತಹ ರೂಪ ಆಕರ್ಷಕವಾಗಿದೆ ಅಂತ ಹೇಳಿ ನಾವೇನಾದರೂ ಅದರ ತಂಟಿಗೆ ಹೋದ್ವಿ ಅಂತ ಅಂದರೆ ಅಪಾಯ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದರ ಒಡಲಿನಲ್ಲಿ ನೆಮಾಟೋಸಿಸ್ಟ್ ಗುಂಡುಗಳಿರ್ತವೆ, ಅಂದರೆ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ದಂಶ ಕೋಶಿಕೆ ಅಂಥೇಳಿ ಕರೀತಾರೆ. ಇದು ತನಗೆ ಅಪಾಯ ಬರುತ್ತೆ ಅಂತ ಗೊತ್ತಾದರೆ ಸಾಕು, ವಿಶೇಷವಾಗಿ ಈ ವಿಷ ಗುಂಡುಗಳನ್ನು ಹಾರಿಸುತ್ತೆ. ಈ ಗುಂಡುಗಳು ನಮಗೆ ತಾಗದು ಅಂತಂದರೆ ವಿಪರೀತ ಉರಿಯುತ್ತೆ, ತೀವ್ರ ಸ್ವರೂಪದ ಅಲರ್ಜಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಈ ಬ್ಲೂ ಏಂಜಲ್ ತನ್ನ ವಿಷ ಗುಂಡುಗಳ ನೆರವಿನಿಂದ ಅಂಬಲಿ ಮೀನನ್ನು ಕೂಡ ಕೊಲ್ಲೋದುಂಟು. ಅಂದರೆ ಪೋರ್ಚುಗೀಸ್ ಮ್ಯಾನ್ ವಾರ್ ಅಂತೇನು ಹೇಳ್ತೀವಿ ಮೀನು, ಸೊ ಅದನ್ನು ಕೊಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ವಿಷದ ಗುಂಡುಗಳನ್ನ ಇಟ್ಕೊಂಡಿರುವಂತಹ ಈ ಜೀವಿ ನೋಡೋದಕ್ಕೆ ಅಷ್ಟು ಸುಂದರವಾಗಿರುತ್ತೆ, ಮತ್ತು ಅದರ ಜೊತೆಗೆ ಅದರ ಆಕಾರ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಕಾಣುವಂಥದ್ದು. ಸೊ ನೀವು ಈ ಬ್ಲೂ ಏಂಜಲ್ನ ಏನಾದ್ರು ನೋಡಬೇಕು ಅಂತ ಅಂದ್ಕೊಂಡ್ರೆ ಸೊ ಹೋಗಬೇಕಾಗಿರೋದು ತಮಿಳುನಾಡಿನ ಭಾಗದಲ್ಲಿ ಅಥವಾ ಆಂಧ್ರ ಪ್ರದೇಶದ ಕರಾವಳಿಗಳಲ್ಲಿ ಇದು ನಿಮಗೆ ಕಾಣಸಿಗುತ್ತೆ. ನೀವೇ ಯಾವತ್ತಾದರೂ ಈ ಕಡೆಗೆ ಹೋಗಿದ್ದೀರಾ ಅಂತಂದರೆ ಈ ಒಂದು ಬ್ಲೂ ಏಂಜಲ್ಗಳನ್ನು ಕೂಡ ನೋಡ್ಕೊಂಡು ಬರಬಹುದು. ಆ್ಯಂಡ್ ಹಾಗೆ ನೀವು ಕೂಡ ಏಂಜಲ್ನ ರೀತಿ ಇದ್ದೀರಾ ಅಂತಂದರೆ ಬ್ಲೂ ಏಂಜಲ್ ಬಗ್ಗೆ ಹೇಳಿದ್ದು ಹೇಗನ್ನಿಸ್ತು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686962796 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಹಾಗೆ ನಿಮಗೂ ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಲೇ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಒಂದು ಸಮುದ್ರ ಜೀವ ಬಗ್ಗೆ. ಸೊ ಇದೊಂದು ತುಂಬಾನೇ ವಿಶೇಷವಾಗಿರುವಂಥದ್ದು. ನೋಡೋದಕ್ಕೆ ನೀಲಿ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಬ್ಲೂ ಏಂಜಲ್ ಅಂತ ಇದನ್ನು ಕರೀತಾರೆ. ನೀವು ಕೂಡ ಏಂಜಲ್ ಆಗಿದ್ರೆ ಸೊ ನಿಮಗೆ ಈ ಥರದ ಯಾವ ಜೀವಿ ಇಷ್ಟ ಆಗುತ್ತೆ ಅದನ್ನು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಇವಾಗ ಇನ್ನೊಂದು ವಿಷಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ಸೊ ನಮಗೆ ಡಿಸೆಂಬರ್ ತಿಂಗಳೆಲ್ಲ ಬಂತು ಅಂತಂದರೆ ಇಯರ್ ಎಂಡ್ ಅನ್ನೋ ಒಂದು ಖುಷಿ ಒಂದು ಕಡೆಗಾದರೆ ಅಲ್ಲಿ ಹಬ್ಬಗಳು ಕೂಡ ಬರುತ್ತೆ. ನಮಗೆ ಗೊತ್ತಿರೋ ಹಾಗೆ ಕ್ರಿಸ್ಮಸ್ ಹಬ್ಬ ಬಂದೇ ಬರುತ್ತೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಕ್ರಿಸ್ಮಸ್ ಟ್ರೀ ಅಲ್ವಾ. ಸೊ ಈ ಕ್ರಿಸ್ಮಸ್ ಟ್ರೀಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕ್ರಿಸ್ಮಸ್ ವೃಕ್ಷ ಹೇಗೆ ಇರುತ್ತೋ ಅದೇ ರೀತಿಯಲ್ಲೇ ಕ್ರಿಸ್ಮಸ್ ವೃಕ್ಷದಂತೆಯೇ ಇರುವಂತಹ ಹುಳಗಳು ಕೂಡ ಇದ್ದಾವೆ. ಸೊ ಈ ಹುಳ ನಮಗೆಲ್ಲ ಎಲ್ಲಿ ಕಾಣಿಸುತ್ತೆ ಮತ್ತು ಕ್ರಿಸ್ಮಸ್ ಅಂತ ಬಂದಾಗ ನಮಗೆ ಗೊತ್ತೇ ಇರುತ್ತೆ ಆ ಒಂದು ಟ್ರೀ ಎಷ್ಟು ಸ್ಪೆಷಲ್ ಆಗಿರುತ್ತೆ ಮತ್ತು ಅದಕ್ಕೆ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅಂತ. ಆದರೆ ಅದೇ ರೀತಿಯಲ್ಲೇ ಇರುವಂತಹ ಹುಳ ಕೂಡ ಇದೆ ಅಂತಂದರೆ ಅಚ್ಚರಿ ಅಲ್ವಾ. ಸೊ ಇವತ್ತಿನ ಶಿವನಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ, ಆ ಒಂದು ಹುಳ ಯಾವ ರೀತಿ ಇರುತ್ತೆ, ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ. ಸೊ ಈಗ ಕ್ರಿಸ್ಮಸ್ ವೃಕ್ಷವನ್ನು ನಾವು ನೋಡಿದ್ವಿ ಅಂತಂದರೆ ಅದೆಲ್ಲ ನಮಗೆ ಪರಿಚಿತವಾಗಿರುವಂಥದ್ದು. ಮತ್ತು ಕ್ರಿಶ್ಚಿಯನ್ಸ್ ಹಬ್ಬದಲ್ಲಿ ಆಚರಿಸುವಾಗ ನಿತ್ಯ ಹರಿದ್ವರ್ಣ ವೃಕ್ಷಗಳಾದಂತಹ ಸ್ಪ್ರೂಸ್, ಫರ್ ಇಲ್ವಾ ಪೈನ್ ಮರವನ್ನು ತಂದು ನಡುಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮರಗಳನ್ನು ಉಳಿಸ್ಬೇಕು ಅನ್ನುವಂತಹ ಪ್ರಜ್ಞೆ ಜಾಗೃತವಾಗಿರುವಂತಹ ಕಾರಣ ಪೈನ್ ಮರವನ್ನು ಹೋಲುವಂತಹ ಪ್ಲಾಸ್ಟಿಕ್ ಕೃತಕ ಮರಗಳನ್ನು ಮಾರುಕಟ್ಟೆಯಲ್ಲಿ ತಗೊಂಡು ಬರ್ತಾರೆ. ಅದೇ ರೀತಿಯಲ್ಲೇ ಇರುವಂತಹ ಒಂದು ಕ್ರಿಸ್ಮಸ್ ವೃಕ್ಷವನ್ನೇ ಬಹುಪಾಲು ಹೋಲುವಂತಹ ಒಂದು ಸಮುದ್ರದ ಜೀವಿ ಕೂಡ ಇದೆ. ಅದುವೇ ಕ್ರಿಸ್ಮಸ್ ವೃಕ್ಷ ಹುಳು ಅಂತ ಹೇಳಿ ಕರೀತಾರೆ. ಹಾಗೆಯೇ ಈ ಕ್ರಿಸ್ಮಸ್ ವೃಕ್ಷ ಹುಳು ಕರೆಸ್ಕೊಳ್ಳುವಂತಹ ಹೆಸರು ಏನಪ್ಪ ಅಂತಂದ್ರೆ ಸ್ಪೈರೋಬ್ರಾಂಕಸ್ ಜೈಗಾನ್ಶಿಯಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಆಬ್ವಿಯಸ್ಲಿ ಸ್ಪೈರೋ ಹುಳ ಅಂತ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಸುರುಳಿ ಅಂತ ಹೇಳಿ. ಬ್ರಾಂಕಸ್ ಅಂತ ಅಂದ್ರೆ ಕಿವಿರು, ಮೀನುಗಳಲ್ಲಿರುವಂತಹ ಉಸಿರಾಟದ ಅಂಗ ಕಿವಿರು ಅಂದ್ರೆ ಗಿಲ್ಸ್ ಇದೆಯಲ್ಲ, ಸೊ ಅದನ್ನೇ ಹೋಲುವಂತಹ ಅಂಗ ಈ ಒಂದು ಹುಳುವಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಜೈಗಾನ್ಶಿಯಸ್ ಅಂತ ಅಂದ್ರೆ ಬೃಹತ್ ಆಗಿರುವಂತಹ ಎನ್ನುವ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಸ್ಪೈರೋಬ್ರಾಂಕಸ್ ಜೈಗಾನ್ಶಿಯಸ್ ಎನ್ನುವಂತಹ ಕಡಲ ಜೀವಿಯನ್ನ ಬೃಹತ್ ಸುರುಳಿ ಕಿವಿರು ಹುಳು ಅಂತೇಳಿ ಕೂಡ ಕನ್ನಡದಲ್ಲಿ ಕರೀತಾರೆ. ಸೊ ಹಾಗಾದರೆ ಈ ಒಂದು ಹುಳದ ಸ್ಪೆಷಾಲಿಟಿ ಏನಪ್ಪ ಇದೆ ಅಂತ ಯೋಚನೆ ಮಾಡಿದ್ರೆ ಇದು ಸಮುದ್ರದ ಅಂಚಿನಲ್ಲಿ ಹವಳದ ದಿಬ್ಬಗಳಿರುವಂತಹ ಕಡೆಗಳಲ್ಲಿ ನಮಗೆ ಕಾಣಿಸುತ್ತೆ. ಈ ಹವಳದ ದಿಬ್ಬಗಳ ಮೇಲೆ ಬೆಳೆಯುತ್ತೆ ಈ ಕ್ರಿಸ್ಮಸ್ ವೃಕ್ಷ ಹುಳುಗಳು. ಮರಿ ಹುಳುಗಳು ಹವಳದ ದಿಬ್ಬವನ್ನು ಕೊರೆಯುತ್ತವೆ, ತನ್ನ ಶರೀರದಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಒಂದು ಕೊಳವೆಯನ್ನು ರೂಪಿಸಿಕೊಳ್ತವೆ. ಈ ಕೊಳವೆ ದಿಬ್ಬದ ಒಡಲಿನಲ್ಲಿ ನೆಟ್ಟುಕೊಳ್ಳುತ್ತೆ. ಕ್ರಿಸ್ಮಸ್ ವೃಕ್ಷಕ್ಕೆ ಒಂದು ನಡುಕಾಂಡ ಇದ್ದು ಸುತ್ತಲೂ ಹೇಗೆ ಎಲೆಗಳಿರುವಂತಹ ಕೊಂಬೆಗಳು ಸುರುಳಿ ರೂಪದಲ್ಲಿರುತ್ತದೋ ಹಾಗೇನೆ ಈ ಹುಳಕ್ಕೂ ಕೂಡ ಒಂದು ಕಾಂಡ ಇರುತ್ತೆ. ಈ ಕಾಂಡದಿಂದ ಎರಡು ನೆತ್ತಿ ಮುಡಿಗಳು ಹೊರಬರುತ್ತೆ. ಇವುಗಳೇ ಸುರುಳಿ ಸುರುಳಿಯಾಗಿ ಕಾಣುವಂತಹ ರಚನೆಗಳಾಗಿರುತ್ತೆ. ಇವುಗಳಿಗೆ ಕೆಂಪು, ಹಳದಿ, ನೀಲಿ ಮುಂತಾದ ಉಜ್ವಲ ವರ್ಣಗಳಿರ್ತವೆ. ಹಾಗಾಗಿ ಇದು ಆ ಸಮುದ್ರದಲ್ಲಿ ಎದ್ದು ಕಾಣುತ್ತೆ. ಮತ್ತು ಈ ಚಾಚುಗಳನ್ನು ರೇಡಿಯೋಲ್ ಅಂತ ಕೂಡ ಕರೀತಾರೆ. ಇವು ವಾಸ್ತವದಲ್ಲಿ ಎರಡು ರೀತಿಯ ಕೆಲಸವನ್ನು ಮಾಡ್ತವೆ. ಮೊದಲನೆಯದು ನೀರಿನಲ್ಲಿ ತೇಲಿ ಹೋಗುತ್ತಿರುವಂತಹ ಸೂಕ್ಷ್ಮ ಜೀವಿಗಳನ್ನು ಹಿಡಿದುಕೊಂಡು ಹುಳುವಿನ ಬಾಯಿಗಿಡುವಂತಹ ಬಾಹುಗಳ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಎರಡನೆಯದು ಇದು ನೀರಿನಲ್ಲಿ ವಿಸ್ತೃತವಾಗಿ ಚಾಚಿಕೊಂಡು ಅಲೆಗಳ ಜೊತೆಯಲ್ಲಿ ತೊನೆಯುವ ಕಾರಣ ಇವು ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಕೂಡ ಹೀರಿಕೊಳ್ತವೆ. ಹಾಗಾಗಿ ಇವನ್ನ ಕಿವಿರುಗಳಂತೇಳಿ ಕರೆಯುವಂಥದ್ದು ಕರೆಯೋದುಂಟು. ಮತ್ತು ಕ್ರಿಸ್ಮಸ್ ವೃಕ್ಷ ಹುಳುಗಳಲ್ಲಿ ಗಂಡು ಹುಳುಗಳು ಮತ್ತು ಹೆಣ್ಣು ಹುಳುಗಳು ಕೂಡ ಇರ್ತವೆ. ಗಂಡು ಹುಳುಗಳು ವೀರ್ಯವನ್ನು ಉತ್ಪಾದಿಸಿ ನೀರಿಗೆ ಬಿಡ್ತವೆ, ಹೆಣ್ಣು ಹುಳುಗಳು ಅಂಡವನ್ನು ನೀರಿನಲ್ಲಿ ತೇಲಿ ಬಿಡ್ತವೆ. ವೀರ್ಯ ಅಂಡಗಳು ಮಿಲನವಾದಾಗ ಮರಿ ಹುಳು ಹುಟ್ಟುತ್ತೆ. ಇದು ನೀರಿನಲ್ಲಿ ತೇಲುತ್ತಾ ಸೂಕ್ತ ಹವಳದ ದಿಬ್ಬ ಸಿಕ್ಕರೆ ಅಲ್ಲಿ ರಂಧ್ರವನ್ನು ಕೊರೆದು ತನ್ನ ಹೊಸ ಬದುಕನ್ನು ಆರಂಭ ಮಾಡುತ್ತೆ. ಈ ಥರದ ಜೀವಿಗಳು ಸಮುದ್ರದಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಿಗುತ್ತೆ. ನೀವು ಕೂಡ ಈ ಥರದ ಜೀವಿಗಳನ್ನು ನೋಡಿದಿರ ಅಂತಂದರೆ ನಿಮಗೆ ಈ ರೀತಿಯ ಜೀವಿಗಳಲ್ಲಿ ಯಾವುದು ತುಂಬ ಇಷ್ಟ ಆಗಿತ್ತು ಮತ್ತು ಈ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇಟ್ಕೊಂಡಿರುವಂತಹ ಜೀವಿಗಳ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂದರೆ ವಾಟ್ಸಪ್ ಮಾಡಿದ್ದೆ ಹೇಳ್ತಾ. ಇವತ್ತಿನ ಶೋನ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
2: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
3: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
6: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವೀಗ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸೊ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಸೊ ನಮ್ಮ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಏನಿದೆ, ಎಂಥವ್ರು ಬಂದರೂ ಕೂಡ ಬಿಸ್ನೆಸ್ ಮಾಡೋದಕ್ಕೆ ಯೋಗ್ಯವಾಗಿರುವಂತ ಸ್ಥಳ ಅಂತ ಹೇಳಿ ಸ್ವತಃ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಅವರ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಹೌದು, ನಮ್ಮ ಶಿವಮೊಗ್ಗದಲ್ಲಿ ಶಿವಮೊಗ್ಗದವ್ರು ಮಾತ್ರ ಅಲ್ಲ, ಬೇರೆ ಜಿಲ್ಲೆ, ಬೇರೆ ರಾಜ್ಯದಿಂದ ಕೂಡ ಬಂದು ಬಿಸ್ನೆಸ್ ನ ಮಾಡ್ತಾ ಇದಾರೆ. ಅಂತವರ ಪೈಕಿಯಲ್ಲಿ ಇವತ್ತು ಒಬ್ರು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ. ಯಾವ ಬಿಸ್ನೆಸ್, ಯಾರಿದು, ಎಲ್ಲಾ ಪ್ರಶ್ನೆಗೂ ಕೂಡ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಹೌದು ಕೇಳುಗರೆ, ಇವತ್ತು ನಾವು ಇರೋದು ಅನ್ಮೋಲ್ ಹಾರ್ಡ್ವೇರ್ಸ್ ಅಲ್ಲಿ. ಸೊ ಇದರ ಓನರ್ ಆಗಿರುವಂತಹ ದೀಪ್ ಸಿಂಗ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣ. ಈ ಅನ್ಮೋಲ್ ಹಾರ್ಡ್ವೇರ್ ಏನಿದೆ, ಇದೊಂದು ಹಾರ್ಡ್ವೇರ್ ಶಾಪ್, ಹಾಗೆ ಪ್ಲೇವುಡ್ ಶಾಪ್, ಜೊತೆಗೆ ಫರ್ನಿಚರ್ ಕೂಡ ಸಿಗುವಂತದ್ದು. ಸೊ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ದೀಪ್ ಸಿಂಗ್ ಅವರೇ, ನಮಸ್ತೆ.
9: ನಮಸ್ತೆ,
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ದೀಪ್ ಸಿಂಗ್ ಅವರ ಹೇಗಿದ್ದೀರಾ?
9: ಚೆನ್ನಾಗಿದ್ದೀರಾ?
0: ಕಾಫಿ ಆಯ್ತಾ?
9: ಆಯ್ತು ಮೇಡಮ್.
0: ಆಗಿದೆ. ನನಗೆ ಮೊದಲನೇ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು, ಓದಿದ್ದೆಲ್ಲ ಎಲ್ಲಿ? ನಿಮ್ಮ ಪ್ರಾಪರ್ ಯಾವುದು?
9: ಪ್ರಾಪರ್ ಊರು ರಾಜಸ್ಥಾನ, ರಾಜಸ್ಥಾನದಲ್ಲೇ ಓದಿರೋದು. ಪ್ರಾಪರ್ ಊರು ರಾಜಸ್ಥಾನ, ರಾಜಸ್ಥಾನದಲ್ಲೇ ಓದಿರೋದು, ಆಮೇಲೆ ಶಿವಮೊಗ್ಗ ಬಂದಿರೋದು.
0: ಏನು ಓದಿದ್ದು ಸರ್?
9: 10th ಪಾಸ್.
0: ಟೆನ್ತ್ ಪಾಸ್ ಆಯ್ತು. ಓಕೆ, ರಾಜಸ್ಥಾನದಿಂದ ಶಿವಮೊಗ್ಗ ಬಂದಿದ್ದು ಹೇಗೆ ಸರ್?
9: ಹೇಗೆ ವರ್ಕ್ ಹುಡುಕ್ತಾ ಬಂದಿರೋದು ಕೆಲಸಕ್ಕೋಸ್ಕರ.
0: ಕೆಲಸ ಹುಡುಕ್ತಾ ಬಂದಿದ್ರೆ ಇಲ್ಲಿ ನಿಮಗೆ ರಿಲೇಷನ್ಸ್ ಯಾರು ಇದ್ರಾ ಅಥವಾ ನೀವೇ ಹೊಸದಾಗಿ ಬಂದಿದ್ದ?
9: ರಿಲೇಷನ್ ಅವರು ಇದ್ರು.
0: ಇದ್ರು, ಹಾಗಾಗಿ ಇಲ್ಲಿಗೆ ಬಂದ್ರಿ. ಸೂಪರ್. ಸೊ ಇಲ್ಲಿಗೆ ಬಂದಾದ್ಮೇಲೆ ಏನ್ ಮಾಡಿದ್ರಿ ಸರ್?
9: ವರ್ಕ್ ಮಾಡಿದ್ವಿ, ಜಾಬ್ ಮಾಡಿದ್ದೀವಿ.
0: ಏನ್ ಜಾಬ್ ಮಾಡಿದ್ರಿ?
9: ಅದರಲ್ಲಿ ಏನ್ ಕೆಲಸ ಕಲಿಬೇಕು ಅದಾದ್ರ ಪ್ರಕಾರ ನಗಮ್ನ ಕೊಟ್ಟಿರೋದು.
0: ಅಂದ್ರೆ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಜಾಬ್ ಮಾಡಿದ್ರ ಅಥವಾ ಹೇಗೆ?
9: ಬಿಸ್ನೆಸ್ ಮಾಡಬೇಕು ಅಂತ ಜಾಬ್ ಮಾಡಿರೋದು.
0: ಓಕೆ, ಅಂದ್ರೆ ಇಲ್ಲಿ ಬೇರೆಯವ್ರ ಹತ್ರ ನೀವು ಎಂಪ್ಲಾಯ್ ಆಗಿ ವರ್ಕ್ ಮಾಡಿದ್ರ?
9: ವರ್ಕ್ ಮಾಡಿದ್ದೀವಿ.
0: ಓಕೆ, ಅದಾದ್ಮೇಲೆ ನೀವೇ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು?
9: 4 ವರ್ಷ.
0: 4 ವರ್ಷ ಆಯ್ತು. ಸೊ 4 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ನನಗೀಗ ಅನ್ಮೋಲ್ ಹಾರ್ಡ್ವೇರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇಲ್ಲಿ ಆ್ಯಕ್ಚುಲಿ ಏನೇನೆಲ್ಲ ಸಿಗುತ್ತೆ ಏನು ಅದ್ರ ಬಗ್ಗೆ ಹೇಳಿ ಸರ್.
9: ನಮ್ಮಲ್ಲಿ ಡೋರು, ಪ್ಲೌಡು, ಫರ್ನಿಚರ್ ಐಟಮು, ಪೂರ್ತಿ ಐಟಮ್ ಸಿಗುತ್ತೆ. ಮನೆಗೆ ಫರ್ನಿಚರು, ಕಿಚನ್ ಐಟಮು, ಎಕ್ರೋಲಿಕ್ಕು, ಲೆಮಿನೇಟ್ ಸೀಟು, ಆಲ್ ಐಟಮ್ಸ್.
0: ಸೊ ಹಾರ್ಡ್ವೇರಿಂದ ಹಿಡಿದು ಪ್ಲೈವುಡ್ಡು, ಫರ್ನಿಚರ್ಸು ಎಲ್ಲವೂ ಕೂಡ ಸಿಗುತ್ತೆ ಅಲ್ವಾ ಸರ್?
9: ಹೌದು, ಸ್ವಲ್ಪ ಇದೆಲ್ಲ ಸಿಗುತ್ತೆ.
0: ಸೂಪರ್. ಎಷ್ಟು ವರ್ಷ ಆಯಿತು ಅಂದರೆ ಈ ಅನ್ಮೋಲ್ ಹಾರ್ಡ್ವೇರ್ ಶಾಪ್ ಸ್ಟಾರ್ಟ್ ಆಗಿ?
9: 4 ವರ್ಷ ಆಗಿದೆ.
0: 4 ವರ್ಷದಿಂದ ಪ್ರಾರಂಭ ಆಗಿದೆ. ಸೊ ಹೇಗಿದೆ ಸರ್ ಬಿಸ್ನೆಸ್?
9: ಬಿಸ್ನೆಸ್ ಪರವಾಗಿಲ್ಲ, ಚೆನ್ನಾಗಿದೆ.
0: ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಹೇಗಿದೆ?
9: ಕಾಂಪಿಟೇಷನ್ ಇದೆ ಮಾರ್ಕೆಟಲ್ಲಿ, ಅಂದರೆ ಫುಲ್ ಕಾಂಪಿಟೇಷನ್. ಕಾಂಪಿಟೇಷನ್ ಇದ್ರೇ ವ್ಯಾಪಾರ ನಡೆಯೋದಿಲ್ಲ.
0: ಓಕೆ, ಸೊ ಈಗ ಅಟ್ ಪ್ರೆಸೆಂಟ್ ಅನ್ಮೋಲ್ ಹಾರ್ಡ್ವೇರ್ ಶಾಪ್ನಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
9: 4 ಜನ ಇದ್ದೀವಿ.
0: 4 ಜನ ವರ್ಕ್ ಮಾಡ್ತಾರೆ. ಸೊ ನಾನಿಲ್ಲಿ ನೋಡ್ತಾ ಇದ್ದೀನಿ ತುಂಬ ಒಳ್ಳೊಳ್ಳೆ ಇಂಟೀರಿಯರ್ ಡಿಸೈನ್ಸ್ ಇದೆ ಸರ್. ಫಾರ್ ಎಕ್ಸಾಂಪಲ್ ಡೋರಿಗೆ ಬೇಕಾದಂಥ ಹ್ಯಾಂಡಲ್ ಇರ್ಬೋದು, ಲಾಕರ್ಸ್ ಇರ್ಬೋದು, ಜೊತೆಗೆ ಈ ಮಿರರ್ಸ್ ಇರ್ಬೋದು, ಡೆಕೋರೇಟಿವ್ ಐಟಮ್ಸ್ ಎಲ್ಲವೂ ಕೂಡ ಇದೆ ಸರ್. ಸೊ ಇದನ್ನೆಲ್ಲ ಹೇಗೆ ಅರೇಂಜ್ ಮಾಡ್ತೀರಾ?
9: ಅರೇಂಜ್ ಅಂದರೆ ತರಿಸ್ಬೇಕು, ಮಾರಬೇಕು, ಸೆಲೆಕ್ಷನು ಮಾಡಬೇಕು, ಹುಡುಕ್ಬೇಕಾಗತ್ತೆ, ಪಲ್ಟಿ ಯಾವ ಡಿಸ್ಕಷನು ಮಾಡಬೇಕಾಗತ್ತೆ, ರೇಟಿನೂ ನೋಡಬೇಕಾಗತ್ತೆ, ಯಾರ ಹತ್ರ ಎಷ್ಟು ಕಮ್ಮಿ ಇದೆ, ಹೇಗೆ ಐಟಮ್ ತರಿಸ್ಬೇಕು, ತುಂಬ ತಲೆಬಿಸಿ ಇರ್ತವೆ. ಬಿಸ್ನೆಸ್ ಅಂದರೆ ಒಂದು ಇರಲ್ಲ, ಈಗ ಫ್ರಾಡ್ಗಳನ್ನು ತುಂಬ ನಡೀತಿರೋದು, ಆನ್ಲೈನ್ ನೋಡ್ಕೊಂಡು ತರ್ಸೋಕ್ಕೂ ಆಗಲ್ಲ, ಅಲ್ಲೇ ಕುದಕ್ಕೆ ಹೋಗಬೇಕು, ಐಟಮ್ಗಳು ಟೆಸ್ಟ್ ಮಾಡಬೇಕು, ಆಮೇಲೆ ತರ್ಸೋಕ್ಕಾಗಲ್ಲ.
0: ಓಕೆ, ಎಲ್ಲೆಲ್ಲಿಂದ ತರಿಸ್ತೀರಾ ಸರ್ ಈ ಐಟಮ್ನ? ಯಾಕಂದರೆ ಸಾಕಷ್ಟು ಬಗೆಯ ಐಟಮ್ಸ್ಗಳಿದೆ ಆಯಿತಾ. ಸೊ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ, ಹೇಗೆ ಸೆಲೆಕ್ಷನ್ ಎಲ್ಲ ಮಾಡ್ತೀರಾ?
9: ಅರೆ, ಮ್ಯಾನುಫ್ಯಾಕ್ಚರ್ ಒಂದೇ ಕಡೆ ಬರಲ್ಲ, ಸುಮಾರು ಕಡೆ ಬೇರೆ ಬೇರೆ ಇರುತ್ತೆ. ಈಗ ಬಾಂಬೆದಲ್ಲಿ ಇರುತ್ತೆ, ರಾಜ್ಕೋಟಲ್ಲಿ ಇರುತ್ತೆ, ಗುಜರಾತಿಂದ ತರಿಸ್ಬೇಕಾಗತ್ತೆ, ಕೆಲವೊಂದು ರಾಜಸ್ಥಾನದಿಂದ ಬರುತ್ತೆ. ಈಗ ಒಂದೊಂದು ಮ್ಯಾನುಫ್ಯಾಕ್ಚರಿಂದ ಒಂದೊಂದು ಕ್ಲೈಮೇಟ್ ಸೆಟ್ ಆಗಿರೋದು, ಅಲ್ಲಿಂದ ಐಟಮ್ಗಳು ಬರುತ್ತೆ, ನೋಡ್ಕೊಂಡು ಪರ್ಚೇಸ್ ಮಾಡಬೇಕಾಗತ್ತೆ.
0: ಓಕೆ, ಸೊ ನೀವೇ ಸ್ವತಃ ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡೋದಾ ಹೇಗೆ ಸರ್?
9: ನಾವೇ ಹೋಗಿ ಸೆಲೆಕ್ಷನ್ ಮಾಡಿ, ಫಸ್ಟ್ ಹೋಗಿ ನಾವೇ ಕ್ವಾಲಿಟಿ ಸೆಟ್ ಮಾಡಬೇಕಾಗತ್ತೆ, ಆಮೇಲೆ ಕಂಟಿನ್ಯೂ ಆಗಿದ್ಮೇಲೆ ಅದೇ ಐಟಮ್ ನಾವು ತರಿಸ್ತಾ ಇರ್ತೀವಿ, ಮತ್ತೆ ಏನಾದರೂ ಟೆಸ್ಟ್ ಚೇಂಜ್ ಮಾಡಬೇಕು ಅಂದರೆ ಅಲ್ಲಿ ಪರ್ಚೇಸ್ ಹೋಗಲೇಬೇಕಾಗತ್ತೆ.
0: ಸೊ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ಗಳು ಎಲ್ಲಿಂದ ಬರ್ತಾರೆ ಸರ್?
9: ಇಲ್ಲಿ ಲೋಕಲ್ ಅಕ್ಕಪಕ್ಕ ಊರವರೆಲ್ಲರೂ ಬರ್ತಾರೆ.
0: ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಾ?
9: ಹಾಂ, ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಹೊಸೊಬ್ಬರು ಬರ್ತಾರೆ.
0: ವಾಕಿಂಗ್ ಕಸ್ಟಮರ್ಸು ಇದ್ದಾರೆ, ಹಾಗೆ ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಇದ್ದಾರೆ ಅಲ್ವಾ ಸರ್?
9: ಕಸ್ಟಮರ್ ರೇಟ್ ನೋಡ್ಕೊಂಡು, ಕ್ವಾಲಿಟಿ ನೋಡ್ಕೊಂಡು, ಇನ್ನೊಂದು ಸರಿ ಯಾರಿಗಾದ್ರು ಕಾಂಟ್ಯಾಕ್ಟಲ್ಲಿಗೆ 2 ರೂಪಾಯಿ ನಾವು ಕಮ್ಮಿ ಕೊಟ್ಟರು, ಒಳ್ಳೆ ಐಟಮ್ ಕೊಟ್ಟರೆ ಇನ್ನೊಂದು ಸರಿ 4 ಕಸ್ಟಮರ್ ಕರ್ಕೊಂಡು ಬಂದೇ ಬರ್ತಾರೆ. ಈಗ ಒಂದೇ ಸತಿ ಪ್ರಾಫಿಟ್ ತೊಗೊಂಡು ಇನ್ನೊಂದು ಸರಿ ಯಾರೂ ಬರಲ್ಲ. ಮೇನ್ ರೇಟು ಕಮ್ಮಿ ಕೊಡಬೇಕು, ಕ್ವಾಲಿಟಿನೂ ಒಳ್ಳೇದು ಕೊಡಬೇಕು, ಆವಾಗ ಕಸ್ಟಮರ್ ಕ್ಲಿಕ್ ಆಗುತ್ತೆ.
0: ಸೂಪರ್. ಕ್ವಾಲಿಟಿನೂ ಒಳ್ಳೇದು ಕೊಡಬೇಕು, ರೇಟು ಕಡಿಮೆ ಕೊಡಬೇಕು, ಆವಾಗ ಕಸ್ಟಮರ್ಸ್ ಬರ್ತಾರೆ ಅಂತ ಹೇಳ್ತಿದ್ದೀರಾ?
9: ಹಂಗೇನೂ ಬರೋದಿಲ್ಲ, ಲೋ ಕ್ವಾಲಿಟಿ ಕೊಟ್ಕೊಂಡು ನಾವು ರೇಟ್ ತೊಗೊಂಡು ಮತ್ತೆ ಇನ್ನೂ ಸರಿ ಯಾರೂ ಬರಲ್ಲ. ಐಟಮ್ ಯಾರು ಮನೆಗೆ ಹಾಕಿದ್ಮೇಲೆ ಹಾಳಾಗಿತ್ತು ಅಂದರೆ ಯಾರು ಇನ್ನೂ ಸರಿ ಬರೋದಿಲ್ಲ.
0: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ದೀಪ್ ಸಿಂಗ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಬಿಸ್ನೆಸ್ಸಲ್ಲಿ ಹೀಗೆಲ್ಲ ಇರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತನಾಡ್ತಿದ್ದೆ, ಅದೇನೆ ಅನ್ಮೋಲ್ ಹಾರ್ಡ್ವೇರ್. ಸೊ ಈ ಒಂದು ಶಾಪಿನ ಮಾಲೀಕರ ವಿಶೇಷತೆ ಏನು ಗೊತ್ತಾ? ಇವರು ಮೂಲತಃ ರಾಜಸ್ಥಾನದವರು, ಆದ್ರೂ ನಮ್ಮ ಶಿವಮೊಗ್ಗಕ್ಕೆ ಬಂದು ಇಲ್ಲಿನ ಭಾಷೆಯನ್ನ ಕಲ್ತ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ. ಸೊ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ದೀಪ್ ಸಿಂಗ್ ಅವರೇ, ಸೊ ಈಗ ರಾಜಸ್ಥಾನದಿಂದ ಕರ್ನಾಟಕ ಬಂದು ಕನ್ನಡ ಕಲ್ತಿದ್ದು ಹೇಗೆ ಸರ್?
3: ಕಸ್ಟಮರ್ ಹತ್ರ ಬಂದು ಬರೋ ಟೈಮಲ್ಲಿ ನಾವು ಫಸ್ಟ್ ಮಾತಾಡೋದು ಕನ್ನಡನೇ, ಅದ್ರ ತಕ್ಕಿನ ಗಮನ ಕೊಟ್ಟಿವಿ. ಗೊತ್ತಾ, ಫಸ್ಟ್ ಎಲ್ಲಿ ಬರ್ತೀವಿ ಅನ್ನೋ ಅಲ್ಲೇ ಆ ಲ್ಯಾಂಗ್ವೇಜ್ ಕಲೀಲೇಬೇಕಾಗತ್ತೆ. ಕಲ್ತಿದ ಮೇಲೆ ವ್ಯವಹಾರ ಮಾಡಕ್ಕೆ ಬರುತ್ತೆ.
2: ಹೇಗಿದೆ ಸರ್ ನಮ್ಮ ಕನ್ನಡ, ಕಲಿಬೋದಾ ಈಸಿಯಾಗಿ?
3: ಏ ಸೂಪರ್ ಇದೆ. ಫಸ್ಟ್ ನಾವು ಕನ್ನಡ ಮಾತಾಡೋ, ಇಲ್ಲಿ ಯಾರಾದರೂ ಬಂದು ನಮ್ಮಲ್ಲಿ ಶಿವಮೊಗ್ಗ ಕಡೆ ಹಿಂದಿ ಮಾತಾಡೋಕ್ಕೂ ಪ್ರಯತ್ನ ಪಡಿದ್ರೆ ಫಸ್ಟ್ ನಾವು ಕನ್ನಡನೇ ಮಾತಾಡೋದು. ನಾವು ಇಲ್ಲಿ ಅಂಗಡಿಯಲ್ಲಿ ಮನೆಯಲ್ಲಿ ಏನಿದ್ರೆ ಫಸ್ಟ್ ನನ್ನ ಮಕ್ಕಳು ಕನ್ನಡದಲ್ಲೇ ಓದ್ತಿರೋದು. ಫಸ್ಟ್ ಕನ್ನಡದಲ್ಲೇ ಕಲಿಯೋದು, ಮಾತಾಡೋದು, ಅಲ್ಲ ಏನಿವನ್ ಕನ್ನಡದಲ್ಲೇ ಮಾಡೋದು.
2: ಸೂಪರ್. ನಿಮ್ಮ ಮಕ್ಕಳನ್ನ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗೆ ಹಾಕಿದ್ದೀರಾ?
3: ಸ್ಕೂಲ್ ಹಾಕಿರೋದು.
2: ಸೊ ಈಗ ನೀವು ಮೂಲತಃ ರಾಜಸ್ಥಾನಿ ಆಗಿದ್ರೂ ಕೂಡ ಕರ್ನಾಟಕಕ್ಕೆ ಬಂದು ಕನ್ನಡವನ್ನ ಕಲ್ತ್ಕೊಂಡು ಸ್ವತಃ ಮಕ್ಕಳಿಗೂ ಕನ್ನಡ ಕಲಿಸ್ತಾ ಇದೀರ ಅಲ್ವಾ ಸರ್?
3: ಕರೆಕ್ಟ್ ಕರೆಕ್ಟ್. ಇದು ಪೂರ್ತಿ ಮನೆ ನಮ್ ತಿನ್ನೋದು ಇನ್ನೋದು ಏನಿದ್ರೆ ಇಲ್ಲೇ ನಡೀತಿರೋದು, ಇದೇ ಭೂಮಿ ನಮ್ಮ ತಾಯಿ. ಅದ್ರ ಪ್ರಕಾರ ಗೌರವ ಕೊಡ್ಲೇಬೇಕು, ಮಾತಾಡ್ಲೇಬೇಕಾಗುತ್ತೆ.
2: ದೀಪ್ ಸಿಂಗ್ ಅವರೇ, ಈಗ ನೀವು ಬಿಸ್ನೆಸ್ ಮಾಡ್ತೀರಾ ಅನ್ನುವಾಗ ನಿಮ್ ಕಣ್ಣು ಮುಂದೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಆಯ್ತಾ, ಬಟ್ ಈ ಹಾರ್ಡ್ವೇರ್ ಅಂಡ್ ಪ್ಲೈವುಡ್ ಅಂಡ್ ಫರ್ನಿಚರ್ ಬಿಸ್ನೆಸ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
3: ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಮ ರಿಲೇಷನ್ ಅಲ್ಲಿ ಎಲ್ಲರೂ ಇದೇ ಬೆಲ್ಟಲ್ಲಿ ಇದ್ರು. ಆ ಟೈಮಲ್ಲಿ ನಾವು ಅದೇ ಬಿಸ್ನೆಸ್ ಕಲ್ತ್ಕೊಂಡಿದ್ವಿ. ಬಟ್ಟೆದು ಇದ್ರೆ ಬಟ್ಟೆದಲ್ಲಿ ಹೋಗ್ತಿದ್ರಿ, ಆನ್ಲೈನ್ ಫರ್ನಿಚರ್ ಐಟಮ್ ಇತ್ತು ಅಂದ್ರೆ ಅದಲ್ಲೇ ನಾವು ಕಲ್ತಿರೋದು, ಅದೇ ಬಿಸ್ನೆಸ್ಸಿಗೆ ಹೋಗಿದ್ವಿ.
2: ಓಕೆ. ಬಟ್ ಶಿವಮೊಗ್ಗ ಆಯ್ಕೆ ಮಾಡ್ಕೊಂಡಿದ್ದ ಕಾರಣ?
3: ಶಿವಮೊಗ್ಗ ಅಂದರೆ ಕ್ಲೈಮೇಟ್, ವಾತಾವರಣ ಚೆನ್ನಾಗಿದೆ, ಶಾಂತಿ ವಾತಾವರಣ, ಬಿಸ್ನೆಸ್ ಮಾಡೋರಿಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಆ ಪ್ರಕಾರ ಶಿವಮೊಗ್ಗನ ಇದು ಮಾಡ್ಕೊಂಡೆ.
2: ಓಕೆ. ದೀಪ್ ಸಿಂಗ್ ಅವರೇ, ನೀವು ಹೇಳ್ತಿದ್ರಿ ಈ ಹಿಂದೆ ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ದೆ ಅಂತ. ಸೊ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕೂ ನೀವೇ ಓನರ್ ಆಗಿ ಜವಾಬ್ದಾರಿ ತಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಯಾವುದು ಹೆಚ್ಚು ಖುಷಿ ಕೊಡುತ್ತೆ ಸರ್?
3: ಅಂದರೆ ಬಿಸ್ನೆಸ್ ಮಾಡಿದ ಮೇಲೆ ತುಂಬ ನೋಡಬೇಕಾಗತ್ತೆ, ಎನಿವನ್ ಮೇಲೆ ಗಮನನೂ ಕೊಡಬೇಕು, ಮೇಂಟೆನೆನ್ಸು ಮಾಡಬೇಕು, ತುಂಬ ಕಷ್ಟ ಆಗುತ್ತೆ. ವರ್ಕ್ ಮಾಡೋ ಟೈಮಲ್ಲಿ ಏನೋ ಟೆನ್ಷನ್ ಇರಲ್ಲ, ಆರಾಮಾಗಿ ವರ್ಕ್ ಆಯಿತು, ನಮ್ಮ ಸಂಬಳ ಆಯಿತು, ಮುಗೀತು. ಓನರ್ಶಿಪ್ ಬಂದಾಗ ಎಷ್ಟು ಮೇಂಟೆನೆನ್ಸ್ ಮಾಡ್ಕೊಂಡು ನಡೀಲೇಬೇಕಾಗತ್ತೆ, ಖರ್ಚು ಸ್ಯಾಲ್ರಿ ಕೊಡೋದು, ಒಂದಿಷ ವ್ಯಾಪಾರ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಲವ್ ನೋಡಬೇಕಾಗತ್ತೆ.
2: ಓಕೆ. ಸೊ ನಿಮ್ಮ ಪ್ರಕಾರ ಈಗ ಬೇರೆಯವ್ರ ಹತ್ರ ಕೆಲಸ ಮಾಡುವಾಗ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ, ಬಟ್ ಓನರ್ ಆಗುವಾಗ ರಿಸ್ಕು ಜಾಸ್ತಿ ಇರುತ್ತೆ, ಹಾಗೆ ಪ್ರಾಫಿಟು ಜಾಸ್ತಿ ಇರುತ್ತೆ ಅಲ್ವಾ ಸರ್?
3: ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ಗೋಸ್ಕರನೇ ಮಾಡ್ತೀವಿ ಅಂಗಡಿ. ಪ್ರಾಫಿಟ್ ಇಲ್ಲ ಅಂದ್ರೆ ಯಾರು ಮಾಡ್ತಾರೆ?
2: ಹೌದು,
3: 2 ರೂಪಾಯಿ ದುಡಿಮೆಗೋಸ್ಕರ ಯಾರಾದ್ರೂ ಮಾಡ್ತಾರಲ್ಲ.
2: ಹಂಗಾಗಿ ಸೊ ಪ್ರಾಫಿಟ್ ಕೂಡ ಇದೆ, ರಿಸ್ಕ್ ಕೂಡ ಇದೆ ಒಬ್ಬ ಬಿಸ್ನೆಸ್ ಮನ್ಗೆ ಅಂತ
3: ಹೇಳ್ತೀವಿ. ಕಸ್ಟಮರ್ ಎಲ್ಲರೂ ಒಂದೇ ಹತ್ರ ಬರಲ್ಲ, ಕೆಲವರು ದುಡ್ಡು ತಿನ್ನೋ ಹತ್ರನೂ ಬರ್ತಾರೆ, ತಗೊಂಡು ಹೋಗ್ತಾರೆ, ಅಮೌಂಟು ಕೊಡಲ್ಲ, ಹೇಗೂ ಇರ್ತಾರೆ. ಕೆಲವರು ಒಳ್ಳೆಯವರು ಬರ್ತಾರೆ. ಈಗ ಒಂದು 10% ಜನ ಅಂದ್ರೂ ಹೇಗೆ ಬರ್ತಾರೆ, ಸುಮಾರು ಒಳ್ಳೆಯವರು ಇರ್ತಾರೆ.
2: ಹೌದು ಸರ್. ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನು ಇರಬೇಕಾಗತ್ತೆ ಸರ್?
3: ಕಸ್ಟಮರ್ ಹತ್ರ ನಾವು ಮಾಹಿತಿ ಕರೆಕ್ಟಾಗಿ ಮಾಡಬೇಕು, ಮತ್ತು ಬಜೆಟ್ಟು ನಮ್ಮಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ, ವ್ಯವಹಾರ ಕರೆಕ್ಟಾಗಿ ಇದು ಮಾಡಲೇಬೇಕಾಗತ್ತೆ, ಮಾತಾಡೋ ಟೈಮಲ್ಲಿ ರೀತಿನೂ ಕರೆಕ್ಟಾಗಿ ಇರಬೇಕಾಗತ್ತೆ. ಅಲ್ಲಿ ನಾವು ಸಿಟ್ಟು ಕೋಪ ಮಾಡಿಕೊಂಡು ನಡೆಯೋದಿಲ್ಲ. ಒಂದು 10 ಜನದಲ್ಲಿ 2-3 ಜನ ಒಳ್ಳೆ ಕಡ್ದವರು ಬರ್ತಾರೆ, ಕಡ್ದಾಗ ಮಾತಾಡ್ತಾರೆ, ಸಮಾಧಾನ ಮಾಡ್ಕೊಂಡು ಕೇಳಲೇಬೇಕಾಗತ್ತೆ. ಯಾಕಂದ್ರೆ ಸಿಟ್ ಮಾಡಿಕೊಂಡು ಇನ್ನೊಸರಿ ಗಿರಾಗಿ ಯಾರೂ ಬರೋಲ್ಲ. ಈಗ ಸುಮಾರು ಜನ ಬರ್ತಾರೆ, ಚಿಕ್ಕ ಮೇಲೆ ಸುಮಾರು ಐಟಮ್ ಬಿಸ್ತಾರೆ, ಇಷ್ಟ ಆಗಿಲ್ಲ ಅಂದರೆ ವಾಪಸ್ಸು ಹೋಗ್ತಾರೆ. ಆ ಉದ್ದೇಶಕ್ಕೆ ನಾವು ಬೇಜಾರು ಮಾಡಿಕೊಂಡ್ರೆ ಇನ್ನೊಸರಿ ಯಾರು ಗಿರಾಗಿನೂ ನುಗ್ಗಲ್ಲ. ನಮ್ಮ ಪಾಡಿಗೆ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡಲೇಬೇಕಾಗತ್ತೆ. ಕಸ್ಟಮರ್ ತೊಗೊಳ್ಳೇಬೇಡಿ, ನಮ್ಮದು ಏನು ಕರ್ತೀವಿ ತೋರಿಸೋದು, ತೋರಿಸ್ತೀವಿ, ರೇಟ್ ತೋರಿಸ್ತೀವಿ, ಕ್ವಾಲಿಟಿ ತೋರಿಸ್ತೀವಿ, ಇಷ್ಟ ಆದರೆ ತೊಗೊಂತಾರೆ, ಇಲ್ಲ ಹೋಗ್ತಾರೆ. ಸುಮಾರು ಜನ ಮಕ್ಕ ಹಂಗೆ ಮಾಡ್ಕೊಂಡಿರ್ತಾರೆ, ತೊಗೊಂಡಿಲ್ಲ, ಏನೋ ಒಂಥರ ಇರ್ತದೆ. ಕಸ್ಟಮರ್ ಬಂದರೆ ಖುಷಿಯಾಗಿರ್ಬೇಕು, ನಗ್ತಾ ನಗ್ತಾ ಮಾತಾಡಬೇಕು, ಅವರು ಖುಷಿಯಾಗತ್ತೆ. ಬಂದ ತಕ್ಷಣ ನಾವು ಫೇಸಿಂದ ಆ ಥರ ತೋರಿಸ್ಕೊಂಡ್ರೆ ಕಸ್ಟಮರಿಗೆ ಡೈವರ್ಟ್ ಆಗ್ಬಾರ್ದು, ತೊಗೊಳೋದಿಲ್ಲ.
2: ನಿಜ. ಸೊ ಇಲ್ಲಿ ಕಸ್ಟಮರು ವ್ಯಾಪಾರ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಅವ್ರನ್ನ ನಗುಮುಖದಿಂದ ಸ್ವಾಗತಿಸ್ತೀರಾ, ಹಾಗೆ ಕಳಿಸ್ಕೊಡ್ತೀರಾ ಕೂಡ ಅಲ್ವಾ ಸರ್?
3: ಕಳಿಸ್ಕೊಡ್ತೀವಿ. ಅವ್ರದ್ದು ಏನೇನು ನೀರು ಕೊಡೋದು, ಟೀ ಕೊಡೋದು, ಏನು 5 ರೂಪಾಯಿ ಟೀಯಿಂದ ಹೋಗತ್ತಂತ ಅದು ನಾವು ಪ್ರಯತ್ನ ಪಡೋಣ. ಫಸ್ಟ್ ನಮ್ಮದು ಏನು ಕರ್ತವ್ಯ ಇರುತ್ತೆ, ನೀರು ಕೊಟ್ಟು ಟೀ ಕೊಡ್ಸ್ಕೊಂಡು ಮಾತಾಡ್ತೀವಿ. ತೊಗೊಳ್ಳೇಬೇಡಿ, ಇಲ್ಲ ಅವ್ರಿಗೆ ಒಳ್ಳೆ ನಾವು ಇದು ರೆಕ್ಸ್ಪೆನ್ಸ್ ಕೊಟ್ಟರೆ ಇನ್ನೊಸರಿ 4 ಜನ ಹೇಳ್ತಾರೆ ಏನೋ ತೊಗೊಂಡಿಲ್ಲ, ಆದರೂ ಒಳ್ಳೆ ಐಟಮ್ ತೋರಿಸಿದ್ರು, ನೀರು ಕೊಟ್ಟರು, ಟೀನೂ ಕೊಡಿಸಿದ್ದಾರೆ, ಯಾರಿಗೋದ್ರೂ ನಮ್ಮ ಊರಲ್ಲಿ ಹೋದ್ರೆ ನಮ್ಮ ನಾಲ್ಕು ಜನಕ್ಕೆ ಹೇಳ್ತಾರೆ, ಆ ಟೈಮಲ್ಲಿ ಕಸ್ಟಮರು ಬರ್ತಾರೆ.
2: ಸೊ ಕಸ್ಟಮರ್ನ ರಿಸೀವ್ ಮಾಡ್ಕೊಳ್ಳೋ ರೀತಿ ಹಾಗೆ ತಾಳ್ಮೆ ಅನ್ನೋದು ಇವೆರಡು ಕೂಡ ಬಿಸ್ನೆಸ್ ಮನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ.
3: ಅದೇ ಮೇನ್ ಇಂಪಾರ್ಟೆಂಟ್, ಅದು ಇದ್ರೇನೆ ವ್ಯವಹಾರ ನಡೆಯೋದು, ಇಲ್ಲಾಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕಸ್ಟಮರ್ ಕಟ್ ಆಗ್ತಾ ಹೋಗೋದು. ಈಗ ನೀವು ಬಂದಿರೋ, ನಾವು ನಿಮ್ಮ ಹತ್ರ ನಾವು ಚೆನ್ನಾಗಿ ಮಾತಾಡಿದ್ರು ನೀವು ಕೂತ್ಕೊಂಡಿದ್ದೀರಲ್ಲ.
2: ಹೌದು ಸರ್.
3: ಹಾಂ, ಇಲ್ಲಾಂದ್ರೆ ಯಾರು ಕೂರ್ತಿದ್ರು?
4: ನಿಜ.
3: ಹಂಗಂದು ಆ ಪ್ರಕಾರನೇ ಇರೋದು.
2: ಸೂಪರ್, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಹಾಗೆ ಅವರ ಜೊತೆ ಮಾತುಕತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳಿ ನಮ್ಮ ದೀಪ್ ಸಿಂಗ್ ಅವರು ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲೇ ಏನೊಂದು ಬ್ರೇಕ್, ಮತ್ತೊಂದು ಸಾಂಗ್ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಸೊ ಕೇಳುಕರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ರಾಜಸ್ಥಾನದಿಂದ ಶಿವಮೊಗ್ಗ ಬಂದು ಇಲ್ಲಿ ಬಿಸ್ನೆಸ್ ಅನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಸೊ 4 ವರ್ಷ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಿದ್ರು. ಅವರೇನೆ ಅನ್ಮೋಲ್ ಹಾರ್ಡ್ವೇರ್ಸ್ ನ ಮಾಲೀಕರಾಗಿರುವಂತಹ ದೀಪ್ ಸಿಂಗ್ ಅವರು. ಹಾಗಿದ್ರೆ ಇವರ ಜೊತೆ ಮಾತುಕತೆನ ಮುಂದುವರೆಸೋಣ, ಇನ್ನಷ್ಟು ಬಿಸ್ನೆಸ್ ಐಡಿಯಾಸ್ಗಳನ್ನ ತಿಳ್ಕೊಳ್ಳೋಣವಾ ದೀಪ್ ಸಿಂಗ್ ಅವರೇ. ಸೊ ಈಗ ನಿಮ್ಮ ಬಿಸ್ನೆಸ್ ಶಿವಮೊಗ್ಗ ಸಿಟಿಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ತಾಲೂಕು ಬೇರೆ ಜಿಲ್ಲೆಗಳಿಗೆ ಕೂಡ ಸಪ್ಲೈ ಮಾಡ್ತಿದ್ದೀರಾ ಸರ್?
3: ಇಲ್ಲ, ನಮ್ಮದು ಆ್ಯಕ್ಚುಲಿ ರಿಟೇಲ್ ಕಾಂಟ್ರಾಸ್ಟೇ ಜಾಸ್ತಿ, ಹೋಲ್ಸೇಲ್ ನಾವು ಮಾಡ್ತಿಲ್ಲ. ಶಿವಮೊಗ್ಗ ಅಕ್ಕಪಕ್ಕ ಊರವರೆಲ್ಲರೂ ಬರ್ತಾರೆ, ಶಿಕಾರಿಪುರ, ಚನಗರಿ, ಚಾಗರ ಮತ್ತು ಹಳ್ಳಿ ಕಡೆಯಿಂದ ಎಲ್ಲ ಜನ ಬರ್ತಾರೆ. ಒಬ್ಬರೊಬ್ಬರಿಂದ ಕ್ಲಿಕ್ ಹಾಕಿ ಬರ್ತಾ ಇರ್ತಾರೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಮಾಲ್ ಕೊಡೋರು ಇನ್ನೊಂದು ಸರಿ ರಿಟರ್ನ್ ಬರ್ತಾರೆ. 4 ಜನಕ್ಕೂ ಹೇಳಿದ್ದಾರೆ, ಒಂದು ಮಾಲ್ ಹಾರ್ಡ್ವೇರ್ಗೆ ಹೋಗ್ರಿ, ಮೆಟೀರಿಯಲ್ ಚೆನ್ನಾಗಿ ಕೊಡತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅವ್ರ ಹತ್ರ ಅಂತ ಹೇಳ್ತಾರೆ. ಆ ಥರ ಮೇಂಟೈನೇಜ್ ಮಾಡಿದ್ದೀವಿ ನಾವು.
2: ಸೂಪರ್ ಸರ್. ಈಗ ಮೌತ್ ಟು ಮೌತ್ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳ್ತಿದ್ರೆ, ಯಾಕಂದರೆ ಒಬ್ಬರು ಕಸ್ಟಮರ್ ಬಂದಿಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರೆ ಅಂದರೆ ಅವರು ಬೇರೆಯವ್ರು ಕೂಡ ರೆಫರ್ ಮಾಡ್ತಾರೆ, ಈ ಅಂಗಡಿಗೆ ಹೋಗಪ್ಪ ಒಳ್ಳೆ ಐಟಮ್ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸರ್?
3: ಕರೆಕ್ಟ್ ಕರೆಕ್ಟ್, ಅದೇ ಮ್ಯಾನ್ ಇಂಪಾರ್ಟೆಂಟ್ ಇರೋದು.
2: ಸರ್, ಈಗ ಬಿಸ್ನೆಸ್ಸಲ್ಲಿ ಓನರ್ ಆದವ್ರಿಗೆ ಕಸ್ಟಮರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಎಂಪ್ಲಾಯೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಆಯಿತಾ. ಈಗ ನಿಮ್ಮಲ್ಲಿರುವಂಥ ಎಂಪ್ಲಾಯೀಸ್ ನೀವು ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
3: ನಮ್ಮ ಫ್ಯಾಮಿಲಿ ಅಣ್ಣ ತಮ್ಮ ನಂಗೆ ಇರ್ತೀವಿ, ಅದೇ ಥರ ನಾವು ಇರ್ತೀವಿ. ಈಗ ಎಂಪ್ಲಾಯ್ ಜನ ಬರೀ ವರ್ಕರ್ ಥರ ನೋಡಲ್ಲ, ನಾವು ಏನು ಊಟ ಮಾಡ್ತೀವಿ ಅವರು ಅದೇ ಊಟ ಮಾಡೋದು, ನಾವು ಯಾವ ಮನೇಲಿ ಇರ್ತೀವಿ ಅದೇ ಮನೇಲಿ ಅವರು ಇರ್ತಾರೆ, ಆ ಥರ ನಾವು ಇಟ್ಕೊಂಡಿರ್ತೀವಿ.
2: ಸೊ ಎಂಪ್ಲಾಯೀಸ್ನ ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ? ಸರ್, ಈಗಿನ ಕಾಲದ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ ಆಯಿತಾ. ಈಗ ಇದೇ ಹಾರ್ಡ್ವೇರ್ ಶಾಪ್ ಅಂತಾನೆಲ್ಲ, ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದ್ರೂ ಅವರು ಒಂದಿಷ್ಟು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈಗ ಬಿಸ್ನೆಸ್ ಮಾಡೋರಿಗೆ?
3: ಫಸ್ಟು ಧೈರ್ಯ ಇರಬೇಕು. ಧೈರ್ಯ ಇದ್ರೇ ನುಗ್ಗೋಕ್ಕಾಗತ್ತೆ. ಸುಮಾರು ಜನಕ್ಕೆ ನಾವು ನೋಡಿದ್ದೀವಿ ಧೈರ್ಯ ಇರೋದಿಲ್ಲ, ಏನೋ ಒಂದು ಮಾಡಬೇಕು, ಏನಾದರೂ ಆಗಿಬಿಟ್ರೆ ಅಚ್ಚುಕಮ್ಮಿ ಆಗ್ಬಿಟ್ರೆ ಹೇಗೆ ಯೋಜನೆ ಮಾಡ್ತೆ, ಯೋಜನೆ ಮಾಡೋಕ್ಕೆ ಹೋಗ್ಬಾರ್ದು. ಕಲ್ತಿದ್ದೀವಿ, ಕರೆಕ್ಟಾಗಿ ಗೊತ್ತಿದೆ, ನುಗ್ಗಿಬಿಡ್ಬೇಕು, ಮಾಡಿಬಿಡ್ಬೇಕು, 100% ಸಕ್ಸಸ್ ಆಗುತ್ತೆ. ನಮ್ಮ ಮಾಹಿತಿ ಕರೆಕ್ಟಾಗಿ ಇರಬೇಕು, ಮಾತಾಡೋದ್ರ ರೀತಿ ಕರೆಕ್ಟಾಗಿ ಇರಬೇಕು, ಬಂಡವಾಳ ಹಾಕೋ ಟೈಮಲ್ಲಿ ನೀಟಾಗಿ ವ್ಯವಹಾರ ಮಾಡಿದರೆ ನೋ ಪ್ರಾಬ್ಲಮ್.
2: ಸೊ ಮಾಹಿತಿ ಚೆನ್ನಾಗಿ ತಿಳ್ಕೊಬೇಕು ಅಂದರೆ ಆ ಬಿಸ್ನೆಸ್ ಬಗ್ಗೆ ಹೆಚ್ಚು ತಿಳ್ಕೊಂಡಿರಬೇಕು, ಹಾಗೆ ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಡಬೇಕು, ಹೆದರಬಾರ್ದು ಅಂತ ಹೇಳ್ತಾ ಇದ್ದೀರಾ?
3: ಅದಕ್ಕೆ ಸುಮ್ಮನೆ ನನಗೆ ಗೊತ್ತಾ, ಒಂದು 6 ತಿಂಗಳು ಒಂದು 5 ತಿಂಗಳು ಏನೋ ನಾಲೆಜ್ ಇರಲ್ಲ, ನಾನು ಸಡನ್ನಿಗೆ ನುಗ್ತಾರೆ ಬಿಸ್ನೆಸ್ಸಲ್ಲಿ ಅಂದರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 3-4 ವರ್ಷ ಕಷ್ಟಪಡಲೇಬೇಕಾಗತ್ತೆ. ಬೇರೆಯವ್ರ ಹತ್ರ ನಾವು ಇಟ್ಟು ಇಡ ಈ ಜಾಬ್ ಮಾಡ್ತೀವಲ್ಲ, ಆ ಟೈಮಲ್ಲಿ ನಮಗೆ ಬುದ್ಧಿಯಲ್ಲಿ ಬರುತ್ತೆ ಅವ್ರು ಹೇಗೆ ಬೈತಾರೆ, ಏನು ಮಾಡ್ತಾರೆ, ಹೇಗೆ ಕಲಿಬೇಕು, ಎಷ್ಟು ಕಷ್ಟ ಬರುತ್ತೆ ಅಂತ ಆ ಟೈಮಲ್ಲಿ ಕಲ್ಕೊಂಡ್ರೆ ಬರೋದು. ಇಲ್ಲ, ನಮ್ಮ ಪಾಡಿ ನಾವು ಮಾಡ್ಕೊಂಡು ಸುಮ್ಮನೆ ವರ್ಕ್ ಮಾಡ್ತಾ ಇದೀವಿ ಆ ಥರ ಇಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಮುಂದೆ ಬರೋದು ಕಷ್ಟ.
2: ನಿಜ ನಿಜ ಸರ್. ಸೊ ನೀವು ಈಗಿನವ್ರಿಗೆ ಏನಾದರೂ ಸಜೆಷನ್ಸ್ ಕೊಡೋದಾದ್ರೆ ಏನು ಕೊಡ್ತೀರಾ?
3: ಧೈರ್ಯ ಇಟ್ಕೊಂಡು ಏನಾದರೂ ಬೇಕಾದರೂ ಮಾಡ್ಬೋದು.
2: ಸೊ ಮುಖ್ಯವಾಗಿ ಧೈರ್ಯ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀರಾ?
3: ಧೈರ್ಯ ಇದ್ರೇನೋ ಮಾಡೋಕ್ಕೆ ಬರುತ್ತೆ. ಇಲ್ಲ, 4 ಜನ ಮಾತು ಕೇಳ್ಕೊಂಡು ನಾವು ಏನಾದರೂ ಮಾಡೋಣ ಅಂತ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ನಮ್ಮ ಮನ್ಸು ಒಳಗಡೆ ನಮಗೆ ಧೈರ್ಯ ಇರಬೇಕು.
2: ಖಂಡಿತ ಸರ್.
3: ಗಟ್ಟಿ ಮನ್ಸತ್ತ ಇದ್ರೆ ಮಾಡೋದಾಗತ್ತೆ.
2: ಸರ್, ಈಗಿನ ಯುವಕ ಯುವತಿಯರು ಕೆಲವರು ಹೆದರ್ತಾರೆ ಸಾಲ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ನಿಮ್ಮ ಪ್ರಕಾರ ಬಿಸ್ನೆಸ್ ಮಾಡುವಾಗ ಸಾಲ ಮಾಡಬೇಕಾ ಅಥವಾ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಕೂಡಿಸ್ಕೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗತ್ತಾ?
3: ಸಾಲ ಮಾಡಿದರೆ ನಾವು ಕೆಳಗಡೆ ಏನು ಇದು ಆಗೋಲ್ಲ, ಸಾಲ ಮಾಡ್ಬೋದು, ಖರ್ಚು ಮೇಂಟೆನೇಜ್ ಮಾಡಬೇಕು. ಈಗ ಡೈಲಿ ನಾವು ಒಂದು 50 ರೂಪಾಯಿ 10 ರೂಪಾಯಿ ಆದರೆ ಖರ್ಚು ಮಾಡಿಕೊಂಡು ಪರವಾಗಿಲ್ಲ. ಈಗ ಫ್ರೆಂಡ್ಶಿಪ್ ಜೊತೆ ಹೋಗೋದು, 1,000 ರೂಪಾಯಿ ಖರ್ಚು ಮಾಡೋದು, ಈಗ ದಿನಾಗ ಒಂದು 500 ಖರ್ಚು ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಾವು 1 ರೂಪಾಯಿನೂ ಆ ಕಡೆ ಈ ಕಡೆ ಖರ್ಚು ಮಾಡೋಲ್ಲ. ನೈಟ್ ಟೈಮಲ್ಲಿ 2 ರೂಪಾಯಿ ಕಮ್ಮಿ ಆಯಿತು ಅಂದರೆ ಯಾಕೆ ಬಂತು ಅಂದರೆ ಒಂದು ಗಂಟೆ ತನಕ ಕೂರ್ತೀವಿ, ಆ 1 ರೂಪಾಯಿದು ಲೆಕ್ಕ ತೊಗೊತೀವಿ. ಹೇಗೆ ವರ್ಷಕ್ಕೆ ಒಂದ್ಸತಿ ಔಟಕ್ಕೆ ಬೇರೆ ಕಡೆ ಖರ್ಚು ಮಾಡೋ ಅದು ಬೇರೆ ವಿಷಯ. ಡೈಲಿ ಖರ್ಚು ಮಾಡೋದು ನಮಗೆ ಹಿಂಗೆ ತಾಲೀಲಿ ಬರೋಲ್ಲ. 100, 200, 200, 2,000 ಹೇಗೆ ಹೋಗ್ತಾ ಇರುತ್ತೆ. ಆ ಖರ್ಚೆ ಮೇಲೆ ನೋಡ್ತಾ ಖರ್ಚು ಮೇಂಟೆನೇಜ್ ಮಾಡಲೇಬೇಕಾಗತ್ತೆ. ಆ್ಯನಿವೆ ಆ ಟೈಮಲ್ಲಿ ಬಿಸ್ನೆಸ್ ನಡೆಯುತ್ತೆ.
2: ಸೂಪರ್ ಸರ್. ಸೊ ಬಿಸ್ನೆಸ್ ಮಾಡುವಾಗ ಸಾಲ ಮಾಡೋದು ಪರವಾಗಿಲ್ಲ, ಸಾಲ ಮಾಡಿ ಬಿಸ್ನೆಸ್ ಮಾಡ್ಬೋದು, ಆದರೆ ಖರ್ಚು ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಎನಿವೇ, ದೀಪ್ ಸಿಂಗ್ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಸಮಯನ ಬಿಡೋ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ದೀಪ್ ಸಿಂಗ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಈ ಬಿಸ್ನೆಸ್ ಮನೆಗೆ ಮುಖ್ಯವಾಗಿ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು, ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಜೊತೆಗೆ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡ್ರು. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಿಮಗೂ ಕೂಡ ಒಳ್ಳೆಯ ಪ್ಲೈವುಡ್ಗಳು, ಫರ್ನಿಚರ್ಗಳು, ಹಾಗೆ ಹಾರ್ಡ್ವೇರ್ ಸ್ಪೇಸ್ಗಳು ಬೇಕು ಅಂದರೆ ನೀವು ಸಾವರ್ ಲೈನ್ ರೋಡಲ್ಲಿರುವಂತಹ ಅನ್ಮೋಲ್ ಹಾರ್ಡ್ವೇರ್ಸ್ಗೆ ಒಮ್ಮೆ ಭೇಟಿ ನೀಡಬಹುದು, ಸರಿನಾ? ಹಾಗಾದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವಂತಹ ಸಮಯ ಕೂಡ ಆಗಿದೆ, ಸಂಜೆಯ ಸಮಯ 7 ಗಂಟೆ. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ಇವಾಗ ನಮ್ಮ ಕಾರ್ಯಕ್ರಮವನ್ನು ಕೇಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಮ್ಮೆಲ್ಲ ಕೃಷಿಕರಿಗೂ ಕೂಡ ನಮಸ್ಕರಿಸ್ತಾ, ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಹೊನ್ನು ಬೆಳೆಯುವ ಕಣ್ಣಿನ ಕನಸುಗಳು, ಕಣ್ಣಾರೆ ಕಾಣುವ ಶ್ರಮಜೀವಿ ಶ್ರಮಿಸಿ ಬದುಕುವ ಜೀವ, ತನ್ನ ಬಡತನದಲ್ಲೂ ಇನ್ನೊಬ್ಬರ ಹೊಟ್ಟೆ ತುಂಬಿಸುವ ಶ್ರೀಮಂತ ಅನ್ನ ಬೆಳೆವ ರೈತ, ಸದಾ ಕೃಷಿಯಲ್ಲಿ ನಿರತನಾಗಿ ಕೃಷಿಯಲ್ಲಿ ಕಟ್ಟಿಕೊಡುವ ಇನ್ನೊಬ್ಬರ ಬದುಕ, ಹೀಗೆ ನಮ್ಮ ರೈತರನ್ನ ನೆನಪು ಮಾಡಿಕೊಳ್ತಾ ನಮಸ್ಕರಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಹಾಗೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ವಿವಿಧ ಬೆಳೆಗಳನ್ನ ಬೆಳೆಯುವಲ್ಲಿ ಪ್ರಮುಖವಾಗಿರುವಂತಹ ರಾಜ್ಯ ಆಗಿದೆ. ಹಾಗೆ ನಮ್ಮ ರಾಜ್ಯ ಯಾವುದೋ ಒಂದು ಬೆಳೆಗೆ ಸೀಮಿತ ಆಗಿರುವಂಥದ್ದಲ್ಲ, ಇದರಲ್ಲಿ ಭತ್ತ, ರಾಗಿ, ಜೋಳ, ಹಲವಾರು ರೀತಿಯ ಧಾನ್ಯಗಳನ್ನ ಬೆಳೆಯುವಂಥದ್ದು, ತರಕಾರಿ, ಹಾಗೆ ಇಲ್ಲಿ ವಾಣಿಜ್ಯ ಬೆಳೆಗಳನ್ನ ಕೂಡ ನೋಡಬಹುದು. ಅದರಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ ಹೀಗೆ ಹಲವಾರು ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತಹ ರಾಜ್ಯ ಕೂಡ ನಮ್ಮದಾಗಿದೆ. ನಮ್ಮ ರಾಜ್ಯದಲ್ಲಿ ಬರೀ ಇದಿಷ್ಟೇ ಬೆಳೆಗಳಿಗೆ ಸೀಮಿತವಾಗಿದೆ, ಹಲವಾರು ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ತಮ್ಮ ಜೀವನವನ್ನ ಕಟ್ಕೊಂಡವರು ಬಹಳಷ್ಟು ಜನರಿದ್ದಾರೆ. ಅದೇ ರೀತಿನಲ್ಲೇ ರಾಸಾಯನಿಕ ಮುಕ್ತವಾಗಿ ಸಾವಯವ ಕೃಷಿ ಪದ್ಧತಿಯಿಂದಲೇ ತಮ್ಮ ಜೀವನವನ್ನ ಕಟ್ಕೊಂಡು ಯಶಸ್ಸನ್ನ ಸಾಧಿಸಿರುವಂತವರು ಕೂಡ ಹಲವಾರು ಜನರಿದ್ದಾರೆ. ಇದೆಲ್ಲದರ ಜೊತೆಗೆ ಕೃಷಿಯಲ್ಲಿ ಎಲ್ಲಾ ಬೆಳೆಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಪದ್ಧತಿಯನ್ನ ಹೊಂದಿ ಆ ಪದ್ಧತಿಗಳನ್ನ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಬೆಳೆಯನ್ನ ಬೆಳೆದು ತಮ್ಮ ಕೃಷಿಯಲ್ಲಿ ಖುಷಿಯನ್ನ ಕಾಣ್ತಾ ಇರುವಂತಹ ರೈತರನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿನಲ್ಲೇ ಈಗ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತಹ ವಿಷಯ ಈಗ ಸಾವಯವ ಕೃಷಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡುವಂಥದ್ದು ಅಥವಾ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡುವಂಥದ್ರ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಅದೇ ರೀತಿನಲ್ಲೇ ಈಗ ಸಾವಯವ ಕೃಷಿಯನ್ನ ಮಾಡ್ತಾ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿನಲ್ಲಿ ಬಳಕೆ ಮಾಡ್ಕೋಬೇಕು, ಯಾವ ರೀತಿನಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದೀವಿ. ಸೊ ಹಾಗಿದ್ರೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳ್ಕೊಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ಹೇಗಿದ್ಯಾ
1: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ ಅಲ್ವ ರಾಜು? ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತಾಡ್ತಾ ಇದ್ದ ಹಾಗೆ ಇವತ್ತು ಸಾವಯವ ಕೃಷಿನಲ್ಲಿ ಬಳಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಕುರಿತಂತೆ ಹಲವಾರು ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಕೃಷಿನಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ವಿ, ಇದರ ಜೊತೆಗೆ ಈಗ ಪೋಷಕಾಂಶವನ್ನ ಒದಗಿಸುವಂತಹ ಪರ್ಯಾಯ ಮೂಲಗಳು ಕೂಡ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ. ಅದೇ ರೀತಿನಲ್ಲೇ ಈಗ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ಕೂಡ ನಮಗೆ ಒಂದಷ್ಟು ಮಾಹಿತಿಗಳು ಬೇಕಾಗಿದೆ. ಸೊ ಹಾಗಾದ್ರೆ ಈ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ, ಇದನ್ನ ಬಳಕೆ ಮಾಡಿದಾಗ ಏನೆಲ್ಲ ಉಪಯೋಗಗಳು ನಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸಬಹುದಾ ಮೇಡಮ್?
4: ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ದಿವ್ಯಾ ಎಂ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳಿದಿರ್ಬೋದು ಅಂತ ಅನ್ಕೋತೀನಿ. ಜೈವಿಕ ಗೊಬ್ಬರ ಅಂದರೆ ಏನು ಅಂದರೆ, ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ಮತ್ತು ಸಸ್ಯಗಳಿಂದ ಹೀರಿಕೊಳ್ಳುವ ರೂಪಕ್ಕೆ ಪೋಷಕಾಂಶಗಳನ್ನು ಪರಿವರ್ತಿಸಲು ಸಹಾಯ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಹೊಂದಿರುವಂತಹ ಜೈವಿಕ ಮೂಲದ ವಸ್ತುಗಳನ್ನು ಜೈವಿಕ ಗೊಬ್ಬರಗಳು ಅಂತ ಹೇಳಿ ಕರಿತೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಮಣ್ಣಿನಲ್ಲಿ ದೊರೆಯದೇ ಇರುವಂತಹ ಪೋಷಕಾಂಶಗಳನ್ನು ಬೆಳೆಗಳಿಗೆ ದೊರೆಯುವ ರೂಪಕ್ಕೆ ಪರಿವರ್ತಿಸಿ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಕರಿತೀವಿ. ನಿಮಗೆಲ್ಲ ತಿಳಿದಿರುವಂತಹ ಆಧುನಿಕ ಕೃಷಿ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಹಾಗೂ ಇತರೆ ಸಂಸ್ಕರಿತ ಪರಿಕರಗಳ ಮೇಲೆ ಅವಲಂಬಿತವಾಗಿದೆ. ಭಾರತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಸಿರು ಕ್ರಾಂತಿಯ ನಂತರ ನಾವು ಯಥೇಚ್ಛವಾಗಿ ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂತಂದರೆ, ನಾವು ಮಣ್ಣು, ನೀರು ಹಾಗೆ ಗಾಳಿಯನ್ನು ಕಲುಷಿತಗೊಳಿಸ್ತಾ ಇದ್ದೀವಿ. ಹಾಗೆ ಈ ಕಲುಷಿತಗೊಂಡಿರುವಂತಹ ಮಣ್ಣಿನಲ್ಲಿ ಬೆಳೆದಂತಹ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ. ಇದರಿಂದಾಗಿ ನಾವು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಹಾಗೆ ಭಾರತದಂತಹ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ಹೆಚ್ಚಿನ ರಾಸಾಯನಿಕಗಳ ಮೇಲೆ ನಾವು ಅವಲಂಬಿತವಾಗಿರುವುದರಿಂದ ರಾಸಾಯನಿಕಗಳ ಕೊರತೆ ಹೆಚ್ಚಿನದಾಗಿ ಕಂಡುಬರ್ತಾ ಇದೆ. ಹಾಗೆ ನಾವು ಪ್ರತಿ ವರ್ಷ ಬೆಳೆಗಳನ್ನು ಬೆಳೆದಾಗ ಭೂಮಿಯಿಂದ ಹೀರಲ್ಪಟ್ಟ ಪೋಷಕಾಂಶಗಳ ಪ್ರಮಾಣಕ್ಕೆ ಅನುಗುಣವಾಗಿ ಭೂಮಿಗೆ ಮರಳಿ ಪೋಷಕಾಂಶಗಳನ್ನು ಸೇರ್ಪಡೆ ಮಾಡ್ತಾ ಇಲ್ಲ. ಅಂದರೆ ನಾವು ಈಗ ಬೆಳೆ ಬೆಳೆದಾಗ ಅದಕ್ಕೆ ಬೇಕಾದಂತಹ

ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಕೊಟ್ಟಾಗ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ಮಣ್ಣಿನಲ್ಲಿ ಪೋಷಕಾಂಶಗಳು ಖಾಲಿಯಾಗಿರುತ್ತೆ. ಹಾಗೆ ನಂತರ ಬೆಳೆಗಳನ್ನು ನಾವು ಬೆಳಿಬೇಕು ಅಂದಾಗ ಆ ಬೆಳೆಗಳಿಗೆ ಬೇಕಾದಂಥ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಆದರೆ ಆ ಕೆಲಸನ ನಾವು ಮಾಡ್ತಾ ಇಲ್ಲ, ಆದ್ದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ಹಾಗೆ ಈ ಕೊರತೆಯನ್ನು ನಾವು ನೀಗಿಸಲು ಇವತ್ತು ನಾವು ಪೋಷಕಾಂಶಗಳನ್ನು ಒದಗಿಸುವಂತಹ ಪರ್ಯಾಯ ಮೂಲಗಳನ್ನು ನಾವು ಕಂಡುಕೋಬೇಕಾಗಿದೆ. ಈ ಪರ್ಯಾಯ ಮೂಲಗಳಲ್ಲಿ ಜೈವಿಕ ಗೊಬ್ಬರಗಳು ಸಹ ಪೋಷಕಾಂಶಗಳನ್ನು ಒದಗಿಸುವಂತಹ ಒಂದು ಪ್ರಮುಖ ಪರಿಕರಗಳಾಗಿವೆ. ಹಾಗೆ ಈ ಜೈವಿಕ ಗೊಬ್ಬರಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಅವುಗಳು ಯಾವ್ಯಾವು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ಜೀವಾಣು ಗೊಬ್ಬರಗಳನ್ನು ಅವುಗಳ ಕಾರ್ಯ ಮತ್ತು ಗುಣಲಕ್ಷಣಗಳಿಗೆ ಅನುಗುಣವಾಗಿ ವಿವಿಧ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳು. ನಾವು ವಾತಾವರಣದಲ್ಲಿ ಯಥೇಚ್ಛವಾಗಿ ಸಾರಜನಕ ಲಭ್ಯವಾಗಿದೆ, ಆದರೆ ಆ ಸಾರಜನಕವನ್ನು ನೇರವಾಗಿ ಬೆಳೆಗಳು ಹೀರ್ಕೊಳ್ಳೋದಕ್ಕೆ ಅಥವಾ ಉಪಯೋಗಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಗಾಳಿಯಲ್ಲಿರುವ ಸಾರಜನಕವನ್ನು ಬೆಳೆಗಳಿಗೆ ಬೇಕಾದಂತಹ ರೂಪಕ್ಕೆ ಪರಿವರ್ತಿಸಿ ಕೊಡುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣು ಜೀವಿ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಈ ಉದಾಹರಣೆಗೆ ರೈಜೋಬಿಯಂ, ಅಜೋಲಾ, ಅಜೋಸ್ಪೈಲಮ್, ಅಸ್ಟ್ರೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮಾಣು ಜೀವಿಗಳಿದೆ. ಈ ಸೂಕ್ಷ್ಮಾಣು ಜೀವಿಗಳು ಗಾಳಿಯಲ್ಲಿರುವ ಸಾರಜನಕವನ್ನು ಹೀರ್ಕೊಂಡು ಬೆಳೆಗಳಿಗೆ ಕೊಡುತ್ತೆ. ಹಾಗೆ ಎರಡನೇ ಗುಂಪು ಮಣ್ಣಿನಲ್ಲಿರುವ ಅಲಭ್ಯ ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ದೊರೆಯುವಂತೆ ಮಾಡುವ ಸೂಕ್ಷ್ಮಾಣು ಜೀವಿಗಳು. ರಂಜಕ ಅಂದರೆ ಪಾಸ್ಪರಸ್. ನಾವು ಪಾಸ್ಪರಸ್ನ ಮಣ್ಣಿಗೆ ಹಾಕಿದಾಗ ಆ ಪಾಸ್ಪರಸ್ಸು ಬೆಳೆಗಳಿಗೆ ದೊರೆಯೋದಿಲ್ಲ. ಅದು ರಂಜಕ ಸ್ಥಿರೀಕರಣ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಅದು ಸ್ಥಿರೀಕರಣಗೊಂಡಾಗ ನೀರಿನಲ್ಲಿ ಕರಗೋದಿಲ್ಲ, ಹಾಗೆ ಬೆಳೆಗಳಿಗೆ ದೊರೆಯೋದಿಲ್ಲ. ಅಂತಹ ಸ್ಥಿರೀಕರಣಗೊಂಡಂತಹ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ಒದಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇದನ್ನು ಕಾಮನ್ ಆಗಿ ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಪಿ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿಬಿಟ್ಟು ಹೇಳ್ತೀವಿ. ನೀವು ಯಾವುದೇ ಗೊಬ್ಬರದ ಅಂಗಡಿಯಲ್ಲಿ ಹೋಗಿ PSP ಕೊಡಿ ಅಂದರೆ ಅಲ್ಲಿ ನಿಮಗೆ ಈ PSPನ ಕೊಡ್ತಾರೆ. ಈ ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ ಅಂದರೆ ಬ್ಯಾಸಿಲಸ್ ಮೆಗಟೀರಿಯಂ ಅಂತ ಇದೆ, ಸೂಡೋಮೊನಾಸ್ ಅಂತ ಇದೆ, ಹಾಗೆ ಆಸ್ಪರ್ಜಿಲಸ್ ಅಂತ ಇದೆ. ಹಾಗೆ ಮುಂದಿನ ಗುಂಪು ಮಣ್ಣಿನಲ್ಲಿ ದೊರೆಯದೇ ಇರುವಂತಹ ಪೊಟ್ಯಾಷನ್ನು ಕೊಡುವಂತಹ ಸೂಕ್ಷ್ಮಾಣು ಜೀವಿಗಳು. ಇದರಲ್ಲಿ ಫಚೂರಿಯಾ ಅರೆನ್ಶಿಯಾ ಅಂತ ಇದೆ. ಹಾಗೆ ಮಣ್ಣಿನಲ್ಲಿ ದೊರೆಯದೇ ಇರುವಂತಹ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರ್ಕೊಂಡು ಸಸ್ಯಗಳಿಗೆ ದೊರೆಯುವಂತೆ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಿದೆ, ಅದನ್ನು ನಾವು ಮೈಕೋರೈಜಾ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಹಾಗೆ ಮಣ್ಣಿನಲ್ಲಿರುವಂತಹ ಇತರೆ ಸೂಕ್ಷ್ಮ ಪೋಷಕಾಂಶಗಳಾದ ಗಂಧಕ, ಕಬ್ಬಿಣ, ಸತು, ಮ್ಯಾಂಗನೀಸ್, ತಾಮ್ರ ಇತ್ಯಾದಿಗಳನ್ನು ಸಹ ಸಸ್ಯಗಳಿಗೆ ದೊರೆಯಲು ಸಹಾಯ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಹಾಗೆಯೇ ನಾವು ನಮ್ಮ ಸುತ್ತಮುತ್ತ ಇರುವಂಥ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಹಾಗೆ ನಮ್ಮ ಕೃಷಿ ಭೂಮಿಯಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳನ್ನು ಆಗಿರ್ಬೋದು, ಅದನ್ನು ಕಳಿಸ್ಬೇಕು ಅಂತಂದರೆ ಅದು ತುಂಬ ದಿನ ತಗೊಳ್ಳುತ್ತೆ. ಸೊ ಅದನ್ನು ಬೇಗನೆ ಕಳಿಸಿ ಗೊಬ್ಬರ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಸಹ ಇದೆ. ಅದನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸ್ಕೊಂಡು ನಾವು ಕಾಂಪೋಸ್ಟ್ ತಯಾರಿಸಿದಲ್ಲಿ ನಿಮಗೆ ಬೇಗನೆ ನಿಮಗೆ ಕಾಂಪೋಸ್ಟ್ ತಯಾರಾಗುತ್ತೆ, ಹಾಗೆ ಕಾಂಪೋಸ್ಟ್ನ ಗುಣಮಟ್ಟ ಸಹ ಹೆಚ್ಚಾಗಿರುತ್ತೆ. ಅಂತಹ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಉದಾಹರಣೆಗೆ ಪ್ಲೂರೋಟಸ್ ಆಗಿರ್ಬೋದು, ಅಥವಾ ಫಚೂರಿಯಾ ಅರೆನ್ಶಿಯಾ ಆಗಿರ್ಬೋದು, ಪ್ಲೂರೋಟಸ್ ಆಗಿರ್ಬೋದು, ಅಥವಾ ಫೆನ್ರೋಕೀಟ್ ಆಗಿರ್ಬೋದು, ಟ್ರೈಕೋಡರ್ಮಾ ಆಗಿರ್ಬೋದು, ಆಸ್ಪರ್ಜಿಲಸ್ ಆಗಿರ್ಬೋದು, ಈ ಸೂಕ್ಷ್ಮಾಣು ಜೀವಿಗಳನ್ನು ನೀವು ಗೊಬ್ಬರ ತಯಾರಿಕೆಯಲ್ಲಿ ಬಳಸಿದಾಗ ನಿಮಗೆ ಅತಿ ಬೇಗನೆ ಗೊಬ್ಬರ ನಿಮಗೆ ತಯಾರಾಗತ್ತೆ. ಹಾಗೆ ಈಗ ಜೈವಿಕ ಗೊಬ್ಬರಗಳಿಂದ ಆಗುವಂತಹ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ಈ ಜೈವಿಕ ಗೊಬ್ಬರಗಳನ್ನು ನಾವು ಬೆಳೆಗಳಲ್ಲಿ ಉಪಯೋಗಿಸುವುದರಿಂದ ಬೆಳೆಗಳ ಉತ್ಪಾದನೆಯಲ್ಲಿ 20%

0: 30%-ಷ್ಟು ಹೆಚ್ಚಳವಾಗುತ್ತದೆ. ಹಾಗೆ ಈ ಸೂಕ್ಷ್ಮಾಣುಜೀವಿಗಳು ಬೆಳೆ ವರ್ಧಕಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಬೆಳೆ ವರ್ಧಕಗಳಿಂದ ಬೆಳೆಗಳಲ್ಲಿ ಹೆಚ್ಚಿನ ಬೆಳವಣಿಗೆಯಾಗುತ್ತೆ, ಹಾಗೆ ಹೆಚ್ಚಿನ ಹೂ ಬಿಡೋದು ಹಾಗೆ ಹೆಚ್ಚಿನ ಕಾಯಿ ಕಚ್ಚೋದು ಆಗುತ್ತೆ. ಅದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದಾಗಿದೆ. ಹಾಗೆ ಮಣ್ಣಿನಲ್ಲಿ ಜೈವಿಕ ಚಟುವಟಿಕೆಗಳ ಹೆಚ್ಚಳವಾಗುತ್ತದೆ. ಹಾಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ, ಹಾಗೂ ಮಣ್ಣಿನಲ್ಲಿರುವಂತಹ ವಿಷ ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಮಣ್ಣಿನಿಂದ ಹುಟ್ಟುವಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದಾಗಿದೆ.
1: ಓಕೆ ಮೇಡಮ್, ಪೋಷಕಾಂಶಗಳನ್ನು ಒದಗಿಸುವಂತಹ ಪರ್ಯಾಯ ಮೂಲಗಳ ಬಗ್ಗೆ, ಹಾಗೆ ಜೈವಿಕ ಗೊಬ್ಬರದಲ್ಲಿರುವಂತಹ ವಿಧಗಳೇನೇನು ಮತ್ತು ಜೈವಿಕ ಗೊಬ್ಬರಗಳ ಉಪಯೋಗಗಳೇನೇನು ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಇನ್ನಷ್ಟು ಈ ವಿಷಯದ ಕುರಿತಂತೆ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ನ ತಗೊಂಡು ವಾಪಸ್ ಬರೋಣ. ಓಕೆ ಕೇಳುಗರೆ, ಈ ಒಂದು ಪುಟ್ಟ ಬ್ರೇಕ್ನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ಮತ್ತೊಂದು ಬ್ರೇಕ್ ನಂತರ ನೀವು ಕೇಳ್ತಾ ಇರೋದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರ ಬಗ್ಗೆ, ಹಾಗೆ ಆ ಜೈವಿಕ ಗೊಬ್ಬರಗಳಲ್ಲಿರುವಂತಹ ಉಪಯೋಗಗಳೇನು, ಆ ಜೈವಿಕ ಗೊಬ್ಬರಗಳು ನಮ್ಮ ಕೃಷಿಯ ಭೂಮಿನಲ್ಲಿ ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಸೊ ಹಾಗೆಯೇ ಮತ್ತೊಮ್ಮೆ ಮೇಡಮ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ, ಇಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ಇವತ್ತು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ, ಉಪಯೋಗಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆಗಲೇ ನೀವು ಜೈವಿಕ ಗೊಬ್ಬರದಲ್ಲಿರುವಂತಹ ವಿಧಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗಿದ್ರೆ ಜೈವಿಕ ಗೊಬ್ಬರಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ಬೋದಾ ಮೇಡಮ್?
3: ಮೊದಲನೇದಾಗಿ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು, ನಾನು ಮುಂಚೆ ಹೇಳ್ದಂಗೆ ವಾತಾವರಣದಲ್ಲಿ ಯಥೇಚ್ಛವಾಗಿ ಸಾರಜನಕ ಇರುತ್ತೆ. ಆ ಸಾರಜನಕವನ್ನು ಬೆಳೆಗಳು ನೇರವಾಗಿ ಹೀರ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಆ ಸಾರಜನಕವನ್ನು ಬೆಳೆಗಳಿಗೆ ಹೀರಿಕೊಳ್ಳುವ ರೂಪಕ್ಕೆ ಪರಿವರ್ತನೆ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸಸ್ಯಗಳ ಬೆಳವಣಿಗೆಗೆ ಬೇಕಾದ ಪ್ರಧಾನ ಪೋಷಕಾಂಶಗಳಲ್ಲಿ ಸಾರಜನಕ ಅತ್ಯಂತ ಪ್ರಮುಖವಾದದ್ದು. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಸುಮಾರು 78% ಸಾರಜನಕವು ಅನಿಲ ರೂಪದಲ್ಲಿದೆ. ಬೆಳೆಗಳು ಈ ಅನಿಲ ರೂಪದಲ್ಲಿರುವಂತಹ ಸಾರಜನಕವನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಸೂಕ್ಷ್ಮಾಣುಜೀವಿಗಳು ಸಾರಜನಕ ಸ್ಥಿರೀಕರಣ ಪ್ರಕ್ರಿಯೆಯಿಂದ ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಬೆಳೆಗಳಿಗೆ ಲಭ್ಯವಾಗುವಂತಹ ರೂಪಕ್ಕೆ ಪರಿವರ್ತನೆ ಮಾಡಿ ಬೆಳೆಗಳು ಈ ಸಾರಜನಕವನ್ನು ತಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಬಹುದಾಗಿದೆ. ಈ ರೈಸೋಬಿಯಂ ಮಣ್ಣಿನಲ್ಲಿ ವಾಸಿಸುವಂತಹ ಸೂಕ್ಷ್ಮಾಣುಜೀವಿಯಾಗಿದ್ದು ಎಲ್ಲ ದ್ವಿದಳ ಧಾನ್ಯ ಬೆಳೆಗಳು, ಅಂದರೆ ಈ ಬೇಳೆಕಾಳು, ತೊಗರಿ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಉದ್ದು, ಹೆಸರು, ಶೇಂಗಾ, ಈ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಒಳಹೊಕ್ಕು ಬೇರುಗಳ ಮೇಲೆ ಗಂಟುಗಳನ್ನು ಉತ್ಪತ್ತಿ ಮಾಡಿ ಅದರಲ್ಲಿ ನೆಲೆಸಿ ಸಹಜೀವನದಿಂದ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳು ಹೀರಿಕೊಳ್ಳುವಂತಹ ಅಮೋನಿಯಂ ರೂಪಕ್ಕೆ ಪರಿವರ್ತಿಸಿ ಬೆಳೆಗಳ ಬೆಳವಣಿಗೆಗೆ ಒದಗಿಸುತ್ತೆ. ನೀವು ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಾಗ ಸುಮಾರು 45 ದಿನದ ನಂತರ ನೀವು ಯಾವುದಾದ್ರೂ ಒಂದು ಗಿಡನ ಕಿತ್ತುಬಿಟ್ಟು ನೋಡಿದಾಗ ಅದರ ಬೇರುಗಳಲ್ಲಿ ಸಣ್ಣ ಸಣ್ಣ ಗಂಟುಗಳನ್ನು ನೀವು ನೋಡ್ಬೋದು. ಆ ಗಂಟುಗಳೇ ಈ ರೈಸೋಬಿಯಮ್ಮಿಂದ ಉಂಟಾಗಿರುವಂತಹ ಗಂಟುಗಳು. ಈ ಆ ಗಂಟುಗಳನ್ನು ನೀವು ಸುಲಭವಾಗಿ ಮುಟ್ಟಿದ ತಕ್ಷಣ ಅದು ನಿಮಗೆ ಕೈಗೆ ಬಂದ್ಬಿಡತ್ತೆ. ಅಷ್ಟು ಸ್ಮೂತ್ ಆಗಿರುತ್ತೆ, ಹಾಗೆ ಅಷ್ಟು ಸುಲಭವಾಗಿ ಬೇರುಗಳಿಗೆ ಅಂಟ್ಕೊಂಡಿರತ್ತೆ ಅದು. ಅದರಲ್ಲಿ ಈ ರೈಸೋಬಿಯಮ್ ಅನ್ನೋ ಸೂಕ್ಷ್ಮಾಣುಜೀವಿ ಜೀವಿಸ್ಬಿಟ್ಟು ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ನೀವು ಏನಾದರೂ ಆ ಗಂಟುಗಳನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ನಿಮಗೆ ಗುಲಾಬಿ ಬಣ್ಣದಲ್ಲಿ ಆ ಗಂಟುಗಳೊಳಗಡೆ ಗುಲಾಬಿ ಬಣ್ಣದಲ್ಲಿ ನಿಮಗೆ ಗುಲಾಬಿ ಬಣ್ಣ ಕಂಡು ಬರುತ್ತೆ. ಆ ಗುಲಾಬಿ ಬಣ್ಣದಲ್ಲಿರುವಂಥದ್ದೇ ಈ ರೈಸೋಬಿಯಂ. ಇದೇನು ಮಾಡುತ್ತೆ, ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ಈ ಸೂಕ್ಷ್ಮಾಣುಜೀವಿಯನ್ನು ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಿಗೆ, ನಾವು ಬೆಳೆಕಾಳುಗಳು ಬೆಳೆಗಳಿಗೆ ಉಪಯೋಗಿಸಬಹುದಾಗಿದೆ. ಹಾಗೆ ಈ ದ್ವಿದಳ ಧಾನ್ಯ ಬೆಳೆಗಳು ಮತ್ತು ರೈಸೋಬಿಯಂ ಜೀವಾಣುಗಳ ಸಹಜೀವನದಿಂದ ನಾವು ಏನಾದರೂ ಒಂದು ಬೆಳೆಯನ್ನು ಬೆಳೆದಾಗ ಆ ಒಂದು ಬೆಳೆಯ ಕಾಲಾವಧಿಯಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 50-300 kg ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಯಲ್ಲಿ ಅದು ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸುತ್ತೆ. ಹಾಗೆಯೇ ಆ

ದ್ವಿದಳ ಧಾನ್ಯ ಬೆಳೆಗಳು ತಮ್ಗೆಷ್ಟು ಬೇಕೋ ಅಷ್ಟು ಸಾರಜನಕವನ್ನ ಹೀರ್ಕೊಂಡು ಉಳಿದಿರೋ ಸಾರಜನಕ ಮಣ್ಣಿನಲ್ಲಿಯೇ ಉಳಿದಿರತ್ತೆ. ಸೊ ಆ ಮಣ್ಣಿನಲ್ಲಿ ಉಳಿದಿರುವಂತಹ ಸಾರಜನಕ ಮುಂದಿನ ಬೆಳೆಗಳಿಗೆ ಲಭ್ಯವಾಗುತ್ತೆ. ಹಾಗಾಗಿ ನಾವು ಈ ರೈಸೋಬಿಯಂನ ಉಪಯೋಗಿಸ್ಕೊಂಡು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಾಗ ಆ ಪ್ರಸ್ತುತ ಬೆಳೆದಿರುವಂತಹ ಬೆಳೆಗಳಿಗೆ ಹಾಗೆ ಮುಂದಿನ ಬೆಳೆಗಳಿಗೆ ಎರಡೂ ಬೆಳೆಗಳಿಗೂ ಸಹ ನಾವು ಸಾರಜನಕವನ್ನು ಒದಗಿಸಿದಾಗೆ ಆಗತ್ತೆ. ಹಾಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಈ ರೈಸೋಬಿಯಂನಿಂದ ಪಡಿಬೇಕು ಅಂದಾಗ ಇವುಗಳನ್ನು ವಿವಿಧ ಬೆಳೆಗಳ ಒಟ್ಟಿಗೆ ಬೆಳೆ ಪರಿವರ್ತನೆ ಮಾಡಿ ಬೆಳೆದಾಗ ದ್ವಿದಳ ಧಾನ್ಯ ಬೆಳೆಗಳಿಗೂ ಸಹ ಸಾರಜನಕ ದೊರೆಯುತ್ತೆ. ಹಾಗೆ ಅದ್ರ ಜೊತೆ ಬೆಳೆದಂತಹ ಏಕದಳ ಧಾನ್ಯ ಬೆಳೆಗಳಾಗಿರ್ಬೋದು ಅಥವಾ ನೀವು ತೆಂಗು ಅಡಿಕೆ ಯಾವುದಾದ್ರೂ ಈ ಪ್ಲಾಂಟೇಷನ್ ಕ್ರಾಪ್ಸ್ ಆಗಿರ್ಬೋದು ಅವುಗಳ ಜೊತೆಗೆ ಈ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಾಗ ಜೊತೆಯಲ್ಲಿ ಬೆಳೆದಂತಹ ಬೆಳೆಗಳಿಗೂ ಸಹ ಸಾರಜನಕ ದೊರೆಯುತ್ತೆ. ಹಾಗೆಯೇ ಬೆಳೆಗಳ ಬೆಳವಣಿಗೆ ಸಹ ಚೆನ್ನಾಗಿರುತ್ತೆ. ಇದರ ಬಳಕೆಯಿಂದ ನಾವು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಶೇಕಡ 15-20% ಇಳುವರಿಯಲ್ಲಿ ಹೆಚ್ಚಳವನ್ನು ಕಾಣಬಹುದು ಮತ್ತು 20-25% ರಾಸಾಯನಿಕವಾಗಿ ಕೊಡುವಂತಹ ಸಾರಜನಕವನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ಅವುಗಳ ಮೇಲಿನ ಖರ್ಚನ್ನು ಸಹ ನಾವು ಕಡಿಮೆ ಮಾಡಬಹುದು. ರೈಸೋಬಿಯಂ ಉಪಚರಣೆಯಿಂದ ಬೇಳೆಕಾಳುಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಹಾಗೂ ಎಣ್ಣೆಕಾಳುಗಳಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿರುವುದು ಕಂಡುಬರುತ್ತೆ. ಹಾಗೆ ರೈಸೋಬಿಯಂ ಪ್ರತಿಯೊಂದು ದ್ವಿದಳ ಧಾನ್ಯ ಗುಂಪುಗಳಿಗೆ ನಿರ್ದಿಷ್ಟವಾಗಿದ್ದು ಆ ಬೆಳೆಗಳಿಗೆ ಮಾತ್ರ ಚಟುವಟಿಕೆಯನ್ನು ಹೊಂದಿರುತ್ತೆ. ಆದ್ದರಿಂದ ಈಗ ನಾವು ಕಡಲೆಗೆ ರೈಸೋಬಿಯಂನ ಉಪಚಾರ ಮಾಡಬೇಕು ಅಂದರೆ ಕಡಲೆಗೆ ಇರುವಂತಹ ರೈಸೋಬಿಯಂನ ಮಾತ್ರ ನಾವು ಉಪಯೋಗಿಸ್ಬೇಕಾಗತ್ತೆ. ನೀವು ಹಾಗಾಗಿ ರೈಸೋಬಿಯಂನ ನೀವು ಯಾವುದೇ ಗೊಬ್ಬರದ ಅಂಗಡಿಗಳಲ್ಲಿ ತಗೋಬೇಕಾದ್ರೆ ನೀವು ಯಾವ ಬೆಳೆಗಳಿಗೆ ಬೆಳೀತಿದ್ದೀರಾ ಅನ್ನೋದನ್ನು ಹೇಳಿಬಿಟ್ಟು ಆ ಬೆಳೆಗೆ ಸೂಕ್ತವಾದಂತಹ ರೈಸೋಬಿಯಂನ ತಗೊಂಬಂದು ನೀವು ಉಪಚಾರ ಮಾಡಿ ಬೆಳೆಗಳನ್ನು ಬೆಳಿಬೇಕಾಗತ್ತೆ. ಹಾಗೆ ಈ ರೈಸೋಬಿಯಂನ ಉಪಯೋಗ ನಮ್ಮ ಪೂರ್ವಜರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾವು ಹಿಂದಿನ ಕಾಲದಲ್ಲಿ ಯಾರನ್ನಾದರೂ ನಮ್ಮ ಮನೆಗಳಲ್ಲಿ ನಾವು ಕೇಳಿದಾಗ ನಾವು ಈ ದ್ವಿದಳ ಧಾನ್ಯ ಬೆಳೆಗಳನ್ನು ಅವರು ಹೆಚ್ಚಾಗಿ ಏಕದಳ ಧಾನ್ಯ ಬೆಳೆಗಳ ಜೊತೆ ಸೇರಿಸಿ ಬೆಳೀತಾ ಇದ್ರು ಅಥವಾ ಏಕದಳ ಧಾನ್ಯ ಬೆಳೆಗಳನ್ನು ಬೆಳೆಯೋದಕ್ಕೂ ಮುಂಚೆ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದು ನಂತರ ಏಕದಳ ಬೆಳೆಗಳನ್ನು ಬೆಳೀತಾ ಇದ್ರು. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಿರ್ತಿತ್ತು. ಹಾಗೆ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಹ ಹೆಚ್ಚಾಗಿ ಸಿಗ್ತಾ ಇತ್ತು. ಇದೆಲ್ಲ ತಿಳ್ಕೊಂಡ ಮೇಲೆ ನಾವು ಒಟ್ಟಾರೆಯಾಗಿ ಈ ರೈಸೋಬಿಯಂನಿಂದಾಗುವ ಉಪಯೋಗಗಳನ್ನು ನಾವು ತಿಳ್ಕೊಳ್ಳೋಣ. ಗಾಳಿಯಲ್ಲಿರುವ ಸಾರಜನಕವು ದ್ವಿದಳ ಧಾನ್ಯ ಬೆಳೆಗಳಿಗೆ ಪೂರೈಕೆ ಆಗುತ್ತೆ ಈ ರೈಸೋಬಿಯಂನ ಉಪಯೋಗಿಸೋದ್ರಿಂದ. ಹಾಗೆ ಇದರಿಂದ ಬೇಳೆಕಾಳುಗಳಲ್ಲಿ ಸಾರಜನಕದ ಪ್ರಮಾಣ ಮತ್ತು ಧಾನ್ಯದ ಇಳುವರಿಯ ಪ್ರಮಾಣವೂ ಸಹ ಹೆಚ್ಚಾಗುತ್ತೆ. ಹಾಗೆ ಶಿಫಾರಸು ಮಾಡಿದ ಸಾರಜನಕ ರಸಗೊಬ್ಬರದ ಪ್ರಮಾಣದಲ್ಲಿ ಶೇಕಡ 25-50% ನಾವು ಕಡಿತಗೊಳಿಸಬಹುದು. ಹಾಗೆ ಸಾರಜನಕ ರಸಗೊಬ್ಬರದ ಮೇಲಿನ ವೆಚ್ಚವನ್ನು ಸಹ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ರೈಸೋಬಿಯಂ ಜೈವಿಕ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಹಾಗೆ ಸ್ಥಿರೀಕರಣಗೊಂಡ ಸಾರಜನಕದ ಶೇಕಡ 35% ಮಣ್ಣಿನಲ್ಲೇ ಉಳಿಯುತ್ತೆ. ಇದರಿಂದ ಮುಂದಿನ ಬೆಳೆಗಳಿಗೆ ಸಹ ಹೆಚ್ಚಿನ ಸಾರಜನಕವನ್ನು ನಾವು ಬೆಳೆಗಳಿಗೆ ಕೊಟ್ಟಾಗೆ ಆಗತ್ತೆ. ಹಾಗೆ ಇದರಿಂದ ನಂತರ ಬೆಳೆದಂತಹ ಬೆಳೆಯಲ್ಲಿಯೂ ಸಹ ಇಳುವರಿ ಹೆಚ್ಚಾಗುತ್ತೆ. ಹಾಗೆ ಇಲ್ಲಿ ಹೇಳಬೇಕು ಅಂತಂದರೆ ರೈಸೋಬಿಯಂ ಹಾಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಾವು ಸಾರಜನಕ ಸ್ಥಿರೀಕರಣವನ್ನು ನಾವು ಸಹಜೀವನದಿಂದ ಸಾರಜನಕ ಸ್ಥಿರೀಕರಣ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಯಾಕೆ ಅಂತಂದರೆ ರೈಸೋಬಿಯಮ್ಮು ಬೆಳೆಗಳ ಬೇರುಗಳಲ್ಲಿ ಹೊಕ್ಕಿ ತನಗೆ ಬೇಕಾದಂತಹ ಪೋಷಕಾಂಶಗಳನ್ನು ಹಾಗೆ ತಾನು ಬೆಳೆಯಲು ಬೇಕಾದಂತಹ ಸ್ಥಳವನ್ನು ಬೆಳೆಗಳಿಂದ ಪಡ್ಕೊಳ್ಳುತ್ತೆ. ಹಾಗೆ ಬೆಳೆಗಳಿಗೆ ಬೇಕಾದಂತಹ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಕೊಡುತ್ತೆ. ಇದರಿಂದ ಎರಡು ಬೆಳೆಗಳಿಗೂ ಉಪಯೋಗ ಆದಾಗ ಆಗುತ್ತೆ, ಹಾಗೆ ರೈಸೋಬಿಯಂಗೂ ಉಪಯೋಗ ಆದಾಗ ಆಗುತ್ತೆ. ಆದ್ದರಿಂದ ಇದನ್ನು ಸಹಜೀವನದಿಂದ ಸಾರಜನಕ ಸ್ಥಿರೀಕರಣ ಮಾಡುವ ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಹಾಗೆ ಇದು ಈಗ ನಾವು ರೈಸೋಬಿಯಂ ನೋಡಿದ್ವಿ. ರೈಸೋಬಿಯಂ ನಾನು ಹೇಳಿದೆ ಬೇರಿನ ಜೊತೆ ಬೆಳೆಯುತ್ತೆ ಅಂತ ಹೇಳಿ. ಸೊ ಬೇರಿನ ಜೊತೆ ಒಳಹೊಕ್ಕು ಬೆಳೀದೇನೆ ಬೇರಿನ ಸುತ್ತ ಇದ್ಬಿಟ್ಟು
ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತ

0: ಸೂಕ್ಷ್ಮಾಣುಜೀವಿಗಳು ಸಹ ಇದೆ. ಅದನ್ನು ನಾವು ಅಸಹಜೀವನದಿಂದ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ.
1: ಓಕೆ ಮೇಡಮ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವುದ್ಯಾವುದು, ಮತ್ತು ಬೇಳೆಕಾಳುಗಳ ಬೆಳೆಗಳಿಗೆ ಈಗ ಬಳಸಬೇಕಾದಂತಹ ಜೈವಿಕ ಗೊಬ್ಬರಗಳು ಯಾವುದು, ಮತ್ತು ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನಮಗೆ ಮೇಡಮ್ ತಿಳಿಸ್ತಾ ಇದ್ರು. ಹಾಗಾದರೆ ನಿಮಗೂ ಕೂಡ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಇನ್ನಷ್ಟು ಮಾತಾಡೋದಕ್ಕಿದೆ, ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ನಮ್ಮ ಕೃಷಿನಲ್ಲಿ ಸಾವಯವ ಕೃಷಿ ಮಾಡ್ತಾ ಇರ್ತೀವಿ. ಸಾವಯವ ಕೃಷಿಯನ್ನು ಮಾಡುವುದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಸಾವಯವ ಕೃಷಿನಲ್ಲೇ ಬರೀ ಸಾವಯವ ಗೊಬ್ಬರಗಳಷ್ಟೇ ಅಲ್ಲದೆ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಸಾವಯವ ಕೃಷಿನಲ್ಲಿ ಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನ ತಿಳಿಸ್ತಾ ಇರುವಂಥವ್ರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಅವರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಮೇಡಮ್, ಹೇಳ್ತಾ ಇದ್ದ ಹಾಗೆ ಈ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಅವುಗಳ ಉಪಯೋಗದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ಏನೆಲ್ಲ ವಿಧಗಳಿದ್ದಾವೆ ಮತ್ತು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಹಾಗೆ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವ್ದಾವುದು, ಮತ್ತು ಬೇಳೆಕಾಳುಗಳ ಬೆಳೆಗಳಿಗೆ ಹೇಗೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಮೇಡಮ್, ಹಾಗೆ ಅಸಹಜೀವನ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದ್ರೆ ಅಸಹಜೀವನ ಸಾರಜನಕ ಸ್ವೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವ್ದಾವ್ದಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಮೇಡಮ್?
3: ಇದರಲ್ಲಿ ಮೊದಲನೇದಾಗಿ ಅಸ್ಟ್ರೋಬ್ಯಾಕ್ಟರ್ ಅಂತ ಹೇಳಿ ಸೂಕ್ಷ್ಮಾಣುಜೀವಿ. ಈ ಸೂಕ್ಷ್ಮಾಣುಜೀವಿ ಸ್ವತಂತ್ರವಾಗಿ ಜೀವಿಸುತ್ತದೆ, ಹಾಗೆ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಕೊಡುವಂತಹ ಬ್ಯಾಕ್ಟೀರಿಯಾ ಇದು. ಇದು ತನ್ನ ದೇಹದಲ್ಲಿರುವಂತಹ ನೈಟ್ರೋಜಿನೈಸ್ ಅನ್ನೋ ಕಿಣ್ವದ ಸಹಾಯದಿಂದ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಒದಗಿಸುತ್ತೆ. ಈ ಸ್ಥಿರೀಕರಣಗೊಂಡ ಸಾರಜನಕ ಮಣ್ಣಿಗೆ ಸೇರಿ ನೀರಿನಲ್ಲಿ ಕರಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಹಾಗೆ ಬೆಳೆಗಳು ಬೇರಿನ ಮೂಲಕ ಸುಲಭವಾಗಿ ಬೆಳೆಗಳು ಈ ಸಾರಜನಕವನ್ನು ಹೀರ್ಕೋಬಹುದಾಗಿದೆ. ಇದನ್ನು ನಾವು ಎಲ್ಲ ಏಕದಳ ಧಾನ್ಯ ಬೆಳೆಗಳಾದ ರಾಗಿ, ಭತ್ತ, ಜೋಳ, ಮುಸುಕಿನ ಜೋಳ, ಗೋಧಿ ಇತ್ಯಾದಿ ಬೆಳೆಗಳಿಗೆ, ಹಾಗೆ ಎಲ್ಲ ರೀತಿಯ ತರಕಾರಿ ಬೆಳೆಗಳಿಗೆ, ಹೂವಿನ ಗಿಡಗಳಿಗೆ, ಹಾಗೆ ಎಲ್ಲ ಥರದ ಹಣ್ಣಿನ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಈ ಅಸ್ಟ್ರೋಬ್ಯಾಕ್ಟರನ್ನು ಸಾರಜನಕ ಸ್ಥಿರೀಕರಣ ಮಾಡೋದಕ್ಕಾಗಿ ಉಪಯೋಗಿಸಬಹುದಾಗಿದೆ. ಆದರೆ ಇದನ್ನು ನಾವು ದ್ವಿದಳ ಧಾನ್ಯ ಬೆಳೆಗಳಿಗೆ ಉಪಯೋಗಿಸೋ ಆಗಿಲ್ಲ. ದ್ವಿದಳ ಧಾನ್ಯ ಬೆಳೆಗಳಿಗೆ ರೈಸೋಬಿಯಂ ಮಾತ್ರ ಉಪಯೋಗಿಸ್ಬೇಕು. ರೈಸೋಬಿಯಂ ಬಿಟ್ಟು ಯಾವುದೇ ಬೇರೆ ಸೂಕ್ಷ್ಮಾಣುಜೀವಿನ ಉಪಯೋಗಿಸ್ದಾಗ ಅದರಲ್ಲಿ ಸಾರಜನಕ ಸ್ಥಿರೀಕರಣ ಆಗೋದಿಲ್ಲ. ಹಾಗೆ ಈ ಅಸ್ಟ್ರೋಬ್ಯಾಕ್ಟರ್ ಸೂಕ್ಷ್ಮಾಣುಜೀವಿಯ ವಿಶೇಷತೆ ಏನಂದರೆ, ಇದು ಸಾರಜನಕ ಸ್ಥಿರೀಕರಣದ ಜೊತೆಗೆ ಸಸ್ಯದ ಬೆಳವಣಿಗೆಗೆ ಬೇಕಾದಂತಹ ಬೆಳವಣಿಗೆ ಕಾರಕಗಳಾದಂತಹ ಇಂಡೋಲಸಿಟಿಕ್ ಆಮ್ಲ, ಜಿಬ್ರಿಲಿಕ್ ಆಮ್ಲ, ಸೈಟೋಕೈನಿನ್ ಮತ್ತು ಜೀವಸತ್ವಗಳನ್ನು ಒದಗಿಸುತ್ತೆ. ಇದನ್ನು ಇಷ್ಟನ್ನು ಒದಗಿಸೋದ್ರಿಂದ ಬೆಳೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಮಣ್ಣಿನಿಂದ ಬರುವಂತಹ ಬೇರುಕೊಳೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಹತೋಟಿ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ. ಹಾಗೆ ಅಸ್ಟ್ರೋಬ್ಯಾಕ್ಟರ್ ಬಳಕೆಯಿಂದ ನಾವು ಶಿಫಾರಸು ಮಾಡಿದ ಸಾರಜನಕದಲ್ಲಿ 25% ಉಳಿತಾಯ ಮಾಡಬಹುದಾಗಿದೆ. ಹಾಗೆ ಈ ಅಸ್ಟ್ರೋಬ್ಯಾಕ್ಟರ್ ಜೀವಾಣು ಹಲವಾರು ವಿಟಮಿನ್ಗಳನ್ನು ಉತ್ಪಾದಿಸುವುದರಿಂದ ಧಾನ್ಯಗಳು ಸಹ ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ. ಹಾಗೆ ಈ ಎಲ್ಲ ಒಟ್ಟಾರೆ ಪರಿಣಾಮದಿಂದಾಗಿ ಅಸ್ಟ್ರೋಬ್ಯಾಕ್ಟರ್ನ ಉಪಯೋಗಿಸಿದಾಗ ಬೆಳೆಗಳಲ್ಲಿ ಇಳುವರಿಯ ಪ್ರಮಾಣ 12-15% ಹೆಚ್ಚಾಗುತ್ತೆ. ಹಾಗೆ ಈ ಅಸ್ಟ್ರೋಬ್ಯಾಕ್ಟರ್ ಜೈವಿಕ ಗೊಬ್ಬರದ ಜೊತೆಯಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಈ ಅಸ್ಟ್ರೋಬ್ಯಾಕ್ಟರ್ನ ಚಟುವಟಿಕೆ ಹೆಚ್ಚಾಗಿರುತ್ತೆ. ಹಾಗೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಗಳಲ್ಲಿ ಕೆಲಸ ಮಾಡುತ್ತೆ. ಈಗ ಇದೇ ರೀತಿ ಅಸಹಜೀವನದಿಂದ ಸಾರಜನಕ ಸ್ಥಿರೀಕರಣ ಮಾಡುವಂತಹ ಮತ್ತೊಂದು ಸೂಕ್ಷ್ಮಾಣುಜೀವಿ ಇದೆ, ಅದು ಅಜೋಸ್ಪೈರ್ಲಮ್ ಅಂತ ಹೇಳಿಬಿಟ್ಟು. ಇದು ಸಹ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಇದರಲ್ಲಿ ಅಜೋಸ್ಪೈರ್ಲಮ್ ಹ್ಯಾಲೋ ಪ್ರಿಫ್ರೆನ್ಸ್ ಅಂತ ಹೇಳಿಬಿಟ್ಟು ಒಂದು ಪ್ರಭೇದ ಇದೆ. ಈ ಪ್ರಭೇದ ಅತಿ ಹೆಚ್ಚು ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ಹಾಗೆ ಈ ಸೂಕ್ಷ್ಮಾಣುಜೀವಿಯು ಬೆಳೆಯ ಬೇರಿನ ಸಮೀಪ ಹಾಗೆಯೇ ಬೇರುಗಳಲ್ಲಿ ಪ್ರವೇಶಿಸಿ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಇದು ಕಡಿಮೆ ಆಮ್ಲಜನಕ ಇರುವಂತಹ ಪ್ರದೇಶದಲ್ಲೂ ಸಹ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಈ ಸೂಕ್ಷ್ಮಾಣುಜೀವಿನ ನೀರು ನಿಲ್ಲಿಸಿ ಬೆಳೆಯುವಂತಹ ಬೆಳೆಗಳಾದ ಭತ್ತ ಇರ್ಬೋದು, ಹೆಚ್ಚಿನ ನೀರು ಉಪಯೋಗಿಸುವಂತಹ ಕಬ್ಬಿರ್ಬೋದು, ಇಂತಹ ಬೆಳೆಗಳಲ್ಲಿ ನಾವು ಹಾಗೆ ತರಕಾರಿ ಬೆಳೆಗಳಲ್ಲಿ ಇದನ್ನು ಉಪಯೋಗಿಸಿದಾಗ ಇದರದ್ದು ಸಾರಜನಕ ಸ್ಥಿರೀಕರಣ ಹೆಚ್ಚಾಗಿ ಮಾಡುತ್ತೆ. ಹಾಗೆ ಇದು ಸಾರಜನಕ ಸ್ಥಿರೀಕರಣದೊಂದಿಗೆ ಬೆಳವಣಿಗೆ ಉತ್ತೇಜಕಗಳಾದ ಇಂಡೋಲಸ್ಟಿಕ್ ಆಸಿಡ್, ಜಿಬ್ರಿಲಿನ್ಸ್ ಮತ್ತು ಸೈಟೋಕೈನಿನ್ಸ್ ಸಹ ಉತ್ಪಾದನೆ ಮಾಡುತ್ತೆ. ಇದರಿಂದ ಬೆಳೆಗಳಲ್ಲಿ ಹೆಚ್ಚಿನ ಹೂ ಬಿಡುವುದು, ಹಾಗೆ ಹೆಚ್ಚಿನ ಕಾಯಿ ಕಟ್ಟೋದು ಆಗುತ್ತೆ. ಇದರಿಂದ ಬೆಳೆಗಳ ಇಳುವರಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದರಿಂದ ಎಲ್ಲ ಏಕದಳ ಧಾನ್ಯ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ತರಕಾರಿ ಬೆಳೆಗಳಲ್ಲಿ ಬಳಸಬಹುದಾಗಿದೆ.
2: ಓಕೆ ಮೇಡಮ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ, ಹಾಗೆ ಜೈವಿಕ ಗೊಬ್ಬರಗಳ ಬಳಕೆಯ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಈಗ ನೀವು ಹೇಳಿದಂತೆ ಈ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು, ಅದರಲ್ಲೂ ಬೇಳೆಕಾಳು ಬೆಳೆಗಳಿಗೆ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಹಾಗೆ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಅಷ್ಟೇ ಅಲ್ಲದೆ ಜೈವಿಕ ಗೊಬ್ಬರಗಳ ಬಗ್ಗೆ, ಅದರ ಉಪಯೋಗಗಳ ಬಗ್ಗೆ, ವಿಧಗಳ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ಯಾವ್ಯಾವ ರೀತಿಯ ಜೈವಿಕ ಗೊಬ್ಬರಗಳಿದ್ದಾವೆ, ಅದರಲ್ಲೂ ನೀವೀಗ ಹೇಳಿದಂತೆ ಆಸ್ಟ್ರೋಬ್ಯಾಕ್ಟರ್ ಎನ್ನುವಂತಹ ಈ ಸೂಕ್ಷ್ಮಾಣು ಜೀವಿ ಏನಿದೆ, ಇದು ಏಕದಳ ಬೆಳೆಗಳಿಗೆ, ತರಕಾರಿಗಳಿಗೆ, ಹಣ್ಣು ಇಂತಹ ಬೆಳೆಗಳಿಗೆ ಸೂಕ್ತವಾದಂತಹ ಗೊಬ್ಬರ ಅಂತ ಹೇಳ್ತಾ ಇದ್ರಿ. ಮತ್ತೆ ಈ ಗೊಬ್ಬರವನ್ನ ದ್ವಿದಳ ಧಾನ್ಯ ಬೆಳೆಗಳಿಗೆ ಬಳಸುವ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಈ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬೆಳೆಗಳಿಗೆ ನೀಡಿದ್ರೆ, ಭೂಮಿಗೆ ನೀಡಿದ್ರೆ, ಅದು ಗಿಡಗಳು ಬೆಳೆಯೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಹೀಗೆ ಸಾವಯವ ಕೃಷಿನಲ್ಲಿ ಉತ್ತಮ ಇಳುವರಿಯನ್ನ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತೆ ಅವುಗಳ ಉಪಯೋಗಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಇನ್ನಷ್ಟು ಜೈವಿಕ ಗೊಬ್ಬರಗಳ ಕುರಿತಂತೆ ಮಾಹಿತಿಗಳನ್ನ ನಾಳೆಯ ಕಾರ್ಯಕ್ರಮದಲ್ಲಿ ಕೂಡ ಕೇಳೋಣ. ಹಾಗೆ ನಾಳೆಯ ಸಂಚಿಕೆಯನ್ನ ಕೂಡ ಕೇಳಿ ಸಂಪೂರ್ಣವಾದಂತಹ ಜೈವಿಕ ಗೊಬ್ಬರಗಳ ಮಾಹಿತಿಗಳನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭರಾತ್ರಿ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗಾನ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಆಕಳಿಕೆ ಬರದಿದ್ದರೆ ಹುಚ್ಚೆ ಹಿಡಿಯುತ್ತದಂತೆ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಮೈ ಮುರಿಯುತ್ತಾ ಆಕಳಿಸುವವರನ್ನು ನಾವು ನೋಡಿದ್ದೇವೆ. ಆಕಳಿಕೆಗೆ ಮಕ್ಕಳು, ಮುದುಕರು, ಹೆಂಗಸರು ಎಂಬ ಭೇದಭಾವವಿಲ್ಲ. ಅಷ್ಟೇ ಏಕೆ, ಪ್ರಾಣಿ ಪಕ್ಷಿ ಸರೀಸೃಪಗಳು ಕೂಡ ಆಕಳಿಸುತ್ತವೆ. ಆದರೆ ಕೀಟ ಸಾಮ್ರಾಜ್ಯದಲ್ಲಿ ಮಾತ್ರ ಆಕಳಿಕೆಗೆ ಅವಕಾಶವಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲಗದ್ದೆಗಳಲ್ಲಿ, ಕಚೇರಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಕೆಲಸ ಮಾಡಿ ಮನೆಗೆ ಬರುತ್ತೇವೆ. ಕೈಕಾಲು ಮುಖ ತೊಳೆದು ಊಟ ಮಾಡಿ TV ನೋಡುತ್ತಲೋ ಪುಸ್ತಕ ಓದುತ್ತಲೋ ಕುಳಿತರೆ ನಮಗೆ ಗೊತ್ತಿಲ್ಲದೆ ಆಕಳಿಕೆ ಬರತೊಡಗುತ್ತದೆ. ವರ್ಕ್ ಫ್ರಮ್ ಹೋಮ್ನಿಂದ ರಾತ್ರಿ ಪಾಳೆ ಮಾಡುತ್ತಿರುವ ಯುವಕ ಯುವತಿಯರು, ಕಂಪನಿ ಕೆಲಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಬೆಳಗಿನ ಜಾವದ ಹೊತ್ತಿಗೆ ಸುಸ್ತಾಗಿ ತೂಕಡಿಸತೊಡಗುತ್ತಾರೆ. ಆಗ ಅವರು ಪದೇ ಪದೇ ಆಕಳಿಸುತ್ತಾರೆ. ಈ ಆಕಳಿಕೆ ಯಾರೋ ನಮ್ಮನ್ನು ನೆನಪಿಸಿಕೊಳ್ಳುವುದರ ಮೂಲಕ ಬರುವ ಸೂಚನೆ ಅಲ್ಲ. ವೈದ್ಯ ವಿಜ್ಞಾನದಲ್ಲಿ ಅದಕ್ಕೆ ಸಮರ್ಪಕವಾದ ಅರ್ಥ ವಿವರಣೆ ವ್ಯಾಖ್ಯಾನಗಳಿವೆ. ಸ್ವಾಭಾವಿಕವಾಗಿ ನಮ್ಮ ದೇಹ ಮನಸ್ಸುಗಳು ನಿರಂತರವಾಗಿ ಕೆಲಸ ಮಾಡಿ ದಣಿದಾಗ, ಆಯಾಸವಾದಾಗ, ದೀರ್ಘ ಪ್ರಯಾಣ ಮಾಡಿ ಬಂದಾಗ, ರಾತ್ರಿ ಇಡೀ ನಿದ್ದೆಗೆಟ್ಟಾಗ ಆಕಳಿಕೆ ಬರುತ್ತದೆ. ಆಕಳಿಕೆಯನ್ನು ದಣಿವು, ಆಯಾಸ, ಬೇಸರ, ಆಲಸ್ಯ, ಸೋಮಾರಿತನ, ಒತ್ತಡ, ಮಂಪರು, ತೂಕಡಿಕೆ, ಹಸಿವುಗಳ ಮುನ್ಸೂಚನೆ ಅಥವಾ ಪರಿಣಾಮವೆಂದು ಹೇಳಲಾಗುತ್ತದೆ. ಶರೀರದಲ್ಲಿ ಮಿದುಳು ಮತ್ತು ದೈಹಿಕ ಕಸರತ್ತುಗಳ ಬದಲಾವಣೆಯಿಂದ ಆಕಳಿಕೆ ಬರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಕೇವಲ 5-6 ಸೆಕೆಂಡುಗಳ ಸಾಂಕ್ರಾಮಿಕ ಚಟುವಟಿಕೆಯಾದ ಆಕಳಿಕೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಿದಂತಿಲ್ಲ. ದಿನಕ್ಕೆ ನಾವೆಷ್ಟು ಬಾರಿ ಆಕಳಿಸಿದ್ದೇವೆ ಎಂಬುದನ್ನಂತೂ ನಾವು ಯಾರೂ ಲೆಕ್ಕ ಇಟ್ಟಿಲ್ಲ. ಆಸಕ್ತಿಯಿಲ್ಲದ ಪುಸ್ತಕ ಓದುವಾಗ, ಧಾರಾವಾಹಿ ಸಿನಿಮಾ ನೋಡುವಾಗ, ಬೋರು ಹೊಡೆಯುವ ಭಾಷಣ, ಉಪನ್ಯಾಸ ಕೇಳುವಾಗ ಆಕಳಿಕೆ ಬರುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ಆಕಳಿಕೆ ಬಂದು ಹೋಗಿರುತ್ತದೆ. ಆಂಡ್ರೂ ಗ್ಯಾಲಪ್ ಎಂಬ ಮನೋವಿಜ್ಞಾನಿ ಮತ್ತವರ ಬಳಗ ಬಗೆ ಬಗೆಯ ಪ್ರಾಣಿಗಳ ಆಕಳಿಕೆ ವಿಧಾನಗಳನ್ನು ಅಧ್ಯಯನ ಮಾಡುತ್ತಾರೆ. ಅವುಗಳ ಮಿದುಳಿನ ಗಾತ್ರ, ನರಸಂವಾಹಕಗಳ ಸಂಬಂಧವನ್ನು ಅರಿತು ವಿಶ್ಲೇಷಣೆ ಮಾಡುತ್ತಾರೆ. ಮಿದುಳಿನ ಗಾತ್ರ ಹೆಚ್ಚಾದಂತೆ ಆಕಳಿಕೆ ಹೆಚ್ಚು ಎಂಬ ಸತ್ಯ ಆಗ ಬೆಳಕಿಗೆ ಬರುತ್ತದೆ. ಕಿವಿಯ ಮಧ್ಯಭಾಗದಲ್ಲಿ ಟೆನ್ಸರ್ ಟೆಂಪನಿ ಎಂಬ ಸ್ನಾಯು ಸಂಕೋಚನಗೊಂಡಾಗ ದೇಹದಲ್ಲಿ ಕಂಪನ ಉಂಟಾಗಿ ಆಕಳಿಕೆ ಬರುತ್ತದೆ ಎಂಬುದು ವಿಜ್ಞಾನಿಗಳ ಮಾತು. ಮಿದುಳಿನ ಗಾತ್ರವಲ್ಲದೆ ಮಿದುಳಿನ ಬೇರೆ ಬೇರೆ ಭಾಗಗಳಲ್ಲೂ ಉಸಿರಾಟವನ್ನು ಆಕಳಿಕೆಯನ್ನು ನಿಯಂತ್ರಿಸುವ ವಿಷಯವೂ ಸ್ಪಷ್ಟವಾಯಿತು. ಮಿದುಳಿನ ಪ್ಯಾರಾವೆಟ್ರಿಕ್ಯುಲರ್ ನ್ಯೂಕ್ಲಿಯಸ್ಗೆ ಆಕಸ್ಮಿಕವಾಗಿ ಆಕ್ಸಿಜನ್ ಪೂರೈಕೆ ಕಡಿಮೆ ಆದಾಗಲೂ ಕೂಡ ಆಕಳಿಕೆ ಬರುತ್ತದೆ ಎಂಬುದು ಮನೋವಿಜ್ಞಾನಿಗಳ ಅಭಿಪ್ರಾಯ. ಅವರು ಆಕಳಿಕೆಯನ್ನು ಪ್ರಚೋದಿಸುವ ಗ್ಲೈಸಿನ್, ಆಕ್ಸೋಟೋಸಿನ್, ಡೋಪಮೈನ್ ಹಾಗೂ ಆಂಡ್ರಿನೋಕಾರ್ಟಿಕೋ ಟ್ರೋಪಿಕ್ ಹಾರ್ಮೋನುಗಳು ಮೂಲ ರಾಸಾಯನಿಕ ಧಾತುಗಳೆಂದು ಸಿದ್ಧಪಡಿಸಿದ್ದಾರೆ. ನೈಟ್ರಿಕ್ ಆಕ್ಸೈಡನ್ನು ಉತ್ಪಾದಿಸುವ ಈ ಧಾತುಗಳು ಆಕಳಿಕೆಗೆ ಪ್ರಮುಖ ಕಾರಣವೆಂದು ವೈದ್ಯರು ಕಂಡುಹಿಡಿದಿದ್ದಾರೆ. ಬ್ರೇನ್ ಟ್ಯೂಮರ್ನಂಥ ಮಿದುಳುಗಡ್ಡೆ ಆದವರಲ್ಲಿ, ನಿದ್ರಾ ಅಸ್ವಸ್ಥತೆಯಿಂದ ನರಳುತ್ತಿರುವವರಲ್ಲಿ, ಖಿನ್ನತೆ, ಹೃದಯಕ್ಕೆ ಸರಿಯಾದ ರಕ್ತ ಸಂಚಾರವಾಗದೆ ರಕ್ತದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದಾಗ ಈ ಆಕಳಿಕೆ ಬರುತ್ತದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ. ವೈದ್ಯರ ಪ್ರಕಾರ ಆಕಳಿಕೆಗೆ 90 ಹೆಚ್ಚು ಮಾನಸಿಕ ಕಾರಣಗಳು ಸಂಶೋಧನೆಯಲ್ಲಿ ಸಿಕ್ಕಿವೆ. ಕೆಲವೊಮ್ಮೆ ಹೆಚ್ಚು ಔಷಧಿಗಳನ್ನು ಸೇವಿಸುವವರಲ್ಲಿ ಕೂಡ ಅಡ್ಡ ಪರಿಣಾಮವಾಗಿ ಆಕಳಿಕೆ ಬರುತ್ತದೆ. ಆಕಳಿಸುವಾಗ ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತದೆ. ಆಕಳಿಸುವವರು ಪಕ್ಕದಲ್ಲಿಯೇ ಇದ್ದರೆ ನಾವು ಅವರಂತೆ ಆಕಳಿಸುತ್ತೇವಂತೆ. ಆಕಳಿಸುವಾಗ ನಮ್ಮ ಶ್ರವಣ ಶಕ್ತಿ ಕಡಿಮೆಯಾಗಿ ಸುತ್ತಲಿನ ಶಬ್ದ ಪ್ರಪಂಚವೇ ಕುಸಿದಂತೆ ಭಾಸವಾಗುತ್ತದೆ. ನಾವು ಬಸ್ಸಿನಲ್ಲಿದ್ದಾಗ, ರೈಲಿನಲ್ಲಿದ್ದಾಗ, ವಿಮಾನದಲ್ಲಿದ್ದಾಗ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಆಕಳಿಕೆ ಬಂದರೆ ನಮಗೆ ಆ ವಾಹನಗಳ ಸದ್ದು ಅಥವಾ ಜನರ ಮಾತುಗಳು ಕೂಡ ನಮ್ಮ ಕಿವಿಗೆ ಕೇಳಿಸುವುದಿಲ್ಲ. ದೀರ್ಘ ಉಸಿರಾಟ, ಹೆಚ್ಚು ನೀರು ಕುಡಿಯುವುದು, ಪ್ರಾಣಾಯಾಮ ಮಾಡುವುದು ಇವೆಲ್ಲ ಆಕಳಿಕೆಯನ್ನು ನಿಯಂತ್ರಿಸುತ್ತವೆ ಅಂತೆ. ಆಕಳಿಕೆ ಮನುಷ್ಯನಿಗೆ ಮಾತ್ರವಲ್ಲ, ಚಿಂಪಾಂಜಿ, ನಾಯಿ, ಬೆಕ್ಕು ಮತ್ತು ಹಕ್ಕಿ ಪಕ್ಷಿಗಳಿಗೂ ಕೂಡ ಬರುತ್ತದೆ. ಸಂತೋಷದ ಸಂಗತಿ ಎಂದರೆ ಆಕಳಿಕೆ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಹುಚ್ಚೆ ಹಿಡಿಯುತ್ತದಂತೆ. ಹಾಗಾದರೆ ಬರಲಿ ಬಿಡಿ, ಬೇಕಾದಷ್ಟು ಆಕಳಿಕೆ, ನಾವು ಅದರ ಸುಖವನ್ನು ಅನುಭವಿಸೋಣ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
6: ಹಲೋ ಗೆಳೆಯರೇ.
7: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
8: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
7: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
9: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
11: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
12: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
11: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
13: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
2: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
2: ಹೆಂಗೆ ನಮ್ ಸಿಟಿ ಮೇಸ್ಟರ್?
3: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಬಿಸಿಲ್ಲ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

My name is Raj. What's your name, please? My name is Raj. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನಾ ಮಾತಾಡಕ್ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ಟು ಬೊಂಬೆನಾ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಅಯ್ಯೋ ನಮಗೆ ಮದುವೆ ಬೇಡ ಸ್ವಾಮಿ.

0: ರೀ ಮಾಲತಿ.
1: ಏನ್ರಿ?
0: ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ.
1: ಕಾಣ್ತಾ ಇದೆಯಲ್ರಿ
0: ಫ್ರಿಜ್ 18,000.
2: ಅಯ್ಯೋ ನಿನ್ನ
0: ಟಿವಿ 14,000.
2: ಎಲ್ಲ ಇವಳ
0: ಈ ವಾಷಿಂಗ್ ಮೆಷಿನ್ 8,000.
2: ಶಿವನೇ ಗತಿ.
0: ಗ್ಯಾಸ್ ಸಿಲಿಂಡರ್ 10,000.
2: ರಾಮ ರಾಮ.
1: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
2: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಜನರು ಬಂದರು, ನೂರು ಜನರು ಹೋದ.

0: ಮಲ್ಲೆ ಜೋಡಿ
1: ಬಿತ್ತಕ ಜಂ
0: ಅಯ್ಯೋ ಹೆಣ್ಣೆ ಮಂಕದಿಣ್ಣೆ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೆ ಒಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರ

0: ವಾರದವರೆಗೆ ಬೆಳಿಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ದೇವರು ದೇವರು ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ. ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ ಪೋಕರಿ ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜನದ ಜನ ಎಲೆಕ್ಷನ್ ನಲ್ಲಿ ನನ್ನನ್ನೇ ಆರಿಸ್ತಂದ್ರು, ಊರಿನ ಚೇರ್ಮನ್ನೂ ಮಾಡಿದ್ರು. ಯಾಕೆ? ದುಡ್ಡು ದುಡ್ಡು ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣೋ.
1: ನೀವು ಮನುಷ್ಯ ಹೊಟ್ಟೆ ಹುಟ್ಟಬಾರ್ದಾಗಿತ್ತೋ ಅಪ್ಪ? ದೇವ್ರು ನೀನು ದೇವ್ರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?
0: ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡ್ತೀವಿ.
1: ಮತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ್ರಿ?
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.
0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ? ಯಾವ್ದೋ ಇದು ಪೀಸು ಚೆನ್ನಾಗಿದೆ
1: ಬಿತ್ತೆ, ಅದ್ರ ಮೇಲೆ ಕಣ್ಣು. ಯಪ್ಪ, ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ ಹೆಂಡತಿ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ.
1: ಅಂದ್ರೆ ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದೀನ್ರಿ, ತಮ್ಮ ನಿಂದ ಈಗ ಹದಕ್ಕೆ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ, ನೀ ಇಲ್ಲೇ ನಿಂತೀಯನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತೀಯನ? ಮೊದಲ ನಿನ್ನ ನಳ ಹಳೇದು, ಜಂಗ್ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿ ಕೇಳಿ, ಹಳೆ ಕಬರಿ ಕೇಳಿ, ಇವ್ರು ಹೊಸ ಚೇರ್ಮನ್ರು, ಮಾಡಿವ್ರಿಗೆ ನಮಸ್ಕಾರ.
2: ಅಯ್ಯಯ್ಯ, ಗೊತ್ತೇ ಇದ್ದಿಲ್ ಬಿಡು ನನಗ. ಯಪ್ಪ ಎತ್ರಿ ನಿಮ್ಮ ದೋತ್ರ, ಖಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಹೇಳು ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ, ಏ ಏಯಪ್ಪ, ಇನ್ನೂ ಇವಳದ ಮದುವೆ ಆಗಿಲ್ರಿ.
2: ಏ ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರು?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಲೇ ಅಕೀರ, ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅನ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು,
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಅಪ್ಪ ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ದಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ಧಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ ಮಾಡೋದ್ ಮಾಡ್ತೀರಿ, ಆದಷ್ಟು ಲಘೂನ ಮಾಡ್ರಿ, ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸೆಷ್ಟು?
2: ಹೋದ ಅಮಾವಾಸ್ಯೆಗೆ 18 ತುಂಬಿ 19 ಬಿತ್ರಿ.
0: ಆಹಾ, ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಅಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ, ದೇವ್ರು ಅಪ್ಪ ನೀನು ದೇವ್ರು.
2: ಅಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಫಕೀರ, ಹೊಸದಾಗಿ ಭೀಮೇಶಿನ ಸೆಕ್ರೆಟರಿಯ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗತ್ತೆ.
1: ಇದಕ್ಕೇನು ಕೇಳಕ್ ಬರ್ತೈತಿ ಹಸೆಯದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಹೋಯಪ್ಪ, ಇದಕ್ಕೆ ಮುಂದ ಕುಂತು ನಾನು ಎಲ್ಲಾ ಕಲಿಸ್ಬೇಕು.
2: ಅಯ್ಯ ಪಕ್ಕದ ಮನಿ ಲಕ್ಷ್ಮವ್ವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು ಹೆಂಗ ಕುಟ್ಟೋದು, ಹೆಂಗ ಬೀಸೋದು, ಹೆಂಗ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ. ನೀನ್ ಹೇಳಕ್ ಬರ್ಬೇಡ ನನಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ, ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡನ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೆ, ಚೆನ್ನಪ್ಪಗೌಡ, ಭೀಮೇಶಿ
3: ಯಾರವರು?
0: ಏ ನಾನು
3: ಬರ್ರಿ.

0: ಬರ್ರಿ ಹೊಸ ಚೇರ್ಮನ್ರು ಬರ್ರಿ ಅಪ್ಪ ಕೂಡ್ ಬರ್ರಿ ಕುಂಡ್ರಿ.
1: ಏ ಏನ್ ಹೂಂ ಬದಿಯೋ ಅಣ್ಣ ನೀನು?
0: ಯಾಕೋ
1: ಅವರು ಚೇರ್ಮನ್ರು, ಚೇರ್ಮನ್ರು ಅನ್ನು ಚೋರ್ಮನ್ರು ಅಂತ ನೋಡು.
0: ಹೌದಲ್ಲ, ಬರ್ರಿ ಅಪ್ಪ ಬರ್ರಿ.
2: ಏನಿದು, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನೋ ಚೆನ್ನಪ್ಪಗೌಡ?
3: ಇವರು ಬಂದಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರ, ಯಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ದಿರಷ್ಟು. ಮತ್ತೇನು ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣೇನು?
0: ಅಲ್ರಿ, ಮದುವೆಯಾಗ ಅವರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವು ಮಾಡ್ಬೇಕು?
1: ಮತ್ ಇವ್ರನ್ನ ಯಾಕೆ ಕರ್ಲಿಕ್ಕೆ ಕಳ್ಸಿದಿ?
0: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು, ನಾವು ಹಳ್ಳಿ ಹುಮ್ದು. ನಾವು ಮದುವೆಯಾಗು ಹೆಣ್ಣು, ಇವ್ರು ಪರೀಕ್ಷೆ ಮಾಡಿದ್ರು ಉಳಿತೇನಲೇ. ಅಗ್ಗ ನೀನ್ ಇದೇ ಆತರ ಪರೀಕ್ಷೆಲೆ?
3: ಏ ಚೆನ್ನಪ್ಪಗೌಡ್ರೆ, ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
0: ಬರ್ತೈತಿ.
3: ಕುಟ್ಟಾಕ ಬೀಸಾಕ ಬರ್ತಾ?
0: ಅದು ಬರ್ತೈತಿ.
3: ಹಾಡ್ಲಿಕ್ಕೆ ಬರ್ತಾ?
0: ಅದೇನು ದ್ವಾಡದ್ರೆ
3: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ, ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
2: ಕರ್ಕೊಂಡ್ ಬಾ ಇಲ್ಲಿ.
0: ಕರ್ಕೊಂಡ್ ಬಾ ಅಲ್ಲವ ಚೇರ್ಮನ್ರೆ. ಹುಡುಗ್ಯಾರೇನ್ರಿ, ಗೊಂಬೆ ಗೊಂಬೆ ಆಗ್ಯಾವ್ರಿ ಅಪ್ಪ. ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
2: ತೊಳೆದ ಮುತ್ತಂಗಿದಾರೆ, ಕೈ ತೊಳ್ಕೊಂಡು ಮುಟ್ಟಬೇಕು.
0: ಲೇ ಪಕಿರ್ಯ, ಒಂದ್ ಐದಾರು ಬಕೆಟ್ ನೀರ ತಗೊಂಡ್ ಬರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
2: ಈ ಮನಿ ಭಾಗ್ಯ ತೆರೀತಪ್ಪ
0: ಅಂದ್ರೆ ಇಷ್ಟು ದಿವಸ ಮುಚ್ಕೊಂಡಿತ್ತೀರ್ವ ಹೆಂಗ ನೀವು?
4: ಸುಳ್ಳ ಯಾಕ್ರಿಪ್ಪ ಇದು, ನಮ್ದು ಇಷ್ಟ ಐತಿ.
0: ಹ್ಮ್,
4: ಏನ್ ನಿಮ್ ಮನಸ್ಸು ಬಂತೋ ಇಲ್ಲೋ ಇಷ್ಟ ಹೇಳ್ಬಿಡ್ರಿ.
0: ನೋಡ್ರಪ್ಪ, ನಮಗಂತೂ ಕನ್ಯಾ ಪಾಸ್ ಬಿದ್ದು. ಭೀಮ್ಯಾ ನೀ ಏನಂತೀಯಲೆ?
1: ನಾನು ಅದೇನಾಯ್ತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
4: ಏನ್ ಕೇಳ್ತಿ ಕೇಳಲೇ
0: ಕೇಳಲ್ಲ, ಅದ್ರಾಗ ಏನೈತಿ?
1: 10,000 ರೂಪಾಯಿ ವರದಕ್ಷಿಣೆ, ಒಂದ್ ಸ್ಕೂಟ್ರು, ಒಂದ್ ವಾಚು, 3 ತೊಲೆ ಬಂಗಾರ.
0: ಅಲ್ಲಲೇ ತಮ್ಮ, ಮಾವು ಕೊಟ್ಟಿದ್ ಉಳಿತೈತೇನಲೇ? ಉಳಿತೈತೆ ಮಾವು ಕೊಟ್ಟಿದ್ದ, ದೇವ್ರು ಕೊಡ್ಬೇಕಲೇ, ದೇವ್ರು ಕೊಡ್ಬೇಕು. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ್ಕ ಕೈ ಒಡ್ಡಿತಾರನಲೇ, ಮಳ್ಳಿ ಹಳೆ ಮಳ್ಳಿ. ಗಟ್ಟುಳ ರಟ್ಟಿ ಕೊಟ್ಟಾನಲೇ ದೇವ್ರ ದುಡಿಯಾಕ, ಗಟ್ಟುಳ ರಟ್ಟಿ ಕೊಟ್ಟಾನ.
1: ನೀ ಸುಮ್ನೆ ಇರೋ ಅಣ್ಣ, ಇದ್ರಾಗ ನಿನಗೇ ತಿಳ್ತೈತಿ, ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದಿದ್ರೆ ಇಲ್ಲ.
4: ನೋಡ್ರಪ್ಪ, ಇರುವ ನನಗೆ 2 ಹೆಣ್ಮಕ್ಳು, 10,000 ರೂಪಾಯಿ ಅವತ್ತಿನ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾನೆ. 20 ಎಕರೆ ಹೊಲ ಆಯ್ತು ರೀ, ಇರದು
0: ಐತಲ್ಲ,
4: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
2: ಏನಂತೀರಪ್ಪ ಚನ್ನಪ್ಪಗೌಡ? ಭೀಮೇಶಿ
0: ಚೇರ್ಮನ್ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡು ನಾ ಏನ್ ಮಾಡ್ರಿ? ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
2: ಏನಪ್ಪ ಭೀಮೇಶಿ, ನಿನಗ ಒಪ್ಪಿಗೆನ?
1: ನನಗ ಒಪ್ಪಿಗೆರಿ ರಾಯಣ.
4: ಅಲ್ಲೇ ನಿನಗ
0: ಏನು,
4: ನಿನ್ ಕೊಡುದು ಬೇಡೇನ?
0: ಏನ್ ಮಾತಾಡ್ತೀವ ಮಾವ? ಅಲ್ಲಿ ಚನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯ ಮಾವ? ಹೆಣ್ಮಕ್ಳು ರೊಕ್ಕದ ಆಸೆಗೆ ಬಿದ್ದ ಅವ್ರು ವರದಕ್ಷಿಣೆ ರೊಕ್ಕ ತಗೊಂಡ್ ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿವ್ಯ ಹೆಂಗ್ಲೇ? ಹುಂ ಒಕ್ಕಲಿಗೆ ಆದನಲೆ, ದೇವ್ರು ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ ಇವತ್ ನಾ ಮನಸ್ಸು ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲ್ಯಾಗ ಬೆಳೆದ್ ತೆಗಿತಾನಲೆ, ಮೂಲ್ಯಾಗ ಬೆಳೆದ್ ತೆಗಿತಾನೆ.
2: ಈಗ ಒಪ್ಪದಂಗ
0: ಆಯ್ತಲ್ಲಪ್ಪ,
2: ಇನ್ನು ಮದ್ವೆ ಎಂದ ಇಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗೆ ಬಹಳ ಬಂದವು.
0: ಅಡಿಗೆ ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ತಾಟ್ ಹಾಕಿ
5: ಕೈ ಕಾಲ್ ತೊಳ್ಕ ಬರ್ರಿ ಅಪ್ಪ, ಯವ್ವ ತಾಟ್ ಹಾಕ್ರಿ ಒಳಗ.
0: ನೀನು ಹಂಗ ನಿಂತದಲ್ವೇ, ನಡಿ ಒಳಗ್ ನಡಿ, ತಾಟ್ ಹಾಕಿ ನಡ್ರಿ.
2: ಲಲಿತಾ ಎಂಥ ಅಪ್ರತಿಮ ಸುಂದರಿ, ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
6: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿ ಅಪ್ಪ ಒಬ್ರ ನಿಂತು ಏನೋ ಯೋಚನೆ ಮಾಡ್ತೀರಿ?
2: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದ ಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣ ಪಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
6: ಅಪ್ಪ ಎಷ್ಟಾಗ್ಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆಂದಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
2: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
6: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದು ಅಂದ್ರಿ ಅಪ್ಪ ಲಗ್ನ?
2: ನೋಡೋ, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
6: ಯಾಕ್ರಿ ಅಪ್ಪ?
2: ಫಕೀರ, ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ, ಭೀಮೇಶಿ ಮನೆಯಾಗಿದ್ದಾನೇನ?
6: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗೆ ಕಾಣ್ತದಲ್ರಿ.
2: ಹಾ, ಹೌದಲ್ಲ.
3: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡ್ಯಾನ ಹಾಗಲಕಾಯಿ. ಅಯ್ಯಯ್ಯ, ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
2: ಏರ್ಲಿ ಏರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರ್ಲಿ. ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
6: ಹೌದ್ರಿ ಅಪ್ಪ, ಮಠಕ್ಕ ಮರಿಯಾಗಬೇಕಾಗಿತ್ತರೆ ಊರಿ ಚೇರ್ಮನ್ ಆಗಿದ್ರಿ. ದೇವರು ಅಪ್ಪ ನೀನು, ದೇವರು.
3: ದೇವರಿಗೂ ಇವರಿಗೆ ಏನು ಫರಕ್ ಐತೆ? ದೇವರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ. ಇವರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳದಾಗ ಮುಂದಕ್ಕೆ ಬರ್ತ, 9 ತಿಂಗಳದಾಗ ಫಲ ಸಿಗುತ್ತ. ಯಾಕೋ ಯಪ್ಪ
2: ಲೇ ಪಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
3: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
2: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣು ಇರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
3: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾರಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬ ಬಿಟ್ರೆ ಏನ್ ಬೇಕದು ಬರುತ್ತೆ ನೋಡ್ರಿ.
6: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡೇ ಬರುತ್ತೆ.
2: ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲ? ಯಾರ್ ಹೆಂಗೆ, ಅವ್ರ ಮನಸ್ಸು ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
3: ಯಪ್ಪ ನಮ್ಮಪ್ಪ ತಿರುಪತಿ ಒಳಗ ತಲಿ ಬೋಸಾಕಿದ್ನಂತ್ರಿ. ಯಾರ ತಲಿ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
6: ಮತ್ತೆ ಅವನ ಮಗಳ ನೀನು ಅಂದಾಗ ಇಂಥ ತಲಿ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
3: ನೆಲದ ಮ್ಯಾಲೋ, ತಟ್ಟಿನ ಮ್ಯಾಲೋ, ಜಮಖಾನದ ಮ್ಯಾಲೋ ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
2: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
3: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
2: ಇವತ್ತು ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ. ಊಟಕ್ಕೆ ಸ್ಪೆಷಲ್ ಮಾಡಬೇಕು.
3: ಬಾರೋ ಯಪ್ಪ ಬಾ, ನೀನು ಬೇಡಿದ್ದು ಮಾಡಿಕೊಡ್ತೀವಿ.
6: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
3: ಯಾರ್ ಬೇಡಂತಾರ ಅದನ್ನ ಮಾಡೋಣಲ್ಲ. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀವಿ.
6: ನಾವು ಬರ್ತೀವ್ರಿ ಅಪ್ಪ, ನೀರ್ ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾ ನಿಂತಿ, ಕೊಡ ತಗೊಂಡ ಬಾ. ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ ಕೊಡ.
2: ನೋಡೋಕೆ ಹೊರಟಾಗ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ. ಕಾಲ ಬಂದಾಗ ನೋಡಿಕೊಂಡ್ರಾಯ್ತು. ಭೀಮೇಶೇ, ಭೀಮೇಶೇ.
7: ಯಾರು? ಓ ಚೇರ್ಮನ್, ಬನ್ನಿ ಬನ್ನಿ ಕೂತ್ಕೊಳ್ಳಿ.
2: ಭೀಮೇಶಿ ಮನೇಲಿ ಇಲ್ವೇನು?
7: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
2: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
7: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೇ?
2: ಮನೆ ಊರಿನ ಚೇರ್ಮನ್ ಅಂದಮೇಲೆ ಎಲ್ಲರೂ ಮನೆಯೂ ನಂದೆ. ಎಲ್ಲಿ ಚನ್ನಪ್ಪ ಗೌಡ, ನಿಮ್ಮತ್ತೆ ಕಾಣಿಸ್ತಾ ಇಲ್ವಲ್ಲ?
7: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
2: ಸಾಯಂಕಾಲ? ಒಳ್ಳೇದೇ ಆಯ್ತು.
7: ಯಾಕೆ, ಯಾಕೆ ಹಾಗೆ ಹೇಳ್ತಿದ್ದೀರಾ?
2: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
7: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ.
6: ನಮಸ್ಕಾರ ರೀ ಅಪ್ಪ.
2: ಏನೋ ಫಕೀರ, ನೀನ್ ಇಲ್ಲಿ?
6: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕೆ ಕಸ ಹೊಡೆದು ನೀರು ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನಿ.
2: ಲಲಿತಾ ನಾನು ಬರ್ತೀನಿ.
7: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ರೇ ಆಗ್ತಾರೆ, ಮಾತಾಡ್ತಾ ಕೂತ್ಕೋ, ಈಗ ಬಂದ್ಬಿಡ್ತೀನಿ.
6: ಆಯ್ತಾಯ್ತಾಯ್ತ್ರಿ.
2: ಫಕೀರ
6: ಯಪ್ಪ,
2: ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣೋ, ಜನರನ್ನ ಬಹಳ ಹಚ್ಕೋತಾಳೆ.
6: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರೆ ಅಂತಾನೆ ಜನ ಮೆಚ್ಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಿ ಅಮ್ಮನರದ್ರಲ್ರಿ, ಯಾರೊಬ್ಬರು ಮಾತಾಡ್ಸೋದಿಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡದ್ರಿ ಗುಣ, ಸಮುದ್ರ ಇದ್ದಂಗ್ರಿ ಅಪ್ಪ.
2: ಈಗಿನ ಕಾಲದಲ್ಲಿ 4 ಜನರನ್ನ ಹಚ್ಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸ್ನೇಹ ಜೀವಿ.
6: ಅಂದ್ರೆ ಯಪ್ಪ ಇವರು ಮೊದಲಿನಿಂದ ಪರಿಚಯ ಅದಾರ ನಿಮಗ?
2: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ.
6: ಹೌದ್ರೆ?
2: ಆದ್ರೆ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ.
7: ತಗೊಳ್ಳಿ ಬಡವರ ಮನೆ ಚಹಾ, ನಿಮಗ್ ಸರಿ ಹೋಗುತ್ತೋ ಇಲ್ವೋ?
2: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿದೆಯಲ್ಲ.
6: ಗಡಿಗಿ ಬೆಕ್ಕು ಹುಷಾರಿ, ಬರ್ತೀರಿ ಬರ್ತೀರಿ.
2: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
7: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
2: ಯಾಕೆ ಭೀಮೇಶಿ ನಿನ್ನ ಪ್ರೀತಿಯಿಂದ ಕಾಣ್ತಾ ಇಲ್ವೇ?
7: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
2: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
7: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ.
2: ನೋಡು, ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ, ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
7: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
2: ನನ್ನ ಮನೆ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
7: ಯಾಕೆ ದೂರ ನಿಂತ್ರಿ? ಹತ್ರ ಬನ್ನಿ. ನಮ್ಮಿಬ್ಬರ ಮನಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ. ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನ ತಣಿಸಲಾರೆಯ? ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯ? ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ?
2: ರಸಿಕರ ರಾಣಿ ನೀನು ಲಲಿತಾ, ಲಲಿತಾ.
7: ಕಮ್ ಆನ್ ಡಾರ್ಲಿಂಗ್.
8: ಲಲಿತಾ ರಾಯಣ್ಣ.
7: ಅಕ್ಕ
8: ಮಾನಗೆಟ್ಟವಳೆ, ಸೂಳೆಯರಿಗಿಂತ ಸೂಳೆಯಾಗಿದ್ದೀನಿ. ಯಾವ ಮುಖ ಇಟ್ಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನ ಹೇಸಿ ಬದುಕನ್ನ ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನಿ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ, ನಿನ್ನ ರಕ್ತವೇ ಬೇರೆ, ನನ್ನ ರಕ್ತವೇ ಬೇರೆ ಆಯಿತು. ರಾಯ ರಾಯ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ. ನಂದು ತಪ್ಪಾಯ್ತಕ್ಕ, ಕ್ಷಮಿಸ್ಬೇಡಕ್ಕ. ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೇ ರಾಯ? ಇದಕ್ಕೆ ಊರಿಗೆ ಚೇರ್ಮನ್ ಆದ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
2: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
8: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯ? ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೇ ಗೊತ್ತು.
2: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ ಸುಶೀಲೆ ಎಂದು ಭೀಮೇಶನ ಕೊರಳಿಗೆ ಕಟ್ಟಿ ಅವನ ಬಾಳಿನಲ್ಲಿ ಹುಳಿ ಹಿಂಡಿದವಳು ನೀನು. ಇದು ಅನ್ಯಾಯ ಅಲ್ವೇ?
8: ಲಲಿತಾ, ಲಲಿತಾ, ಎಂಥ ತಪ್ಪು ಮಾಡಿದೆಯೇ? ಇವನು ನಾಗರ ಹಾವು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಯಾವಾಗ ಕಚ್ಚತ್ತೆ ಅಂತ ಗೊತ್ತಿರಲಿಲ್ಲ.
2: ಪಾರ್ವತಿ, ಈ ಕಸುಬಿಗೆ ನಾನು ಹೊಸಬನಲ್ಲ, ನಿನ್ನ ತಂಗಿನೂ ಹೊಸಬಳಲ್ಲ. ಆದ ಅಪರಾಧವನ್ನು ಮುಚ್ಚಿ ಮತ್ತೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು.
8: ಅಯ್ಯೋ ಪಾಪಿ, ನಿಮ್ಮ ಹೇಯ ಕೃತಿಗೆ ನಾನು ಆಶ್ರಯ ನೀಡಲಿ? ಹಾವಿಗೆ ಹಾಲಿರದು ಮನೆಯಲ್ಲಿಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು, ಇದೇ ಕೊನೆಯದಾಗಲಿ.
2: ಕೊನೆ? ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು, ಒಲ್ಲಲು ಪ್ರಯತ್ನ ಪಟ್ರೆ ಕಚ್ಚದೆ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು, ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ ಬರ್ತೀನಿ, ಹೆದರಬೇಡ, ನಾನಿದ್ದೀನಿ.
8: ಅಯ್ಯೋ, ಏನಾಯ್ತು ನಮ್ಮ ಬಾಳು, ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ, ಲಲಿತಾ.
7: ರೀ, ಅಕ್ಕನಿಗೆ ಎಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
2: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ, ನಿನ್ ಗಂಡ ಭೀಮೇಶಿ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಲಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ. ಭಯ ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
7: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ಮ ಕೈಲಿದೆ.
2: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
5: ಶರಣ್ ರೀ ಅಪ್ಪ ಚೇರ್ಮನ್ ಸಾಹೇಬ್ರ. ನಮಸ್ಕಾರ ರೀ ಅವ್ವ.
3: ಶರಣ್ ರೀ ಚೇರ್ಮನ್ ಸಾಹೇಬ್ರ.
2: ಇರ್ಲಿ ಇರ್ಲಿ ಫಕೀರ.
5: ಅಪ್ಪ
2: ಏನು ಇದು ಕೊರಳಲ್ಲಿ ಹಾರ?
5: ಹಾರ್ರಿ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದ ಹಾರಿ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡ್ಕೊಂಡ್ ಬಿಟ್ಟಿವ್ರಿ.
3: ಯಪ್ಪ ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ, ಆಶೀರ್ವಾದ ಮಾಡೋ ಯಪ್ಪ.
2: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
3: ಬಡವ್ರ ಮೇಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನ್ ಗಾಳಿ?
7: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ಕೆ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲಿ ಒಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆ ಬಂದೆ.
5: ಹೌದ್ರಿ ಅವ್ವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
3: ಏ ಇರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
5: ಏಯ್ ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರ.
3: ಮತ್ತೆ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
5: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರೆ. ಬೆಂಡಿಕಾಯಿ ಲೇ ಆಕಾರಿಗೇಡಿ, ಎಲ್ಲಿ ಎಲ್ಲಿಕ್ಕಿದಿ ಬುದ್ಧಿ? ಅವರು ಹೊಟ್ಟಿಲಿ ಆಗಿದಾರ್ಲೆ ಹೊಟ್ಟಿಲಿ.
3: ಅವ್ರ ನನಗೂ ತಂದ್ಕೊಡ ಹಸಿ ಬೆಂಡಿಕಾಯಿ, ಮತ್ತ ನಾನು ಹಾಕ್ತೀನಿ.
5: ಆಯ್ತು.
3: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಅಷ್ಟ ಪುತ್ರ ಸೌಭಾಗ್ಯವತಿ ಭವ.
5: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ ಬಿಟ್ಟಾರ ಇಂತ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
7: ಅಯ್ಯೋ ಅಲ್ಲಿ ನೋಡಿ ನಮ್ ಭಾವ ಬರ್ತಿದ್ದಾರೆ, ಈಗೇನ್ ಮಾಡೋದು?
2: ನೀನು ಸ್ವಲ್ಪ ಮರ್ಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ ನಮಸ್ಕಾರ ಜನಪ್ಪ ಗೌಡ.
9: ಯಾರು? ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
2: ನಿನ್ನ ಹತ್ರನೇ ಹೊರಟಿದ್ದೆ.
9: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ರಿ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನ ಬರ್ತಿದ್ನಲ್ರಿ.
2: ಅದು ಎಲ್ರು ಮುಂದೆ ಮಾತಾಡೋ ವಿಚಾರ ಅಲ್ವೋ?
9: ಅಂದ್ರೆ
2: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
9: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ ನಮ್ಮ ಮಾವ ಏನಾರ ಹೇಳಿ ಕಳ್ಸ್ಯಾನನ್ರಿ ಮತ್ತ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟೆ ಈ ಕಡೆ ಬಂದೇ ಇಲ್ರಿ.
2: ಅವನ್ ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ. ಚೆನ್ನಪ್ಪ ನಾನೇ ಆಗಿದ್ರೆ ಕತ್ತ ಹೆಚ್ಚು ಕುಂದು ಬಿಡ್ತಿದ್ದೆ.
9: ಯಾರು ಮಾತಾಡಕತ್ತೀರಿ ನೀವು?
2: ಮತ್ತಿನ್ಯಾರ ಅವಳೆ ಗರ್ತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ
9: ರಾಯ. ಏನು ಏನ್ ಹೇಳಾಕತ್ತಿ ನೀನು? ಏನ್ ಹೇಳಾಕತ್ತಿ? ನನ್ನ ಪಾರ್ವತಿ?
2: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜ್ನಲ್ಲಿ ಓದ್ತಿದ್ದಾಗ ಆಹಾ ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ. ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿ ಕೊಡು ಅಂತ ಕೊಟ್ಟ ನೋಡು.
9: ರಾಯ ನೀನು ಹೇಳುತ್ತಿರುವುದು ನೀನು ಹೇಳುತ್ತಿರುವುದು ಸತ್ಯವೇ?
2: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗೆ ಬರೋ ಲಾಭ ಆದ್ರೂ ಏನು?
9: ನನಗೇನು ತಿಳಿತಾ ಇಲ್ಲ, ನನಗೇನು ತಿಳಿತಾ ಇಲ್ವಲ್ಲ. ಈ ವಿಚಾರ ಮೊದ್ಲ ಯಾಕೆ ತಿಳಿಸ್ಲಿಲ್ಲ ರಾಯಣ್ಣ ನೀ ನನ್ನ ಮುಂದ?
2: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
9: ಚಚೆ ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕ ಥೂ ಅಂತ ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ, ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
2: ಚೆನ್ನಪ್ಪ ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣೋ.
9: ಸಾಕು ರಾಯಣ್ಣ ಸಾಕು. ಅಯ್ಯೋ, ನನ್ನ ತಲೆ ತಿರುಗ್ತಾ ಇದೆ, ನನ್ನ ತಲೆ ತಿರುಗ್ತಾ ಇದೆ.
2: ಚನ್ನಪ್ಪ, ಚನ್ವೀರ, ಏನಾಯ್ತು? ಏನಾಯ್ತು ನಿಮಗೆ? ಏನೋ ಚನ್ನಪ್ಪ, ನೀರು ಸಂಕ್ತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
9: ಯಾಕೋ ನನ್ ಯಾಕೋ ನನ್ನ ಎದಿ ನೋವು ಯಾಕೆ ಹತ್ತೈತೋ?
10: ಕೈ ಹಿಡ್ಕೊಳ್ರಿ ಸಾವಕಾಶ. ಬರಿ ಬರಿ ಬರಿ ಬರಿ ಬರಿ.
2: ಲಲಿತಾ, ಲಲಿತಾ, ಬೇಗ ಬಾ. ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷಾನ ಬೆರೆಸ್ಬಿಡು. ತಗೋ
7: ವಿಷ. ನನ್ನ ಕೈಯಾರೆ
2: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನು ಈ ಕಾರ್ಯ ಸಾಧಿಸಲೇಬೇಕು.
7: ಆಗ್ಲಿ, ಬನ್ನಿ.
9: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ. ಫಕೀರ
10: ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸ ಮಾಡ್ಕೊಳ್ತೀರಿ ಜೀವಕ್ಕೆ? ಸುಮ್ಮನೆ ಮಲ್ಕೊಳ್ರಿ ಒಂದು ತಾಸು.
9: ಫಕೀರ, ಎಂಥ ಮನಿ ಹೆಣ್ಣು ಬಂದು ನಮ್ಮ ಮನಿ ತುಂಬಿಬಿಟ್ಟು ಬಂದೆ. ಫಕೀರ, ನನ್ನ ಮನಿ ನನ್ನ ಮನಿ ಸೂಳಿಗೇರಾಯ್ತಲ್ಲ ಫಕೀರ.
10: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ? ಸುಮ್ಮನೆ ಮಲಗ್ರಿ.
7: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನು ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ. ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
9: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೇ. ಬಣ್ಣದ ಮಾತು ಮಾತಾಡಿ ನನ್ನ ಕತ್ತನ ಕೊಯ್ದು ಬಿಟ್ಟಲ್ಲೇ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಪಾರ್ವತಿ, ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಎಂಥವ್ರ ಮಕ್ಕಳು ಅಂತ ಎದಿಬ್ಬಿಸಿ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗ ಆಯ್ತ. ಮುಖ ಎತ್ತಿ ತಿರುಗದಂಗಾಯ್ತು.
10: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
7: ಮತ್ತಾರು? ಅವನೇ ಅವನೇ ಆ ರಾಯ. ನಾನು ಮಾತಿಗೆಟ್ಟವಳು, ಶೀಲಗೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ. ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವ್ರೇ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದಿ? ಎಲ್ಲವನ್ನೂ ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
9: ನನ್ನ ಪ್ರಾಣ ತಗೊಳಿಕ್ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ಣು ಮುಂದಿಲ್ ಬೇಡ. ಹೊಂಟೋಗ್ ಮೊದ್ಲು
7: ಫಕೀರಪ್ಪ. ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ ಫಕೀರಪ್ಪ, ನಾನು ಹೋಗ್ತೀನಿ.
10: ಯಪ್ಪ, ಈ ಔಷಧಿ ಕುಡಿದಿಯಪ್ಪ.
9: ಔಷಧಿ ಕುಡಿಬೇಕ? ಸಾಯೋವನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತೀಯ ಔಷಧಿ ಫಕೀರ?
10: ಯಪ್ಪ,
9: ನನ್ನ ಹೆಂಡತಿ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
10: ಯಪ್ಪ ತಗೊಳ್ಳಿ, ಈ ಔಷಧಿ ಕುಡಿರಿ, ತಗೊಳ್ಳಿ. ಹಾ ಹಾ, ಕುಡಿರಿ ಕುಡಿರಿ. ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಆಯ್ತು. ಕುಡಿರಿ ಕುಡಿರಿ ಕುಡಿರಿ ಕುಡಿರಿ. ಯಪ್ಪ ಯಪ್ಪ, ನೀವು ಮನಸ್ಸಿಗೆ ಬ್ಯಾಸರಾದಾಗ ಆ ಶಿಶುನಾಳದ ಸಿರಿ ಪದ್ಜನ ಹಾಡು ಹೇಳ್ತಿದ್ರಲ್ರಿ, ಅದನ್ನು ಹೇಳ್ರಿ ಅಪ್ಪ. ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ, ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
9: ಸಿರಿ ಪದ್ಜನ ಹಾಡ ಹೇಳ್ರಿ.
10: ಹೌದ್ರಿ ಹೌದ್ರಿ
9: ಹೌದು, ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿ ಪದ್ಜನ ಹಾಡ ಹೇಳ್ತೀನಿ.
10: ಹೇಳ್ರಿ
9: ಕೇಳ್ಪಟ್ಟಿರೋದ
10: ಹೇಳ್ರಿ.
9: ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದು ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದು ಕೊಡನವ್ವ, ಚಂದಕ್ಕೆ ತಂದೀನ ತಂಗಿ ನೀರಿಗೆ ಬಂದೀನ,
11: ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದಿಲ್ಲ
10: ಚೆನ್ನಪ್ಪಗೌಡ್ರೆ ಚೆನ್ನಪ್ಪಗೌಡ್ರೆ ಏನಾದ್ರಿ ಇದು ಚೆನ್ನಪ್ಪಗೌಡ್ರೆ
8: ಏನಾಯ್ತು ಪಕ್ಕೀರಪ್ಪ ಏನಾಗ್ಬೇಕಾಗಿತ್ತು ಅದೆಲ್ಲ ಆಗೋಯ್ತು ದೇವ್ರೆ ನನ್ನ ಕರುಣ ಮಾಂಗಲ್ಯವೇ ಬೇಕಾಗಿತ್ತೇ ನಿನಗೆ

0: ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಲ್ಲಲೇ ಎಲ್ಲಿ ವರ್ಷಕ್ಕೊಂದು ಹಳಕಂತ ಕುಂತ್ರು ನಾನು ಎಲ್ಲಿ ಹೋಗಿ ಉರ್ಲ ಹಾಕೊಳ್ಳಿ ಲೇ ಹಂದಿ ಕುಲ್ದವಳ.
1: ಆಸ್ಪತ್ರೆನ ದೂರ ಐತೇನ್ರಿ? 9 ಮಕ್ಕಳು ಮನ್ಯಾಗ ಹಡಿದ್ರು ಇಷ್ಟು ತ್ರಾಸ ಆಗಿತ್ತಿಲ್ರಿ, 10 ಯಾಕೆ ಇಷ್ಟು ತ್ರಾಸ ಆಗಕ್ಕತ್ತಿತ್ತು? ಏನು ಸೊಂಟ ಚೋಣ ಚೋಣ ಚೋಣ ಅಂತ ಹೊಡಿತೈತಲ್ರಿ ಅಲ್ರಿ. ಈಗ ನಮಗ ಮಕ್ಕಳು 9-10
0: ಹೌದಾ? ನಿಮ್ಮ ತಡಿ ಮನೆಗೆ ಹೋಗಿ ಲೆಕ್ಕ ಮಾಡ್ಕೊಂಡು ಬಂದು ಹೇಳ್ತೀರಿ, ಹಡದಾಕಿ ನಿನಗೆ ಗೊತ್ತಿಲ್ಲಲ್ಲಿ. ಇಟ್ಯಾ ಭೀಮೆ ಸೋಮೆ ವಶ್ಯ ಮಲ್ಗ ಸುಂದಿ ಚಂದಿ ಸಂಗಿ ನೀರು ಮಾಲಾ ಎಷ್ಟಾದ್ರೂ ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ್ನ ಮಾಡ್ತಾರೆ ನಿಮ್ಮ ಪ್ರೀತಿ ಮಗನ್ನ?
0: ಓಹೋ ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು. ಕದಾ ಮುಚ್ಚೋದ್ ಒಂದ ತಡ, ಏನಪ್ಪ ಚಳಿ ಅಂತ ಕೌದ್ಯಾಗ ಬಂದು ಅಡಗ್ತಿದ್ದಿ, ನಾಚಿ ಬರುದಿಲ್ಲ ನಿನಗೊಂದಿಷ್ಟ?
0: ಏನೆಲ್ಲ ಗದ್ದಲ ಮಾಡುದು ಗಂಡಸರಿಗೆ, ಚಳಿಗಾಲನೋ ಯಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚನ್ನಪ್ಪಗೌಡ 10 ನಮ್ಮ ಮದುವೆ ಆಗಿದ್ದು 10-12 ಆಯ್ತಾ?
0: ಹಾ, ಈಗ ಅವ್ರ ಮಗನ 10-11 ಮಾಡ್ನಲ್ಲ ಕುಲದೀಪ.
1: ಏನಂದಿ ಏನಂದಿ? ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರಿಲ್ಲದಲ್ಲೇ ಸುಮ್ನ ಅಂದೆ.
1: ಅಯ್ಯ ನನ್ ಮುಂದ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ ತಿಳಿತನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೇ, ಮೊದಲ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತಗಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲಿ ಹೋಗ್.
0: ಏ ದೇವರ್ಷಿ, ಮೀಸಿ ಮ್ಯಾಲ ಕೈ ಹಾಕಿಲ್ಲಲ್ಲಿ
1: ಬರಾಕತ್ತಾವು ಹಂಗ ಚಿಗ್ರ ಮೀಸಿ.
2: ಏನು ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದ್ದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ ಎತ್ರಿ ನಿಮ್ದು ದೋತ್ರಾನ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಏಯ್ ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲ್ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ ಚನ್ನಪ್ಪಗೌಡನ ಮನೆ ಕಡೆ ಹೋಗಿದ್ದೇನ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜ್ವಾಪಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮೇಲೆ ಮಳಿ ಬೆಳಿ ಆಡ್ತಾವ್ರಿ ಅಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ, ಏನಂತಿ?
0: ಅಂದರ ಬಾಯ ಹುಳ ಬೀಳ್ತಾವ್ರಿ. ದೇವ್ರು ಯಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನೋ ಫಕೀರ.
0: ಆಯ್ತು ಹೋಯ್ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ ಸೊಂಟ, ಏನ್ ಓಡಾಡ್ತೈತ್ರಿ ಇದು ಹೊಟ್ಟೆಗ ಅಂತೀನಿ ನಾನು. ಏಯ್ ಸುಮ್ಮನ ಕುಂದ್ರ
0: ಬಾ ಲಗುನ ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳಿ ಹೇಳಿ 11 ಮಕ್ಕಳನ್ನ ತಯಾರು ಮಾಡಿದ್ವಿ.
0: ಇನ್ನೊಂದಾದ್ರೆ 12 ಡಜನ್ ಪೂರ್ತಿ.
3: ಫಕೀರ ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ 2 ತುತ್ತು ಊಟ ಮಾಡಿದೇನ್ರಿ.
3: ಫಕೀರ ಲಲಿತ ನಾನು ಎಷ್ಟು ನಂಬಿದ್ದು, ಆಕೆ ನನಗೆ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದು ಒಂದೇ ಈಗ ಉಳಿದಿರೋ ದಾರಿ.
0: ಆದದ್ದಾಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ. ಉಪಾಯದಿಂದ ಹತ್ತಿದ ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ ನನ್ನಿಂದ ಎಂಥ ಅಪರಾಧ ಆಗೋಯ್ತು? ಲಲಿತರ ಮಾತು ಕೇಳಿ ದೇವರಂತ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು, ಅದಕ್ಕೆ ಇರಬೇಕು ಅದಕ್ಕೆ ಇರಬೇಕು, ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಯಪ್ಪ ಈಗ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ ನಾನೇನ್ ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನೆ ರೀ, ಎಲ್ಲರ ಸಮಕ್ಷನೂ ಆಗಿಬಿಡ್ರಿ. ಇದು
3: ಏನಂತಿ ಫಕೀರ, ನನ್ನ ಅತ್ತಿಗೆನಾ ನನ್ನ ಅತ್ತಿಗೆನಾ? ಎಲ್ಲಿದಾರೋ ನನ್ನ ಅತ್ತಿಗೆ? ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬರ್ತೀರೋ? ಎಲ್ಲಿದಾರೋ ನನ್ನ ಅತ್ತಿಗೆ?
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗ ಅದಾರ್ರಿ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗಿ ಬೆಳಿತಿರೋ ಕೂಸೇ ನಿಮ್ಮ ಅಣ್ಣನ ಮಗ, ನಿಮ್ಮ ವಂಶದ ದೀಪ ಕುಲದೀಪ.
3: ಫಕೀರ ಫಕೀರ ನನಗೆ ಈ ವಿಚಾರನೇ ತಿಳಿಸ್ತಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ ನಿಮ್ಮ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ಮ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ, ಅದಕ್ಕ ಹೇಳಿಲ್ರಿ.
3: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದಿ. ನಮ್ಮ ವಂಶ ಉಳಿಸಿದೆಯೋ, ನಮ್ಮ ವಂಶ ಉಳಿಸಿದಿ. ನಡಿ ಮನೆ ಹೋಗಿ, ನಡಿ
0: ನಡ್ರಿ. ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನ ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
1: ಇರುದಿಲ್ಲ ನಾಯಿನಿ, ಇರುದಿಲ್ಲ. ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲೆ ಮೂಲೆಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ. ಯಾವೋ ಕಾಡು ಪ್ರಾಣಿ ಬಂದಾವಂತ 3 ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರ ಜನ.
1: ಏನಾಗ್ಯಾರ್ರಿ ನನ್ನ ಮಕ್ಕಳು?
0: ಏನಾಗಿದಾರ, ಏನಾಗಬೇಕಾದ ಎಲ್ಲರೂ ಆಗಿದಾರ. ಎಲ್ಲರೂ ಮಕ್ಕಳನ್ನ ಹಡಿತಾರಂತ ನೀನು ಹಡಿದಿಲ್ಲಿ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡ ಅಂತ ಬಡ್ಕೊಂಡೆ. ಕೋತಿ, ಮುಸುವ, ಹುಲಿ, ಚಿರ್ಚ, ಹಂದಿ, ಎಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮ ಮನೆಯಾಗ ಅದಾವಲ್ಲೋ. ನನ್ನ ಮನೇನ ಒಂದ್ ಸರ್ಕಸ್ ಕಂಪನಿ ಆಯ್ತಲ್ಲೋ.
1: ಜಾತ್ರೆ ಜಾತ್ರೆಗೆ ತಗೊಂಡ್ ಹೋಗನು ರೊಕ್ಕ ಹಾಕೋ. ಅಯ್ಯಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ರು.
0: ನಾನು ಮದುವೆ ಆದಂತೆ 11 ಮಕ್ಕಳ ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
1: ರೇ, ಇನ್ನೊಂದು ರತ್ನದಂತ ಮಗನ್ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದ್ ಡಜನ್ ಬರೋಬ್ಬರಿ ಹಾಕವ್ ನೋಡು.
2: ಏನ ಫಕೀರ, ಏನದು ಡಜನ್ ಡಜನ್ ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
1: ಅಪ್ಪ ಎತ್ತ ನಿಮ್ದು ದೋತ್ರನ ಖಾಲಿ ಬೀಳ್ತೀನಿ.
2: ಫಕೀರ, ಏನಾಯ್ತು ಎಲ್ಲಿಗೆ ಹಿಂಗ್ ಸಪ್ಪಗವಳೆ? ಏನ್ ಕಡಿಮೆ ಆಯ್ತು?
0: ಅದೇ ತಿಳಿಬಂದ್ರಿ, ಏನ್ ಕಡಿಮೆ ಆಗೈತೆ ಅನ್ನೋದು. ಉಣ್ಣಂಗ್ ಉಣ್ತಾಳ್ರಿ, ತಿನ್ನವಂಗ್ ತಿಂತಾಳ್ರಿ, ಹಡಿವಂಗ್ ವರ್ಷ ತಪ್ಪದಂಗ್ ಒಂದ್ ಹಡಿತಾಳ್ರಿ. ಏನ್ ಕಡಿಮೆ ಆಗೈತಿ ನನಗೆ ತಿಳಿಬಲ್ರಿ?
1: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು. ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನೆಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ. ಮುಂದೆ ಹ್ಯಾಂಗ?
2: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗೆ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರು ಅಪ್ಪ ನೀನು ದೇವ್ರು.
1: ಅಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ನಾನು ಬರ್ತೀನೋ ಪಕೀರ.
3: ಲಲಿತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ತುಂಬಾ ಹುಷಾರು.
4: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನೂ ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವ್ರು ನಮ್ಗೇನ್ರಿ ಕಡಿಮೆ ಮಾಡಿದಾನೆ? ರಾಜೀನಾಮೆ ಕೊಟ್ಬಿಡಿ.
3: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದೆ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನು ನೆಮ್ಮದಿಯಾಗಿರಬಹುದಾಗಿತ್ತು.
4: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು. ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗೂ ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು. ಸಾಕಾಯ್ತು ನನಗೆ.
3: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
4: ಮತ್ತ್ಯಾಕೆ ಬರ್ತಿ? ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
2: ಲಲಿತಾ ಲಲಿತಾ.
5: ಅಬ್ಬ, ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನ ಹುಡುಕೊಂಡು ಬರ್ತಿದ್ದೆ.
2: ಯಾಕೆ, ನಿನ್ನ ಗಂಡ ಇಲ್ವಾ?
5: ಹೋದ್ರಲ್ಲ ಧಾರವಾಡಕ್ಕೆ. ಈಗ ನಿಶ್ಚಿಂತೆ ಆಯ್ತು ನೋಡಿ.
2: ನಿಶ್ಚಿಂತೆ ನನಗಿಲ್ವಲ್ಲೇ, ಕದ್ದು ಗಾಡಿ ಓಡಿಸೋನ್ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ. ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
5: ಹೌದು, ಹಾಗಾದ್ರೆ ಅವ್ರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಲಿ ಬಂದ್ಬಿಡ್ಲೇನು? ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
2: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ, ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗ್ಲು ಸಾಧ್ಯವೇನೆ?
5: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ, ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
2: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದ್ರೆ ಹಸು ಹಿಂಗತ್ತಿಯೇ, ತೃಪ್ತಿ ಸಿಗುತ್ತೀಯೇ?
5: ಅಂದರೆ ಆ ದಿನ ನೀವು ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
2: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
5: ಅಯ್ಯೋ ಪಾಪಿ, ನಿನ್ನ ಮಾತನ್ನು ಕೇಳಿಕೊಂಡು ದೇವರಂತ ನನ್ನ ಭಾವನೆಗೆ ವಿಷ ಹಾಕಿಬಿಟ್ಟೆ, ಮುತ್ತಿನಂತ ನನ್ನ ಅಕ್ಕನನ್ನು ಕಳೆದುಕೊಂಡೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ.
2: ಯಾರಿಗಾಗಿ ಮಾಡಿದೆ? ನನಗಾಗಲ್ಲ, ಹಸಿದ ನಿನ್ನ ಕಾಮ ದಾಹಕ್ಕೆ. ಗೃಹಿಣಿಯಾಗಿ ಬಾಳದೇ ಇರೋಳು ನಾಳೆ ಸದ್ಗುಣಿಯಾಗಿ ಬಾಳತಿ ಅನ್ನೋದು ಏನು ಗ್ಯಾರಂಟಿ? ನಾನು ಬರಲಾ?
6: ಹೇ ರಾಯ, ನಿಲ್ಲು ಪಾಪಿ, ಉಂಡಲ್ಲಿ ಉಗುಳುವ ದ್ರೋಹಿ. ನನ್ನ ಅಣ್ಣ ಸತ್ತ ಬಳಿಕ ನಿನ್ನನ್ನೇ ಅಣ್ಣ ಅಂತ ತಿಳ್ಕೊಂಡು ನನ್ನ ಮನೇಲಿ ಸ್ಥಾನ ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ ಉಪಕಾರ ಇದೆಯೇನೋ ಕುಲಗೇಡಿ.
2: ಇದು ಯಾರು ತಪ್ಪೋ ನನ್ನದೇನೋ ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ?
7: ಭೀಮೇಶ, ಅವನನ್ನ ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
2: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗುದು.
6: ಪಾಪಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
5: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಬಂಧಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಬಂಧಿಸ್ಬಿಡಿ.
6: ಪರಮ ಪತಿವ್ರತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂತ ನನ್ನನ್ನು ಬಲಿ ತಗೊಂಡಿಯಲ್ಲೇ.
5: ನೀನಾದ್ರೂ ನನ್ನನ್ನು ಕ್ಷಮಿಸಕ್ಕ, ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
7: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡ ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
6: ಅತ್ತಿಗೆ ಅತ್ತಿಗೆ, ಇವಳನ್ನು ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನ ಕೈ ಮಾಡಿ ಕೈ ಬಿಡಬೇಕು.
7: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
2: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
5: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ, ನಿನ್ನ ಜೀವ ಸಹಿತ ಬಿಡಬಾರ್ದು, ನಿನ್ನ ಜೀವ ಸಹಿತ ಬಿಡಬಾರ್ದು.
2: ಹಿಂದೆ ಸರಿ, ನಿನ್ನ ಚಾಕು ನನ್ನನ್ನು ಏನು ಮಾಡಲ್ಲ.
6: ಆಯಾ, ಇನ್ನು ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
2: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು, ಹತ್ರ ಬಂದ್ರೆ ಗುಂಡು ಹಾರಿಸ್ತೀನಿ, ದೂರ ನಿಲ್ಲು.
0: ಹಾಗ ಕಂಸ ಗುಂಡು ತೋರಿ ಭೀಮೇಶ ಪಿಸ್ತೂರು ಹಾಕ್ರಿ ಗುಂಡು ಇವನಿಗೆ.
6: ಹೈಲಿ, ನನ್ನ ಸಂಸಾರ ಬಲಿ ತೆಗೆದುಕೊಂಡ ರಾಕ್ಷಸ, ತೆಗೆದುಕೋ ಬಹುಮಾನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಶಿವಶಿವ ಶಂಕರ ಪರಮೇಶ್ವರ. 12 ಅನ್ನೆರಡು 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನವು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ
1: ಸಿದ್ಧನಾಗಿರುವ ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡವನ್ನು ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ನೆನಕರಾಜ?
0: ಏನು ಮಾಡಲಿ ಗುರುದೇವ? 12 ಅನ್ನೆರಡು 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆ
1: ಗುರುದೇವರಾಜ.
0: ಗುರುದೇವ,
1: ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ನಿನಗೆ ಫಲಸಂತನೆ ಕೊಡುತ್ತೇನೆ ರಣಕರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸಿರಿ ಗುರುದೇವ.
1: ನಿನಗೆ ಜಯವಾಗಲಿ, ಹೋಗಿ ಬರುವಂತನಾಗುರು ರಣಕರಾಜ.

0: ಶಿವಶಿವ ಶಂಕರ ಪರಮೇಶ್ವರ, ಇದೇನು ವಿಚಿತ್ರವು? ಹನ್ನೆರಡು ಹನ್ನೆರಡು 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿ ಒಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು. ಆಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ 5 ಮಂದಿ ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ನಿನ್ನ ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪರಕ್ಷಸರು ರೇಣುಕರಾಜ.
0: ಇದೇನು ಆಕಾಶವಾಣಿ? ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮಧೇನು ಕಲಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದು ಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದೆ. ಪತಿದೇವರೇ,
0: ಏನು ಮಾಡುತ್ತಿರುವ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೇ ಸ್ವಾಮಿ.
0: ಈಗ ಕೂಸನ್ನು ಒಡೆಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದರೆ?
0: ಭೋಗದೇವಿ, 12 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿಗೆ ಒಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರ ಆಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡೆಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ?
0: ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಿಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತ.
1: ಆಗಲಿ ಸ್ವಾಮಿ.
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತೂ ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಬಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿಗೆ 5 ಮಂದಿ ಹೆಂಡಿದ್ರು ಅಲ್ಲ, ಒಬ್ಬರಿಗೆ ಮಕ್ಳು ಆಗಲಿಲ್ಲ.
3: ಹೋ ನೋಡ, ಕೊಟ್ಟಾಗಲಿಲ್ಲ
2: ತಂಗಿ. ಇದೇ ಮಕ್ಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನೇವ?
3: ಏನ್ ಮಾಡ್ದೇವ?
2: ಹೂವ ಪತ್ರೆ ತರ್ಲಕ್ಕಂದು ಹೂವಿನ ಬಗೆಚಿಕೋಗಿ
3: ಹೋಗಿದ್ದೆ
2: ತಂಗಿ. ಹೂವ ಪತ್ರೆ ಹಿಡ್ಕೊಂಡು ಆ ದ್ವಾರ ಬಗಲ್ದ ಬರ್ತಿದ್ದೆ.
3: ಯಾಕ, ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗೊಂದು ಕೂಚಿನ ಎತ್ಕೊಂಡು,
3: ಹೌದು,
2: ಅತಿ ಪ್ರೀತಿನ ಮುದ್ದಾಡ್ಸುವಂತೆ ಅಲ್ಲ ದ್ವಾರ ಬಗಲ್ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಸಂತೋಷ ಆಯ್ತು
2: ತಂಗಿ. ಕೂಚಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತು ಮಾತಾಡ್ತಾರಂದ್ರ ಅಲ್ಲ ನಮ್ ರಾಜ್ ಏನ್ ಮಾಡ್ಬೇಕ?
3: ಏನ್ ಮಾಡಿದ್ರವ?
2: ನಮ್ ಮನೆಗೆ ಹಿರಿಯಕ್ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಡ್ತಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡುದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತ.
3: ಯಾಕ ಏನತ್ತ?
2: ಉಳಿದ 4 ಮಂದಿ ಹೆಂಡ್ರಿಗೆ ಆ ಕೂಸಿನ ಮುಖ ತೋರಿಸ್ಬಾರ್ದಂತೆ ತಂಗಿ. ಆ ಕೂಸಿನ ನಮ್ ಕೈ ಎತ್ಕೋಬೇಕಾರ ಏನ್ ಹಂಚಿಗೆ ತೆಗೆನು?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟ್ ಅದ.
3: ಹೌದು,
2: ಯಾರ ಇಲ್ಲಿ ಯಾರ ಶಾಣ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ತಕ್ಕ ಬೇಡದಟ್ಟು ಬೆಳ್ಳಿ ಬಂಗಾರ ಓದು ಕೊಟ್ಟು
3: ಕೊಟ್ಟು
2: ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ಈ ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿ ಬಿಟ್ಟೆ ಅಂದ್ರ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ನನ್ ಕಟ್ಟ ನೋಡಿ,
2: ಆ ರಾಜನ ಕೂಸಿನ ತಾವ್ ಜಪನ್
3: ಮಾಡ್ತಾರೆ. ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ನ ಕೈ ಕೊಟ್ಟರು ಅಷ್ಟೇ ಅದ, ನನ್ ಕೈ ಕೊಟ್ಟರು ಅಷ್ಟೇ ಅದ.
3: ಹೌದು.
2: ಅಲ್ಲ ತಂಗಿ, ಉಳಿದ 4 ಮಂದಿ ಅಕ್ಕ ತಂಗಿರ ಕೈ ಯಾರ ಕೈ ಕೊಟ್ಟರು ನಮಗೆ ಸಂತೋಷ?
3: ಸಂತೋಷ ಅದ
2: ತಂಗಿ. ನಡಿ, ಹೊಡ್ಕೊಳ್ಕೊಂಡ್ ಬರ್ನು.
3: ಹೋಗ್ರವ
2: ನಡಿ
3: ನಡಿ.

0: ಅಯ್ಯಾ ತಂಗಿ, ಇಲ್ಲಿ ಯಾರು ನಿಂತಾನೆ ಕೇಳ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯಾ ಯಾವ್ರವನ ಯಪ್ಪ ನೀನು?
2: ನನ್ನೂರಾಯಮ್ಮ.
0: ಹೌದಪ್ಪ.
2: ಬಸ್ಸನ್ ಬಾಗಿವಾಡಿಯಮ್ಮ.
0: ಅಲ್ಲಪ್ಪ, ಅಲ್ಲಿ ಇಲ್ಲಿ ಏನ್ ಕಾಣ ಬಂದಿದಿ?
2: ನೋಡ್ ಟೈಮ್ ಹೊಟ್ಟಿ ಪಾಡಿಗೆ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ ನಿನ್ ಹೆಸರ?
2: ಹನುಮಂತಿ ಅಂತಾರಾಯಮ್ಮ.
0: ಯಪ್ಪ ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಯಪ್ಪ ಪ್ರಶ್ನೆ ಏನ್ ಕೊಟ್ರೆ ಹೇಳ್ತಿದಿ?
2: ನೋಡಾಯಮ್ಮ, ಕಂಚನಮ್ಮ ಕಾರಿಸುದ್ ಐದು ಗುಂಡು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
1: ರೊಕ್ಕ ಹಾಕು ಮ್ಯಾಲ ಬುರ್ ಮಾಡ್ತಾನ ಹೋಗಕತ್ತಿ.
0: ಇವತ್ತಂಗಿ ಅಲ್ಲಪ್ಪ ನಮ್ಗ ಅರ್ಥ ಆಗಲಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಈಗ ಹೇಳಪ್ಪ ಹಂಗ ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ ಮುತ್ತೈದು ಕೈಯಿಂದ ಒಂದ್ ಐದು ಗುಂಡು ಪೌಲಿ ಹಾಕ ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
0: ತಗೋರಿ ಹೇಳಪ್ಪ, ನಮ್ ತಂಗಿದ ಹೇಳಪ್ಪ.
2: ನೋಡ್ತಾಯ ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ ಐದು ಮಂದಿ ಅಂಡ್ರಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರೆ ತಾಯಮ್ಮ, ಕೂಸು ನಿಮಗೆ ವಶಿಯಾಗಿಲ್ಲ.
1: ಅದಕ್ಕೆ ಬ್ಯಾಂಕ್ ಬಿದ್ದಿದ್ದು
2: ಕೆಲಸದಿಂದ ಆದಿತ್ತು, ನಾಳೆ ಇದ್ದಂತ ಗುದುಮರಿ ಇರೋದು ಒಟ್ಟಿಒಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಾಯ್, ಇದಕ್ಕೆ ಏನ್ ಮಾಡ್ಬೇಕಂದಿ?
2: ನೋಡ್ತಾಯ ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಎಂತವನಪ್ಪ, ಸಾಯಿಬ್ರು ಕೂತಾರ ಹೊಡೆದಿದ್ದೀವಿ ಅಂದ್ರೆ ಬಿಟ್ಟಾರ ನಮ್ಮನ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾಯಮ್ಮ, ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ ಐದು ಸಾವಿರ ಆಗ್ತದ.
0: ಏನ್ ಆ ಬೇರೆಗೆ?
2: ಹೌದಾಯಮ್ಮ.
0: ಇದೇ ಸಾವಿರ?
2: ಹೌದು.
0: ಕೊಡ್ತೇವ ಕೊಡು.
2: ತೂಗಾಯಮ್ಮ ಈ ಬೇರ.
0: ಯಪ್ಪ ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾಯಮ್ಮ, ಬೇರೆ ಒಯ್ದು ಕಲ್ಲಿ ಮೇಲೆ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಒಟ್ಟಿಯೊಳಗೆ ಹಾಕ್ಬಿಟ್ಟು ಕೊಡ್ರಕ್ಕಂತ ಸತ್ತು ಹೋಗ್ತಾಳ ಅಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊಂತ ರಾಮನ ಕರ್ಕೊಂಡು ಹೋಗಿ ಆಶೆ ಒಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ ಬರ್ತ.
0: ನಡಿಯಪ್ಪ
1: ನಡಿಯಪ್ಪ,
2: ಹೋಗಿ ಬರ್ತೀನ.
0: ಅಯ್ಯ ನಡಿಯಪ್ಪ.
3: ಏಮನುಂಡ ಹನುಮಂತಯ್ಯ ಬಾಲಭೀಮಯ್ಯ ಮುಂದ ಬಂದು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ್ ಮನೆಗೆ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡಿ ಬರ್ಲೇವಾ
0: ತಂಗಿ? ನಾನು ಏನಾದ್ರು ಬೇರ್ ತಿಕ್ಕಿ ಹಾಲು ಕಾಸು ಕುಡಿಸ್ಕೊಂಡ್ಬರ್ತೀನಿ.
1: ಕೆಂಪು ಕಾಸ್ಕೊಂಡ್ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗಾದೇವಿ ಭೋಗಾದೇವಿ
4: ಯಾಕವ ಯಾಕ?
0: ಅಯ್ಯ ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ ಹುಡುಗಿಗೆ ಆಡಸುವ ಕುತ್ತಿ ನೋಡವ.
0: ಮತ್ತಿದ್ದ ಮಾಕ ನೋಡು. ಅಯ್ಯ ಹಾಲ್ ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋರು, ಇವತ್ತ ಹಾಲ್ ತಂದಿರವ?
1: ಅಯ್ಯ ಏನ್ ಕಿಲಪ್ಪ ಅಯ್ಯವ ನಿಂದರ.
0: ಟಬರ್ ಅಟ್ಟದ್ ಅಲ್ಲವಾ? ಈಗ ಮನೆಗೆ ರಾಜರು ಬಂದಿದ್ರ ರಾಜ ಸಲುವಾಗಿ ಅಂತ ಹಾಲು ಸೋಸಿದ್ದೆವು. ಓದ್ ಕುಸಿನ ತಾಯಿ ಕೊಟ್ಟು ಬಂದ್ ಕಳಿಸಿದ್ರ ವಾ ಕುಡಿ.
4: ನೋಡಮ್ಮ ನಮ್ಮ ರಾಜರು ಕೊಟ್ಟು ಕಳಿಸಿದ್ರ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿ ನೋಡಮ್ಮ.
1: ಅಲ್ರಿ ತಾಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ ಆಕೆನ್ ಹೆಮ್ಮೆ
0: ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯವ ಕುಡಿ.
4: ನೋಡಮ್ಮ ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತೀರ ಅಂದ ಬಳಕ ನನಗ್ ಒಲ್ಲೆನಕ್ ಬರಂಗಿಲ್ಲ, ಹಾಗಾದ್ರೆ ಕುಡಿತೀನಿ ತಾರವ.
1: ಹೇಳಿ ಕುಡಿ.
4: ಕುಡಿಯವ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸಹ ಹಾಕಿದಂತೆ
1: ಕಾಣಿಸ್ತಿರುವ
4: ಸಂಗತ ಆಗುತ್ತಿರುವುದಮ್ಮ. ಅಯ್ಯೋ ಶಿವ ಶಿವ ಅಯ್ಯೋ.

ಆಕಾಶವಾಣಿ. ಎನ್ನ ಮನೆ ಕಡೆಗೆ ಏನೇ ತೊಂದರೆ ಉಂಟಾಗಿರುವುದು? ಭೋಗಾದೇವಿ, ಭೋಗಾದೇವಿ, ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವು ಬೆರೆಸಿದಂತೆ ಕಾಣಿಸ್ತಿರುವುದನ್ನ. ಭೋಗಾದೇವಿ, ರೇಣುಕ, ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದವು? ಹೇಳಮ್ಮ ರೇಣುಕ, ಹೇಳು. ರೇಣುಕ, ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾನ ಮಾಡಲಮ್ಮ? ರೇಣುಕ, ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ

0: ರೇಣುಕ ರೇಣುಕ ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳೇ?
1: ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಇವಳು, ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
2: ಯಾಕ್ರೆ ತಂದೆಯವರ
1: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊಡ್ರಮ್ಮ.
2: ಯಾಕ್ರೆ ಪಾಪ ತಂದೆಯವರ?
1: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
2: ತಂದೆಯವರ
1: ಹಿಂದಾದ ಕೆಚ್ಚವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗಾದೇವಿಗೆ ಇಸವು ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟಿಲು ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ. ಮಹಾದೇವಿ
2: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
1: ತೆಗೆದುಕೊರಮ್ಮ.
2: ಅಯ್ಯ ಬಾರ ತಂಗಿ, ಏನ್ ಮಾಡ್ತೀಯ?
3: ಅಯ್ಯ ಯಾಕರ್ದ ಯಾಕ?
2: ಅಲ್ಲ ತಂಗಿ, 1,00,000 ಕೊಟ್ಟು ಬೇರೆ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
3: ಸಾಯಿ ಹೊಡೆದೇವಲ್ಲ,
2: ರಾಜರು ನಮ್ಮ ಕೈಯ ಕುಶಿನ ಕೊಡ್ತಾರ, ಕೊಡಬಾರ್ದ ತಂಗಿ.
3: ಯಾಕ ಕೊಡ್ಲಿಲ್ಲ?
2: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆ ಕಸ ಮುಸುರಿ ಮಾಡ್ತಾರಲ್ಲ ಮಹಾದೇವಿ,
3: ಆ ದಾಸಿ,
2: ಹಾ ಅಕ್ಕಿನ ಕೈ ಹೋಗಿ ಕೊಟ್ರು ತಂಗಿ.
3: ಯಾಕ ಈಗ ಏನ್ ಮಾಡೋ ನಾನೇನ
2: ತಂಗಿ? ಈಗ ಜಗಳ ಹತ್ತಿದೆ ಅದರಲ್ಲಿಂದ.
3: ಅಯ್ಯ ಕೂಸಿ ಸಂಬಂಧ.
2: ಹೌದ್ರಿ ತಂಗಿ, ಆ ಕೂಸಿನ ಮೈಲಿ ಎಂದ ಕಾಲ ಹಾಕಿ ಅದು ಅಂದಿಗೆ ರಾಜರಿಗೆ ನಮಗ್
3: ಬಡದಾಟ
2: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ರು ತಂಗಿ.
3: ಸಲಹೆ ಮಾಡೋಣ. ಯಾಕ?
2: ಹೌದ್ ತಂಗಿ.
3: ಯಾಕ ಏನಾದ್ರು ಒಂದ್ ಹಂಚಿಗೆ ತೆಗಿಯವ?
2: ಹಂಚಿಗೆ ತೆಗಿನ ತಂಗಿ? ತಂಗಿ ಹಂಗಾದ್ರೆ ಸರ್ತಿಲ್ಲ, ಒಬ್ಬ ಹಾವಗಾರ ಹುಡ್ಕೊಳ್ಕೊಂಡ್ ಬರ್ತಂಗಿ.
3: ಹಾವಗಾರನಾ?
2: ಹಾವಗಾರ
3: ಹುಡ್ಕೊಳ್ಕೊಂಡ್ಬರ್ನಾರ?
2: ಹುಡ್ಕೊಳ್ಕೊಂಡ್ ಬಂದ್ ತಂಗಿ ಅವ್ನ ಬಲ್ಲಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಬರ್ನು.
3: ಬೆರಕಿದ್ದು
2: ಬೆರಕಿದ್ದು ತಂಗಿ, ತೊಟ್ಟದಾಗ ಕೂಸಿನ ಯಾಕೆ ಹೋಗಿರ್ತಾಳ? ಕೈ ಕಾಲು ಬಿಟ್ಟು ಚಂದ ಕೂಸ ಆಡ್ತಿರ್ತೈತಿ.
3: ಆಡ್ತಿರ್ತದ?
2: ಹೌದ್ರಿ ತಂಗಿ.
3: ಹೌದು.
2: ಅವಾಗ ತಂದು ಹಾವಿನ ಬಿಟ್ಟೆ ಅಂದ್ರೆ
3: ಅಯ್ಯ ದಾಕ್ಯಾರ ಏನ್ರ ಹತ್ತದ?
2: ಕೈ ಕಾಲು ಬಿಟ್ಟು ದಾಕಿ ಹತ್ತದ ತಂಗಿ.
3: ಹೌದು.
2: ಅವಾಗ ಹಾವು ಸಿಟ್ಟ ಏರಿ ಕಟಕ್ಕೆ ಕಡಿದ್ರು ಆ ಕೂಸ ಸತ್ತ ಹೋಗಿಬಿಡ್ತ ತಂಗಿ.
3: ಯಾಕೆ ಏನ್ ಶಾಣೆ ನೀ
2: ತಂಗಿ? ಹುಡ್ಕಿ ಹಾಕ್ಬರ್ನಾ ತಂಗಿ?
3: ಹೋಗ ನಡಿಯವ
2: ನಡಿಯೋ ಹೋಗಣ ಬಾ ತಂಗಿ.
3: ನಡಿಯೋ

0: ಕಾಣಕ್ಕೆ ತಾಜನ ಬೇಡ್ರಿ ಬಾ ನಮ್ದು ಕೇಳ್ದಾಗ ನೀವು. ಅರೆ ನಮ್ದು ಮನ್ನಿದ್ದೇನ? ಹಾ ಬಸವನ್ ಬಾಗಿ ಹೊಡಬೇಕ್ರೆ ಯಾವಣ್ಣ 1 ರೂಪಾಯಿ ಅದೀಯಾ, ಯಾವಣ್ಣ 2 ರೂಪಾಯಿ ಅದೀಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಳ ತಕೊಂಡು ನಮ್ದು ಒಂದಿ ಹೇಕ್ರಿಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದೆ, ನಮ್ದು ಹೊಟ್ಟಿಗೆ ಅನ್ನ ಆಗ್ತದೆ ಬಂದಿದ್ದಾಗೆಲ್ಲ ಜರ 5 ಮಿನಿಟ್ ಶಾತ್ರಿ ಬೈಟ್ಕು ಜರ ನಮ್ದು ಸಾಂಪ್ ಕೇಳ್ದೇಕ.
1: ಅಯ್ಯೋ ನಮ್ಮ ತಂಗಿ ಒಂದು ಎಕ್ಕಡೆ ಹೋಯ್ತಾ, ಎಕ್ಕಡೆ ಇಲ್ಲ ಸಣ್ಣ ಮಗಳು ಸುಮ್ಮನೆ ಕಳಿಸ್ಕೂತ್ಯಾ ತಂಗಿ?
2: ಯಾಕ
1: ಅಯ್ಯೋ ತಂಗಿ ಎಲ್ಲಿ ಸಿಗ್ಲಿಲ್ಲ ತಂಗಿ?
2: ಅಯ್ಯ ನಿತ್ತ ನಡಿ ಅನಿನ
1: ನಿತ್ತಾನ ತಂಗಿ
0: ಹೋಮ ಕರ್ ದಿಲ್ ದಾರ ನೈ ಮಿಲ್ತಾ ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೂಂ ಮಗರ್ ಮುಂ ತಾಜ್ ನಹೀಂ ಮಿಲ್ತಾ.
1: ಅಯ್ಯೋ ತಂಗಿ ಇಲ್ಲೆಲ್ಲಿ ತಂಗಿ ಕಾಣಿಸ್ತಾನ ತಂಗಿ?
2: ಯಾಕ ಮಾತಾಡ್ಸು
1: ಮಾತಾಡ್ಸು ತಂಗಿ
2: ಮಾತಾಡ್ಸೇವ.
1: ಅಯ್ಯ ಯಾವ್ರ ಎಪ್ಪತ್ತ ನೀನು
0: ಎಂ ಸಿಸ್ತ್ರ
2: ಎಂ ಸಿಸ್ತದ ಕ್ವಾಣಗಳು ಉಚ್ಕೊಳಕತ್ತೆ.
0: ಅರೆ ಅರೆ ಚೋಕ್ರಿ ಅಯ್ಯ ಚೋಕ್ರಿ ಅರೆ ಕ್ಯಾ ಹೋನಾ ಕ್ಯಾ ಹೋನಾ ನಿಮ್ಮ
1: ಕನ್ನಡ ಮಾತು ಬರ್ತಾವಲ್ಲ ಅಪ್ಪ.
0: ಅರೆ ಕನ್ನಡ ಕನ್ನಡ ತೋಡ ತೋಡ ಆಟೆ ಚೋಕ್ರಿ
2: ತೋಡ ತೋಡ.
0: ಅರೆ ಜರ
1: ಜರ
0: ಅರೆ ಕ್ಯಾ ಹೋನಾ ನಿಮ್ಗೂ
1: ಕ್ಯಾ ಹೋನಾ ಹಂಗ್ಯಾಕ ಹೌಸು ನನ್ನ ಆಟೆ ಅಲ್ಲ ಅಪ್ಪ ನಿನ್ ಕನ್ನಡ ಬರ್ತಾವಿಲ್ಲ ಅಂದೆ.
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗೂ ಏನೋನಾ
1: ಅಲ್ಲ ಅಪ್ಪ ನಿನ್ ಊರ್ ಯಾವ್ರ?
0: ನಮ್ದು ಗಾಂವ್.
2: ನಿಮ್ದು ಗಾಂವ ನಮ್ಮ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ ಬಂಗಾಲಿ.
1: ಹೂವ ಬಂಗಾಲಿ ತಂಗಿ ದೂರ ಬಂದಲ್ಲ ತಂಗಿ ಕಾಣಿಸ್ತಾನ ತಂಗಿ ನಾ ಕೇಳ್ತೀನಿ ಸುಮ್ಮನಿದ್ರಿ ಅವ
0: ಕೇಳ್ಯವ.
1: ಅಲ್ಲ ಅಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ತೀನ್ ಆಟ ಕರ್ತಿ ತೀನ್ ಆಟ
1: ಯಾವ ಮಾಡ್ತಿ ಅಪ್ಪ?
0: ಎಕ್ ಚಾಡಿ
1: ಚಾಡಿ
0: ಇನ್ನ ಒಂದ್ ಆಟ ಮೋಡಿ
1: ಯಾವ್ದಪ್ಪ?
0: ಅದು ಮತ್ತೊಂದ್ ಆಟ ಯಾವ್ದು?
1: ಯಾವ್ದು?
0: ಅದು ಸಾಂಪ್ ಕೇಳ್
1: ಹಾವಿನಾಟ ಮಾಡ್ತೀಯ ಅಪ್ಪ
0: ತೀನ್ ಆಟ ಕರ್ತಿ
1: ಅಪ್ಪ. ನಮಗ್ ಮೂರ್ ಆಟ ಏನ್ ಬೇಕಾಗಿಲ್ಲಪ್ಪ, ನಮ್ಗ ಒಂದೇ ಆಟ ಮಾಡಿಬಿಡಿ ಅಪ್ಪ ಜರ.
0: ಏಕ ಆಟ?
1: ಹೂನಪ್ಪ ಹಾವಿನ ಆಟ ಮಾಡಿ ಅಪ್ಪ ನೋಡ್ಬೇಕಂತ ಬಂದೇವು.
0: ಹಾವಿನ ಆಟ
1: ಹೂನ್
0: ದೇಕು ದೇಕು. ಅರೆ ಚೋಗ್ರಿ ಏ ಸಾಂಪ್ ಬೌತ್ ಬೇರ್ಕಿ ಏ ಚೋಡಿಂಗತ್ತು ಸಿರಿಗಿರಿ ಮೇಜಿಯಂಗಿ ಜರ ಪಿಚ್ಚ. ಅರೆ ಚೋಗ್ರಿ ದೇಕ್ಯಾ ನಮ್ದು ಕೇಳ್.
1: ಅಯ್ಯ ನೋಡಿದೆ ಅಪ್ಪ ಅಪ್ಪ ಶಾಲೆ ಇದ್ದಾಗ ಕಾಣಿಸ್ತಿ ನಮ್ಗೊಂದು ಹಾವು ಕೊಟ್ಬಿಡಿ ಅಪ್ಪ.
0: ಅರೆ ಅರೆ ಅರೆ ಅರೆ ಹಿಂಗ್ ಕ್ಯಾ ಬೋಲ್ತೇ ಹಿಂಗ್ ಕ್ಯಾ ಬೋಲ್ತೇ
1: ಅಪ್ಪ?
0: ಏ ಸಾಂಪ್ ಕರಿಬೇಕು ಮೇರಾ ಪೇಡ್ಕು ಕ್ಯಾ ಕರಿಂಗ.
1: ಅಯ್ಯ ರೊಕ್ಕ ಕೊಡ್ತೇ ಅಪ್ಪ
0: ಪೈಸಾ ದೇತಿ
1: ಹೂನಪ್ಪ.
0: ಅರೆ ಅರೆ ಅರೆ ಕ್ಯಾಪ್ತಾ ದೇತೆ ಪೈಸೆ ಕ್ಯಾಪ್ತಾ
1: ನೀ ಎಷ್ಟೊತ್ತಿ ಆಟ ಕೊಡ್ತೇವಪ್ಪ?
0: ಅರೆ ಕ್ಯಾ ಏ ಸಾಂಪೋನ ಕ್ಯಾ ಏ ಸಾಂಪೋನ ಏ ಚೋಟ ಸಾಂಪೋನ.
1: ಅಯ್ಯ ಸಾಣ ಬೇಡಪ್ಪ ಕಿದೆ ಒಂದ್ಸರಿ ಬೆರಕಿದಾಗ ಅದನ್ನ ಕೊಟ್ಬಿಡಿ ಅಪ್ಪ.
0: ಏ ಸಾಂಪೋನ
1: ಹೂನಪ್ಪ.
0: ಹಾ ಏ ಸಾಂಪ್ಕು ಬಹುತ್ ಬಹುತ್ ಪೈಸೆ ಹೋಗುತ್ತೆ 10,000
1: ಕೊಡ್ತೇವಪ್ಪ ಅದನ್ನ
0: ದೇತಿ
1: ಕೇಳ್ರಿಯಪ್ಪ. ಈಗ ಒಂದ್ಸರಿ ಮಂತ್ರ ಹಾಕಿ ಕೊಡಿಯಪ್ಪ, ನಾವು ಯಾರಿಗೆ ಕಡಿಯತ್ತೀವಿ ಅವ್ರಿಗೆ ಕಡಿಬೇಕು. ಮತ್ತ
2: ಹೋಗೋಣ ನಮಗ್ ಕಡ್ಕೊಂಡ್ ಕೂತಿದ್ದ.
0: ಅರೆ ಅರೆ ಅರೆ ಮಂತ್ರ ಮಂತ್ರ
1: ಹೂನಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಇತ್ತು ಎಕ್ಸ್ಟ್ರಾ ಚಾರ್ಜ್ ಹೋಗ್ತದೆ.
1: ಅಯ್ಯ ಕೊಡ್ತೇವಪ್ಪ. ಏ ತಂಗಿ ತಂಗಿ
2: ಯಾಕವ?
1: ಅಲ್ಲ ತಂಗಿ ಮಾದೇವನ ಹಳಕ್ ಹೋಗ ಕಳಿಸಿ ಬಂದೇನ?
2: ಅಯ್ಯ ಕಳಿಸಿ ಬಂದಲ್ಲ ನೀನು
1: ತಂಗಿ. ಹಂಗಾರ ನೀ ಹಾವು ತಗೊಂಡ್ ನಾ ಕೂಸಿನ ತಗೊಂಬರ್ತೀನಿ ತಂಗಿ.
2: ತಗೊಂಬ ಹೋಗವ
1: ಬಟ್ನ ಕೆಲಸ ಮುಗಿಸ್ಬಿಡು ಈಗ
2: ಕಲಾಸೆ ಮಾಡು ನೋಡು.
1: ತಗೊಂಬಂದೆ ತಂಗಿ?
2: ಯಾಕ ತಂದೆ?
1: ಬಿಡು ತಂಗಿ ಬರ್ಕ ನಾ ಕೂಸಿನ.
2: ಹಾ ಬಿಟ್ಟು ನೋಡ್ಯಾಕ
1: ಬಿಡು ತಂಗಿ ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು. ಈ ಇಂದ್ರ ಸಭೆ ಬಿಟ್ಟು ರಾಜದರ್ಬಾರಕ್ಕೆ ಹೋಗುವಂತವನಾಗ್ರು
4: ಅನುಕ್ರಾಜಿ. ಎನ್ನ ಮನೆ ಕಡೆಗೆ ಏನ್ ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿನ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕ ರೇಣುಕ ರೇಣುಕ. ಅಯ್ಯೋ ಶಿವ ಶಿವ ರೇಣುಕ. ಮಾತನಾಡ ಮಾಮಗಳು ಕಣ್ಣು ತೆರೆದು ನೋಡಮ್ಮ ರೇಣುಕ ರೇಣುಕ. ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಾಮಗಳು. ಅಪ್ಪ ಅಮ್ಮ ಎಂದು ಕೂಗಿದೆ ಏನಮ್ಮ ರೇಣುಕ. ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ?

0: ಮಹೇಶ್ವರ, ಏನು ಅನ್ಯಾಯ ಮಾಡಿದೀ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಟ್ಟಿಕ್ಕೆ
1: ಸಿದ್ಧರಾಗಿರುವ ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಕ್ಕೆ ಏನು ಕಾರಣ ರೇಣಕ ರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಆಗುವುದು?
1: ಏನು ರೇಣುಕ ರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ರೇಣುಕ ರಾಜ.
0: ಆಗಲಿ ಗುರುದೇವ,

0: ಏನು ನಣುಕುರಾಜ, ಈ ನಿನ್ನ ಭಕ್ತಿಗೆ ಒಲಿದು ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸಿ ನಣುಕುರಾಜ.
1: ರೇಣುಕ ರೇಣುಕ, ಪರಮೇಶ್ವರ ಇದೇನು ಚಿತ್ರವು? ಸತ್ತ ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿ. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರು.
0: ಏನು ನಣುಕುರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲ ಹರಣಗಳಿರ್ಬೇಕು ನಣುಕುರಾಜ.
1: ಆಗಲಿ ಗುರುದೇವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲ ಹರಣ ಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಗುರುದೇವ.
0: ನಿನಗೆ ಜಯವಾಗಲಿ, ಹೋಗಿ ಬರುವಂತಾನ ಗುರು ನಣುಕುರಾಜ.

0: ನಿನಗೆ ಜೈವಾಗಲಿ ಮೊಮ್ಮಗಳೇ, ರೇಣುಕ ಮೇಲೆ ಕೇಳು. ಏನ ಮಾರೇನು?
1: ಏನು ತಂದೆಯವರೇ,
0: ಇಲ್ಲಿಗೆ ಬರಲು ಕಾರಣವೇನಮ್ಮ?
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಸೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದೈಪಾನಶ್ರೀ ತಂದೆಯವರಿ.
0: ಏನಮ್ಮ ಮಗಳೇ,
1: ಏನು ತಂದೆ?
0: ನೀನು ಚಿಕ್ಕವಳು, ಒಬ್ಬಳೆ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಸೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
1: ಏನೇ ತಂದೆಯವರೇ,
0: ಏನಮ್ಮ
1: ನಾನು ಚಿಕ್ಕವಳಿದ್ದರೆ ಆನೆ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಸೀತಳ ನೀರನ್ನು ತೆಗೆದುಕೊಂಡು ಬರುತ್ತೀನಿ ತಂದೆಯವರೇ.
0: ಏನಮ್ಮ ಮಾರೇನು?
1: ಏನ ತಂದೆಯವರೇ,
0: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲ.
1: ಆಗಲಿ ತಂದೆಯವರಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಲ್ಲಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರು.
0: ಆಗಲಿ.

0: ಏನಮ್ಮ ರೇಣುಕ?
1: ಏನ ತಂದೆಯವರೇ?
0: ಶಿವನಾಮ ಶಬ್ದವನ್ನು ಯಾವಾಗಲೂ ಬಾಯಲಿಂದ ನುಡಿತಿರಬೇಕಮ್ಮ. ಮಗಳು
1: ಆಗಲಿ ತಂದೆಯವರೇ, ನೀನೇ ಹೇಳಿದ ವಿಚ್ಚದಂತೆ ನಾನು ಯಾವಾಗಲೂ ಶಿವನಾಮ ಶಬ್ದವನ್ನು ನುಡುತ್ತಿರ್ತೀನಿ ತಂದೆಯವರೇ.
0: ಹಾಗಾದ್ರೆ ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ.

0: ಮೊಮ್ಮಗಳು.
1: ನಿನಗೆ ಜಯವಾಗಲೇ ಮೊಮ್ಮಗಳೇ, ಇರು ಕಾ ಮೇಲೆ ಕೇಳು. ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳು.
0: ಏನು ತಂದೆಯವರೇ,
1: ಏನಮ್ಮ
0: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಶೀತಲ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಆಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿ ಆಗಿದ್ದನು ತಂದೆಯವರೇ.
1: ಅಂತ ಮಹಾಮುನಿಗಳು ಭೇಟಿ ಆದರೆ ಬಹಳ ಒಳ್ಳೇದಾಯ್ತಮ್ಮ.
0: ಏನು ತಂದೆಯವರೇ,
1: ಏನಮ್ಮ
0: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದನು.
1: ಏನಮ್ಮ ರೇಣುಕಾ,
0: ಏನು ತಂದೆ,
1: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಯಾರು ಹರ್ದಾರಿ, ಮುಂದೆ ನೋಡಿದ್ರೆ ಊರ್ ಹರ್ದಾರಿ, ಭೂಮಿ ಸುಡುವುದಮ್ಮ ಭೂಮಿ ಸುಡುವುದು.
0: ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಹಾತ್ಮರ ಪಾದದುಳಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ,
1: ಏನಮ್ಮ
0: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ.
1: ಬೇಡಮ್ಮ ಬೇಡ, ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಮಾಮ.
0: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬ್ಯಾಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
1: ಸಿದ್ಧಳಾಗಿದ್ದೆ. ಈ ಸದ್ಯ ನಾನು ಇನ್ನು ಕೂಡಿಕೊಂಡು ಆ ಗುರುಗಳ ಆಶ್ರಮಕ್ಕೆ ಹೋಗಿ ಬರ್ನು ವರಮ್ಮ.
0: ಆಗಲೇ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚಕಗಳೇ ಕಂಡು ಬರುತ್ತವೆಯಲ್ಲ. ಓಹೋ, ಓಂ ನಮ ಶಿವಾಯ. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
1: ನಮ್ಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜಯವಾರಿ ರೇಣುಕರಾಜ, ಇಲ್ಲಿಗೆ ಬರಲು ಕಾರಣವೇನು?
1: ಗುರುಗಳೇ, ನನ್ನ ಮುದ್ದು ಮಗಳಾದ ರೇಣುಕ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
1: ಹೌದು ಗುರುಗಳೇ.
2: ಹೇಳ ರೇಣುಕರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾಳನಳಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖ ಪಡುವಳು? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕರಾಜ, ಆ ಬೇಡ.
1: ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು.
2: ಓಹೋ, ಹಾಗೆ ಆಗಲಿ.
0: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೇವಾಲಿ ರೇಣುಕ, ಮೇಲೆ ಕೇಳು. ಏನು ರೇಣುಕ?
0: ಏನು ಗುರುಗಳೇ?
2: ಇಲ್ಲಿಗೆ ಬರಲು ಕಾರಣವೇನು?
0: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
2: ಏನು ರೇಣುಕ?
0: ಏನು ಗುರುಗಳೇ?
2: ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳು ರೇಣುಕ, ಬೇಡ. ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರನಳಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ, ಆ ಬೇಡ.
0: ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ.
2: ಏನು ರೇಣುಕ, ನೀನು ಆಡು ಮಾತು ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
0: ಅದು ಏನು ಗುರುಗಳೇ?
2: ಅದು ಏನಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೆ ಏನೇನು ಕೂಡ ಮದುವೆ ಇಲ್ಲವಾದರೆ ಇಲ್ಲ.
0: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
2: ಓಹೋ, ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
0: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
2: ಆಗಲಿ, ನಿನ್ನಿಚ್ಛೆ ಅಂತಾಗಲಿ.

0: ರೇಣುಕಾ.
1: ಏನು ಪತಿದೇವರೇ?
0: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
1: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲಕ್ಕೇಳು.
1: ಏನು ತಂದೆಯವರೇ?
2: ಏನಮ್ಮ?
1: ನಾನಿನ್ನು ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
1: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
1: ಅಮ್ಮ ನಾನಿನ್ನು ಹೋಗಿ ಬರ್ತೀನಿ ಅಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
1: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
1: ಆಗಲಿ ಮಾ ತಾಯಿ, ನೀನು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
1: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯಾ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳು ರೇಣುಕ.
1: ಏನು ಪತಿದೇವರೇ?
0: ಸಿಂಬೆಯನ್ನು ಮಾಡಿ, ಉಸಕಿನ ಕೊಡವನ್ನು ಮಾಡಿ, ನದಿಗೋಗಿ ಅನ್ನ ಪೂಜೆಗೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವಿಚ್ಚದಂತೆ ಶರಪ್ಪಿನ ಸಿಂಬೆಯನ್ನು ಮಾಡಿ, ಉಸಿಗಿನ ಕೊಡವನ್ನು ಮಾಡಿ, ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ದೇವಾಗಲಿ, ಹೋಗಿ ಬರುವಂತೆ. ನೋಡುವೆ ರೇಣುಕೆಯ ತಪಸ್ಸಿನ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ಶಿವ, ನನ್ನ ಪತಿದೇವರು ಹೇಳಿದ ಮಾತು ನಿಷ್ಫಲವಾಗಿ ಹೋಯ್ತು. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಅಯ್ಯೋ ಶಿವ ಶಿವ, ನನ್ನ ಪತಿದೇವರು ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ತಿರ ಆದ್ರೂ ಹೋಗುವೆ. ನಮ ನಮ ಪತಿದೇವರೇ, ಇದು ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎನ್ನ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರು? ಸುಜ್ಞಾನಿತ್ರವ ನೀನು ಅಜ್ಞಾನಿಯಾಗಿ ಕುಳಿತರೆ ಮುಂದಿನ ಆಲೋಚನೆಯನ್ನು ನಾನೇನು ಹೇಳಲಿ? ಸತ್ಯ ಹಿಂಸೆಗಳು ಮಾನವನ ದಾರಿಯ ಸತ್ಯವ ದೇವರು. ಸತ್ಯ ಎಂಬ ತಂತಿ ನಡೆಯಬೇಕಾದ ಶಾಂತಿ ಎಂಬ ಕೋರನ್ನು ಆಧಾರವನ್ನಾಗಿ ಹಿಡಿಬೇಕು. ಸುಖ ಬಂದಾಗ ಹಿಕ್ಕುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿತ್ತಿರೋ ಶಾಂತಿ ಮುಳುಗಿದ ಬಳಿಕ ನನ್ನ ಆತ್ಮ ನನಗೇನು ಪ್ರಯೋಜನ? ಮತ್ತೆ ನಮಗೆ ಐದು ಸಲಿಗೆ ನೀರೆರೆದರೆ ಆ ನೀರು ಹೇಗೆ ಕೆಳಗಿರುವುದು? ಹಾಗೆ ನಿನ್ನ ಈ ಮೂಢಿಕೆ ಬುದ್ಧಿ ಮೇಲೆ ಜ್ಞಾನಿನ ನೀರೆರೆದರೆ ದಾರಣಾಗಬಹುದೇನೇ? ಭ್ರಷ್ಟ ಮುಂದೆ ಬಿಡುವ ಬಿಡುವೆ ನಿನ್ನ ಮಂತ್ರಿಕ ಮಂತ್ರವನ್ನು. ಎನ್ನ ಹೋಮಕ್ಕೆ ಸಿದ್ಧವಾದ ಪೂಜಾ ಸಾಮಗ್ರಿಗಳನ್ನೆಲ್ಲ ಹತ್ತು ಹಕ್ಕಿಗಳ ಪಾಲು ಮಾಡಿದಿ. ಎನ್ನ ಪೂಜೆಯ ಫಲವನ್ನೆಲ್ಲ ನಿಷ್ಫಲ ಮಾಡಿಬಿಟ್ಟಿ. ಎಲ್ಲ ಮಗು ಭಾರ್ಗವ.
2: ಏನು ತಂದೆಯವರೇ?
1: ಏನು ಮಗು, ನಿನ್ನ ತಾಯಿ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ, ಹಾಗೆ ಎನ್ನು ವಚನವೂ ಬರುತ್ತಿರಲಿಲ್ಲ. ಈ ನಿನ್ನ ತಾಯಿ ಮುಖವನ್ನು ನೋಡಲಾರೆ, ಬೆಟ್ಟದಲ್ಲಿ ಹೋದ ನಿನ್ನ ತಾಯಿನ ಕಡೆ ಸುಟ್ಟಾಗಿರುವುದು ನಾಗಮಗು. ಹೇಳಿಗಳಿರ ಏನು ಮಾಡುದು? ನಿಮ್ಮನ್ನು ಸುಟ್ಟು ಭಸ್ಮ ಆಗಲಿ, ನಿನ್ನನ್ನು ಏನು ಮಾಡುದು? ಈಗ ಕಡಿಯಲೋ ಸುಡಲೋ ಅಥವಾ ಕರೆಯಿಸಿದ ಕರ್ರನೆ ಕರೆಯಲು ಅಥವಾ ನಿನ್ನ ಹೃದಯವನ್ನೇ ಸರ್ರನೆ ಸೀಳೆ ಹಾಕಲು ಏನು ಮಾಡುದು ನಿನ್ನನ್ನೀಗ? ನಿನ್ನ ಮೈಯಲ್ಲಿ ಮಹಾ ಕೆಟ್ಟ ಹೊರಟು ನಿನ್ನಿಂದ

ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣೆ ಬರಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನೇ ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕೊರೆಯಲು ನಿನ್ನ ಹೃದಯವನ್ನ ಸರ್ರನ್ನು ಸೀಳಿ ಹಾಕಲ ಪರಮಾತ್ಮ. ಈಗ ನನ್ನ ಮೈಲಿ ಮಾರೋಗಿರುವುದು ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ಬಂದವರು.
1: ನಾನು ಆದಿಶಕ್ತರು ಹೆಣಕರಿದ್ದೆ ನನ್ನ ತಂದೆಯವರೇ.
0: ಇಲ್ಲಾಕ್ ಬಂದೆ ಮಾತಾಡ.
1: ಏನು ತಂದೆಯವರೇ, ನನ್ನ ಪತಿದೇವರ ಪೂಜೆಗೆ ಸೆರಪಿನ ಸಿಂಬಿಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡನ ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸಿಗಿನ ಕೊಡ ಒಡೆದು ಹೋಯಿತು. ಆದಿ ಶೇಷನ ಹರಿದು ಹೋದರು, ಪುನಃ ಉಸಿಕಿನ ಕೊಡ ಆಗಲಿಲ್ಲ. ಆದಿ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನರ ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರು ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತ್ರ ತಿರುಗುತ್ತಾ ತಮ್ಮ ಹತ್ತಿರ ಬಂದಿಯನ ಗುರುಗಳೇ.
0: ಏನು ಮಾತಾಯಿ, ಮೇಲೆ ಮಳೆ ಸುರುತ್ತಿರೋದು ಬೇಗನೆ ಒಳಗಬಾರ ಮಾತಾಯಿ.
1: ಏನು ತಂದೆಯವರೇ,
0: ಏನಮ್ಮ,
1: ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
0: ಏನಮ್ಮ, ಇಂಥ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ. ಬೇಗನೆ ಒಳಗಬಾರಮ್ಮ, ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ಧಾರ ಮಾಡಿ ಕಳಿಸ್ತೀನಿ. ಮಾತಾಗಲಿ
1: ತಂದೆಯವರೇ,

0: ಪರಮಾತ್ಮ ಇದೇನು ವಿಚಿತ್ರ ಏನು ತಂದೆವರೇ
1: ಏನಮ್ಮ
0: ಈ ನಿನ್ನ ಭಕ್ತನ ನೋಡಿ ನಾನು ಧನ್ಯ ಧನ್ಯಳದಂತಂದೇವ್ರೇ ಈ ಅಕ್ಕೈ ಜೋಗ ಅನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ ತಂದೆವರೇ
1: ಏನಮ್ಮ
0: ನಾನಿನ್ನ ಹೋಗಿ ಬರ್ತೀನಿ ಆಶೀರ್ವಾದ ದಯಪಾಲಶ್ರೀ ತಂದೆವರೇ
1: ನಿಮಗೆ ಜಯವಾಗಲಿ ಮತ್ತಾಯಿ ಹೋಗಿ ಬಾ
0: ಆಗಲಿ ತಂದೆವರೇ
2: ಅಕ್ಕಯ್ಯ

0: ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀ ದುರ್ಗದುರ್ಗಾ ಸ್ತ್ರೀಯಳೇ, ಎಲ್ಲ ಈ ಪವಿತ್ರವಾದ ಆಶ್ರಮದಲ್ಲಿ ಕಾಲಿಟ್ಟು ಮತ್ತೆ ಪಾಪಕ್ಕೆ ನೀನು ಗುರಿಯಾಗಬೇಕೆಂದ್ರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲಿನಲ್ಲಿ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿಯ ಎಲ್ಲಿ ಮಾಡಿದ ಅಲ್ಲಿ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಕೊಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ನೋಡಿ ಹಿಂಡಿ ಇಪ್ಪಾಗು ಪರ್ಯಂತ ನುರಿಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳತ್ತ ಸಕ್ಕರೆ ಆಗೋದು. ಏನು ಹೇಳುಕ?
0: ಏನು ಪತಿದೇವರೇ,
1: ಬಂಗಾರವನ್ನು ಬೆಂಕಿಲಿ ಹಾಕಿದ್ರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತುವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನಲ್ಲಿ ಆಸೆ ಎಂಬ ಅಹಂಕಾರ ತುಂಬಿದ ಮೇಲೆ ನಾನೇಕ ನಿನಗೆ ಅನ್ಯಾಯ ಮಾಡಬೇಕು? ಏನು ರೇಣುಕ
0: ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿಂದ ಒಳಗೆ ಹೋಗು, ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
0: ತಾವು ಈಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಮಕ್ಕಳು ಅಂದ್ರೆ ಹೇಗಿರಬೇಕು?
0: ಹೇಗಿರಬೇಕು ಪತಿದೇವರೇ,
1: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದಾಸಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನ ಆಗಿರಬೇಕು, ಪ್ರೇಮದಲ್ಲಿ ಗಂಡ ನಿತ್ಯ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿ ಆಗಿರಬೇಕು. ಇಂಥ ಹೆಣ್ಣು ಮಕ್ಕಳಿದ್ದು ಊರು ಕೈಲಾಸವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ನಿವಾರಣೆಯಾಗಿ ಹೋಗು, ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ. 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೆ ದೇವರಿಲ್ಲ. ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಣ್ಣು ಕೆಟ್ಟರೆ ಅಕ್ಕ ಸಾಲಿಗ ಮನೆ. ನೀನು ಬೇಕಾದ ಕಡೆ ನಾನೇನು ಮಾಡಲಿ?
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದ್ರೆ ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದರೆ ಸಾವಿರ ಸತ್ ಪುರುಷರ ಪಾದ ಧೂಳಿಯಿಂದ ಪಾವನಾಗ್ತದೆ ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣೆ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರ ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏ ನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದ್ರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳೇಬೇಕು. ಇದೇ ಗುಡ್ಡಗಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.

0: ಶಂಕರ ಪರಮಾತ್ಮ ಆಗಲಿ, ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗೊಡ್ಡನ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವಿ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜಿ ಮಾಡ ತಂಗಿ, ಬಂಜಿನಾಳ ಕೆಡ್ಕೋಬೇಡ, ಸ್ವಂಟ್ರೋನಿಗೆ ಹೋಗ್ತೈತಿ.
2: ಮತ್ ಹ್ಯಾಂಗ ಮಾಡ್ಲಿ? ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳ ಇದ್ರು, ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಹಾ, ಈಗ ಬಂಜಿನ ಮಕ್ಳ ಇಲ್ಲಕ್ಕಿಗೆ
2: ಯವ್ವ ದೂರ ಮ್ಯಾಗ ನಿಂದಿರ್ತೀನಿ. ಯವ್ವ
1: ದೂರ ಮ್ಯಾಗ ನಿಂತ್ಬಿಡವ. ಬಾಲಕರ್ ಇಲ್ಲ ಅಂದ

0: ತಂಗಿ.
1: ಯಾಕವ
0: ಮಂಜಿನಲ್ಲಿ ಕೆಡ್ಕೊಂಡೇನ?
1: ಅಯ್ಯ ದೂರ್ಮ್ಯಾಗ ಅದ್ ಬಂದಿನ.
0: ಕೆಡ್ಕೊಂಡು ನೋಡಿ, ಕೊಡಿ ಕಚ್ಚಿಗಿಡಿ ಕಿಚ್ಚಿಗೆ ನೋಡಲಿ. ಹಾಗೆ ಹುಚ್ಚಮಲ್ಲಿ ಮಕ್ಕಳಾಗುದು ಸ್ವಂಟಣೆ ಹೋಗಿ ಒಟ್ಟು.
1: ಯಾಕೆ ಒಟ್ಟಾಗಂಗಿಲ್ಲ?
0: ಆಗುದಿಲ್ಲ, ಇವನ್ ಹೇಳಿ ಕೇಳ್ಕೊಂಡು ಸಣ್ಣ ಗುದಿನ ಕಟ್ಟಿ ಮುಗ್ಲಂಗ ಸ್ವಂಟ.
1: ಯಾಕೆ ಹೆಂಗ್ ಮಾಡಿ ಏನೇನು
0: ನಿನಗ ಆಗುದಿಲ್ಲ ನೋಡಿ, ಹೆಂಗ್ ಮಾಡ್ತಿ?
1: ಅಲ್ಲ ಯಾಕನಾದ್ರು ಸಣ್ಣಕ್ಕಿದ್ ಹೌದಲ್ಲ.
0: ಹೌದು,
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನೀನ್ ದೊಡ್ಡ ಬಸ್ ನಿಂತ ಹೆಂಗ ನೀನ?
0: ನಂದ್ ಯಾಕೆ ಚಿಂತೆ ಮಾಡ್ತೀಯ? ಕೋಡಿ ನಾನು ಮಂದಿಗದ್ಲಿ ಒಂದೊಂದು ಹಡಕಿನ ಯಾವಾಗ ಗಜ್ಜಿಗೆ ಅಡ್ಡ ಹಡಕಿನ. ಹೌದು, ಯಾರು ಸುಲ್ಲಿ ಹಾಕಿದಿನ?
1: ಅಲ್ಲ ಯಾಕೆ ಎಟ್ರ ಉಚ್ಚಿದ್ಯಾ ನೀನು?
0: ಯಾಕ
1: ಒಂದ್ ಆಡಿದ್ರೆ ಕಸ್ಕಿತ್ತೋಕದ ಎಡ್ಡ ಹೆಂಗ್ ಹಡ್ತೀನಿ?
0: ಎಡ್ಡ ಮಕ್ಳು ಆಡೋದು ಔಷಧ ಕೊಡ್ತಿಲ್ಲ
1: ಗೊತ್ತಿಲ್ಲ. ನೀನು
0: ಯಾವ ಅಂಗಡಿಯಾಗಿ ಇರ್ತಾವ್ ಬಾಟ್ಲಿ 12 ಹಾಕಿದ್ನ, 12 ಮಕ್ಳು ಒಮ್ಮೆ ಹರಿತೀನಿ ನಾನು.
1: ಯವ್ವ ಏನ್
0: ಸತ್ರ ಬೇಕಾರ ಆರುಳಿತಾವ್ ಮೂರ್ ತಗೊಳಕ.
1: ನನ್ ಮೂರ್ ಇರ್ಲಿ ಅಳವ
0: ಇರ್ಲಿ. ತಂಗಿ ಇವ್ರ ಯಾರು ಕುತ್ತವ್ರು?
1: ಇಲ್ಲಿ ಯಾರ ಕುತ್ತಾರ ನೋಡ್ಯವ ನೀನೆ?
0: ಎಲ್ಲಮ್ಮ ತಾಯಿಯವ್ರು ಕುತ್ತಾರ ತಂಗಿ.
1: ಹೌದಕ್ಕ.
0: ಯಾಕ್ರಿ ತಾಯಿಯವ್ರ?
2: ಏನಮ್ಮ
0: ಇಲ್ಲೇ ಕೂತೀರಿ ತಾನು ಹಡವಾ?
2: ನೋಡಮ್ಮ ತಾಯಿ, ನನಗೆ ಫಲಸಂತಾನವಿಲ್ಲ, ಸಾಕ್ಷಾತ್ ಸಮ್ಮನ ಹತ್ರ ಹೋಗಿ ಫಲಸಂತಾನ ಪಡೆದುಕೊಂಡು ಬರ್ತೀನಮ್ಮ ತಾಯಿ.
0: ಏನ್ರಿ ತಾಯಿಯವ್ರ?
2: ಏನಮ್ಮ
0: ಫಲಸಂತಾನ ಕಷ್ಟ ದೂರ ಯಾಕೆ ಹೋಗ್ತೀರಿ? ರಂಗನ ಬಾಳೆಹಣ್ಣ ನಿಂಬೆ ಹಣ್ಣ ಕೊಬ್ಬರಿ ಗಿಡ ನಾನಾ ತರದ ಪದಾರ್ಥ ಕಟ್ಟಿವಲ್ರಿ ತಾಯಿ.
2: ನೋಡಮ್ಮ ಫಲಸಂತಾನ ಬಂದ್ರೆ ಗುರ್ತಿಲ್ಲ.
0: ಇಲ್ಲ ತಾಯಿಯವ್ರ
2: ಆಗಲ್ಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮಲ್ಲಿ ಹೋಗಿ ಮಕ್ಕಳ ಪಡೆದುಕೊಂಡು ಬರ್ತೀನಮ್ಮ ತಾಯಿ.
0: ಏನ್ ಹೊಟ್ಟೆ ಮಕ್ಕಳಿಲ್ರಿ?
2: ಅಮ್ಮ ಇಲ್ಲ
0: ಒಂದ್ವಾರದಲ್ಲಿ ಸೋಮಯ್ಯವ.
2: ಏನಮ್ಮ ತಾಯಿ, ನಾನು ಗೊಡ್ಡಿನಂದರೆ ಗೊಡ್ಡಿನಲ್ಲ, ಬಂಜಿನಂದರೆ ಬಂಜಿನಲ್ಲ, ನನ್ನ ಹೊಟ್ಟೆಲೆ ಮೂರು ಮಂದಿ ಮಕ್ಕಳಿದ್ದಾರೆ ಮಾ ತಾಯಿ.
0: ಮೂರು ಮಂದಿ ಮಕ್ಕಳಿದ್ರೆ ಮತ್ತಾಗ ಮಕ್ಳ ತರ ಹೊಕ್ಕೆ ಕಾಲ ಮನೆಯ ಮಾತೆ ಅವನು ಅಕ್ಕ ತಂಗಿಂದ ಬರಕ ಒಂದ ಆಗಿದ್ರ
1: ಕಟ್ ಮಾಡ್ತಿದ್ರು
0: ಆಪರೇಷನ್ ಹಾಕಿದ್ದಿಲ್ಲವ ಬೆಂಗಳೂರದಾಗ. ಅಲ್ರಿ ತಾಯಿಯವರ, ಮೂರು ಮಂದಿ ಮಕ್ಕಳಿದ್ರು ಮತ್ತಾಗ ಮಕ್ಳ ತರ ಹೊಂಟಿರಿ?
2: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗಿರಿ ಮುನೇಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು
0: ಸುಟ್ಟು ಹೋಗ್ಯಾರ ತಾಯಿಯವರ.
2: ಏನಮ್ಮ ಅಲ್ಲ ಎಷ್ಟ್ ಹೇಳಿದ್ರೆ ನಾನು ಕೂಡ ಚೇಷ್ಟಾ ಮಾಡ್ತೀನಿ ಬಿಡಕ್ಕ ನಿನ್ ಕಣ್ಣು.
0: ಹೌದಾ ತಂಗಿ?
1: ಅಯ್ಯೋ ಅಕ್ಕ, ಯಾಕ ಓಟು ಒಳಕ ಹೋಗಲ್ಲ ಅಕ್ಕ?
0: ಏನೋ ಕಾಣಿಸೋದ ಕಣ್ಣು ಕೇಳ್ದ ಎಲ್ಲಮ್ಮ.
1: ಯಾಕ ಅಯ್ಯೋ ಒಂದ್ ಮಳ ಒಳಕ್ಕೆ ಹೋಗ್ಯಾವ,
0: ಬಾಳ ಒಳಕ್
1: ಹೋಗ್ಯಾವ
0: ದೌಡ.
1: ಅಕ್ಕ ಈಗ ಒಂದ್ಸಲ ಮಾರ್ತು ತಂದ್ರೆ ಹಿಂಗ್ ಕಣ್ಣು ಹಾಕಿ ಮೆಟ್ಲೆ ಹೊರಗ್ ಬರ್ತಾವ.
0: ಮಾರ್ತುಲ ದೊಡ್ಡ ಹಾರಿ ಇಲ್ಲ ಹಾರಿ?
1: ಅಯ್ಯ ಇಲ್ಲ ತೇವ ಸಾಹೇಬ್ರು.
0: ಅಯ್ಯೋ ಹುಚ್ಚಿ ಹಾಕಿ ತೆಗಿತೆ
1: ಕಣ್ಣ ಹಿಂಗ್ ಮೆಟ್ಟಿಂದ ಹೊರಗ್ ಬಂದ್ ಬಿಡ್ತಾ. ಅಕ್ಕ
0: ಕರಿಬೇಕದಕ್ಕೆ ನಡಿ ಯವ್ವ
1: ಅಕ್ಕ. ತಾಯಿಯವ್ರಿಗೆ ಹೇಳ್ರ ಅಂದೇನು?
0: ಹ್ಮ
1: ಹೋಗಿ ಬೇಡ್ಕೊಂಡ್ ಹೋಗ.
0: ಮೊಸರು ಕೊಡಿದ್ರ ಮಂಗ
1: ಯಾಕ
0: ಬೇಡ್ಗೊಳಗ್ ನನಗೇನ್ ಕಡಿಮೆ ಆಗದಲ್ಲ?
1: ಏನೈತಿ
0: ಸಾಕನ ಟಾಟ ಮಾಡಿ ರೊಕ್ಕ ಕಳಿಸಿ ಕೂತ್ ಹೊಡಿತೀನ.
1: ಕೂತ್ ಹೊಡಿತಾರ ಯಾರ ಕಸ್ಕೊಂಡ್ ಹೋಗ ಕಿಸ್ ಕುಂದಿರ್ತಾರ. ಯಾಕ ತಾಯಿಯವ್ರ ಬೇಕಂದ್ರ ಇಲ್ಲೇ ಕೂತಾರ ನೋಡಿ. ಯವ್ವ
0: ತಾಯಿಯವ್ರ
2: ಅಮ್ಮ ಯಾಕವ
0: ಕಣ್ಣು ಕೊಟ್ಟು ಬಿಡ. ಅಯ್ಯವ
2: ನೋಡಮ್ಮ ತಾಯಿ, ಯಾವಾಗ್ಲೂ ದೇವ ದೇವತೆಗೆ ನಿಂದಿನ ಮಾತಾಡಬಾರ್ದಮ್ಮ.
0: ನಾ ಆಡುದಿಲ್ಲ ಅಯ್ಯವ.
2: ಅಲ್ಲ ನಾನು ಕೂಡ ಚೇಷ್ಟಾ ಮಾಡ್ತೀನಿ ಬಿಡಕ್ಕ ನೀನು ಬಾಯ ಒಂದು. ಅಮ್ಮ ನೀನು ಬಾಯಿ ಕೊಡಂಗಿಲ್ಲ ನೋಡ.
1: ತಾಯಿಯವ್ರ ಕೊಟ್ಟು ಬಿಡ್ರಿ.
2: ಏನಮ್ಮ ಅಲ್ಲ ಯಾವಾಗ್ಲೂ ದೇವ ದೇವತೆಗೆ ನಿಂದೇನ್ ಮಾತಾಡಬಾರ್ದಮ್ಮ. ನೋಡಮ್ಮ ನಾನು ಯಾವಾಗ್ಲೂ ಏನೇ ಹೇಳಿದ ಕೆಲಸ ನೀನು ಮಾಡ್ತೀನಿ ಅಂದ್ರ ನಿನ್ ಕಣ್ಣ ಬಾಯಿ ನಾನು ಕೊಡ್ತೀನಿ ಅಮ್ಮ ತಾಯಿ. ತಾಯಿ ನಿನ್ನ ಕರ್ಮ ಧರ್ಮ ನಿನ್ನ ಸಂಘಟನೆ ನಿನಗ ಕಣ್ಣ ಬಾಯಿ ಕೊಟ್ಟು ನೀವು ಹೋಗಿ ಬರಮ್ಮ.
0: ಬಿಡ ಅನ್ನ ಹಣದ ಬೇಸಿ ಆಯ್ತು.
1: ಯಾಕ
0: ಕಣ್ಣ
1: ಬಾಯಿ ಬಂದುವಾ
0: ಬಂದುವಾ?
1: ಯಾಕ ಬಾಯಿ ತಂದ್ಯಾ? ಅಯ್ಯೋ ಆಗಲ್ ನಿನ್ ಬಾಯಿ ನೋಡಿದಾಗ ಸೀತಿ ಮನಿ ಪೂಲ್ ಆಗಿತ್ತವ.
0: ಈಗ ಅಳತಿ ಬಿದ್ದೈತಿ
1: ಬರಬರ
0: ಕಣ್ಣ
1: ಕಣ್ಣು ನಾನು ನೀನು ಆಲ್ಯಾಕ ಅಯ್ಯೋ ಕುರಿ ಕಣ್ಣ. ಯವ್ವ ಕುರಿ ಕಣ್ಣ
0: ಕುರಿವಾ
1: ಕುರಿ ಯವ್ವ ಎಲ್ಲಿ ಮುಂಜಾನೆ ನೀನು ತಾಳಿಗಳು ಹೇಳ್ಕೊಂಡು ಹೋಗ್ಕೊಂಡು ಯಾಕ
0: ಎಲ್ಲಮ್ಮ?
2: ಏನಮ್ಮ
0: ಏನಮ್ಮ
2: ಯಾಕಮ್ಮ ಕಣ್ಣ ಬಾಯಿ ಕೊಟ್ಟಿನ ಅದಕ್ಕೆ ಏನ?
0: ಯಾಕೆ ನನ್ನ ಕಣ್ಣನ್ನು ಕೊಡ್ಬೇಕು ಕುರಿ ಕಣ್ಣ ಕೊಡ್ಬೇಕು?
2: ಈಗ ನೋಡಮ್ಮ ತಾಯಿ, ಈಗ ಸದ್ಯಕ್ಕ ನಿನ್ನ ಕಣ್ಣ ನಿನ್ ಕೊಟ್ಟಿದ್ದೀನಮ್ಮ, ಬೇಕಾದ್ರೆ ನೀನು ಕುರಿ ಕಣ್ಣ.
0: ಈಗ ನಂದು ಇಲ್ಲೇವ ಕಣ್ಣು.
2: ಹೌದಮ್ಮ.
0: ಏ ತಂಗಿ ಏನ್ ಹುಚ್ಚೆ ಅವ, ಎಲ್ಲಮ್ಮಗ್ ನಿಂದೆ ಆಡೋದು ಬೇಡ.
1: ಬೇಡವ
0: ಯಾಕಂದ್ರ ನಾನೇನಂತ ಕಣಸಿರಿ ಸೀರೆ ಉಡಿಸಿ ಕುಣಿಸಾಳಕ್ಕಿ.
1: ಹೌದಕ್ಕ.
0: ಆಕಿನ ಮೇಮೆ ಯಾರಿಗೆ ತಿಳಿದ ತಂಗಿ?
1: ಯಾರಿಗೆ ತಿಳಿದಿಲ್ಲ?
0: ನಾನ್ ನಿನ್ ಯಾಗಿಡ ತಪ್ಪಲಿವ
1: ಹೆಂಗ್ ಮಾಡೋಣವ?
0: ಈಗ ತಾಯಿಯವ್ರ ಎಲ್ಲಿ ಹೊಂಟಾರ?
1: ಎಲ್ಲಿ ಹೊಂಟ್ರ?
0: ಪರಮಾತ್ಮಲ್ಲಿ ಮಕ್ಳ ತರ ಹೊಂಟಾರ
1: ಹೊಂಟಾರ.
0: ಮಕ್ಕಳ ಹೆಂಗ್ ತರ್ತಾರ ಮರಿ ನೀತ್ ನೋಡೋನು
1: ದೂರ್ಮ್ಯಾಗ
0: ಮತ್ತಾರು ಹಾದಿ.
1: ಅಯ್ಯ ನಾ ಕೋರ ನಿನ್ನ ಸಿಂಗಲ್ ಗಾಡಿ
0: ನಡಿಯವ ದೂರ್ಮ್ಯಾಗ ನಿಂದ್ರು
1: ದೂರ್ಮ್ಯಾಗ ನಿಂತ್ ನಾವು.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕರಿಮಣಿ ಚೌಕ ಮೇಲೆ ಮೂರ್ಛಳಾಗ ಮಾಮಗಳೇ.
1: ಏನು ತಂದೆವರೇ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಎನ್ ಮುಂದೆ ಹೇಳಲಾರದೆ ಮತ್ತಾರ ಮುಂದೆ ಹೇಳಬೇಕಂದ್ರೆ?
1: ಹಾಗಾದ್ರೆ ಹೇಳುತ್ತೇನೆ ಕೇಳು ತಂದೆಯವರೇ.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರಮ್ಮ?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಕ್ಕೆ ಹೋದರೆ ಬಂಜಿ ಬರ್ತೇಂದು ಬಾಗಿಲು ಮುಚ್ಚಿದ್ರು ತಂದೆಯವರೇ.
0: ಆಗಲಿಮ್ಮ,
1: ಕೊಟ್ಟರು ಮನೆಗೆ ಕೊಟ್ಟಲಕ್ಕೆ ಹೋದರೆ ಗೊಡ್ಡಿ ಬರ್ತೇಂದು ತಟ್ಟಿ ಮುಚ್ಚಿದ್ರು ತಂದೆಯವರೇ.
0: ಏನಮ್ಮ ಇದು ಅಲ್ಲದೆ?
1: ಏನು ತಂದೆಯವರೇ, ನನಗೆ ಕೊಟ್ಟ ಮಗನರ ಕೊಡು, ಕೂಳ ಮಗನರ ಕೊಡು, ಪೈಲೆ ಫಲಸಂತನೆ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರೇ,
0: ನನಗೆ ಗೊಡ್ಡಿ ಬಂಜಿ ಅನ್ನೋರು ಅವ್ರ ಯಾರು ಮಾಮಗಳೇ?
1: ಏನು ತಂದೆಯವರೇ, ಹಾದಿ ಮನಿ ಮಾತಂಗಿ ಜವಳ ಸತ್ಯವ ಮೇಲು ಪ್ರಕರ್ಯವ ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಹೇಳಿದರು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರು,
0: ನಿನಗೆ ಗೊಡ್ಡಿನಂದ್ರೆ ಏನೇನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ, ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಂದ ತಂದು ಕೊಡ್ಲೆ ಮಾಮಗಳೇ. ಏನು ಮಾಮಗಳೇ,
1: ಏನು ತಂದೆಯವರೇ,
0: ನೀನು ಬಂದದಾರ ತಿರುಗಿ ಮನೆಗೆ ಹೋಗ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ,
1: ನೀನು ಫಲಸಂತನ ಕೊಟ್ಟರೆ ನಾನು ತಿರುಗಿ ಮನೆಗೆ ಹೋಗುತ್ತೇನೆ. ನೀನು ಫಲಸಂತನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆ ಶಿವಾಸನ ಗದ್ದಿಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿರುವ ತಂದೆಯವರೇ.
0: ಓಹೋ, ಏನು ಹೊಟ್ಟ ಮಾರಿ ಅಲ್ಲಮ್ಮ, ನಾನು ಫಲಸಂತಾನ ಕೊಟ್ಟರೆ ತಿರುಗಿ ಮನೆಗೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ ಹಣೆ ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧಳಾಗಿರು. ಓಹೋ, ಇರಲಿ, ನನ್ನಲ್ಲಿ ಇರುವುದು ಒಂದೇ ಒಂದು ಸಂತಾನ, ಅದು ಯಾವುದೆಂದರೆ ವೀರಪುರುಷರಾಮ. ಅದನ್ನಾದ್ರೂ ಕೊಟ್ಟು
1: ಆಗಲಿ ತಂದೆಯವರೇ, ಅದನ್ನಾದ್ರೂ ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದೆಯವರೇ.
0: ಆಗಲೇ ಮಾಮಗಳೇ,

0: ಯಾಕವ
1: ಏನ್ ಮಾಡಕತ್ತಿ ಮನೆಗೆ ತಂದ?
0: ಏನ್ ತಂದಾ ಕೇಳ್ದಾನ
1: ತಂಗಿ?
0: ಓಯ್ಯವ
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಆದಿಶಕ್ತಿ ನನ್ಕೊಂಡು ಬಾಣೆ ತನಗಿತ್ತು ಮಾತಾಡ್ಲಕತ್ತಾರ?
0: ಇವ ಬಾಳ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ಕೆ ಹೋಗಿ ಮಾತಾಯವ್ರಿಗೆ ಭೇಟಿ ಆಗಿ ಬಾಣೆತನ ಆಗಿದ ಅಥವಾ ಇಲ್ಲೋ?
0: ಬಾಣೆತನ ಆಗಿದ ಅಥವಾ ಇಲ್ಲೋ
1: ನೋಡ್ಕೊಂಬ ತಂಗಿ,
0: ನೋಡ್ಕೊಂಬ.
1: ಯವ್ವ ಮಿಸ್ಯವ
0: ಯವ್ವ ನನಗೆ ಹೇಳಿದೆ. ಅಕ್ಕನ ಸಣ್ಣಕ್ಕಿ
1: ಹೌದು,
0: ಯವ್ವ ದೂರ ಬರ ದಾರಿ ನನಗೆ ಅಲ್ಲಿ ತನಕ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದು ಆಗಲ್ವ? ನೀನೇ ಹೋಗಿ ಬಾ.
1: ನೀ ಸಣ್ಣಕ್ಕೆ ತಂಗಿ?
0: ಅಯ್ಯ ಸಣ್ಣಕ್ಕೆಲ್ಲ
1: ಮೊಳಕಲ್ ಮಠ ಮೀಸಿ ಬಂದವಲ್ಲ ಅಯ್ಯವ.
0: ಅಯ್ಯ ನಿನ್ನ ಕೊಡಿ, ನಾ ಅಪ್ಪನ ಹೊತ್ತಿನಿ ಬಂದವು.
1: ಬೇಸ್ ಹೋತಿಯವ್ವ ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇಕ.
1: ಹ್ಯಾಂಗ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ,
0: ಇವಾ ಬಾಳಿ ಬಲಕ.
1: ಬಾಳಿ ಬಲಕ
0: ನಿಂಬಿ ಅಡಕ.
1: ನಿಂಬಿ ಅಡಕ
0: ನಾಗ ಸಂಪಿಗೆ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ.
1: ಹೋಗಿ ಬರ್ಲಾ ತಂಗಿ?
0: ಹೋಗ್ಬೇಕ.

0: ಕೂತಿನ ಹಡದ ಹರಿಯದಾಗ
1: ಏನಮ್ಮ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನಾಡ ಭಕ್ತರು ನಡೆಸುತ್ತ ಬರದ್ರಾಗ ಈ ಆರಣದಲ್ಲಿ ರಜಶೀಲಿ ಆಗಿದ್ದೇನಮ್ಮ.
0: ಇವ ರಜಶೀಲಿ ಅಂದ್ರೆ ಏನ್ರಿ
1: ಅಮ್ಮ? ಬಾಣತನಾಗಿರ್ಬೋದು.
0: ಇವ ಬಾಣತನ ಒಂದು ಗುರುತಾಗುವಲ್ಲ ಹಡದ
1: ಅಮ್ಮ ಹೊಡೆದಿ ನೋಡವ.
0: ಇವ ಬೇಷ್ ಹಡದೆ ಇವ
1: ನೋಡಮ್ಮ ಅಲ್ಲಿಂದ ಇಲ್ಲಿ ತನಕ ಬಂದಿ ಅಂದ ಬಳಿಕ ನನ್ನ ಕಂದಗ ನಾಲ್ಕು ಸರಿ ನೀರ್ ಹಾಕಿ ನಿನ್ನ ಮನೆಗೆ ಹೋಗವ.
0: ಹಣಿ ಏನು ಬಡ್ಕೊಳ್ಳ ನನ್ನ ಹಡದ?
1: ಯಾಕಮ್ಮ
0: ನಾನು ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಕೊಟ್ರಂಡಿ ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ ಗುರುತೈತಿ. ನನ್ ನೀಗ್ಲಾರ ಮಾತ್ಯವ
1: ಅಮ್ಮ ನಿನ್ ನೀಗಲ್ಲ ಅದನ್ನ ಮತ್ತೆ ಹಾಕ್ಬೇಕ ನೀರ
0: ಆಗೋದಿಲ್ಲ ಕಣ ತೆಗಿತೀರೇನ್ರಿ? ಏನ ಇವ ಬಲೆ ಸಿಕ್ನಲ್ಲ ಬಲೆಯಾಗ ಇವ
1: ಏನಮ್ಮ
0: ಕಣ ತೆಗಿಬೇಡ ನನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥರ ಕರೆಸ್ತೇನ್ರಿ.
1: ಅಲ್ಲ ನಿನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥರಿದಾರ?
0: ಮನೆ ಮೂರು ಮಂದಿ ಸತ್ತಾರಿ, ಒಂಬತ್ತು ಮಂದಿ ಇದಾರ್ರಿ.
1: ಹಾಗಾದ್ರೆ ಒಂಬತ್ತು ಮಂದಿ ಹೆಸರೇನವ?
0: ಅವ್ರ ಹೆಸರು ತಗೊಂಡೆ ಮಾಡಕ್ಕೆ ಬೀಗತನ್ ಕೊಡ್ಲಕ್ ಬಂದೇನ?
1: ಹಾಗಲ್ಲಮ್ಮ ನಿನ್ನ ಸ್ವಸ್ಥರ ಹೆಸರು ಹೇಳವ.
0: ಹೇಳ್ತೀನಿ ನೋಡ್ರಿ.
1: ಹೇಳಮ್ಮ.
0: ಹಾಲವ್ರಿ?
1: ಹಾಲವ.
0: ಸಕ್ಕರೆವ?
1: ಸಕ್ಕರೆವ.
0: ಕಪ್ಪನಾಗ ತಗೊಂಡೆ ಅವ್ರ ಪತ್ತಿಯವ್ರ ಹಾಕಿ.
1: ಅಲ್ಲ ಇನ್ನ ಆರು ಮಂದಿ?
0: ಇನ್ನ ಆರು ಮಂದಿ ಏನ್ರಿ?
1: ಹೌದಮ್ಮ.
0: ಹೆಚ್ಚುಗಳನ್ನ ಪೀರವ?
1: ಪೀರವ.
0: ಸುಮ್ಳಬುರ್ಗ ಸೋರವ?
1: ಸೋರವ.
0: ಬಗಡಬೈ ಭಾಗವ?
1: ನೋಡಮ್ಮ ಇನ್ನ ಮೂರು ಮಂದಿ.
0: ಏನು ಕಿಲೋ
1: ಆಗ್ಲಿ ಮಾವ್ರು ಮೂರು ಮಂದಿ ಹೇಳ್ಬಿಡವ.
0: ಹೋಗೇ ನಮ್ಮವ ಹೋಗ.
1: ಅಮ್ಮ ಯಾಕೆ
0: ಹೇಳ್ತೀನವ ಕಣ ತೆಗಿಬೇಡ.
1: ಹೇಳಮ್ಮ.
0: ಹಾದಿಮನಿ ಮಾತಂಗಿ?
1: ಹಾದಿಮನಿ ಮಾತಂಗಿ.
0: ಜೋಗಳವ ಸತ್ಯವ?
1: ಜೋಗಳವ ಸತ್ಯವ.
0: ಮೇಲಪ್ಪರ ಕರೆಯವ ನೋಡ್ರಿ.
1: ಏನಮ್ಮ ತಾಯಿ?
0: ಓಯ್ವ.
1: ಹಾದಿಮನಿ ಮಾತಂಗಿ, ಜೋಗಳವ ಸತ್ಯವ, ಮೇಲಪ್ಪರ ಕರೆಯವ. ಇವ್ರು ಮೂರು ಮಂದಿ ಆದ್ರೆ ಕರ್ಸಮ್ಮ.
0: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು?
1: ನೋಡು ಇವ್ರ ಆರು ಮಂದಿ ನಿನ್ನವ್ರಿದ್ದಾರ, ಅವ್ರ ಮೂರು ಮಂದಿ ನನ್ನವ್ರಿದ್ದಾರ.
0: ಆರು ಮಂದಿ ನನ್ನವ್ರೆ?
1: ಹೌದಮ್ಮ.
0: ಬೆಂಕಿ ಹಚ್ಚಿ ಅವ್ರ ಜಗಳ ಹಾಕಿ.
1: ಯಾಕೆ
0: ನನ್ನಲ್ಲಿಲ್ಲ ಆ ಮಂದಿ ತಗೊಂಡು ಮೈರಾರ ಕೊಲೆ ಒಂದ್ ಹೊಟ್ಟಿ ಸಲ ತಿಕ್ಕ ದೇಶ ತಿರುಗ್ತೀನಿ. ಇಲ್ಲಿ ನಮ್ಮ ಹಸುನಿ ಕ್ಯಾಸೆಟ್ ಮಾಮ ಕೊಟ್ಟಿನ ಆರು ಮಂದಿನ.
1: ಇರ್ಲಿಮ್ಮ ಈಗ ಅವ್ರ ಮೂರು ಮಂದಿನ ಕರ್ಸವ.
0: ಕರ್ಸಲ್ರಿ ತಾಯಿಯವ್ರ?
1: ಕರ್ಸೆ.
0: ಏ ಹಾದಿಮನಿ ಮಾತಂಗಿ,
2: ಅಯ್ಯ ಕರ್ದೇನವ?
0: ಅದಾಳ್ರಿ ಆ ಮೀಸೆಕ್ ನಮ್ ತಂಗಿ ಇದಾಳ್ರಿ.
1: ಹಾಗಾದ್ರೆ ಕರ್ಸಮ್ಮ.
0: ಏನ್ ಮಾಡಕತ್ತೀವ ಮನ್ಯಾಗ?
2: ಏನ್ ದಂದಾ ಕೇಳ್ದನವ? ಅಯ್ಯ ಗಂಡಗ್ ಮಲಿ ಕೊಟ್ನವ.
0: ಕೆಟ್ಟಲೆ ಹುಡುಗಿ ಹಿಂಗಕ್ಕ ನೋಡ್ರಿ, ದಾಗದ ಗಂಡನ ಕೈ ಮಲಿ ಕೊಟ್ಟಳತ್ತ. ಗಂಡಗ ದಾರು ಕುಡಿ ಚಟ ಐತಿ, ಮಲಿ ಬತ್ತಿಡು ದಾರು ಕುಡಿತೈತಿ. ಇದು ಒಂಟು ಮಲಿ ತುಡ್ ಬಾಯಿಗಡೆ ಹೋಗ್ತೈತಿ. ಕೊಡಬೇಡ ಅವನ ಕೈಯಾಗ ಮಲಿ.
2: ಅಯ್ಯ ಮಗಲ್ ಮಲಿ ಕೊಟ್ಟನ, ಯಾಕೆ ಕುಡ್ಲಕತ್ತಾನ?
0: ಮಲಿ ಕುಡ್ಸಕತ್ತಿಯ? ಬೇಸ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೆಷನ್ ಮಾಡೋದು ಕಂಡು ಹಿಡಿದಲ್ಲ, ನೀ ಗಂಡ ಮಲಿ ಕುಡ್ಸೋದು ಕಂಡು ಹಿಡಿದೇನ? ಹಡದ ಮೂರು ದಿನದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗೆ ಕುಳಿತಾವ್ರಿ, ಶಟದ ಹೋಕ್ಕವು. ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ, ಅವ ಬಗಲ ಕುಚ್ಚಿ ಕುಡ್ದು ಬಿಡ್ತಾನೆ, ಕೂಸು ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ ರೀ, ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸಿಗೆ ಏನಾಗಿತ್ತು ಅದ್ ಕೇಳುದು ಇಟ್ಟಿರ್ತಡ. ಏನು ಮಾಡಲಿ ತಂಗಿ, ನನ್ನ ಮಗ ಸತ್ತು ಆದನೆವ್ವ, ನನ್ನ ಮಗನೇ ಲೋಡಕ್ಕಲೆವ್ವ, ನನ್ನ ಹಾಟ್ಯಂದೇವ್ರ ಕಲ್ಲಾದನೆವ್ವ. ಏ ನಿನ್ ಮಿಸಿಯಾಗ ಮಣ್ಣು
2: ಯಾಕವ?
0: ನಿಂದ ಯಾರ ಕಲ್ತಾರವ? ಯಾವತ್ ತಾಯಿಯವ್ರ ಮನೆ ನೀರಾಗ ಹೋಗ್ಬೇಕು.
2: ಅಯ್ಯ ನಡೆಯುವ ಬಂದ.
0: ಏ ಜೋಗಳಬ ಸತ್ಯವಾ?
3: ಅಯ್ಯ ಕರ್ದನ ಅತ್ತಿ.
0: ಹಾ ಹಿತ್ತಲ್ ತನಕ ತಿಕ್ಕಿನ ಅದಾಳ ನೋಡ್ರಿ ಬಾಗಲ್ದಾಗ ಅದಾಳ. ಏನ್ ಮಾಡಕತ್ತಿ?
3: ದಂದ ಕೇಳ್ನವ? ಒಂದ್ ಗಂಡ ಹೇಳಕತ್ತೇನ ರಂಬಸಾಕತ್ತೀನಿ.
0: ನೀನು ಬಾಯಾಗ ಮಣ್ಣು. ತಾಯಿಯವ್ರ
1: ಏನಮ್ಮ
0: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಚಬಿಡ್ರಿ ಕೂಸಿಗೆ.
1: ಹಾಗಾದ್ರೆ ಎಣ್ಣೆ ಹಸ್ತ್ರ ನೀರ್ ಹಾಕತ್ತಿವ?
0: ಹಾನ್ರಿ.
1: ಹೋಗೋ
0: ಅಲ್ಲಿ ಅಂದ್ರೆ ಕಣ್ಣು ತೆಗಿತೀವಿ. ಒಂದ್ ಒಣಕಿತ್ತೋಮ ಬರಕನ
2: ನಡಿವ ಕುಟ್ ನಡಿಯಂಗ.

0: ತಾಯವರ
1: ಏನಮ್ಮ
0: ಕುಟ್ಟು ಮುಗಿತಲ್ರಿ?
1: ಹಾಗಾದ್ರೆ ಗೋಧಿ ಬೀಸರಿ ಏನಮ್ಮ?
0: ಗೋಧಿ ಬೀಸ ಬಿಟ್ಟೇವ್ರಿ
1: ನೋಡಮ್ಮ ತಾಯಿ. ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
0: ಈಗ ಏನ್ ಮಾಡೋನ್ರಿ?
1: ಗೋಧಿ ಬೀಸುದ್ ಬೇಡ
0: ಎಲ್ರಿ, ಬೀಸ ಇಟ್ಟೇವ್ರಿ, ತೊಟ್ಲ ಕಟ್ಬಿಡೋಣ ತಾಯವ್ರ.
1: ಈಗ ಆಗ್ಲಮ್ಮ
0: ತೊಟ್ಟಲ ಹಾಕ್ತೀವಿ ನೋಡ್ರಿ ಕುಶಿನ.
1: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
0: ಏನಂತ ಹೇಳ್ಬೇಕ್ರಿ
1: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ
0: ಹಾಡ್ಬೇಕ್ರಿ
1: ಅಮ್ಮ? ಹಾಡ್ಬೇಕು ನೋಡ್ರಿ
0: ತಾಯವ್ರ.

ಪದ್ಧತಿ ತೋರಿಸ್ತಾರೆ.

0: ಮನಸ್ಸಿಗೈತಿ?
1: ಏನು

0: ಏನು ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರಪ್ಪನೇನು ನಿನಗೆ ಕಂದ?
1: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆ ದಂಡಿಗೆ ಅಂಜು ಮಗನು ನಾನಲ್ಲ ಮಾತಾಯಿ. ಬೇಗನ ತಂದು ನನ್ನ ಕೈಲಿ ಕೂಡ ಮಾತಾಯಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಅಂತ ಹಠ ಮಾಡಿ ಕುಂತಿರುವನು. ಆಗಲಿ, ಏನು ಕಂದ?
1: ಏನು ಮಾತಾಯಿ,
0: ನಿನಗ ಮೂಗಂಡ ಮುಚ್ಚಿನ ಚೆಂಡ ನಾಗಡ ಬಂಗಾರ ಪಣೆಯನ್ನು ತಂದು ನಿನ್ನ ಕೈಲಿ ಕೊಡ್ತೇನೆ ಕಂದ. ಇದೇ ರಾಜ ಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
1: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
3: ನಮೋ ನಮೋ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
1: ನಿಮಗೆ ಜೇವಾರಿ ಕಾರ್ತಿವರಾರ್ಜುನರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
1: ಏನು ಕಾರ್ತಿವರಾರ್ಜುನವರೇ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನು ಹತ್ತಿರವಿರೋದಿಲ್ಲ, ಹೇಳಿಕನ ಹತ್ತಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲವಾದ್ರೆ ಹಾಗೆ ಹೋಗು. ನಾನೇನು ಮಾಡಿರಾದ್ರೆ?
3: ಆಗಲಿ ಗುರುಗಳೇ, ತಾಯಿಯವರನ್ನ ವಿಚಾರ ಮಾಡುತ್ತೇನೆ.
1: ಓಹೋ, ಹಾಗೆ ಆಗಲಿ.
3: ನಮ್ಮ ನಮ್ಮ ತಾಯಿಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೇವಗಲಿ ಕಾರ್ತಿವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನಮ್ಮ ತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
0: ಏನು ಕಾರ್ತಿವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಿಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರಾದರೆ ನಾನೇನು ಮಾಡಲಿ?
3: ಆಗಲಿ ಮಾತಾಯಿ, ಗುರುಗಳಾದರೂ ವಿಚಾರ ಮಾಡುತ್ತೇನೆ.
1: ಗಂಡನನ್ನು
3: ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವರು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿವೀರಾರ್ಜುನನೇ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿವೀರಾರ್ಜುನು ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು ಪರಮಾತ್ಮ? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿನ ದಯೆ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಶಕ್ಕ,
1: ಯಾಕವಾ
3: ಬಾರವಾ?
1: ಯಾಕ
3: ಗುರುಗಳ ಪೂಜೆ ಹೂವಾ ಪತ್ರಿ ಶೀತಾಲ್ ನಿರ್ತಿರ್ಬೇಕು, ಒಂದು ಕೊಡ ನೀರು ತುಂಬಕೊಂಡು ಬರಕನೆ ಹೋಗಿ.
1: ಅಯ್ಯವ್ವ, ನನ್ನ ಕೊಡ ಇಲ್ಲ ಅಕ್ಕ, ನೀನೆ ತುಂಬಕೊಂಡ್ಬಿಡು.
3: ತಂಗಿ ನನ್ನ ಕೊಡ ತಗೊಂಡು ಹೋಗಿ.
1: ಬ್ಯಾಡವ, ನೀನೆ ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರಕನ್ ಹೋಗಿ ಬಾ.
1: ತಾಯವ್
3: ತಗೋ.

0: ಅಲ್ಲ ತಂಗಿ ಯಾಕಲ್ಲಾಕತಿ?
1: ಅಕ್ಕ ಅಕ್ಕ ನಾ ಯಾರಿಗೆ ಅನ್ನಕಿನ ಆಡಕಿನ
0: ಏನು ಅನ್ನಂಗಿಲ್ಲ ಬಿಡು, ಏನಾಗಿದೆ ಹೇಳು.
1: ಅಕ್ಕ ಹೊಳಿಗೆ ಹೋಗಿ ಅಕ್ಕ, ನಿನ್ ಕೊಡನ ತಿಕ್ಕಿದ್ನೆ ಅಕ್ಕ, ತಳ ತಳ ತಳ ನಂಗ
0: ಅಣ್ಣನ ಹಾಟೆ ಕೊಡಬಾರ್ದ ಹೌದಿಲ್ಲ.
1: ಅಕ್ಕ ದಾರ್ಯಾಗ ಒಂದ್ ಹುಡುಗ ನೋಡಿ ನೀನು
0: ನೋಡಿ, ನಾವು ತಾಯಿ ಮಗ ಜಗಳ ಜೋಗ್ಬಿಡು ನೋಡಿ ತಂಗಿ.
1: ಅಕ್ಕ ತಾಯಿ ಮಗ ಜಗಳ ಹೆಂಗಸ್ತೀಯ
0: ತಂಗಿ? ಈಗ ಅವಾಗ ಅಪ್ಪಿಲ್ಲ
1: ಅಣ್ಣನ ಹಾಟೆಗ ಅಪ್ಪಿಲ್ಲ,
0: ಅವ್ ಗುರುತಿಲ್ಲ, ತಾಯಿ ಮಗ ಜಗಳ ಗಡಕ್ಕಾಗ್ಬಿಡೋನು
1: ನಡಿ ಅಕ್ಕ.

0: ಏನ ಮಾತ?
1: ಏನಕ್ಕಂದ
0: ನನ್ನ ಹಡ ತಂದಿ ಎಲ್ಲರೂ ಬೇಗನೆ ತೋರ್ಸಮ್ಮ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕನ್ನಡಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು, ನನ್ನ ಕನ್ನಡಿಗೆ ಯಾರು ಬೆಳೆದಂತೆ ಕಾಣಿಸ್ತಿರುವುದು. ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು. ಈ ನನ್ನ ಕಂದನಿಗೆ ಬೇಡನಕ್ಕಾಗಿ ಬಿಲ್ಲಮಣ್ಣನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೆ ಸಣ್ಣದ ಮಾಡಿ ಮನೆಗೆ ಬಂದ. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರಮತಿಯಿಂದ ಕೇಳುತ್ತೇನೆ. ಏನು ಕಂದ?
0: ಏನು ಮಾತಾ?
1: ನಾನಾದ್ರೆ ಹೇಳ್ತೀನಿ ಕೇಳಕಂದ.
0: ಅದನ್ನು ಚೆನ್ನಾಗಿ ಹೇಳಬೇಕು ಮಾತಾ.
1: ಆಗಲಿ ಕಂದ,

0: ಮಾತಾಯ್.
1: ಏನಕ್ಕಂದ?
0: ಈ ಕಲ್ಯಾಣ ಗುಡ್ಡದ ಕರ್ಣೆ ಮಗನೇ ಹೊಡೆಯವ್ರು ಯಾರ ಮಾತಾಯ್?
1: ಯಾರು ಇಲ್ಲ
0: ಬಡವ್ರು ಯಾರ ಮಾತಾಯ್?
1: ಯಾರು ಇಲ್ಲ
0: ಮಾತಾಯ್?
1: ಏನಕ್ಕಂದ?
0: ನೀನು ಸುಳ್ಳತನ ಹೇಳಿದ್ರೆ ನಾನೇ ನಿನ್ ಬಿಡದ ಮಾತಾಯಿ. ನನ್ನ ತಂದೆ ಎಲ್ಲರೂ ಬೇಗನೆ
1: ಶಿವ ಶಂಕರ ಪರಮಾತ್ಮ. ಏನಕ್ಕಂದ?
0: ಏನು ಮಾತಾ?
1: ನಾನು ಸಾಕ್ಷಾತ್ ಸಂಬಂಧ ಹತ್ರ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರೋ ಕಂದ. ಇಲ್ಲ ತಂದೆಯವ್ರು ನಾನೇ ತೋರಿಸಲೇಕಂದ.
0: ಏನು ಮಾತಾಯಿ? ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿಯೇ ಮಾತಾಯಿ?
1: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
0: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ.
1: ಆಗ್ಲಿ ಕಂದ,
0: ಆಗ್ಲಿ ಮಾತಾಯಿ.

0: ಹುಟ್ಟಲಾಕ ಹುಲ್ಲಬೀಜೇನು ಕಂದ?
1: ಇಲ್ಲ ಮಾತಾಯಿ.
0: ಗಳಿಗಳಿಗೆ ಸಿಗಲಕ್ಕೆ ನಲ್ಲಗಡ್ಡೆನು ಕಂದ?
1: ಇಲ್ಲ ಮಾದೇವಿ.
0: ಏನು ಕಂದ? ನಾನು ಅದನ್ನ ನಿನಗೆ ಹೇಳುತ್ತೇನೆ ಕೇಳಕಂದ.
1: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕಮ್ಮ.

0: ಚಂದ.
1: ನನ್ನ ತಂದೆ ಎಲ್ಲರೂ ಬೇಗನೆ ತೋರಿಸ ಮಾತಾಯಿ.
0: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಒಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನು ಕಂದ?
1: ಏನು ಮಾತಾಯಿ?
0: ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
1: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕ ಮಾತಾಯಿ.
0: ಆಗಲಿ ಕಂದ.

0: ತಾಯಿ.
1: ಏನ ಕಂದ?
0: ಮಾಡಿಲ್ಲದ ಮಳೆ ಬರ್ತದೇನ ಮಾತಾಯಿ?
1: ಬರೋದಿಲ್ಲ ಕಂದ.
0: ಅದರದ್ದೇ ಬೀಜ ಇಲ್ಲದ ಮೇಲೆ ನಾಡ್ತದೇನ ಮಾತಾಯಿ?
1: ನಾಟೋದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ಈ ಕುಳಿತಂತ ಸಭದಲ್ಲಿ ಗಂಡಲ್ಲದ ಗಂಡನ ಹಡ್ತಾರೆ ಏನ ಮಾತಾಯಿ?
1: ಹಡೋದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ನನ್ನ ಹಡತ್ತಂದಿ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆಯಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನ ಕಂದ?
0: ಏನ ಮಾತಾಯಿ?
1: ಏನ ಕಂದ? ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
0: ಆಗಲಿ ಮಾತಾಯಿ.

0: ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ ಇದೇನು ವಿಚಿತ್ರ! ಆಗಲಿ, ಇದು ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯ್?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತವೀರಾಜನು ಬಂದು ನಿಮ್ಮ ತಂದೆನ ಕೊಲೆ ಮಾಡಿ ಕಾಮದನ ಕಲಪ್ರಾಕ್ಷ ತೆಗೆದುಕೊಂಡು ಹೋಗಿರುವನು ಕಂದ.
1: ಏನು ಮಾತಾಯ್? ನನ್ನ ತಂದೆನ ಕೊಲೆ ಮಾಡಿ ಆ ಕಾಮದೇನು ಕಲ್ಪವೃಕ್ಷ ಬಂದು ಸತ್ಯವಾಗಿ ಮಾತಾಯ್?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರ್ತದ ಮಾತಾಯ್?
0: ಏನು ಕಂದ, ನೀನು ಆ ಕಾರ್ತವೀರಾಜನವರ ಕೂಡ ಇದ್ದವನು ಆಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದು ರಂಡಿಗಿರ್ತೇನೆ ಕಂದ. ನೀನು ಬೇಗನೆ ಯುದ್ಧಕ್ಕೆ ಹೋಗುವಂತವನು.
1: ಹೋಗಲಿಕ್ಕೆ ಆಸರೋ ದಯಪಾಲಿಸ ಮಾತಾಯ್.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಸುಮ್ಮನೆ ಬಂದದಾರಿಂದ ತಿರುಗಿ ಮನೆಗೆ ಹೋಗು.
1: ಏನು ರಾದ್ರೆ ಸುಮ್ಮನೆ ಕೊಟ್ಟು ಕಳಿಸ್ರ ಆತ ಮನನ್ ಕೀಡ ಹಾಕ್ತಿರು.
2: ಎಲೋ ಪರಶುರಾಮ, ನಿನ್ನಲ್ಲಿ ಶಿವರೈತರ ಯುದ್ಧವನ್ನು ಮಾಡಿ ಗೆದ್ದು ತೆಗೆದುಕೊಂಡು ಹೋಗುವಂತ ನಾವು.
1: ನಡೆಯರಿ ಮಾಹಿತ,
2: ನಡೆಯರಿ ಗೌರವಿದ್ದ,
1: ನಡೆಯರಿ.

0: ನಿನಗೆ ಜೇವಾರಿ ಪರಶುರಾಮ ಆಮೇಲೆ ಕೆಲವತ್ತವನಾಗು. ಎಲ್ಲ ಮಗು ನಿನ್ನ ತಾಯಿ ಬರ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನವೂ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದಿರುವುದು ಕಡೆ ಸುಟ್ಟಾಗಿರುವಂತ ನಾಗ ಮಗು.
1: ಏನು ತಂದೆವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡದಿಂದ ಆಗ್ಲಾರ ತಂದೆವ್ರಿ.
0: ಏನು ಪರಶುರಾಮ, ತಂದಿ ಬಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನವೂ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡ್ಲಾರಿ, ಬೇಗ ನಿನ್ನ ತಾಯಿನ ಬೆಟ್ಟದಿರುವುದು ಕಡೆ ಸುಟ್ಟಾಗಿರುವಂತ ನಾಗ ಮಗು.
1: ಏನು ತಂದೆವ್ರಿ, ಆಡಿದಡಿದ ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ?
0: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
1: ಆಗ್ಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನೆ ಬೇಡ 3 ವರ್ಷ ಕೊಡಬೇಕು ತಂದೆವ್ರಿ.
0: ಏನು ಮಗು, ಬೇಗ ನೀ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ. ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಷ ಕೊಡ್ತೀನಿ ಮಗು.
1: ಹಾಗಾದ್ರೆ ವಚನ ಕೊಡ್ತಾನೆ ತಂದೆವ್ರಿ.
0: ವಚನ ತೆಗೆದುಕೊಳ್ಳು ಮಗು, ವಚನ.
1: ನನಗೆ ಹೋಗಲಕ್ಕೆ ಹಸರು ದಯಪಾಲಿಸ್ ತಂದೆವ್ರಿ.
0: ಜೇವಾರಿ ಹೋಗಿ ಬರುವಂತ ನಾಗ ಮಗು.

0: ತಾಯಿ
1: ಇಲ್ಲಾಕ್ ಬಂದೆ ನಾನು ಹಡದ.
0: ಏನಮ್ಮ ತಾಯಿ, ನನ್ನ ಕಂದ ಪರಶುರಾಮ ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರೋನು. ಹೊಟ್ಟೆಗೆ ತುತ್ತು ಕೂಳಿಲ್ಲ, ಸಿಂಪಿ ನೀರಿಲ್ಲ ಮಾ ತಾಯಿ. ಮಾತಂಗಿ ಕೇರಿಲ್ಲದ ಕಾಲ ಹರಣಗಳಾದೋಗ್ಬೇಕಂತ ಇಂಥ ರಾತ್ರಿ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾ ತಾಯಿ. ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ. ಏನಮ್ಮ
1: ಬಡವ್ರಿ, ತಾವು ದೊಡ್ಡವ್ರ ತಾಯಿಯವರ, ದೊಡ್ಡವ್ರ ಮನೆಗೆ ಇರ್ಬೇಕಾಗಿತ್ತು ತಾಯಿ. ನಮ್ಮ ಮನೆಗೆ ಯಾಕೆ ಬಂದೆ ನಾನು ಹಡದ?
0: ನೋಡಮ್ಮ, ನಾನು ಗೌಡ್ರ ಮನೇಲಿ ಕುಲಕಂಡರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲ ಹರಣಗಳಾದೋಗ್ಬೇಕಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ. ನಿನ್ನ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ.
1: ಇವಾಗ ಜಾಗ ಇಲ್ಲ ಇವ.
0: ನೋಡಮ್ಮ, ನಾನೇನು ಜಾಗ ಕರಿ ತಗೊಳಕ್ ಬಂದಿಲ್ಲವ?
1: ಹ್ಞೂ
0: ನೋಡಮ್ಮ, ನನ್ನ ಕಂದ ಪರಶುರಾಮ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ.
1: ಯಾಕ್ರಿ ನಿಮ್ಮ ಗಂಜಿ ಬಂದಿರಿ?
0: ಹೌದಮ್ಮ.
1: ಜಗಳ ತಗದ್ರಿ? ನನ್ನ ಹಾಟಿ ಅವ.
0: ಹೌದಮ್ಮ ತಾಯಿ.
1: ಯಾವಾಗ ಆತಕ್ತಿ ಅವಾಗ ಗಪ್ ಮಾಡಿ ಬಿಡತ್ ಬಡ್ಕೊಂಡ್ ನೋಡ. ಇವ
0: ನೋಡಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಈಗ ನನ್ನ ಕಂದ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ.
1: ಜಾಗ ಕೊಡದಲ್ಲ ಇವನ. ಯಾವ ಹತ್ತಿಕೊಳ್ಳದ ಖರ್ಚು ಬಹಳ ಆಗ್ತಿ ನನ್ನ ಮನೆಯಾಗ.
0: ಅಲ್ಲ, ನಿನ್ ಮನೆ ಖರ್ಚು ಬಹಳ ಆಗಿದೆ.
1: ಹೌದು ಇವ.
0: ಎಷ್ಟಾಗಿದಮ್ಮ?
1: ಇವ 12 ಮಂದಿ ಸ್ವಸ್ತಿಯರು.
0: ಹೌದು.
1: 32 ಮಂದಿ ಮೊಮ್ಮಕ್ಕಳು. ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ.
0: ಏನಮ್ಮ, 12 ಮಂದಿ ಸ್ವಸ್ತಿಯರು, 32 ಮಂದಿ ಮೊಮ್ಮಕ್ಕಳು, ಮತ್ತ ನೀವ್ರು ಗಂಡ ಹೆಂಡತಿ ಸಣ್ಣವ್ರ?
1: ಸಣ್ಣವ್ರು ಅಂದ್ರೆ ವಯಸ್ಸಾಗೈತ್ರಿ, ಬುದ್ಧಿ ಕಡಿಮೆ ಸಲ ಸಣ್ಣವ್ರು ಸಣ್ಣವ್ರ ಹೆಸರಿಟ್ಕೊಂಡಿವ್ರಿ.
0: ಆಗಲೇ ಮಾತಾಯಿ, ನಿನ್ನ ಮನೆಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗ ಸ್ವಲ್ಪ ಜಾಗ ಇಲ್ಲ. ಏನಮ್ಮ
1: ಮನೆ ಮಾತ್ರ ಜಾಗ ಇಲ್ಲವ?
0: ಏನಮ್ಮ ಜಾಗನೇ ಇಲ್ಲ?
1: ಇಲ್ಲ, ನಾನು ಹಡದ ಮತ್ತೆಲ್ಲರಿ ಹೋಗ್ರಿ.
0: ನೋಡಮ್ಮ ತಾಯಿ, ನಿನ್ನ ಹೊಟ್ಟಿಲೆ ಹುಟ್ಟಿರಿ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ. ನಿನ್ನ ಬೆನ್ನಿಲಿ ಬಿದ್ದಾಕ ತಂಗಿರೆಂದು ನನ್ನ ಜನ್ಮ ಉಳಿಸಮ್ಮ ತಾಯಿ.
1: ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ? ನಿಮ್ಮ ಮಾತು ಕೇಳಿದ್ರೆ ಹೊಟ್ಟೆ ಕಳಕಳಾದ ಕರೆ ಏನ್ ಮಾಡುದು? ನಿನ್ನ ಮಗ ಬಾಳ ಬೇರಿಕೆ ಅದಾನ.
0: ಯಾಕಮ್ಮ, ನನ್ನ ಕಂದ ನಿನಗೇನ್ ಮಾಡ್ತಾನ?
1: ಏನ್ ಮಾಡ್ತಾನ್ರಿ? ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ ನಾನು ಕಡದನ್ನ ನನ್ನ ಹಾಟಿಯವ.
0: ನೋಡಮ್ಮ, ನನ್ನ ಕಂದ ಬಂದ್ರ ನಿಮ್ಮ ಮಗು ಇಲ್ಲದ ಅಂತ ನೀನ್ ಹೇಳಬಾರ್ದವಾಗ. ನಿನ್ನ ಮನೇಲಿ ಜಾಗನೇ ಇಲ್ಲ.
1: ಇಲ್ಲ ಇವ.
0: ನೋಡಮ್ಮ ತಾಯಿ, ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು. ಆ ಬೇವಿನ ಗಿಡದ ಬಿಡ ಕಾಣದೇನಮ್ಮ?
1: ಅದು ಮಾತಂಗಿ ಡೊಣೆ ರೀ ನಮ್ದೇ.
0: ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ?
1: ಏನ್ರಿ ತಾಯಿ ಇವ್ರೆ, ಕೇಳೋದ ಕೇಳ್ತೀರಿ, ಕೇಳೋದ ಕೇಳ್ತೀರಿ. ಬಸವನ ಚರ್ಮದ ತಾಯಿ ಅವ್ರಲ್ಲಿ.
0: ನೋಡಮ್ಮ ತಾಯಿ, ಆ ಬಸವನ ಚರ್ಮದಿಂದ ಈ ಜಗವೆಲ್ಲ ಉದ್ಧಾರ ಆಗಿರುವುದು. ನಾನಾದ್ರ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ. ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ.
1: ಕುಂದ್ರೋಗ್ಯವ ಎದ್ದು ಬರಬಾರ್ದು ನೋಡಿ
0: ಅಮ್ಮ. ನನ್ನ ಕಂದ ಬಂದ್ರೆ ನಾನು ಹೊರಗೆ ಬರೋದಿಲ್ಲ.
1: ಹೋಗಿವ.
0: ಆಗ್ಲಿಮ್ಮ.

0: ಏನಮ್ಮನ ಆಸಕ್ತಿ ನನಗೆ ನಮ್ಗೆ ಪುಂಡ ಪರಶುರಾಮ
1: ಪುಂಡ ಪರಶುರಾಮ
0: ಹೌದು
1: ಯಾಕಪ್ಪ ಈ ಕಡೆ ಬಂದಿ
0: ಏನಮ್ಮನ ತಾಯಿ ಹುಡುಕ್ಲಕ್ ಬಂದೆ ನೋಡು
1: ನಿಮ್ ಅವ್ನ ಹುಡ್ಕಾಡಕ್ ಬಂದ್ಯಾ
0: ಹೌದು
1: ಹುಡ್ಕಾಡ ಹೋಗಪ್ಪ
0: ಏನಮ್ಮ ಮಾತಂಗಿ ನನ್ನ ತಾಯಿ ನಿನ್ ಮನೆ ಒಳಗೆ ಅದಾಳ ನೋಡು
1: ನನ್ನ ಮನೆಗೆ ಅದಲ್ಲ
0: ಹೌದು
1: ಪಟ್ಟಣ ಮಸರು ಕೊಡದನ್ ಮೂಳ
0: ಏನಮ್ಮ ನನ್ನ ತಾಯಿ ನಿನ್ ಮನೆ ಒಳಗೆ ಕುತ್ತ
1: ಬರ್ತಾಳ ನಿಮ್ಮವ
0: ಏನಮ್ಮ ಸುಮ್ಮನೆ ತೋರ್ಸಾತಿವಿಲ್ಲ
1: ನಮ್ಮ ಮನೆಗೆ ಬಂದಳ ಹ್ಯಾಂಗ ಹೇಳ್ತಿದ್ದಮ್ಮ
0: ಏನಮ್ಮ ಇದೆ ನನ್ನ ತಾಯಿ ಬಂಡ್ರ ಹೆಜ್ಜೆ ಮೇಲೆ ಹೇಳ್ತೀನಿ ನೋಡು
1: ಹಾ ಹೌದು ನನ್ನ ಕಟ್ಟಣಿ ಉಂಡಂಗ್ ಹೌದಪ್ಪ ನಿಮ್ಮ ತಾಯಿಯವ್ರು ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂತ ಮೂರು ಹೋಗ್ಯಾರಪ್ಪ ಇನ್ನ ಬಂಡರೇಜ್ ಮೊಮ್ಮಕ್ಳು ತುಳಿತಾವ್ ಕಾಯ್ಕೊತಿದ್ದು ನೋಯಪ್ಪ ಹೋಗು
0: ಏನಮ್ಮ ಸುಮ್ಮನೆ ತೋರ್ಸು ಆತಿನ ಮನೆ ಹುಡ್ಕೊಂಡ್ ನೋಡು
1: ಏತಮ್ಮ ನಮ್ಮ ಮನೆಯಾಗ ನಿಮ್ಮ ಮೌಜಾರ್ ಸಿಗ್ಲಿಕ್ಕಂದ್ರೆ ಹೆಂಗಪ್ಪ
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕರೆದು ದಾರ್ಬೈಲಿ ಕಟ್ಟ ಹೋಗ್ತೀನಿ
1: ರುಂಡ ಕಡ್ದು ಕಟ್ಟ ಹೋಕ್ಕೆ
0: ಹೌದು
1: ಒಂದೊಂದು ಜೈಲ್ ಹಿಡಿಸ್ ಹೋಗತ್ ಮಾಡಿ ಆಗ್ಲಿ ಬಿಡು ವಚನ ಕೊಡ ಹಂಗಾರ
0: ಏನಮ್ಮ ನಾನು ಸಣ್ಣವನ ವಚನ ಎತ್ಕಬೇಕು
1: ಸಣ್ಣವನ ಸಣ್ಣವ್ರ ಮಾತಾಡ ದೊಡ್ಡ ಮಾತಾಡಕ್ ಬರ್ತೈತಿ ವಚನ ಕೊಡಕ್ ಸಣ್ಣವನ ನೀನು ವಚನ ಕೊಡು ಹುಡ್ಕ್ಯಾಡ
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕಡೆದು ದಾರ್ಬೈಲಿ ಕಟ್ಟ ಹೋಗ್ತೀನಿ ವಚನ ತೆಗೆದು
1: ಹುಡ್ಕ್ಯಾಡಪ್ಪ
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ
1: ಸಿಗ್ಲಿಲ್ಲ
0: ಹೌದು
1: ಕಡಕ ರುಂಡ
0: ಏನಮ್ಮ ಇಲ್ಲೋ ಸರ್
1: ಹುಡ್ಕಾಡ್ತೀನಿ ಹುಡ್ಕ್ಯಾಡ
0: ಏನಮ್ಮ ನಿನ್ ವಚನ ಬೇಕಲ್ಲ
1: ನಂದ್ಯದ್ರದಪ್ಪ
0: ಒಂದ್ ವೇಳೆ ನನ್ನ ತಾಯಿ ನಿನ್ ಮನೆ ಒಳಗೆ ಸಿಕ್ಕ್ರೆ ನೀನು ಮೂಕ್ ಹೋಯ್ತೀನಿ
1: ಮೂಕ್ ಹೋಯ್ತಿ
0: ಹೌದು
1: ಏನ ಹಾಟ್ಯ ಎಂತ ಕಪ್ಪರದ ಗಿಡದಿವೋ ಅಯ್ಯಪ್ಪ ನೀನು ಮೂಗ್ ಯಾಕೆ ಕೊಯ್ತ ಮಾರ ಸಿಕ್ಕ್ರ ಒಂದ್ ಕಾಲ್ ಕರೆಕ್ಕೆ ಜೋಗ
0: ಏನಮ್ಮ ನನ್ನ ಮೂಕ್ ಹೋಯಂಗದ ಕೊಯ್ತೀನಿ
1: ಮೂಕ್ ಕೊಯ್ಯಂಗೈತಿ
0: ಹೌದು
1: ಬೇಷ್ ಎತ್ ಬಿಡಪ್ಪ ತೆಗದ ಹಿರಿಯರ ಸುಳ್ಳಾಗೋದಿಲ್ಲ ನೋಡ್ರಿ ಅದ ಬುಧರಿಗೆ ಶಾಸ್ತ್ರ ಚಿಂತೆ ಪದಮದ ಲಾಕ್ಷಿ ಆದ ಸುಧತಿಯರಿಗೆ ಕಾಮದ ಚಿಂತೆ ದರಿದ್ರರಿಗೆ ಸರ್ವ ಚಿಂತೆ ಸಹಭಾವ ಸಿದ್ಧ ಕುಡಲು ಸಂಗಮ ದೇವ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತೈತಿ ಇದಕ್ಕೆ ಬರೇ ಮೂಗ್ ಕೊಯ್ತಿದ್ದಂಗೆ ಕಾಣಿಸ್ತೈತಿ ಮೂಗ ಕೊಯ್ತಿಪ್ಪ
0: ಏನಮ್ಮ ನೀನು ಮೂಗ್ ಕೊಯ್ತೀನಿ
1: ಅಂದ್ ಬೇಡ ನನ್ನ ಮನೆಯ ಗಂಡ ಸುಸ್ತರದ ರೂಪಕ್ಕೆ ಕೊಯ್ಯಕೈತಿ ನೋಡಿ
0: ಏನಮ್ಮ ಆಡೋದಾದ್ರೂ ಕೊಯ್ತೀನಿ
1: ಹುಡ್ಕ್ಯಾಡ
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ
1: ಸಿಗ್ಲಿಲ್ಲ ಕಡ್ಕೊಂಡ
0: ಏನಮ್ಮ ತಾಯಿ
1: ತಾಯಿ ಮಧ್ಯವನೆ
0: ನೀರು ಬರ್ಲಿದ್ದೆ ನಿನ್ನ ಕಂದರು ಕತ್ತು ಹೋಗ್ತಾನ
2: ಅಮ್ಮ ನಾನಿನ್ ಹೋಗಿ ಬರ್ತೀನಿ
1: ಅಮ್ಮ
2: ಯಾಕಂದ್ರೆ ಸಿಕ್ಕರು ಮೂಕ್

0: ಅದಕ್ಕೆ ವಂದನೆಗಳು.
1: ನಿನಗೆ ಜೈವಾರಿ ಪರಶುರಾಮ, ಆಮೇಲೆ ಕೆಲವಂತುಮನಾಗು. ಏನು ಮಗು, ನಿನ್ನ ಸೂರ್ತನಿಗೆ ಮೆಚ್ಚಿದ ಮಗು, ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರು ವರ ಕೊಡ್ತೀನಿ ಮಗು.
0: ಏನು ತಂದೆವ್ರಿ, ನಿಮ್ಮ ಕಣ್ಣಲ್ಲಿರುವ ಉರಿ ನೇತ್ರವನ್ನು ಬಿಡಬೇಕು ತಂದೆವ್ರಿ.
1: ಏನು ಮಗು, ನೀನು ವರ ಬೇಡದಂತೆ ಎಂದ ಉರಿ ನೇತ್ರವನ್ನು ಬಿಟ್ಟಿರ್ತೀನಿ ಮಗು. ಹೋಗಿ ಬರುವಂತ
0: ನನ್ನ ಮೂರು ಮಂದಿ ಅಣ್ಣ ತಮ್ಮರನ್ನ ಎಬ್ಬಿಸಬೇಕು ತಂದೆವ್ರಿ.
1: ಆಗಲಿ ಮಗು, ಸಂತೋಷ, ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದಿರಾದರೂ ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ
0: ಮತ್ತು ನನ್ನ ತಾಯವ್ರಿ ಎಬ್ಬಿಸಬೇಕು ತಂದೆವ್ರಿ.
1: ಎಲ್ಲ ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
0: ಏನು ತಂದೆವ್ರಿ, ನಿಮ್ಮ ಹತ್ತಿರ ಏಕ ವರ್ಷ ಹತ್ರ ಎರಡು ವಚನ.
1: ಏಕವಚನ?
0: ಹಾಗಾದ್ರೆ ತಾಯವ್ರ ಎಬ್ಬಿಸಬೇಕು ತಂದೆವ್ರಿ.
1: ಆಗಲಿ ಮಗು, ನೀನು ಬರಬೇಡದಂತೆ ನಿನ್ನ ತಾಯಿನಾದ್ರೂ ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ ನಾಗು.
0: ನಾನು ಹೋಗಲಕ್ಕೆ ಆಸರ ದಯಪಾಲಿಸ್ತಂದೆವ್ರಿ.
1: ಜೇವಾಲಿ ಮಗು, ಹೋಗಿ ಬರುವಂತ ನಾಗು.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾಥ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ ಉಸ್ತಾದ್ ಫಜಲ್ ಕುರೇಶ್ವರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅನ್ನೋದಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂತಹ ಶಿಷ್ಯ ಬಳಗ ಬಸವರಾಜ್ ಅವರಿದ್ದಾರೆ. ಜೊತೆಗೆ

مشوره ده. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟು ಮಾಡಬೇಕು.

ಶಿವಯೋಗಿ ಉಭಯ ಗಾಯನ ವಿಶಾರದರ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ. ಸ್ನೇಹಿತರೆ, ಶಿವಶರಣ ಸಾಲಿನಲ್ಲಿ ಬರುವಂತಹ ಆ ತೂಪದಲ್ಲಿರುವಂತಹ ವಚನಗಳು ನಮ್ಮ ಅಬ್ಸರ್ವರ್ಗೆ, ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು ಅದ್ಭುತ

ಇಲ್ಲಿವರೆಗೆ ಕೇಳಿದಂತಹ ಕಲಾ ಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ವಚನಗಾಯನವನ್ನು ಏರ್ಪಡಿಸಿದಂತಹ ಸಿಬ್ಬಂದಿ ವರ್ಗದವರಿಗೂ ಸದಸ್ಯರಿಗೂ ಕೂಡ ನನ್ನ ಆಭಾರ ಚಿರಋಣಿಯಾಗಿರ್ತೀನಿ. ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.